0: रेडियो सारंग 107.8 FM.
1: रेडियो सारंग 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬೆಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಈ ಸಂದರ್ಭದ ವಿಷಯ ಹೇಳಬೇಕು. ಸುಮಾರು ಐದೂವರೆ ಆರು ವರ್ಷದ ಹಿಂದೆ ನಾನು ಮದ್ರಾಸ್ಗೆ ಹೋಗಿದ್ದೆ, ಯಾವುದೋ PhD ಥೀಸಿಸ್ ಇವ್ಯಾಲ್ಯುಯೇಷನ್ ಮಾಡಬೇಕು ಅಂತ ಹೋಗಿದ್ದೆ. ಹೋದಾಗ ನನ್ನ ಸ್ನೇಹಿತ ಒಬ್ಬರು ವೈಸ್ ಚಾನ್ಸಲರ್ ಆಗಿದ್ರು, ಬಾಲಗುರುಸ್ವಾಮಿ ಅಂತ ವೈಸ್ ಚಾನ್ಸಲರ್ ಆಗಿದ್ರು. ಊಟಕ್ಕೆ ಇಬ್ಬರು ಕೂಡ ಮಾಡೋಣ ಬನ್ನಿರಿ ಅಂದರು. ಊಟ ಮಾಡಿದ್ವಿ ಮಧ್ಯಾಹ್ನ. ತಕ್ಷಣ ಕೇಳಿದರು, ಡಾಕ್ಟರ್ ಕಲಾಂ ಭೇಟಿ ಆಗ್ತೀರಾ ಅಂತ ಕೇಳಿದರು. ಆಗ್ಬೋದೇನು, ತೊಂದರೆ ಇಲ್ಲ ಅಂತಂದೆ. ಆಗ ಡಾಕ್ಟರ್ ಕಲಾಂ ಅಣ್ಣಾ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರಾಗಿ ಕೆಲಸ ಮಾಡ್ತಾಯಿದ್ರು, ಪ್ರೊಫೆಸರ್ ಎಮಿರೇಟಸ್ ಅಂತ ಇದ್ರು. ಆಗ ಅವರಿಗೆ ತಾವು ಪ್ರೆಸಿಡೆಂಟ್ ಆಗ್ತೀವಿ ಅಂತ ಕಲ್ಪನೆ ಇಲ್ಲ, ನಮಗೂ ಗೊತ್ತಿಲ್ಲ ಪ್ರೆಸಿಡೆಂಟ್ ಆಗ್ತಾರೆ ಅಂತ. ನಾನು ಆ ವೈಸ್ ಚಾನ್ಸಲರ್ ಇಬ್ಬರು ನಡ್ಕೊಂಡು ಅವ್ರ ರೂಮಿಗೆ ಹೋದ್ವಿ. ರೂಮಿಗೆ ಕೂತ ಭಾಳ ಸಿಂಪಲ್ ಮನುಷ್ಯ, ಮಾತಾಡ್ತಾ ಇದ್ವಿ, ಒಂದು ಎರಡೂವರೆ ಗಂಟೆ ಮಾತಾಡಿರಬೇಕು, ಅದು ಇದು ಎಲ್ಲ ವಿಚಾರ ಮಾತಾಡಿದ್ವಿ. ನನ್ನ ಸಂಸ್ಥೆದು ಆ ಟೀಚರ್ ಟ್ರೈನಿಂಗ್ದು ಸಂಸ್ಥೆ ಬ್ರೋಷರ್ ಕೊಟ್ಟೆ ಅವರಿಗೆ, ಪುಸ್ತಕ ಕೊಟ್ಟೆ, ನೋಡಿದರು. ನೋಡ್ಬಿಟ್ಟು, ಏನಿದು, ಏನು ಮಾಡ್ತಾ ಇದ್ದೀರಿ ಇಲ್ಲಿ ಅಂದರು. ಇದು ಟೀಚರ್ ಟ್ರೈನಿಂಗ್ ಮಾಡ್ತಾ ಇದ್ದೀವಿ ಸರ್ ಅಂದೆ. ಹೌದಾ? ಆ ಹೊತ್ತಿಗೆ ಆಲ್ಮೋಸ್ಟ್ ತೀರ್ಮಾನ ಆಗಿತ್ತು, ಡಾಕ್ಟರ್ ಕಲಾಂ ಅವರು ಬೆಂಗಳೂರಿರುವಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಗೆ ಬರ್ತಾರೆ ಅಂಥೇಳಿ. ಯಲಹಂಕ ಹತ್ರ ಮನೆ ಕೂಡ ತೊಗೊಂಡಾಗಿತ್ತು ಅವರಿಗೆ ಆ ಸಂದರ್ಭ. ತಕ್ಷಣ ಹೇಳಿದರು, ಏನಿವೆ, ನಾನು ಬೆಂಗಳೂರು ಬರ್ತಾ ಇದ್ದೀನಿ, ನಾನು ಕ್ಲಾಸ್ ತೊಗೋತೀನಿ ನಿಮ್ಮಲ್ಲಿ ಅಂದರು. ನೀವ್ಯಾಕ್ರಿ ಪಾಠ ಮಾಡ್ತೀರಿ ಅಂತ ಕೇಳಿದೆ. ಇಲ್ಲ ರೀ, ನನ್ನ ಪಾಠ ಭಾಳ ಇಷ್ಟ ನನಗೆ, ಸ್ಯಾಟರ್ಡೆ ಮಧ್ಯಾಹ್ನ ಫಿಕ್ಸ್ ಮಾಡಿಬಿಟ್ಟಿ ನನ್ನ ಕ್ಲಾಸು, ಶನಿವಾರ ಮಧ್ಯಾಹ್ನ ಕ್ಲಾಸ್ ತೊಗೊಂಡ್ಬಿಡ್ತೀನಿ ಅಂದರು. ಟೈಮ್ ಟೇಬಲ್ ಕೂಡ ಫೈನಲೈಸ್ ಮಾಡಿಬಿಟ್ರು ಅವ್ರು ಹಾಗೇನೆ. ಆಮೇಲೆ ಆಯಿತು ಸರ್ ಅಂದೆ, ಬಂದೆ. 3 ತಿಂಗಳ ಮೇಲೆ ಪೇಪರಲ್ಲಿ ಬಂತು ಸುದ್ದಿ, ಅವ್ರು ರಾಷ್ಟ್ರಪತಿ ಆಗ್ತಾರೆ ಅಂತ ಗೊತ್ತಾಯಿತು. ತಕ್ಷಣ ನಾನು ಮದ್ರಾಸಿಗೆ ಫೋನ್ ಮಾಡಿದೆ, ಸರ್ ಈಗ ತಾನೇ ಪೇಪರಲ್ಲಿ ಗೊತ್ತಾಯಿತು ನೀವು ರಾಷ್ಟ್ರಪತಿ ಆಗ್ತೀರಂತೆ, ಎಂಥ ದುರಂತ ಸರ್ ಅಂದೆ. ವಾಟ್ ಎ ಟ್ರಾಜಿಡಿ ಸರ್ ಅಂದೆ. ಟ್ರಾಜಿಡಿ ಅವರು, ಟ್ರಾಜಿಡಿ, ಮೈ ಬಿಕಮಿಂಗ್ ಪ್ರೆಸಿಡೆಂಟ್ ಇಸ್ ಟ್ರಾಜಿಡಿ ಫಾರ್ ಯು ಅಂದರು. ರಾಷ್ಟ್ರಪತಿ ಆಗೋ ದುರಂತನಾ ನಿಮಗೆ ಅಂತ ಕೇಳಿದರು. ಸರ್ ನೀವು ರಾಷ್ಟ್ರಪತಿ ಆಗೋ ದುರಂತ ಅಲ್ಲ, ದುರಂತ ಅಂದರೆ ನಿಮ್ಮ ಎಷ್ಟು ಕೆಲಸ ತಪ್ಪಿಸ್ಕೋತಾ ಇದ್ದೀರಿ ಈಗ ಅಂತಂದೆ. ಯು ಆರ್ ಮಿಸ್ಸಿಂಗ್ ಟೀಚಿಂಗ್ ಅಂದೆ. ಜೋರಾಗಿ ನಕ್ಬಿಟ್ರು, ನೋ ನೋ ನೋ, ಆಫ್ಟರ್ ಮೈ ಟರ್ಮ್ ಈಸ್ ಓವರ್ ಐಲ್ ಕಮ್ ಬ್ಯಾಕ್ ಅಂಡ್ ಟೀಚ್, ನಾನು ಪ್ರೆಸಿಡೆಂಟ್ ಕೆಲಸ ಮುಗಿದ ಮೇಲೆ ಬಂದು ಪಾಠ ಮಾಡ್ತೀನಿ ಅಂತ ಹೇಳಿದರು. ಇದು ಯಾಕೆ ಹುಚ್ಚಿ ನಿಮಗೆ ಪಾಠದ್ದು ಅಂತ ಕೇಳಿದೆ. ಅವರೊಂದು ಸಂದರ್ಭ ಹೇಳಿದರು ನನಗೆ. ತಮಗೆಲ್ಲ ರಾಮೇಶ್ವರಂ ಗೊತ್ತು, ಭಾರತದ ದಕ್ಷಿಣ ತುದಿಯಿರುವಂಥ ಸಣ್ಣ ಊರು, ಸಮುದ್ರ ದಂಡೆ ಮೇಲೆ ಇರುವಂಥದ್ದು. ಅಲ್ಲಿ ಒಂದು ಶಾಲೆ ಇದೆ, ಅಲ್ಲಿ ಬೆಸ್ತರ ಮಕ್ಕಳಿಗೋಸ್ಕರ ಅಂತ ಮಾಡಿದಂಥ ಶಾಲೆ. ಅಲ್ಲಿ ಏನು ಶಾಲೆಗೆ ವಿಶೇಷತೆ ಏನೂ ಇಲ್ಲ, ಬ್ಲ್ಯಾಕ್ ಬೋರ್ಡ್ ಬ್ಲ್ಯಾಕ್ ಇಲ್ಲ, ಯಾಕಂದ್ರೆ ಪೇಂಟೇ ಮಾಡಿಲ್ಲ ಯಾರು, ಬೆಂಚ್ ಇಲ್ಲ, ನೆಲದ ಮೇಲೆ ಕೂತ್ಕೋಬೇಕು ಮಕ್ಕಳೆಲ್ಲ. ಅಲ್ಲಿ ಒಬ್ಬ ಮೇಷ್ಟ್ರು ಇದ್ದರು, ಶಿವಸುಬ್ರಹ್ಮಣ್ಯಂ ಅಯ್ಯರ್ ಅಂತ ಮೇಷ್ಟ್ರು, ಅಯ್ಯರ್ ಮಾಸ್ಟರ್ ಅಂತ ಕರಿತಿದ್ರಂತೆ. ಅವ್ರ ಕ್ಲಾಸಿಗೆ ಹೋದಾಗ ಒಂದೇ ಟೀಚಿಂಗ್ ಏಡ್ ಅವ್ರ ಕಡೆ ಇರೋದು, ನ್ಯೂಸ್ ಪೇಪರ್, ಅವತ್ತಿನ ನ್ಯೂಸ್ ಪೇಪರ್ ತೊಗೊಂಡೋಗೋದು ಮಕ್ಕಳಿಗೆ ಓದಿ ಹೇಳೋರಂತೆ. ನೋಡಿ ಪ್ರಪಂಚಲ್ಲೆಲ್ಲ ಆಗ್ತಾ ಇದೆ, ರಾಮೇಶ್ವರಂ ಜಗತ್ತ ಅನ್ಕೋಬೇಡಿ, ಭಾರತದ ದೊಡ್ಡ ದೊಡ್ಡ ಊರಿದೆ, ಬಾಂಬೆ, ದೆಲ್ಲಿ, ಕಲ್ಕತ್ತಾ ಎಲ್ಲ ಇದೆ, ನಾನು ನೋಡಿಲ್ಲ, ಅವತ್ತು ನೀವು ನೋಡ್ಬೇಕು ಅದನ್ನು, ಹೋಗ್ಬೇಕು, ಪ್ರಪಂಚ ದೊಡ್ಡದು ಅಂತ ಹೇಳೋರು. ತಮ್ಮ ಕನಸುಗಳನ್ನೆಲ್ಲ ಮಕ್ಕಳ ಕಣ್ಣಲ್ಲಿ ಹಾಕೋರು ಮೇಷ್ಟ್ರು. ಒಂದು ದಿವಸ ಈ ಮೇಷ್ಟ್ರು ಒಂದು 5-6 ವರ್ಷದ ಹುಡುಗ ಬೀಚ್ ಮೇಲೆ ಕೂತಿದ್ದೆ, ಸಮುದ್ರ ದಂಡೆ ಮೇಲೆ ಕೂತಿದ್ರಂತೆ. ಕೂತಾಗ ಒಂದು ಹಕ್ಕಿ ಹಾರ್ತಾ ಇತ್ತು, ಮೇಲೊಂದು ವಿಮಾನ ಹೋಯ್ತು. ತಕ್ಷಣ ಮಗು ಕೇಳ್ತು, ಸರ್ ವಿಮಾನ ಹೆಂಗೆ ಹಾರತ್ತೆ ಸರ್, ಇದು ಭಾರ ಅಲ್ವಾ, ಅದು ಯಾಕೆ ಹಾರತ್ತೆ ಅದು ಅಂತ ಕೇಳ್ತಂತೆ ಮಗು. ಆ ಮೇಷ್ಟ್ರು ಅತ್ಯಂತ ಪ್ರಾಮಾಣಿಕ ಮೇಷ್ಟ್ರು, ಸಿಂಪಲ್ ಮೇಷ್ಟ್ರು ಹೇಳಿದರು, ನನಗೂ ಗೊತ್ತಿಲ್ಲ ಮಗು, ವಿಮಾನ ಹೆಂಗೆ ಹಾರತ್ತೆ ಗೊತ್ತಿಲ್ಲ, ಯಾಕಂದ್ರೆ ನಾನು ವಿಮಾನ ಕೆಳಗೆ ನೋಡೇ ಇಲ್ಲ, ಏರ್ಪೋರ್ಟೇ ನೋಡಿಲ್ಲ ನಾನು. ಆದ್ರೆ ನೀ ನೋಡಬೇಕು, ನೋಡೋದಷ್ಟೇ ಅಲ್ಲ, ಒಂದು ಒಳ್ಳೆ ವಿಮಾನ ಮಾಡಿ ಚಂದ್ರನ ಮೇಲೆ ತೊಗೊಂಡು ಹೋಗಬೇಕು ಅಂತ. ದಯವಿಟ್ಟು ಗಮನಿಸ್ಬೇಕು ಸ್ನೇಹಿತರೆ, ಒಂದು ಒಳ್ಳೆ ವಿಮಾನ ಮಾಡಿ ಚಂದ್ರನ ಮೇಲೆ ತೊಗೊಂಡು ಹೋಗಬೇಕು ಅಂತ ಹೇಳಿದ್ರಂತೆ. ಆ ಮಾತನ್ನ ಮಗು ನೆನೆಸ್ಕೊಂಡು 65 ವರ್ಷದ ನಂತರ ನನಗೆ ಹೇಳುತ್ತೆ, ಆಸ್ ಕಲಾಂ, ಕಲಾಂ ಹೇಳ್ತಿರೋದು ನಾನು. ಆ ಮಗು 6 ವರ್ಷದ ಮಗು ದಂಡೆ ಮೇಲೆ ಕೂತ್ಕೊಂಡು ನಾನು ಮೇಷ್ಟ್ ಹೇಳಿದ್ರು ಒಳ್ಳೆ ವಿಮಾನ ಮಾಡಿ ಚಂದ್ರನ ಮೇಲೆ ತೊಗೊಂಡು ಹೋಗು ಅಂತ ಹೇಳಿ. ಇವತ್ತು ನಾನೇನಾದರೂ ವೈಮಾನಿಕ ಸಂಸ್ಥೆಯಲ್ಲಿ ನಿರ್ದೇಶಕ ಅಂತ ಕೆಲಸ ಮಾಡಿ ವೈಮಾನಿಕ ತಂತ್ರಜ್ಞತೆಯಲ್ಲಿ ನಾನು ವಿಜ್ಞಾನಿ ಆಗಿದ್ದಿದ್ರೆ, ಇಫ್ ಟುಡೇ ಐ ಆಮ್ ಏರೋಸ್ಪೇಸ್ ಇಂಜಿನಿಯರ್, ಇಟ್ ಈಸ್ ಬಿಕಾಸ್ ಆಫ್ ಮೈ ಟೀಚರ್, ಅವರಿಂದಾಗಾಯ್ತು.

0: You are listening to Radio Sarang, 107.8 FM.
1: ಅವ್ರು ಹೇಳ್ತಾರೆ ದ ಸೀಡ್ ಫಾರ್ ಮೈ ಡಿಸೈರ್, ಅವ್ರದೇ ವರ್ಡ್, ಚೇಂಜ್ ಮಾಡೋಕ್ಕಾಗಲ್ಲ ನನಗೆ. ದ ಸೀಡ್ ಫಾರ್ ಮೈ ಡಿಸೈರ್ ಟು ಬಿಕಮ್ ಎನ್ ಏವಿಯೇಷನ್ ಸೈಂಟಿಸ್ಟ್ ವಾಸ್ ಸೋನ್ ಬೈ ಮೈ ಟೀಚರ್ ಆನ್ ದ ಬೀಚ್ ಆಫ್ ರಾಮೇಶ್ವರಂ ಅಂತ ಹೇಳಿದ್ರು. ಜಾನ್ ಕೆನಡಿ ಭಾಷಣ ಮಾಡಿದ್ರು ಅಮೆರಿಕದಲ್ಲಿ 61ನೇ ಇಸ್ವಿಗೆ. ಈ ದಶಮಾನ ಮುಗಿಯೋ ಹೊತ್ತಿಗೆ ನಾವು ಮನುಷ್ಯನನ್ನು ಚಂದ್ರನಲ್ಲಿ ಇಳಿಸ್ತೇವೆ ಅಂತ ಹೇಳಿದ್ರು. 69ರಲ್ಲಿ ನೀಲ್ ಆರ್ಮ್ಸ್ಟ್ರಾಂಗ್ ಚಂದ್ರನಲ್ಲಿ ಇಳಿದ ಅಂತ ಹೇಳ್ತೇವೆ. ಅದಕ್ಕೆ ಕಲಾಂ ಹೇಳ್ತಾರೆ, ಜಾನ್ ಕೆನಡಿ 61ರಲ್ಲಿ ಹೇಳಿದ, ಅದಕ್ಕಿಂತ 20 ವರ್ಷ ಮೊದಲು ನನ್ನ ಮೇಷ್ಟ್ ಹೇಳಿದ್ರು ವಿಮಾನ ಮಾಡಿ ಚಂದ್ರ ಮೇಲೆ ತಗೊಂಡೋಗು ಅಂತ. ಅದಕ್ಕೆ ಮೂನ್ ಮಿಷನ್ ಅಂತ ಶುರು ಮಾಡಿದ್ರು ಅವರು. ಅಂದ್ರೆ ಒಬ್ಬ ಹುಡುಗ, ಶಾಲೆಯಲ್ಲಿ ಕೂತಂತ ಹುಡುಗ, ಏನೋ ಪ್ರಪಂಚ ನೋಡದಂತ ಹುಡುಗನ್ನ ರಾಷ್ಟ್ರಪತಿ ಮಾಡುವಂತ ಶಕ್ತಿ ಒಬ್ಬ ಮೇಷ್ಟಲ್ಲಿತ್ತು. ಒಂದು ಮಾತು ಸ್ವಾಮಿ, ಒಂದು ಮಾತು ನಾವು ಮಕ್ಕಳಿಗೆ ಸರಿಯಾಗಿ ಮಾತಾಡಿದ್ರೆ, ಸರಿಯಾದ ಟೈಮ್ ಮಾತಾಡಿದ್ರೆ ಅವನು ಯಾವ ಮಟ್ಟಕ್ಕೆ ತಗೊಂಡು ಹೋಗ್ಬಿಡತ್ತೆ ಹೇಳಿ. ಕಲಾಂ ಎಕ್ಸಾಂಪಲ್ ಬಣ್ಣ ಬಹಳ ದೊಡ್ಡವರದಾಯ್ತು. ನನಗೆ ಆದಂತ ಘಟನೆ ಹೇಳ್ಬಿಡ್ತೇನೆ, ಯಾಕಂದ್ರೆ ನಾವೆಲ್ಲ ಮೇಷ್ಟ್ರ ಆದ್ರಿಂದ ನಮಗೆ ಶಕ್ತಿ ಇಲ್ಲ ಅನ್ಕೊಂಡಿರ್ತೀವಿ. ಅಯ್ಯೋ ನಾವೇನ್ ಮಾಡಕ್ಕಾಗತ್ತೆ ಸರ್ ಮೇಷ್ಟ್ರು, ನೋಡಿ ರಾಜಕಾರಣಿಗಳು ಹಾಳು ಮಾಡ್ತಾ ಇದ್ದಾರೆ, ಅಧಿಕಾರಿಗಳು ದೇಶ ಹಾಳು ಮಾಡ್ತಿದ್ದಾರೆ, ನಾವೇನ್ ಮಾಡ್ತೀವಿ ಸರ್. ಪೂವರ್ ಟೀಚರ್. ನಾನು ಶಾಲೆಯಲ್ಲಿ ಓದ್ತಿರ್ಬೇಕಾದ್ರೆ ಒಂದು ಎಸೆಯಲ್ಲಿ ಬರೆದಿದ್ದೆ, ನಾನು ಒಂದು ಲೇಖನದಲ್ಲಿ ಬರೆದಿದ್ದೆ ಪೂವರ್ ಟೀಚರ್ ಅಂತ. ನನ್ನ ಪ್ರಿನ್ಸಿಪಾಲ್ ಕರೆದ್ರು, ಡೋಂಟ್ ಯೂಸ್ ಟು ಅಡ್ಜೆಕ್ಟಿವ್ಸ್ ಅಂದ್ರು, ಎರಡು ವಿಶೇಷಣ ಒಮ್ಮೆ ಉಪಯೋಗಿಸಬಾರ್ದು ಅಂದ್ರು. ಯಾಕೆ ಸರ್ ಅಂದೆ, ಪೂವರ್ ಟೀಚರ್ ಬರೀಬಾರ್ದು, ಟೀಚರ್ ಅಂದ್ರೆ ಪೂವರ್, ಮತ್ತೆ ಪೂವರ್ ಟೀಚರ್ ಏನ್ ಬಂತು, ಎರಡು ವಿಶೇಷಣ ಒಂದೇ ಸಲ ಉಪಯೋಗಿಸಬಾರ್ದು ಅಂತಿದ್ರು. ಆದ್ರೆ ಈಗ ಪರಿಸ್ಥಿತಿ ಸಾಕಷ್ಟು ಚೇಂಜ್ ಆಗಿದೆ ಅಂತದ್ದು. ಅದ್ ಯಾಕೆ ಹೇಳಿದೆ ಅಂದ್ರೆ, ಆ ಟೀಚರ್ ಶಕ್ತಿ ಇದೆಯಲ್ಲ, ಎಂತ ಶಕ್ತಿ ಇದೆ ಟೀಚರ್ ಒಳಗೆ ಅಂತಂದ್ರೆ, ನಾನು 2-3 ಪ್ರತಿ ವರ್ಷ ಹೇಳಿದ್ನಲ್ಲ ಪಾಠ ಮಾಡಕ್ಕೆ ಹೋದಾಗ, 2 ವರ್ಷದ ಕೆಳಗೆ ಹೋದಾಗ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಅಂತಿದೆ ಬರ್ಕ್ಲಿ ಅಂತ ಜಾಗದಲ್ಲಿ, ಪ್ರಪಂಚ ದೊಡ್ಡ ಯೂನಿವರ್ಸಿಟಿ ಅಂತ ಬಹಳ ಹೆಸರು. ನಾನು ಲೆಕ್ಚರ್ ಮುಗಿಸ್ಕೊಂಡು ನಾನು ಹೊರಗೆ ಬಂದಾಗ ದೊಡ್ಡ ಲಾಬಿಯಲ್ಲಿ ಒಬ್ರು ಹೆಣ್ಮಗಳು ಕೂತಿದ್ರು, ಮುಖ ಪರಿಚಯ ಇದೆ ಅನ್ನಿಸ್ತು, ಹೆಸರು ಗೊತ್ತಾಗಲಿಲ್ಲ. ಆಕೆ ಬಂದು ನಮಸ್ಕಾರ ಸರ್ ಅಂದರು. ಯಾರಾದರೂ ಅಮೆರಿಕದಲ್ಲಿ ನಮಸ್ಕಾರ ಸರ್ ಅಂತ ಕನ್ನಡದಲ್ಲಿ ಅಂದರೆ ತುಂಬ ಸಂತೋಷ ಆಗುತ್ತೆ. ನಮಸ್ಕಾರ ಅಮ್ಮ, ಹೆಸರು ಗೊತ್ತಾಗಲಿಲ್ಲ ಅಂದೆ. ಸರ್ 31 ವರ್ಷದಿಂದ ನಿಮ್ಮ ಸ್ಟೂಡೆಂಟ್ ಸರ್ ನಾನು ಅಂದರು. ಅಬ್ಬಬ್ಬ ನೆನಪಿಟ್ಕೊಂಡಿದ್ದೀರಲ್ರಿ, 31 ವರ್ಷ ಆದರೂ ಇನ್ನ ಅಂದೆ. ಇಲ್ಲ ಸರ್, ನಿಮ್ಮ ಹೆಸರು ಫ್ಲ್ಯಾಶ್ ಆಗಿತ್ತು, ಲೆಕ್ಚರ್ ಇದೆ ಅಂತ ಗೊತ್ತಾಯ್ತು, ಅದನ್ನು ಕಾಯ್ತಾ ಇದ್ದೆ ನಿಮಗೋಸ್ಕರ ಅಂದರು. ಏನು ಮಾಡ್ತಿದ್ದೀರಿ ಅಂದೆ. ಬನ್ನಿ ಸರ್ ಅಂದರು. ಇಲ್ಲ ಮೆಲ್ಲ ಹೋಗಬೇಕು ಅಂದೆ, ವರ್ಚುವಲ್ ಬಿಡಲೇ, ಕೈ ಹಿಡಿದು ಎಳ್ಕೊಂಡು ಬನ್ನಿ ಸರ್ ಕರ್ಕೊಂಡು ಹೋಗ್ತೇನೆ, 5 ನಿಮಿಷ ಬರಬೇಕು ನೀವು ಅಂತ. ಆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಹಿಂದೆನೆ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ ಇದೆ. ನಾನು ಕೆಮಿಸ್ಟ್ರಿ ಸ್ಟೂಡೆಂಟ್, ನಾನು ಆ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡಿಲ್ಲ, ಪಾಠ ಮಾಡಿಲ್ಲ. ಕರ್ಕೊಂಡು ಹೋಗಿ ಆ ಮೇಸ್ಟ್ರಿ ಎಲ್ಲ ಕೂತಂಥ ಒಂದು ದೊಡ್ಡ ಹಾಲು, ಫ್ಯಾಕಲ್ಟಿ ಲೌಂಜ್ ಅಂತಾರೆ, ಎಲ್ಲ ಒಂದು 40 ಜನ ಮೇಸ್ಟ್ರಿ ಇದ್ರು, ಬೇರೆ ಬೇರೆ ದೇಶದ ಮೇಸ್ಟ್ ಎಲ್ಲ ಇದ್ರು. ಈ ಹುಡುಗಿ ಹುಡುಗಿ ಅಂತೇನೆ, ನಮ್ಮ ದೊಡ್ಡವರು, ಶಿ ವಾಸ್ ಆಲ್ರೆಡಿ ಶಿ, ಕರ್ಕೊಂಡು ಅದನ್ನು ಪರಿಚಯ ಮಾಡ್ತಾರೆ. ಐ ವಾಸ್ ಟೆಲಿಂಗ್ ಅಬೌಟ್ ಮೈ ಟೀಚರ್ ಬಿಕಾಸ್ ಆಫ್ ಹೂಮ್ ಐ ಆಮ್ ಹಿಯರ್, ಹಿ ಈಸ್ ಮೈ ಟೀಚರ್. ನಾನು ಟೀಚರ್ ಬಗ್ಗೆ ಹೇಳ್ತಾ ಇದ್ನಲ್ಲ, ಇವರೇ ಟೀಚರು ಅಂತ ಹೇಳ್ಬಿಟ್ಟು ಹೇಳ್ತಿದ್ರು. ಸರ್ ನಿಮ್ಗೆ ನೆನಪಿದೆಯಾ ಸರ್, ನೀವು ಅಟ್ಟ ಹೇಳಿದ್ ಬರ್ತಾ ಇದ್ರಿ, ನಾನು ನಿಂತ್ಕೊಂಡಿದ್ದೆ, ಯಾಕೆ ಪ್ರೇಮ ಮುಖ ಡಲ್ ಆಗಿದೆ ಅಂತ ಕೇಳಿದ್ರಿ. ನನಗೆ ಅದು ಥರ್ಮೋಡೈನಮಿಕ್ಸ್ ಅರ್ಥನೇ ಆಗ್ತಾ ಇಲ್ಲ ಸರ್ ಅಂದೆ. ಬನ್ನಿ ಬನ್ನಿ ಕರ್ಕೊಂಡು ಹೋದ್ರಿ, ನಿಮ್ಮ ರೂಮಿಗೆ ಕರ್ಕೊಂಡು ಹೋಗಿ ಒಂದು 15 ನಿಮಿಷ ನನಗೆ ಬೇರೆ ಬೇರೆ ಎಕ್ಸಾಂಪಲ್ ಕೊಟ್ಟು ಹೇಳಿದ್ರಿ, ತುಂಬ ಸಂತೋಷ ಆಯ್ತು ಸರ್. ಕೆಮಿಸ್ಟ್ರಿ ಎಮ್ ಎಸ್ ಸಿ ಮಾಡಿಕೊಂಡೆ, ಪರ್ಡ್ಯೂ ಯೂನಿವರ್ಸಿಟಿ ಅಂತಿದೆ ಅಲ್ಲಿ PhD ಮಾಡಿಕೊಂಡೆ, ಈಗ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ನನ್ನ ಗಂಡ ಇದ್ದಾರೆ, ಡಾಕ್ಟರ್ ಇದ್ದಾರೆ, ನಾನು ಇಲ್ಲೇ ಸೆಟ್ಲ್ ಆಗಿದ್ದೀನಿ, ನಾ ಯೂನಿವರ್ಸಿಟಿಯಲ್ಲಿ 4 ವರ್ಷದಿಂದ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅಂದರು. ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾದಲ್ಲಿ ಪ್ರೊಫೆಸರ್ ಆಗೋದಂದ್ರೆ ತಮಾಷೆ ಅಲ್ಲ, ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದೀನಿ ಅಂದ್ಬಿಟ್ಟು ಅಗ್ದಿ ಮುಗ್ಧತೆಯಿಂದ ಆಕೆ ಕೇಳಿದ್ರು ನನಗೆ. ಸರ್ ನೆನಪಿದೆಯಾ ಸರ್ ಇವತ್ತು ನಿಮಗೆ ಸ್ಟೆಪ್ಸ್ ಹಿಡಿದು ಬರೋದು ಅಂದರು. ನನಗಿಲ್ಲ ಅಂತ ಹೇಳಿದೆ, ನೆನಪಿಲ್ಲ. ಯಾಕೆ ದಿನಕ್ಕೆ 10 ಸಲ ಹೋಗಿ ಬಂದು ಮಾಡ್ತೇನೆ ಮೇಲೆ ಕೆಳಗೆ, ಪ್ರತಿ ಸಲ ಮಗು ನಿಂತ್ಕೊಂಡಿರುತ್ತೆ ಅಲ್ಲಿ, ಯಾವುದೇ ವಿಷಯದ ಬಗ್ಗೆ ಹೇಳಿದ್ದೇನೆ ಆದ್ರೆ ನಾನು ಇನ್ನು ಋಣಿಯಾಗಿದ್ದೇನಮ್ಮ ಅಂತ ಹೇಳಿದೆ. ಐ ಆಮ್ ಗ್ರೇಟ್ಫುಲ್ ಟು ಯು ಡಿಯರ್ ಅಂತ ಹೇಳಿದೆ. ಯಾಕೆ ಋಣಿಯಾಗಿದ್ದೇನೆ ಅಂದರೆ, ನನಗೆ ಗೊತ್ತಿತ್ತು ಶಿಕ್ಷಕನ ಮಾತಿನಲ್ಲಿ ತುಂಬ ಶಕ್ತಿ ಇದೆ ಅಂತ ಗೊತ್ತಿತ್ತು, ಆದ್ರೆ ನೀ ಹೇಳಿದ ನನಗೆ ಅರ್ಥ ಆಯಿತು ಅಂತ ಹೇಳಿದೆ. ನಾನು 31 ವರ್ಷದಿಂದ ಕಲಿಸಿದಂಥ ಥರ್ಮೋಡೈನಮಿಕ್ಸ್ ನಿನಗೆ ಇವತ್ತು ನೀನು ಇಲ್ಲಿ ಕರ್ಕೊಂಬರೋದಾದರೆ, ಐ ಆಮ್ ವಿಲಿಂಗ್ ಟು ಸ್ಪೆಂಡ್ ಮೈ ಲೈಫ್ ಫಾರ್ ಎ ಸ್ಟೂಡೆಂಟ್ ಅಲ್ವಾ? ಅಂಥ ಶಕ್ತಿ ನಮ್ಮಲ್ಲಿ ಇದೆ ಸರ್, ಪ್ರತಿಯೊಬ್ಬರಲ್ಲೂ ಇದೆ.

0: रेडियो सारंग 107.8 FM।
1: ಒಬ್ಬ ಕಲಾಂ ಮಾಡೋದು, ನಾ ಹೇಳೋದು, ಒಬ್ಬ ಪ್ರೈಮರಿ ಸ್ಕೂಲ್ ಟೀಚರ್, ರಾಮೇಶ್ವರಂ ಅಂತ ಪ್ರೈಮರಿ ಸ್ಕೂಲ್ ಟೀಚರ್ ಕ್ಯಾನ್ ಪ್ರೊಡ್ಯೂಸ್ ಎ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ವಾಟ್ ಈಸ್ ಅವರ್ ಪ್ರಾಬ್ಲಮ್? ನಮಗೇನು ಕಷ್ಟ ಆಗಿದೆ? ಕಷ್ಟ ಇಷ್ಟೇನೆ, ಕಲಾಂ ಹೇಳಿದ ಹಾಗೆ ಆ ಹೊಟ್ಟೆಯಲ್ಲಿ ಬೆಂಕಿ ಇರಬೇಕು ಮಕ್ಕಳಿಗೋಸ್ಕರ ಏನಾದರೂ ಮಾಡ್ತೇನೆ ಅಂತ. ಆ ಪ್ರೀತಿ ಅಂತಃಕರಣ ಉಕ್ಕಿ ಬಂದರೆ, ನಾನು ಸುಮಾರು ವರ್ಷ ಪ್ರಿನ್ಸಿಪಾಲ್ ಆಗಿದ್ದೆ ಬೇರೆ ಬೇರೆ ಕಡೆ ಕಾಲೇಜಲ್ಲೆಲ್ಲ, ನಾನು ಮೇಸ್ಟ್ರೆಲ್ಲವರು, ಸರ್ ನೀವು ಬ್ಲ್ಯಾಕ್ ಮೇಲ್ ಮಾಡ್ತೀರಿ ಸರ್ ನಮ್ಮಲ್ಲೆಲ್ಲ, ನೀವು ಅನ್ನೋರು. ನಾನು ಬ್ಲ್ಯಾಕ್ ಮೇಲೋ ವೈಟ್ ಮೇಲೋ ನಾನು ಮಾಡೋದು ಹೇಗೆ ಅಂತ ಹೇಳಿದೆ. ಬ್ಲ್ಯಾಕ್ ಮೇಲ್ ಏನು ಅಂದರೆ, ನಾನು ಮಾತು ಹೇಳ್ತೀನಿ ನಮ್ಮ ಮೇಸ್ಟ್ರಿಗೆಲ್ಲ, ನನ್ನ ಕಲೀಗ್ಸ್ಗೆಲ್ಲ ಹೇಳೋದು ಅಂತ. ಎರಡು ಪ್ರಮಾಣ ಮಾಡಬೇಕಪ್ಪ ನೀವು ಮೇಸ್ಟ್ರ ಆದ ತಕ್ಷಣ. ಒಂದು, ನನ್ನ ಜೊತೆಗಾರರು ಯಾರಿದ್ದಾರೋ ಅವ್ರ ಬಗ್ಗೆ ಕೆಟ್ಟವಾಗಿ ಎಂದೂ ಮಾತಾಡೋದಿಲ್ಲ. ಐ ವಿಲ್ ನೆವರ್ ಸ್ಪೀಕ್ ಇಲ್ ಆಫ್ ಮೈ ಕೊಲೀಗ್ಸ್ ಅಟ್ ಎನಿ ಟೈಮ್. ಪ್ರತಿಜ್ಞೆ ಅದು. ನನ್ನ ಜೊತೆಗಾರರ ಬಗ್ಗೆ ಎಂದೂ ನಾನು ಕೆಟ್ಟದಾಗಿ ಮಾತಾಡೋದಿಲ್ಲ, ಅವ್ರು ಇಲ್ಲದೇ ಇದ್ದಾಗ ಕೂಡ. ಎರಡನೇದು ಮುಖ್ಯವಾಗಿರೋದಂದ್ರೆ, ಮುಂದೆ ಕುಳಿತಂಥ ಹುಡುಗರಿದ್ದಾರಲ್ಲ, ವಿದ್ಯಾರ್ಥಿಗಳಿದ್ದಾರಲ್ಲ, ಅವ್ರಿಗೆ ನಾನು ಪ್ರಾಮಾಣಿಕವಾಗಿ ಪಾಠ ಮಾಡದೆ ಹೋದರೆ ನನ್ನ ಮಕ್ಕಳಿಗೆ ಒಳ್ಳೇದಾಗೋದಿಲ್ಲ ಅಂತ ನನ್ನ ಖಚಿತವಾದ ನಂಬಿಕೆ ಇದೆ. ಅತ್ಯಂತ ನಿಷ್ಕಲ್ಮಶವಾದ ಪ್ರೀತಿಯಿಂದ ನನ್ನ ಮಕ್ಕಳಿಗೆ ಪಾಠ ಮಾಡಿದರೆ, ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದರೆ, ನನ್ನ ಮಕ್ಕಳ ಜವಾಬ್ದಾರಿ ಭಗವಂತ ತಗೋತಾನೆ. ನನ್ನ ಖಚಿತವಾದ ನಂಬಿಕೆ ಇದೆ. ಇಲ್ಲೆಲ್ಲೋ ಹೋತಾ ಆದರೆ ಅಲ್ಲಿ ತೊಂದರೆ ಆಗುತ್ತೆ. ಅದು ಹೇಳ್ತಿದ್ದೆ, ಅದು ನಿಮಗೋಸ್ಕರ ಆದರೂ ಚೆನ್ನಾಗಿ ಮಾಡಿರಿ, ಅವ್ರಿಗೋಸ್ಕರ ಬೇಡ. ನಾನು ಪಾಠ ಮಾಡುವಲ್ಲಿ ಕೆಲವು ಆರಾಮಾಗಿ ತೊಗೊಂಡು ಸೀರಿಯಸ್ ಆಗಿ ಮಾಡಿದ್ದೇನೆ. ಏನೋ ಒಂದು ಮಾಡಿ ಮುಗಿಸಿದಾದ್ರಿ, ಮೂರು ಪಾಠ ಹುಡುಗರು ಓದ್ಕೊಳ್ಳಿ, ಓದ್ಕೊಡ್ರ ನೀವು ಅಂತ ಹೇಳ್ಬಿಡ್ಬೋದು. ಮೂರು ಪಾಠ ನಾ ಹುಡುಗರು ಓದ್ಕೊಳ್ರಿ ಅಂತಂದರೆ, ನನ್ನ ಮಕ್ಕಳಿಗೂ ಆ ಮೇಷ್ಟ್ರು ಹಂಗೆ ಹೇಳಿರ್ತಾರೆ, ಓದ್ಕೊಳ್ಳು ಐದು ಪಾಠ ಅಂತ ಹೇಳಿರ್ತಾರೆ, ಅವ್ನು ಚೆನ್ನಾಗಿ ಆಗೋಲ್ಲ. ನನ್ನ ಮಕ್ಕಳು ಚೆನ್ನಾಗಿ ಆಗಬೇಕು ಅಂದರೆ, ನಾನು ಕೂತಿರುವಂಥ ಮಕ್ಕಳಿಗೆ ಪಾಠ ಮಾಡಬೇಕು ಸರಿಯಾಗಿ ಎಂದು ಉದ್ದೇಶ. ನಾವು ಕೆಲವೊಂದ್ಸಲ ಹೇಳ್ತೀವಿ ಅಸಹಾಯಕತೆ, ಅಯ್ಯೋ ನಾವೇನು ಮಾಡೋಕ್ಕಾಗತ್ತೆ ಸರ್, ಮೇಷ್ಟ್ರು ಏನು ಮಾಡೋಕ್ಕಾಗತ್ತೆ ಅಂತೀವಿ. ಯಾಕೊಂದು ಉದಾಹರಣೆ ಹೇಳಿಬಿಡ್ತೇನೆ, ನನಗಾದಂಥ ಉದಾಹರಣೆನೆ, ಹೊರಗಡೆ ಪುಸ್ತಕದಲ್ಲಿ ಬೇಡ ಬೇಡ. ಸುಮಾರು 30 ವರ್ಷದ ಹಿಂದೆ ನಾನು ಜಪಾನಿಗೆ ಹೋಗಿದ್ದೆ. ಇದಾದಂಥ ಘಟನೆ ಭಾಳ ಕಡೆ ಶೇರ್ ಮಾಡ್ಕೊಂಡಿದ್ದೀನಿ, ತುಂಬ ಬರೆದಿದ್ದಾರೆ ಅದರ ಬಗ್ಗೆ ಎಲ್ಲರೂ. ಹೋದಾಗ ಆಗ ಜಪಾನ್ ಭಾಳ ಫೇಮಸ್ ಆಗಿರೋದು ಈ ಮೆಕ್ಯಾನಿಕಲ್ ಟಾಯ್ಸ್ ಅಂತ. ಕೀ ಕೊಟ್ಟರೆ ಓಡುವಂಥ ಗೊಂಬೆಗಳು ತುಂಬ ಪ್ರಸಿದ್ಧ ಆಗಿತ್ತು. ಈಗ ಮೆಕ್ಯಾನಿಕಲ್ ಇಲ್ಲ, ಎಲೆಕ್ಟ್ರಾನಿಕ್ ಟಾಯ್ಸ್ ಜಾಸ್ತಿ.

ಆಗಿದೆ ಈಗೆಲ್ಲ. ಒಂದ್ಸಲ ನಾನು ಒಂದು ಹೋಟೆಲಲ್ಲಿ ಇದ್ದೆ, ನಾನು ಕೆಲಸ ಬೇಗ ಮುಗಿದೋಯ್ತು, ಹೊರಗಡೆ ಸುತ್ತಾಡ್ಕೊಂಡು ಬರೋಣ ಅಂತ ಗಾರ್ಡನ್ನಲ್ಲಿ ಹೋಗ್ತಾ ಇದ್ದೆ. ತೋಟದಲ್ಲಿ ಹೋಗ್ತಿರ್ಬೇಕಾದ್ರೆ ಒಬ್ಬ ಹುಡುಗ ಎರಡು ಹೆಗಲಿಗೂ ಎರಡು ಬುಟ್ಟಿ ಹಾಕ್ಕೊಂಡು ಓಡಾಡ್ತಾ ಇದ್ದ. ಆ ಬುಟ್ಟಿ ತುಂಬ ಪಾರಿವಾಳ. ನಾನು ಏನಪ್ಪ ಜಪಾನಲ್ಲಿ ಪಾರಿವಾಳ ಕೂಡ ಇಡ್ಸಿಂದ ಸಣ್ಣ ಕೂತ್ಕೊಂಡಿದೆ, ಅದು ಓಡಾಡ್ತಾ ಇಲ್ಲ ಅಂತ ಅಂದ್ಕೊಂಡೆ. ಪಾರಿವಾಳ ಅಲ್ಲ ಅದು, ಪಾರಿವಾಳ ಥರ ಇರುವಂಥ ಪಕ್ಷಿ ಅದು, ಆಟಿಗೆ ಸಾಮಾನು. ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಕೈಯಲ್ಲಿ ಹಿಡ್ಕೊಂಡ್ರೆ ಪಾರಿವಾಳನೇ ಅನಿಸ್ಬೇಕು ಆ ಥರ, ಕಣ್ಣು ಕುಡ್ಡೆ ಕೂಡ ತಿರುಗ್ತಾ ಇತ್ತು ಚೆನ್ನಾಗಿರುವಂಥದ್ದು. ಅವನು ಮಾರ್ತಾ ಇದ್ದ, ಅದಕ್ಕೆ ಬಲಗಡೆ ರೆಕ್ಕೆ ಎತ್ತಿ ಹಿಂಗೆ ಕೀ ಕೊಟ್ಟು ಹಿಂಗೆ ಎಸೆದ್ರೆ ವಿಮಾನ ಥರ ಮೂರು ಸುತ್ತ ಹಾಕಿ ವಿಮಾನ ಥರನೇ ಇಳಿತಿತ್ತು. ತುಂಬ ಚೆನ್ನಾಗಿತ್ತು, ನಮ್ಮ ಅಕ್ಕನ ಮಗಳಿಗೋಸ್ಕರ ತೊಗೊಳ್ಳೋಣ ಅಂತ ಹೇಳಿ ಅವನು ಕೇಳಿಕೊಂಡೆ. ಅವನಿಗೆ ಇಂಗ್ಲೀಷ್ ಬರಲ್ಲ, ನನಗೆ ಜಪಾನಿ ಭಾಷೆ ಬರಲ್ಲ. ಹರಕ್ ಮೂರಕ್ಕೆ ಇಂಗ್ಲೀಷಲ್ಲಿ ಕೈ ಕಾಲು ಮಾಡಿ ಸನ್ನೆ ಮೂಲಕ ಮಾಡಿ ಕೊಂಡ್ಕೊಂಡದ್ದಾಯ್ತು. ನಾವೆಲ್ಲ ಸಾಮಾನ್ಯವಾಗಿ ಮಾಡ್ತೀವಲ್ವ, ಹೊಸದೇನಾದ್ರು ತೊಗೊಂಡ್ರೆ ಹಾಗೆ ಪರೀಕ್ಷೆ ಮಾಡಿ ನೋಡಬೇಕು. ನಾನು ಅದೇ ತಪ್ಪನ್ನು ಮಾಡಿದೆ. ಆ ಗಾರ್ಡನ್ ಎತ್ಕೊಂಡು ಆ ಕೀ ಕೊಟ್ಟು ಹಿಂಗೆ ಸರಿಯಾಗಿ ಎಸೆದೆ ಅಂತ ಅಂದ್ಕೊಂಡೆ. ಅದು ಮೂರು ಸುತ್ತು ಹೋಗಲೇ ಇಲ್ಲ, ಸೀದಾ ಹೋಯ್ತು. ನನಗೆ ಭಾರಿ ಹೆದರಿಕೆ ಆಗಿಬಿಡ್ತು. ಪಬ್ಲಿಕ್ ಪಾರ್ಕ್ ರೀ ಅದು, ಅದು ಚುಂಚಿ ಬಾರಿ ಭಾಳ ಚೂಪಾಗಿದೆ, ಯಾರಿಗಾದ್ರೂ ಹೊಡೆದ್ರೆ ಏನು ಗತಿಯಪ್ಪ ಅಂತ ಗಾಬರಿಯಾಗಿ ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ದೀನಿ. ಪಕ್ಷಿ ಸೀದಾ ಹೋಯ್ತು, ನಾನು ಎದೆ ಬಡ್ತಾನೆ ನಿಂತು ಹೋಯ್ತು. ಎದುರುಗಡೆ ಒಂದು ಸಣ್ಣ ವಯಸ್ಸಿನ ದಂಪತಿಗಳು ಬರ್ತಾ ಇದ್ದಾರೆ. ಆ ಗಂಡನಿಗೆ ಸುಮಾರು 25 ವರ್ಷ ಇರಬೇಕು, ಆ ಹೆಣ್ಮಗಳಿಗೆ 21-22 ವರ್ಷ ಇರಬೇಕು. ಅವರಿಬ್ಬರ ನಡುವೆ ಒಂದು ಪುಟ್ಟ ಮಗು, 1.5 ವರ್ಷದ ಮಗು ನಡ್ಕೊಂಡು ಬರ್ತಾ ಇದೆ. ಅಪ್ಪ ಅಮ್ಮ ಕೈ ಹಿಡಿದು ನಡ್ಸ್ಕೊಂಡು ಬರ್ತಾ ಇದ್ದಾರೆ ಮಗುನ. ಈ ದರಿದ್ರ ಪಕ್ಷಿ ನಾನೇ ಬಿಟ್ಟು ತಾನೇ, ಅದು ಸೀದಾ ಹೋಗಿ ಮಗುನ ಹಣೆಗೆ ಬಡಿತು. ಆ ಮಗುನ ಹಣೆಗೆ ಬಡಿದ ತಕ್ಷಣ ಗಾಯ ಆಗಿ ರಕ್ತ ಸುರಿಯೋಕೆ ಶುರು ಆಯಿತು. ಕಲ್ಪನೆ ಮಾಡ್ಕೊಳ್ಳಿ, ಬೆಳಗಾಮಲ್ಲಿ ಆಗಿದ್ರೆ ಏನಾಗಿರೋದು ಇಂಥದ್ದು ಅಂತ. ಜನ ಬುದ್ಧಿ ಕಲಿಸಿರೋರು ನಮಗೆ ಅಲ್ವಾ. ನಾನು ಅದೇ ಅಂದ್ಕೊಂಡೆ, ಆಯಿತು ನನಗೆ ವ್ಯವಸ್ಥೆ ಆಯ್ತು ಇವತ್ತು ಅಂತ ಅಂದ್ಕೊಂಡೆ. ಅಂದ್ಕೊಂಡಾಗ ಹುಡುಗ ಓಡ್ ಬಂದ, ಆ ಗಂಡ ಓಡ್ ಬಂದ. ಓಡ್ ಬಂದ ದಾರಿಲಿ ಪಕ್ಷಿ ಬಿದ್ದಿತ್ತಲ್ಲ, ಪಕ್ಷಿ ಎತ್ಕೊಂಡ್ಬಂದ, ಬಂದು ಅಲ್ಲಿ ದೂರ ನಿಂತ್ಕೊಂಡು ನನ್ನ ಹತ್ರ ಬರಲಿಲ್ಲ, ನಿಂತ್ಕೊಂಡು ಆರ್ ಯು ಎನ್ ಏಷ್ಯನ್, ನೀನು ಏಷ್ಯಾದವನ ಅಂತ ಕೇಳಿದ. ಹೌದು ನಾನು ಇಂಡಿಯಾದವನು ಅಂತ ಹೇಳಿದೆ. ಇಂಗ್ಲೀಷ್ ಅರ್ಥ ಆಗತ್ತಾ? ಹರಕ್ಮುರ್ಕ್ ಇಂಗ್ಲೀಷ್ ಅಲ್ಲೇ. ಅಂಡರ್ಸ್ಟ್ಯಾಂಡ್ ಇಂಗ್ಲೀಷ್, ಅಂಡರ್ಸ್ಟ್ಯಾಂಡ್ ಇಂಗ್ಲೀಷ್ ಅಷ್ಟೇ. ಅವನು ಪಕ್ಷಿ ತಗೊಂಡು ಹೇಳ್ತಾನೆ, ಅವನ ಮಾತು ಕಮ್ಮಿ, ಕೃತಿ ಜಾಸ್ತಿ. ಅವನು ಬಲಗಡೆ ರೆಕ್ಕೆ ಎತ್ತಿದ ಕೀ ಕೊಟ್ಬಿಟ್ಟು ಅದು ಎಸ್ತದ್ದು ತಪ್ಪು, ನೀವು ಎಸ್ತದ್ದು ಆಗಲ್ಲ, ಹೀಗೆ ಎಸಿಬೇಕು ಅಂತ ತೋರಿಸ್ಕೊಟ್ಟ. ಯಾರಿಗೆ ಬೇಕಾಗಿತ್ತು ರೀ ಪಕ್ಷಿ ಹಾರಿಸೋದು? ಈಗ ಅನಾಹುತ ಆಗೋಗಿದೆ, ಆ ಮಗುಗೆ ಪೆಟ್ಟಾಗಿದೆ, ನನಗೆ ಗಾಬರಿಯಾಗಿ ಹೋಗಿದೆ. ಅವನು ಹಾರಿಸಿ ತೋರಿಸ್ದೆ ಹೆಂಗೆ ಹಾರಿಸ್ಬೇಕು ಅಂತ. ನಾನು ಹೇಳಿದೆ, ನೋಡಪ್ಪ ಕೈ ಮುಗಿದು ಹೇಳಿದೆ, ಸಾರಿ ಇದಕ್ಕೆ ಕ್ಷಮಿಸ್ಬಿಡಿ, ನನ್ನ ಮಗುಗೆ ಪೆಟ್ಟು ಮಾಡಬೇಕು ಅಂತ ಮಾಡಿದ ಕೆಲಸ ಅಲ್ಲ ಇದು, ಆಕಸ್ಮಿಕವಾಗಿ ಆದದ್ದು, ನನ್ನ ತಪ್ಪಾಯಿತು, ದಯವಿಟ್ಟು ಕ್ಷಮಿಸ್ಬಿಡಿ ನನ್ನ ಅಂತ ಹೇಳಿದೆ. ಅವನು ನೋ ನೋ ಡೋಂಟ್ ಸೇ ದ್ಯಾಟ್, ಡೋಂಟ್ ಸೇ ದ್ಯಾಟ್, ಇಟ್ ಇಸ್ ಓಕೆ, ಮಗುಗೇನಾಗಿಲ್ಲ, ಸ್ವಲ್ಪ ತರಚಿಗಾಯ ಅಷ್ಟೇ, ಮಗು ಸರಿಯಾಗಿದೆ, ಏನು ತೊಂದರೆ ಇಲ್ಲ ಅಂದ. ಅಯ್ಯೋ ಕರ್ಮ, ಬೈಲೂ ಇಲ್ಲ ನನಗೆ ಅವನು. ಆಮೇಲೆ ಆ ತಾಯಿನ ನೋಡಿದೆ, ಆಕೆ ಮೊಳಕಾಲು ಊರ್ಬಿಟ್ಟು ತನ್ನ ವಸ್ತ್ರ ತೊಗೊಂಡು ಮಗುವಿನ ಹಣೆ ರಕ್ತ ಒರೆಸ್ತಾ ಇದ್ಲು. ಆ ಮಗು ಅಳ್ತಾ ಇತ್ತು, ಆಕೆ ಏನು ಒಡ್ಗುಡ್ತಾ ಇದ್ಲು. ಆಕೆ ಬಾಯಿ ನೋಡಿ ಅನಿಸ್ತು, ನನ್ನ ಮನಸ್ತು ನನ್ನ ತಪ್ಪು ತಾನೆ, ಈ ತಪ್ಪಿತಸ್ಥ ಮನಸ್ತಾನೆ. ಆಕೆ ಬಾಯಿ ಬಡಿಯೋದು ನೋಡಿ ನನಗೆ ಬೈತಾಳೆ ಈಕೆ ಅಂದ್ಕೊಂಡಿದ್ದೆ. ಆ ಗಂಡನ ಮತ್ತೊಮ್ಮೆ ಹೇಳ್ಕೊಂಡೆ, ದಯವಿಟ್ಟು ನಿಮ್ಮ ಹೆಂಡತಿಗೆ ಹೇಳಿ ನಾನು ಮಾಡಬೇಕು ಅಂತ ಆದಂತ ಅಲ್ಲ, ಇದು ಅಕಸ್ಮಾತ್ ಆದಂಥ ಅಪಚಾರ, ಕ್ಷಮಿಸ್ಬೇಕು, ನನ್ನ ಕ್ಷಮೆ ಅವ್ರಿಗೆ ಹೇಳಿ ಎಂದೆ. ನೋ ನೋ ನೋ ನೋ, ಡೋಂಟ್ ವರಿ ಅಬೌಟ್ ಇಟ್, ಶಿ ಇಸ್ ನಾಟ್ ಸೇಯಿಂಗ್ ಎನಿಥಿಂಗ್. ಆಕೆಗೆ ಇಂಗ್ಲೀಷೇ ಬರೋಲ್ಲ, ನನಗೆ ಹೇಳ್ತಿದ್ದಾಳೆ, ಅವ್ರು ಹೇಳಿ ಬೇಜಾರು ಮಾಡ್ಕೊಳ್ಳೋದು ಬೇಡ, ಮಗು ಚೆನ್ನಾಗಿದೆ ಅಂತ ಹೇಳಿ ಅಂದರು. ಆಕೆ ಗಂಡನಿಗೆ ಹೇಳಿದ್ದು, ನನಗೆ ಕೆನ್ನೆ ಹೊಡೆದಂಗಾಯ್ತು, ಬೈದಿದ್ರೆ ಸಂತೋಷ ಆಗಿರೋದೇನೋ, ತಪ್ಪು ಮಾಡಿದ್ದಕ್ಕೆ ಪನಿಷ್ಮೆಂಟ್ ಆಗಿರ್ತಿತ್ತಲ್ಲ. ಅವರಿಬ್ಬರು ಹಂಗೆ ಹೇಳಿದ್ಮೇಲೆ ಭಾಳ ನನಗೆ ಸಂಕಟ ಆಯಿತು. ಆ ಪಕ್ಷಿನ ಕೋಟಿನ ಜೇಬಲ್ಲಿ ತುರ್ಕೊಂಡು ವಾಪಸ್ ಹೋಟೆಲಿಗೆ ಬಂದೆ. ಬಂದುಬಿಟ್ಟು ಆ ರಿಸೆಪ್ಷನಿಸ್ಟ್ ಇರ್ತಾಳಲ್ಲ ಒಬ್ಳು ಕೌಂಟರ್ದಲ್ಲಿ, ಆಕೆಗೆ ಹೋಗಿ ಕೇಳಿದೆ, ಹಿಂಗೊಂದು ಘಟನೆ ಆಯ್ತು ಹೊರಗಡೆಗೆ, ನನಗೇನು ಅಸಾಮಾನ್ಯವಾದಂಥ ತಾಳ್ಮೆ ಇರುವಂಥ ದಂಪತಿಗಳು ಅಕಸ್ಮಾತ್ ಆಗಿ ಸಿಕ್ಕರು, ಏನು ಎಲ್ಲರೂ ಹೀಗೆ ಇದ್ದಾರೋ ಇಲ್ಲಿ ಅಂತ ಕೇಳಿದೆ. ಮೊದಲೇ ಸಲ ಜಪಾನಿಗೆ ಹೋದದ್ದು ನಾನು, ಎಲ್ಲರೂ ಹೀಗೆ ಇದ್ದಾರೋ ಅಂತ. ಆಕೆ ತಕ್ಷಣ ಹೇಳಿದ್ಲು, ಹೌದೌದು ಪುಣ್ಯ ಮಾಡಿದ್ರಿ ನೀವು ಅಂದ್ಲು. ಯಾಕೆ ಅಂತ ಕೇಳಿದೆ. ಸಣ್ಣ ವಯಸ್ಸಿನ ದಂಪತಿಗಳು ಬಂದರು ಅಂತ ಅವ್ರು ನಿಮಗೇನೂ ಮಾಡಲಿಲ್ಲ, ಅಕಸ್ಮಾತ್ ಆಗಿ ವಯಸ್ಸಾದವ್ರ ಇದ್ರೆ ಹೊಡೆದು ಚಟ್ನಿ ಮಾಡಿರೋ ನಿಮ್ಮನ್ನು ಅಂದ್ಲು. ಎಲ್ಲ ಇವನ ಇಂಡಿಯಾದಲ್ಲಿ ರಿವರ್ಸ್ ಅಲ್ವಾ, ಸಣ್ಣ ವಯಸ್ಸಿನವ್ರಿಗೆ ಕೋಪ ಆಗಿರುತ್ತೆ, ವಯಸ್ಸಾದ್ನವ್ರಿಗೆ ತಲೆ ಬಟ್ಟು ಬಿದ್ದು ಬಿದ್ದು ಬಿದ್ದು ಸ್ವಲ್ಪ ಶಾಂತತೆ ಬಂದಿರುತ್ತೆ. ಆದ್ರೆ ಆಕೆ ಹೇಳಿದ್ದೇನು ಅಂದರೆ, ಹುಡುಗರಾಗಿರೋದ್ರೆ ಸುಮ್ಮನೆ ಬಿಟ್ಟರು ನಿಮ್ಮನ್ನ, ವಯಸ್ಸಾಗಿರೋರಾಗಿದ್ರೆ ಚೆನ್ನಾಗಿ ಹೊಡೆದಿರೋರು ನಿಮ್ಮನ್ನ ಅಂತ. ಯಾಕೆ ಹಿಂಗೆ ಅಂತ ಕೇಳಿದೆ. ಅದೇನೋ ಗೊತ್ತಿಲ್ಲ, ಹುಡುಗರಿಗೆ ಕೋಪ ಬರಲ್ಲ ಇಲ್ಲಿ ಅಂದ್ಲು. ಯಾಕೆ ಅಂತ ಕೇಳಿದೆ. ಅದೆಲ್ಲ ಡೀಟೇಲ್ ಗೊತ್ತಿಲ್ಲ, ನಿಮ್ಗೆ ನಾಳೆ ಟೈಮ್ ಇದೆ ಕರ್ಕೊಂಡು ಹೋಗ್ತೀನಿ ಅಂದ್ಲು.

0: You're listening to Radio Sarang, 107.8 FM.
1: ನಾನು ಮರುದಿವಸ ಬೆಳಗ್ಗೆ ಕರ್ಕೊಂಡು ಪಕ್ಕದಲ್ಲೊಂದು ಕಾಲೇಜು, ಆ ಕಾಲೇಜ್ ಪ್ರಿನ್ಸಿಪಾಲರು ಅವ್ರನ್ನ ಭೇಟಿ ಮಾಡಿಸಿದ್ಲು. ಅವರು 75 ವರ್ಷದ ಪಾದ್ರಿ ಕೂತಿದ್ರು. ನಾ ಹೋಗಿ ಹೇಳಿದೆ, ಸ್ವಾಮಿ ನಿನ್ನೆ ಒಂದು ಘಟನೆ ಆಯ್ತು. ಹೀಗೆ ಈ ಹುಡುಗಿ ಹೇಳ್ತಾಳೆ, ಅವ್ರು ಸಣ್ಣ ವಯಸ್ಸಿನವ್ರು ಆದ್ದರಿಂದ ಕೋಪ ಬರಲಿಲ್ಲ, ವಯಸ್ಸಾದ ಚೆನ್ನಾಗಿ ಹೊಡೆದಿರೋ, ವಯಸ್ಸಾದವರಾಗಿದ್ದರೆ ಕೋಪ ಬಂದಿರೋದು ಅಂತ ಹೇಳ್ತಾರೆ, ಯಾಕೆ ಹಿಂಗೆ ಅಂತ ಕೇಳಿದೆ. ಮೊದಲೇ ನನಗೆ ಆಶ್ಚರ್ಯ ಆಗಿದೆ. ಫಸ್ಟ್ ಆಫ್ ಆಲ್ ಐ ವಾಸ್ ಶಾಕ್ಡ್. ಅವ್ರು ಇನ್ನೂ ಶಾಕ್ ಮಾಡಿದ್ರು ನನ್ನ. ಹೌದು ಹೌದು, ಆ ಹುಡುಗಿ ಹೇಳಿದ್ ಸರಿ, ಹುಡುಗರಿಗೆ ಕೋಪ ಬರಲ್ಲ ಇಲ್ಲಿ ಅಂದ್ಬಿಟ್ಟು, ಎನಿ ಒನ್ ಬಾರ್ನ್ ಆಫ್ಟರ್ 1948 ಕೆ ನಾಟ್ ಬಿ ವೈಲೆಂಟ್ ಅಂದರು. ಅಂದರೆ 48ನೇ ಇಸ್ವಿ ಆದ್ಮೇಲೆ ಹುಟ್ಟಿದಂಥವ್ರು ಯಾರೇ ಇದ್ರೂ ಕೋಪ ಮಾಡ್ಕೊಳ್ಳಲ್ಲ ಅಂದರು. ನಾನು ಇದೇನು ರೀ ವಿಚಾರ, ಇದು 48ಕ್ಕೂ ಕೋಪಕ್ಕೆ ಏನು ಸಂಬಂಧ, 48ನೇ ಇಸ್ವಿಗೂ ಕೋಪಕ್ಕೆ ಏನು ಸಂಬಂಧ? ನಾನು ಕಾರ್ ಮಾಡೆಲ್ ಬಗ್ಗೆ ಕೇಳಿದ್ದೆ, 86 ಮಾಡೆಲ್ಗೆ ಇದಿರುತ್ತೆ, 88 ಮಾಡೆಲ್ಗಿಲ್ಲ ಅಂತೆಲ್ಲ ಕೇಳಿದ್ದೆ. ಇದು 48ನೇ ಮಾಡೆಲ್ ಏನು ಬಂತಿದು, 48ಕ್ಕೆ ಏನಾಯಿತು ಅಂತ ಕೇಳಿದೆ. ಅವ್ರು ಹೇಳಿದ 48ಕ್ಕೆ ಏನಾಗಲಿಲ್ಲಪ್ಪ, 45ಕ್ಕೆಲ್ಲ ಆಯಿತು ಅಂತ ಹೇಳಿದರು. ಆಗಸ್ಟ್ 6 ಮತ್ತು 9 1945ರಲ್ಲಿ ಹಿರೋಶಿಮಾ ನಾಗಾಸಾಕಿ ಮೇಲೆ 2 ಬಾಂಬ್ ಬಿದ್ದು, ಆ ಮುದುಕರು ಆ ಪ್ರೀಸ್ಟು ಹೇಗೆ ಹಿಂದಕ್ಕೆ ಹೋಗ್ಬಿಟ್ರು ಅಂತಂದರೆ ಕಣ್ಣು ಮುಚ್ಕೊಂಡು ಹೇಳ್ತಾ ಇದ್ದಾರೆ, ನೋಡಿ ಜೆಂಟಲ್ಮನ್, ವಿ ಹ್ಯಾವ್ ಸೀನ್ ಪೀಪಲ್ ಡೈಯಿಂಗ್ ಲೈಕ್ ವರ್ಮ್ಸ್ ಹಿಯರ್. ಆ ಬಾಂಬ್ ಬಿದ್ದಾಗ ಜನ ಹುಳುಗಳು ಸತ್ತಂಗೆ ಸತ್ತೋದ್ರು, ನೋಡಿದ್ದೀವಿ ಕಣ್ಣಿಂದ ನಾವು. ಆಮೇಲೆ ಕೂತ್ಕೊಂಡು ವಿಚಾರ ಮಾಡಿದ್ವಿ, ನಮ್ಮ ದೇಶದ ಸಮಸ್ಯೆಗಳಿಗೆ ಹಿಂಸೆ ಪರಿಹಾರ ಅಲ್ಲ, ಅಹಿಂಸೆ ಮಾತ್ರ ಪರಿಹಾರ ಅಂತ ಅಂದ್ಕೊಂಡ್ವಿ. ಏನು ಮಾಡಿದ್ವಿ ಗೊತ್ತಾ, 46-47ನೇ ಇಸ್ವಿ ಕೂತ್ಕೊಂಡು ಒಂದು ಡಿಸೈನ್ ಮಾಡಿದ್ವಿ, ಅಹಿಂಸೆಯನ್ನು ಶಿಕ್ಷಣದ ಅವಿಭಾಜ್ಯ ಅಂಗವನ್ನಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿ 48ರಿಂದ ಇಂಪ್ಲಿಮೆಂಟ್ ಮಾಡಿದ್ವಿ. ಅವತ್ತಿಂದ ಯಾವುದೇ ಮಗು ಶಾಲೆಗೆ ಓದಿದ್ದಿರಲಿ, 48ರಿಂದ ಅವನು ಕೋಪ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಎಕ್ಸೆಪ್ಷನ್ ಅಲ್ಲಿ ಇರ್ಬೋದು 1% ಎಲ್ಲೋ, ಆದರೆ 99% ಜನ ಕೋಪ ಮಾಡ್ಕೊಳ್ಳಲ್ಲ ಅಂತ ಹೇಳಿದರು. ನನಗೆ ಮೇಷ್ಟ್ರ್ ಆಗಿರೋ ನನಗೆ ಎದ್ದು ನಿಂತ್ಕೊಂಡು ಚಪ್ಪಾಳೆ ತಟ್ಟಬೇಕು ಅನಿಸ್ಬಿಡ್ತು. ಏನ್ರಿ ಅದ್ಭುತ ಘಟನೆ ಇದು, ಅಹಿಂಸೆ ಒಂದು ಮೌಲ್ಯ ಅಲ್ವಾ, ಒಂದು ಮೌಲ್ಯವನ್ನು ಶಿಕ್ಷಣದ ಅವಿಭಾಜ್ಯ ಅಂಗ ಮಾಡೋದಂದ್ರೆ ತಮಾಷೆನ, ಅದು ಹೇಗೆ ಮಾಡಿದ್ರಿ ನೀವು ಅಂತ ಕೇಳಿದೆ. ಅವ್ರು ನನಗೆ ಹೇಳಲೇ ಇಲ್ಲ. ಹೋಗು ಕಾಲೇಜ್ ಸ್ಕೂಲ್ ನೋಡ್ಕೊಂಬ, ಹೋಗು ಒಂದು 20 ಸ್ಕೂಲ್ ನೋಡು ನೀನು ಅಂದರು. ನಾನು ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲಿ ಇರುವಂಥ ಶಾಲೆಗಳಿಗೆ ಹೋಗಿ ನೋಡಿಕೊಂಡೆ ಏನು ವ್ಯತ್ಯಾಸ ಇದೆ ಅಂತ. ನನಗನ್ನಿಸ್ತು ಅದ್ರದ್ದು ಒಂದು ಭಾಗ ನಾವು ಮಾಡಿದ್ರೆ ಸಾಕು ಸ್ವಾಮಿ ಇಂಡಿಯಾದಲ್ಲಿ. ಯಾಕೆ ಹೇಳ್ತೀನಿ ಅಂದರೆ, ಜಪನೀಸ್, ಪುವರ್ ಜಪನೀಸ್ ನೆವರ್ ಸಾ ಬುದ್ಧ. ಬುದ್ಧ ಯಾವತ್ತೂ ಜಪಾನಿಗೆ ಹೋಗಲಿಲ್ಲ. ಜಪನೀಸ್ ಯಾವತ್ತೂ ಬುದ್ಧನ ನೋಡಲಿಲ್ಲ ಆ ದೇಶದಲ್ಲಿ. ಬರೀ ಬುದ್ಧನ ಮಾತಿ ಕೇಳಿ ಶಾಂತಿ ಪ್ರಿಯರಾದರು ಅವರು. ಒರಿಜಿನಲ್ ಬುದ್ಧ ನಮ್ಮಲ್ಲಿದ್ದ. ಎಲ್ಲಿದ್ದ ಬುದ್ಧ? ಈಗಿನ ಬಿಹಾರ್ ಉತ್ತರ ಪ್ರದೇಶ ಭಾಗದಲ್ಲಿದ್ದ. ಒರಿಜಿನಲ್ ಬುದ್ಧ ನಮ್ಮಲ್ಲಿದ್ದ, ನಾವು ಶಾಂತಿ ಪ್ರಿಯರಾಗಲಿಲ್ಲ. ಅವರು ಬರೀ ಮಾತು ಕೇಳಿ ಶಾಂತಿ ಪ್ರಿಯರಾದರು ಅವರು.

0: ಈಗಾದ್ರೂ ನೀವು ಜಪಾನಿಗೆ ಹೋದ್ರೆ ನಿಮ್ಗೆ ಹೇಳ್ತಾರೆ ನಿಮ್ಮ ಮರ್ಯಾದೆ ಯಾಕೆ ಕೊಡ್ತೀವಿ ಅಂದರೆ ಯು ಕಮ್ ಫ್ರಮ್ ದಿ ಲ್ಯಾಂಡ್ ಆಫ್ ಬುದ್ಧ ಆ್ಯಂಡ್ ಗಾಂಧಿ ದ ಟೆಲ್ ಯು ಆಲ್ಸ್ ಯು ಕಮ್ ಫ್ರಮ್ ದಿ ಲ್ಯಾಂಡ್ ಆಫ್ ಬುದ್ಧ ಆ್ಯಂಡ್ ಗಾಂಧಿ ಅಂತ ಹೇಳಿ ಮರ್ಯಾದೆ ನಿಮಗೆ ಕೊಡ್ತಾರೆ ಅವರು. ನಾನು ಸ್ಟೂಡೆಂಟ್ ಒಬ್ಬ ಹೋಗಿದ್ದ ಪಿ ಎಚ್ ಡಿ ಮಾಡೋದಕ್ಕೆ ಅಲ್ಲಿ ನನ್ನ ಕಡೆ ಪಿ ಎಚ್ ಡಿ ಮುಗಿಸ್ಕೊಂಡು ಪೋಸ್ಟ್ ಡಾಕ್ಟರ್ ವರ್ಕ್ ಮಾಡೋಕೆ ಹೋಗಿದ್ದ. ಅವನು ಒಂದ್ಸಲ ಫೋನ್ ಮಾಡ್ದ, ಸಾರ್ ಇಲ್ಲಿ ಭಾರಿ ಕಿರಿಕಿರಿ ಸರ್ ಅಂದ. ಯಾಕೋ ಏನು ಕಿರಿಕಿರಿ ಜಪಾನಲ್ಲಿ ನಿನಗೆ ಏನು ಕೇಳಿದೆ? ನಾನು ಮೇಸ್ಟ್ರು ಕೆಮಿಸ್ಟ್ರಿ ಕೇಳೋದೇ ಇಲ್ಲ ಸರ್, ತಿರ್ಗಾ ಮುರುಗ ಗಾಂಧಿ ಬಗ್ಗೆ ಕೇಳ್ತಾರೆ, ಬುದ್ಧನ ಬಗ್ಗೆ ಕೇಳ್ತಾರೆ ಅಂದ. ಹೇಳು ಅಂದೆ, ನನಗೆ ಗೊತ್ತೇ ಇಲ್ಲಲ್ಲ ಸರ್ ಅಂದ. ನಿನ್ನ ದುರ್ದೈವ ಅದು ಅಂತ ಹೇಳಿದೆ. ಪ್ರೊಫೆಸರಿಗೆ ಇವನಿಗಿಂತ ಹೆಚ್ಚು ಗೊತ್ತು ಗಾಂಧಿ ಬಗ್ಗೆ ಬುದ್ಧನ ಬಗ್ಗೆ, ನಮಗೆ ಗೊತ್ತಿಲ್ಲ. ಹೇಳ್ದು ಇನ್ನಾದರೂ ಓದಯ್ಯ, ಒಳ್ಳೆ ಅವಕಾಶ ಸಿಕ್ಕಿದೆ, ಕೆಮಿಸ್ಟ್ರಿ ಸ್ವಲ್ಪ ಇಡು, ಇದು ಓದಿ ಮೊದಲು ಇದನ್ನ ಅಂತ. ನೋಡಿ, ಬುದ್ಧ ಗಾಂಧಿ ಮಾತನ್ನು ಕೇಳಿ ಅವರು ಶಾಂತಿ ಪ್ರಿಯದಾರ ನಾವು ಆಗಲಿಲ್ಲ. ಯಾಕಾಗಲಿಲ್ಲ ಅಂದರೆ ಈ ಘಟನೆ ಬಹಳ ಮುಖ್ಯ ಅನ್ನಿಸ್ತು. ಎಲ್ಲ ಶಾಲೆಗೆ ಹೋದಾಗ ನನಗೆ ಒಂದು ಕಾಣಿಸಿದ್ದು ಸ್ನೇಹಿತರೆ, ಅದನ್ನು ದಯವಿಟ್ಟು ನಿಮ್ಮ ನಿಮ್ಮ ಶಾಲೆಗಳಲ್ಲಿ ಅದು ಪದ್ಧತಿ ಪ್ರಕಾರ ಬರದೇ ಹೋಗ್ಬೋದು. ದಯವಿಟ್ಟು ಡಿಪಾರ್ಟ್ಮೆಂಟ್ ಬ್ಲೇಮ್ ಮಾಡೋಕೆ ಹೋಗಬೇಡಿ. ಡಿಪಾರ್ಟ್ಮೆಂಟ್ ಏನೂ ಮಾಡಲ್ಲ. ಡಿಪಾರ್ಟ್ಮೆಂಟ್ ಇರೋದು ಡಿಪಾರ್ಟ್ಮೆಂಟ್ ಇರಬೇಕು ಅಂತ ಇರುತ್ತೆ, ಮಾಡಬೇಕಾದವ್ರು ನೀವು. ಯಾವುದೇ ಕೆಲಸ ರೂಲಿಂದ ಆಗೋದಿಲ್ಲ. ಮೊನ್ನೆ ಯಾರು ಹೇಳ್ತಾ ಇದ್ರು, ಟ್ರಾಫಿಕ್ ರೂಲ್ಸ್ ಜಾಸ್ತಿ ಮಾಡ್ಬೇಕ್ರಿ ನಾವು, ಇಂಡಿಯಾದಲ್ಲಿ ಟ್ರಾಫಿಕ್ ತುಂಬ ಕೆಟ್ಟೋಗ್ಬಿಟ್ಟಿದೆ, ರೂಲ್ಸ್ ಬಿಗಿ ಮಾಡಬೇಕು ಅಂತ. ನಾ ಹೇಳಿದೆ, ಸ್ವಾಮಿ ನಿಮ್ಗೆ ಗೊತ್ತಾ, ಪ್ರಪಂಚದಲ್ಲಿ ಯಾವುದೇ ದೇಶಕ್ಕಿಂತ ಟ್ರಾಫಿಕ್ ರೂಲ್ಸ್ ಹೆಚ್ಚಿಗೆ ಇರೋದು ಇಂಡಿಯಾದಲ್ಲಿ ಮಾತ್ರ. ಗಲಾಟೆ ಇರೋದು ನಮ್ಮಲ್ಲೇ. ರೂಲ್ಸಿಂದ ಚೇಂಜ್ ಆಗೋಲ್ಲ, ರೂಲ್ಸ್ ಪಾಲಿಸೋರಿಂದ ಚೇಂಜ್ ಆಗುತ್ತೆ. ಹಾಗೆ ನಾವು ಕೂಡ ಆ ಘಟನೆ ಏನು ಹೇಳ್ತಿದ್ದೀನಿ ಅದನ್ನು ದಯವಿಟ್ಟು ನಮ್ಮ ನಮ್ಮ ಕೆಲಸಕ್ಕೆ ಒಂದು ವ್ಯವಸ್ಥೆ ಆಗದೆ ಹೋದ್ರೂ ನಿಮ್ಮ ನಿಮ್ಮ ಪಾಲಿಗೆ ಮಾಡ್ಕೊಂಡು ಹೋದ್ರೆ ಒಂದು ಅದ್ಭುತ ಕೆಲಸ ಆಗುತ್ತೆ. ಅಲ್ಲಿ ಅವ್ರು ಏನು ಮಾಡಿದ್ದಾರೆ ಅಂದರೆ ಪ್ರತಿಯೊಂದು ಶಾಲೆಯಲ್ಲಿ ಮೆಂಟರಿಂಗ್ ಅಂತ ತಂದಿದ್ದಾರೆ, ಮೆಂಟರಿಂಗ್ ಪ್ರೊಸೆಸ್ ಅಂತ. ಮೆಂಟೋರ್ ಕೇಳಿದ್ದೀರಾ ನೀವು? ಎಂ ಇ ಎನ್ ಟಿ ಒ ಆರ್, ಮೆಂಟರ್ ಅಂತ. ಮೆಂಟರ್ ಪದ್ಧತಿ ತಂದಿದ್ದಾರೆ, ಅದು ಕನ್ನಡಕ್ಕೆ ಅನುವಾದ ಮಾಡೋಕ್ಕಾಗಲ್ಲ. ಮೆಂಟರ್ ಪದ್ಧತಿನ ಮೆಂಟರ್ ಅಂದರೆ ಪಾಲಕ ಇದ್ದ ಹಾಗೆ ಅಂತ ಇಟ್ಕೋಬೋದು. ಈ ಮೆಂಟರ್ ಹೆಸರು ಹೇಗೆ ಬಂತ ಗೊತ್ತಾ ನಿಮಗೆ? ಮಕ್ಕಳಿಗೆ ಹೇಳಿ, ದಯವಿಟ್ಟು ಸ್ನೇಹಿತರಿಗೆ ಹೇಳಿ, ಯಾರು ಬಂದಿಲ್ಲೋ ಅವ್ರು ಹೇಳಿ. ಇದಂತ ಅದ್ಭುತ ಕಲ್ಪನೆ ಇದು. ನಮಗೆ ಗ್ರೀಕ್ ಇತಿಹಾಸ ಗೊತ್ತು. ಗ್ರೀಕ್ ಇತಿಹಾಸದಲ್ಲಿ ಒಬ್ಬ ರಾಜ ಇದ್ದ, ಯುಲಿಸಿಸ್ ಅಂತ. ತಾವೆಲ್ಲಾದರೂ ಇಂಗ್ಲಿಷ್ ಟೀಚರ್ಸ್ ಒಡಿಸಿ ಅಂತ ಓದಿದ್ರೆ ಗೊತ್ತಾಗುತ್ತೆ. ಯುಲಿಸಿಸ್ ಅಂತ ದೊಡ್ಡ ರಾಜ ಅವನು. ಆಗಿನ ಕಾಲದ ರಾಜರಿಗೆ ಎರಡೇ ಕೆಲಸ, ಒಂದು ಹೋರಾಟ ಮಾಡೋದು, ಇನ್ನೊಂದು ಆರಾಮಾಗಿರೋದು. ಅವನೊಂದ್ಸಲ ಅನ್ಕೊಂಡ, ಒಂದು ದೊಡ್ಡ ಯುದ್ಧ ಮಾಡಬೇಕು, ಸಣ್ಣ ಸಣ್ಣ ಯುದ್ಧ ಪ್ರಯೋಜನ ಇಲ್ಲ, 10 ವರ್ಷ ಆದರೂ ಅಡ್ಡಿಲ್ಲ, ದೊಡ್ಡ ಯುದ್ಧ ಮಾಡಿ ಸಾಮ್ರಾಜ್ಯ ವಿಸ್ತರಣೆ ಮಾಡಬೇಕು ಅಂದ್ಕೊಂಡ. ಅವನ ಚಿಂತೆ ಏನಾಯಿತು ಅಂದರೆ, ಅವನಿಗೊಬ್ಬನೇ ಮಗ, ಅವನ ಹೆಸರು ಟೆಲಿಮ್ಯಾಕಸ್ ಅಂತ, ಟಿ ಎಲ್ ಇ ಎಮ್ ಎ ಸಿ ಎಚ್ ಯು ಎಸ್, ಟೆಲಿಮ್ಯಾಕಸ್ ಅಂತ ಮಗ, ಒಬ್ಬನೇ ಮಗ. ಅವನು ಅನ್ಕೊಂಡ, ನಾನು ಹೋದರೆ ಮಗನಿಗೆ ಯಾರು ಹೇಳಿಕೊಡೋರು, ಯಾರೋ ಶಿಕ್ಷಕರು ಸಿಗ್ತಾರ ನೋಡಿ ಅಂತ ಹೇಳಿದಂತೆ. ಅವ್ರ ಮಂತ್ರಿಗಳೆಲ್ಲ ಹೋಗಿ ಮನುಷ್ಯನ ಕರ್ಕೊಂಬಂದ್ರು, 45 ವರ್ಷದ ಮನುಷ್ಯನ, ಭಾಳ ಚೆನ್ನಾಗಿದ್ದಾನೆ ಸ್ವಾಮಿ, ನಿಮ್ಮ ಮಗನ ಪ್ರೀತಿಯನ್ನು ನೋಡ್ಕೋತಾನೆ, ಅವನ ಜವಾಬ್ದಾರಿಗೆ ಒಪ್ಪಿಸಿ ಹೋಗಿ ಅಂತ. ಆ ಕಥೆಯಲ್ಲಿ ಬರೋದು ಏನಪ್ಪ ಅಂದರೆ, ಆ ರಾಜ ಯುಲಿಸಿಸ್ ತನ್ನ ಮಗನನ್ನು ಇವನ ವಯಸ್ಸು ಹಿರಿಯ ಮನುಷ್ಯನ ಕೈಯಲ್ಲಿ ಕೊಟ್ಟುಬಿಟ್ಟು ಯುದ್ಧಕ್ಕೆ ಹೋದಂತೆ. 12 ವರ್ಷ ಬರಲಿಲ್ಲ, 12 ವರ್ಷ ಯುದ್ಧ ಮುಗಿಸಿ ಬಂದಾಗ ಈ ಪುಟ್ಟ ಮಗುವಾಗಿದ್ದವನು ದೊಡ್ಡ ಯೌವನಾಸ್ಥ ಆಗಿದ್ದಾನೆ, ಭಾರಿ ಧೀಮಂತ ಆಗಿದ್ದಾನೆ, ಶೂರ ಆಗಿದ್ದಾನೆ, ಕರುಣಿಯಾಗಿದ್ದಾನೆ, ರಾಜ್ಯ ನಿಭಾಯಿಸುವಂಥ ಶಕ್ತಿ ಬಂದಿದೆ, ಅತ್ಯಂತ ಡಿಗ್ನಿಫೈಡ್ ಮನುಷ್ಯ ಆಗಿದ್ದಾನೆ. ಆಗ ರಾಜ ಹೇಳಿದಂತೆ, ನಾನೇ ಬೆಳೆಸಿದ್ರು ಮಗನ ಇಷ್ಟು ಚೆನ್ನಾಗಿ ಬೆಳೆಸೋಕ್ಕಾಗ್ತಿರ್ಲಿಲ್ಲ ರೀ, ಅವನು ಬೆಳೆಸಿದಂಥ ಮನುಷ್ಯ ಧನ್ಯ. ಆ ಮನುಷ್ಯ, ಆ ಹಿರಿಯ ವಯಸ್ಕೆ ಮನುಷ್ಯ ಇದ್ನಲ್ಲ, ಯಾರು ಈ ಹುಡುಗನ ಬೆಳೆಸಿದ್ನಲ್ಲ, ಅವನ ಹೆಸರು ಮೆಂಟರ್. ನೆನ್ಪಿಟ್ಕೊಳ್ಳಿ, ಅವನ ಹೆಸರು ಮೆಂಟರ್. ಒಬ್ಬ ಹುಡುಗನ, ಒಬ್ಬ ವ್ಯಕ್ತಿಯನ್ನು ಬೆಳೆಸಿದ್ದಕ್ಕೋಸ್ಕರ ಮೆಂಟರ್ ಅಜರಾಮರಾಗಿ ಹೋದ. ಇಂಗ್ಲೀಷಲ್ಲಿ ಪದ ಆಗಿ ಹೋಗಿದೆ ಇವತ್ತದು, ಡಿಕ್ಷನರಿ ಮೆಂಟರ್ ಅನ್ನು ನೋಡಿದ್ರೆ ಸಿಗ್ತದೆ ನಿಮಗೆ, ಇದು ಮೆಂಟರ್ ಅಂತ ಪದ ಆಗಿ ಹೋಯ್ತು, ಒಂದು ಪ್ರೊಸೆಸ್ ಆಗಿ ಹೋಯ್ತು, ಮೆಂಟರಿಂಗ್ ಅಂತ ಫಿನಾಮಿನ ಆಗಿ ಹೋಗಿದೆ ಜಗತ್ತಲ್ಲೆಲ್ಲ. ಅಂದರೆ ಒಬ್ಬ ಹುಡುಗನ ಬೆಳೆಸಿದ್ರಿಂದ ಒಬ್ಬ ಮನುಷ್ಯ ಚಿರಂಜೀವಿ ಆಗಿ ಹೋದ. ನಮಗೆ ಅಂತ ಅವಕಾಶ ಬೇಕಾದಷ್ಟಿದೆ. ಅವನಿಗೊಬ್ಬನೇ ಒಬ್ಬ ವಿದ್ಯಾರ್ಥಿ ಇದ್ದ ಟೆಲಿಮ್ಯಾಕರ್ಸ್, ನಮಗೆ ಸಾವಿರಾರು ಜನ ವಿದ್ಯಾರ್ಥಿಗಳು.
1: ರೇಡಿಯೋ ಸಾರಂಗ್ ಮಾರ್ನಿಂಗ್ ಮಂತ್ರದಲ್ಲಿ ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬೆಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.

0: ನಮಸ್ಕಾರ ಕೇಳುಗ್ರೆ, ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗ್ 107.8 ಎಫ್ಎಂ ಬಣ್ಣ ಬಣ್ಣದ ಬದುಕು. ಕೇಳುಗ್ರೆ, ಇವತ್ತಿನ ಮಾತಿನ ಸುದ್ದಿ ಕಾರ್ಯಕ್ರಮವನ್ನು ಆಯೋಜಿಸೋಣ. ಇವತ್ತಿನ ಮಾತಿನ ಸುದ್ದಿ ಕಾರ್ಯಕ್ರಮದಲ್ಲಿ ಇದೀಗ ಒಂದಿಷ್ಟು ಸುದ್ದಿಗಳನ್ನು ಕೇಳ್ತಾ ಬರೋಣ. ಜ್ಞಾನೇಶ್ ರಾಜೀನಾಮೆಗೆ ಪಟ್ಟು ಬಿಡದ ಇಂಡಿಯಾ. ದಿಲ್ಲಿಯಲ್ಲಿ ಧರಣಿಯನ್ನು ತೀವ್ರಗೊಳಿಸಿದ ಇಂಡಿಯಾ ಮೈತ್ರಿಕೂಟದ ನಾಯಕರು ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ಮತ್ತೆ ಪೊಲೀಸ್ ವಶ, ಬಿಡುಗಡೆ ಎಂದಿದೆ ಒಂದು ಪ್ರಮುಖ ಸುದ್ದಿ. ಬುಧವಾರ ಕೇಂದ್ರ ದಿಲ್ಲಿಯ ಶಾಂಗ್ರಿಲಾ ಹೋಟೆಲ್ ಬಳಿಯ ವೃತ್ತದಲ್ಲಿ ಧರಣಿ ನಡೆಸುತ್ತಿದ್ದ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಮತ್ತು ಇಂಡಿಯಾ ಮೈತ್ರಿಕೂಟದ ಇತರ ಹಲವಾರು ಸಂಸದರನ್ನು ಬಲವಂತದಿಂದ ತೆರವುಗೊಳಿಸಿದ ಪೊಲೀಸರು ಅವರನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇದಾದ ಕೆಲವು ತಾಸುಗಳ ಬಳಿಕ ಅವರನ್ನು ಬಿಡುಗಡೆಗೊಳಿಸಿದ್ದಾರೆ. ಮತ ಕಳವು ಆರೋಪಗಳ ಕುರಿತು ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ವಿರುದ್ದ ಪ್ರತಿಭಟನೆ ನಡೆಸಲು ಜಂತರ್ ಮಂತರ್ಗೆ ತೆರಳುತ್ತಿದ್ದ ಪ್ರತಿಪಕ್ಷಗಳ ನಾಯಕರ ಬಸ್ಸುಗಳನ್ನು ಪೊಲೀಸರು ತಡೆದಿದ್ದರು. ಬಳಿಕ ಸಂಸದರು ವೃತ್ತದಲ್ಲಿ ಧರಣಿಯನ್ನು ಕುಳಿತಿದ್ದರು. ಪ್ರಿಯಾಂಕಾ ಅವರು ಸಂವಿಧಾನದ ಪ್ರತಿಯನ್ನು ಹಿಡಿದುಕೊಂಡು ಇತರ ಮಹಿಳಾ ನಾಯಕಿಯರೊಂದಿಗೆ ರಸ್ತೆಯ ಮೇಲೆ ಮಲಗಿದ್ದರು. ಸ್ಥಳದಲ್ಲಿ ಭಾರೀ ಸಂಖ್ಯೆಯಲ್ಲಿ ಭದ್ರತಾ ಸಿಬ್ಬಂದಿ ಜಮಾಯಿಸಿದರು. ಪೊಲೀಸರು ಮೊದಲು ರಾಹುಲ್ ಅವರನ್ನು ಬಲವಂತವಾಗಿ ತೆರವುಗೊಳಿಸಿ ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ಪೊಲೀಸ್ ಬಸ್ಸಿಗೆ ಸಾಗಿಸಿದರು. ಕಾಂಗ್ರೆಸ್ ನಾಯಕರಾದ ಅಮರೀಂದರ್ ಸಿಂಗ್, ರಾಜಾ ವಾರಿಂಗ್ ಮತ್ತು ಉದಯ್ ಬಾನು ಚಿಬ್ ಬಸ್ಸಿನ ಮೇಲೆ ಹತ್ತಿದರೆ ಮುಮ್ತಾಜ್ ಪಟೇಲ್ ಅವರು ಬಾನೆಟ್ ಮೇಲೆ ಕುಳಿತರು. ಬಳಿಕ ಮಹಿಳಾ ಪೊಲೀಸ್ ಸಿಬ್ಬಂದಿ ಪ್ರಿಯಾಂಕಾ ಮತ್ತು ಇತರ ಮಹಿಳಾ ನಾಯಕಿಯರನ್ನು ರಸ್ತೆಯಿಂದ ತೆರವುಗೊಳಿಸಿ ಬಸ್ಸುಗಳಲ್ಲಿ ಕರೆದೊಯ್ದರು. ಪ್ರತಿಪಕ್ಷಗಳ ಇತರ ಹಲವಾರು ಸಂಸದರನ್ನು ಸಹ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ನಾಯಕರು ಪ್ರತಿಭಟನೆಗಾಗಿ ನಿಗದಿತ ಸ್ಥಳಕ್ಕೆ ತೆರಳಲು ಬಸ್ಸುಗಳನ್ನು ಹತ್ತುವ ಮುನ್ನ ಜನಪಥ್ನಲ್ಲಿರುವ ರೆಸ್ಟೋರೆಂಟ್ನಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯವರು ಏರ್ಪಡಿಸಿದ್ದ ಒಗ್ಗಟ್ಟಿನ ಭೋಜನ ಕೂಟದಲ್ಲಿ ಕೂಡ ಭಾಗವಹಿಸಿದರು. ವಿಶೇಷ ತೀವ್ರ ಪರಿಷ್ಕರಣೆ ಅಂದರೆ ಎಸ್ಐಆರ್ ವೇಳೆ ಮತದಾರರ ಪಟ್ಟಿಯಿಂದ ಹೆಸರು ಕೈಬಿಡಲಾಗಿರುವ ಸುಮಾರು 13.3 ಕೋಟಿ ಮತದಾರರನ್ನು ಪತ್ತೆ ಹಚ್ಚಲು ಕಾಂಗ್ರೆಸ್ ಓಟು ರಕ್ಷಕರನ್ನು ನೇಮಿಸಲಿದೆ. ಹೆಸರು ಕೈಬಿಡಲಾಗಿರುವ ಮತದಾರರಲ್ಲಿ ಅನ್ಯಾಯವಾಗಿ ಪಟ್ಟಿಯಿಂದ ಹೊರಗೆ ಉಳಿದವರಿಗೆ ಮತ್ತೆ ಮತದಾರರಾಗಿ ನೋಂದಣಿಯಾಗಲು ನೆರವು ನೀಡುವುದು ಈ ಅಭಿಯಾನದ ಉದ್ದೇಶ. ಅಕ್ಟೋಬರ್ 25 ನವೆಂಬರ್ 25 ಅಭಿಯಾನ ನಡೆಯಲಿದೆ. ಎಸ್ಐಆರ್ಗೆ ಮುನ್ನ ಮತ್ತು ಬಳಿಕ ಪ್ರಕಟವಾಗಿರುವ ಮತದಾರರ ಪಟ್ಟಿಯನ್ನು ಹೋಲಿಕೆ ಮಾಡಿ ಪ್ರತಿ ಮತಗಟ್ಟೆ ವ್ಯಾಪ್ತಿಯಲ್ಲಿ ಹೆಸರು ಕೈಬಿಡಲಾಗಿರುವ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸಲಾಗುತ್ತೆ. ಈ ಪಟ್ಟಿಯನ್ನು ಓಟು ರಕ್ಷಕರು ಮತ್ತು ಮತಗಟ್ಟೆ ಮಟ್ಟದ ಏಜೆಂಟ್ಗಳಿಗೆ ನೀಡಲಾಗುತ್ತದೆ. ಪಟ್ಟಿಯಲ್ಲಿರುವ ಪ್ರತಿಯೊಬ್ಬ ಮತದಾರರನ್ನು ಓಟು ರಕ್ಷಕರು ಸಂಪರ್ಕಿಸಲಿದ್ದಾರೆ. ಅವರ ಹೆಸರು ಏಕೆ ಮತದಾರರ ಪಟ್ಟಿಯಿಂದ ಕೈಬಿಡಲಾಗಿದೆ ಎಂಬುದನ್ನು ಪರಿಶೀಲಿಸಲಿದ್ದಾರೆ. ಇನ್ನು ರಸ್ತೆ ಅಪಘಾತವನ್ನು ತಡೆಗಟ್ಟಲು ಸವಾರರ ಸುರಕ್ಷತೆಗೆ ಹೆಚ್ಚಿನ ಮಹತ್ವ ನೀಡುವ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯದ ವ್ಯಾಪ್ತಿಯಲ್ಲಿ ಹಾಫ್ ಹೆಲ್ಮೆಟ್ ಬಳಕೆ, ತಯಾರಿಕೆ ಮತ್ತು ಮಾರಾಟದ ಮೇಲೆ ಸಂಪೂರ್ಣ ನಿಷೇಧ ಹೇರಲಾಗಿದೆ ಎಂದು ರಾಜ್ಯ ಸರ್ಕಾರ ತಿಳಿಸಿದೆ. ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅಥವಾ ಐಎಸ್ಐ ಗುಣಮಟ್ಟದ ಮಾನದಂಡ ಹೊಂದಿರುವ ಸುರಕ್ಷತಾ ಹೆಲ್ಮೆಟ್ಗಳನ್ನೇ ಧರಿಸಬೇಕು. ಕೇವಲ ತಪಾಸಣೆಯಿಂದ ತಪ್ಪಿಸಿಕೊಳ್ಳಲು ಕಳಪೆ ಅಥವಾ ಹಾಫ್ ಹೆಲ್ಮೆಟ್ಗಳನ್ನು ಧರಿಸುವುದರಿಂದ ಅಪಘಾತದ ವೇಳೆ ತಲೆಗೆ ಗಂಭೀರ ಪೆಟ್ಟು ಬೀಳುವ ಸಾಧ್ಯತೆ ಹೆಚ್ಚಿರುವುದರಿಂದ ಈ ನಿರ್ಧಾರಕ್ಕೆ ಬರಲಾಗಿದೆ. ಕೇವಲ ವಾಹನ ಸವಾರರಿಗೆ ಮಾತ್ರವಲ್ಲ, ಕಳಪೆ ಗುಣಮಟ್ಟದ ಹಾಫ್ ಹೆಲ್ಮೆಟ್ಗಳನ್ನು ಉತ್ಪಾದಿಸುವ ಘಟಕಗಳು ಮತ್ತು ಅವುಗಳನ್ನು ಮಾರಾಟ ಮಾಡುವ ಅಂಗಡಿಯ ಮೇಲೂ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ. ಅನಧಿಕೃತವಾಗಿ ಇಂತಹ ಹೆಲ್ಮೆಟ್ಗಳನ್ನು ಮಾರಾಟ ಮಾಡುವವರ ವಿರುದ್ಧ ವ್ಯಾಪಕ ಕಾರ್ಯಾಚರಣೆ ನಡೆಸಲು ರಾಜ್ಯ ಸಾರಿಗೆ ಇಲಾಖೆ ಸಜ್ಜಾಗಿದೆ. ಇನ್ನು ರಾಜ್ಯದಲ್ಲಿ ಬಹುನಿರೀಕ್ಷಿತ ಜಿಲ್ಲಾ ಪಂಚಾಯತ್ ಚುನಾವಣೆ ಪ್ರಕ್ರಿಯೆಗೆ ಚಾಲನೆ ನೀಡಿರುವ ಸರ್ಕಾರ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಕ್ಷೇತ್ರಗಳ ಸದಸ್ಯ ಸ್ಥಾನಕ್ಕೆ ವರ್ಗವಾರು ಮೀಸಲಾತಿ ನಿಗದಿಪಡಿಸಿ ಕರಡು ಗೆಜೆಟ್ ಅಧಿಸೂಚನೆಯನ್ನು ಸಿದ್ಧಪಡಿಸಿದೆ. ಅದರಂತೆ 31 ಜಿಲ್ಲಾ ಪಂಚಾಯತ್ಗಳ ಒಟ್ಟು 1129 ಸ್ಥಾನದಲ್ಲಿ ಅನುಸೂಚಿತ ಜಾತಿ 225, ಅನುಸೂಚಿತ ಪಂಗಡ 102, ಹಿಂದುಳಿದ ವರ್ಗ A 183, ಹಿಂದುಳಿದ ವರ್ಗ A 43 ಹಾಗೂ ಸಾಮಾನ್ಯ ವರ್ಗಕ್ಕೆ 576 ಸ್ಥಾನಗಳನ್ನು ನಿಗದಿಪಡಿಸಿದೆ. ಈ ಪೈಕಿ ಮಹಿಳೆಯರಿಗೆ 571 ಸ್ಥಾನಗಳನ್ನು ಮೀಸಲಿಡಲಾಗಿದೆ. ಅದೇ ರೀತಿ ತಾಲೂಕು ಪಂಚಾಯತ್ನ 3656 ಸ್ಥಾನದಲ್ಲಿ ಅನುಸೂಚಿತ ಜಾತಿ 733, ಅನುಸೂಚಿತ ಪಂಗಡ 394, ಹಿಂದುಳಿದ ವರ್ಗ A 508, ಹಿಂದುಳಿದ ವರ್ಗ B 111, ಸಾಮಾನ್ಯ ವರ್ಗಕ್ಕೆ 1910 ಸ್ಥಾನಗಳನ್ನು ನಿಗದಿಪಡಿಸಲಾಗಿದೆ. ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993 ಪ್ರಕರಣ 162 ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸರ್ಕಾರ ಈ ಮಹತ್ವದ ಆದೇಶ ಕೊಟ್ಟಿದ್ದು, ಈ ಹಿಂದೆ ಹೊರಡಿಸಲಾಗಿದ್ದ ಎಲ್ಲ ಅಧಿಸೂಚನೆಯನ್ನು ರದ್ದುಪಡಿಸಿ ಹೊಸ ಮೀಸಲಾತಿ ಪಟ್ಟಿಯನ್ನು ಅಂತಿಮಗೊಳಿಸಲಾಗಿದೆ. ಇನ್ನು ಡಿಜಿಟಲ್ ಅರೆಸ್ಟ್ ಹೆಸರಿನಲ್ಲಿ 75 ಪ್ರಾಯದ ಮಹಿಳೆಗೆ ಸೈಬರ್ ಆರೋಪಿಗಳು 2 ಕೋಟಿ ರೂಪಾಯಿ ವಂಚನೆ ಮಾಡಿರುವ ಬಗ್ಗೆ ಮಂಗಳೂರು ನಗರದ ಸೈಬರ್ ಕ್ರೈಂ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸೆಪ್ಟೆಂಬರ್ 25 ಅಪರಿಚಿತ ವ್ಯಕ್ತಿ ಕರೆ ಮಾಡಿ ತನ್ನನ್ನು ಬಾಂಬೆ ಕೊಲಾಬ ಪೊಲೀಸ್ ಠಾಣೆಯ ಅಧಿಕಾರಿ ಎಂದು ಪರಿಚಯಿಸಿಕೊಂಡು ಮನಿ ಲಾಂಡ್ರಿಂಗ್, ಡ್ರಗ್ ವ್ಯವಹಾರ, ಮಕ್ಕಳ ಕಳ್ಳಸಾಗಣೆಯಂತಹ ಅಪರಾಧ ಕೃತ್ಯದಲ್ಲಿ ನರೇಶ್ ಗೋಯಲ್ ಎಂಬ ಅಂತಾರಾಷ್ಟ್ರೀಯ ಮನಿ ಲಾಂಡ್ರಿಂಗ್ ಆರೋಪಿಯೊಂದಿಗೆ ನೀವು ಭಾಗಿಯಾಗಿದ್ದೀರಾ, ಬಾಂಬೆ ಕೊಲಾಬ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದಿದ್ದ. ಬಳಿಕ ಯಾರೋ ತನಗೆ ವಾಟ್ಸಪ್ ಮೂಲಕ ವಿಡಿಯೋ ಕಾಲ್ ಮಾಡಿ ತಾನು ಸಮಾಧಾನ್ ಪವಾರ್, ಸಿಬಿಐ ಅಧಿಕಾರಿ ಎಂದು ಪರಿಚಯಿಸಿಕೊಂಡು ತನ್ನೊಂದಿಗೆ ಜಡ್ಜ್ ಚಂದ್ರಚೂಡ ಎಂಬವರು ಸಹಾಯ ಮಾಡುವುದಾಗಿ ಹೇಳಿ ನೀವು ಅಂತಾರಾಷ್ಟ್ರೀಯ ಮಟ್ಟದ ಅಪರಾಧ ಮಾಡಿದ್ದೀರಿ, ಸುಪ್ರೀಂಕೋರ್ಟ್ನ ನ್ಯಾಷನಲ್ ಸೀಕ್ರೆಟ್ ಆಕ್ಟ್ ಪಾಲಿಸಬೇಕಾಗಿದೆ ಎಂದು ಹೇಳಿದ್ದ. ಆತಂಕಗೊಂಡ ತಾನು ಈ ವಿಷಯವನ್ನು ಯಾರಿಗೂ ತಿಳಿಸಲಿಲ್ಲ. ಆಸ್ತಿ ಮತ್ತು ಖಾತೆ ವಿವರವನ್ನು ಪರಿಶೀಲಿಸಿ 2 ದಿನದ ಒಳಗಡೆ ಕ್ಲಿಯರೆನ್ಸ್ ನೀಡುವುದಾಗಿ ಆರೋಪಿಗಳು ಹೇಳಿ ತನ್ನ ಬ್ಯಾಂಕ್ ಖಾತೆಗಳ ವಿವರ, ಆಸ್ತಿ ವಿವರವನ್ನು ಪಡೆದುಕೊಂಡಿದ್ದರು. ತಾನು ಎಲ್ಲ ವಿವರ ಸಲ್ಲಿಸಿದ ಬಳಿಕ ಅವರು ತಿಳಿಸಿದ ಬ್ಯಾಂಕ್ ಖಾತೆಗೆ ಮೊದಲು 60 ಲಕ್ಷ ರೂಪಾಯಿ, ಬಳಿಕ 1.40 ಕೋಟಿ ರೂಪಾಯಿ, ಹೀಗೆ ಸೆಪ್ಟೆಂಬರ್ 25 ಅಕ್ಟೋಬರ್ 5 ನಡುವೆ 2 ಕೋಟಿ ರೂಪಾಯಿ ವರ್ಗಾಯಿಸಿದ್ದೆ. ಕೊನೆಗೆ ತನ್ನ ಗೆಳೆಯರೊಬ್ಬರಿಗೆ ಈ ವಿಚಾರ ತಿಳಿಸಿದಾಗ ತಾನು ಮೋಸ ಹೋಗಿರುವುದು ತಿಳಿದಿದೆ ಎಂದು ಮಹಿಳೆ ದೂರಿನಲ್ಲಿ ತಿಳಿಸಿದ್ದಾರೆ. ಅದರಂತೆ ಪ್ರಕರಣ ಕೈಗೆತ್ತಿಕೊಂಡ ಸೈಬರ್ ಠಾಣೆಯ ಪೊಲೀಸರು ನಡೆಸುತ್ತಿದ್ದಾರೆ. ಬೋವಿ ಸಮಾಜ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕವಾಗಿ ಮುಂದೆ ಬರಲು ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಅವಶ್ಯವಿದ್ದು, ಜಾತಿಯ ಪ್ರಮಾಣ ಪತ್ರ ನೀಡಲು ಈ ಸಮುದಾಯದವರು ಮೂಲ ದಾಖಲೆಯೊಂದಿಗೆ ಅರ್ಜಿ ಸಲ್ಲಿಸಿದಾಗ ಕಂದಾಯ ಇಲಾಖೆಯ ಅಧಿಕಾರಿಗಳು ಮುತುವರ್ಜಿ ವಹಿಸಿ ಪರಿಶೀಲಿಸಿ ಸಮನ್ವಯದೊಂದಿಗೆ ಅರ್ಹರಿಗೆ ಜಾತಿ ಪ್ರಮಾಣ ಪತ್ರ ದೊರಕಿಸಿಕೊಡಬೇಕು ಎಂದು ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ರಾಮಪ್ಪ ಎಂ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಕರ್ನಾಟಕ ಭೋವಿ ಅಂದರೆ ವಡ್ಡರ ಅಭಿವೃದ್ಧಿ ನಿಗಮ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತಿ, ಸಮಾಜ ಕಲ್ಯಾಣ ಇಲಾಖೆ, ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮದ ಸಂಯುಕ್ತ ಆಶ್ರಯದಲ್ಲಿ ನಿನ್ನೆ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಿಗಮದಿಂದ ಅನುಷ್ಠಾನಗೊಳಿಸಲಾಗುತ್ತಿರುವ ವಿವಿಧ ಯೋಜನೆಗಳ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಗತಿ ಪರಿಶೀಲನಾ ಸಭೆಯ ಸಮುದಾಯದ ಮುಖಂಡರೊಂದಿಗೆ ಕಾರ್ಯಕರ್ತರೊಂದಿಗೆ ನಡೆದ ಸಮಾಲೋಚನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. ಸರ್ಕಾರ ಭೋವಿ ಸಮುದಾಯದ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಅಭಿವೃದ್ಧಿಗಾಗಿ ಹಲವಾರು ಕಲ್ಯಾಣ ಕಾರ್ಯಕ್ರಮವನ್ನು ಜಾರಿಗೊಳಿಸಿದೆ. ಅವುಗಳನ್ನು ಸಮುದಾಯದ ಕಟ್ಟಕಡೆಯ ವ್ಯಕ್ತಿಗಳಿಗೆ ಸಕಾಲದಲ್ಲಿ ತಲುಪುವಂತೆ ಮಾಡುವುದರೊಂದಿಗೆ ಅವುಗಳ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸಬೇಕು ಎಂದು ಅವರು ಸೂಚಿಸಿದರು. ಭೋವಿ ಸಮುದಾಯದ ಮಕ್ಕಳನ್ನು ಹೆಚ್ಚು ಶಿಕ್ಷಣವಂತರನ್ನಾಗಿ ಮಾಡಬೇಕು. ಸಮುದಾಯದ ಮಕ್ಕಳು ಶಾಲೆಯಿಂದ ಹೊರಗೆ ಉಳಿಯದಂತೆ ನೋಡಿಕೊಳ್ಳಬೇಕು. ಪ್ರತಿಷ್ಠಿತ ಶಾಲೆಯಲ್ಲಿ ಈ ಸಮುದಾಯದ ಮಕ್ಕಳು ಹೆಚ್ಚು ದಾಖಲು ಆಗುವಂತೆ ಸೂಕ್ತ ಕ್ರಮ ವಹಿಸಬೇಕು. ಯಾವುದೇ ಶಾಲೆಯಲ್ಲಿ 1ನೇ ತರಗತಿಗೆ ಮಕ್ಕಳನ್ನು ದಾಖಲು ಮಾಡಿಕೊಳ್ಳುವಾಗ ಜಾತಿ, ಉಪಜಾತಿ ಸೇರಿದಂತೆ ಸಂಪೂರ್ಣ ವಿವರವನ್ನು ಭರ್ತಿ ಮಾಡಿ ನಂತರ ದಾಖಲು ಮಾಡಿಕೊಳ್ಳುವಂತೆ ಎಲ್ಲ ಶಿಕ್ಷಣ ಸಂಸ್ಥೆಗಳು ತಿಳಿಸಬೇಕು ಎಂದು ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವಂತಹ ರಾಮಪ್ಪ ಎಂ ಅವರು ತಿಳಿಸಿದರು. ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಅಂಗವಾಗಿ ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರಿನ ಯುಆರ್ ರಾವ್ ಉಪಗ್ರಹ ಕೇಂದ್ರ ಮತ್ತು ಇಸ್ರೋ ಸಹಯೋಗದೊಂದಿಗೆ ವಿಶ್ವ ಬಾಹ್ಯಾಕಾಶ ಸಪ್ತಾಹ ಬುಧವಾರ ಉದ್ಘಾಟನೆಗೊಂಡಿತು. ಉದ್ಘಾಟನೆಯಲ್ಲಿ ಉಪನಿರ್ದೇಶಕ ಡಾ ಪಿಎಸ್ ಮಧುಸೂದನ್ ವಿದ್ಯಾರ್ಥಿಗಳು ಪ್ರಶ್ನಿಸುವ, ಪರಿಶೀಲಿಸುವ, ಸಾಕ್ಷ್ಯಾಧಾರಿತವಾಗಿ ಚಿಂತಿಸುವ ಮನೋಭಾವವನ್ನು ಅಭಿವೃದ್ಧಿಪಡಿಸಬೇಕು, ತಂತ್ರಜ್ಞಾನ ಮಿತಬಳಕೆ ಮಾಡಿ ಪುಸ್ತಕದಲ್ಲಿರುವ ವಿದ್ಯೆಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು, ಎಲ್ಲರೂ ಬಾಹ್ಯಾಕಾಶದ ಬಗ್ಗೆ ಅಪಾರ ಜ್ಞಾನವನ್ನು ಪಡೆದು ದೇಶಕ್ಕೆ ಕೊಡುಗೆಯನ್ನು ನೀಡಲು ಸಾಕ್ಷಿಯಾಗಬೇಕು ಎಂದು ಹೇಳಿದರು. ಎನ್ಐಟಿಕೆ ಸುರತ್ಕಲ್ನ ನಿವೃತ್ತ ಪ್ರಾಧ್ಯಾಪಕ ಪ್ರೊಫೆಸರ್ ಜಿ ಶ್ರೀನಿಕೇತನ್ ಮಾತನಾಡಿ, ರಾಕೆಟ್ ತಂತ್ರಜ್ಞಾನದಲ್ಲಿನ ನಿರಂತರ ಸಂಶೋಧನೆ, ನವೀನ ಆವಿಷ್ಕಾರಗಳು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಹೊಸ ಸಾಧ್ಯತೆಗಳಿಗೆ ದಾರಿ ಮಾಡಿಕೊಟ್ಟಿವೆ. ಈ ರಾಕೆಟ್ ಕ್ರಾಂತಿಯ ಮೂಲಕ ಭಾರತ ಬಾಹ್ಯಾಕಾಶ ಅನ್ವೇಷಣೆಯಲ್ಲಿ ಮಹತ್ವದ ಸಾಧನೆಗಳನ್ನು ಮಾಡ್ತಾ ಇದೆ. ವಿದ್ಯಾರ್ಥಿಗಳು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವುದರ ಜೊತೆಗೆ ವಿಜ್ಞಾನ ಮತ್ತು ಶಿಕ್ಷಣದ ಬಗ್ಗೆ ಆಸಕ್ತಿಯನ್ನು ಹೆಚ್ಚಿಸಿ ಭವಿಷ್ಯದಲ್ಲಿ ದೇಶಕ್ಕೆ ಹೆಮ್ಮೆ ತರುವಂತಹ ಸಾಧನೆಗಳನ್ನು ಮಾಡಬೇಕು. ಇಸ್ರೋ ವಿಜ್ಞಾನಿಗಳೊಂದಿಗೆ ಸಂವಾದ ನಡೆಸುವ ಈ ಅಮೂಲ್ಯ ಅವಕಾಶವನ್ನು ವಿದ್ಯಾರ್ಥಿಗಳು ಸದುಪಯೋಗಪಡಿಸಬೇಕು ಎಂದು ಕರೆ ನೀಡಿದರು. ಕೇಳುಗ್ರೆ, ಇದು ಇಂದಿನ ಮಾತಿನ ಸುದ್ದಿ ಕಾರ್ಯಕ್ರಮದ ಒಂದಿಷ್ಟು ಸುದ್ದಿಗಳು. ನಿರಂತರವಾಗಿ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗುನ್ 07.8 FM. ಬಣ್ಣ ಬಣ್ಣದ ಬದುಕು. ನಮಸ್ಕಾರ.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ.
2: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ಕೇಳುಗರೆ, ಇದುವರೆಗೆ ಮಾಧ್ಯಮ ಸುದ್ದಿಯನ್ನ ಕೇಳಿದ್ರೆ ಇನ್ನು ಮುಂದೆ ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಮೂಡಿ ಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರವನ್ನ ಕೇಳೋಣ. ಕೇಳುಗರೆ, ಇದೀಗ ಅಡುಗೆ ಮನೆ ಕಾರ್ಯಕ್ರಮ ಮೂಡಿಬರುತ್ತೆ, ಆರೋಗ್ಯ ಸಾರಂಗ್ ಕಾರ್ಯಕ್ರಮ ಮೂಡಿಬರುತ್ತೆ, ನಂತರದಲ್ಲಿ ಕೊಂಕಣಿ ಕಾರ್ಯಕ್ರಮ, 9 ಗಂಟೆಗೆ ಬ್ಯಾರಿ ಹಾಡು, 9:30ಕ್ಕೆ ಕನ್ನಡ ಕಾರ್ಯಕ್ರಮ ಪ್ರಸಾರ, 10 ಗಂಟೆಗೆ ತುಳು ಚಾವಡಿ ಧ್ವನಿಮುದ್ರಿತ ಪ್ರಸಾರ, 11 ಗಂಟೆಗೆ ಯಕ್ಷಗಾನ ಶ್ರೀಮತಿ ಶ್ರೀಪತಿ ಭಾಗ 3 ಪ್ರಸಾರ, 11:30ಕ್ಕೆ ತುಳು ಕಾರ್ಯಕ್ರಮದಲ್ಲಿ ತುಳು ವಿಕಿಪೀಡಿಯಾ ಚರ್ಚೆ ಭಾಗ 1 ಪ್ರಸಾರ, 12 ಗಂಟೆಗೆ ತುಳು ಹಾಡುಗಳು, 12:30ಕ್ಕೆ ಭಾವಲಹರಿ, 1 ಗಂಟೆಗೆ ಜನಪದ ಹಾಡುಗಳು ಪ್ರಸಾರ, ಮಧ್ಯಾಹ್ನ 3 ಗಂಟೆಗೆ ಒಲವಿನ ಹಾಡು ನೇರ ಪ್ರಸಾರ, 4 ಗಂಟೆಗೆ ಸಮಾಜಮುಖಿ, 6 ಗಂಟೆಗೆ ರೇಡಿಯೋ ಸಂಜೆ ಕಾರ್ಯಕ್ರಮ ಪ್ರಸಾರ, ರಾತ್ರಿ 8 ಗಂಟೆಗೆ ಯಕ್ಷಗಾನ, 8:30ಕ್ಕೆ ಎಂದು ಮರೆಯದ ಹಾಡುಗಳು ಪ್ರಸಾರವಾಗುತ್ತೆ. ಕೇಳುಗರೆ, ಇದು ಇಂದಿನ ಮಾಧ್ಯಮ ಸುದ್ದಿ. ಇವತ್ತಿನ ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಮೂಡಿ ಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರಗಳು ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೀಗ ಆಯುರ್ವೇದ ತಜ್ಞ ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಅವರ ಮಾತು.
1: ನಮಸ್ಕಾರ. ಮಳೆಗಾಲದಲ್ಲಿ ತಿನ್ನಬಹುದಾದ ಆಹಾರಗಳ ಬಗ್ಗೆ ಹೇಳುವಾಗ ಕೆಸುವಿನ ಸೊಪ್ಪಿನ ಬಗ್ಗೆನೂ ಹೇಳಿದ್ದೆ. ಕೆಸುವಿನ ಸೊಪ್ಪು ಅಂದ ತಕ್ಷಣ ನೆನಪಾಗೋದು ಅದರ ಪತ್ರೊಡೆ. ಪತ್ರೊಡೆ ಅಂದ ತಕ್ಷಣ ಮೊದಲು ಅದನ್ನು ತಿಂದು ರುಚಿ ನೋಡಿದವರಿಗೆ ಬಾಯಲ್ಲಿ ನೀರು ಬಂದೇ ಬರುತ್ತೆ. ಇಂದು ಕೆಸುವಿನ ಸೊಪ್ಪಿನ ಗುಣಗಳು, ಯಾವ್ಯಾವ ಸಮಸ್ಯೆಗಳಲ್ಲಿ ಅದು ಒಳ್ಳೆಯದು, ಅದರ ಸೈಡ್ ಎಫೆಕ್ಟ್ಸ್ ಏನು, ಯಾಕೆ ಬೇಯಿಸದೆ ಇದ್ದದನ್ನು ತಿಂದರೆ ಬಾಯಿ ತುರಿಕೆ ಆಗ್ತದೆ, ಮತ್ತೆ ಅದನ್ನು ಮಳೆಗಾಲದಲ್ಲಿ ತಿನ್ನಬಹುದಾ, ಇವಿಷ್ಟು ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ. ಪತ್ರೊಡೆಯ ಸ್ಪೆಷಾಲಿಟಿ ಏನು ಅಂದರೆ ಕೆಸುವಿನ ಸೊಪ್ಪಿನ ಗುಣಗಳನ್ನು ಹೆಚ್ಚಿಸಿ ಅದರ ದೋಷಗಳನ್ನು ತೆಗೆಯುವಂತಹ ಇಂಗ್ರೀಡಿಯೆಂಟ್ಸ್ ಅನ್ನು ಇದರಲ್ಲಿ ಯೂಸ್ ಮಾಡ್ತಾರೆ. ಬಾಯಿಗೆ ರುಚಿ ಅಷ್ಟೇ ಅಲ್ಲ, ದೇಹಕ್ಕೂ ಕೂಡ ತುಂಬ ಒಳ್ಳೆಯದು. ಭಾವಪ್ರಕಾಶ ನಿಘಂಟು ಅನ್ನುವಂಥ ಒಂದು ಗ್ರಂಥದಲ್ಲಿ ಇದಕ್ಕೆ ಬಲಕೃತ್ ಅಂತ ಕರೆದಿದ್ದಾರೆ. ಅಂದರೆ ಬಲವನ್ನು ಹೆಚ್ಚು ಮಾಡುವಂಥ ಗುಣ ಕೆಸುವಿನ ಸೊಪ್ಪಿಗೆ ಇದೆ ಅಂತ. ನಮ್ಮ ಪುಸ್ತಕಗಳಲ್ಲಿ ಯಾವತ್ತೂ ನೇಟಿವ್ ಅಥವಾ ನಮ್ಮ ದೇಶದಲ್ಲೇ ಹುಟ್ಟಿ ಬೆಳೆದಿರುವಂಥ ಲೋಕಲ್ ಸಸ್ಯಗಳ ಬಗ್ಗೆ, ಅವುಗಳ ವಿಶೇಷತೆಗಳ ಬಗ್ಗೆ ಹೇಳೋದಿಲ್ಲ. ಹಾಗಾಗಿ ನಮಗೆ ವಿಟಮಿನ್ ಎ ಅಂದ ತಕ್ಷಣ ನೆನಪಾಗೋದು ಕ್ಯಾರೆಟ್. ಕ್ಯಾರೆಟ್ ಅಂದ ತಕ್ಷಣ ನೆನಪಾಗೋದು ಕಣ್ಣು. ಕ್ಯಾರೆಟ್ನಲ್ಲಿ ಇರೋ ಥರನೇ ಕೆಸುವಿನ ಸೊಪ್ಪಿನಲ್ಲಿ ಕೂಡ ವಿಟಮಿನ್ ಎ ಹೇರಳವಾಗಿದೆ. ಕೆಸುವಿನ ಸೊಪ್ಪಿನಲ್ಲಿ ಫೈಬರ್, ಪ್ರೋಟೀನ್, ಕ್ಯಾಲ್ಸಿಯಂ, ವಿಶೇಷವಾಗಿ ಕಬ್ಬಿಣದ ಅಂಶ, ಮ್ಯಾಗ್ನೇಷಿಯಂ, ಫಾಸ್ಫರಸ್, ವೈಟಮಿನ್ ಸಿ, ಫೋಲೇಟ್ ಇವೆಲ್ಲ ತುಂಬ ದೊಡ್ಡ ಪ್ರಮಾಣದಲ್ಲಿದೆ. ಮತ್ತೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಹೆಚ್ಚಿದೆ. ಹಾಗಾಗಿ ಇದು ಕ್ಯಾನ್ಸರ್ಗೆ ಕಾರಣ ಆಗುವಂತಹ ಫ್ರೀ ರ್ಯಾಡಿಕಲ್ಗಳನ್ನು ನಾಶ ಮಾಡೋದ್ರಿಂದ ನಮಗೆ ಕ್ಯಾನ್ಸರ್ನಂತಹ ರೋಗಗಳು ಬರದೇ ಇದ್ದಾಗತ್ತೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚು ಮಾಡುತ್ತೆ. ಇದರಲ್ಲಿ ನಾರಿನ ಅಂಶ ಹೆಚ್ಚಿರೋದ್ರಿಂದ ಬ್ಲಡ್ ಕೊಲೆಸ್ಟ್ರಾಲ್ ಲೆವೆಲ್ ಅನ್ನು ಕಂಟ್ರೋಲ್ ಮಾಡುತ್ತೆ, ಜೊತೆಗೆ ನಮ್ಮ ಕರುಳಿಗೆ ಕೂಡ ತುಂಬ ಒಳ್ಳೆಯದು. ಇದು ಗ್ಲೂಕೋಸ್ ಅನ್ನು ನಮ್ಮ ಕರುಳು ಹೀರಿಕೊಳ್ಳುವ ವೇಗವನ್ನು ಕಡಿಮೆ ಮಾಡುತ್ತೆ, ಹಾಗಾಗಿ ಬ್ಲಡ್ ಶುಗರ್ ಲೆವೆಲ್ ಅನ್ನು ಕಂಟ್ರೋಲ್ನಲ್ಲಿಡುತ್ತೆ. ಇನ್ನು ಯಾವ್ಯಾವ ರೋಗಗಳಲ್ಲಿ ಇದು ಹೆಲ್ಪ್ಫುಲ್ ಅಂತ ನೋಡಲಿಕ್ಕೆ ಹೋದರೆ, ಆಗಲೇ ಹೇಳಿದ ಹಾಗೆ ಕಬ್ಬಿಣದ ಅಂಶ ಹೆಚ್ಚಿರೋದ್ರಿಂದ ಎನಿಮಿಯಾದಲ್ಲಿ ಅಂದರೆ ರಕ್ತಹೀನತೆಯಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಏನಾದರೂ ಪಾಯ್ಸನಿಂಗ್ ಆದರೆ, ಅಂದರೆ ಯಾವುದಾದ್ರೂ ಒಂದು ವಿಷ ಜಂತು ಕಚ್ಚಿತು ಅಥವಾ ಹಾವು ಕಚ್ಚಿತು, ಈ ಥರ ಚಿಕ್ಕ ಪುಟ್ಟ ವಿಷಗಳನ್ನು ನಮ್ಮ ದೇಹದಿಂದ ಹೊರಗೆ ಹಾಕೋ ಕೆಪ್ಯಾಸಿಟಿ ಈ ಎಲೆಗಳಿಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ಲಿವರ್ಗೆ ಮತ್ತು ಮೂಲವ್ಯಾಧಿಗೆ ತುಂಬ ಒಳ್ಳೆಯದು. ಲಿವರ್ನ ಆರೋಗ್ಯವನ್ನು ಹೆಚ್ಚು ಮಾಡಲಿಕ್ಕೆ ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ಸ್ ಇದರ ಎಲೆಗಳಲ್ಲಿದೆ. ಹೃತ್ ಕಫನಾಶಿನಿ ಅಂತ ಹೇಳ್ತಾರೆ, ಅಂದರೆ ಇದು ಎದೆಯಲ್ಲಿರುವಂಥ ಕಫವನ್ನು ಕಡಿಮೆ ಮಾಡುತ್ತೆ ಅಂತ. ಇನ್ನು ಇದರ ಸೈಡ್ ಎಫೆಕ್ಟ್ಸ್ ಏನೇನು ಆಗಬಹುದು ಅನ್ನೋದನ್ನು ನೋಡುವ. ಕೆಲವೊಬ್ಬರಿಗೆ, ವಿಶೇಷವಾಗಿ ಆಲ್ರೆಡಿ ಚರ್ಮದ

ಆ ತರದ ಸಮಸ್ಯೆಗಳಾಗತ್ತೆ. ಯಾವಾಗ ಇದನ್ನ ಬೇಯಿಸ್ತೀವೋ ಆವಾಗ ಆ ಕ್ಯಾಲ್ಸಿಯಂ ಆಕ್ಸಾಲೇಟ್ ನಾಶ ಆಗತ್ತೆ, ಸಹಜವಾಗಿ ಚುಚ್ಚೋದು, ಉರಿಯಾದಾಗ ಅನ್ಸೋದು, ತುರಿಕೆ ಆಗೋದು ಎಲ್ಲ ಸರಿಯಾಗತ್ತೆ ಅಥವಾ ಆಗೋದಿಲ್ಲ. ಇನ್ನು ಸ್ಪೆಸಿಫಿಕ್ ಆಗಿ ಪತ್ರೊಡೆಯ ವಿಷಯಕ್ಕೆ ಬಂದರೆ ತೈಲೆ ತಲಿತ ಅತಿರುಚಿಪ್ರದ ಅಂತ ಗ್ರಂಥಗಳಲ್ಲೇ ಹೇಳಿದ್ದಾರೆ. ಅಂದರೆ ಯಾವಾಗ ಇದನ್ನು ಎಣ್ಣೆಯಲ್ಲಿ ಕರಿತೀವೋ ಅಥವಾ ಎಣ್ಣೆ ಹಾಕಿ ಸುಡ್ತೀವೋ ಆವಾಗ ಅತ್ಯಂತ ರುಚಿಯನ್ನು ಕೊಡುತ್ತೆ ಅಂತ. ಬಹುಶಃ ಗ್ರಂಥವನ್ನು ಬರೆದ ಋಷಿಯು ಪತ್ರೊಡೆಯ ರುಚಿ ನೋಡಿರಲೇಬೇಕು, ಮತ್ತೆ ತಿನ್ನಬೇಕು ಅನಿಸಿರಬೇಕು. ಇಲ್ಲ ಅಂದರೆ ಬೇರೆ ಸಸ್ಯಗಳಿಗೆ ಹೇಳಿದ ಹಾಗೆ ಔಷಧಿ ಗುಣ ಮಾತ್ರ ಹೇಳ್ತಿದ್ರು, ಅತಿರುಚಿಪ್ರದ ಅಂತ ಹೇಳ್ತಿರ್ಲಿಲ್ಲ. ಋಷಿ ಮುನಿಗಳಿಗೂ ಬಾಯಲ್ಲಿ ನೀರು ತರಿಸಿದಂತಹ ಪತ್ರೊಡೆಯನ್ನ ನೀವು ತಿಂದಿಲ್ಲ ಅಂದ್ರೆ ಆದಷ್ಟು ಬೇಗ ತಿನ್ನಲೇಬೇಕು. ಆದರೆ ಎಷ್ಟೇ ರುಚಿ ಕೊಡೋದಾದರೂ ಮಳೆಗಾಲದಲ್ಲಿ ಎಣ್ಣೆಯಲ್ಲಿ ಕರೆದಂತಹ ಆಹಾರವನ್ನ, ಎಣ್ಣೆ ಹಾಕಿ ಸುಟ್ಟಂತಹ ಆಹಾರವನ್ನ ಹೆಚ್ಚು ಸೇವಿಸೋದು ಸರಿಯಲ್ಲ. ಹಾಗಾಗಿ ಎಣ್ಣೆ ಹಾಕಿ ಸುಡದೇ ಇರುವ ರೀತಿಯಲ್ಲಿಯೂ ಕೂಡ ಇದನ್ನು ತಯಾರು ಮಾಡಲಿಕ್ಕೆ ಕೆಲವು ವಿಧಾನಗಳಿವೆ. ಆ ರೀತಿ ತಯಾರು ಮಾಡಿಕೊಂಡ್ರೆ ಆರೋಗ್ಯಕ್ಕೆ ಹೆಚ್ಚು ಒಳ್ಳೆಯದು. ಇನ್ನು ಎಣ್ಣೆ ಅಂದರೆ ಕೊಬ್ಬರಿ ಎಣ್ಣೆ ಅಥವಾ ಶೇಂಗಾ ಎಣ್ಣೆ ನಮ್ಮ ಕಣ್ಣೆದ್ರೆ ತಯಾರಾಗಿರುವಂಥದ್ದು, ಅಂಗಡಿಯಿಂದ ತಂದಿರುವಂಥ ಎಣ್ಣೆ ಬೇಡ. ಚಳಿಗಾಲದಲ್ಲಿ ಎಣ್ಣೆ ಹಾಕಿ ಸುಟ್ಟುಕೊಂಡು ತಿಂದರೆ ತಪ್ಪೇನಿಲ್ಲ, ಆದರೆ ರಾತ್ರಿಯ ಊಟದ ಜೊತೆಗೆ ಬೇಡ, ಮಧ್ಯಾಹ್ನದ ಊಟದ ಸಮಯದಲ್ಲಿ ಇದನ್ನು ತಗೊಳ್ಬಹುದು. ಇನ್ನು ಇದನ್ನು ಸೇವನೆ ಮಾಡುವಾಗ ಬಿಸಿ ಬಿಸಿ ಪತ್ರೊಡೆಯ ಜೊತೆಗೆ ಬೆಣ್ಣೆಯನ್ನು ಹಾಕ್ಕೊಂಡು ತಿಂದರೆ ರುಚಿಯೂ ಚೆನ್ನಾಗಿರುತ್ತೆ, ಜೊತೆಗೆ ಪತ್ರೊಡೆಯಿಂದ ಆಗಬಹುದಾದಂಥ ಸ್ವಲ್ಪ ಚಿಕ್ಕ ಪುಟ್ಟ ಸಮಸ್ಯೆಗಳು ಕೂಡ ಆಗದೇ ಇದ್ದಾಗ ಆಗತ್ತೆ. ಮಳೆಗಾಲದಲ್ಲಿ ವಿಶೇಷವಾಗಿ ನಾವು ಕೆಸುವಿನ ಎಲೆಯನ್ನು ತಿನ್ನಬೇಕು. ಕೆಸುವಿನ ಸೊಪ್ಪಿನ ಚಟ್ನಿ ಮಳೆಗಾಲದಲ್ಲಿ ತಿನ್ನಲೇಬೇಕಾದದ್ದು. ಕೆಸುವಿನ ಸೊಪ್ಪಿನ ಜೊತೆಗೆ ಉಪ್ಪು ಹುಳಿ ಖಾರಗಳನ್ನು ಹಾಕಿ ಎಲೆ ಕರಗುವವರೆಗೆ ಬೇಯಿಸಿದ್ರೆ ಆಯಿತು. ಇದಕ್ಕೆ ಮಲೆನಾಡಿನಲ್ಲಿ ಕೆಸುವಿನ ಸೊಪ್ಪಿನ ಕರ್ಕ್ಲಿ ಅಂತ ಕರೀತಾರೆ. ಈ ವರ್ಷದ ಮಳೆ ಮುಗಿಯೋದ್ರೊಳಗೆ ಇದನ್ನು ನೀವು ಮಾಡಿಕೊಂಡು ತಿನ್ನಲೇಬೇಕು. ಯಾಕೆ ಅಂದರೆ ಅದರಲ್ಲಿರುವಂಥ ನ್ಯೂಟ್ರಿಯಂಟ್ಸ್ ಮಳೆಗಾಲದಲ್ಲಿ ನಮಗೆ ಬೇಕಾಗುವಂಥ ಪೋಷಕಾಂಶಗಳನ್ನು ಕೊಡ್ತವೆ. ಹಾಗಾಗಿಯೇ ದೇವರು ಅದನ್ನು ಈ ಕಾಲದಲ್ಲಿ ಚೆನ್ನಾಗಿ ಬೆಳೆಸಿ ನಮಗೆ ಕೊಡ್ತಾನೆ. ಫ್ರೀಯಾಗಿ ಅತ್ಯಂತ ನ್ಯೂಟ್ರಿಷಿಯಸ್ ಆಗಿರುವಂಥ, ನಮ್ಮ ಸುತ್ತಮುತ್ತಲೂ ಇರುವಂಥ ಔಷಧಿ ಗುಣವನ್ನು ಹೊಂದಿರುವಂಥ ಗಿಡಗಳನ್ನು ಅಥವಾ ಹಸಿರನ್ನು ನಾವು ಬಳಕೆ ಮಾಡಿಕೊಳ್ಬೇಕು. ತನ್ನ ಮೂಲಕ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಬೇಕು. ಧನ್ಯವಾದ.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೀಗ ಆಯುರ್ವೇದ ತಜ್ಞ ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಅವರ ಮಾತು.
1: ನಮಸ್ಕಾರ. ಮಳೆಗಾಲದಲ್ಲಿ ತಿನ್ನಬಹುದಾದ ಆಹಾರಗಳ ಬಗ್ಗೆ ಹೇಳುವಾಗ ಕೆಸುವಿನ ಸೊಪ್ಪಿನ ಬಗ್ಗೆನೂ ಹೇಳಿದ್ದೆ. ಕೆಸುವಿನ ಸೊಪ್ಪು ಅಂದ ತಕ್ಷಣ ನೆನಪಾಗೋದು ಅದರ ಪತ್ರೊಡೆ. ಪತ್ರೊಡೆ ಅಂದ ತಕ್ಷಣ ಮೊದಲು ಅದನ್ನು ತಿಂದು ರುಚಿ ನೋಡಿದವರಿಗೆ ಬಾಯಲ್ಲಿ ನೀರು ಬಂದೇ ಬರುತ್ತೆ. ಇಂದು ಕೆಸುವಿನ ಸೊಪ್ಪಿನ ಗುಣಗಳು, ಯಾವ್ಯಾವ ಸಮಸ್ಯೆಗಳಲ್ಲಿ ಅದು ಒಳ್ಳೆಯದು, ಅದರ ಸೈಡ್ ಎಫೆಕ್ಟ್ಸ್ ಏನು, ಯಾಕೆ ಬೇಯಿಸದೆ ಇದ್ದದನ್ನು ತಿಂದರೆ ಬಾಯಿ ತುರುಕೆ ಆಗ್ತದೆ, ಮತ್ತೆ ಅದನ್ನು ಮಳೆಗಾಲದಲ್ಲಿ ತಿನ್ನಬಹುದಾ, ಇವಿಷ್ಟು ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ. ಪತ್ರೊಡೆಯ ಸ್ಪೆಷಾಲಿಟಿ ಏನು ಅಂದರೆ ಕೆಸುವಿನ ಸೊಪ್ಪಿನ ಗುಣಗಳನ್ನು ಹೆಚ್ಚಿಸಿ ಅದರ ದೋಷಗಳನ್ನು ತೆಗೆಯುವಂತಹ ಇಂಗ್ರೀಡಿಯೆಂಟ್ಸ್ ಅನ್ನು ಇದರಲ್ಲಿ ಯೂಸ್ ಮಾಡ್ತಾರೆ. ಬಾಯಿಗೆ ರುಚಿ ಅಷ್ಟೇ ಅಲ್ಲ, ದೇಹಕ್ಕೂ ಕೂಡ ತುಂಬಾ ಒಳ್ಳೆಯದು. ಭಾವಪ್ರಕಾಶ ನಿಘಂಟು ಅನ್ನುವಂಥ ಒಂದು ಗ್ರಂಥದಲ್ಲಿ ಇದಕ್ಕೆ ಬಲಕೃತ್ ಅಂತ ಕರೆದಿದ್ದಾರೆ. ಅಂದರೆ ಬಲವನ್ನ ಹೆಚ್ಚು ಮಾಡುವಂಥ ಗುಣ ಕೆಸುವಿನ ಸೊಪ್ಪಿಗೆ ಇದೆ ಅಂತ. ನಮ್ಮ ಪುಸ್ತಕಗಳಲ್ಲಿ ಯಾವತ್ತೂ ನೇಟಿವ್ ಅಥವಾ ನಮ್ಮ ದೇಶದಲ್ಲೇ ಹುಟ್ಟಿ ಬೆಳೆದಿರುವಂತಹ ಲೋಕಲ್ ಸಸ್ಯಗಳ ಬಗ್ಗೆ, ಅವುಗಳ ವಿಶೇಷತೆಗಳ ಬಗ್ಗೆ ಹೇಳೋದಿಲ್ಲ. ಹಾಗಾಗಿ ನಮಗೆ ವಿಟಮಿನ್ ಎ ಅಂದ ತಕ್ಷಣ ನೆನಪಾಗೋದು ಕ್ಯಾರೆಟ್. ಕ್ಯಾರೆಟ್ ಅಂದ ತಕ್ಷಣ ನೆನಪಾಗೋದು ಕಣ್ಣು. ಕ್ಯಾರೆಟ್ನಲ್ಲಿ ಇರೋ ಥರನೇ ಕೆಸುವಿನ ಸೊಪ್ಪಿನಲ್ಲಿ ಕೂಡ ವಿಟಮಿನ್ ಎ ಹೇರಳವಾಗಿದೆ. ಕೆಸುವಿನ ಸೊಪ್ಪಿನಲ್ಲಿ ಫೈಬರ್, ಪ್ರೋಟೀನ್, ಕ್ಯಾಲ್ಸಿಯಂ, ವಿಶೇಷವಾಗಿ ಕಬ್ಬಿಣದ ಅಂಶ, ಮ್ಯಾಗ್ನೇಷಿಯಂ, ಫಾಸ್ಫರಸ್, ವೈಟಮಿನ್ ಸಿ, ಫೋಲೇಟ್ ಇವೆಲ್ಲ ತುಂಬಾ ದೊಡ್ಡ ಪ್ರಮಾಣದಲ್ಲಿದೆ. ಮತ್ತೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಹೆಚ್ಚಿದೆ. ಹಾಗಾಗಿ ಇದು ಕ್ಯಾನ್ಸರ್ಗೆ ಕಾರಣ ಆಗುವಂತಹ ಫ್ರೀ ರ್ಯಾಡಿಕಲ್ಗಳನ್ನು ನಾಶ ಮಾಡೋದ್ರಿಂದ ನಮಗೆ ಕ್ಯಾನ್ಸರ್

ಂತಹ ರೋಗಗಳು ಬರದೇ ಇದ್ದಾಗತ್ತೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚು ಮಾಡುತ್ತೆ. ಇದರಲ್ಲಿ ನಾರಿನ ಅಂಶ ಹೆಚ್ಚಿರೋದ್ರಿಂದ ಬ್ಲಡ್ ಕೊಲೆಸ್ಟ್ರಾಲ್ ಲೆವೆಲ್ ಅನ್ನ ಕಂಟ್ರೋಲ್ ಮಾಡುತ್ತೆ, ಜೊತೆಗೆ ನಮ್ಮ ಕರುಳಿಗೆ ಕೂಡ ತುಂಬಾ ಒಳ್ಳೆಯದು. ಇದು ಗ್ಲೂಕೋಸ್ ಅನ್ನ ನಮ್ಮ ಕರುಳು ಹೀರಿಕೊಳ್ಳುವ ವೇಗವನ್ನ ಕಡಿಮೆ ಮಾಡುತ್ತೆ, ಹಾಗಾಗಿ ಬ್ಲಡ್ ಶುಗರ್ ಲೆವೆಲ್ ಅನ್ನ ಕಂಟ್ರೋಲ್ ನಲ್ಲಿಡುತ್ತೆ. ಇನ್ನು ಯಾವ್ಯಾವ ರೋಗಗಳಲ್ಲಿ ಇದು ಹೆಲ್ಪ್ಫುಲ್ ಅಂತ ನೋಡ್ಲಿಕ್ಕೆ ಹೋದ್ರೆ, ಆಗಲೇ ಹೇಳಿದ ಹಾಗೆ ಕಬ್ಬಿಣದ ಅಂಶ ಹೆಚ್ಚಿರೋದ್ರಿಂದ ಎನಿಮಿಯಾದಲ್ಲಿ ಅಂದ್ರೆ ರಕ್ತಹೀನತೆಯಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಆಮೇಲೆ ಏನಾದರೂ ಪಾಯ್ಸನಿಂಗ್ ಆದರೆ, ಅಂದ್ರೆ ಯಾವ್ದಾದ್ರೂ ಒಂದು ವಿಷ ಜಂತು ಕಚ್ಚಿತು ಅಥವಾ ಹಾವು ಕಚ್ಚಿತು, ಈ ತರ ಚಿಕ್ಕ ಪುಟ್ಟ ವಿಷಗಳನ್ನ ನಮ್ಮ ದೇಹದಿಂದ ಹೊರಗೆ ಹಾಕುವ ಕೆಪಾಸಿಟಿ ಈ ಎಲೆಗಳಿಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ಲಿವರ್ಗೆ ಮತ್ತೆ ಮೂಲವ್ಯಾಧಿಗೆ ತುಂಬಾ ಒಳ್ಳೆಯದು. ಲಿವರ್ನ ಆರೋಗ್ಯವನ್ನ ಹೆಚ್ಚು ಮಾಡಲಿಕ್ಕೆ ಬೇಕಾಗಿರುವಂತ ನ್ಯೂಟ್ರಿಯಂಟ್ಸ್ ಇದರ ಎಲೆಗಳಲ್ಲಿದೆ. ಹೃತ್ ಕಫನಾಶಿನಿ ಅಂತ ಹೇಳ್ತಾರೆ, ಅಂದರೆ ಇದು ಎದೆಯಲ್ಲಿರುವಂತಹ ಕಫವನ್ನ ಕಡಿಮೆ ಮಾಡುತ್ತೆ ಅಂತ. ಇನ್ನು ಇದರ ಸೈಡ್ ಎಫೆಕ್ಟ್ಸ್ ಏನೇನು ಆಗಬಹುದು ಅನ್ನೋದನ್ನು ನೋಡುವ. ಕೆಲವೊಬ್ಬರಿಗೆ, ವಿಶೇಷವಾಗಿ ಆಲ್ರೆಡಿ ಚರ್ಮದ ಸಮಸ್ಯೆಗಳಿರುವವರಿಗೆ ಚರ್ಮದ ಸಮಸ್ಯೆ ಸ್ವಲ್ಪ ಹೆಚ್ಚಾಗಬಹುದು. ಜೊತೆಗೆ ಇದನ್ನು ಸರಿಯಾಗಿ ಬೇಯಿಸದೆ ತಿಂದಾಗ ಬಾಯಿಯಲ್ಲಿ ತುರ್ಕಿ ಆಗೋದು, ಚುಚ್ಚಿದ ಹಾಗೆ ಅನ್ಸೋದು, ಅಥವಾ ತಿಂದಾಗ ಅದು ನಮ್ಮ ದೇಹದಲ್ಲಿ ಸ್ವಲ್ಪ ಮಟ್ಟಿಗೆ ವಿಷವನ್ನು ಕೊಡುವಂಥದ್ದು ಆಗ್ಬೋದು. ಹೇಗೆ ಬೇಯಿಸಿದಾಗ ಅದು ವಿಷವನ್ನು ಕಡಿಮೆ ಮಾಡುವಂಥದ್ದಾಗತ್ತೋ, ಹಾಗೆ ಸರಿಯಾಗಿ ಬೇಯಿಸದೇ ತಿಂದಾಗ ಸ್ವಲ್ಪ ಮಟ್ಟಿಗೆ ಬಾಡಿಯಲ್ಲಿ ಟಾಕ್ಸಿಸಿಟಿಯನ್ನು ಹೆಚ್ಚು ಮಾಡುವಂಥ ಗುಣವನ್ನು ಹೊಂದಿದೆ. ಈ ಥರ ಆಗಲಿಕ್ಕೆ ಕಾರಣ ಏನು ಅಂದರೆ, ಇದರಲ್ಲಿ ಕ್ಯಾಲ್ಶಿಯಂ ಆಕ್ಸಾಲೇಟ್ ಇರುತ್ತೆ. ಈ ಕಾರಣದಿಂದ ಆ ಥರದ ಸಮಸ್ಯೆಗಳಾಗತ್ತೆ. ಯಾವಾಗ ಇದನ್ನು ಬೇಯಿಸ್ತೀವೋ ಆವಾಗ ಆ ಕ್ಯಾಲ್ಶಿಯಂ ಆಕ್ಸಾಲೇಟ್ ನಾಶ ಆಗತ್ತೆ. ಸಹಜವಾಗಿ ಚುಚ್ಚೋದು, ಉರಿಯಾದಾಗ ಅನ್ಸೋದು, ತುರುಕಿ ಆಗೋದು ಎಲ್ಲ ಸರಿಯಾಗತ್ತೆ ಅಥವಾ ಆಗೋದಿಲ್ಲ. ಇನ್ನು ಸ್ಪೆಸಿಫಿಕ್ ಆಗಿ ಪತ್ರೊಡೆಯ ವಿಷಯಕ್ಕೆ ಬಂದರೆ, ತೈಲೆ ತಲಿತ ಅತಿರುಚಿಪ್ರದ ಅಂತ ಗ್ರಂಥಗಳಲ್ಲೇ ಹೇಳಿದ್ದಾರೆ. ಅಂದರೆ ಯಾವಾಗ ಇದನ್ನು ಎಣ್ಣೆಯಲ್ಲಿ ಕರೀತೀವೋ ಅಥವಾ ಎಣ್ಣೆ ಹಾಕಿ ಸುಡ್ತೀವೋ ಆವಾಗ ಅತ್ಯಂತ ರುಚಿಯನ್ನು ಕೊಡುತ್ತೆ ಅಂತ. ಬಹುಶಃ ಗ್ರಂಥವನ್ನು ಬರೆದ ಋಷಿಯು ಪತ್ರೊಡೆಯ ರುಚಿ ನೋಡಿರಲೇಬೇಕು, ಮತ್ತೆ ತಿನ್ನಬೇಕು ಅಂತಿರಬೇಕು. ಇಲ್ಲ ಅಂದರೆ ಬೇರೆ ಸಸ್ಯಗಳಿಗೆ ಹೇಳಿದ ಹಾಗೆ ಔಷಧಿ ಗುಣ ಮಾತ್ರ ಹೇಳ್ತಿದ್ರು, ಅತಿರುಚಿಪ್ರದ ಅಂತ ಹೇಳ್ತಿರ್ಲಿಲ್ಲ. ಋಷಿ ಮುನಿಗಳಿಗೂ ಬಾಯಲ್ಲಿ ನೀರು ತರಿಸಿದಂತಹ ಪತ್ರೊಡೆಯನ್ನು ನೀವು ತಿಂದಿಲ್ಲ ಅಂದರೆ ಆದಷ್ಟು ಬೇಗ ತಿನ್ನಲೇಬೇಕು. ಆದರೆ ಎಷ್ಟೇ ರುಚಿ ಕೊಡೋದಾದರೂ ಮಳೆಗಾಲದಲ್ಲಿ ಎಣ್ಣೆಯಲ್ಲಿ ಕರೆದಂಥ ಆಹಾರವನ್ನು, ಎಣ್ಣೆ ಹಾಕಿ ಸುಟ್ಟಂಥ ಆಹಾರವನ್ನು ಹೆಚ್ಚು ಸೇವಿಸೋದು ಸರಿಯಲ್ಲ. ಹಾಗಾಗಿ ಎಣ್ಣೆ ಹಾಕಿ ಸುಡದೇ ಇರುವ ರೀತಿಯಲ್ಲಿಯೂ ಕೂಡ ಇದನ್ನು ತಯಾರು ಮಾಡಲಿಕ್ಕೆ ಕೆಲವು ವಿಧಾನಗಳಿವೆ. ಆ ರೀತಿ ತಯಾರು ಮಾಡಿಕೊಂಡ್ರೆ ಆರೋಗ್ಯಕ್ಕೆ ಹೆಚ್ಚು ಒಳ್ಳೆಯದು. ಇನ್ನು ಎಣ್ಣೆ ಅಂದರೆ ಕೊಬ್ಬರಿ ಎಣ್ಣೆ ಅಥವಾ ಶೇಂಗಾ ಎಣ್ಣೆ ನಮ್ಮ ಕಣ್ಣೆದ್ರೆ ತಯಾರಾಗಿರುವಂಥದ್ದು, ಅಂಗಡಿಯಿಂದ ತಂದಿರುವಂಥ ಎಣ್ಣೆ ಬೇಡ. ಚಳಿಗಾಲದಲ್ಲಿ ಎಣ್ಣೆ ಹಾಕಿ ಸುಟ್ಟುಕೊಂಡು ತಿಂದರೆ ತಪ್ಪೇನಿಲ್ಲ, ಆದರೆ ರಾತ್ರಿಯ ಊಟದ ಜೊತೆಗೆ ಬೇಡ, ಮಧ್ಯಾಹ್ನದ ಊಟದ ಸಮಯದಲ್ಲಿ ಇದನ್ನು ತಗೊಳ್ಬಹುದು. ಇನ್ನು ಇದನ್ನು ಸೇವನೆ ಮಾಡುವಾಗ ಬಿಸಿ ಬಿಸಿ ಪತ್ರೊಡೆಯ ಜೊತೆಗೆ ಬೆಣ್ಣೆಯನ್ನು ಹಾಕ್ಕೊಂಡು ತಿಂದರೆ ರುಚಿಯೂ ಚೆನ್ನಾಗಿರುತ್ತೆ, ಜೊತೆಗೆ ಪತ್ರೊಡೆಯಿಂದ ಆಗಬಹುದಾದಂಥ ಸ್ವಲ್ಪ ಚಿಕ್ಕ ಪುಟ್ಟ ಸಮಸ್ಯೆಗಳು ಕೂಡ ಆಗದೇ ಇದ್ದಾಗ ಆಗತ್ತೆ. ಮಳೆಗಾಲದಲ್ಲಿ ವಿಶೇಷವಾಗಿ ನಾವು ಕೆಸುವಿನ ಎಲೆಯನ್ನು ತಿನ್ನಬೇಕು. ಕೆಸುವಿನ ಸೊಪ್ಪಿನ ಚಟ್ನಿ ಮಳೆಗಾಲದಲ್ಲಿ ತಿನ್ನಲೇಬೇಕಾದದ್ದು. ಕೆಸುವಿನ ಸೊಪ್ಪಿನ ಜೊತೆಗೆ ಉಪ್ಪು ಹುಳಿ ಖಾರಗಳನ್ನು ಹಾಕಿ ಎಲೆ ಕರಗುವವರೆಗೆ ಬೇಯಿಸಿದ್ರೆ ಆಯಿತು. ಇದಕ್ಕೆ ಮಲೆನಾಡಿನಲ್ಲಿ ಕೆಸುವಿನ ಸೊಪ್ಪಿನ ಕರ್ಕ್ಲಿ ಅಂತ ಕರೀತಾರೆ. ಈ ವರ್ಷದ ಮಳೆ ಮುಗಿಯೋದ್ರೊಳಗೆ ಇದನ್ನು ನೀವು ಮಾಡಿಕೊಂಡು ತಿನ್ನಲೇಬೇಕು. ಯಾಕೆ ಅಂದರೆ ಅದರಲ್ಲಿರುವಂಥ ನ್ಯೂಟ್ರಿಯಂಟ್ಸ್ ಮಳೆಗಾಲದಲ್ಲಿ ನಮಗೆ ಬೇಕಾಗುವಂಥ ಪೋಷಕಾಂಶಗಳನ್ನು ಕೊಡ್ತವೆ. ಹಾಗಾಗಿಯೇ ದೇವರು ಅದನ್ನು ಈ ಕಾಲದಲ್ಲಿ ಚೆನ್ನಾಗಿ ಬೆಳೆಸಿ ನಮಗೆ ಕೊಡ್ತಾನೆ. ಫ್ರೀಯಾಗಿ ಅತ್ಯಂತ ನ್ಯೂಟ್ರಿಷಿಯಸ್ ಆಗಿರುವಂಥ, ನಮ್ಮ ಸುತ್ತಮುತ್ತಲೂ ಇರುವಂಥ ಔಷಧಿ ಗುಣವನ್ನು ಹೊಂದಿರುವಂಥ ಗಿಡಗಳನ್ನು ಅಥವಾ ಹಸಿರನ್ನು ನಾವು ಬಳಕೆ ಮಾಡಿಕೊಳ್ಬೇಕು. ತನ್ನ ಮೂಲಕ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಬೇಕು. ಧನ್ಯವಾದ.

ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಕಮ್ಮನೆ ಇಲ್ಲಾತೋ ಮಲ್ಲಿಗೆ ಎಡ್ಕರಂಗ ಆರ್, ಗರಿ ಇಲ್ಲಾತೋ ನವಿಲುರ ನೋಕಡಂಗ ಆರ್, ಬಣ್ಣ ಬರಾತೋ ಮೈಲಾಂಜಿ ಇಡ್ನ ಆರ್, ತಫ್ ಪಾಟ್ ಮಾಪಿಲ ಪಾಟ್ ಓಪನ ಪಾಟ್ ಬಂದಿಲ್ಲೆಂಗಿ ಬ್ಯಾರಿ ಕಾರ್ಯಕ್ರಮ ಕೇಕಡಂಗ ಆರ್. ಅದು ಗೈತೆ ನಿಂಗೆಲ್ಲಾರು ಮನಸ್ಸು ಸಂದೋಲಾಕೋಗು ಬಂದುಂಟುಂಡು ಮೈಲಾಂಜಿ.

ನಂಡೆ ದರ್ಸಿಗು ಬೊಡಗು ಕೇಶವನಕ್ಕೆ ಪೇಡಿಗೆ ಬಂದ. ಇದು ನೇರ ಸ್ಟೋರಿ ನಾ ಚಂದುಂಟುಲ್ಲ ನಂದು ಅನುಭವ. ನಂಡೆ ದರ್ಸಿಗು ಬೊಡಗು ಕೇಶವನಕ್ಕೆ ಪೇಡಿಗೆ ಬಂದ. ಪಿರ್ಸತ್ತು ಚೆಂಗಾಯ್ಮಾರೆ ಸೌಹಾರ್ದ ಪಂಡತ್ತ ನಾಲ್ ಎಂಗನೆಂತ್ ಇಪ್ಪ ಎಂಗನೆ ನಂಗ ಬದಲಾಯಿರ ಚೆಲ್ಡೋ ಒಂದು ವಿಷಯತ್ ನಾನು ಈ ಕವನ ಎಲ್ದಿ.

0: ಕೇಳ್ತಿರುವುದು ರೇಡಿಯೋ ಸಾರಂಗ್ 107.8 FM. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾತನಾಡಿದ ಡಾಕ್ಟರ್ ಅನುರಾಧ ಕುರುಂಜಿ ಇವರ ಮಾತುಗಳನ್ನ ಕೇಳ್ತಾ ಬರೋಣ.
1: ಗದ್ಯ ಪದ್ಯಗಳ ಸೇರ್ಪಡೆ ಹೊಸ ದಾರಿಯ ತೆರೆದು ಸಂಸ್ಕೃತಿ ಸಿರಿವಂತಿಕೆ ಸಾಹಿತ್ಯದಿ ಬೆಳೆದು ಸ್ಥಿತ್ಯಂತರಗಳ ಪಥದಿ ಸಾಗುತ್ತಿರುವ ಕಲೆಯಿದು. ಮಾನವ ಮನದ ಪ್ರತಿಧ್ವನಿಯೇ ಸಾಹಿತ್ಯವಿದು. ಹೌದು ಆತ್ಮೀಯರೇ, ಈ ಗೋಷ್ಠಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಹಿತ್ಯದ ಸ್ಥಿತ್ಯಂತರಗಳ ವಿಷಯದ ಕುರಿತು ನನ್ನ ತಿಳುವಳಿಕೆಯ ಪರಿಧಿಯೊಳಗೆ ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ಪ್ರಸ್ತಾಪಿಸಲು ನಾನಿಲ್ಲಿ ಸಂತೋಷ ಪಡ್ತೇನೆ. ನಾನಿಲ್ಲಿ ದಕ್ಷಿಣ ಕನ್ನಡ ಸಾಹಿತ್ಯದ ಸ್ಥಿತ್ಯಂತರಗಳು ಅಂದಾಗ ಒಂದಿಷ್ಟು ವಿಚಾರಗಳನ್ನು ಗಮನಿಸಿದಾಗ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನಾನು ತೆಗೆದುಕೊಂಡು ಉಡುಪಿಯೂ ಸೇರಿದಂತೆ ಒಂದಷ್ಟು ವಿಚಾರಗಳನ್ನು ತಮ್ಮ ಮುಂದೆ ಹೇಳುವಂತ ಪ್ರಯತ್ನವನ್ನು ನಾನಿಲ್ಲಿ ಮಾಡ್ತೇನೆ. ಯಾಕಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಈ ಎರಡೂ ಜಿಲ್ಲೆ ಸೇರಿದಂತೆ ದಕ್ಷಿಣ ಕನ್ನಡದ ಅವಿಭಜಿತ ಜಿಲ್ಲೆಯಲ್ಲಿ ಬಹಳ ಪ್ರಮುಖವಾಗಿ ಮತ್ತು ಶಾಶ್ವತವಾಗಿ ದಾಖಲಾದಂತಹ ಸ್ಥಿತ್ಯಂತರಗಳು 10 ಹಲವು. ಆರಂಭದಲ್ಲಿ ಬಾಸೆಲ್ ಮಿಷನ್ ನ ಸದುಪಯೋಗವನ್ನು ಪಡೆದುಕೊಂಡಂತಹ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಹಿತಿಗಳು ಸಾಹಿತ್ಯದಲ್ಲಿ ಒಂದು ಕ್ರಾಂತಿಕಾರಿ ಚಿಂತನೆಗಳನ್ನೇ ತಂದಿರುವಂತದ್ದನ್ನು ನಾವಿಲ್ಲಿ ಗಮನಿಸಬೇಕು. ಪ್ರಾಚೀನ ಕಾಲದಿಂದ ಹಿಡಿದು ನವೋದಯ, ಪ್ರಗತಿಶೀಲ, ನವ್ಯ ಸಾಹಿತ್ಯದ ಹರಿವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಾಗಿದೆ. ಸಾಹಿತ್ಯದ ಸ್ಥಿತ್ಯಂತರಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ನಾವು ಬಹಳಷ್ಟು ರೀತಿಯಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಅದರಲ್ಲೂ ಕೂಡ ಇಂದು ನಡೆಯುತ್ತಿರುವಂತಹ ಈ ಸಾಹಿತ್ಯ ಸಮ್ಮೇಳನ ಬಂಟ್ವಾಳ ತಾಲೂಕಿನಲ್ಲಿ ಇಲ್ಲಿ ನಡೀತಾ ಇದೆ. ಇಲ್ಲಂತೂ ಸಾಹಿತ್ಯ ದಿಗ್ಗಜರೇ ತುಂಬಿ ಹೋಗಿದ್ದಾರೆ. ಅಂತಹ ಒಂದು ಸಾಹಿತ್ಯ ದಿಗ್ಗಜರಿರುವಂತಹ ಈ ತವರೂರಿನಲ್ಲಿ ಬಹಳಷ್ಟು ಸಾಹಿತಿಗಳು ಜನ್ಮ ತಳೆದಂತಹ ಈ ಊರಿನಲ್ಲಿ ಇವತ್ತು ಕನ್ನಡ ಸಾಹಿತ್ಯದ ಸ್ಥಿತ್ಯಂತರಗಳ ಕುರಿತು ಒಂದಿಷ್ಟು ವಿಚಾರಗಳನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಆರಂಭದಲ್ಲಿ ನಾನಿಲ್ಲಿ ಗಮನಿಸುವಂತದ್ದು 16ನೇ ಶತಮಾನದ ರತ್ನಾಕರ ವರ್ಣಿಯಾದಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಹೊಸ ಹೊಸ ಪ್ರಯೋಗಗಳಿಗೆ ಎಡೆಮಾಡಿಕೊಟ್ಟುದು ಇಲ್ಲಿಯ ಸಾಹಿತಿಗಳು. 1557ರಲ್ಲಿ ಮೂಡಬಿದ್ರೆಯಲ್ಲಿ ಜನಿಸಿದ ರತ್ನಾಕರ ವರ್ಣಿಯವರು ಸಾಂಗತ್ಯಕ್ಕೆ ಭದ್ರ ಬುನಾದಿಯನ್ನು ಹಾಕಿದವರು. ಬಹಳ ಮುಖ್ಯವಾಗಿ ಇಲ್ಲಿ ನಾವು ಸಾಹಿತ್ಯದ ಸ್ಥಿತ್ಯಂತರವನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಭರತೇಶ ವೈಭವದಂತಹ ವಿದ್ವತ್ಪೂರ್ಣ ಕೃತಿಯನ್ನು ಸಹೃದಯ ಲೋಕಕ್ಕೆ ಕೊಟ್ಟವರು, ಸಾಂಗತ್ಯದಲ್ಲಿ ರಚಿಸಿದವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು. ಆ ನಂತರ ನಾವು ಗಮನಿಸ್ತಾ ಹೋದಾಗ ನಮಗೆ ಕಾಣುವಂತದ್ದು ಗೋವಿಂದ ಪೈಗಳು, ಬಹುಶಃ ಕನ್ನಡದ ಮೊದಲ ರಾಷ್ಟ್ರ ಕವಿಗಳು. ಮಂಜೇಶ್ವರದವರಾದರೂ ಕೂಡ ಅವರ ಶಿಕ್ಷಣ ಮತ್ತು ಸಾಹಿತ್ಯ ಸೇವೆ ನಡೆದದ್ದು ಮಂಗಳೂರಿನಲ್ಲಿ. ಆ ಕಾರಣಕ್ಕಾಗಿ ನಾವು ಸಾಹಿತ್ಯದ ಸ್ಥಿತ್ಯಂತರ ಅಂತ ಬಂದಾಗ ಗೋವಿಂದ ಪೈ ಅವರನ್ನು ನಾವಿಲ್ಲಿ ನೆನಪಿಸಿಕೊಳ್ಳಲೇಬೇಕು. ಬಹಳ ಮುಖ್ಯವಾಗಿ ಗೋವಿಂದ ಪೈಗಳನ್ನು 22 ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಹೊಂದಿದಂತಹ ಗೋವಿಂದ ಪೈಗಳು ಮಾಡಿದಂತಹ ಸೇವೆ ಅತ್ಯಮೂಲ್ಯವಾದದ್ದು. ಇಲ್ಲಿ ನೆನಪಿಗೆ ಬರುವಂತದ್ದು ಗೋವಿಂದ ಪೈಗಳು ಅಂದಾಗ ಅವರು ಪ್ರಾಸತ್ಯಾಗ ಮಾಡಿ ಒಂದು ದೊಡ್ಡ ಸ್ಥಿತ್ಯಂತರವನ್ನೇ ಸಾಹಿತ್ಯದಲ್ಲಿ ತಂದಿರುವಂತದ್ದು. ಆ ಪ್ರಾಸತ್ಯಾಗ ಮಾಡಿದಂತ ಒಂದು ಉದಾಹರಣೆಯನ್ನು ಇಲ್ಲಿ ಗಮನಿಸುತ್ತಿದ್ದರೆ, ದೇವನಿನ್ನಯ ಸನ್ನಿಧಿಗೆ ಬಂದೇನೊಬ್ಬನೇ ನಾನು, ಕಾಣದೇ ಕಳೆದಿಹ ಹಿರಿಯ ನಿಧಿಯನ್ನು ಹುಡುಕಿ. ಇಲ್ಲಿ ಈ ಒಂದು ಸಾಲಿನಲ್ಲಿ ಎರಡನೇ ಪದ, ಅಲ್ಲಿ ಎಲ್ಲೂ ಪ್ರಾಸ ನಮಗೆ ಕಾಣುವುದಿಲ್ಲ, ಈ ಸಾಲುಗಳಲ್ಲಿ ಪ್ರಾಸ ಕಾಣುವುದಿಲ್ಲ. ಅರ್ಥಾತ್ ಗೋವಿಂದ ಪೈಗಳು ಪ್ರಾಸತ್ಯಾಗವನ್ನು ಮಾಡಿದಂತ ಮೊತ್ತ ಮೊದಲ ಕವಿಯಾಗಿ ಕಾಣಿಸಿಕೊಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಗೋವಿಂದ ಪೈಗಳ ಬಗ್ಗೆ ಹೇಳ್ತಾ ಹೋದ್ರೆ ಬಹುಶಃ ವಿಷಯಗಳು ಅಪಾರ. ಸೋನೆಟ್ ಶೈಲಿ ಎನ್ನುವುದನ್ನು ಪರಿಚಯಿಸಿದವರು ಕೂಡ ಈ ಗೋವಿಂದ ಪೈಗಳು. ಸೋನೆಟ್ ಶೈಲಿ ಅಂತ ಹೇಳಿದ್ರೆ 16 ಶ್ಲೋಕ ಅಥವಾ ಸಾಲುಗಳುಳ್ಳ ಒಂದು ಕಾವ್ಯ ರಚನೆ. ಅದರಲ್ಲಿ ಮೊದಲ 8 ಸಾಲುಗಳನ್ನು ಆಕ್ಟೇಟ್ ಅಂದ್ರೆ ವಿಷಯ ಪರಿಚಯ ಅಂತ ಹೇಳ್ತಾರೆ, ಹಾಗೇನೆ ಕೊನೆಯ 6 ಸಾಲುಗಳನ್ನು ಸೆಕ್ಟೇಟ್ ಅಂತ ಅಂದ್ರೆ ಭಾವನೆಗಳ ಸಮ್ಮಿಶ್ರಣ ಅದರಲ್ಲಿ ಇದೆ ಅಂತ ಹೇಳ್ತಾರೆ. ಇಂಥ ಒಂದು ಅಪರೂಪದ ಒಂದು ಶೈಲಿಯನ್ನು ಪರಿಚಯಿಸಿದವರು ಕೂಡ ಗೋವಿಂದ ಪೈಗಳು. ಸೊ ಅದರೊಂದಿಗೆ ಸಂಶೋಧನೆಗೆ ಒಂದು ಮಾಡೆಲ್ ಅನ್ನು ಕ್ರಿಯೇಟ್ ಮಾಡಿದವರು ಅಂತಿದ್ರೆ ಕೂಡ ಅದು ಗೋವಿಂದ ಪೈಗಳು. ಸೊ ಇಷ್ಟೆಲ್ಲ ವಿಚಾರಗಳನ್ನು ತಂದಂತ ಗೋವಿಂದ ಪೈಗಳು ನಮ್ಮ ದಕ್ಷಿಣ ಕನ್ನಡದಲ್ಲಿ ಮಂಗಳೂರಿನಲ್ಲಿ ನೆಲೆ ನಿಂತು ಸಾಹಿತ್ಯಕ್ಕೆ ಅಪಾರವಾದಂತಹ ಕೊಡುಗೆಯನ್ನು ಕೊಟ್ಟು ಹೊಸಗನ್ನಡದ ಅರುಣೋದಯದ ಕಾಲದಲ್ಲಿ ಹೊಸಗನ್ನಡದ ಅರುಣೋದಯದ ಆದ್ಯ ಲೇಖಕರು ಅಂತ ಕರೆಸಿಕೊಂಡವರು ಕೂಡ ಗೋವಿಂದ ಪೈಗಳು. ಸೊ ಇವರ ಜೊತೆಗೆ ಇನ್ನು ಇರುವವರು ಮುದ್ದಣ್ಣ. ಮುದ್ದಣ್ಣನ ಬಗ್ಗೆ ಕೂಡ ಹೇಳ್ತಾ ಹೋದ್ರೆ ಅಂದ್ರೆ ಪ್ರಾಚೀನ ಕಾಲದಿಂದ ಹಿಡಿದು ಹೊಸಗನ್ನಡದವರೆಗೆ ಕೂಡ ಎಂಥ ಅಭೂತಪೂರ್ವವಾದಂತಹ ಸಾಹಿತಿಗಳು ಎಂಥ ಸ್ಥಿತ್ಯಂತರಗಳನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಂದಿದ್ದಾರೆ ಎನ್ನುವುದನ್ನು ನಾವಿಲ್ಲಿ ಗಮನಿಸಬೇಕು. ಮುದ್ದಣ್ಣ ಬಹುಶಃ ಯಕ್ಷಗಾನ ಅಂತ ಹೇಳಿದಾಗ ನಮಗೆ ನೆನಪಾಗುವುದು ಮುದ್ದಣ್ಣನನ್ನು. ನಂದಳಿಕೆ ಲಕ್ಷ್ಮೀನಾರಾಯಣಯ್ಯ ಎನ್ನುವ ಮೂಲ ನಾಮಾಂಕಿತದೊಂದಿಗೆ ಯಕ್ಷಗಾನಕ್ಕೆ ಭದ್ರ ಬುನಾದಿಯನ್ನು ಹಾಕಿದವರು ಮುದ್ದಣ್ಣನವರು. ರತ್ನಾವತಿ ಕಲ್ಯಾಣ, ಕುಮಾರ ವಿಜಯ ಈ ಯಕ್ಷಗಾನ ಕೃತಿಗಳ ಮೂಲಕ ಯಕ್ಷಗಾನ ಎಂದರೆ ಮುದ್ದಣ್ಣ ಎನ್ನುವರಷ್ಟರ ಮಟ್ಟಿಗೆ ಕೊಡುಗೆ ನೀಡಿದ್ದಾರೆ. ಇನ್ನೊಂದು ಇಲ್ಲಿ ನಾವು ಗಮನಿಸಬೇಕಾದದ್ದು, ಮುದ್ದಣ್ಣನೊಂದಿಗೆ ಅವರಿಗೆ ಸಾಥ್ ನೀಡಿದವರು ಅವರ ಗುರುಗಳಾದ ಮಳಲಿ ಸುಬ್ಬರಾಯರು. ಇವರು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯವರು, ಮಳಲಿಯವರು ಎನ್ನುವುದನ್ನು ಕೂಡ ನಾವಿಲ್ಲಿ ಉಲ್ಲೇಖಿಸಲೇಬೇಕಾಗಿದೆ. ಹೀಗೆ ಪಟ್ಟಿ ಬೆಳೆಯುತ್ತಾ ಹೋದಾಗ ಇನ್ನು ನಮಗೆ ಕಾಣಲಿಕ್ಕೆ ಸಿಗುವವರು ಬಹುಶಃ ನಾನಿಲ್ಲಿ ಹೇಳುವಾಗ ವಿಷಯಗಳು ಇಸವಿಗಳು ಆಚೀಚೆ ಆಗ್ಬಹುದು, ಆದ್ರೆ ಎಂತ ಮಹಾನ್ ಸಾಹಿತಿಗಳು ಒಬ್ಬರಿಂದ ಒಬ್ಬರು ಕಾಣಿಸಿಕೊಳ್ತಾರೆ. ಹಟ್ಟಿ ಅಂಗಡಿ ನಾರಾಯಣರಾವ್ ಅವರನ್ನು ಕೂಡ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಹಟ್ಟಿ ಅಂಗಡಿಯವರು, ಮೊದಲ ಬಾರಿಗೆ ಇಂಗ್ಲಿಷ್ ಕವನಗಳನ್ನು ಕನ್ನಡಕ್ಕೆ ತಂದವರು ಹಟ್ಟಿ ಅಂಗಡಿ ನಾರಾಯಣರಾವ್ ಅವರು. ನಾವು ಏನ್ ಹೇಳ್ತೇವೆ ಅಂತ ಹೇಳಿದ್ರೆ ಇಂಗ್ಲಿಷ್ ಗೀತಗಳನ್ನು ತಂದಂತ ಬಿ ಎಂ ಶ್ರೀ ಅವರು ತರುವುದಕ್ಕಿಂತ ಮುಂಚೆ ಹಟ್ಟಿ ಅಂಗಡಿ ನಾರಾಯಣರಾವ್ ಅವರು ಕೂಡ ಆಂಗ್ಲ ಕವಿತಾವಳಿ ಎನ್ನುವಂತ ಒಂದು ಕೃತಿಯನ್ನು ಕನ್ನಡಕ್ಕೆ, ಇಂಗ್ಲಿಷ್ನಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ದನ್ನು ನಾವಿಲ್ಲಿ ಗಮನಿಸಿಕೊಳ್ಳೇಬೇಕು. ಹಾಗಾಗಿ ಇವರು ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು. ಇನ್ನು ಬಹಳ ಮುಖ್ಯವಾಗಿ ಕಾಣಿಸಿಕೊಳ್ಳೋರು ಪಂಜೆ ಮಂಗೇಶ್ವರ ಅವರು. ಪಂಜೆ ಮಂಗೇಶ್ವರರಾವ್ 1896 ಇದೇ ಊರಿನಲ್ಲಿ ಬಂಟ್ವಾಳದಲ್ಲಿ ಜನಿಸಿದಂತಹ ಪಂಜೆ ಮಂಗೇಶ್ವರರಾವ್ ಅವರು ಕನ್ನಡದ ಮೊದಲ ಸಣ್ಣ ಕಥೆಯನ್ನು ತಂದವರು. ನನ್ನ ಚಿಕ್ಕ ತಾಯಿ ಎನ್ನುವಂತಹ ಸಣ್ಣ ಕಥೆಯ ಮೂಲಕ, ಶಿಶುಗೀತೆಗಳ ಮೂಲಕ ಕೂಡ ಪ್ರಸಿದ್ಧಿಯಾದವರು. ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕು, ಪಂಜೆ ಮಂಗೇಶ್ವರಾಯರು ಕುವೆಂಪುರವರಿಗಿಂತ ಮೊದಲೇ ಈ ಒಂದು ನವೋದಯ ಕಾಲದ ವಿಚಾರಗಳನ್ನು ತಂದಿದ್ದಾರೆ. ಸೊ ಹಾಗಾಗಿ ಈ ಪಂಜೆ ಮಂಗೇಶ್ವರಾಯರು ಕೂಡ ಅತ್ಯುತ್ತಮವಾದಂತಹ ಸಣ್ಣ ಕಥೆಗಳು, ಶಿಶುಗೀತೆಗಳ ಮೂಲಕ ಸ್ಥಿತ್ಯಂತರವನ್ನು ಮಾಡಿದವರು. ಇನ್ನು ನಮಗೆ ಕಾಣಲಿಕ್ಕೆ ಸಿಗುವಂತದ್ದು ಗೋಪಾಲಕೃಷ್ಣ ಅಡಿಗರು. ಎಂತೆಂಥ ಮಹಾನ್ ದಿಗ್ಗಜರ ಪಟ್ಟಿ ಇದೆ ನೋಡಿ. ಗೋಪಾಲಕೃಷ್ಣ ಅಡಿಗರು ಅಂದಾಗ ನಮಗೆ ನೆನಪಿಗೆ ಬರುವುದು ನವ್ಯ ಕಾವ್ಯವನ್ನು ಪರಿಚಯ ಮಾಡಿದಂತಹ ಗೋಪಾಲಕೃಷ್ಣ ಅಡಿಗರು. ನವ್ಯ ಕಾವ್ಯದ ಪಿತಾಮಹ ಅಂತ ಕರೆಸಿಕೊಳ್ತಾರೆ. ಬಹುಶಃ ಹೊಸ ಶೈಲಿ ಮತ್ತು ಆಧುನಿಕತೆಗೆ ನೇರವಾಗಿ ಪ್ರತಿಫಲಿಸುವಂತಹ ಕಾವ್ಯ ಭಾವನೆಯನ್ನು ತರುವ ಮೂಲಕ ಪ್ರಮುಖ ಸ್ಥಿತ್ಯಂತರವನ್ನು ಮಾಡಿದವರು ಗೋಪಾಲಕೃಷ್ಣ ಅಡಿಗರು ಎಂದರೆ ತಪ್ಪಾಗ್ಲಿಕ್ಕಿಲ್ಲ. ಅದರೊಂದಿಗೆ ಬೆನಗಲ್ ಸಹೋದರರನ್ನು ನಾವು ನೆನಪಿಸಿಕೊಳ್ಳೇಬೇಕು. ಬೆನಗಲ್ ರಾಮರಾವ್ ಅವರು ಕರ್ನಾಟಕದ ನಕಾಶೆಯನ್ನು ಬರೆದವರು ಎನ್ನುವುದು, ಅವರು ನಮ್ಮೂರಿನವರು ಎನ್ನುವುದು ನಮಗೆ ಹೆಮ್ಮೆಯ ವಿಷಯ. ಅದರೊಂದಿಗೆ ಕಾಣಿಸಿಕೊಳ್ತಾರೆ ಅವರ ಸಹೋದರ ಅಂತ ಬೆನಗಲ್ ನರಸಿಂಗರಾವ್ ಅವರು. ಬಹುಶಃ ಸಂವಿಧಾನದ ಕರಡು ಪ್ರತಿಯನ್ನು ತರುವಲ್ಲಿ ಅಂಬೇಡ್ಕರ್ ಅವರ ಜೊತೆಗೆ ನಿಂತವರು. ಮೊದಲು ಕರಡು ಪ್ರತಿಯನ್ನು, ಯಾಕಂದ್ರೆ ಅಂಬೇಡ್ಕರ್ ಅಧ್ಯಕ್ಷರಾಗಿದ್ರು, ಕರಡು ಪ್ರತಿಯನ್ನು ತಂದವರು ಕೂಡ ಬೆನಗಲ್ ನರಸಿಂಗರಾವ್ ಅವರು. ಅಂಬೇಡ್ಕರ್ ಅವರ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ ಅಂಬೇಡ್ಕರ್ ಅವರು, ಆ ಕರಡು ಯಾವಾಗ ಸಂವಿಧಾನದ ಅಂತಿಮ ಹಂತಕ್ಕೆ ಬಂತೋ ಆವಾಗ ಸಂವಿಧಾನದ ಅಂತಿಮ ಹಂತದಲ್ಲಿ ಅಂಬೇಡ್ಕರ್ ಬೆನಗಲ್ ಅವರ ಬಗ್ಗೆ ಹೇಳಿದಂತ ಒಂದು ಮಾತು, ನನಗೆ ಸಂದ ಗೌರವದ ದೊಡ್ಡ ಪಾಲು ಬೆನಗಲ್ ನರಸಿಂಹರಾವ್ ಅವರಿಗೆ ಸಲ್ಲಬೇಕು ಎನ್ನುವಂತ ಒಂದು ಮಾತನ್ನು ಕೂಡ ಹೇಳ್ತಾರೆ. ಹೀಗೆ ಮುಂದುವರಿಯುತ್ತಾ ನಮ್ಮದೇ ಊರಿನವರು ಜಗದ್ವಿಖ್ಯಾತರಾದಂತ ಸಾಹಿತಿ ನಿರಂಜನರು ಕಾಣಿಸಿಕೊಳ್ತಾರೆ. ಕುಲಕುಂದ ಶಿವರಾಯ ಎನ್ನುವಂತಹ ಹೆಸರಿನಿಂದ ನಿರಂಜನ ಎಂದೇ ಪ್ರಖ್ಯಾತರಾದವರನ್ನು ನಾವಿಲ್ಲಿ ನೆನಪಿಸಿಕೊಳ್ಳಬೇಕು. ಪ್ರಗತಿಶೀಲ ಸಾಹಿತ್ಯಕ್ಕೆ ಭದ್ರ ಬುನಾದಿಯನ್ನು ಹಾಕಿದವರು ಕೂಡ ನಿರಂಜನರು. ಅವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸುಬ್ರಹ್ಮಣ್ಯದವರು, ಸುಳ್ಯದವರು ಎನ್ನುವುದನ್ನು ನೆನಪಿಸಿಕೊಳ್ಳಬೇಕು. ಸುಮಾರು 125 ಅಧಿಕ ಕೃತಿಗಳನ್ನು, ಎಲ್ಲಕ್ಕಿಂತ ಮುಖ್ಯವಾಗಿ ಮಹಿಳಾ ಶೋಷಣೆ, ಕಾರ್ಮಿಕ ಶೋಷಣೆಯ ಬಗ್ಗೆ ಧ್ವನಿ ಎತ್ತಿದವರು ನಿರಂಜನರು. ಇವರೊಂದಿಗೆ ಅನುಪಮ ನಿರಂಜನರನ್ನು ಕೂಡ ನೆನಪಿಸಿಕೊಳ್ಳುತ್ತೇನೆ. ಇನ್ನು ಹೀಗೆ ಬೆಳೆಯುತ್ತಾ ಹೋದಾಗ ಮತ್ತೆ ನೆನಪಿಗೆ ಬರುವವರು ಕಡೆಂಗೊಡ್ಲು ಶಂಕರ ಭಟ್ಟರು. 1904 ಇದೇ ಊರಿನಲ್ಲಿ ಬಂಟ್ವಾಳದ ಕಡೆಗೊಡ್ಲುವಿನಲ್ಲಿ ಜನಿಸಿದ ಕಡೆಗೊಡ್ಲು ಅವರು ಬಹುಶೈಲಿಯ ಸಾಹಿತ್ಯಗಾರ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಬಹುಶಃ ಪತ್ರಿಕೋದ್ಯಮದ ಮೂಲಕ ಇವತ್ತಿನ ಅಧ್ಯಕ್ಷರು ಇಲ್ಲಿ ಇದ್ದಾರೆ. ಪತ್ರಿಕೋದ್ಯಮದ ಮೂಲಕ ರಾಷ್ಟ್ರಬಂಧುವಿನಂತಹ ಪತ್ರಿಕೆಯನ್ನು ಪರಿಚಯಿಸಿ ನಿರಂಜನರಂತಹ ಸಾಹಿತಿಯನ್ನು ಸಹೃದಯ ಲೋಕಕ್ಕೆ ಕೊಟ್ಟವರು ಕಡೆಗೊಂಡ್ಲು ಅಂತವರು. ಹಾಗೆಯೇ ಮುಳಿಯ ತಿಮ್ಮಪ್ಪಯ್ಯನವರನ್ನು ಕೂಡ ನೆನಪಿಸಿಕೊಳ್ಬೇಕು. 1888 ದಕ್ಷಿಣ ಕನ್ನಡ ಜಿಲ್ಲೆಯ ಇದೇ ಬಂಟ್ವಾಳದಲ್ಲಿ ಜನಿಸಿದಂತಹ ಮುಳಿಯ ತಿಮ್ಮಪ್ಪಯ್ಯನವರು ಮಾಡಿದಂತ ಒಂದು ಮಹತ್ವದ ಕೆಲಸ ಏನು ಅಂತ ಹೇಳಿದ್ರೆ, ಕವಿರಾಜ ಮಾರ್ಗವನ್ನು ರಚಿಸಿದ್ದು ದೃಪತುಂಗನಲ್ಲ, ಶ್ರೀ ವಿಜಯ ಅರ್ಥಾತ್ ಜಯಾಳ್ವ ಎಂದು ಆಂತರಿಕ ಸಾಕ್ಷ್ಯಗಳ ಮೂಲಕ ಪರಿಚಯ ಮಾಡಿಕೊಟ್ಟವರು, ಮೊದಲ ಬಾರಿಗೆ ಪ್ರತಿಪಾದಿಸಿದವರು ಮುಳಿಯ ತಿಮ್ಮಪ್ಪಯ್ಯನವರು. ಇನ್ನು ಸೇಡಿಯಾಪು ಕೃಷ್ಣ ಭಟ್ಟರನ್ನು ನೆನಪಿಸಿಕೊಳ್ಳೇಬೇಕು. 1902 ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಜನಿಸಿದಂತಹ ಸೇಡಿಯಾಪು ಕೃಷ್ಣ ಭಟ್ಟರು ಕಂಡ ಕಾವ್ಯಕ್ಕೆ ಒಂದು ಬುನಾದಿಯನ್ನು ಹಾಕಿದವರು ಸೇಡಿಯಾಪು ಅವರು. ವ್ಯಾಕರಣ ಮತ್ತು ಛಂದಸ್ಸಿನ ಮೂಲಕ ಅಪಾರ ಕೆಲಸವನ್ನು ಮಾಡಿ ಕನ್ನಡ ಸಾಹಿತ್ಯದ ಮೇರು ಪರ್ವತದಲ್ಲಿ ನಿಂತವರು ಸೇಡಿಯಾಪು ಕೃಷ್ಣ ಭಟ್ಟರು. ಹಾಗೆಯೇ ಕಾರ್ನಾಡ್ ಸದಾಶಿವರಾವ್ ಅವರು ಕೂಡ ಮಂಗಳೂರಿನಲ್ಲಿ ನಾಟಕ ಕ್ಷೇತ್ರಕ್ಕೆ ಬಹಳಷ್ಟು ಸಾಧನೆಯನ್ನು ಕೊಡದೇ ಇದ್ರೂ ಕೂಡ ರಂಗಭೂಮಿಗೆ ಬಹಳಷ್ಟು ಕೊಡುಗೆಯನ್ನು ನೀಡಿದವರು ಕಾರ್ನಾಡ್ ಅವರು. ಇನ್ನು ಗುಲ್ವಾಡಿ ವೆಂಕಟರಾವ್ ಅವರನ್ನು ನಾವು ನೆನಪಿಸಿಕೊಳ್ಳೇಬೇಕು. ಇಂದಿರಾಬಾಯಿ ಎನ್ನುವಂತಹ ಮೊದಲ ಸಾಮಾಜಿಕ ಕಾದಂಬರಿಯನ್ನು ಕನ್ನಡಕ್ಕೆ ಪರಿಚಯಿಸಿದವರು ನಮ್ಮ ಮಂಗಳೂರಿನ ಗುಲ್ವಾಡಿ ವೆಂಕಟರಾವ್ ಅವರು ಎನ್ನುವಂಥದ್ದು. ಹಾಗೆ ಬೆಳೆಯುತ್ತಾ ಹೋದಾಗ ನಮಗೆ ಕಡಲ ತಡೆಯ ಭಾರ್ಗವನಾಗಿ ಕಾಣಿಸಿಕೊಳ್ಳುವಂತಹ ಶಿವರಾಮ ಕಾರಂತರು ಕಾದಂಬರಿಯ ಕ್ಷೇತ್ರದಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿ ಪ್ರಗತಿಶೀಲ ಮತ್ತು ನವ್ಯ ಚಳುವಳಿಗಿಂತ ಮೊದಲೇ ಸಮಾಜದ ಕೆಳಸ್ತರದ ವ್ಯಕ್ತಿಗಳನ್ನು ತನ್ನ ಸಾಹಿತ್ಯದಲ್ಲಿ ಪರಿಚಯಿಸಿದವರು ಶಿವರಾಮ ಕಾರಂತರು. ಕಾದಂಬರಿಗಳ ಪ್ರಕಾರದಲ್ಲಿ ಬಹಳ ಗಟ್ಟಿ ಧ್ವನಿಯಲ್ಲಿ ಮಾತನಾಡಿದವರು. ಅಷ್ಟು ಮಾತ್ರ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಮೇರು ವ್ಯಕ್ತಿತ್ವದ ಸಾಹಿತಿ ಅಂತ ಇದ್ರೆ ಮೂಕಜ್ಜಿಯ ಕನಸುಗಳ ಮೂಲಕ ಶಿವರಾಮ ಕಾರಂತರು. ಇವರು ನಮ್ಮೂರಿನವರು, ಪುತ್ತೂರಿನಲ್ಲಿ ಇಂದಿಗೂ ಕಾರಂತವನ ಎನ್ನುವಂಥದ್ದು ಬಹಳ ಅದ್ಭುತ ರೀತಿಯಲ್ಲಿ ನಡೀತಾ ಇದೆ. ಸೊ ಹಾಗಾಗಿ ಈ ಕಡಲ ತಡಿಯ ಭಾರ್ಗವ ಕೂಡ ಸಾಹಿತ್ಯದಲ್ಲಿ ಮಾಡಿದಂತಹ ಸ್ಥಿತ್ಯಂತರ ಅಷ್ಟಿಷ್ಟಲ್ಲ. ಹಾಗೇನೆ ನಮ್ಮ ಸುಳ್ಯದವರೇ ಆದಂತಹ ಕೊಳಂಬೆ ಪುಟ್ಟಣ್ಣಗೌಡರನ್ನು ನಾನಿಲ್ಲಿ ನೆನಪಿಸಿಕೊಳ್ಳಲೇಬೇಕು. ಅಚ್ಚಗನ್ನಡದಲ್ಲಿ ಕಾರ್ಯವನ್ನು ಮಾಡಿದಂತಹ ಕೆಲಸವನ್ನು ಮಾಡಿದಂತಹ ಸಂಸ್ಕೃತವನ್ನು ತ್ಯಜಿಸಿ ಅಚ್ಚಗನ್ನಡದಲ್ಲಿ ಸಾಹಿತ್ಯ ರೂಪಕ್ಕೆ ಸಾಹಿತ್ಯ ರಚನೆಗೆ ಇಳಿದವರು ಕೊಳಂಬೆ ಪುಟ್ಟಣ್ಣಗೌಡರು. ತನ್ನ ಕಾಲೂರು ಚೆಲುವೆಯ ಮೂಲಕ ದೇಶೀಯ ಪದಗಳನ್ನು ಬಳಸಿ ಅಚ್ಚಗನ್ನಡದ ಪದಗಳನ್ನು ಬಳಸಿ ಸಾಹಿತ್ಯ ರಚನೆ ಮಾಡಿ ಅಭಿನವ ಆಂಡಯ್ಯ ಎನ್ನುವಂತಹ ಬಿರುದನ್ನು ಪಡೆದವರು ಅಂತಿದ್ರೆ ಅದು ಕೊಳಂಬೆ ಪುಟ್ಟಣ್ಣಗೌಡರು. ಅವರ ಮಗ ಡಾಕ್ಟರ್ ಕೆ ಚಿದಾನಂದ ಗೌಡರು ಕೂಡ ಇವತ್ತು ಇತ್ತ ಕಡೆ ಪುಟ್ಟಣ್ಣಗೌಡರು ಅಚ್ಚಗನ್ನಡದಲ್ಲಿ ಕೆಲಸ ಮಾಡಿದ್ರೆ ತಂತ್ರಜ್ಞಾನದಲ್ಲಿ ಕನ್ನಡದ ಬಳಕೆಯನ್ನು ಕೆಲಸ ಮಾಡ್ತಾ ಇರೋರು ಚಿದಾನಂದ ಗೌಡರು. ಹಾಗೇನೆ ಅಮೃತ ಸೋಮೇಶ್ವರನ್ನು ನೆನಪಿಸಿಕೊಳ್ಳಲೇಬೇಕು. ತುಳುವಿನಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡಿದವರು. ಇಂತಹ ದಿಗ್ಗಜರ ಸಾಲಿನಲ್ಲಿ ನನ್ನ ಗುರುಗಳಾದಂತಹ ವಿವೇಕ್ ರೈಯವರು ಕೂಡ ಈ ಸಾಲಿನಲ್ಲಿ ನಿಲ್ತಾರೆ. ಬಹುಶಃ ಕೋಟಿ ಚೆನ್ನಯ್ಯ ಎನ್ನುವಂತಹ ಸಿನಿಮಾಕ್ಕೆ ಎಕ್ಕಸಕ ಹಾಡನ್ನು ಬರೆದು ಅತ್ಯುತ್ತಮ ರೀತಿಯಲ್ಲಿ ಇವತ್ತು ಇಡೀ ಜನಮಾನದಲ್ಲಿ ನಿಂತಿದೆ ಅಂತಿದ್ರೆ ಅದು ನಮ್ಮ ವಿವೇಕರಯ್ಯವರ ಹಾಡು. ಅಷ್ಟು ಮಾತ್ರ ಅಲ್ಲ, ಅವರೊಂದು ಅವರೋರ್ವರು ವಿದ್ವಾಂಸರು ಹೌದು, ಅಂತಾರಾಷ್ಟ್ರೀಯ ಖ್ಯಾತಿಯಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಗಮನವನ್ನು ಸೆಳೆದವರು ಕೂಡ ಹೌದು. ಹಾಗೇನೆ ವೈದೇಹಿಯವರನ್ನು ನಾನಿಲ್ಲಿ ನೆನಪಿಸಿಕೊಳ್ಳುತ್ತೇನೆ. ಜಾನಕಿ ಶ್ರೀನಿವಾಸ ಮೂರ್ತಿ ಎನ್ನುವಂತಹ ನಾಮಾಂಕಿತದೊಂದಿಗೆ ವೈದೇಹಿ ಎನ್ನುವಂತಹ ಕಾವ್ಯನಾಮದ ಮೂಲಕ ಚಿರಪರಿಚಿತರಾದಂತಹ ಸ್ತ್ರೀಲೋಕದ ಸೂಕ್ಷ್ಮ ಅಂಶಗಳನ್ನು ಬೆಳಕಿಗೆ ತಂದವರು ಅಂತಿದ್ರೆ ಅದು ವೈದೇಹಿಯವರು. ಹಾಗೇನೆ ಧರಣಿದೇವಿ ಮಾಲಗತ್ತಿಯವರನ್ನು ನೆನಪಿಸಿಕೊಳ್ಳುತ್ತೇನೆ. ಬಹುಶಃ ಬಂಟ್ವಾಳದವರೇ ಅಂತ ಕಾಣ್ತದೆ. IPS ಅಧಿಕಾರಿಣಿಯಾಗಿದ್ದರೂ ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಛಾಪನ್ನು ಮೂಡಿಸಿದವರು ಧರಣಿದೇವಿ ಮಾಲಗತ್ತಿಯವರು. ಪುರುಷೋತ್ತಮ ಬಿಳಿಮಲೆಯವರನ್ನು ಕೂಡ ನೆನಪಿಸಿಕೊಳ್ಳುತ್ತೇನೆ. ಸುಳ್ಯದವರಾಗಿದ್ದುಕೊಂಡು ಸಾಹಿತ್ಯ ರಚನೆಯೊಂದಿಗೆ ಕನ್ನಡ ಪರ ಹೋರಾಟಕ್ಕಾಗಿ ಇಂದಿಗೂ ಶ್ರಮಿಸ್ತಾ ಇರುವವರು. ಹಾಗೇನೆ ಬೊಳುವಾರು ಮಹಮ್ಮದ್ ಕುಂಜಿ ಅವರನ್ನು ನೆನಪಿಸಿಕೊಳ್ಳಬೇಕು. ಬಹುಶಃ ನವ್ಯ ಸಾಹಿತ್ಯದಲ್ಲಿ ಮುಸ್ಲಿಂ ಬದುಕನ್ನು ಮೊತ್ತ ಮೊದಲು ಪರಿಚಯಿಸಿದವರು ಅಂತಿದ್ರೆ ಅದು ಬೊಳುವಾರು ಮಹಮ್ಮದ್ ಕುಂಜಿ ಅವರು. ಇನ್ನು ಸಾರಾ ಅಬುಬಕ್ಕರ್ ಅವರು. ಬಹುಶಃ ಯಾಕೆ ನಾನು ಈ ಪಟ್ಟಿಯನ್ನು ಕೊಡ್ತಾ ಹೋಗ್ತಾ ಇದ್ದೇನೆ ಅಂತಂದ್ರೆ ನಮ್ಮ ಇಂದಿನ ಈ ಯುವ ಪೀಳಿಗೆಗೆ. ಎಂತೆಂಥ ದಿಗ್ಗಜರು ನಮ್ಮ ಕನ್ನಡ ದಕ್ಷಿಣ ಕನ್ನಡದಲ್ಲಿ ಬೆಳೆದು ಬಂದಿದ್ದಾರೆ, ಎಂತಹ ಸಾಹಿತ್ಯ ಕ್ಷೇತ್ರಕ್ಕೆ ಎಂತಹ ಅಪಾರವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಮುಂದೆ ಇರುವಂತಹ ಯುವ ಮನಸ್ಸುಗಳು ಕೂಡ ಈ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಇಡಬೇಕಾದಂತಹ ಅನಿವಾರ್ಯತೆ ಇದೆ. ಸಾರಾ ಅಬುಬಕ್ಕರ್ ಅವರನ್ನು ಕೂಡ ನಾನು ನೆನಪಿಸಿಕೊಳ್ತೇನೆ. 1936 ಜನಿಸಿದ್ದು ಕಾಸರಗೋಡಿನಲ್ಲಾದರೂ ಕೂಡ ಮದುವೆಯ ನಂತರ ಮಂಗಳೂರಿನಲ್ಲಿ ಬಂದು ನೆಲೆಸಿ ಮುಸ್ಲಿಂ ಸಮುದಾಯದ ಅದರಲ್ಲೂ ಕೂಡ ಮಹಿಳೆಯರ ಬದುಕನ್ನು ಸಾಹಿತ್ಯದ ವಸ್ತುವಾಗಿಸಿದಂತಹ ಸಾಹಿತಿ ಅಂತ ಇದ್ರೆ ಅದು ಸಾರಾ ಅಬುಬಕ್ಕರ್ ಅವರು. ಹಾಗೇನೆ ಕೇರಳದ ಕಾಸರಗೋಡಿನವರಾದರೂ ಕೂಡ ಕಯ್ಯಾರ ಕಿಂಜಣ್ಣರಯ್ಯವರನ್ನು ನಾವು ನೆನಪಿಸಿಕೊಳ್ಳೇಬೇಕು. ಕಾಸರಗೋಡನ್ನು ದಕ್ಷಿಣ ಕನ್ನಡಕ್ಕೆ ಕರ್ನಾಟಕಕ್ಕೆ ಸೇರಿಸಲಿಕ್ಕೆ ಬಹಳಷ್ಟು ಹೋರಾಟವನ್ನು ನಡೆಸಿದವರು ಕಯ್ಯಾರ ಕಿಂಜಣ್ಣರಯ್ಯವರು. ಹಾಗೆಯೇ ನಾನು ನನ್ನ ಗುರುಗಳಾದ ಡಾಕ್ಟರ್ ಮಾಧವ ಪೆರಜೆಸರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತೇನೆ. ಹಂಪಿಯಲ್ಲಿ ಡೀನ್ ಆಗಿದ್ದುಕೊಂಡು ಮಂಗಳೂರಿನಲ್ಲಿ ಇರುವವರು, ಅರೆಭಾಷೆಯಲ್ಲಿ ಯಕ್ಷಗಾನ ಪ್ರಸಂಗವನ್ನು ಬರೆದವರು ಡಾಕ್ಟರ್ ಮಾಧವ ಪೆರಜೆಯವರು. ಅಷ್ಟ್ ಮಾತ್ರ ಅಲ್ಲದೆ ಆದಿಕವಿ ಪಂಪನ ಕಾವ್ಯ ವೈಶಿಷ್ಟ್ಯವನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಜನಪ್ರಿಯಗೊಳಿಸುವ ಕಾರ್ಯದಲ್ಲಿ ತೊಡಗಿದವರು ಡಾಕ್ಟರ್ ಮಾಧವ ಪೆರಜೆಯರು. ಹಾಗೆಯೇ ಇಂದಿನ ಕಾಲಯುಗಕ್ಕೆ ಬಂದಾಗ ನನ್ನ ಗುರುಗಳಾದಂಥ ಡಾಕ್ಟರ್ ಚಿನ್ನಪ್ಪಗೌಡ ಸರ್ ಅವರು. ಬಹಳಷ್ಟು ಈಗಾಗಲೇ ಅವರ ಪರಿಚಯವನ್ನು ಮಾಡುವಾಗ, ಯಾಕಂದ್ರೆ ಅವರ ಪರಿಚಯ ನಾನು ಮತ್ತು ಶಿಶಿಲ ಸರ್ ಮಾತನಾಡ್ತಾ ಇದ್ದೇವೆ, ಅವರ ಪರಿಚಯ ಮಾಡಿದ್ರೆ ಒಂದಿನ ಬೇಕಾದ್ರೂ ಮಾಡ್ತಾ ಕೂತ್ಕೊಳ್ಬಹುದಂತ. ನಮಗೆ ಪಾಚಕ್ಕನ ಗಂಡ ಅಂತಾರಂತ ಸೆಕೆಂಡ್ ಬಿ ಎಸ್ ಸಿಯಲ್ಲಿ ಒಂದು ಪಾಠ ಇದೆ. ನಾನು ಅದನ್ನು ಪಾಠ ಮಾಡುವಾಗ ಯಾವತ್ತೂ ಹೇಳ್ತಾ ಇರ್ತೇನೆ ಅಂದ್ರೆ, ಒಂದು ರೀತಿಯಲ್ಲಿ ಮಹಿಳಾ ಯಾವ ರೀತಿಯಲ್ಲಿ ಅಲ್ಲಿ ಬರುವಂತಹ ಪಾಚಕ್ಕನ ವಿಚಾರಗಳು ಇದೆ, ಅದನ್ನು ಇವತ್ತು ಜನರಿಗೆ ಪರಿಚಯ ಮಾಡುವ ಮೂಲಕ ಯಾವ ರೀತಿ ಒಬ್ಬ ವ್ಯಕ್ತಿಯನ್ನು ನಾವು ನೋಡ್ತೇವೆ ಎನ್ನುವುದನ್ನು ಹೇಳಿಕೊಡುತ್ತಾ ಅತ್ಯುತ್ತಮವಾದಂತಹ ಕೃತಿಗಳನ್ನು ಸಹೃದಯ ಲೋಕಕ್ಕೆ ಕೊಟ್ಟವರು ಡಾಕ್ಟರ್ ಕೆ ಚಿನ್ನಪ್ಪಗೌಡ ಅವರು. ಹೀಗೆ ನೋಡ್ತಾ ಹೋದಾಗ ಪ್ರಾಚೀನ ಕಾಲದಿಂದ ಹಿಡಿದು ಇಂದಿನವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಭೂತಪೂರ್ವವಾದಂತಹ ಸ್ಥಿತ್ಯಂತರಗಳು ನಡೆದಿದೆ ಎನ್ನುವುದು ಹಲವು ಪ್ರಥಮಗಳೇ ಸಾಕ್ಷಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಬಹುಶಃ ಇದು ನನ್ನ ಓದಿನ ಪರಿಮಿತಿ ಇರಬಹುದು, ಅಥವಾ ನಾನು ತಿಳಿದ ನನ್ನ ಅರಿವಿನ ಪರಿಮಿತಿ ಕೂಡ ಇರಬಹುದು. ಇತ್ತೀಚಿನ ದಿನಗಳಲ್ಲಿ ಸೇಡಿಯಾಪು ಕೃಷ್ಣ ಭಟ್ಟರಂತವರು, ರತ್ನಾಕರ ವರ್ಣಿಯಂತವರು ಇರಬಹುದು, ಇಂತಹ ಸ್ಥಿತ್ಯಂತರಗಳು ಇಂದಿನ ದಿನದಲ್ಲಿ ಕಾಣ್ತಾ ಇಲ್ವೋ ಏನೋ ಎನ್ನುವುದನ್ನು ನಾನು ಎಲ್ಲೋ ಒಂದಿಷ್ಟು ನನ್ನ ತಿಳುವಳಿಕೆಯ ಮಟ್ಟದಲ್ಲಿ ನಾನು ಗಮನಿಸಿರುವಂತದ್ದು, ಅಂತಹ ಮಹಾನ್ ಚಿಂತನೆಗಳು ಸ್ಥಿತ್ಯಂತರಗಳು ಅಷ್ಟಾಗಿ ಗೋಚರವಾಗುವುದಿಲ್ಲ, ಬಹುಶಃ ಮುಂದಿನ ದಿನಗಳಲ್ಲಿ ಅದು ಇನ್ನಷ್ಟು ಕಾಣಬಹುದು ಎನ್ನುವಂಥದ್ದು ನಮ್ಮ ನಿಲುವು. ಅದು ನನ್ನ ಸೀಮಿತ ಓದು ಇರಬಹುದು, ಅಥವಾ ನನ್ನ ಗಮನಕ್ಕೆ ಬಾರದೆಯೂ ಇರಬಹುದು. ಆದರೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿದವರು ಬಹಳಷ್ಟು ಸಾಹಿತಿಗಳನ್ನು ನಾವು ಕಾಣಬಹುದು. ಸುಬ್ರಾಯ ಚೊಕ್ಕಾಡಿಯವರು ಇರ್ಬೋದು, ಸಬಿಹ ಭೂಮಿಗೌಡ ಇರ್ಬೋದು. ನಾನು ಕೆಲವು ಪಟ್ಟಿಗಳನ್ನಷ್ಟೇ ಮಾಡ್ತಾ ಹೋಗ್ತೇನೆ, ಅದು ಕೂಡ ಎಲ್ಲ ಸಮಯ ಮುಗಿತಾ ಬಂತು ನನಗೆ ಕೊಟ್ಟ ಸಮಯ, ಎಲ್ಲವನ್ನು ಹೇಳಲಿಕ್ಕಾಗೋದಿಲ್ಲ. ಸಬಿಹ ಭೂಮಿಗೌಡ ಇರ್ಬೋದು, ತಾಳ್ತಜೆ ವಸಂತಕುಮಾರ್ ಇರ್ಬೋದು, ಇದಿನಬ್ಬ ಇರ್ಬೋದು, ಜಯಮ ಚಟ್ಟಿಮಾಡ ಇರ್ಬೋದು, ಹಾಗೇನೆ ನನ್ನ ಗುರುಗಳಾದ ಪ್ರಭಾಕರ ಶಿಶಿಲರು ಇರ್ಬೋದು, ಧನಂಜಯ ಕುಂಬ್ಳೆ ಇರ್ಬೋದು, ವೀರಪ್ಪ ಮೊಯ್ಲಿ ಇರ್ಬೋದು, ಡಾಕ್ಟರ್ ನಾಗವೇಣಿ ಮಂಚಿ ಬಹುಶಃ ಇದೇ ಊರಿನವರು, ಬಂಟ್ವಾಳದವರು, ಯಕ್ಷಗಾನದಲ್ಲಿ ಮಹಿಳಾ ತಂಡವನ್ನು ಕಟ್ಟಿಕೊಂಡು ಒಂದಷ್ಟು ಕೆಲಸವನ್ನು ಮಾಡಿದವರು, ನಾಡಿ ಸೋಜ ಇರ್ಬೋದು, ಭಾನುಮುಸ್ತಕ್ ಇರ್ಬೋದು, ನರೇಂದ್ರ ರೈ ದೇರ್ಲಾ ಇರ್ಬೋದು, ಕೃಷಿ ಕ್ಷೇತ್ರದಲ್ಲಿ ಒಂದಷ್ಟು ಕೃಷಿಯ ವಿಚಾರಗಳನ್ನು ತಂದು ಸಾಹಿತ್ಯ ರಚನೆಯಲ್ಲಿ ತೊಡಗಿದರು, ವಾಮನನಂದ ಅವರು ಇರ್ಬೋದು, ಲಕ್ಷ್ಮೀಶ ತೋಳ್ಪಡಿ ಇರ್ಬೋದು, ಹಾಗೇನೆ ಇಂದಿನ ಸರ್ವಾಧ್ಯಕ್ಷರಾದಂತಹ ಚಿದಂಬರ ಬೈಕಂಪಾಡಿಯರು ಇರ್ಬೋದು, ಪತ್ರಿಕಾ ವಲಯದಲ್ಲಿ ಮಹಾನ್ ಸಾಧನೆಯನ್ನು ಮಾಡಿದವರು. ಹೀಗೆ ಹೇಳ್ತಾ ಹೋದ್ರೆ ಸಾಹಿತಿಗಳ ಪಟ್ಟಿ ಬೆಳೀತಾ ಹೋಗ್ತದೆ. ಆ ಎಲ್ಲ ಸಾಹಿತಿಗಳು ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ ಎನ್ನುವಂಥದ್ದು ಕೂಡ ಅದು ನಮ್ಮ ಹೆಮ್ಮೆ. ನನ್ನ ಈ ಎಲ್ಲ ಪಟ್ಟಿಯನ್ನು ಒಂದು ಸಮಯದ ಅಭಾವದಿಂದ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಾ ಅದರೊಂದಿಗೆ ಮಂಗಳೂರು ಸಮಾಚಾರ ಎನ್ನುವಂತಹ ಪತ್ರಿಕೆ, ಕನ್ನಡದ ಮೊತ್ತ ಮೊದಲ ಪತ್ರಿಕೆ ಬಂದದ್ದು ಅಂತಿದ್ರೆ ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರಿನಲ್ಲಿ ಅಂತ ನೆನಪಿಸಿಕೊಳ್ಳುತ್ತಾ, ಜಾನಪದ ಕ್ಷೇತ್ರವನ್ನು ಕೂಡ ಅದರಲ್ಲಿ ಬಹಳಷ್ಟು ಕೆಲಸ ಮಾಡಿದಂತಹ ಗುರುಗಳು ಇಲ್ಲಿದ್ದಾರೆ, ಜಾನಪದ ಕ್ಷೇತ್ರವನ್ನು ನಾವು ನೆನಪಿಸಿಕೊಳ್ಳೇಬೇಕು. ಅದೇನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೆ ಬಿದ್ದಿಲ್ಲ. ಹಾಗೆ ನೋಡಿದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಾನಪದ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಸಮೃದ್ಧವಾದ ಕಾರ್ಯಗಳು ನಡೆದಿವೆ. ಪ್ರಾಚೀನ ಸಾಹಿತ್ಯಕ್ಕಿಂತಲೂ ಮೊದಲೇ ಗಮನಿಸಿಕೊಳ್ಬೇಕು, ಪ್ರಾಚೀನ ಸಾಹಿತ್ಯಕ್ಕಿಂತಲೂ ಮೊದಲೇ ನೇಜಿ ಹಾಡು ಇರ್ಬೋದು, ಭೂತ ಪಾಡ್ದನ ಇರ್ಬೋದು, ಶೋಭಾನೆ ಇರ್ಬೋದು, ಪಾಡ್ದನಗಳು ಇರ್ಬೋದು, ಅಜ್ಜಿ ಕಥೆಗಳು ಇರ್ಬೋದು, ಇವೆಲ್ಲವೂ ಕೂಡ ಜಾನಪದ ಕ್ಷೇತ್ರದಲ್ಲಿ ಕಾಣಿಸಿಕೊಟ್ಟಿವೆ. ಒಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಹಿತ್ಯ ನಿರಂತರ ಸ್ಥಿತ್ಯಂತರಗಳ ಪಯಣ, ಇದನ್ನು ನಾವಿಲ್ಲಿ ಉಲ್ಲೇಖ ಮಾಡಲೇಬೇಕು. ದಕ್ಷಿಣ ಕನ್ನಡ ಜಿಲ್ಲೆ ಸಾಹಿತ್ಯದಲ್ಲಿ ನಿರಂತರ ಸ್ಥಿತ್ಯಂತರಗಳ ಪಯಣ. ಪ್ರಾಚೀನ ಕಾಲದಲ್ಲಿ ಧಾರ್ಮಿಕ ಮತ್ತು ಜೈನ ಸಾಹಿತ್ಯದಿಂದ ಆರಂಭವಾಗಿ ನಂತರ ಭಕ್ತಿ ಯಕ್ಷಗಾನ ಪರಂಪರೆಯ ಮೂಲಕ ಅದು ಬೆಳೆಯಿತು. ಈ ನೆಲದ ಇನ್ನೊಂದು ವೈಶಿಷ್ಟ್ಯವೆಂದರೆ ಸಾಹಿತ್ಯವು ಕೇವಲ ಪುಸ್ತಕಗಳಲ್ಲಿ ಮಾತ್ರ ಉಳಿಯದೆ ಯಕ್ಷಗಾನ ಜಾನಪದ ಸ್ಥಳೀಯ ಭಾಷೆಗಳ ಮೂಲಕ ಕೂಡ ಜನಜೀವನದಲ್ಲಿ ಬೆರೆತು ಹೋಗಿದೆ. ಆಧುನಿಕ ಯುಗದಲ್ಲಿ ನವೋದಯದಿಂದ ಪ್ರಾರಂಭವಾಗಿ ಸಾಮಾಜಿಕ ಚಿಂತನೆ, ಮಹಿಳಾ ಧ್ವನಿ ಮತ್ತು ಇತ್ತೀಚಿನ ಯುವ ಲೇಖಕರ ಮೂಲಕ ಸಾಹಿತ್ಯ ಹೊಸ ಹೊಸ ರೂಪಗಳನ್ನು ಪಡೆದುಕೊಳ್ಳುತ್ತದೆ. ಒಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಹತ್ವಪೂರ್ಣವಾದಂತಹ ಸಾಹಿತ್ಯ ಕೈಂಕರ್ಯ ನಡೆಯಬೇಕಾದರೆ ಮಕ್ಕಳಲ್ಲಿ ಓದಿನ ಹವ್ಯಾಸವನ್ನು ನಾವು ಇಂದಿನ ಈ ಮೊಬೈಲ್ ಯುಗದಲ್ಲಿ ಬೆಳೆಸಲೇಬೇಕಾದಂತಹ ಅನಿವಾರ್ಯತೆ ಇದೆ. ಅದರೊಂದಿಗೆ ಒಂದು ಓದಿ ಹತ್ತು ಬರೆಯುವುದಕ್ಕಿಂತಲೂ ಹತ್ತು ಓದಿ ಒಂದು ಬರೆಯಬೇಕಾದಂತಹ ಅನಿವಾರ್ಯತೆ ಕೂಡ ಇದೆ ಅಂತ ಹೇಳುತ್ತಾ, ತಂತ್ರಜ್ಞಾನದ ಭರಾಟೆಯಲ್ಲಿ ಸಾಹಿತ್ಯ ನಲುಗಿ ಹೋಗದ ರೀತಿಯಲ್ಲಿ ಇಂತಹ ಸಾಹಿತ್ಯ ಸಮ್ಮೇಳನಗಳು, ಸಾಹಿತ್ಯ ಪರ ಚಿಂತನೆಗಳು, ಸಾಹಿತ್ಯ ಪರ ವಿಚಾರ ಸಂಕಿರಣಗಳು, ಗೋಷ್ಠಿಗಳು ಮೂಲಕ ಜನರ ಮನಸ್ಸನ್ನು ಮುಟ್ಟುವ ಮತ್ತು ತಟ್ಟುವ ಕೆಲಸ ಆಗಬೇಕಾಗಿದೆ. ಕೊನೆಯದಾಗಿ, ದಕ್ಷಿಣ ಕನ್ನಡ ಜಿಲ್ಲೆಯ ಸಾಹಿತ್ಯವು ಕೇವಲ ಇತಿಹಾಸವಲ್ಲ, ಅದು ನಿರಂತರವಾಗಿ ಬೆಳೆಯುತ್ತಿರುವ ಜೀವಂತ ಸಂಸ್ಕೃತಿ. ಹಳೆಯ ಪರಂಪರೆಯನ್ನು ಉಳಿಸಿಕೊಂಡು ಹೊಸ ಚಿಂತನೆಗಳನ್ನು ಸ್ವೀಕರಿಸುವ ಮೂಲಕ ಈ ಸಾಹಿತ್ಯ ಭವಿಷ್ಯದಲ್ಲಿಯೂ ಕನ್ನಡದ ಹೆಮ್ಮೆಯಾಗಿ ಮುಂದುವರಿಯಲಿ ಎನ್ನುವ ಸದಾಶಯದೊಂದಿಗೆ ನನಗೆ ಇಲ್ಲೊಂದು ಅವಕಾಶವನ್ನು ಮಾಡಿಕೊಟ್ಟಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಿಯಾಗಿ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸುತ್ತಾ, ನನ್ನ ಮಾತಿಗೆ ಕಿವಿಯಾದಂತಹ ನನ್ನ ಗುರುವರೇಣ್ಯರಿಗೆ ಹಾಗೂ ಎಲ್ಲ ಸಾಹಿತ್ಯಾಭಿಮಾನಿಗಳಿಗೆ ವಂದಿಸುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಹಾಕ್ತಾ ಇದ್ದೇನೆ. ವಂದನೆಗಳು.
0: ಇಷ್ಟವರೆಗೆ ಡಾಕ್ಟರ್ ಅನುರಾಧ ಕುರುಂಜಿ ಇವರ ಮಾತುಗಳನ್ನು ಕೇಳಿದ್ರಿ. ಕೇಳ್ತಿರುವುದು ರೇಡಿಯೋ ಸಾರಂಗ 107.8 FM.

0: ನಿಖಿಲ್ಕೇನು ದುಪ್ಪಿನಿ ತುಳು ಚಾವಡಿ ಕಾರ್ಯಕ್ರಮದ ಧ್ವನಿಮುದ್ರಿತ ಪ್ರಸಾರ
1: ಇನ್ನಿತ ಈ ಕಾರ್ಯಕ್ರಮ ಮಾತ್ರ ಮೋಕಿದಿಂಜ ಸೊಲ್ಮೇಲು ಯಾ ನಿಖಿಲ ಮೋಕಿದ ಅರ್ಚಿಬಿಂದ್ಯಾ ಕುಲಾಲ್ ಇನ್ನಿತ ಈ ಕಾರ್ಯಕ್ರಮದ ಪಾತ್ರ ನುಪ್ಪುನಿ ತುಳು ಚಾವಡಿ ಪನ್ನಗ ತುಳುನಾಡದ ಆಚಾರ ವಿಚಾರ ಸಂಸ್ಕೃತಿ ಪರಪೋಕುದ ನೆಂಪುಲು ಇಂಚ ಬೇತೆ ಬೇತೆ ಮರ್ಗಿಳ್ಳು ನಮ್ಮ ಪ್ರತಿ ಕಾರ್ಯಕ್ರಮದ ಪಾತ್ರ ನುಪ್ಪು ಅಂಚೋಪನಗ ಇನ್ನಿತ ತುಳು ಚಾವಡಿ ಈ ಒಂಜಿ ಕಾರ್ಯಕ್ರಮ ಒಂದು ನೇರ ಪ್ರಸಾರದ ಕಾರ್ಯಕ್ರಮ ಬಿನ್ನರ್ ನಕಲ್ ಪಾಲ್ ಪಡೆಪುನಂಚಿನ ಕಾರ್ಯಕ್ರಮ ವಿಷಯ ದಾದ ಪಂಡ ಕರಿನ ಶುಕ್ರವಾರ ನಮಕ್ ನಮ್ಮ ತುಳು ಭಾಷೆಗೆ ಒಂಜಿ ಮಾನಾದಿಗೆ ತಿಕ್ಕದಂಡ ರಾಜ್ಯ ಭಾಷೆ ಅದು ಮಾನಾದಿಗೆ ತಿಕ್ಕನಂಚಿನ ಬಾರಿ ಪೆರ್ಮದ ವಿಷಯ ಅಂಚನೆ ಬಾರಿ ಖುಷಿತ ಸಂಗತಿಲ ಅಂಚದುಪ್ಪನಗ ಈ ಬಗೆಟ್ ಒಂಜಾತ ವಿಷಯ ಪಾತ್ರರ ನಮ್ಮೊಟ್ಟಿಗೂ ಬಿನ್ನೆರ್ಲ ಇನಿತ ಈ ಕಾರ್ಯಕ್ರಮದ ಪಾತ್ರ ಪಾಲ್ಪಡೆಪಿರು ತುಳು ಭಾಷೆಗೆ ರಾಜ್ಯ ಮಾನಾದಿಗೆ ಪನ್ಪುನಂಚಿನ ವಿಚಾರಕ್ಕೆ ಸಂಬಂಧಪಟ್ಟದು ಇನಿತ ಈ ಕಾರ್ಯಕ್ರಮದ ನಮ್ಮೊಟ್ಟಿಗೂ ಪಾಲ್ಪಡೆರುಪನಂಚಿನ ಬಿನ್ನೆರ್ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಮೂಡಬಿದ್ರೆ ಮೂಲತಃ ಗುರಿಕಾರರಾಯಿನಂಚಿನ ಡಾಕ್ಟರ್ ಎಂ ಮೋಹನ್ ಆಳ್ವಾ ಅಂಚನೆ ನಮ್ಮ ತುಳು ಜನಪದ ವಿದ್ವಾಂಸರಾಯಿನ ಡಾಕ್ಟರ್ ಗಣೇಶ ಮಿನ್ ಸಂಕಮರ್ ಆಯ್ತ ಒಟ್ಟುಗೂ ತುಳು ಸಾಹಿತ್ಯ ಆಯ್ನಂಚಿನ ಶ್ರೀ ಚಂದ್ರಹಾಸ ಕಣಂತೂರು ಮೊಕಲು ಮೂರ್ ಜನ ಇನಿತ ಈ ಕಾರ್ಯಕ್ರಮದ ಪಾಲ್ಪಡೆರುಲ್ಲಿರು ಆಳ್ವಾಸ ಶಿಕ್ಷಣ ಸಂಸ್ಥೆದ ಗುರುಕಾರರಾಯಿನಂಚಿನ ಮೋಹನ್ ಆಳ್ವಾ ಡಾಕ್ಟರ್ ಮೋಹನ್ ಆಳ್ವಾ ಆರ್ ಅರ್ನ ಒಂಜಿ ಮುತಾಲಿಕೆಡ್ ಒಂಜಿ ವರದಿನ್ಲ ಒಪ್ಪಿ ಸಾಧಿತ್ತೆರ ಸರ್ಕಾರಗೂ 2023 ಮೋಹನ ಆಳ್ವಾ ವರದಿ ಪನ್ಪುನಂಚಿನವು ತುಳುಕು ಸಂಬಂಧಪಟ್ಟದ್ದು ತುಳು ರಾಜ್ಯ ಭಾಷೆ ಆವೋಡು ಅತ್ತಿಂದ ತುಳು ನಮ್ಮ ರಾಜ್ಯದ ರಡ್ಡನೆ ಭಾಷೆ ಅದ ಉಪ್ಪೋಡು ಪನ್ಪನಂಚಿನ ವಿಚಾರಕ್ಕೆ ಸಂಬಂಧಪಟ್ಟದ್ದು ಪೂರ ಅಂಚೊಪ್ಪನಾಗ ಅಕ್ಲಿನ ಪೂರ ಸುರೂಕು ಎದುಕೊನೊಂದು ಐದು ಬೊಕ್ಕ ಡಾಕ್ಟರ್ ಎಂ ಮೋಹನ್ ಆಳ್ವಾರ್ ನೊಟ್ಟಿಗೆ ಪಾತ್ರ ಉಲ್ಲೆ ಡಾಕ್ಟರ್ ಗಣೇಶ ಮಿನ್ ಸಂಕಮರ್ ಅಂಚನೆ ಚಂದ್ರಹಾಸ್ ಕಣನ್ ತೋರಿ ಸರ್ ನಿಕ್ಲೆ ರಡ್ಜನಕ್ಲ ಇನಿತ ಈ ತುಳುಚಾವಡಿ ಕಾರ್ಯಕ್ರಮಗೂ ಉಡಲ್ ದಿನ ಸುಲ್ಮೇಲು ಏನ್ ಸೊಲ್ಲ ರಡ್ಜನಲ್ಲ ಸೌಖ್ಯ ನಮ್ಮ ಇನಿ ತುಳು ರಾಜ್ಯ ಭಾಷೆ ಅದು ಉಂಡು ಅಂಚಾದ ಒಂಜಾತ ಘೋಷಣೆ ಆತಿಂಡು ಬರಂದ ಶುಕ್ರವಾರ ಅವಿತ ಬಗ್ಗೆ ನಮ್ಮ ಮಸ್ತ್ ಖುಷಿ ಉಂಡು ನಮಕ್ ಪೆರ್ಮೆ ಉಂಡು ಎತ್ತೋ ವರ್ಷದ ಕನ ಉಂದು ರಾಜ್ಯ ಭಾಷೆ ಆವೋಡು ಅತ್ತಿಂದ ನಮ್ಮ ಒಂಜಿ ತುಳುಕುಲ ಒಂಜಿ ಸ್ಥಾನಮಾನ ತಿಕ್ಕೋಡು ಪನ್ಪನಂಚಿನವು ಅಂಚಾದ ಉಪ್ಪನಾಗ ಅವಿಕ ಒಂಜಿ ಸುರೂತ ಪಜ್ಜನ ನಮ್ಮ ದೀತ ಅನ್ನು ಪನೋಲಿ ಈ ಪೊರ್ತುರು ನಮ್ಮೊಟ್ಟಿಗೂ ಮೋಹನ್ ಆಳ್ವಸರ್ ಅರೆ ನೀನಿತ ಈ ಕಾರ್ಯಕ್ರಮದ ನೆಂಪು ಮಲ್ಪೋಡು ಅಂಚಿನ ಅರ್ನೊಟ್ಟಿಗೆ ಪಾತ್ರ ಕತ್ತಲ ನಮ್ಮ ಮಲ್ಪೆರವುಲ್ಲ ದಾದಪಂಡ ಆರ್ಲ ನೆಕ್ ಮಸ್ತ್ ಬೆಂತೆರು ನಿಕ್ಲ ಅರ್ನೊಟ್ಟಿಗೂ ಸೇರ್ದು ಆ ಒಂಜಿ ಸಮಿತಿಡು ಸದಸ್ಯರಾದ ಅವಿಟ ಮಲ್ತನಂಚಿನ ಒಂಜಿ ಕಜ್ಜ ಮಾಮಲ್ಲ ಕಜ್ಜವು ಆ ಒಂಜಿ ರಾಜ್ಯ ಭಾಷೆ ಆವಡು ಪಂದ್ ನಿಕ್ಲು ಮಂತನಂಚಿನ ಪೊರಂಬಾಟ ಅಂಚನೆ ಏತೋ ಜನ ಉಲ್ಲೇರು ಪೊರಂಬಾಟ ಮಲ್ತನಕ್ಲು ನಮ್ಮ ಹಿರಿಯ ಕುಲು ಪರಿ ಇತ್ತ ಆಗತ್ ಪೋತೇರು ಅಂಡ ಅಕ್ಲು ಮಂತನಂಚಿನ ಒಂಜಿ ಕಜ್ಜ ನಿಂತ ಕಾರ್ಯಕ್ರಮ ನಮ್ಮ ನೆನಪು ಮಲ್ಪೋಡು ಅಂಜನೆ ಸುರುಕಾದಿಯಾನ್ ಎಂ ಮೋಹನ್ ಆಳ್ವಾರ್ ನೊಟ್ಟಿಗೂ ಪಾತ್ರರ ಉಲ್ಲೆ ಒಂಜಾತ್ ವಿಷಯನ್ ತೂಕ ಅರೆ ಒಂಜಿ ಎರನ ಒಂಜಿ ಲೆಪ್ಪುನು ಅಲೆ ಅರೆಗೆ ಲೆಪ್ಪು ಕೊಡ್ದಾರಡ ಪಾತ್ರಗ ಇನಿತ ಈ ಕಾರ್ಯಕ್ರಮಕ್ಕೆ ಅರೆಗೆ ಅನಿವಾರ್ಯ ಕಾರಣದ್ದು ಬರಿಯರ ಸಾಧ್ಯ ಆಯ್ತು ಅಂಡಾರ ಪಾತಿರ್ವೆ ಫೋನ್ ಪಂದ್ ಪಂತಿರ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೋಹನ್ ಆಳ್ವ ಸರ್ ಏನ್ ಚೊಲ್ಲರ್ ಸರ್ ಸೌಖ್ಯ ಸರ್ ಇನ್ನಿ ನಮ್ಮ ತುಳು ರಾಜ್ಯ ಭಾಷೆ ಅದು ಅಧಿಕೃತ ಅದು ಒಂಜಾತ ಘೋಷಣೆ ಆತಿನ ಕರಿನ ಶುಕ್ರವಾರ ಇತ ಈರ್ಲ ಮೋಹನ್ ಆಳ್ವ ಸಮಿತಿಡು ಒಂಜಾತ್ ಕಜ್ಜನ ಬೆನ್ನಿ ಬೆಂದನಾರೀರ್ ಗುರಿಕಾರ್ಯರಾತ್ ದಾದ ಪನ್ಪರ್ ಸರ್ ಬಗ್ಗೆ
2: ಎಂಕಲ್ನ ಹೋರಾಟ ಮಾತತ್ತು ರಡ್ಡು ಸಾವಿರ ವರ್ಷದ ಇತಿಹಾಸಗಳು ಮಲ್ದಿನಂಚಿನ ಹೋರಾಟ ತೆಕ್ಕಿನಂಚಿನ ಒಂದು ಎಲ್ಲಿಯ ಜಯ ಒಂದು ನೆಟ್ಟ ಪಿರಾವುಡು ಭಾರಿ ಭಾರಿ ಜನ ತುಂಬು ಕೆಲಸ ಮಾಡ್ತಾರೆ ಬಹಳ ಮುಖ್ಯವಾದ ಒಂಜಿ ಇಂಚೋಗು ಎಂಜಿನ ಮಣ್ಣಾಗ ಒಂಜಿ ರಕ್ತ 23 ಒಮ್ಮನ ಸರ್ಕಾರ ಪುನಾಗ ಬೇರೆ ನಮ್ಮ ಸುನೀಲ್ ಕುಮಾರ್
1: ಸಚಿವರಾದಪ್ಪ
2: ಎಂಕಲ್ ನಂಜಿ ಸಮಿತಿ ಮಾಡ್ತೇವೆ ಸಮಿತಿ ಮಾಡ್ತಿದ್ದು ಎಂಕಲ್ ನಂಜಿ ವರದಿಗಳು ಒಂದು ಬಂದೇವೆ ಆಯ್ತು ಯಾನ್ ಅಧ್ಯಕ್ಷ ಆದ್ರೆ ಐದು ಬಕ್ಕ ಕೇಶವ ಬಂಗೇರ್ ಗಣೇಶ ಅಮೀನ್ ಸಂಕಮಾರ್ ಶ್ರೀಮತಿ ವಸಂತ ಶೆಟ್ರ ಶ್ರೀಮತಿ ಸಂಧ್ಯಾ ಆಳ್ವೇರ್ ಡಾಕ್ಟರ್ ಮಾಧವ ಮೂಡ್ಕೊಣಾಜೆ ಬೊಕ್ಕ ಪೃಥ್ವಿ ಕವತಾರ್ ಚಂದ್ರಾಸ ಕಣಂತೋರು ಮಾತಾಯ್ತಿದ್ರು ಎಂಕಲು ಶೀಘ್ರವಾದ ಕೋಡು ಬಂದಕ್ಕೆ ಭಾರಿ ಒಂದು ಅದು ಸುಲಭದ ಕೆಲಸ ಐಕೋರ ಮಾತ ವಿವೇಕ್ ರೈಕ್ ಲೆಕ್ಕಂತಿನ ಚಿನ್ನ ಗೌಡರ್ ಲೆಕ್ಕಂತಿನ ಬುಕ್ಕ ಪೂರಾ ಎಂಕ ತುಳು ಸಾಹಿತ್ಯ ಅಕಾಡೆಮಿದ ಅಧ್ಯಕ್ಷರನ್ನ ಒಂದು 400-500 ಜನ ಒಟ್ಟು ಮಾಡ್ತಿದ್ದು ಅವರ ಮಾತ ಚಿಂತನ ಮಂಥನ ಮಾಡ್ತಿದ್ದು ಹಲವಾರು ರೀತಿದ ಅವು ಬೆಂಗಳೂರು ಮೂಲು ಮತ್ತೆ ಮಸ್ತ್ ಐಟು ಮಸ್ತ್ ಮಾಹಿತಿ ಮತ್ತೆ ಸಂಘಟನೆ ಮಾಡ್ತಿದ್ದು ಎಂಕುಳಿ ವರದಿನಿ ಕೊರಿಯ ವರದಿ ಕೊರಿಯ ಇನಿ ಅವಿನ ಆ ಟೈಮುಡು ಅವು ಆವಡತ್ತ ಆಂದಾಯ್ಟ್ ಕಾನೂನು ಇಲಾಖೆ ಇರ್ದ ಮಾಧುಸ್ವಾಮಿ ಅಪಗಾಮಿ ಇರ್ತೇರು ಮಂತ್ರಿ ಇರ್ತೇರು ಸರಿಯಾಯ್ನ ಇಂಕ್ಲಿಗೆ ಒಂದು ತಿಕ್ಕಿಜೆ ಆಯ್ತು ಯಾಕಂದ್ರೆ ಅವು ಅಂಚಿನ ಉರಿದು ಪೋಂಡು ಅಕೇರಿಗ ಅವು ಮಲ್ಪರೆ ಅವಂದೆ ಸರ್ಕಾರ ಬರ್ಕಸಾನು ಬರ್ಕಸಾನಗ ಉರಿದೇ ಪೋಂಡು ಅಂದ್ರೆ ಈ ಸರ್ಕಾರ ಇದೆ ಶಿವಕುಮಾರ್ ಆರು ಅವೇನು ಡಿ ಕೆ ಶಿವಕುಮಾರ್ ಸೀರಿಯಸ್ ಅದೇ ತಂದು ಐಕ್ ಒಂಜ್ ಅಶೋಕ್ ರೈಕ್ಲು ಬೊಕ್ಕ ನಮ್ಮ ಶಾಸಕರಾಯ್ನ ಅಂಚಿನ ನಮ್ಮ ವೇದವಾಸ ಕಾಮತ್ ಬೊಕ್ಕ ಮೇರು ನಮ್ಮ ಉಸ್ತುವಾರಿ ಸಚಿವರಾಯ್ನ ಒಕ್ಕಲು ಮಾತ್ರ ಪೂರಾ ಶಾಸಕರ ಒಕ್ಕಲು ಮಾತ್ರ ಒಕ್ಕರೋಳು ರೈತರು ಆಯ್ಮೇನ್ ಬಂದಿಚ್ಚಿ ಮಾತ್ರ ವಿಧಾನಸೌಧಗಳು ರಂಗು ಶಕ್ತಿ ಮಸ್ತ್ ಶಕ್ತಿ ಆಯ್ತ ಸುನೀಲ್ ಕುಮಾರ್ ಪೂರಾ ಮಸ್ತ್ ಶಕ್ತಿ ಆಯ್ತ ಮಾತ ನೀನು ಬಂದಿದ್ದು ಬಂದಿದ್ದು ಈಚೆ ಮುರಾನಿ ಮುರಾನಿ ಇದು ಐದು ಒಕ್ಕ ಕುಡೋರ ಮೇಲೆ ಅಶೋಕ್ ರೈಕಲು ಮೊಕ್ಕಳು ಸೇರೊಂದು ಕೈ ತಳದ ನೆಕ್ಕು ಬೋರು ಒಳಗೆ ನಮ್ಮ ಆಂಧ್ರ ಹೋದು ಅವಲ್ಲ ಒಂದು ಅಧ್ಯಯನ ಮತ್ತೆ ಬರ್ತೇವೆ ಎಣ್ಣೆ ಮಟ್ಟದ ಅವ್ ಎಂಚ ಅವ್ಳು ಕೊಡ್ತೇವೆ ಅದ್ನೇ ಭಾಷೆ ಅದು ಆಜಿ ಭಾಷೆ ಕೊಡ್ತೇವೆ ಅವ್ ಎಂಚ ಕೊಡ್ತೇವೆ ಬಂದು ತೂದು ಮತ ಬರ್ತೇವೆ ಬಂದದ್ದು ಇತ್ತೇವೆ ಆಯ್ನ ಎಂಕ ಭಾರಿ ಸಂತೋಷ ಆತನ ದಯಬಣ್ಣಗ ಒಂಜಿ ರಜ್ನೇ ಭಾಷೆ ಅದು ಒಂಜಿ ನಮ್ಮ ರಾಜ್ಯಗಳು ಅವು ಒಂಜಿ ತುಳು ಭಾಷೆ ಕೊರ ನ್ಯಾಯ ಅನ್ಬನ್ಪಾಯ ಅದಕ್ಕೆ ಮಸ್ತ್ ಕಾರಣ ಉಂಟು ಆಯ್ತು ಕಾರಣ ಉಂಟು ಅಯ್ನ ಪರವಾಗಿ ಬಂದ್ಪಾಯನೆ ಅವನ ದಾಯಿ ಕಾರಣ ಬಂದಾಗ
1: ಅಯ್ಯನ
2: ಪಂಚದ್ರಾವಿಡ ಭಾಷೆ ಉಂಟು ಅಯ್ಯನ ಪಂಚದ್ರಾವಿಡ ಭಾಷೆ ಭಾರಿ ಪುರಾತನವಾದ ಭಾಷೆ ಬಂದದ್ದು ನೀನು ಅಪಗ ಅದು ಪಿರಾಕ ಭಾಷಾ ವಿಜ್ಞಾನಿ ರಾಬರ್ಟ್ ಕಾಲ್ಡ್ ವೆಲ್ 1855 ಇಸವಿಡು ಈ ತುಳು ಭಾಷೆ ಬಗ್ಗೆ ಪಂಚದ್ರಾವಿಡ ಭಾಷೆ ತುಳು ಭಾಷೆ ಒಂಜಿ ಭಾರಿ ಪ್ರಮುಖವಾದ ಭಾಷೆ ಬಂದ ಅಪಗನೇ ಬರ್ತೇವೆ ಆಂಡ ಅವೇನ್ ಆನಿ ತುಳು ಉರ್ದು ತೆಲುಗು ತಮಿಳು ಬೊಕ್ಕ ಮಲಯಾಳಂ ಕನ್ನಡ ಭಾಷೆ ಮಾತ್ರ ನಾಲ್ಕು ರಾಜ್ಯದ ಭಾಷೆ ಆದ ಮೇಲೆ ತುಳು ಭಾಷೆ ಒಂಜಿ ಒರಿದು ಬೋಳು ರಾಜಾಶ್ರಯ ದಿಕ್ಕಂದ್ರೆ ಒರಿದು ಬೋಳು ಇಷ್ಟ ಕೊಂಚ ರಾಜಾಶ್ರಯ ದಿಕ್ಕಿನ ಇಷ್ಟ ಕೊಂಚ ಸರ್ಕಾರದ ಆಶ್ರಯ ದಿಕ್ಕಿನ ಭಾರಿ ಸಂತೋಷ ಎಂಕಲಿಗೆ ಆಗ್ತದೆ ಬೊಕ್ಕ ನೆಟ್ಟ ನ್ಯಾಯಾಲಯ ಉಂಟು ನೆಟ್ಟ ನ್ಯಾಯಾಲಯ ಉಂಟು ನ್ಯಾಯಾಲಯ ಉಂಟು ಅಂದ್ರೆ
1: ಅನ್ಸಾದು ಪುನಃ ನನ್ನದು ದುಂಬದ ಒಂಜಾತ್ ಆಡಳಿತ ಕಚೇರಿ ಡಾದಿಪ್ಪು ಅತನ ಒಂಜಿ ಶಿಕ್ಷಣ ಸಂಸ್ಥೆ ಡಾದಿಪ್ಪು ನಮ್ಮ ತುಳು ತುಯ್ಯರ ತಿಕ್ಕುಣು ದಯಪಣ ದುಂಬೆ ಎಂಚೆತನ ಬಣ್ಣ ತುಳು ಪಾತ್ರಂದ ಒಂಜಿ ಪನಿಷ್ಮೆಂಟ್ ಕೊರ್ಪುನಂಚಿನ ಕಾಲ ಇತ್ತು ಅದೇ ಸರ್
2: ಏಪಲ ಈ ತುಳು ಭಾಷೆ ಅನ್ಯ ಭಾಷೆ ಹೋಲಿಕೆ ಬಲ್ಲಿ ಪನ್ನಗೇರು ತುಳುಕು ಕೊಂಡ ನನ್ನ ಕೊಂಕಣ ದಕ್ಕಳು ಪಾತಿರು ಬ್ಯಾರಿ ಭಾಷೆ ದಕ್ಕಳು ಪಾತಿರು ಕೊಡವ ಭಾಷೆ ದಕ್ಕಳು ಪಾತಿರು ಬಂಜೇರ ಭಾಷೆ ದಕ್ಕಳು ಪಾತಿರು ಬಂದು ಅವು ಗೊತ್ತಂತೆ ಪಾತಿರು ತುಳು ಭಾಷೆ ಏಪಲ ವಾ ಭಾಷೆ ಒಟ್ಟಿಗೆಲ್ಲ ಹೋಲಿಕೆ ಆತರ ಇಲ್ಲಿ ತಾಯಿ ಬಣ್ಣಗಿ ತುಳು ಕೇವಲ ಮೂಲ ಭಾಷೆ ಆದಿತ್ತಿನಂಚಿನ ಖಾಲಿ 22 ಜನಾಂಗದಕ್ಕಳು ಮಾತ್ರ ಪಾತಿರು ನೀನು ಸಮಸ್ತ ಇತ್ತ ಬ್ಯಾರ್ಲ ಆದಪ್ಪರೆ ಅವು ಅತ್ತನ ಕೊಂಕಣಿರ ಆದಪ್ಪರೆ ಅವು ಇನ್ನು ಮುಕ್ಕಳು ಮಾತ್ರ ತುಳು ನೀನು ಆಡು ಭಾಷೆ ಅದು ವ್ಯವಹಾರ ಭಾಷೆ ಅದು ಪಾತಿರ ನನಗೂ ಕೇಳ ಇತ್ತ ನಂಕ ಇನಿ ತುಳುವರೆಗೆ ಕೊಂಕಣಿ ಭಾಷೆ ಪಾತಿರ ಕಷ್ಟ ಅವು ಬ್ಯಾರಿ ಭಾಷೆ ಪಾತಿರ ಕಷ್ಟ ಅವು ಆಂಡ ಇನಿ ಕೊಂಕಣಿ ಜನಾಂಗ ದಕ್ಕಲೇ ಆವಡು ಬ್ಯಾರಿ ಜನಾಂಗ ದಕ್ಕಲೇ ಆವಡು ಅಕ್ಲಗೆ ಇನ್ನು ತುಳು ಬಂದ್ಬಿಟ್ಟು ಅಕ್ಲೇ ಬಾಲಿ ಪ್ರಾಮುಖ್ಯವಾದ ಅಕ್ಲಿ ಭಾಷೆ ನಮ್ಮ ಸಂಪರ್ಕದ ಭಾಷೆ ನಮ್ಮ ಕೊಂಡಿ ಭಾಷೆ ನಮ್ಮ ಪ್ರೀತಿದ ಭಾಷೆ ಅಂಚೆ ಹೇಳ್ತಾರ ಏಪಲ್ ದಾಯ ಬಣ್ಣ ಊಯಿಂದ ಎತ್ತಲಿ ಒಂದು ಸಿನಿಮಾದ ಎತ್ತು ತೋಂಡ ನಮ್ಮಿಟ್ಟು 130 ಇತ್ತು ಸಿನಿಮಾ ಇತ್ತು ಆದ ಅಂದ್ರೆ ಪೋಂಡು ನಾಟಕದ ಎತ್ತು ತೋಂಡ ಏತು ತಂಡಲು ಉಂಡು ಒಂದು ದಿನೊಟ್ಟು ಏತು ಕನ್ನಡ ನಾಟಕದ ತಂಡಲು ಮಾತ ಇತ್ತು ಒಂದು ತುಳು ಭಾಷೆ ಮರೇ ಪೋಂಡು ಅಂಚಿನ ಯಕ್ಷಗಾನ ತೊಂಡ ಇಟ್ಟು ತುಳು ಎತ್ತು ಬಂದ್ಬಿಟ್ಟು ತೂಲೆ ಇನ್ನು ಮಾತಾ ವಿಷಯ ಒಯಿಟ್ಟು ಎತ್ತು ತೋಂಡಲ್ಲ ನಮ್ಮಲ್ಲ ಹೋರಾಟ ಜೀವನ ಈ ತುಳುತ ಹೋರಾಟ ಮಾಡಿಟ್ಟು ನಮ್ಮ ಖಂಡಿತ ಕೆಲವರು ನಮ್ಮ ನೆನಪೋಡ ನಮ್ಮ ಕರ್ತವ್ಯ ದಯ ಬಣ್ಣಗ ಧರ್ಮಸ್ಥಳದ ಹೆಗ್ದೇರನ್ನು ಖಂಡಿತ ನಮ್ಮ ನೆನಪೋಡು ಐದು ಬೊಕ್ಕ ಜರ್ಮನ್ ಮಿಷನ್ ಅಡ್ಡಕ್ಲಿ ನಮ್ಮ ನೆನಪೋಡು ಆಕಲು ಮಲ್ದಿನ ಕೆಲಸ ಐದು ಬೊಕ್ಕ ಇನಿ ಮಂಗಳೂರು ವಿಶ್ವವಿದ್ಯಾಲಯ ಆದುಪರೆಯಾವು ಒಡಿಯೂರು ಸ್ವಾಮಿಲ ಆದುಪರೆಯಾವು ಮಂಜುಷಾ ವಸ್ತು ಸಂಗ್ರಹಾಲಯ ಭಾಷೆ ಮಿಷನ್ ಬಂಟ್ವಾಳ ಬಲ್ಮಠ ಐದು ಬೊಕ್ಕ ಬ್ರಹ್ಮ ಬೈದರ್ಕಲ ಪ್ರತಿಷ್ಠಾನ ಆದಿ ಉಡುಪಿ ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಬಂಟ್ವಾಳ ಮಣಿಪಾಲ ವಿಶ್ವವಿದ್ಯಾಲಯ ಮಂಗಳೂರು ಆಕಾಶವಾಣಿ ರೇಡಿಯೋ ಸಾರಂಗ್ ಮಾತಾ ಮಲ್ದಿನಿ ಕೆಲಸಗಳು ಮಾತಂದು ದಾನ್ ಸಾಮಾನ್ಯ ಕೆಲಸ ಸಾಮಾನ್ಯ ಕೆಲಸ ತುಳು ವಿಕಿಪೀಡಿಯಾ ಅದು ನಿತ್ಯ ವಿಶ್ವವಿದ್ಯಾಲಯ ಒಕ್ಕ ಏತು ತುಳುತ ಸಂಘ ಸಂಸ್ಥೆಗಳು ಇಡೀ ಜಾಗತಿಕ ಮಟ್ಟಡು ಉಂಡು ಅಪ್ಪಳು ಮಾತಿನ ಮಲ್ದಿನ ಕೆಲಸ ಮಾತ್ರ ನಮ್ಮ ಅವಿನ ಮಾತ್ರ ನೆನಪು ನಮ್ಮ ಕರ್ತವ್ಯ ಅಂಚ ಮಾತಿನಲ್ಲ ಒಂಜಿ ಕೊನೆಪುಡು ಇನಿ ಈ ಒಂಜಿ ಆಯ್ನ ಭಾರಿ ಸಂತೋಷ ನನ್ನ ದುಮ್ಮುಗು ಒಂಜಿ ಎಡಮನೆ ಪರಿಚಯದಕ್ಕೆ ಸೇರಿದ್ರೆ ನಮ್ಮ ಐತ ಪ್ರಯತ್ನ ಆವಡು ಅವು ಸೆಂಟ್ರಲ್ ಆವಡು ಐತ ಕೋಡಿನೇ ಮೇರೆ ನಮ್ಮ ಸಂಸದರು ಐತ ವಿಷಯಗಳು ಕಾರ್ಯಪ್ರವರ್ತರ ಆಗ್ತೀರಿ ರಂಗು ಸತ್ತಿ ಫೋನ್ ಮಾಡ್ತೀರಿ ಐದು ಬೊಕ್ಕ ಎಂಕಲ್ಲಿ ವರದಿನ ಕೇಂದ್ರ ತೆತ್ತೊಂದೇರಿ ತೆತ್ತೊಂದು ಆರು ಬಹುಶಃ ಐತ ಸೀರಿಯಸ್ ಆಗಿ ಉಳ್ಳೇರಿ ಎಡಮೆ ಪರಿಚಯದಕ್ಕೆ ಸೇರಿಸೋಣ ಒಂದು ಪ್ರಾಮಾಣಿಕ ಪ್ರಯತ್ನ ಆಗೋಡು ಅಂಚ ಮತ್ತೆ ಆವಡು ಆನಂದ ನಮ್ಮ ತುಳು ಭಾಷೆಗೆ ದುಂಬು ದುಂಬುಗು ಒಂದು ಎಡ್ಡೆ ಒಂಜಿ ಒಂದು ಪೊರ್ಲು ಒಂದು ಸೂರ್ಯಚಂದ್ರ ಉಪನಾಥ ಕಾಲ ತುಳು ಮೆರೆಯುವ ನಂಚಿನ ಕಾಲ ಬರುವುದು ಮರ್ತಿನ ಆಶೆ.
1: ಖಂಡಿತ ಮಸ್ತ್ ಖುಷಿ ಅಂಡ್ ಸರ್ ಇಡ ಪಾತಿಡ್ದು ಒಂದು ಆತ್ ವಿಷಯ ಪಟ್ಟೊಂಡಾರ ಇರ್ನ ಒಂಜಿ ಪೊರ್ತು ನಿಂಗ್ಲೆಗೆ ರೇಡಿಯೋ ಸಾರಂಗದಾಗ್ಲೆ ಕೊಡ್ತಾರೆ. ಮಸ್ತ್ ಖುಷಿ ಅಂಡ್ ಸರ್ ಸೊಲ್ಮೇಲೆ ಲೆಪ್ಪು ಪಾತಿರ್
2: ರೇಡಿಯೋ ಸಾರಂಗಲ ಇನ್ ತುಳು ಭಾಷೆ ಕಟ್ಟಪ್ಪ ಭಾರಿ ಕೆಲಸ ನಿಕುಲ್ಲ ಮಲ್ದಾರೆ ಮಸ್ತ್ ಕೆಲಸ ಮಲ್ದಾರೆ ಭಾರಿ ಸಂತೋಷ ಸಂತೋಷ
1: ಸೊಲ್ಮೇಲೆ
2: ನನಾತ ಲಂಕ ಮಾತ ಒಂಜಿ ಒಂಜಿ ಆತ್ಮವಿಶ್ವಾಸ ಬರ್ತದೆ ನನ್ಕೊಂಜಿ ಪುರುಳು ಬರ್ತದೆ ನಿನ್ನೆ ವಿಧಾನಸೌಧ ಪಾತ್ರರುಳ್ಳಿ ಮುಲ್ಪಡ್ದ ಆಡಳಿತದ ಎತ್ತಲ್ಪ ಬೋರ್ಲ ಪಾತ್ರರುಳ್ಳಿ ಕೋರ್ಟ್ ಕಚೇರಿ ನಂಕದನ ಪಾತ್ರರುಳ್ಳಿ ಕೊಂಚ ಸ್ವಾಭಿಮಾನ ತುಳು ಕೊಂಚ ಅದೇ ಭಾಷೆ ಬಂದ್ಬಿಡ ರಾಜ್ಯದ ಸ್ವಾಭಿಮಾನ
1: ಮಸ್ತ್ ಖುಷಿ ಅಣ್ಣ ಸರ್ ಸೊಲ್ಮೇಲು ಈತನೇಟ ಪಾತ್ರ ನಿಖಿಲ್ಕೇನೊಂದುಪ್ಪುನಿ ತುಳು ಚಾವಡಿ ಕಾರ್ಯಕ್ರಮದ ಧ್ವನಿಮುದ್ರಿತ ಪ್ರಸಾರ ಈತನೇಟ ನಮ್ಮೊಟ್ಟಗೋ ಡಾಕ್ಟರ್ ಎಂ ಮೋಹನ್ ಆಳ್ವ ಪಾತಿರಿಯರ್ ನಮ್ಮ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರ್ ಅಂಚನಿ ಮೋಹನ್ ಆಳ್ವ ಸಮಿತಿದಾದೊಂಡ್ ಆಯ್ತಾ ಗುರುಕಾರ್ಯಲ್ಲ ನಿಖಿಲಿತ ಈ ನಿಖಿಲ್ ರಜ್ಜನಲ್ಲ ಸಮಿತಿಡಿ ಸದಸ್ಯರಾದಿತ್ತಾರೆ ಆ ಒಂದು ದಿನೋಕ್ಲೇನ್ ಪಟ್ಟೊಂದ್ ಎರಡ್ ಸಾವಿರದ 23 ಜೊತೆ ನಿಖಿಲ್ ವರದಿ ಒಪ್ಪಿಸಾದ ಈಗ ಮಸ್ತ್ ಬೇಲೆಲ್ಲ ಬೆಂತಾರೆ ನಿಖಿಲ್ ಆ ಬಗ್ಗೆ ಪನ್ಪುನಿತ್ತಾನ ಸರ್
3: ಭಾಷೆ ಪನ್ಪಿನವು ನಮ್ಮ ಒಂಜಿ ಬದುಕದ ಒಂಜಿ ರೂಪ ಆ ಭಾಷೆ ಪನ್ಪಿನವು ಸಂಸ್ಕೃತಿದ ಒಂಜಿ ರೂಪ ಆ ಕೃಷಿ ಪ್ರಧಾನವಾಯಿನಂಚಿನ ತುಳುನಾಡದ ಸಂಸ್ಕೃತಿಡ್ ತುಳು ಭಾಷೆ ಒಂಜಿ ವೇಳೆ ನಮ್ಮ ಇತ್ತೆ ಎನ್ನಿ ಲೆಕ್ಕ ಅವುಮಿನಿ ಸೈತೊಂದು ಬತ್ತನಾಂಡ ತುಳುವೆರ್ನ ಬದುಕು ಸೈತಿ ಲೆಕ್ಕ ತುಳುವೆರ್ನ ಸಂಸ್ಕೃತಿ ಸೈತಿ ಲೆಕ್ಕ ತುಳುವೆರೆ ಮೂಲು ಇತ್ತಿನಕ್ಕೆ ಸಾರ್ಥಕ ದಾಂತಿನಂಚಿನ ಸ್ಥಿತಿ ಬರ್ಪುಣ ಆ ಒಂಜಿ ದೃಷ್ಟಿಡು ತೂಣುಂದಾಂಡ ಇತ ಪಾತೇರ್ನಂಚಿನ ಡಾಕ್ಟರ್ ಮೋಹನ್ ಆಳ್ವೇರೇನು ಅಭಿನಂದನೆ ಮಲ್ತೊಂದು ರಡ್ಡು ಸಾವಿರದ 23 ಇತ ಚಂದ್ರಾಸ್ ಕಣನ್ಸೂರು ನೋಟು ಬೊಕ್ಕ ಎಂಕುಲ್ ಮಾತ ಸಮಿತಿ ದಕುಲು ಒಟ್ಟುಗೂ ಸೇರ್ದು ಆಳ್ವೇರ್ನ ಒಟ್ಟುಗೂ ಸಂಸ್ಕೃತಿ ಇಲಾಖೆದ ಅಪಗದ ಮಂತ್ರಿ ಲಾಯಿನಂಚಿನ ಸುನೀಲ್ ಕುಮಾರ್ಗೆ ಒಂಜಿ ಮನವಿನ ಕೊರಿಯ ಐಕೆ ಮೋಹನ್ ಆಳುವ ವರದಿ ಪಂಡದು ಅವೇನು ಸ್ವೀಕಾರ ಮಲ್ತಂಡ ಸರ್ಕಾರ ಸರ್ಕಾರ ಐಕೆ ಕಾರ್ಯಪ್ರವರ್ತ ಆತಂಡ ಅಂಡ ಅಪಗ ಆತಿನಂಚಿನ ಬೇಲೆ ಅವು ಫಲ ತಿಕ್ಕದ ಜೀಂದ ತವು ಇನಿ ಫಲ ತಿಕ್ಕೊಂದುಂಡು ಎಂಕ ತೋಜು ನೆತ್ತ ಪಿರವುಡು ಇನಿ ಆನು ನೆಂಪು ಮಲ್ಪುಂದ ಅಂದು ಪನ್ನಾಗ ಯಾನು ಕರಿನ ಒಂಜಿ ಐವ ವರ್ಷೋಡ್ದುಂಚಿ ತುಳುತ್ತ ವಿಷಯಡು ಯಾನು ಕೆಲಸ ಮಲ್ತೊಂದು ಇತ್ತಿನ ಆ ತುಳುಟ್ಟೇ ವಿವೇಕರೈನ ಒಟ್ಟುಗೆ ಯಾನು ಡಾಕ್ಟರೇಟ್ ಮಲ್ತದಿನ ಎತ್ತೋ ಸಾವಿರ ಕಡೆಟ್ ಕ್ಷೇತ್ರ ಕಾರ್ಯ ಮಲ್ತದೆ ಆ ತುಳುತ ದೈವಾರಾಧನೆದ ವಿಷಯ ಅದುಪ್ಪು ತುಳು ಸಂಸ್ಕೃತಿದ ವಿಷಯ ಅದುಪ್ಪು ಐತೆ ಪೂರ ವಿಷಯ ತೆರೆಯೊಂದ್ರೆ ಪ್ರಯತ್ನ ಮಲ್ದಿನಂಚಿನ ಒಂಜಿ ಜನ ಯಾನು ಅಂಚಾದಿ ಎಂಕೊಂತರ ಖುಷಿದಾಯ ಆಪುಣ ಒಂದು ಕೇಂಡ ಇನಿ ತುಲೆ ನಮ ಇನಿ ನೆನಪು ಮಲ್ಪುಡಾಯಿನ ಕೆದಂಬಾಡಿ ಜತ್ತಪ್ಪರ ಹಿಡಿದು ಪತಿನ ನಂಗ ತುಳುಕೊಂಜಿ ಮಹಾಕಾವ್ಯನು ಕೊರ್ತಿನಂಚಿನ ಮಂದಾರ ಕೇಶವ ಭಟ್ ರೆಡ್ದು ಪತಿನ ಆ ಪುಣಿಚಿತ್ತಾಯ ರೆಡ್ದು ಪತಿನ ಅಮೃತ ಸೋಮೇಶ್ವರ ತುಳುಟು ಮಲ್ದಿನಂಚಿನ ಬೇಲೆ ಅವು ಸಾಮಾನ್ಯದ ಬೇಲೆತ್ತು ಐಡ್ದು ಬೊಕ್ಕ ಪಾಲ್ತಾಡಿ ರಾಮಕೃಷ್ಣ ಆಚಾರ್ಯ ಮಲ್ದಿನ ಬೇಲೆ ಸಾಮಾನ್ಯದ ಬೇಲೆತ್ತು ನಂಕ ಊರುಡು ಆ ಪರವೂರುಡು ಆ ಬೊಂಬಾಯಿದಂಚಿನ ರಾಜ್ಯೋಲೆಡು ಮಹಾರಾಷ್ಟ್ರದಂಚಿನ ರಾಜ್ಯೋಲೆಡು ಆ ದುಬಾಯಿ ಓವು ನಮ್ಮ ಕಡಲ ಕಡಪದ ದೇಶಲುಲ್ಲ ಅಲ್ಪ ಕೂರ ತುಳು ಕೂಟೋಲೇನು ಕಟೊಂದು ಆ ಮಲ್ದಿನಂಚಿನ ನಮ್ಮ ತುಳುವೆರು ಮಲ್ದಿನ ಬೇಲೆಲು ಮಲ್ದಿನ ಸಮ್ಮೇಳನಲು ಆ ಮರಣಿ ರಡಸಾರತ ವರ್ಮೋಡು ಉಜಿರೇಡು ನಡತಿನಂಚಿನ ವಿಶ್ವ ತುಳು ಸಮ್ಮೇಳನ ಡಾಕ್ಟರ್ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆರ್ನ ಮುತ್ತಾಲಿಕೇಡ ಆತಿನಂಚಿನ ಆ ಸಮ್ಮೇಳನ ಅಪಗದ ತೊಂದಿನಂಚಿನ ನಿರ್ಣಯಲು ಅಪಗದ ಹಿರಿಯರು ಮಲ್ದಿನಂಚಿನ ಬೇಲೆಲು ತುಳು ಒಕ್ಕೂಟದ ಕೊಲು ತುಳು ಒಕ್ಕೂಟದ ಕೊಲು ಅವು ತುಳು ಕೂಟದ ಕೊಲು ಅವು ಉಡುಪಿ ಕುಡ್ಲ ಪಂಪಿನಂಚಿನ ತರಬೇಧದ ಅಂತ ಮಾತಿರ್ಲ ಒಂಜಿ ಬುದ್ಧಿ ಒಂಜಿ ಮನಸ್ಸಿಡ ಆ ತುಳು ಸಮ್ಮೇಳನ ಏನ್ ಮಲ್ತೀರಿ ಆ ಮುಲ್ಕಿಡು ಸುರುತ್ತ ಸಾಹಿತ್ಯ ಸಮ್ಮೇಳನ ತುಳು ಸಾಹಿತ್ಯ ಸಮ್ಮೇಳನ ಬಪ್ಪನಾಡದ ಅಂಗಣೋಡು ಧರ್ಮದರ್ಶಿ ಹರಿಕೃಷ್ಣ ಪುನರೂರೇನ ನೇತ್ರವೃತ್ತೋಡ ಆತಿನಲ್ಲ ಇಲ್ಲಿ ನಮ್ಮ ನೆನಪು ಮಲ್ಪುಡಾಯಿನ ಮಾತ ಹಿರಿಯರೇನು ಈ ಪೊರ್ತುಡು ಒಂಜಿ ರೀತಿ ಅಭಿನಂದನೆ ಮಲ್ತೊಂದು ನೆಂಪು ಮಲ್ತೊಂದು ಆ ತುಳುಕು ಒಂಜಿ ರಾಜ್ಯದ ಅಧಿಕೃತ ರಡ್ಡನೇ ಭಾಷೆ ಆದ ಒಂಜಿ ಮಾನಾದಿಗೆ ತಿಕ್ಕಿನಂಚಿನ ಪೊರ್ತುಡು ನಮ್ಮ ಇನಿ ಆ ಸಾರಂಗುಡು ಪಾತಿರೊಂದುಲ್ಲ ಯಾರು 3 ವರ್ಷದ ಪಿಲವು ಆ ಎಡಮನೆ ಪರಿಚಯದಗು ಸೇರುಡು ನಂಡ ಆ ತುಳುಕು ದಾದ ಮಾತ ಅರ್ಹತೆ ಬೋಡು ದಾದ ಬೇಲೆಯಾವುಡು ಪಂಪಿನಂಚಿನ ಒಂಜಿ ಆ ಮುಲ್ಪ ಪಾತೇರ್ ದಿನ ಎಂಕಿನಿ ಈ ಪೊತ್ತುಡು ನೆನಪಾಪುಡು ಎನ್ನೊಟ್ಟು ಚಂದ್ರಾಸ್ ಕಣಂತೂರು ಲೇರು ಎಂಕುಳು ಸಮಿತಿಡು ಬೇಲಮಲ್ದಿನ ಕುಲುಬೊಕ್ಕ ಚಂದ್ರಾಸ್ ಕಣಂತೂರು ನಾಟಕ ಕ್ಷೇತ್ರೋಡಾದುಪ್ಪು ಸಾಹಿತ್ಯ ಕ್ಷೇತ್ರೋಡಾದುಪ್ಪು ದಿಂಜ ಬೆಂತಿನಾರೆ ಇನಿ ಮನುಟ್ಟಿಯರ್ ನಂಚಿನ ನಾಟಕ ಕಾರ್ಯ ನಮ್ಮ ಇನಿ ನೆನಪು ಮಲ್ಪೋಡು ನಮ್ಮ ಇನಿ ಖಾಲಿ ಮಾನ್ಯತೆ ತಿಕ್ಕಿನ ಪೊತ್ತುಡು ಪಾತೆರುನಾನೆ ಎಂಚಿನ ನಮ್ಮ ಒಂದು ಎಚ್ಚಲ್ ಮೆತ್ತ ನೆತ್ತ ಪಿರವು ಏತು ಜನ ಬೆಂತೇರು ಏತು ಜನ ಹಿರಿಯರು ಕರೀದು ಪೋತೇರು ಬೆಂದದು ಅಕಲ್ನ ಕನ ಎಂಚಿನ ಎತ್ತಂಡು ಆ ಕನ ಇನಿ ನಿಜ ಹಾಪಿನಂಚಿನ ಪೊರ್ತುಡು ಆ ಕನಕ್ಕು ಮನ ಕೊರ್ಪಿನಂಚಿನ ಬೇಲೇನು ನಮ್ಮ ಮಲ್ಪೋಡು ಅವಿನ ರೇಡಿಯೋ ಸಾರಂಗಿನಿ ಮಲ್ತೊಂದುಂಡು ಅಳುವೇರು ಬಾರಿ ಪೊರ್ಲುಡು ಪಾತೆರಿಯರು ಮುಂದು ಮುಖ್ಯವಾದ ದಾದಾಂದು ಪನ್ನಗ ನಮ್ಮ ಇನಿತ್ತ ತುಳುತ್ತ ಜವನಿರ್ ಮೋನಾಳ್ ಬೇರೆ ಪಂಡಿಲೆಕ್ಕ ತುಳು ಪನ್ಪಿನವು ಕಾಲಿ ಒಂಜಿ ನಂಕ್ ತುಳು ಮಾತೃಭಾಷೆದ ಕಲೆಗೆ ಮಾತ್ರ ಆತ್ ತುಳು ನಮ್ಮ ಮೂಜಿ ಜಿಲ್ಲೆಲೆಡು ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ತಂಚಿನ ಮೂಜಿ ಜಿಲ್ಲೆಲೆಡು ಮಾತ್ರ ಆತ್ ಬೊಮ್ಮ ಮಹಾರಾಷ್ಟ್ರದಂಚಿನ ಪ್ರದೇಶ ಲೇಡಲ್ಲ ವ್ಯವಹಾರ ಕೇಂದ್ರ ಲೇಡ್ ವ್ಯಾವಹಾರಿಕ
1: ಭಾಷೆ ಮಡಿಕೇರಿ ಶಿವಮೊಗ್ಗ ಹಾಸನ
3: ವ್ಯಾವಹಾರಿಕ ಭಾಷೆ ಆದ ನಂಕ್ ಒಂಜಿ ರೀತಿದ ಆತ್ಮವಿಶ್ವಾಸ ಕೊಡ್ತೀನಿ ನಾವು ತುಳು ಭಾಷೆ ಅಂಚಿತ್ತಿನಲ್ಪ ಒಡಿಯೂರು ಸ್ವಾಮಿಲು ಒಯ್ದಿನಂಚಿನ ತುಳು ತೇರು ನೆನಪು ಮಲ್ತೊಂದು ಆ ನಂಕ್ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯರ್ ಮಲ್ದಿನಂಚಿನ ವಿಶ್ವ ಮೂಜಿ ದಿನತ್ತ ಕೋಡೆ ಇನಿ ಎಲ್ಲೆ ಪಂಪಿನಂಚಿನ ಮೂಜಿ ದಿನತ್ತ ವಿಶ್ವ ತುಳು ಸಮ್ಮೇಳನದ ಆ ಒಂಜಿ ಅಬ್ಬರೊಡು ಗೌಜಿಡು ಆ ಬಿರ್ದಿಡು ನಿಜವಾದಲ ತುಳುಕು ಅಪಗನೆ ಒಂಜಿ ರೀತಿದ ರಾಜಮಾನಾದಿಗೆ ತಿಕ್ಕದ ಲೆಕ್ಕ ಆತನು ಇನಿ ನಂಕ ಅಧಿಕೃತವಾದ ಸರ್ಕಾರ

0: ಈ ತುಳುನಾಡದ ಆಸ್ತಿ
1: ಅಂತ,
0: ಭಾಷೆ ನಮ್ಮ ತುಳುನಾಡದ ಆಸ್ತಿ, ಅವೇನು ಉರಿಪು ನಂಚಿನ ನಮ್ಮ ಬೇಲೇನು ಮಾತ್ರ ನಮ್ಮ ಮಲ್ತೊಂದಿಲ್ಲ. ಚಂದ್ರಹಾಸ್ ಕಣಂತೂರು,
1: ಚಂದ್ರಹಾಸ್ ಸರ್ ಈತ ನಮ್ಮ ಈರ್ಲ ಬೆನ್ನಿ ಬೆಂದು ಆಳ್ವ ಮೋಹನ್ ಆಳ್ವ ಸಮಿತಿ ಇಂದೇತ ಬಗ್ಗೆ ಈರ್ದಾದ ಪನ್ಪರ ಈರ ಅಪಗ ಮಲ್ತ ಈರ್ಲ ಒಂಜಾತ್ ನೆಟ್ಟು ಬೇಲೆ ಮಲ್ದ ಅವೇತ ಬಗ್ಗೆ
2: ತುಳುಕು ತುಳು ಭಾಷೆಗ ಇತ್ತವೇ ಅಯ್ಯ ಒಂಜ ಅಸ್ಮಿತೆ ಉಂಟು. ಡಾಕ್ಟರ್ ಮೋಹನ್ ಆಳ್ವರ ಪಂಡೇರ್ ಅಯ್ಯನ ಬೇತೆ ಭಾಷೆದೊಟ್ಟಿಗೆ ನಮ್ಮ ಹೋಲಿಕೆ ಮಂಟರ ಬಲ್ಲಿ ನಿಜವಾಯಿನ ಬಾತೇರವು. ತುಳುಕು 2000 ವರ್ಷದಲ್ಲಿ ಹೆಚ್ಚಿನ ಇತಿಹಾಸ ಉಂಟು. 2300 ವರ್ಷಕ್ಕೆ ದುಂಬದ ಒಂಜಿ ಸಂಗಮ ಸಾಹಿತ್ಯ ತಮಿಳ್ದ ಸಂಗಮ ಸಾಹಿತ್ಯ ತುಂಡ ಐಟು ತುಳುನಾಡದ ಉಲ್ಲೇಖ ಉಂಟು. 2300 ವರ್ಷದ ದುಂಬು ನಮ್ಮ ತುಳುನಾಡಿನ 2ನೇ ಶತಮಾನದ 14ನೇ ಶತಮಾನ ಮುಟ್ಟ ಆಳುಪೇರ ಆಳ್ವಿಕೆ ಆಡಳಿತ ಮಾಡ್ತೇವೆ. ಜಗತ್ತಿಡು ಈತ್ ದೀರ್ಘವಾದ ಒಂದು 1200 ವರ್ಷ ಒಂದು ಆಳ್ವಿಕೆ ಮಂತಿನ ಬೇತೆ ರಾಜವಂಶ ಇಜ್ಜಿ ಜಗತ್ತಿಡು ಇಜ್ಜಿ ಅಕ್ಕಳ ತುಳುವೇರಿ ಅಕ್ಕಳ ವಾಸ ಕಾಲೋಡ್ಲ ತುಳುನು ಒಂಜಿ ಆಡಳಿತ ಭಾಷೆ ಅದು ಮಂತಿಜೇರಿ. ಐಡದ ಪಕ್ಕ ತುಳುನಾಡಿನ ಬೇತೆ ಬೇತೆ ಅರಸರು ಆಡಳಿತ ಮಾಡ್ತೇರು, ತುಳುವೇರೇ ಕೆಲವು ಆಡಳಿತ ಮಾಡ್ತೇರು. ಅಂಡ ಏರ್ಲ ತುಳುನು ಆಡಳಿತ ಭಾಷೆ ಅದು ಮಾಡ್ಕೊಂಡು ಧೈರ್ಯ ಮಾಡ್ತಿದ್ದೇನೆ. ಅದನ್ನು ಬೇತೆ ಬೇತೆ ಕಾರಣ ಇತ್ತು. ಆಯ್ತು ಸಾರತ್ತು ಒರ್ಮನೂತ್ತ 1925 ಎಸ್ ವಿ ಪಣಿಯಾಡಿದಾರು ಒಂದು ಚಳವಳಿ ಶುರು ಮಾಡ್ತೇವೆ, ತುಳು ಚಳವಳಿ ಶುರು ಮಾಡ್ತೇವೆ. ತುಳುಕು ಸೂಕ್ತ ಸ್ಥಾನಮಾನ ತಿಕ್ಕೊಡು ಬಂದದ್ದು ಅವು ಆದಿನಕ್ಕೆ 98 ವರ್ಷ ಅಂಡ್ ನಮ್ಮ ತುಳುಕು ಈ ಸ್ವಲ್ಪ ಈತ ದೀರ್ಘ ಕಾಲೋಡು ಮುರಾಣಿ ನಂಕು ಒಂದು ಆ ಸ್ಥಾನಮಾನ ತಿಕ್ಕೊಂಡು ಆ ನಿಜವಾದ ಬುರಾಡಿದ 14ನೇ ತಾರೀಕು ನಮ್ಮ ತುಳು ಇತಿಹಾಸ ಬಂಗಾರದ ಅಕ್ಷರಗಳು ಬೆರೆಪುಣಂಚಿನ ದಿನ ಅವು ಅಂಚಾದ ನಮ್ಮ ಹೆಂಚಿನ ತುಳುಕು ಪರಮಾಟ ಮಂತೊಂದಿಲ್ಲ ತುಳುಕು ಸ್ಥಾನಮಾನ ತಿಕ್ಕೊಡು ತುಳುನು ಎನ್ಮನೆ ಪರಿಚಯದ ಸೇರವಡು ಬರ್ಪುನ ಪರಮಾಟ ನಡೆತೊಂದು ಐಕೊಂದೊಂಜಿ ಸುರುತ್ತ ಪಜ್ಜೆ ಎಂದು ಎನ್ನ ಅಭಿಪ್ರಾಯ.
1: ನನ್ನೆಲ್ಲ ಆಪುನಂಚಿನ ಬೇಲೆ ಮಸ್ತು
2: ಮಸ್ತು ಮಸ್ತು ಮಸ್ತು ಬೇಲೆ
1: ನಿಖಿಲ್ಲ ಕೇನಂಚಿನ ಬಿನ್ನೇರ್ನ ಕ್ಲೇರಾಣಿ ಇತ್ತೇರ್ನ ಲೆಪ್ಪುಕರ್ಲೆ ಪಾತೆರ್ಲಿ ನಿತ ತುಳು ಚಾವಡಿಡ್ ಆಜಿ ಮೂಜಿ ಆಜಿ 4240 4 9 ಸಂಖ್ಯೆಗೆ ತುಳು ಭಾಷೆ ರಾಜ್ಯದ ಮಾನಾದಿಗೆ ತುಳು ಭಾಷೆಗೆ ತಿಕ್ಕನಂಚಿನ ರಾಜ್ಯದ ಮಾನಾದಿಗೆ ಪನ್ಪನಂಚಿನ ವಿಷಯಕ್ಕೆ ಸಂಬಂಧಪಟ್ಟ ನೀವು ಪಾತ್ರನಿಲ್ಲ. ಗಣೇಶ ಮೀನ್ ಸರ್ ಕೊಡೊಂದು ವಿಚಾರ ಮೂಲಕ ಏನು ಅದ ಪಂಡಿತ ಈತ ಪುರ ಆವೊಂದುಂಡಿತ್ತೆ ಅಧಿಕೃತ ಆವೊಂದುಂಡು ಅದನ್ನ ಘೋಷಣೆ ಆತುಂಡು ನನ್ನ ದುಂಬುದ ಕಜ್ಜದ ಅಂದ್ರೆ ದಾದ ಪ್ರಯೋಜನ ಉಂಡಿಂಚಾಣ ಕೆಲವರ ಪ್ರಶ್ನೆಗೆ ಏನು ದಾದ ಆದು ದಾದಾಯರುಂಡು ಕೆಲವರಿಗೆ ಅಂಚಿನ ಪ್ರಶ್ನೆ ದಾದಾಯರುಂಡು ಅಂದ್ರೆ ಆದದಲ್ಲ ಪ್ರಯೋಜನ ಉಂಡ ನೆಟ್ಟು ಪಂದ್ ಅವತ್ತ ಬಗ್ಗೆ ಇರ ದಾದ ಬಂದ್ಪರ ನಿಖಿಲ್ಕೇನೊಂದುಪ್ಪನಿ ತುಳು ಚಾವಡಿ ಕಾರ್ಯಕ್ರಮದ ಧ್ವನಿಮುದ್ರಿತ ಪ್ರಸಾರ.
0: ಇನಿ ನಂಕ್ ಇಂಚಿನ ಆತಡು ಕಣಂತೂರು ಬಾರಿ ಪುರ್ಲುಡವೇನು ಪಂಡೆ ಒಂಜಿ 2000 ಹೆಚ್ಚಿಗೆ ಒಂಜಿ ಚರಿತ್ರೆ ಇತ್ತಿನಂಚಿನ ಒಂಜಿ ಭಾಷೆ ಇನಿ ಮುಟ್ಟಲ ಅವೇನು ಅಧಿಕೃತವಾದ ರಾಜಮಾನಾಧಿಕಾಯಿಕ ಕೊರ್ಪಿನಂಚಿನ ಬೇಲಿನ ಏರ್ಲ ಮಲ್ಪರೆ ಪೂತು ನೆಕ್ಕೆ ಕಾರಣದಾದ ಅಂದು ಬಂದಾಗ ಐತ ಪ್ರಯೋಜನ ತುಳುವೆರೆಗೆ ಎಂಚಿನ ತಿಕ್ಕೋಡು ಬಣ್ಣದ ಅಕಳ್ದನೆ ಸರಿಯಾಯ ನಂಚಿನ ಮಾಹಿತಿ ದಾಂತೆ ಪೂತು ಗೊತ್ತಾಗಿ ಇನಿ ತುಲೆ ನಂಕೆ 2004 ಇಸವಿನ ನಮ್ಮ ನೆನಪು ಮಲ್ಪಡುದು ಅದಕ್ಕೆ ಮಾರ್ಚ್ ತಿಂಗಳು ಡೆಲ್ಲಿಡ್ ಪಾರ್ಲಿಮೆಂಟ್ಡ್ ಒಂದು ವಿಷಯ ಬರ್ತದೆ ತುಳುನು ಒಂದೆತ್ತ ಎಡಮನೇ ಪರಿಚಯದಗು ಸೇರವು ನಂಚಿನ ಒಂದು ವಿಷಯ ಬಂದಾಗ ಅಲ್ಪ ಡೆಲ್ಲಿ ಇನ್ಸ್ಟಿಟ್ಯೂಟ್ ಇತ್ತಿನಂಚಿನ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಐಕ ಪ್ರತ್ಯಕ್ಷ ಸಾಕ್ಷಿಯಾದ ಅಲ್ಪ ಐನು ಭಾಷೆಯಲ್ಲಿನ ಸೇರವು ನಂಚಿನ ಪ್ರಸ್ತಾಪ ಅಲ್ಪ ಬರ್ತದೆ ಐಕ ಎಡಮನೆ ಪರಿಚಯದಗು ಸೇರವನ ಪ್ರಸ್ತಾಪ ಬಂದಾಗ ಕಾಶ್ಮೀರದ ಡೋಂಗ್ರಿ ವೆಸ್ಟ್ ಬೆಂಗಾಲದ ಸಂತಾಲಿ ಬಿಹಾರದ ಮೈಥಿಲಿ ಅಸ್ಸಾಂದ ಬೋಡು ಕರ್ನಾಟಕದ ತುಳು ಆನಿತುಲೆ ನೀನು ಸ್ಪಷ್ಟವಾದ ಪನ್ಪುಣಂಡ ತುಳುವೆರ್ಡ ಅತ್ತಂಡ ತುಳುವೆರ್ನ ನಾಯಕೆರ್ಡ ಆ ಸಂಸದರು ತುಳುತ್ತ ಇತ್ತೇರಪ್ಪಗ ಅಕಳ್ಡ ಒಂಜಿ ರೀತಿಯ ಸ್ಪಷ್ಟ ಪರಿಕಲ್ಪನೆ ದಾಂತಿ ನೆಟ್ಟಾತ ಅಕಳ್ಡ ಇಚ್ಛಾಶಕ್ತಿ ಕಡಿಮೆ ಆತಿನೆಟ್ಟಾತ್ರ
2: ಸಂಕಲ್ಪ ಶಕ್ತಿ
0: ಕಡಿಮೆ ಆತಿನೆಟ್ಟಾತ್ರ ಆನಿ ಅವು ಉರಿವು ನಂಚಿನ ಸ್ಥಿತಿ ಬತ್ತಡಿ ಅನ್ನೋದು ಬಿಳಿಮಲೆ ಯಾಪ ಒಂದೇನು ಪಂತೇರಿ ಅಣತೆ ಅಪ್ಪಗ ತುಳುತ್ತ ಸ್ವರೋನು ಅಲ್ಪ ದೆಪ್ಪು ನಂಚಿನ ಜನ ಕಮ್ಮಿ ಆದಪೊಂಡು ತುಳುತ್ತ ಕಲೆಗೆ ಅವೇನು ಒಂಜಿ ಧೈರ್ಯೋಡು ಪಂಡದು ಎಂಕಲೆಗೆ ತಿಕ್ಕೋಡು ಎಂಕಲ್ಡ ಇಂಚಿಂಚಿನ ಸಂಪತ್ತು ಉಂಡು ಪನ್ಪಿನೇನು ಪನ್ಪಿನ ಧೈರ್ಯ ಅಲ್ಪ ದಾಂತೆ ಪೋಯಿನೆಟ್ಟಾತ್ರ ಅತ್ತಂದಾಂಡ ಐಟು ತುಳುಟು ಬೊಡ್ತಿನಾತ ಸಾಹಿತ್ಯ ಸಂಪತ್ತಿತ್ತು ತುಳುಟು ಮಹಾಕಾವ್ಯಲಿತ್ತು துளுட்கு

0: ರಾಜಕೀಯ ಚರಿತ್ರೆ ಇತ್ತು ಪೂರ ಇತ್ತದಿಲ್ಲ. ಅವೇನ ಅಲ್ಪ ಪ್ರೆಸೆಂಟ್ ಮಲ್ಪರೆ ಅವೇನ ಅಲ್ಪ ಮೊಕಲೆಗೆ ತೆರಿಪ್ಪ ಅವರೇ ಸಾಮರ್ಥ್ಯ ದಾಂತಿನಿಟ್ಟ ಹತ್ರ ಊರಿ ಮುಲ್ಪ ಯಾನು ದಾಯ ಪನೊಂದುಲ್ಲೆ ಅನ್ಪನ್ನಾಗ ಡೋಂಗ್ರಿಗೆ ಮೈಥಿಲಿಗೆ ಬೋಡೋಗು ಬೊಕ್ಕ ಸಂತಾಲಿಗೆ ರಡ್ ಸಾರತ ನಾಲೆಟ್ಟೆ ಎಡಮನೇ ಪರಿಚ್ಛೇದದ ಮಾನ್ಯತೆ ತಿಕ್ಕಂಡು ದೇಶದ ಮಾನ್ಯತೆ ಐಕ್ಯ ತಿಕ್ಕಂಡು ತುಳು ಪಿರವರಿ ಅಂಡತ್ತೆ ಐದು ಬೊಕ್ಕ ಇತ್ತೆ ನಮದಾದ ಅಂದು ಪನ್ನಾಗ ಆನೆ ಅಂಡ ದಿಂಜ ಸುಲಭತ್ತನೆ ಇನಿ ತುಲೆ ಮರಣಿ 17 ತಾರೀಕಿಗೆ ಆಯಿನಂಚಿನ ಒಂಜಿ ಚರಿತ್ರೆದ ದಿನವು ಕಣಂತೂರು ಪಂಡಿಲೆಕ ಬಂಗಾರದ ಪದೊಟ್ಟು ಬರೆಪಿನಂಚಿನ ಒಂಜಿ ದಿನ ಅನಿ ಐಟ್ ದಾದ ಪ್ರಯೋಜನ ಎಲ್ಲ ಎಂಚಿನ ಆಪುಡು ಅವು ಮಾತ ಬೊಕ್ಕ ಒಂಜಿ ಐಕ್ ರಾಜ ಮುದ್ರೆ ಬೂರಿನಂಚಿನ ಒಂಜಿ ದಿನ ತುಲೆ ಐಕ್ಲ ಕೆಲವು ಅಪಸರಕ್ಕುಲೆಂದ ಮೈನಿಕೇನೊಂದುಲ್ಲ ದಯಾಗಿ ಕಂಡಾಗ ತುಳುಕು ಒಂಜಿ ಪ್ರಾದೇಶಿಕ ಭಾಷೆಗೆ ರಾಜಮಾನಾದಿಗೆ ಕೊರಿಸಾತಗೆ ಒರಿನ ಭಾಷೆಗೆ ಅನ್ಯಾಯ ಮಲ್ತಿ ಲೆಕ್ಕ ಆಪುಂಡು ಅಲ್ಪ ಸಮಸ್ಯೆ ಬರ್ಪಿನ ಸಾಧ್ಯತೆ ಉಂಡು ಪನ್ಪಿನಂಚಿನ ಸ್ವರ ನಂಕ ದನಿ ನಂಕ ಕೇನುಂಡು
1: ನಮ್ಮ ತುಳುವೆರೆ ಕೆಲವು ಆರೋಪ ಮುಂದು
0: ಎಂಕುಲು ದೂರು ನತ್ ದಾದಂದು ಕೇಂಡ ಇಂಚಿಯ ಸ್ಪಷ್ಟತೆ ನಮ್ಮ ಡಬೋಡು ಸ್ಪಷ್ಟತೆ ಬೋಡು ನಮ್ಮ ತುಳುವೆರು ತುಲೆ ಮಾತರಿನ ಸ್ವೀಕಾರ ಮಲ್ತೊಂದ ಇನಿ ತುಳುನಾಡಿಗೆ ಮಲಮಲ್ಲ ಕಂಪೆನಿಲು ಬೈದು ನಾನು ಒವೆನ್ನ ಪುದರ್ಪನೆ ತಯಾರಿಜ್ಜಿ ಮಲಮಲ್ಲ ಕಂಪೆನಿಲು ಬೈದು ಎಂಕಲ್ನ ಗಂಜಿದ ಬಟ್ಟಲ್ನ ಉಪ್ಪುದ ಬಟ್ಟಲ್ನ ಇಂಕುಲಾಕಲ್ನ ಕಂಪೆನಿ ಕೊರ್ತ ಸಾವಿರ ಗಟ್ಲೆ ಎಕರೆ ಜಾಗಲೇನ ಎಂಕಲ್ನ ಕೊರ್ತ ಎನ್ನಲ ರಡ್ಡರೆ ಎಕರೆ ಜಾಗ ಪೋತು ನಾಯ್ಕ ಯಾನು ನೀನು ದಾಯ ನೆನಪು ಮಲ್ಪು ಎಂದು ಕೇಂಡ ಎಂಕಲ್ನ ಬದುಕು ಕೃಷಿ ಬದುಕು ಆ ಕೃಷಿ ಬದುಕಿಗೆ ನಮ್ಮ ಮಹಾರಾಷ್ಟ್ರದ ಕಲೆನ ದೆಹಲಿದ ಕಲೆನ ಅತ್ತಂದ ಬೇತೆ ತಮಿಳುದ ಕಲೆನ ಪೂರ ನಮ್ಮ ಇಡೆ ಮಲ್ತದೆ ಅಕುಲಲ್ಪ ಆಳ್ವಿಕೆ ಮಲ್ತೊಂದುಳ್ಳೇರಿ ಕಂಪೆನಿ ಅಕುಲಲ್ಪ ಆಳ್ವಿಕೆ ಮಲ್ತೊಂದುಳ್ಳೇರಿ ಎಂಕಲ್ನ ಜನಕುಲು ನಮ್ಮ ಜನಕುಲು ಅಲ್ಪ ಅಧಿಕಾರದ ಕೇಂದ್ರ ಉಪ್ಪು ಭಾರಿ ಕಡಿಮೆ ಭಾರಿ ಕಡಿಮೆ ಎಲ್ಲ ಬೇಲೆ ಅಕಲೆ ಕುರ್ದು ಸಮಾಧಾನ ಮಲ್ದಿನೇ ನಮ್ಮ ಇನಿತು ಒಂದುಲ್ಲ ಬೇತೆ ಭಾಷೆದ ಕುಲು ಮೂಲ್ ಬತ್ತದ ನಮನ ಆಳು ನಂಚಿನ ಒಂಜಿ ಸಮಾಧಾನದ ಕುಲು ನಮ ನಮ ಅಕಲ್ಡ ನಮ್ಮ ತುಳು ಪಾತೇರು ಜಾ ನಮ್ಮ ಕೇರಳ ಪೋಂಡ ಅಕುಲು ನಮಡ ತುಳುಟು ಪಾತೇರು ಜೀರಿ ಕನ್ನಡ ಪಾತೇರು ಜೀರಿ ಗೊತ್ತು ತಿಂಡಲ ಅಕುಲು ಇಂಗ್ಲಿಷ್ ಪಾತೇರು ಜೀರಿ ಅಕುಲು ಮಲಯಾಳಿ ಪಾತೇರು ಅಂಡ ನಮ್ಮ ಮೂಲು ತುಳುನು ಮದತ್ತದ ಅಕುಲು ಎಂಚಿನ ಭಾಷೆಡ್ ಪಾತೇರಿಯರು ಹಿಂದಿದ ಅಕುಲು ಬತ್ತದ ಮೂಲ ಎಂಜಿನ ಭಾಷೆಡ್ ಪಾತೇರಿಯರು ಮರಾಠಿದ ಅಕುಲು ಬತ್ತದ ವಾ ಭಾಷೆಡ್ ಪಾತೇರಿಯರು ಐಕ್ ನಮ್ಮ ಎಂಚಿನ ಒಂದು ಹೊಂದೊಂದು ಹೊಂದಿಲ್ಲ
2: ಗೊತ್ತಿದ್ದು
0: ಗಾಯಕ ಬಂದಾಗ ತುಳುವೆರಡ ಅಂಚುತ್ತಿನ ಒಂಜಿ ಸಮಾಧಾನದ ಮನಸ್ಸು ಬಹು ಸಂಸ್ಕೃತಿನ ಎದುಕೊಂದಂಚಿನ ಮನಸ್ಸು ಎಡ್ಡೆ ಮನಸ್ಸು ಆಂಚೆನೆ ಮೆದು ಮನಸ್ಸು ಇತ್ತಿನೆಟ್ಟಾತ್ರ ಇನಿನಂಕ ಆಯಿನಂಚಿನ ತೊಂದರೆ ಒಂದು ನಮ ಬೇತೆ ಬೇತೆ ಪೊಕ್ಕಡೆ ಜಿಲ್ಲ ಬೇತೆ ಬೇತೆ ವಿಷಯ ಬೀದಿಗೆ ಜತ್ತದ ಬಾವುಟ ಪತ್ತೊಂದು ನಮ ಹೋರಾಟ ಮಲ್ಪುವ ಆಂಡ ಇಡೀ ಬದುಕು ಪನ್ಪಿನವು ಇನಿ ತುಲೆ ಈ ಒಂಜಿ ಭಾಷೆ ಮಿನಿ ನಮ್ಮ ಕೈ ಹಿಡಿದು ಒಂದು ತತ್ತದ ಪೋಣು ಅಂದ ಒಂಜಿ ವರದಿ ಬನ್ಪುಡು ಎಂಚಿನ ವರದಿ ಬನ್ಪುಡು ಕೇಂಡ ಅಂತಾರಾಷ್ಟ್ರದ ಒಂಜಿ ವರದಿ ದಾದ ಪನ್ಪುಡು ಬಂದಾಗ ಸೈ ಒಂದುಪ್ಪುನ ಭಾಷೆಲಿಡು ತುಳುಲ ಒಂಜಿ ಪನ್ಪಿನಂಚಿನ ವರದಿ ಪನ್ಪುಡು ಒಂಜಿ ವೇಳೆ ತುಳು ಭಾಷೆ ಮಿನಿ ಸೈತನ ಅಂದ ನಮ್ಮ ಬದುಕಿ ಸೈತಿ ಲೆಕ್ಕ ತುಳುವೆರು ಸೈತಿ ಲೆಕ್ಕ ಪನ್ಪಿನಕ್ಕ ರಡ್ ಪಾತೇರ ಇಜ್ಜಿ ಐಡ್ದು ಬೊಕ್ಕದಾದ ಆಂಡ್ ರಡ್ ಸಾರತ್ತ ನಾಲೆಟ್ಟು ಆ ನಾಲ್ ಭಾಷೆಯಲ್ಲೂ ಸೇರ್ದು ತುಳುವರಿ ಸರ್ಕಾರದ ಗಮನಗೂ ನಂಗೆ ಕನರೆ ಅವಂದೆ ಪೋಯಿ ನಂಚಿನ ಪೊರ್ತುಡು ಇನಿದಾದ ಆತನಂದು ಬಂಡ 36 ಭಾಷೆಯಲ್ಲು ಕೇಂದ್ರ ಸರ್ಕಾರದ ದುಮ್ಮುಂಡು 36 ಭಾಷೆಯಲ್ಲೂ ಕೇಂದ್ರ ಸರ್ಕಾರದ ದುಮ್ಮುಂಡು ವೈಕ್ ಎಡಮನೇ ಪರಿಚ್ಛೇದದ ಪಂತೊಗು ಇತೊರ್ತು 22 ಭಾಷೆಗೆ ಕೇಂದ್ರ ಸರ್ಕಾರ ಎಡಮನೇ ಪರಿಚ್ಛೇದಕ್ಕೆ ಸೇರಾದ ಆತನು 22 ಭಾಷೆಯಲ್ಲೇನು ನನ 35 ಭಾಷೆಯಲ್ಲಿ ಉಲ್ಲ ಒಯ್ಕ ಕೊರ್ಪಿನಿ ಮಾನಾದಿಗೆ ಓವೇನು ಸೇರವನು ಪನ್ಪಿನಂಚಿನ ಐತ ಸರ್ಕಾರದ ಎದುರಿಡ ಆ ಪ್ರಶ್ನೆ ಬಂದಾಗ ದಿಂಜ ಗೊಂದಲ ಪಿನಂಚಿನ ಸ್ಥಿತಿ ಐಕ್ ದಾದ ಮಲ್ತೇರಿ ಸರ್ಕಾರ ದಾದ ಮಲ್ತನ ಬಂದಾಗ ಒರಿಸ್ಸಾದ ಜ್ಞಾನಪೀಠ ಪ್ರಶಸ್ತಿ ಪಡೆತಿನಂಚಿನ ವಿದ್ವಾಂಸರಾಯಿನ ಸೀತಾಕಾಂತ ಮಹಾಪಾತ್ರ ಪನ್ಪಿನಾರೇನ ಆ ಸಮಿತಿಗೆ ಒಂದು ಸಮಿತಿ ಮಲ್ತನ ಆರ್ನ ಗುರ್ಕಾರ್ ಮೇಡ ಒಂದು ಸಮಿತಿ ಮಲ್ತದ ಆ ತುಳುಕು ರಾಷ್ಟ್ರ ಮಾನ್ಯತೆ ತಿಕ್ಕುನೆಲ್ಲ ಆ ಸಮಿತಿದ ದುಂಬುದೀ ಅಪಗ ಬತ್ತಿನ ಒಂದು ಅಭಿಪ್ರಾಯದಾದ ಅಂದ್ ಬಂದಾಗ ತುಳುಟ್ಟು రాష్ట్రమాన్యతే తిక్కు నంచిన సత్వ ఇజ్జి తుళు వంజి సయ్యొందుప్పున భాషే పంపినంచిన అభిప్రాయ ఆ సమితి దబత్తండి ముందు నంక్ ఆయనంచిన మల్ల బేనే ముందు మల్ల దురంత తుళుట్టు ఇనిదాద ఇజ్జి ఆడవేరే ఇక్కడ పండేరి తుళుట్టు ఈతు సంఘటనలుండు ఒంజి కోటి తెచ్చికే జన తుళును పాతిర్నకులు ఉల్లేరు తుళుట్టు మహాకావ్యలు బయదండి తుళుట్టు బోడ్తినాథ సంశోధనలాతండి ఆ తుళుట్టు ఆతినాథ్ బేలే అవుల అంతర్రాష్ట్ర మట్టుడ్ల రాబర్ట్ కార్డోల్ పతిన నంకు ఆ దైవారాధనద సంగ్రహ ఒడుదు పతిన సిరి పార్థన ఒడుదు పతిన కోటి చెన్నయ్య మహాకావ్య ఒడుదు పతిన తుళుట్టు ఆతినాథ్ సాహిత్య ఆ బేతే వా భాష ఎడుదులా హెచ్చిగే ఆ బేలే ఆతండి తుళుట్టు అవేను ఇని నమ్మ సర్కారద గమనకు కంతద రాజ్యద మాన్యత నమ్మ ఇని దొండ ఉంజి వేళె తుళుకు తుళును ఎడమనే పరిచోదకు సేరానందండ దింజ అనుదాన భాషద విషయుడు సంశోధనద విషయుడు కల్పన జోకులేగే ఆ యుపిఎస్సి పరీక్షలేగే కేఎస్ కేపిఎస్సి ఐఏఎస్ పరీక్షలేగే ఆ ఒంజి తుళుత్తల ఒంజి పఠ్య సేరు నంచిన సందర్భాల్ప బర్పు తుళు శాలేడి కల్పు నంచిన ఉదయం ఇత్తేనే నమ్మది తొందాతను అవేనా ఆ తుళు యూనివర్సిటీ తుళు కల్పనంచిన కేంద్రాలు మూలు యూనివర్సిటీ కాలేజీ ఆ తుళు లిపి కల్పన మాత్రాత్ తుళుత్త తరగతిలు నడుతుంది ఆ బెతబేత నమ్మ రాష్ట్ర కవి గోవిందపై సంశోధన కేంద్ర దంచిన రాణి అబ్బక్ అధ్యయన కేంద్ర దంచిన ఆ తుళు బతుకుదా ఆ ఒంజి నిధిని అల్ప కాతదు దీపినంచిన వ్యవస్థలు నమ్మడ బోర్తినాత ఉండు బేత భాషగే దాంతి నంచిన ఎల్ల భాషలగే ఆ అధికృతవాద రాజ్య భాషద మాన్యత తిక్కదండి కేంద్ర భాషద మాన్యత ఎలా తిక్కదండి కేంద్ర సర్కారద మాన్యత ఎలా తిక్కదండి అండ తుళుక్కు తిక్కంది నీందు పన్నగా ఉండు నమ్మ ఉంజి రీతిద ఆత్మవిశ్వాసద కొరతకి కారణం ఇని నంకు రాజ్య భాష ఆయన ఎట్టాత్ర ఆత్మవిశ్వాస భక్తుడు నంకు అండ నన ఐట ఆవుడ ఆయనంచిన బేలిన్ సరకారద నమ్మ జనప్రతినిధి నకులు మల్పవుడు ఐక్ ఓ అనుదాన కొరుడు బొక్క ఐక్ ప్రత్యేక ఆయనంచిన కచేరీని మల్పుడు ఐక్ జనమల్పుడు అనువాదకు జనమల్పుడు అనువాద కార్యాలయం మల్పుడు అల్ప దాయగందుకెండ అధికార కేంద్రలేడు మాతరేగల తుడు గుర్తుజ్జి అండ అధికార కేంద్రలేడు తుళును అల్ప వ్యావహారిక భాష మల్పు నంచిన బేలేలు ఆవుడుందండ ఐక బొడుత్తి నంచిన వ్యవస్థను సర్కారద లెవెలడు మల్పుడు ఆపుడు నన్నల నమ్మ హోరాట ఉంది ఆరంభ మాత్ర సత్యపన్పుడు ఉందండ ముందు ఆరంభ మాత్ర దాయగందుకెండ రాజకీయవాద నమడ శక్తి దాంత పోనుందాండ కేంద్ర సర్కారును అల్ప ఉప్యారే ఆవంద పోనుందాండ ఎడమనే పరిచ్చేదకు సేరావున ననల నంకు కననే అండ ఇని కెలవేరి ప్రశ్న మళ్ళీ తొందరలేదు తుళు రాజ్య భాష అది మలుతుంది దాదా ప్రయోజన అందు ఉంజి సురూత్త ప్రయోజన దాదా అందుకేండ నమ ఎడమనే పరిచ్చేదోగో తుళును సేరావు నంచిన ప్రయత్నగో ప్రముఖ అంశనే రాజ్య భాష మానాదిగ తిక్కుడ అంచంద రాజ్య భాష అది మానాదిగ తిక్కంది నెక్కల కేంద్ర సర్కారద ఎడమనే పరిచ్చేదోగు సేరది నంచిన ఉళ్ళ భాషలు అండ ఇనిత్త దిన అంచత్ ఇని భారీ కష్టద కాల నమ ఇని హోరాట మలుతుంది నంకు తిక్కుడ ఆయన నమ్మ నుప్పుద బట్టలవు తుళు భాష పంపిన నమ్మ నుప్పుద బట్టలు నమ్మ బతుకవు ఉంజి వేళె నమ ఇని పిర ఉంతి అందాండ నమ్మ ఉలైడే మనసు మనసులు నమ్మడ సరిదాంతం ఇని పోదు ఆ నమనెట్టు హోరాటుడు పిర ఒరి అందాండ ఉందు దుంబుద జనాంగు తిక్కొడ ఆయనంచిన సవలత్తులేనే నమ ఐక వంచన
1: వంజి పాత్ర బండారు సీతాకాంత మహాపాత్ర ఎరిన వరదిడు తులుట్టు ఎంచిన ఉండు సయ్యోందిత్తన భాష అండ తులుట్టు ఎంచిన ఇజ్జింది ఆయనకి ఎన్ను తుళుట్టు ఎంచిన ఇజ్జింది వంజి అపవాద ఇత్తండి తుళుక్కు తుళుక్కు లిపి ఇజ్జింది
2: తుళుక్కు లిపి
1: ఇత్త ఔల ఔ సుళ్ళు దాతుంది మండ తుళుక్కు లిపి ఉండు నమ్మ వెంకటరాజు పుణించి తాయారు మస్తు తుళు లిపిట్టిన కావ్యలేని అనువాదం అంటది ఇత తుళుకు కణైదేరు అంచాది ఔ యాప ఏళ్ళనూది ఎనిమిది ఎనిమిది వర్షకు దుంబుద కావ్యుడు అయిన బర తుళుకు కణైదేరు అత్తందే ಯಾನೆಕಡೆ ಬಂದಕ್ಕೆ 2300 ವರ್ಷ ದುಂಬು ತುಳು ಉಲ್ಲೇಖ ಆತರು ತುಳಿತ ಬಗ್ಗೆ ಇನ್ನು ಏತೋ 1500 ಮಿತ್ತು ತುಳು ಗ್ರಂಥಗಳು ಇನ್ನು ಬುಲ್ಪು ಬೈದ್ರು. ನೇನು ಪೂರ ಆ ಸಮಿತಿಗೆ ತೆರಿಪವನ ಪ್ರಯತ್ನ ನಮ್ಮ ಒಂತಿ ಜನ ಅಂದು ಹೆಂಗ್ ಕಾಪುಂಡು ಅಂಚಾದ ಆರು ಪಾತ್ರ ಬಂಡೇರು ಅರು ಆ ತುಳಿತ ಬಗ್ಗೆ ಸರಿಯಾದ ತೆರೆಯೊಂದು ಇಜ್ಜರು ಇಜ್ಜಿನ ಆರಿಡ್ದ ಅಂಚಿನ ಪಾತ್ರ ಬರ್ರೆ ಇಜ್ಜಾಂಡ್ ಅತ್ತಂದೆ ತುಳಿತ ಬಗ್ಗೆ ನಮ್ಮ ಮನ್ಕುಂದಾಂಡ ಮೂಲು ನಮ್ಮ ಧರ್ಮಸ್ಥಳ ಮಂಜೂಷಾಡು 3000 ತಾಳೆ ಗರಿಕಳು ತಾಳೆ ಓರೆಯಲು ಉಂಡು 3000 ಮಿತ್ತದ 2000 ಮಿತ್ತದ ಕಾಗದ ಕಾಕಜಿಟ ಬರೀನ ಪಿರಾಕದ ಉಂಡು ಅಂಚಾದ ನೇನು ಪೂರ ದಾಯ ಮುಟ್ಟವನ ಕೆಲಸ ಆಪೂಜಿ ಜನಕಲಿಗೆ ತುಳು ಲಿಪಿ ಬಂಪ ಒಂದು ಭಾಷೆಗೆ ಒಂದು ಭಾಷೆದ ಬುಳೆಚ್ಚಲಿಗೆ ನಿಜವಾದ ಒಂದು ಲಿಪಿ ಅಗತ್ಯ ಇಜ್ಜಿ ದಯಪಂಡ ನಮ್ಮ ಇತ್ತೆ ಲೋಕಾಲು ನಂಚಿನ ಭಾಷೆ ಇಂಗ್ಲಿಷ್ ಇಂಗ್ಲಿಷ್ಗೆ ಲಿಪಿ ಇಜ್ಜಿ ಲ್ಯಾಟಿನ್ ಲಿಪಿಡ್ ಬೇರೆ ಪೇರಿ ನಮ್ಮ ರಾಷ್ಟ್ರ ಭಾಷೆ ಹಿಂದಿ ಹಿಂದಿಗೆ ಲಿಪಿ ಇಜ್ಜಿ ದೇವನಾಗರಿ ಲಿಪಿಡ್ ಬೇರೆ ಪುಂಡು ಅಂಚಾದ ಒಂಜಿ ಭಾಷೆ ಬುಳೆವಡ್ದಾಂಡ ಈ ಲಿಪಿ ಅಗತ್ಯ ಇಜ್ಜಿ ಸಾರತ್ತ 834 ಇಟ್ಟು ತೋಜೋಡು ಅಂದ್ ನಮ್ಮ ಜರ್ಮನ್ ಮಿಷನ್ ಹಿಡಿದಕ್ಕಳು ತುಳು ಕನ್ನಡ ಬೇರೆ ಶುರು ಮಾಡ್ತೇವೆ ಬಾಸೆಲ್ ಮಿಷನ್ ಹಿಡಿದಕ್ಕಳು ಕನ್ನಡ ಬೇರೆ ಶುರು ಮಾಡ್ತೇವೆ ಅದಕ್ಕಿಂತ ಕನ್ನಡ ಒಗ್ಗದು ಬೋದು ತುಳು ಇತ್ತೈನು ತುಳು ಭಾಷೆಡೇ ತುಳು ಲಿಪಿಟ್ಟೇ ಬರೆಯ ಇಜ್ಜಿ ಲೇಪಂಟ ತುಳು ಬೋಡು ತುಳು ಲಿಪಿ ಬಿಡು ತುಳುಕೊಂಡು ಲಿಪಿ ಇತ್ತು ಬಂಡದು ಆ ಲಿಪಿನ ನಮ್ಮ ಕಲ್ಪೋಡು ನಮ್ಮ ಜೋಕ್ಲೆ ನಮ್ಮ ದುಂಬದ ಏನಂಗ ನಮ್ಮ ತುಳು ಲಿಪಿನ ಕಲ್ಪಾವಡು ಅಂಡ ಅವ ಆ ತುಳು ಲಿಪಿಟ್ಟೆ ತುಳು ಬಿಳೆಚ್ಚಲ ಭಾಷೆ ಬಿಳೆಚ್ಚಲ ಆಪಣ ಪಂಪಣದಲ್ಲ
2: ಇತ್ತೆ ಈರೊಂಜಿ ಮೂಲು ತುಳು ಎಂಎ ವಿದ್ಯಾರ್ಥಿ ಅದ ಕಲ್ತನಾರು ತುಳು ಐಟ್ ಆ ಒಂಜಿ ತುಳು ಎಂಎ ತುಳುಕು ಸಂಬಂಧಪಟ್ಟಿದ್ದು ದಾದ ಪುರಿ ಇತ್ತು ನಿತ್ತು
1: ತುಳು ಎಮ್ಮೆ ಮಲ್ಪಣ ಕೆಲವರು ಬಂಡೇರಿಗೆ ತುಳುಟ್ ಎಮ್ಮೆ ನೈಟ್ ಎಂಜಿನ್ ಉಂಟು ಕಲ್ಪಿಯಾರೆ ಅಂಡ್ ಐಕ್ ಪೋನ ಗೊತ್ತಾ ನೈಟ್ ಕಡಲೆ ಉಂಡು ಒಂದು ನಾತುಂಡು ಐಟ್ ನನಗೆ ಇತಿಹಾಸ ಇತ್ತು ಇತಿಹಾಸ ಸಾಹಿತ್ಯದ ಬಗ್ಗೆ ಕಲ್ಪ ಹೊಂದಿತ್ತೇರಿ ಸಂಶೋಧನದ ಬಗ್ಗೆ ಕಲ್ಪ ಹೊಂದಿತ್ತೇರಿ ಬಕ್ಕ ರಂಗಭೂಮಿ ಯಕ್ಷಗಾನ ನೆತ್ತ ಬಗ್ಗೆ ಪೂರ ಕಲ್ಪದು ಒಗ್ಗಟ್ಟುಲು ಗಾದೆಲು ಜನಪದ ಕಥೆಗಳು ನನ್ ಪೂರ ಆ ತುಳು ಎಮ್ಮೆ ಕಲ್ಪ ಹೊಂದಿತ್ತೇರಿ ಅಂಚಾದ ಬಾರಿ ಬೇಜಾರ ಸಂಗತಿ ಇಂಜಿನ ಮಣ್ಣಾಗ ಮಸ್ತ್ ಪೊರ್ಮಾಟ ಮಲ್ತದು ಆ ಒಂದು ತುಳು ಎಮ್ಮೆ ಮಂಗಳೂರು ವಿಶ್ವವಿದ್ಯಾನಿಲಯ ಶುರು ಮಾಡ್ಲಿಕ್ಕೆ ಕಾಂಡ್ ಮಸ್ತ್ ಮಸ್ತ್ ಪೊರ್ಮಾಟ ಮಾಡ್ತೇವೆ ಮಸ್ತ್ ವರ್ಷ ಪೊರ್ಮಾಟ ಆತಂಡ ಕಡೆಕ್ ಅಪಗದ ಕುಲಪತಿಗಳು ಭೈರಪ್ಪೆ ರೂಪನಾಗ ಐನು ತುಳು ಎಮ್ಮೆನು ಕುಡ್ಲದ ವಿಶ್ವವಿದ್ಯಾನಿಲಯ ಕಾಲೇಜು ಶುರು ಮಾಡ್ತೇವೆ 2017 ಮಾಡು ಒಂದು 7 ಬ್ಯಾಚಲ್ ಬಾರಿ ಪೊರ್ಲುಡು ಆಂಡವಳು 7 ಬ್ಯಾಚ್ ಸುಮಾರು ಒಂದು 150 ಜೋಕ್ಳು ತುಳು ಎಮ್ಮೆ ಮಾಡ್ತೇವೆ ಇತ್ತೆ ಕರಿ ವರ್ಷ ಅಂಚಮಂತೇರ್ ಬಂದಾಗ ಮರಡಿ ಮರಣಿ ತುಳು ಎಮ್ಮೆಯನ್ನು ಆ ಮಂಗಳೂರು ವಿಶ್ವವಿದ್ಯಾನಿಲಯ ದತ್ತದೆ ಕೊಡಜೆಗೆ ಮಾಡಿ ನಿಜವಾದ ಒಂದು ಒಂದು ಕೆಲಸ ದಿಕ್ಕೋಡು ಬಣ್ಣ ದೃಷ್ಟಿ ತುಳು ಎಮ್ಮೆ ಮಂತಂದಿತ್ತು ಜನಕ್ಕಳು ಆ ತುಳು ಭಾಷೆದ ಮೋಕೇಡು ಮೋಕೇಡು ದಾದ ಉಂಡು ತೆರೆಯೋನಗ ಬಣ್ಣ ದೃಷ್ಟಿ ದಯಮಂಡ ಮಾತ ಕೆಲಸ ಒಬ್ಬನಕ್ಕಲೇ ಈಗ ಬರೋಂದಿತ್ತು ಅವಳು ಉಡುಪಿ ಹಿಡ್ದು ಸುಳ್ಳಿ ಹಿಡ್ದು ಪುತ್ತೂರು ಹಿಡ್ದು ಕಾಸರಗೋಡು ಹಂಚಿಡ್ದು ಪೂರ ಬರೋಂದಿತ್ತು ಈ ಅವು ಬಯ್ಯದ ಕಾಲೇಜ್ ಇತ್ತು ಈತೆ ದೂರ ಬರ್ತದೆ ಈ ಕೊನಾಜೆಗೆ ಹೋದು ಅಳ್ತಿಡ್ದು ಕೂಡ ರಾತ್ರಿ ಬರ್ಕೊಂಡು ಬಜ್ಜಿನ ವಿಷಯ ಅಂದ ಅಂಚಾದ ಈ ಸರ್ತಿ ಏರ್ ಲೈಕ್ ಸೇರಿ ಅತ್ತಂದ ಫೀಸ್ ಎಲ್ಲ ಬಾರಿ ಕಮ್ಮಿ
2: ಬದಲಾವುಡು
1: ಐನು ಕೂಡ ಇಡಗೆ ಕಣತನಾಂಡ ಕೂಡ ಈತ ಇಂಚ ನಮ್ಮ ಅಧಿಕೃತ ಭಾಷೆ ತುಳು ಆಂಡ್ ಅಂಚಾದ ನೇನ್ಲ ನಮ್ಮ ಕೂಡ ವಿಶ್ವವಿದ್ಯಾನಿಲಯ ಕಾಲೇಜ್ ಕಣವುಡು ಬಂದದ ಎಣ್ಣಿ ಬೇಡಿಕೆ
2: ಗಣೇಶ
0: ಒಂಜಿ ಮುಖ್ಯವಾದ ನಮ್ಮ ಜವನೇರು ದಾದ ತೆರಿಯ ನೋಡುವುದು ಕೇಂದ್ರ ತುಳು ಪಂಡ ಅವೊಂಜಿ ಗಮ್ಮತ್ತದ ಭಾಷೆ ಅತ್ತ ಅತ್ತಂದಾಂಡ ಅವೇನು ಕಾಲಿ ಪಾತೆರ್ದು ಬುಡ್ಪಿನಂಚಿನ ಭಾಷೆ ಅತ್ತ ಐಟ್ ಒಂಚೆ ಉಲಾಯಿ ಪೋದು ಅಧ್ಯಯನ ಮಲ್ಪುನಂಚಿನ ಬೇಲೇನು ಇನಿತ್ತ ಜೋಕುಲು ಮಲ್ಪುನ ಕಡಿಮೆ ಒಂದು ಖಾಲಿ ಸೋಷಿಯಲ್ ಮೀಡಿಯೋಡೇ ಆ ತುಳುಟು ಗೊಬ್ಬೊಂದುಳ್ಳೇರ್ ಅತ್ತಂದೆ ಒಂಜಿ ಗ್ರಂಥಾಲಯಗು ಪೋದು ತುಳುತ್ತ ಪಾಡ್ದನಲೇನು ತೂಪಿನಂಚಿನ ಅತ್ತಡ ಐಟ ಅಧ್ಯಯನ ಮಲ್ಪುನಂಚಿನ ಇತ ಮಂದಾರ ರಾಮಾಯಣದಂಚಿನ ಒಂಜಿ ಪುಸ್ತಕನು ಓದಿಯರಂದ ಐಟ್ ಇಡೀ ವಿಶ್ವಕೋಶವು ತುಳುತ್ತ ಇಡೀ ವಿಶ್ವಕೋಶ ಪಂಜುರ್ಲಿ ಪಾಡ್ದನದ ಒಂಜಿ ಸಂದಿನ ತೂಣು ನಾಂಡ ಇಡೀ ಬಾನಭೂಮಿದ ಸಂಬಂಧದ ಸೃಷ್ಟಿದ ಪರಿಕಲ್ಪನೆ ಐಟುಂಡು
1: ಎಂಚ
0: ಉಂಡಾಂಡ್ ಪನ್ಪಿನೇ ಐಟುಂಡು
1: ತುಳುಟು
0: ಎಂಚಿನ ಇಜ್ಜಿ ಬನ್ಲೆ ತುಳುಟು ದಾದ ಇಜ್ಜಿ ತುಳುತ್ತ ಒಂಜೊಂಜಿ ಕೆಲಸಲು ಕೃಷಿಕ್ ಸಂಬಂಧ ತಿನಂಚಿನ ಒಂಜೊಂಜಿ ಕೆಲಸಲು
2: ಒಂಜಿ ಲೆಪ್ಪುಂಡು ಕಾರ್ಯಕ್ರಮದ ಪಾತ್ರ ಕೈಗೆ ತುಂಬ ಬಿನ್ನರಲ್ಲಿ ಏರ್ಪಂತು. ಹಲೋ ನಮಸ್ತೆ.
3: ನಮಸ್ತೆ, ಸತೀಶ್ ಕೈ ಏರ್ಪಾತ್ರ.
2: ಸತೀಶ್ ಅಣ್ಣ ಕಾರ್ಯಕ್ರಮ ಗೆದ್ದುಕೊಂಡಿಲ್ಲ ಬನ್ನಿ ಸತೀಶ್ ಅಣ್ಣ.
3: ನಮಸ್ಕಾರ ಇರುವೆಗಳ.
0: ನಮಸ್ಕಾರ ಅಣ್ಣ ಸಶ್ಯರೇ ಬನ್ನಿ.
3: ನಮ್ಮ ಒಂಜಿ ನಮ್ಮ ತುಳು ಭಾಷೆ ಕರ್ನಾಟಕದ ಒಂದು ಭಾಷೆ ಅದು ಕರ್ನಾಟಕ ಸರ್ಕಾರದ ಒಂದು ಮಾನ್ಯತೆ ಸಿಗುವಂತ ಭಾರಿ ಸಂತೋಷದ ವಿಷಯ. ಐಕ್ಯ ಬೋರ್ಡ್ ಅದು ಒಂದಾತು ಜನಕ್ಕೆ ದುಂಬದಿಂಚಿ ಪೊರಮಟ ಮಾಡ್ಕೊಂಡಿರ್ತೇವೆ. ಅಯ್ಯನ ಒಂದು ನಮ್ಮ ಅಕ್ಕಿ ನಮ್ಮ ಏಕಲ ಮದ ಪೇರೆ ಬರಲಿ ಅವು ಒಂದ್ಯಾತು ಮಾಧ್ಯಮ ಲಭಿಪು ಐಕ್ಯ ಬೋರ್ಡ್ ಅದು ಪ್ರಯತ್ನ ಮಂತ್ರಿಮ ಒಂದ್ಯಾತು ಜನಕ್ಕೆ ನಮ್ಮ ತುಳುನಾಡದ ಅಕ್ಕಿರ್ನಂದ ಅಕ್ಕಿ ನಾನು ಏಕಲ ಮದ ಪೇರೆ ಬರಲಿ ಅಕ್ಕಿ ಪ್ರತಿ ಒಂದ್ ನಾನು ನೆನಪದಿ ಒಡೆಯಂತ ದಿನ ಬಂದ ಅವು ನಮ್ಮ ಸೆಪ್ಟೆಂಬರ್ 15 ಮಂದಿ ಬಂದವು. ಒಂದು ಸೆಪ್ಟೆಂಬರ್ 15 ಮುನ್ನ ನಮ್ಮ ನನ್ನ ತುಳು ದಿನ ಬಂದೆ ಆಚರಣೆ ಬಂತು. ಸಂತೋಷದ ನಮ್ಮ ಒಂದು ಇಂಚಿನ ತುಳುನಾಡು ಪಂಡ ತುಳು ಭಾಷೆಯಿಂದ ಬಂದ ಅವು ಒಂದು ಕೃಷಿ ಬದುಕಿಗೆ ಸಂಬಂಧಪಟ್ಟ ಭಾಷೆ ಎನ್ನ ಅಭಿಪ್ರಾಯ ಪಂಡ ತುಳು ಬೇರೆ ತುಳುನಾಡದ ತುಳು ಬೇರೆ ಅವು ಒಂದು ಕೆಸರದ ಮಣ್ಣಿದೆ ಅವು ಕೆಸರಿದೆ ಬೆಂದು ಅಕ್ಕಿನ ಒಂದು ಬದುಕಿನ ಕಟ್ಟೊಂಡು ಅಪ್ಪಗ ನಮ್ಮ ತುಳು ಭಾಷೆ ಒಂದು ಮಾನ್ಯತೆ ತಿಕ್ಕಿನ ನಮ್ಮ ಕೃಷಿ ಬದುಕಲ ಮಿತ್ತು ಬರೆಯುವ ಸಾಧ್ಯತೆ ಬಂದ ನಮ್ಮ ಕೃಷಿ ಬದುಕಲ ಆ ಒಂದು ಪರಿಸರ ಒಂದು ಉಪಯೋಗ ಮಾಡ್ಕೊಂಡಿರ್ತೀರ ಅವು ಒಂದಿನ ನಮ್ಮ ಅವು ಕಂಡದಪ್ಪನಂತಿನ ಅವು ಅದು ಅದನ್ನ ಕತ್ತಿ ಮುತ್ತಲೆ ಇಂಚಿನ ಉಂಡ ಇಂಚಿನ ಕಿಲನವಕ್ಕೆ ನಮ್ಮ ತುಳುನಾಡದಲ್ಲಿ ಒಂದು ಅಂಚಿನ ಒಂದು ಸಾಧನೆ ವಸ್ತುಗಳು ಅಂಚಿನ ಉಂಟು ಐಕ್ಯ ಒಂದು ಗೌರವ ತಿಕ್ಕಿನ ಸಾಧ್ಯತೆ ಇತ್ತು ಮಕ್ಕಳೊಂದು ಯಾಕಂದ್ರೆ ಅಂದ್ರೆ ನಮ್ಮ ಗಣೇಶ ಇಂಥರ್ ಬಂದಿರು ಯಾವ್ದು ಬಂದ ಕೆಲವೊಂದು ಜಾತ ಕಂಪನಿಲು ನಮ್ಮ ಮೂಲೆ ಬರ್ತದೆ ಉಂಡು ಇತ್ತು ಅಂತ ಬಂದಿರು ನಮ್ಮ ತುಳುನಾಡಿಗೆ ಬರ್ತದೆ ಅವತ್ತಿನ ಆರ್ ನಾಳು ಒಂದು ರದ್ದಾಕರ ಜಾಗ ಐಕ್ಯ ಹೋದು ಅಂತ ಬಂದೆ ಈ ವಿಷಯ ಯಾರಿಗೆ ಬಂದ ನಿತ್ಯಾನ್ ಪಂಪನ ಏತು ಸರಿ ಏತು ತಪ್ಪು ಬಂದು ಎಂತ ತಿಳಿಯಂದ್ರೆ ಅವ ಆರನೇ ಕಡೆಗೆ ಉತ್ತರ ಗುರು ಬಂದ ಏನು ಎರಡ ಅವೆಂತ ಬಂದ ನಮ್ಮ ತುಳುನಾಡು ಬಂದ ನಿತ್ಯಾನ್ ಬಂದ ಕೃಷಿ ಬದುಕಿದ ಅಪಗ ನಮ್ಮ ಕೃಷಿ ಬದುಕಿದ ಬೆಳೆ ಉಂಡಿತ್ತು ಈ ಒಂದು ಭೂಮಿ ನಮ್ಮ ಪಿದಾಯಿದ ಈಚಿನ ಕಂಪನಿಗಳಿಗೆ ಕೊರತು ನಾವು ಅವು ಈ ಸರಿಯಾ ಅಂದ್ರೆ ಅಂತೇನ ಬಂದ ನಮ್ಮ ಸಂಸ್ಕೃತಿ ನಮ್ಮ ಎಂತಿನ ಉಂಡ ಅವು ಒರಿಯುಡುತ್ತೆ ನಮ್ಮ ನಿತ್ಯ ನಮ್ಮ ಅದನ್ನ ಪಿದೈ ಬಡ್ದು ಕೊರ್ಕೊಂಡೈತಿ ನಮ್ಮ ನಮ್ಮ ಊರಿಗೆ ಪಿದೈ ದಕ್ಕಲು ಬರ್ತಿಲ್ಲ ನಮ್ಮ ಕಲ್ಚರ್ ನಮ್ಮ ಇಂಚಿನ ನಮ್ಮ ಕೃಷಿ ಬದುಕು ಇಂಚಿನ ಉಂಟ ಅವೇನ ಅಕ್ಕಳು ಹೆಚ್ಚು ಆ ರೀತಿಯ ಒಂದು ಪ್ರಯತ್ನ ನಮ್ಮಲ್ಪ ಅಂದ್ರೆ
2: ಖಂಡಿತ ಖಂಡಿತ ಎಡ್ಡ ವಿಚಾರ ಸತೀಶ್ ಅಣ್ಣ ಉತ್ತರ ಕೊರ್ಪೇರಿ
0: ಸತೀಶ್ ಅಣ್ಣೆ ಪಣ್ಣಿನ ಬಾರಿ ಎಡ್ಡ ವಿಷಯ ಇನಿತ್ತ ನಮ್ಮ ದುರಂತಲ ಅವ್ವೆ ಎಂದು ತೋಜುಣೆ ದಾಯಕೆಂಡ ನಂಕೆ ಸುರುಟ್ಟು ಮೂಲು ಯಾನ್ ಕಿನ್ನಿಪ್ಪುನಾಗ ಬತ್ತಂಡ್ ಗೊಬ್ಬರ ಕಾರ್ಖಾನೆ ಬತ್ತಂಡ್ ಐಡ್ದು ಬೊಕ್ಕ ಕೊಂಕಣ್ ರೈಲ್ವೆ ಬತ್ತಂಡ್ ಐಡ್ದು ಬೊಕ್ಕ ನಂಕ ಮೂಲು MRPL ಬತ್ತಂಡ್ ಐಡ್ದು ಬೊಕ್ಕ ಅವಳು ಉಷ್ಣ ವಿದ್ಯುತ್ ಸ್ಥಾವರ ಬತ್ತಂಡ್ ಒಂದು ಮಾತ ಕಂಪೆನಿಲು ಬರ್ಪುಂಡು ಬೇತ ಬೇತ ದೇಶದ ಕಂಪೆನಿಲಿ ಇಡೀ ಬರ್ಪುಂಡು ಅಕುಲು ಎಂಚ ಬರ್ಪೇರು ಕೇಂದ ನಮ್ಮ ಸರ್ಕಾರದ ಅನುಮತಿ ತಿಕ್ಕಿನೆಟ್ಟು ಅಕುಲು ಬರ್ಪೇರು ಬತ್ತದ ಮೂಲ ಅಕ್ವೇರ್ ಮಲ್ಪುಯರ್ ಅಕುಲು ರೈತರಲ್ಲಕ್ಕೆ ಏನಾರೆ ತಯಾರಿಜ್ಜೇರ್ ರೈತರು ಅವೇನು ಕೊರ್ಪುಜಿಯಿಂದ ಪಂಡ ಏತು ಹೋರಾಟ ಮಲ್ತಂಡಲ್ಲ ಅವು ಒಲ್ಪಲ ಅವು ಒರಿದಜ್ಜಿ ಆ ಹೋರಾಟಕ್ಕೂ ಬಿಲೆ ಅಲ್ಪ ಬೈದಜ್ಜಿ ಎಂಕಲ್ ಒಂದು ನುಪ್ಪುದ ಬಟ್ಟಲು ಎಂಕುಲು ಕೊರ್ಪುಜ ಅಂದ ಪಂಡಲ ಬೈದಜ್ಜಿ ಬೊಕ್ಕ ಕೂಡ ಒಂಜಿದಾದ ಆತನ ಕೇಂದ ನೆಟ್ಟೆ ನಮ್ಮ ತುಳುವೆರೆಡೆ ಕೆಲವೇರದಾದ ಆತನ ಅಕಲ್ ನೊಟ್ಟಿಗೂ ಸೇರೊಂದು ನನ್ನ ಏರ್ ಬೆನ್ಪಿನಿ ನನ ಇತ್ತಿನೇನೆ ಬೆನರೆ ತೀರುಜ್ಜಿ ಐಕಬೋಡ ಅದು ಅಪಾಂಡ ಎಡ್ಡೆತ್ತ ಪನ್ಪಿನಲ್ಲ ಮನೋಭಾವ ಕೆಲವೆರಡ ಬತ್ತನ ಬೆನರೆ ಮನಸ್ಸಿಜ್ಜಿನಿ ಏರಿಯಾಗಿಲ್ಲ ಉಡೊಂಜಿ ದಾದ ಅಣಪನ್ನಾಗ ಸಾರತ್ತ ಹೊರಮನುತ ಎಲ್ಪತ್ತ ಏಳೆಟ್ಟು ಭೂಸುಧಾರಣೆ ಕಾಯ್ದೆ ಬತ್ತಂತುಲೆ ಎಲ್ಪನೆ ಇಸವಿಡ ಭೂಸುಧಾರಣೆ ಕಾಯ್ದೆ ಬತ್ತಂಡ್ ಎಲ್ಪತ್ತ ಏಳೆಟ್ಟ ಅವು ಜಾರಿಯಾಂಡ್ ದೇವರಾಜ ಅರಸು ಮುಖ್ಯಮಂತ್ರಿ ಆಬ್ದಿತ್ತಿನ ಟೈಮ್ಡು ಆ ಭೂಸುಧಾರಣೆ ಬರ್ತದೆ ಜಾರಿಯಾಂಡ್ ಅಪ್ಪಗ ಏತೋ ಜನತ್ತ ಸಾವಿರ ಗಟ್ಟಲೆ ಎಕರೆ ಜಮೀನುಲು ಭೂಮಾಲಿಕೇರ್ನ ಮೊಕಲಿಗೆ ಬತ್ತಂಡ್ ಒಕ್ಕೇಲ್ ದಕಲಿಗೆ ಬತ್ತಂಡ್ ಒಕ್ಕೇಲ್ ದಕಲಿಗೆ ಬತ್ತಿ ಬೊಕ್ಕ ದಾದಾಂಡ್ ಬೊಕ್ಕ
2: ಬಂದೆ. ಹಲೋ ನಮಸ್ತೆ.
3: ನಮಸ್ತೆ ನಮಸ್ತೆ
2: ನಮಸ್ತೆ ಏರ್ ಪಾತ್ರ
3: ಆರ್ಯನ್ ಸೋಣಲ್
2: ಪನ್ಲೆ ಸರ್ ಕಾರ್ಯಕ್ರಮ ಎದುಕೊಂಡಿಲ್ಲ ಪನ್ಲೆ ಕನೆಕ್ಟೆಡ್ ಉಲ್ಲೇ ರಾಕ್ಲು ಬಿನ್ನೇರ್ ಪನ್ನೆ ಪನ್ನೆ
3: ಹಲೋ ನಮಸ್ಕಾರ
0: ನಮಸ್ಕಾರ ನಮಸ್ಕಾರ
3: ನಮಸ್ಕಾರ ಸುರೂಟ್ ರೇಡಿಯೋ ಸಾರಂಗದ ಗುರುಕಾರ ನಮಸ್ಕಾರ ಯಾನ ಆರ್ಯನ್ ಸೋಣಾಲ್ ಬಾತೇರ್ನು
2: ನಮಸ್ತೆ ನಮಸ್ತೆ ಸರ್
3: ಹಲೋ
2: ನಮಸ್ತೆ ಗೊತ್ತಾಣ್ ಗೊತ್ತಾಣ್
3: ಯಾನ ಎನ್ನ ಎನ್ನ ಪ್ರಶ್ನೆ ನೇರವಾದ ಮೋಹನ್ ಸರ್ ಮೋಹನ್ ಸರ್
2: ಗಣೇಶ
3: ಇತ್ತೆ ಗಣೇಶ ಮೀನ್ ಮೋಹನ್ ಆಳ್ವೇ ಇದ್ದೀರಿ
2: ಮೋಹನ್ ಆಳ್ವೇರ ಲೈನ್ ಓಕೆ ಪನ್ನೆ
3: ಅಂದು ಎಂಜಿನ ಪಂಡ ನನ್ನ ಇತ್ತೆ ರಾಜ್ಯದ ಅಧಿಕೃತ ರಡ್ಡನ ಭಾಷೆ ಪಂಡದೆ ತುಳುಕು ಒಂಜಿ ಬಾಯಿ ಪಾತ್ರದ ಒಂಜಿ ಘೋಷಣೆ ತುಟ್ಲಡ ಆಂಡು ಅಂಡ ಅವು ಇಂಪ್ಲಿಮೆಂಟ್ ಆವುಡುಂದಾಂಡ ಜತದ ಬೇಲೆ ನೆಕ್ಕ ಮಲ್ಪಡಾಯ್ನ ಅವತ್ತಂದೆ ಸಾಧಾರಣವಾದ ಈತನೇಟ ಒಂಜಿ ತುಳುಕು ಪೊಮ್ಮಿ ನಗ್ಲು ತುಳುಕು ಒಂಜಿ ಲಿಪಿ ಉಂಡು ಪನ್ಪುನೈನ ಕಲ್ತ ನಗ್ಲು ಕಮ್ಮಿ ಕಲ್ತದೇರಿ ಹೆಚ್ಚಿನ ಗ್ರಾಂಡ ನಮನ ಪ್ರಾಯದಕ್ಕೂ ನಮನ ಸಮಕಾಲದಕ್ಕೂ ಕಲ್ತನ ಕಮ್ಮಿ ಈ ಒಂಜಿ ತುಳು ಲಿಪಿನ ಒಂಜಿ ಪಠ್ಯ ವಿಷಯವಾದ ಜತೊಂದು ದುಂಬು ಒಂಜಿ ಶೆಡ್ಯೂಲ್ ಉಪಪ್ನಲ್ಪ ನೆತ್ತ ಪಿರಾವುಡು ಉಂಟು ಬೇಲೆ ಮಲ್ಕೊಂಡು ನನ್ನ ಮಸ್ತ್ ಬೇಲೆ ಉಂಡತ್ತೇ ಸರ್
2: ಓಕೆ ಮೋಹನ್ ಆಳ್ವೇರ್ನ ಪರವಾದ ಗಣೇಶ ಮೀನ್ ಸರ್ ಪನ್ ಪೆರಂದದ ಬಗ್ಗೆ
0: ಪುರ್ಲುದ ಮದಿಪು ಕೊರಿಯರ್ ಇದು ಯಾನ್ ಎಕಡೆ ಅವೇನೇ ಪನ್ನಿ ಒಂದು ಒಂಜಿ ಆರಂಭ ಮಾತ್ರ ನಮ್ಮ ನಿಜವಾದ ತುಳುನು ಒರಿಪೊಡಿ ಆತಿನ ಏರ್ಕೆಂಡ ಆಯ್ತ ಲಿಪಿನ ಕಲ್ತದ ಐಡ್ದಲ ಹೆಚ್ಚಿಗೆ ಇತ ಲಿಪಿದ ಅಂತೇನೆ ತುಳುವಿನ ಈತ ಬುಲೇದಂಡ್ ಇತ ಮಂದಾರ ರಾಮಾಯಣದ ಚಿನ ಕೃತಿಕೊಳು ಬೈದಂಡ್ ಏತೋ ತುಳು ಶಾಸನವಲ್ಲಿ ನಮಡ ಉಂಡು ಐತ ಕೊರತೆ ಅತ್ ತುಳು ಲಿಪಿ ಕಲ್ಪನಿನ ಕೊರತೆ ಅತ್ ತುಳು ಲಿಪಿ ಕಲ್ಪನಲ್ಲ ನಮ್ಮ ಒಂಜಿ ಕರ್ತವ್ಯ ಅಂದೇ ಪನೋಲಿ ದಯಂದು ಬಂದಾಗ ತುಳುಟು ಈತ ಲಿಪಿ ಉಂಡು ಅಂದಲ ನಂಗೆ ಗೊತ್ತಾವಳು ಬೊಕ್ಕ ಆ ಈರ್ಪಣಿನಂಚಿನ ಒಂಜಿ ಪಾತೇರ ಅಂದಕೇಂಡ ಉನೆನ್ನ ಮಲ್ಪುಡಾಯಿನ ಏರು ಜತ್ತದ ನೆಕ್ ಮಾರ್ಗೋಗು ಜತ್ತದ ಹೋರಾಟ ಮಲ್ಪು ನಂಚಿನ ಬೇಲೆ ನನ್ನ ನಂಕ ಕಮ್ಮಿ ಅವು ಅಗತ್ಯಜ್ಜಿ ಐತ ಬದಲ್ಗೆ ನಮ್ಮ ಪ್ರತಿನಿಧಿಲು ಸರ್ಕಾರದ ಜನಪ್ರತಿನಿಧಿ ನಕುಲು ಏರುಲ್ಲೇರೆ ಅಕುಲು ಮಲ್ಪುಡಾಯಿನ ಬೇಲೆ ನನ್ನ ಎಡಮನೆ ಪರಿಚಯದ ಸೇರವರೆ ಅಕುಲು ಮಲ್ಪುಡಾಯಿನಂಚಿನ ಬೇಲೆ ಇನಿತುಲೆ ನಿಟ್ಟೆ ಯೂನಿವರ್ಸಿಟಿ ಎಂಚಿನ ಒಂಜಿ ಜ್ಞಾತಿ ಪದಕೋಶದ ಒಂಜಿ ಬೇಲೆ ಮಲ್ದನ್ನು ಬಂದಾಗ ಇನ್ ಬೇಲೆ ಬೋರ್ತಿನ ತಾವೊಂದುಂಡು ಆ ತುಳುನು ಆ ಜ್ಞಾತಿ ಪದ ಸಂಚಯದ ಆ ಕೋಶುಡು ಅವೇನೊಂಜಿ ಪ್ರಧಾನ ಭಾಷೆ ಆದದಿ ಒಂದು ಕನ್ನಡ ಕೊಡವ ತಮಿಳು ಮಲಯಾಳ ತೆಲುಗು ಈ ಭಾಷೆಲೇನ ಜ್ಞಾತಿ ಭಾಷೆಲೇನ ದಿ ಒಂದು ಆಯ್ತ ಸಂವಾದಿ ಪದಕ್ಕುಲೇನ ಪೂರಾ ಕುರ್ದು ಮಲ್ಲ ಗ್ರಂಥ ಮಲ್ತೊಂದುಂಡು ಬೇತೆ ಬೇತೆ ವಾಲ್ಯೂಮ್ ಆಯ್ತ ಬತ್ತೊಂದುಂಡು ಕೋಶ ನಿರ್ಮಾಣ ಒಂದುಂಡು ರಾಣಿ ಹಬ್ಬಕ್ಕ ಅಧ್ಯಯನ ಕೇಂದ್ರ ಬಂಟ್ವಾಳ ತುಕಾರಾಮ್ ಪೂಜಾರ್ಲು ಮಲ್ದಿನಂಚಿನ ಬೇಲೆ ಸಾಮಾನ್ಯದ ಬೇಲೆ ಅತ್ತು ಇಡೀ ಕೃಷಿ ಬದುಕನ ತುಳುನಾಡ ಸಂಸ್ಕೃತಿದ ಬದುಕನ ಆ ತುಳುವೆರೆ ಬದುಕನ್ನು ಪ್ರತಿನಿಧಿಸುವಂಚಿನ ಏತೋ ಸಾವಿರ ಲಕ್ಷ ಮುಟ್ಟದ ವಸ್ತು ಸಂಗ್ರಹಾಲಯ ಅಲ್ಪ ಉಂಡು ಆತ ಬೇಲೆಯಲ್ಲಿ ನಮ್ಮ ಆತ ಮಂಜುಷಡು ಧರ್ಮಸ್ಥಳದ ಮಂಜುಷ ವಸ್ತು ಸಂಗ್ರಹಾಲಯ ತುಂಡಲ್ಲ ಬೋಡ್ತಿನಾತ್ ಬೇಲೆಲ್ಲ ಆತಡ್ ಬೊಕ್ಕ ಎಕಡೊಂದು ಪ್ರಶ್ನೆ ಅಲ್ಪ ಬರ್ತನ ದಾದಕೇಂಡ ನಮ್ಮ ಜಾಗನ ಕೊರ್ಪಿನ ಸರಿಯಾ ಜಾಗ ನಮ್ಮ ಕೊರ್ರೆ ಬಲ್ಲಿ ಅವುಲ ನಮ್ಮ ಕೈಡ್ದು ಮೀರ್ದಿತ್ತೆ ಪೋಂದುಂಡು ಇತ್ತೆ ನಮಡ ಇತ್ತಿನಂಚಿನ ಜಾಗನ ಎಕಡವೇನೆ ಪಣೊಂದಿತ್ತೀನಿ ನಂಕ ಭೂಸುಧಾರಣೆ ನಂಕ ಜಾಗ ತಿಕ್ಕಂಡು ಎಂಕ್ಲೆಗಲ ಒಂಜಿ ಪತ್ತಿ ಎಕರೆ ಜಾಗ ತಿಕ್ಕದಂಡು ಸರ್ಕಾರದ ಒಂಜಿ ರೀತಿದ ಮಲ್ಲ ಕೃಪೆ ಅವು ದೇಪಣ್ಣಗ ನಮ್ಮ ಹಿರಿಯರು ನೂದು ವರ್ಷದ್ದು ಪಿರಾವುಡ್ದಿಂಚಿ ಬೆನ್ನೊಂದು ಬೈದಿನಂಚಿನ ಕಂಡೋಲು ನಂಕಿನಿ ಸ್ವಂತ ಆಂಡು ಐಡ್ದು ಬೊಕ್ಕ ಅವೇನು ನಮ್ಮ ಕುಲುದಿ ಒಂಡೇರ ತುಳುವೇರು ಅವೇನು ಮಾರಿಯರು ಅಲ್ಪಪುರ ಫ್ಲಾಟ್ ಲಾಂಡ್ ಆ ರೆಸಾರ್ಟ್ ಲಾಂಡ್ ಕಂಪೆನಿಲೇಗೆ ಪೋಂಡು ಆತ ಮಾತ್ರ ಆತ ಇತ್ತೆ ಒರಿದಿನ ಆಂಡಲ್ಲ ಬೆನ್ಪೇರ ಏತ ಜನ ಬೆನ್ಪೇರಿ ತುಳು ಒರಿಯೋಡು ಒರಿಯೋಡು ಅಂದು ನಮ್ಮ ಭಾಷಿಕವಾದ ಪೇಪರ್ಡು ಮಾತ್ರ ತುಳು ಒರಿಯುವ ಅತ್ತು ಕಾನೂನು ಮಾತ್ರ ತುಳು ಒರಿಯುವ ಅತ್ತು ತುಳಿ ಒರಿಯೋಡು ಅಂದಾಂಡ ಇಲ್ಲ ಬಾಕಿಲ್ಡು ಒಂಜಿ ತೋಟ ಬೋಡು ತಾರೆ ಬಾರೆ ಬೋಡು ಕಂಡಕಲ ಬೋಡು ಕಿದೆಟ್ ಒಂಜಿ ಪೆತ್ತ ಬೋಡು ಎರ್ಮೆ ಬೋಡು ದಪ್ಪುನ ರಡ್ಡಿಯರು ಬೋಡು ಇನಿತ್ತ ದಿನೊಟ್ಟು ಅವು ಸಾಧ್ಯ ಅಪಿನಂಚಿನ ಕೆಲಸಲು ಅತ್ತು ಎಂಕಲ್ಲ ಪಾವಂಜದ ಊರುಡು ಒಂಜಿ ಇರ್ನೂದು ಜೊತೆ ಎರ್ಲು ಇತ್ತಿನಡೆಗೆ ಇನಿ ಒಂಜಿ ಜೊತೆ ಎರ್ಲು ತಿಕ್ಕು ನಂಚಿನ ಬಂಗದ ಕಾಲ ಬೈದಂಡೆ ಅಂಚಿತ್ತಿನಲ್ಪ ನಮ ಇನಿ ತೊಟ್ಟೆದ ಪೇರು ತೊಟ್ಟೆದಾರಿ ಅಂಗಡಿದಾರಿ ಗಾಲದ ಮೀನು ಪನ್ಪಿನಂಚಿನ ಗಾದೆದಂಚಿ ನಮ್ಮ ಬತದಾತಂಡು ಅಂಚಾದ ನಮ್ಮ ಇನಿಮಲ್ಪುಡಾಯಿನ ಬೆಲೆದಾದ ಕೇಂಡ ಆ ಸಾಂಸ್ಕೃತಿಕ ಅಂಶಲೇನು ಆ ಭಾಷೆದ ಆಸ್ತಿನ ನಮ್ಮ ದಾಖಲಾತಿ ಮಲ್ತದೆ ಒರಿಯೊಂದಂಚಿನ ಬೇಲೆ ಮಲ್ತೊಂದು ಸರ್ಕಾರದಲ್ಲಿ ಕೊಡು ನಮ್ಮ ತುಳು ಭಾಷೆನ ಪಾತೆರು ನಂಚಿನ ತುಳು ಮಾತೃಭಾಷೆದ ಜನಕುಲೆಗೆ ಸರ್ಕಾರದ ವಾರೀತಿದ ಸವಲತ್ತುಲು ತಿಕ್ಕರೆ ಸಾಧ್ಯ ಉಂಡು ಅಕುಲು ಮಲ್ಪು ನಂಚಿನ ಬೇಲೆದ ಪುರ್ತುಡು ಅಕಲಿಗೆ ಲಿಂಗ್ವಿಸ್ಟಿಕ್ ಬ್ಯಾಕ್ ಗ್ರೌಂಡ್ ಉಡು ಭಾಷಾ ಅಲ್ಪಸಂಖ್ಯಾತೆರಾದ ತಿಕ್ಕು ನಂಚಿನ ಸವಲತ್ತು ಅಕಲಿಗೆ ತಿಕ್ಕೋಡು ಉಂದಾಂಡ ಎಡಮನೆ ಪರಿಚಯದಗು ಸೇರುಡು ಆ ಮಾನ್ಯತೆ ಹಿಡಿದು ದಾದ ಪ್ರಯೋಜನ ಅಂದ್ ಕೆಲವರು ಕೇನರ ಸಾಧ್ಯತೆ ಉಂಡು ಮಾನ್ಯತೆ ಹಿಡಿದು ಪ್ರಯೋಜನದಾದ ಅಂದ್ ಕಂಡ ಸುರುಟ್ಟು ತಿಕ್ಕೋಡಾಪಿನ ಸರ್ಕಾರದ ಸವಲತ್ತು ತಿಕ್ಕೋಡಾವುಡುಂದಾಂಡ ಆ ಭಾಷೆ ಪಾತೆರ್ನ ಜನಾಂಗಗು ತಿಕ್ಕೋಡುಂದಾಂಡ ಐಕ ಅಧಿಕೃತವಾದ ಎರಡನೇ ಪರಿಚಯದಗು ಸಂವಿಧಾನದ ಎರಡನೇ ಪರಿಚಯದಗು ಸೇರುಡು ಈ ಮಾನ್ಯತೆ ತಿಕ್ಕಿಸಾತಗೆ ಆ ಕನ್ನಡದ ಒಟ್ಟುಗೂ ಬೇತೆ ಭಾಷೆದ ಒಟ್ಟುಗೂ ತುಳುಟ್ಟು ಆಡಳಿತಾತ್ಮಕವಾದ ಪಾತೆರ್ನ ಜನಕುಲು ಹೆಚ್ಚಿಗೆ ಒಂದು ಬರ್ತೀರಿ ಐದು ಬೊಕ್ಕ ಶಿಕ್ಷಣೋಡು ಪ್ರಾಥಮಿಕ ಶಿಕ್ಷಣೋಡು ಯೂನಿವರ್ಸಿಟಿ ಶಿಕ್ಷಣೋಡು ಆ ತುಳು ಬಳಕೆ ಆಪಿನಂಚಿನ ವ್ಯವಸ್ಥೆ ಅಲ್ಪ ಆಪುಂಡು ತುಳು ಕನ್ನಡ ಇಂಗ್ಲಿಷ್ ಮುದೆತ್ತ ಸಂಬಂಧ ಸಂಶೋಧನಾ ಕ್ಷೇತ್ರೋಡು ಹೆಚ್ಚೊಂದು ಪೋಪುಂಡು ಐದು ಬೊಕ್ಕ ಪ್ರಾದೇಶಿಕ ಸಂಸ್ಕೃತಿಗೆ ಮಾನ್ಯತೆ ತಿಕ್ಕು ನಂಚಿನ ಬೇಲೆಲು ಅಲ್ಪ ಆಪುಡು ಇತ್ತೆ ನಮ್ಮ ಪ್ರಾದೇಶಿಕ ತುಳುವ ಆ ತುಳುವ ಪಂಪಿನಂಚಿನ ಪ್ರಸಂಗ ಬೈದಿನ ಆಂಡ ಇನಿ ತುಲೆ ಇತ್ತೀಚೆಗೆ ಬತ್ತಿನಂಚಿನ ಕೆಲವು ಸಿನಿಮೂಲೇನು ತೋಣುಂದಾಂಡ ವಾ ಇಂಗ್ಲಿಷ್ ಸಿನಿಮಗೋ ವಾ ಹಿಂದಿ ಸಿನಿಮಗೋ ವಾ ಕನ್ನಡ ಸಿನಿಮಾಡ್ದು ಆ ಹೆಚ್ಚಿನ ಸತ್ವ ಇತ್ತಿನಂಚಿನ ಹೆಚ್ಚಿನ ಸಂಪಾದನೆ ಮಲ್ಪುನ ಸಾಮರ್ಥ್ಯ ಇತ್ತಿನಂಚಿನ ಸಿನಿಮಾಲು ನಮಡ ಬೈದಿಡು ನಮಡ ಇತ್ತಿನ ಎಕಡೆ ಆಳ್ವೇರು ಪಂಡಿ ಲೆಕ್ಕ ನಮಡ ಇತ್ತಿನಾತ್ ನಾಟಕ ಸಂಸ್ಥೆಲು ನಾಟಕ ತಂಡೋಲು ವಾ ಭಾಷೆಲ್ಲ ಇಜ್ಜಿಂದ ಪನೋಲಿ ಆತ್ ನಾಟಕ ತಂಡೋಲು ನಮಡ ಉಂಡು ಅವಳ ಲೋಕ ಮೆಚ್ಚುನಂಚಿನ ನಾಟಕೊಲೆ ನಕುಲ್ ಮಲ್ತೊಂದೊಲ್ಲೇರು ಆ ಜನಕುಲ್ನ ಸಮಾಜದ ಆರೋಗ್ಯಗೂ ಪೂರಕ ಆಪಿನಂಚಿನ ನಾಟಕೊಲ್ ನಮಡ ಒಂದುಂಡು ಒಂದು ನಮಡ ಇತ್ತಿನಂಚಿನ ಆಸ್ತಿ ಅಂಚ ಜೋಕುಲೆಗೆ ದಾದ ಅವಡು ಅಂದ್ ಕೇಂಡ ತುಳು ಭಾಷೆಗೆ ಒಂಜಿ ಲೋಕ ಸಾಹಿತ್ಯದ ಒಟ್ಟುಗು ಉಂತಾರೆ ಉದಾಹರಣೆಗೆ ಒಂಜಿ ತುಳು ರಂಗಭೂಮಿ ಒಂಜಿ ಸಿನಿಮೋ ಐತ ಸಾಧನೆಗೆ ಒಂಜಿ ರಾಷ್ಟ್ರೀಯ ಬೊಕ್ಕ ಅಂತಾರಾಷ್ಟ್ರೀಯ ಮನ್ನಣೆ ತಿಕ್ಕೋಡು ಉಂದಾಂಡ ಎಡಮನೆ ಪರಿಚಯದಗು ಸೇರೋಡು ಒಂಜಿ ಕವಿಕ್ ಇತನಂಕ ಕನ್ನಡೋಡು ಏತ್ ಜ್ಞಾನಪೀಠ ಪ್ರಶಸ್ತಿ ತೆಗೆದನು ಆ ತುಳುತ್ತ ಒಂಜಿ ನಮ್ಮ ತುಳುತ್ತ ಉದಾಹರಣೆ ಗೊಂಜಿ ಭಾಗವತ ಆದುಪ್ಪು ಅತ್ತಂದಾಂಡ ಮಂದಾರ ರಾಮಾಯಣದಂಚಿನ ಕೃತಿ ಆದುಪ್ಪು ಅತ್ತಂದಾಂಡ ಕೆಲಿಂಜ ಸೀತಾರಾಮ ಆಳ್ವೇರ್ನ ಸಾಹಿತ್ಯೋಲಾದುಪ್ಪು ವಿವೇಕ್ ರೈಕಲ್ನ ಸಾಹಿತ್ಯೋಲಾದುಪ್ಪು ಅಮೃತರ್ನ ಸಾಹಿತ್ಯೋಲಾದುಪ್ಪು ವಾ ಜ್ಞಾನಪೀಠ ಉನ್ನೆಕ್ ತಿಕ್ಕುನೆಕ್ ಐಟ್ ದಾಲಾ ಕಡಿಮೆ ದಾಂತಿನಂಚಿನ ಸೊತ್ತು ಉಂಡಾಯ್ಟ್ ಸತ್ವ ಉಂಡು ಅಮೃತರ್ನ ಆತ ಕಡಲವು ಆತ ಸಾಹಿತ್ಯ ಕೃತಿಗಳು ಉಂಡು ಆಂಡ ಅವು ಐಕ್ ಸಂವಿಧಾನದ ಎಡಮನೆ ಪರಿಚ್ಛೇದದ ಮಾನ್ಯತೆ ದಾಂತಿ ನೆಟ್ಟಾತ್ರ ತುಳುಕು ಜ್ಞಾನಪೀಠದ ಒಂಜಿ ಅವಕಾಶ ತತ್ತದ ಪೋತುಂಡು ಅವು ಆಣಂದಾಂಡ ಐಕ್ ಕಾರಣ ಪುಡು
1: ತೊಟ್ಟಿಗೆ ತುಳುಟ್ಟಾಯಿ ಮಲ್ಲ ಬೇಲೆ ಬಂಡಾಗ ತುಳು ನಿಘಂಟು
0: ತುಳು ನಿಘಂಟು ತುಳು ನಿಘಂಟು ತುಳೆ ವೀರಪ್ಪ ಮೊಯ್ಲಿಯರು ಮುಖ್ಯಮಂತ್ರಿ ಆದಿತ್ಯನಂಚಿನ ಕಾಲೋಡು ನಂಕ ತುಳು ಅಕಾಡೆಮಿ ಕೊಡ್ತೇರ್ ಕೇರಳ ಅಕಾಡೆಮಿಗೆ ಮಲ್ದನ್ ಕೇರಳ ತುಳು ಅಕಾಡೆಮಿ ಮಲ್ದನ್ ಹೂವು ಆತಜಿ ಬೋಡ್ತಿನಾತ್ ತುಳುಕು ಮಲ್ಪುಡಾಯಿನಂಚಿನ ಬೇಲೆನ ವಿವೇಕ್ ರೈಕಲು ಸುರುತ್ತ ಗುರ್ಕಾರೆ ಆದುಪ್ಪುನಾಗ ತುಳು ಅಕಾಡೆಮಿದ ಸುರುತ್ತ ಗುರ್ಕಾರೆ ಆದುಪ್ಪುನಾಗ ಆರು ಮಲ್ದಿನಂಚಿನ ಬೇಲೆ ಐಕೊಂಜಿ ವ್ಯವಸ್ಥಿತವಾಯಿನಂಚಿನ ಶಿಸ್ತುಬದ್ಧವಾಯಿನಂಚಿನ ಚೌಕಟ್ಟಿನ ತುಳು ಅಧ್ಯಯನ ಹೋಗಿ ಪಾಡ್ದು ಕೊಡ್ತೇರಾರು ಜನಕುಲ್ ನಮ್ಮ ಬಾಕಿಲು ಬಾಕಿಲಿಗೆ ಮುಟ್ಟಾವು ನಂಚಿನ ಬೇಲೆನ ಮಲ್ದೇರು ಐದು ಬೊಕ್ಕ ತುಳು ಅನುವಾದ ಕೆಲಸಗೆ ನಮ್ಮ ಜವನರಿಗೆ ಉದ್ಯೋಗ ಅವಕಾಶಗಳು ತಿಕ್ಕೊಂಡು ಭಾರಿ ಅಗತ್ಯ ಅವಡಾಯ ನಮ್ಮ ಜವನರಿಗೆ ಎತ್ತೋ ಬೇಲೆ ತಿಕ್ಕು ನಂಚಿನ ಅವಕಾಶಗಳು ಉಂಡಲ್ಪ ಓ ತುಳುತ್ತ ಅನುವಾದ ಕೆಲಸಗಳು ಅವಡಾಪುಣ ದಯಕೇಂಡ ತುಳು ಅಧಿಕೃತವಾದ ಎಡಮನೆ ಪರಿಚಯದ ಸೇರಿಸಾತಗೆ ಅಲ್ಪಾಯ್ಕೆ ರಾಷ್ಟ್ರ ಮಾನ್ಯತೆ ರಾಜ್ಯ ಮಾನ್ಯತೆ ಇತ್ತಿಸಾತಗೆ ಅವೇನು ಆಡಳಿತಾತ್ಮಕವಾದ ಬಳಸ ನೋಡುದಾಂಡ ಅಲ್ಪ ಅನುವಾದ ಕೆಲಸಗಳು ಅವಡು ಸಾಹಿತ್ಯಿಕ ಅನುವಾದಲ್ಲ ಅವಡು ಕರ್ನಾಟಕದ ಅಲ್ಪಸಂಖ್ಯಾತ ಭಾಷೆ ಆಯಿನಂಚಿನ ತುಳುಕು ಈ ರೀತಿದ ಮನ್ನಣೆ ಕೊರ್ನುಂದಾಂಡ ಬಹುಭಾಷಾ ಕರ್ನಾಟಕದ ಬಹು ಸಂಸ್ಕೃತಿದ ನೀತಿಗೆ ಒಂಜಿ ಮನ್ನಣೆ ತಿಕ್ಕೊಂಡು ಒಯ್ಕ ತುಳುಕು ಮನ್ನಣೆ ತಿಕ್ಕೊಂಡು ಆಡಳಿತ ಬೊಕ್ಕ ಶಿಕ್ಷಣೋಡು ತುಳುಕು ಹೆಚ್ಚಿನ ಅಧಿಕೃತ ಭಾಷೆದ ಮಾನ್ಯತೆ ತಿಕ್ಕಣಂದಾಂಡ ಕರ್ನಾಟಕದ ಬಹು ಸಂಸ್ಕೃತಿದ ಗೌರವಲ ತುಳುಕು ಸ್ಥಾನಮಾನ ತಿಕ್ಕೊಂಡು ತುಳು ಭಾಷಾ ಸಾಹಿತ್ಯದ ಆ ಸ್ನಾತಕೋತ್ತರ ಪದವಿ ಉಂಡು ನಮ್ಮ ಯೂನಿವರ್ಸಿಟಿ ಕಲ್ಪನ ಐಟೆ ಬಾರಿ ಆಸಕ್ತಿ ಯುವ ಪೀಳಿಗೆ ಅಧ್ಯಯನ ಮಲ್ಪು ಲೆಕ್ಕಾಪುಂಡು ಐಟ್ ಸಂಪನ್ಮೂಲ ವ್ಯಕ್ತಿಲು ಕಲ್ಪನಕುಲು ಹೆಚ್ಚಾ ಒಂದು ಬರ್ಪೇರೆ ಆತ ಮಾತ್ರ ಆತ ಇಡೀ ಆ ತುಳುಕು ರಾಷ್ಟ್ರ ಮಾನ್ಯತೆ ತಿಕ್ಕಿ ಸಾತಗೆ ನಮ್ಮ ಇಡೀ ಯುವ ಜನಾಂಗ ದಾದಾಪುಡೊಂದು ಕೇಂದ ಇನಿ ತಮಾಷೆಗೂ ಬೋಡಾದ ಅತ್ತಂದಾಂಡ ಪ್ರಚಾರಕ್ಕೂ ಬೋಡಾದ ತುಳುನು ಬಳಸುನತ್ ನಮ್ಮ ಬದುಕು ಕಟ್ಟೊಂದ್ರೆ ದಿನನಿತ್ಯದ ನಮ್ಮ ಕೆಲಸಕ್ಕೂ ಬೋಡಾದಲ ತುಳು ನಂಕು ಬೋಡು ಪನ್ಪಿನಂಚಿನ ಆತ್ಮವಿಶ್ವಾಸ ಅಕಳ್ಡ ಬತ್ತ ನಂದಾಂಡ ಆ ತುಳು ಸೈ ಪೂಜಿ ತುಳು ಶಾಶ್ವತವಾದ ಒರಿವು ನಂಚಿನ ವ್ಯವಸ್ಥೆ ಅಲ್ಪ ಹಾಕೊಂಡು ಆಯ್ತ ಮುಖ್ಯವಾದ ದಾದ ಕೇಂದ ತುಳುನು ಏತ್ ಜನ ಇತ್ತ ಒಂಜಿ ಕೋಟಿ ಹಿಡಿದು ಹೆಚ್ಚಿಗೆ ಜನ ತುಳುನು ಪಾತೇರೊಂದು ಇರುಂದಾಂಡ ಅವು ನನ ರಡ್ಡು ಕೋಟಿ ಹೆಚ್ಚಿಗೆ ಅವಳು ತುಳುನು ಪಾತೇರೋಡು ಒಲ್ಪಲ ತುಳು ಪಾತೆರ್ರೆ ಎಂಕುಲ್ ಕಿನ್ಯಪ್ಪನಾಗ ಶಾಲೆಡಮಿ ನೀ ತುಳು ಪಾತೆರ್ ನಂದಾಂಡ ಒಂಜಿ ಶಬ್ದ ಪಾತೆರ್ನ ಅವು ಆ ಬಾರಿ ಆಯ್ಕ ಶಿಕ್ಷೆ ತಿಕ್ಕೊಂಡಿತ್ತು ಅಂಡ ಇನಿ ಅಂಚಿತ್ತಿನ ಪರಿಸ್ಥಿತಿ ಇಜ್ಜಿ ಯಾಪ ಉಜಿರೆಡು ವಿಶ್ವ ತುಳು ಸಮ್ಮೇಳನ ಆಡುತ್ತುಲೆ ಐಡದು ಬೊಕ್ಕ ತುಳುಕು ತಿಕ್ಕಿನಂಚಿನ ಮಾನ್ಯತೆನೆ ಬೇತೆ ಅಪ್ಪು ನಮ್ಮ ವೀರೇಂದ್ರ ಹೆಗ್ಡೇರೇನೊಂಜಿ ಅಗತ್ಯವಾದ ನೆನಪು ಮಲ್ಪು ನಂಚಿನ ಬೇಲೆ ಪಣಿಯಾಡಿದಾರೆ ನೆನಪು ಮಲ್ಪು ನಂಚಿನ ಬೇಲೆ ಅಮೃತರೇನ್ ನೆನಪು ಮಲ್ಪು ನಂಚಿನ ಬೇಲೆ ತುಳುಕು ಏತ್ ಒಕ್ಕೂಟೋಲುಂಡು ತುಳು ಒಕ್ಕೂಟೋಲು ಏತುಂಡು ಅಕಲಿನ ಮಾತ ನೆನಪು ಮಲ್ಪು ನಂಚಿನ ಬೇಲೆ ಈ ಪೊರ್ತುಳು ಮಲ್ತೊಂದು ನನ್ನ ದುಂಬ ಆವಡಂಚಿನ ಆವಡಾಯಿನಂಚಿನ ಬೇಲೆಗೆ ನಮ್ಮ ಸುರುತ್ತ ಪದ್ಯದಿ ಓಡು ಉನೇನೆ ದಾಲಜಿ ತುಳು ಮಾನ್ಯತೆ ತಿಕ್ಕಿಡ ಬಣದು ಮರ್ಬನೆ ಆಚರಣೆ ಮಲ್ತೊಂದು ಪುನತ್ ಯೋ ಅಕ್ಟೋಬರ್ 12 ಮಗು ನಮ್ಮ ತುಳು ಪರ್ಬನೆ ಆಚರಣೆ ಮಲ್ಪುನತ್ ಅವು ಅವು ಆಚರಣೆ ಮಲ್ತದಂದ ನಮ್ಮ ಪರ್ಬೋಗೆ ಸೀಮಿತ ಆದ ಬೋಪ ನಮ್ಮ ಇತ್ತೈ ಒಂದು ತಿಕ್ಕಿನಂಚಿನ ನಂಕೊಂಚೂರು ದುಡಿಬಲ್ಲು ತಿಕ್ಕದನಿತ್ತ ಆ ದುಡಿಬಲ್ಲನ ಕೈತು ಪತ್ತು ನಂಚಿನ ಬೇಲೆನ ನಮ್ಮ ತುಳುವೇರು ಮಲ್ತ ಜಾಂದಾಂಡ ನಾನಾ 10 ವರ್ಷ ಪಾಂಡಲ ಎಡ್ಮನೆ ಪರಿಚಯದ ಸೇರವರೇ ಸಾಧ್ಯಜ್ಜಿ
1: ಅವಳ ಸಾಧ್ಯಜ್ಜಿ ಈತ ಎಂಜಿನ ಅಧಿಕೃತ ಭಾಷೆ ಮಾಡ್ತಾರೆ ಅವು ಖಾಲಿ ಪೇಪರ್ ಡೇ ಬರೆಯುವತ್ತಂದ್ರೆ ತುಳುಕ್ ಮಲ್ಲ ಲಾಭ ಹಿಡಿದು ತಿಕ್ಕ ಬೆಂದು ಈತ
2: ಚಂದ್ರ ಸರ್ ಈತ ಈತ ಪೂರ ಸರ್ ಪಂಡಿರ್ ನಮ್ಮ ವಸ್ತು ಬೇಲೆ ಮನ್ಪನ ನನ್ನ ಬಾಕಿ ಉಂಡು ಒಂದು ಕುಡಂಜಿ ವಿಷಯ ದಾದಪಣ ನಮ್ಮ ತುಳು ಭಾಷೆ ಪನ್ಪನ ಖಾಲಿ ನಮ್ಮ ತುಳುವೇರ ಮಾತ್ರ ತುಳುವೇರ ಪಣ ನಮ್ಮ ನಮ್ಮ ಹಿಂದೂ ಸಮುದಾಯದ ಮಾತ್ರ ಪಾತ್ರನತ್ ಬ್ಯಾರಿ ಭಾಷೆದ ಪಾತ್ರವೇರ ಮಾತ್ರ ವ್ಯಾವಹಾರಿಕ ಭಾಷೆ ನಮ್ಮ ಮೋಹನಾಳ್ವ ಸರ್ ಪಂಡಿರ್ ಇತ್ತೆ ಅವು ಇತ್ತ ಏತ್ ಜನ ಪಾತ್ರ ಒಂದಿಲ್ಲೇರ ಇತ್ತ ಜವನಿರ ತುಂಡ ತುಳು ಪಾತ್ರ ನಕಲ್ ತಿಕ್ಕೊಂದಿಲ್ಲೇರ ಇರ್ನ ಒಂಜಿ ಅಭಿಪ್ರಾಯ
1: ಖಂಡಿತ ಇತ್ತಲ ಸದನ್ನು ಒಂಜರೆ ಕೋಟಿ ಹಿಡಿದು ಮಿತ್ತು ಜನ ನಮ್ಮ ಖಾಲಿ ತುಳುನಾಡು ಮಾತ್ರ ಪಾತ್ರ ನಮ್ಮ ಅಮೆರಿಕ ಸಿಂಗಾಪುರ ಮಲೇಷಿಯಾ ಇಂಜಿನ ಬೇತ ಬೇತ ರಾಷ್ಟ್ರಗಳ ಪಾತ್ರ ಒಂದುಳ್ಳೇರು ಡೆಲ್ಲಿ ಪಾತ್ರ ಒಂದುಳ್ಳೇರು ಮಹಾರಾಷ್ಟ್ರ ಎಷ್ಟೋ ಜನ ತಮಿಳ್ನಾಡು ಉಳ್ಳೇರು ಕೇರಳ ಉಳ್ಳೇರು ಅಂಚ ಸುಮಾರು ಒಂಜರೆ ಕೋಟಿ ಹಿಡಿದು
2: ಜವನೇರಿಗೆ ಈ ಒಂದು ಭಾಷೆನ ಒರಿಪಾಡಂಡ ಅಕಲ್ನ ಬೇಲೆ ದಾದಾಪಂತ
1: ಜವನೇರ ನಿಜವಾದ ಜವನೇರ್ ದುಂಬರುಡು ಈ ಭಾಷೆ ಒರಿಪಾಡು
2: ಒಂದು ಭಾಷೆ ಪಾತ್ರ ಮಾತ್ರ ಆ ಭಾಷೆ ಒರಿಯಲು ಸಾಧ್ಯ
1: ಮುಖ್ಯವಾದ ನಮ್ಮ ಸುರುಮಾನ್ ಪಟೇಲ್ ಇಲ್ಲಲ್ಲ ಇಲ್ಲಲ್ಲ ಇತ್ತ ನಮ್ಮ ಇಂಗ್ಲಿಷ್ ಮೀಡಿಯಂ ಪುರ ಕಲ್ಪ ಒಂದಿಲ್ಲ ಅಂಡ ಇಲ್ಲಲ್ಲ ಇಲ್ಲದ ಭಾಷೆ ನಮ್ಮ ತುಳುವೆ ಉಪ್ಪುಡು ಆ ತುಳುವೆ ಇತ್ತಿರಂದ ಖಂಡಿತ ಆ ಭಾಷೆನ ಮರಪೂಜೆ ಖಂಡಿತ ಮರಪೂಜೆ ಆ ತುಳು ಬುಳೆಯರೆ ಅವಳು ಒಂದು ಸಾಧ್ಯ
0: ಮುಖ್ಯವಾದ ಆ ಜವನೇರು ಆ ತುಳುಟ್ಟು ಓ ಸಾಹಿತ್ಯ ಉಂಡು ಪಣದು ಅವಕ್ಕೆ ಗಂತಗೆ ಜತ್ತದು ತೆರೆಯೊಂದು ಪೂಪಿನ ಬೇಲೆ ಮಲ್ಪುಡು ಮೌಖಿಕ ಸಾಹಿತ್ಯನೇ ತುಳುತ್ತ ಮಲ್ಲ ಒಂಜಿ ಆಸ್ತಿ ತುಪ್ಪೆ ನಂಕ ಪ್ರೊಫೆಸರ್ ಬಿ ಎ ವಿವೇಕ್ ರೈಕುಲು ತುಳು ಜಾನಪದ ಅಧ್ಯಯನ ಮಲ್ದಿನ ಸುರುತ್ತ ತುಳುವೆ ಸುರುತ್ತ ಪಿ ಎಚ್ ಡಿ ವಿವೇಕ್ ರೈಕಲ್ನ ಅರ್ನ ಮಾರ್ಗದರ್ಶನ ದೆತೊಂದು ನಮ್ಮ ವಾ ಹೋರಾಟಗಾರರೆಲ್ಲ ಅರ್ನ ಮಾರ್ಗದರ್ಶನ ದೆತೊಂದು ಆ ಪೋಡು ಅಕಲು ವಿವೇಕ ರೈಕುಲು ಚಿನ್ನಪ್ಪಗೌಡ್ರು ಅಕಲು ಫಿನ್ಲ್ಯಾಂಡ್ ಜರ್ಮನಿ ಜಪಾನ್ ಇಂಚಿತ್ತಿನ ದೇಶಗಳಿಗೆ ಪೋದು ಅಲ್ಪ ಅಧ್ಯಯನ ಮಲ್ದಿನ ಅಕಲು ಅಲ್ತ ಯೂನಿವರ್ಸಿಟಿ ಅಧ್ಯಯನ ಮಲ್ದಿನ ಅಕಲು ಇನಿ ತುಳು ಖಾಲಿ ಮೂಲು ಮಾತ್ರ ಆತ ತುಳುನಾಡು ಮಾತ್ರ ಆತ ಬೇತೆ ದೇಶೋಡ್ಲ ಇತ ಸುರುಟ್ಟು ನಂಕ ತುಳುಟ್ಟು ಇಂಚಿನ ಆಸ್ತಿ ನಿಕಳ್ಳ ಉಂಡು ದೈವಾರಾಧನೆ ಪನ್ಪಿನಂಚಿನ ಒಂಜಿ ಉಂಡು ಬಣದು ಧ್ವಜಪಾದ ಕೊರ್ತಿನ ಕುಲೇ ನಂಕ ವಿದೇಶದ ಕುಲ ಬಾಸೆಲ್ ಮಿಷನರಿ ಜರ್ಮನ್ ಮಿಷನರಿ ತಕುಲಿಡೆ ಬರ್ಪುಜೇರಿಂದ ತುಳುಟ್ಟು ಅಧ್ಯಯನ ಈತ ಆಪುಜಿ ಸುರುವಾತಿನ ಅಲ್ತಡ್ದು ಆಂಡ ನಮ್ಮ ಬೊಲ್ಪುದಡಿ ಕತ್ತಲೆ ಪಂಡಿ ಲೆಕ್ಕ ನಂಕ್ ನಮ್ಮ ಆಸ್ತಿ ನಮಡ ಸತ್ವ ನಂಕ್ ಗೊತ್ತಿತ್ತು ಅಂಡ ಇನಿ ನಂಕ್ ಗೊತ್ತ ಆತಂಡ್ ಅವೇನು ನಮ್ಮ ದುಂಬುದ ಜನಾಂಗ ಇತ್ತ ಪ್ರಾಯದ ಕುಲು ಪಾತಿರ್ದು ಮುಗಿಣಿಂದ ಅಂಡ ಎಲ್ಲ ತುಳು ಸೈಪುಡು ಆಂಡ ನಮ್ಮ ಇನಿ ಏರು ಜವನೇರು ಒಂದು ಪನ್ಪ ಕಾಲೇಜ ಜೋಕುಲು ಶಾಲೆದ ಜೋಕುಲು ಒಂದು ಪನ್ಪ ಅಕಲೆಗೆ ಅಭಿಮಾನ ಪುಟ್ಟು ನಂಚಿನ ಬೇಲೆ ಮಲ್ ಪೊಟ್ಟುಲೆ ಪಾಡ್ದನ ಸಂಧಿ ಕವಿತಾ ಉರಲು ಮದಿಪು ಪಾರಿ ನುಡಿಕಟ್ಟೆ ತುಳು ಕತೆಕ್ಕುಲು ಗಾದೆಲು ಒಗಟ್ಟುಲು ಇಂಚಿನ ಒಂಜಿ ವೈವಿಧ್ಯಮಯ ಸಾಹಿತ್ಯ ತುಳುಟ್ಟು ಅವೇನು ಓದುನ ಕೆಲಸ ಶುರು ನಮ್ಮ ಮಲ್ಪವಳು
1: ಸುಮಾರು ಐವರ್ದಲ ಜಾಸ್ತಿ ಜನ ಈ ತುಳುತ್ತ ವಿಷಯ
0: ಯಾನೇ ಉದಾಹರಣೆ ಜಾನಪದ ಶಬ್ದ ಶಕ್ತಿ ಪಂಪಿನಂಚಿನ ದೈವಾರಾಧನೆದ ಪಾರಿ ಮದಿಪು ನುಡಿಕಟ್ಟದನೇ ಒಂದು ಅಂಶ ಯಾನ ಪಿ ಎಚ್ ಡಿ ಮಲ್ತದ ಅವು ಒಡೆಮುಟ್ಟ ಅನ್ಪಣ್ಣ ಇರೇಗ್ ಒಂಜಿ ನಮ್ಮ ಈ ಪ್ರಜಾವಾಣಿ ನೀ ಪೊರ್ತುಡ್ ನಮ್ಮ ನೆನಪ್ ಮಲ್ಪೋಡು ಎಂಚ ನಮ್ಮ ವಿಶ್ವ ತುಳು ಸಮ್ಮೇಳನ ನೆನಪು ಮಲ್ಪೋಣ ಅಂಚನೆ ಪ್ರಜಾವಾಣಿ ಪತ್ರಿಕೆ ನಮ್ಮ ನೆನಪು ಮಲ್ಪೋಡು ಆ ಪೊರ್ತುಡು ಬಾಲಕೃಷ್ಣ ಪುತ್ರಿಕೆ ಪುತ್ತಿಗೆ ಪಂಪಿನಂಚಿನ ಸಂಪಾದಕರು ಪ್ರಜಾವಾಣಿಡ್ ಗೇನದ ನಡೆ ಪಂಪಿನ ಒಂಜಿ ತುಳು ಅಂಕಣನು ಎಡಮ ವರ್ಷ ನಡಪಾರೆ ಅವಕಾಶ ಕೊಡ್ತೀರಿ ಓರಗು ಒಂಜಿ ಲೇಖನ ಎಡಮ ವರ್ಷ ನಡೆದಿಡು ಒಂದು ಬಾರಿ ಮಲ್ಲ ಪುದಾರ್ ಈ ಪೊರ್ತುಡು ಅವುಲ ಒಂಜಿ ಮಲ್ಲ ಕೆಲಸ ಪ್ರಜಾವಾಣಿಗೆ ಅಭಿನಂದನೆ ಮಲ್ತೊಂದುಲ್ಲೆ ನಮ್ಮ ಈ ಚಾವಡಿದ ಅಕೇರಿದ
2: ಐತೆ ಅಕೇರಿಗಾದ ಸರಿ ಈತು ಪೂರ ನಮ್ಮ ಪಾತೆರಿ ಒಂಜು ಗಂಟೆ ಎಂಚ ಪೋಣ ಗೊತ್ತಾಯಿಜಿ ಮೂಜಿ ಜನ ನಿಕ್ಲು ಪಾತೆರಿಯರ್ ಪಾತೆರ್ ನಂಚಿನ ವಿಷಯಲ್ಲು ಒಂತ ಪಂದ ಪೊರ್ತು ಒಂತಾದಿತ್ತನ ಪಾತೆರ್ ನಂಚಿನ ವಿಷಯಲ್ಲು ಮಸ್ತಿತ್ತು ನಿಕ್ಲ್ಡ ಇಡಮುಟ್ಟ ಬತ್ತರ್ ನಿನ್ನಿತ ಈ ಕಾರ್ಯಕ್ರಮ ಪಾಲ್ಪಡೆಯರ್ ನಿಕ್ಲ ಕಡೆಕಾದ ಒಂಜಿ ನಮ್ಮ ತುಳುವೆರೆಗ್ ಕೊರ್ಪು ನಂಚಿನ ಒಂಜಿ ಕೆಬಿ ಪಾತೆರ ತಂಡ ಒಂಜಿ ಎಡ್ಡೆ ವಿಚಾರ ಬಂದಿತ್ತು
0: ತುಳುವೆರೆಗೆ ಪನ್ಪುಣೆ ದೇವೇರು ನಂಕೊಂಜಿ ಭಾಷೆಯನ್ನು ಕೊರ್ತೇರು ದೇವೇರು ಕೊರ್ತಿನ ಭಾಷೆ ಒಂದು ಭಾಷೆ ನಮ್ಮತ್ತು ನಮ್ಮ ಅಪ್ಪೆ ಭಾಷೆ ನಮ್ಮ ಅಪ್ಪೆ ಅಮ್ಮೆ ಅಜ್ಜೆ ಅಜ್ಜಿ ಪಿಜ್ಜೇರ್ ನಕುಲು ಪಾತೇರ್ದಿ ನಂಚಿನ ಭಾಷೆ ಇನಿ ಅಗತ್ಯ ಯಾನು ಮುಲ್ಪಪ್ಪ ನೋಡು ವಾ ನಮ್ಮ ಪ್ರಯತ್ನ ಹೊಡೆದುಲ ಈ ತುಳು ಭಾಷೆನ ಪಾತೆರೊಂದಿತ್ತಿ ನಂಚಿನ ಅವಿದ್ಯಾವಂತೆರು ಬಂಜಿಗೆ ನುಪ್ಪುದ ಅಂತೆ ತುತ್ತರೆ ಕುಂಟುದ ಅಂತೆ ಉಬಿನೀರು ದಿಂಗದು ಬದುಕೊಂದಿತ್ತಿನಂಚಿನ ನಮ್ಮ ಮೂಲ ಸಂಸ್ಕೃತಿದ ಮೂಲ ಜನಾಂಗಲು ಹೂಮಾತ ಉಂಡು ಮೂಲ ಸಂಸ್ಕೃತಿದ ಜನಾಂಗಲು ಹೂಮಾತ ಉಂಡು ಅವು ಅಕುಲು ನೇನು ಪಾತೆರ್ದು ನಂಗ್ ಇದ ಮುಟ್ಟ ಒರಿತದ ಕೊರ್ತೀನಿ ಅಕುಲು ಅಕುಲು ಅಕಲು ಲಾಭದ ದೃಷ್ಟಿಡವೇನು ತೂತುಜೇರು ಇನಿ ನಮ್ಮ ತುಳು ಲಾಭದ ದೃಷ್ಟಿ ತೂಪಿನಂಚಿನ ನಮ್ಮ ತೂಗೊಂದುಲ್ಲ ಆಂಡ ಆ ಮೂಲ ಜನಾಂಗದ ಕುಲು ನಮ್ಮ ಹಿರಿಯರು ಆ ಕವಿತೆಲೇನು ಇರೇ ಗೋಪಾಲ್ ನಾಯ್ಕ ನಂಚಿನ ಸಿರಿ ಪಾಡ್ದನನು ಎತೋ ಗಂಟೆ ಪನ್ಪಿನಂಚಿನ ಒಂಜಿ ಸಾಮರ್ಥ್ಯ ಎತ್ತಿನ ರಾಮಕ್ಕ ಮುಗಿಯತ್ತಿನಂಚಿನ ಪಾಡ್ದನ ಕಾರ್ಯರಣಿ ಪೊರ್ತುಡ್ ನಮ್ಮ ನೆನಪು ಮಲ್ಪೋಡು ಆ ನಂಕ್ ಮೂಲ ಸಂಸ್ಕೃತಿದ ನಮ್ಮ ತುಳುತ್ತ ಆ ಮೂಲ ಜನಾಂಗಲು ಹೂಮಾತ ಉಂಡು ದ್ರಾವಿಡ ಮೂಲದ ಜನಾಂಗಲು ಅಕುಲು ಅಕಲೇನ್ ನಮ್ಮ ಈ ಪೊರ್ತುಡು ನೆನಪು ಮಲ್ಪೋಡು ಅಕಲ್ನ ಚರಿತ್ರೆಲೇನ್ ನಮ್ಮ ಓದೋಡು ಅಕಲ್ನ ಅಕುಲು ಕೊರ್ತಿನಂಚಿನ ಭಾಷೆ ನಂಕವು ದೇವೇರ್ ಕೊರ್ತಿನಂಚಿನ ಭಾಷೆ ಅವೇನ್ ನಮ್ಮ ದೇವೇರ್ ಲೆಕ್ಕ ತುವೋಡು ಪವಿತ್ರವಾಯಿನಂಚಿನ ಭಾವನೆಡು ನಮ್ಮ ಅವೇನು ತುವೋಡು ತುಳು ಪನ್ಪಿನವು ಕೇವಲ ಒಂಜಿ ಭಾಷೆ ಅತ್ತು ಅವು ನಮ್ಮ ಬದುಕು ಪನ್ಪಿನೇನು ನಮ್ಮ ತೆರಿಯೋ ನೋಡು ಅವೇನು ತುಳುನು ಬುಲೆಪಾವು ನಂಚಿನ ಬೇಲೇನು ಮಾತೆರ್ಲ ಪಾತೆರು ನಂಚಿನ ಬೇಲೇನು ನಮ್ಮ ಮಲ್ಪೋಡು ಪಣದ ಎನ್ನ ಅಭಿಪ್ರಾಯ
1: ತುಳು ಒರಿಪವನು ಬಂದಾಗ ತುಳು ಒಂಜಿ ಶಾಲೆಗೆ ಕಲ್ತದ ಕಾಲೇಜಿಗೆ ಕಲ್ತದ ತುಳು ಅರಿ ಹೊಡೆದು ಅತ್ತೆ ಮೇರ್ ಪಡ್ಲಕ್ಕೆ ಮೌಖಿಕ ಭಾಷೆ ಪಾತೆರ ಪಾತೆರದ ತುಳು ಅರಿಪಡತ್ತಂದ್ರೆ ಇಲ್ಲಲ್ಲ ಇಂಗ್ಲಿಷ ಬೇತ ಭಾಷೆನ ಪಾತೆರ ತುಳು ಅರಿಪಾಯಿರ್ತ ಅದ್ದೆ ಅಜ್ಜಿ ನಮ್ಮ ಹಿರಿಯ ಕ್ಲೇಡ್ದಿಂಚ ತುಳು ಪಾತೆರದ ಬೈದ್ರೆ ಅಂಚ ಭಾಷೆ ಬರೀದನ್ರಿ ನನ್ನ ದುಂಬುಗಳ ಯಾನ್ ಪಂಡ್ಕೊಂಡಾಗ ಇಲ್ಲಲ್ಲ ನಮ್ಮ ತುಳುವೇರು ನಮ್ಮ ತುಳುಟೆ ಪಾತೆರ್ಗ ಆ ಮೂಲಕ ನಮ್ಮ ಜೋಕ್ಲಿಗೆ ಇಟ್ಟು ಅಭಿಮಾನ ಪುಟ್ಟಾಗ ಆ ತುಳು ಒರಿಪಾಗ ಎನ್ನ ಅಭಿಪ್ರಾಯ
2: ಮಸ್ತ್ ಖುಷಿ ಅಣ್ಣ ಸರ್ ಇರುವೆರ್ಲ ಬಾರಿ ಪೊರ್ಲುಡು ಪಾತಿರ ಅವೇತ ಒಟ್ಟುಗು ಡಾಕ್ಟರ್ ಎಂ ಮೋಹನ್ ಆಳ್ವ ಅರ್ನ ಉಂಜಿ ಪೊರ್ತುಲ್ನ ನಮಕ್ ಕೊಡ್ತೀರ್ ಕಾರಣಾಂತರಿಗೆ ಬರಿಯರಾಯ್ ಜಿಜಿನ ಬತ್ತದ ಪಾತಿರ್ನಾರ ಮೂಲು ಆಂಡಲ್ಲ ಏನೈತ ಈ ಕಾರ್ಯಕ್ರಮ ಈತ ಪೂರ ನಿಕ್ಲು ಪಾತಿರ್ನ ನಿಕ್ಲನ ಈ ಒಂಜಿ ಅಮೂಲ್ಯವಾಯಿನಂಚಿನ ಪೊರ್ತುನು ಕೊಡ್ತಾರೆ ನಿಕ್ಲೆಗ್ ರೇಡಿಯೋ ಸಾರಂಗ್ ಕಡೆದು ಉಡಲ್ ದಿಂದಿನ ಸೊಲ್ಮೇಲೆ ಸಂದ ಒಂದಲ್ಲ
0: ಇಂಕುಲ್ ಅಂಚಿನ ಪಂಪಿಂದಾದ ಪನ್ನಾಗ ಈ ತುಳುತ್ತ ಬೇಲೆಗೆ ಸೈಂಟ್ ಅಲೋಶಿಯಸ್ ಶಿಕ್ಷಣ ಸಂಸ್ಥೆದ ಸಮುದಾಯ ಬಾನುಲಿ ರೇಡಿಯೋ ಸಾರಂಗೆ ದಿಂಜ ಪ್ರಾಧಾನ್ಯತೆಯನ್ನು ಕೊಡ್ತುಂಡು ಈ ತುಳುತ್ತ ಬುಲೆಚ್ಚೆಲಿಗೆ ಇನಿ ನಮ್ಮ ಪಡೆಪಿನಂಚಿನ ಸಂತೋಷದ ಒಟ್ಟುಗೂ ಆ ರೇಡಿಯೋ ಸಾರಂಗಲ ಸೇರೊಂದು ಕೆಲಸ ಮಲ್ದಿಂಡು ಪಂಪಿನಂಚಿನ ಪಾತಿರನ್ನು ಪನರೆ ನನಲ ರೇಡಿಯೋ ಸಾರಂಗ್ ಆ ಈ ತುಳುತ್ತ ಬೇಲೆನ್ ಮಲ್ತೊಂದು ಉಪ್ಪಡು ಅಕಲೆಗೆ ದೇವೇರಿ ಶಕ್ತಿ ಕೊರಡು ಅಂದ್ರೆ
1: சொல்லி எங்களுடைய லெத்தது துளுத்த பக்கே எங்களை பாத்திரக தமிழ் பெற அவகாசம் கிடையாது நீங்களுக்கு திஞ்சு விடுறது
2: சொல்மேல் இருவருக்குல ಇನ್ನಿತ ತುಳುಚಾವಡಿ ನೇರ ಪ್ರಸಾರ ಕಾರ್ಯಕ್ರಮದ ಪಾತ್ರೊಂದಿತ್ತಿನಂಚಿನ ವಿಷಯದಾದ ಪಂಡ ತುಳು ಭಾಷೆಗೆ ರಾಜ್ಯ ಮಾನಾದಿಗೆ ಪನ್ಪನಂಚಿನ ವಿಚಾರಗ ಪಾತ್ರಕತೆ ನಡತ್ತಿಂಡು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಮೂಡಬಿದ್ರೆ ಮುಲ್ತ ಗುರ್ಕರ ರಾಯ್ನ ಡಾಕ್ಟರ್ ಎಂ ಮೋಹನ್ ಆಳ್ವ ಅಂಚನೆ ತುಳು ಜನಪದ ವಿದ್ವಾಂಸರಾಯ್ನ ಡಾಕ್ಟರ್ ಗಣೇಶ ಮಿನ್ ಸಂಕಮಾರ್ ಅಂಚನೆ ನಮ್ಮ ತುಳುವ ಸಾಹಿತಿ ಶ್ರೀ ಚಂದ್ರಹಾಸ ಕಣಂತೂರು ಮೊಕುಲ್ ಮೂರ್ಜಿ ಜನ ಈ ಬಗೆಟ್ ಒಂಜಾತ ವಿಷಯ ತೆರಿಪಾದಿರು ಅವೆತ ಒಂಜಿ ಪೊರಂಬಾಟದ ದಿನಕುಲಾದಿಪ್ಪು ಐದು ಬೊಕ್ಕ ನಡತ್ತಿನಂಚಿನ ಒಂಜಾತ ವಿಚಾರಾಧಿಪತಿನ ನನ್ನ ದುಂಬಗೆ ಎಂಚ ಕಾಲಿ ರಾಜ್ಯ ಭಾಷೆ ಆಂಡಯ ರುಚಿ ಅವಕ್ಕೆ ಉಪ್ಪು ನಂಚಿನ ಬೇಲೆ ಐಕ್ ಬನ್ಪೊಡಾಯಿ ನಂಚಿನ ಕಜ್ಜ ಮಸ್ತು ಉಂಡು ಆ ಬಗ್ಗೆ ಇಟ್ಲ ಬಾರಿ ಪುರ್ಲುಡು ಇನಿತ ಈ ಕಾರ್ಯಕ್ರಮದ ತೆರಿಪಾದಿರಿ ಮೆಕ್ಲೆಗೆ ಸೊಲ್ಮೇಲೆ ಸಂದಾ ಒಂದು ಇನಿತ ತುಳುಚಾವಡಿ ಕಾರ್ಯಕ್ರಮದ ಬಿದಡ್ ನಂಚಿನ ಪೊರ್ತು ನನ್ನ ತುಂಬದ ತುಳುಚಾವಡಿ ಕಾರ್ಯಕ್ರಮದ ತಿಕ್ಕಗ ಆತನಿಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಮಂಗಳಾದೇವಿ ದೇವಸ್ಥಾನದಲ್ಲಿ ನಡೆದ ಯಕ್ಷ ತುಳು ಪರ್ವ ಈ ಕಾರ್ಯಕ್ರಮದಲ್ಲಿ ಡಿ ಮನೋಹರ್ ಕುಮಾರ್ ಅವರ ರಚನೆಯ ಶ್ರೀಮತಿ ಶ್ರೀಪತಿ ತುಳು ಯಕ್ಷಗಾನ, ಭಾಗವತರು ರವಿಚಂದ್ರ ಕನ್ನಡಿಕಟ್ಟೆ, ಚೆಂಡೆ ಹಾಗೂ ಮದ್ದಳೆ, ಕುಮಾರ ಸುಬ್ರಹ್ಮಣ್ಯ ಭಟ್ ಒಳಕುಂಚ, ಚಂದ್ರಶೇಖರ ಗುರುವಾಯನಕೆರೆ. ಪಾತ್ರವರ್ಗದಲ್ಲಿ ಡಿ ಮನೋಹರ್ ಕುಮಾರ್, ವಿನೋದ್ ರೈ ಸೊರಕೆ, ತಿಲಕ್ ಹೆಗ್ಡೆ, ಡಿ ಸಂತೋಷ್ ಕುಮಾರ್, ಶಶಿಧರ ಬಾಚಕೆರೆ, ದಿವಾಕರ್ ರೈ, ದಿನೇಶ್ ಕೋಡಪದೌ, ಎಂಕೆ ರಮೇಶ್ ಆಚಾರ್ಯ, ಸಂಜಯ್ ಕುಮಾರ್ ಗೋಣಿಬೀಡು, ಕಡಬ ಶ್ರೀನಿವಾಸ್ ರೈ. ಈಗ ಶ್ರೀಮತಿ ಶ್ರೀಪತಿ ಈ ತುಳು ಯಕ್ಷಗಾನದ ಮೂರನೇ ಕಂತು.
1: ಎಲ್ಲ ಬರ್ತೀವಿ ಹೋದ ಅನ್ನ ಬೇಕಾದ ಆಲತ್ತು ಮಗ ಒಂದೇ ಪಾತ್ರ ಆಸೆ ನಡೀತದೆ.

0: ಮನಸ್ಸಿಗೆ ಭಾರಿ ಸಂತೋಷ. ಈತನಿಗೆ ನಿನ್ನನ್ನು ತೂವ ನಿಂತೇನೆ, ನನ್ನ ಎಲ್ಲ ಮಕ್ಕಳು ನಿನ್ನನ್ನು ಪ್ರಿಯರ ಕಾಪಿ ಜತ್ತ ಮಗ ಒಂದು ಉಳಿದ ಬೇಜಾರು.
1: ಆಂಡವ
0: ಒಂದು ಪಾತ್ರ ನೋಡಕ್ಕೆ ಮುಂದೆ ಮಗ
1: ಖಂಡಿತವಾದ ದಾರಾಳ
0: ತಪ್ಪೇನ್
1: ಅಯ್ಯೋ ದೇವರೇ, ಯಾರು ಎನ್ನ ಬಗ್ಗೆ ನೀನುಂಡಿ
0: ಈ ಗುರುಮಠ ಜನ ವಿದ್ಯಲ್ಲಿ ಕಲ್ಪಾದೆ ಆದ್ರೆ ತುಂಬುದೇ ಮತ್ತೆ ಒಂದು ಕಟ್ಟು ಕಟ್ಟಲ್ಲ ಕಲ್ತದ ಫೋನ್ ಒಂದು ಗುರುಕುಲಕ್ಕೆ ದಾದರ ಒಂದು ಗುರುಕಾಲಿಗೆ ಕೊಟ್ಟು ಹೋಗ್ತೀರಿ. ಅವು ವಸ್ತು ಎದ್ದು ಮಲ್ಲ ಮುಖ್ಯ ಒಂದು ಕಾಣಿಕೆ ನಾವು ಪಡ್ಕೊಡ್ತೀರತ್ರ. ಅಣ್ಣ ನೀನಲ್ಲ ಕೇಳಲು ಅಂತ ಕೇಳ್ತದಿಲ್ಲ ಅಪ್ಪ ಏತಿಲ್ಲ ಕೊರ್ವೆ ಅತ್ತ. ಅಣ್ಣ ಯಾನು ಕೇಳಿ ನೀ ಕೊಡ್ತೇನೆ ನನ್ನ ಕೈ ತಟ್ಟದ ಭಾಷೆ ಕೊಪ್ಪ ನಮಗ ಎನ್ನ ಮಗನ ಮದ್ವೆ ಅದು ಎನ್ನ ಇಲ್ಲದಿ

குருவின் பாவனை

ಯಾರು ಪ್ರಾಣಿ ಎಕ್ಕಾಲ ಕತ್ತೀತಿ ಈ ಅರಸ ಮಗಳು ಸಂಪತ್ತು ಸೋಬಾಗಿದ ಗೋಕುಲ ತಿಂಡಿ ಮುಂದು ಮಾತ ಶಾಶ್ವತ ಆಪು ಜನ ಆಪು ಜನ ಇಂದ ಎಂದ ಮಾತನ ಸರಿಯಾದ ತಿಳಿದಿಲ್ಲ ನಿನ್ನ ಸಂಪತ್ತು ಸೌಭಾಗ್ಯ ಮಾತ ಸರ್ವದಾ ಬೀದಿ ಪಾಲಾದು ಲಕ್ಷ

0: ಕೈ ಮುಗಿದ ಆಶೀರ್ವಾದಕ್ಕೆ ಹೆಣ್ಣಕ್ಕೆ ಶಾಪ ಕೊರ್ತೀನಿ,
1: ಶಾಪ ಕೊರ್ನತ್ತಿ
0: ಬುಕೈನ ಶಬ್ದ ಹೆಂಗಿನವು
1: ಸುಬ್ಬಾವಡೆ ಮಂಗಳ
0: ಒಂದು ರೀತಿಯ ರೋಗ ಅಂತ ಸ್ವಾಮಿ
1: ಸುಬ್ಬ ಎದ್ದ್ಯಾಪನ
0: ಶುಭ ಅವಳು
2: ಮಂಗಳ ನಿನ್ನ ಕುಟುಂಬ ಸಂಸಾರ
0: ಸ್ವಾಮಿ
1: ಲಗಾಡಿ ಬಲ್ಲಿ ಉತ್ತರ ಸ್ಥಳ ಅಭಿವೃದ್ಧಿ ಆದ
0: ಅಭಿವೃದ್ಧಿ ಆದೆ ಎದ್ದೆ ಪುನಃ ಪಡೆಯಲ
1: ಇದನ್ನ ಮಲ್ತಿನ ಮಾತ ಅಲ್ದೋರು
0: ಅರ್ಧ ಕಾಪುಡು ಸ್ವಾಮಿ
1: ಅನುಭವಿಸೋದು
0: ಈ ರೀತಿ ಬಂದಿನಿ ದಾದಾ ಶುಭ ಆದ್ರೆ ಮಂಗಳ ಅವು ಅಂಟ ಮಂಗಳ ಮಂಗಳ ಕಾಪುಡು ಅಂಚತ್ತು ಶುಭ ಅವಡು ಮಂಗಳ ಅವಡು ಬದುಕಡಿ ಎಡ್ಡಾಲ ಅಂಚ ಮನೋಡು ಸ್ವಾಮಿ ಸ್ವಾಮಿ ಪ್ರಾಣಿ ಎಂದು ತೆರೆಯೋಣ ಬರೋಡು ಇದನ್ನು ಪುಣ್ಯರ ಬಂಡ ಅದನ್ನ ಆಕ್ಷೇಪ ಐತಿ ಈರಗಿಂಚನೇ ಕುಲ್ಲೋಡ ಐದು ಜಾಗಿದೆ ಅಂತ ಓ ಈ ಬೈಟ ಪಲ್ಲ ಅವನು ತತ್ತ ಮೈಕಿದ್ರಿ ಅವನುಂಡು ವ್ಯವಸ್ಥೆ
1: ನಿಖಿಲ್ನಾಥ್ ಪಲ್ಲ ಇಂಚನೇ ಕುಲ್ಲು ನಕ್ಕುನ್ನ ಇಂಚ ಕುಲ್ಲು ನೆಚ್ಚದು ಕೆದಪು ಮಾತೇನು ಆಲಸು ಅದೆಲ್ಲ ದಾಯೆ ಅಂತ ಕುಲ್ಲಿನಿ
0: ದಾಯೆ
1: ನಮ್ಮ ಗುರು ಮಾತಾಡ್ತು ಒಂದು ಪುಡೆ ಅಂತ ಕುಲ್ಲು ಕುಲ್ಲುದು ಈ ಪುಡೆ ಎತ್ತರ ನೈಕಿ ಇಷ್ಟ ಕುಲ್ಲಿನಿ
0: ಸರ್ ಸ್ವಾಮಿ ಈ ದಾಯೆ ಕುಲ್ಯ ಗೊಚ್ಚಿ ಈರಗ ಬಹುಶಃ ಕುಲ್ಲು ನಚ್ಚಿನ ಯೋಗನೇ ಇಚ್ಚಿ ಇದು ಉಂತದೇ ಪಾತ್ರಲ್ಲಿ ಈರಲ್ಲಿ ಬೆಕ್ಕು ತುಂಬ ನೀ ಊರುಡು ತುಂಬ ಎತ್ತಿ ಅತ್ತಿ ಹಕ್ಕು ಗುರುತಾಡ್ತಾ ಇದ್ದಿ ಹೊಸ ಮೂಲೆ ಇಲ್ಲ
1: ಅಣ್ಣಿ
0: ಅಪಗಾಂಡ ವಾಗು ಹುಡುದು ಬೈದರು ಗೋಡೆ ಪೋಪನಾರು ಏನೇ ತೀರ ಬೈದಾರ ಎಂತದಾಲ ಕೊರಿಯರ ಬೈದಾರ ಅತಿ ಏನರ್ತದಾಲ ಕೇಳಿಯರ ಬೈದಾರ
1: ಈ ಜನ ನೊರೆ ಸಿಂಹ ಅತಿ
0: ನೊರೆ ಸಿಂಹ ಅತಿ ನರ ಸಿಂಹ
1: ಅವ ಕಾಲಿ ನರ ಸಿಂಹ ಅತ್ತೆ ಬೊಕ್ಲ ನರ ಸಿಂಹ ಮೋನೆ ತೂ ನಗನೆ ಒಂದಿ ಬೊಕ್ಲ ಬೊಕ್ಲ ಟು ನಂಚ ಬೊಕ್ಲ ನರ ಸಿಂಹ
0: ಬೊಕ್ಲ ನರ ಸಿಂಹ ಅತ್ತು ಉಗ್ರ ನರ ಸಿಂಹ
1: ಬೊಕ್ಲ ನರ ಸಿಂಹ
0: ಬಟ್ಲಿ
1: ಯಾನ ಏನನ್ನ ತಿದ್ದಲ್ಲ ಬಟ್ಲಿ ಬ್ಲಾನಿ
0: ಬಟ್ಲು
1: ತಾಪ ಕೊಲ್ಪೇನೆ
0: ತಾಪ ಸ್ವಾಮಿ ಶಾಪ ಅಂದವಳು
1: ಎಂದ ಕುಸಾಲು ಗೊಬ್ಬಚ್ಚಿ ಏನನ್ನು ತಿದ್ದರೆ ನಿಖಿಲ್ ಜನ
0: ಮಲ್ಲ ಜನ ರಾಣಿ
1: ರಾಣಿ ಅಂದ
0: ರಾಣಿಯರ ಮಿತ್ ಭಾರಿ ಗೌರವ ಉಂಟು
1: ರಾಯ
0: ಬಲ್ಲಿ ರಾಣಿಯರಿಗೆ ಮಾತ್ರ ಒಂದು ಭೇತ ಕುದರದಿದ್ದು
1: ಎಂತ
0: ಭೂ ಸೂರ್ಯರು
1: ಅನ್ನಂದಿ
0: ಬಂಡದಾದ
1: ಹೇಗ ಗೊತ್ತು
0: ಭೂಮಿಯ ಕಣ್ಣಿಗೂ ತೋಜಿನಂಚಿನ ದೇವರು ಬಂಡವು ರಾಣಿಯರು
1: ಅಂದ ಬ್ರಾಹ್ಮಣ ದೈವಾಧೀನ ಬಂಡಿರ ಅಂದ ಅಂಚತ್ತ ಬ್ರಾಹ್ಮಣ
0: ಮಂತ್ರದಾಧೀನ ಮಂತ್ರ ಬ್ರಾಹ್ಮಣರಾಧೀನ ಅದರದು ಗೊತ್ತ ಈ ರೀತಿ ಪ್ರಾಣಿ ಅದು ತಾಯಿ ಬುಟ್ಟಿಯರು ಪ್ರಾಣಿ ಎಂದು ಬಂದದ್ದು
1: ಬನಿಯಲ್ಲ ಯಾನ ಇಟ್ಟ ಕುದಂಜಿಲ್ಲ ಬಂದ ಇನ್ನೇನು ಕಟ್ಟೊಂದ ಇನ್ನು ದಾಯ ಬಂದು
0: ಸರಿ ಪಡೆದು ಬೈದಾರೆ ದಾಯ ಬೈದಾರೆ ಬನೋಲಿ
1: ಏನೋ ಉಲ್ಪ ದಾಯ
0: ಉಲ್ಪದಾರ ನೀರಿನ ತೂನಗನಂದ ಜಾತ್ರೆ
1: ಎಂಟ ನೆಲ ಇದ್ದಿ
0: ಅಂಚ ತಿರುಗೊಂದು
1: ತಿರುಗಾಟ
0: ಕೆಲವು ನೆಲ ಇದ್ದ ಅಂದ್ರೆ ನೆಂಚೇನೆ ಸ್ವಾಮಿ
1: ಇಂಚಿನ
0: ಒಂದು ಇಜ್ಜ ತಿರುಗೊಂದು
1: ಅಣ್ಣ
0: ಅಪ್ಪ ಸಾಧಿ ತತ್ತು ಬೈದಿನ
1: ಯಾನು ಬಲಿಮ ಬಂತ ಬುಕ
0: ಬಲಿಮದ ಮಕ್ಕಳು
1: ಅಂದ
0: ಅಣ್ಣ ಈರ್ನ ಬಲಿಮೆ ಬಹುಶಃ ಇದೆ ಗೊತ್ತಾಗುತ್ತೆ ಜಡ
1: ಎನ್ನ ಉದ್ದಿ ನಮ್ಮ ಬಲಿಮೆ ಬಂದ್ಕೊಂಡು ಅಕ್ಕಲ ಅಕ್ಕ ನೇನು ಕುಡೋಲಿ ಅದಕ್ಕೆ ಇದ್ದಾರೆ ಕುಜಾಲ್ ದೆಪ್ಪುನ ಪ್ಯಾಯನೆ ನಾಯಿಗೆ ದೆಪ್ಪೆಲ್ಲ
0: ಹಾಕ್ಬೇಕು ಸರಿ ಸರಿ
1: ಇದ್ದ ನಿನ್ನ ಕೈ ತೂದು ಬಲಿಮೆ ಬಂದ್ರೆ ಕೈ ಕೊಡು
0: ಕೈ ಕೊಡ್ದು ಅಭ್ಯಾಸ ಇತ್ತು
1: ಸ್ವಾಮಿ ದುಂಬು ಕೊಲೊಂದಿತ್ತು ಅಲ್ಲಿಗೆ
0: ಏರ್ ಬನ್ನಿ
1: ಹತ್ತು ನಕ್ಕಳಲ್ಲಿ ಮಾತ್ರ ಮಲ್ಲ ಮಲ್ಲ ಜನ ಕೊಡೋದು ಕೈ ಕೊಡ್ದು ಲೆಪ್ಪ ಹೇಳ್ತಾರ
0: ಸ್ವಾಗತ
1: ಅಂಚ ಕೈ ಕೊಡ್ಲಿ ಅಂತ ಬಣ್ಣತ್ತಿ ಇಂಚ ಕೈ ಕೊಡ್ಲಿ ಅಂತ ಬಣ್ಣತ್ತಿ ಇಂಚ ಕೊಡ್ಲೆ ಬನ್ನಿ ಬಲಿಮೆ ಬನ್ನಿ ಅಲ್ಲ
0: ಸತ್ಯ
1: ಈಗ
0: ಬಲಿಮೆ ಗೊತ್ತುಂಡ
1: ಖಂಡಿತ
0: ಕೈ ತೂತು ದಾದಾಳ ಪಟ್ಟಿದೆ ದಾದಾಳ ಪಡೆಯಲಿ
1: ಜನಿವಲ್ಲ ತಂದು ಸೋಜ್ಯ
0: ಅವು ತುಂಡಗ ಬಂದಿದ್ರು
1: ಬಂದಿದೆ ಅದು
0: ನೀರು ತೋಜ ಒಂದು ಏ ತೋರ್ಷ ಅಂತ
1: ನೀರು ತೋಜ ಇಲ್ಲ ಜನಿವಲ್ಲ ಒಲ್ಸೋಕೊಂಡ ಪಗಪ್ಪು ಗೊತ್ತುಂಡ
0: ಹಾವು ಸ್ವಾಮಿ ಏನು ಆಕ್ಷೇಪ ಜೈನ
1: ಅಂಚತ್ತಿ ಯಾನು ವರ್ಷಗಳ ಬಗಪ್ಪುನೆ ಅತ್ತ
0: ಅಂದ್ರೆ
1: ಆರೋಗ್ಯ ಪುಲ್ಸೋತು ನಾಳೆ ದಿನಾಲ ಬತ್ತು ಸರ್ತಿ ಬಗಪ್ಪ ಐಕೆ ಯಾರು ಜನ ಕೆಲವು ಜನ ಎದೆ ತಗಾಯ್ತು ಉಂಟು ಐದು ನಮ್ಮ ಬೋದು ಮನೆಯಲ್ಲ ಬಳ ತಗಾಯ್ತು ಕೆಲವು ಗಾಡಿ ಹೋಗ್ಬೇಕು ನಮ್ಮ ನೆನ ತಂದು ಒಪ್ಪ ಈ ಗಾಡಿ ಹೋಗಿ ಈ ನೆನಪು ನಾವು ಕ್ರಮ
0: ನೆನಪು
1: ಮತ್ತೆ
0: ಮತ್ತೆ ಸರಿ ಈ ರೀತಿ ವಾಕೈಟು ಉಳ್ಪಾರ ಗಾಡಿ ಹೋಗ್ಬಾರ ನಡೆದು ಹೋಗ್ಬಾರ
1: ಏನು ಬಲಿಮೆ ಬಲಿಮೆ
0: ಬಂತೆ ಸತ್ಯನೇ ಬನೋ
1: ಇಲ್ಲಿ ಎಂಡಬೋದು ಗಾಡಿ ಕೇಳುವ ಎಂಕ್ಲೇಗು ಕೊಡ್ಪಣ ಎಲ್ಲ ನಿಖಿಲೇ ಹೋಯ್ತಿದ್ದು ನಿಖಿಲ್ ಗಾಡಿ
2: ಎಂಟು ಹತ್ತಿದ ಬಿಡಿತ್ತು ಬತ್ತು ಬತ್ತದ ಲೇಖೆ
0: ಗೊತ್ತಾಗ ಬತ್ತು ಬತ್ತದ ಐದು ಉಂಟು ಬಂದಿನ
2: ಬೇತೆ
0: ಅರ್ಥ
2: ಯಾನೆ ಈ ಊರು ಎಂಚ ತಿರ್ಗೊಂದು ತಿರ್ಗೊಂದು ಬಂದಾಗ ಇಲ್ಲಿನ ಬಗ್ಗೆ ಮಾತೆಲ್ಲ
0: ಪುಗಾಂದೆ
2: ಅಂದಿಗೆ
0: ಸರಿ ಸಮಾನ
2: ಬನ್ನಿ
0: ಅತಿ ಎಲ್ಲಿ ಶಬ್ದ
2: ಒಯ್ಕೊಳ್ಳು ಅತ
0: ಕೆಲವು
2: ಶಬ್ದಗಳು
0: ಅವು ಅಪಾರ್ಥ ಕಲ್ಪಿಸ ಉಂಟು ಸರಿ ಪಾಂಡ ಇರ ಶಬ್ದ ಪ್ರಯೋಗ ಉಂಟತ ಅವು ಬೇತೆ ಕೆಡೆ
2: ನಾನು
0: ಈರಿನೊಟ್ಟಿಗೆ ಸೇರಿದ ಯಾನವೇನು ಕಲ್ಪಡಬಹುದು
2: ಇನ್ನ ಬಗ್ಗೆ ತಾನೇ ಸಲಿ ಸಮಾಜದ ಬರೀ ಬಂದೇ ಊಟ ಬಂದ್ಬೇಡಿ ಜೋಡು
0: ಮಕ್ಕಳಿಗೆ ನೀರು ಬಂಡಿ
2: ಜೋಡು
0: ಒಂಜಾರಡ್ಡ ಏತುಂದು ಸ್ವಾಮಿ ಬೇರು ಬಂಡಿನಿ ಇವಾಗ ಏನಾದ್ರು ತೂಣಗಳ ಗೊತ್ತಾಪು ಜೊಂಜಿ
2: ಜೊತೆ
0: ಜೋಡಿ ಜೋಡಿ ಆಕಾಶದು
2: ಆಕಾಶನೇ ಸಮ
0: ಸಮುದ್ರ
2: ಕಡಲೆಗೆ ಕಡಲೇನೆ ಸಮ
0: ಭೂಮಿಗೆ
2: ಭೂಮಿಯೇ ಸಮ
0: ಅಂಚನೆ ಎಂಕ್ ಯಾನೆ
2: ಎಂಕ್ ಯಾನೆ
0: ಹತ್ತದು ಬಂಡ್ರಿ ಹೆಜ್ಜಿ
2: ಅದೇ
0: ಅಂದಪ್ಪ
2: ಅದೇ ತಲುಪಿಡೆ ಯಾನ ತೀರ್ನ ಮೋನೆ ತೂದು ಬಂದ್ಕೊಂಡ ಈಗ ಗೊಂಜಿ ಯೋಗ ಉಂಟು ಆಯ್ನಾತ ಬೇಗ ಒಂಜಿ ಉಂಡು ಇದೆ
0: ಈಗ ಪಂಪಿನಲ್ಲೇ ಕೊಡು ಬೆಟ್ಟು ತಿನ್ಕೊಂಡ ಯೋಗ ಉಂಟು ಬಂದಿನ ಅಂತಿರ ಒಂದು ಸ್ವಭಾವ ಉಂಟು ಆ ಪಾತೆರು
2: ಬೆಟ್ಟು ತಿನ್ಕೊಂಡು ಬೆಟ್ಟು ಮಲ್ಪಿನ ಯೋಗ ಉಂಟು ಇಲ್ಲ ಮೋನೆಯಲ್ಲಿ
0: ಸಂಪಾದನೆ
2: ಸುಲೂಪು ಒಂಜಿ ಗಾಡಿ ಮಾಡ್ಪಾಡಿ ಲಟ್ಟಿ ಗಾಡಿ ಮಾಡ್ಪಾಡಿ ಬುಕ್ಕ ಪತ್ ಇರುವತ್ತೈದು ಗಾಡಿ
0: ಮಾಡ್ಪಾಡಿ
2: ಸಂಪಾದನೆ
0: ಅವನು ಗುಟ್ಟು ಗೊತ್ತಾದ
2: ಅಂಚಾನೆ ನೀನು ಒಂದೇ ಊರು ಕುಳ್ಳನ ಸಮತ್ತಿ ನಾನು ಒಂದು ಕೆಲ ಒಂದು ಲಡು ಮೂಜಿ ಊರು ನಿನ್ನ ಕೈ ಇಟ್ಟ ಉಳೈ ಮಲ್ತೊಂಡ ಈರು ಬಾರಿ ಮಲ್ಲ ಜನಾಪ
0: ಈರು ಬಂದಿನ ದಾದನ ಸತ್ಯ ಎನ್ನ ಬದುಕಿಲ್ಲ ಉಯ ದೇಯಂಕ್ ಸಾಧನೆ ಮಲ್ಪಡು ಮಿತ್ತು ಮಿತ್ತು ಮಿತ್ತು ಮಿತ್ತು ಮಿತ್ತು ಬೋಡು
2: ಮೆತ್ತು ಕರಪುಡಿಯಲ್ಲ ನಾನು ಬರ್ತೀನಿ
0: ಆನೆ ಕೊಂಚ ಸಾಧಿಂದು ಬರ್ಚ
2: ನಾನು ದೋದೆ ಬೆತ್ತ
0: ಸಾಧನೆ ಗೊತ್ತು ಅಂದ
2: ನೀವು ಮುಲ್ಪನೆ ಕೈತಂದ ಊರು
0: ಊರು
2: ಶ್ರೀರಂಗ ಧಾಮ
0: ಶ್ರೀರಂಗ ಧಾಮ
2: ಶ್ರೀರಂಗ ಧಾಮ
0: ರಂಗಧಾಮತ್ತಿ ಶ್ರೀರಂಗ ಧಾಮ
2: ಶ್ರೀರಂಗ ಧಾಮ
0: ಈರಿನ ನಾಲಗಡೆ ಸರಸ್ವತಿ ದೇವಿ ಊರ್ದು ಕುಡಿಯರೊಂದು ನಾನು
3: ಇದುವರೆಗೆ ಇತ್ತೀಚೆಗೆ ಮಂಗಳಾದೇವಿ ದೇವಸ್ಥಾನದಲ್ಲಿ ನಡೆದ ಯಕ್ಷ ತುಳು ಪರ್ವ ಡಿ ಮನೋಹರ್ ಕುಮಾರ್ ಅವರ ರಚನೆಯ ಶ್ರೀಮತಿ ಶ್ರೀಪತಿ ತುಳು ಯಕ್ಷಗಾನದ ಮೂರನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ನೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
4: ನಾನು ಒಮ್ಮೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
5: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
6: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICU ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
7: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರ್ದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಿಖಿಲ್ಕಿನೊಂದುಲ್ಲರ ರೇಡಿಯೋ ಸಾರಂಗನಾಟ್ 7.8 ಎಫ್ಎಂ ಇನಿತ ತುಳು ಕಾರ್ಯಕ್ರಮಡು ಇಂಚಿಪ್ಪ ಎಜೆ ಗ್ರ್ಯಾಂಡ್ ಹೋಟೆಲ್ ಸಭಾಂಗಣದ ತುಳು ವಿಕಿಪೀಡಿಯಾ 10ನೇ ವರ್ಷದ ಸಂಭ್ರಮ ಈ ಲೇಸ್ಡ್ ಪಾತಿರ್ನ ಬಿನ್ನರ್ ನಕ್ಲನ ಪಾತಿರ್ನ ಕಿಯನೊಂದು ಬರ್ಕ
1: ನನ್ನ ದುಂಬಗ ಮುಲ್ಪ ಮಿತ್ತ ಚಾವಳಿಡು ಚರ್ಚೆ ನಡೆಪರೆಯುಂಡು. ಚರ್ಚೆದ ವಿಷಯ ಡಿಜಿಟಲ್ ಲೋಕೊಡು ತುಳು ಬಾಸೆ ಒರಿಪಾವು ನೆಟ್ಟು ತುಳು ವಿಕಿಪೀಡಿಯಾದ ಪಾತ್ರ. ಚರ್ಚೆಡ್ ಪಾಲ್ದೆತ್ತೊಂದು ನಕಲು ಮಹಾವೀರ ಇಂದ್ರ, ಹರಿಪ್ರಸಾದ್ ಶೆಟ್ಟಿ, ವಿ ಕೆ ಕಡವ, ಚಿದಾನಂದ. ಅಂಚನೆ ಚರ್ಚೆ ನಡಪಾದ ಗೊರ್ಪಿನಾರು ಭರತೇಶ್ ಆಲಸಂಡೆ ಮಜಲು.
2: ಡಿಜಿಟಲ್ ಲೋಕೊಡು ತುಳು ಪನಗ ತುಳು ಭಾಷೆ ಒರಿಪಾವನೆಟ್ಟು ತುಳು ವಿಕಿಪೀಡಿಯಾದ ಪಾತ್ರ ನೆಟ್ಟು ಇಪ್ಪನಕ್ಲು ಮಾತಾಡಲ ವಿಕಿಮೀಡಿಯನ್ಸ್ ವಿ ಕೆ ಕಡಬ ಬೇರೆ ಕಡಬ ಊರು ಕಡಬತ್ತಾರು ಪುತ್ತೂರು ತಾಲೂಕದ ಕಡಬತ್ತಾರು. ಸುಮಾರು 13 ವರ್ಷದ ಬುಕ್ಕ ಪಂಡ ರೇಡಿಯೋ ವಿಭಾಗ ರೇಡಿಯೋ ಸಮೂಹ ಮಾಧ್ಯಮ ಪೂರ ಬೇಲೆ ಮಾತಂದುಲ್ಲೇರು. ಅಂಚನೆ ಯಾರು ಪತ್ರಿಕೆಗಳ ನಡಪಂದುಲ್ಲೇರು. ನಮ್ಮೊಟ್ಟಿಗು ಬುಕ್ಕ ಹರಿಬಾ ಶೆಟ್ರು ಆರು ಸೈಂಟ್ ಅಲೋಷಿಯಸ್ ಯೂನಿವರ್ಸಿಟಿದ ಪ್ರಾಣಿ ಶಾಸ್ತ್ರ ವಿಭಾಗದ ಮುಖ್ಯಸ್ಥರು. 2014 ಬುಕ್ ಆರು ವಿಕಿಪೀಡಿಯಾಟ್ ಎಡಿಟ್ ಮಾತಂದುಲ್ಲೇರು. ಅಂಚನೆ ಮಹಾವೀರ ರವೀಂದ್ರ ಮೇರೆ ಉಡುಪಿದಾರು ಸುಮಾರು 2017 ಬುಕ್ಕ 2017 ಬುಕ್ಕ ಆರು ವಿಕಿಪೀಡಿಯಾಗ ಬೇಲೆ ತುಳು ವಿಕಿಪೀಡಿಯಾಗ ಬೇಲೆ ಮಾತಂದುಲ್ಲೇರು. ಅರ್ಪಣವಂತೆ ಸೀನಿಯರ್ ಎಂಬೇರ್ನ ರೀಡರ್ ನೆಲೆ ಇಟ್ಟು ಬಂದಾಗ ಓದುನ ಆನಂದ ಇಟ್ಟು ಯಾರು ಪಾತಿರ್ಪೇರು. ಹರಿಪ್ರಸಾದ್ ಸರ್ ಇಂಚಿಪ ಬಂದಾಗ ಹೊಸ ವಿಕಿಪೀಡಿಯಾ ನೆಲೆ ಇಟ್ಟು ಪಾತಿರ್ಪೇರು. ಮಹಾವೀರ ರವೀಂದ್ರ ಸೀನಿಯರ್ ವಿಕಿಮೀಡಿಯಾ ಬಂದಾಗ ಸೀನಿಯರ್ ಜೂನಿಯರ್ ಇಜ್ಜಿ ಆ್ಯಂಡ್ ಸೀನಿಯರ್ ವಿಕಿಪೀಡಿಯಾ ನೆಲೆ ಇಟ್ಟು ಪಾತಿರ್ಪೇರು. ಚಿದಾನಂದರು ಬ್ಯೂರೋಕ್ರಾಟ್ ಆರು ಸುಮಾರು 2017 ಉದ್ಲೇರು. ಆರೇ ಎಂಕಲ ಇಂಚ್ ಪರಿಚಯನ 2020 ಬುಕ್ಕ 2000 ತುಂಬ ಆರು ಪರಿಚಯ ಬಂದಾಗ ಆರು ವಿಕಿಪೀಡಿಯಾ ಬೇಲೆ ಮಾತಂದ್ಲೇರು. ಬ್ಯಾಕ್ ಹ್ಯಾಂಡ್ ಇಟ್ಟು ಗೊತ್ತಾಗ್ತಿ ನಮಗೆ ಕನ್ನ ಏರು ಬೇಲೆ ಮಾಲ್ಪೇರೆ ಮಾಲ್ಪನ ಗೊತ್ತಾಗ್ತಿ. ಚಿದಾನಂದರು ಬೆಲ್ತಂಗಡಿತಾರೆ ತುಳು ವಿಕಿಪೀಡಿಯಾ ಬೇಲೆ ಮಾತಂದ್ರೆ ಸಿಸೋ ಪನ್ಪೇರ ತಂಡ ಅಡ್ಮಿನ್ ಪನ್ಪಣ ಇಟ್ಟು ತುಳು ವಿಕಿಪೀಡಿಯಾ ಮ್ಯಾನೇಜ್ ಮಾತಂದ್ಲೇರು. ಏನು ಹರಿ ಬೇರೆ ವಿಕಿ ಕಡಬಾಗ ಅರೆ ಓದುನ ಅಂದ್ರೆ ಇಟ್ಟು ದಾದಾ ಪ್ರಶ್ನೆ ಬಂದಾಗ ನಮಗೆ ಇತ್ತ ಗೂಗಲ್ ತೂತುಪ್ಪ ಮಸ್ತ್ ಅದನ್ನ ಗೂಗಲ್ ಟು ಅತನ ಬ್ರೌಸರ್ ತೂತುಪ್ಪಾರೆ ಸುರು ಸರ್ಚ್ ಮಾಡ್ಪಾರ ಓ ಅನ್ಲ ವಿಷಯ ಆಯ್ತಾ ಕೆಡ್ಡಸನ ಬಿಸುವ ಓ ಅನ್ಲ ಹಿರೇ ಗೊಂಜಾತ ವಿಷಯ ತೆಕೊಂಡು ಅವು ಸುರುಗಾತಿ ಇಂಗ್ಲಿಷ್ ಆರ್ಟಿಕಲ್ ಇತ್ತಂಡ ಅತನ ತುಳು ಆರ್ಟಿಕಲ್ ಇತ್ತ ಫಸ್ಟ್ ಗಾತ ಬೋತ್ ಮಿತ್ತು ಬರ್ಡು ಬಿಸು ಒಂದು ನಾಡಿನ ಬೆಟ್ಟಿಗೆ ಇತ್ತೆ ಆನ್ಲೈನ್ ಸರ್ಚ್ ಮಾಡಿದ್ರೆ ಬಿಸು ಬರ್ಪಣ ಅಂಚ ಹಿರೇಗ ಸುರುಕು ಇಂಚೆ ಓ ಅನ್ಲ ವಿಷಯ ಹಿರೇ ಗೊತ್ತಿತ್ತನ ಇತ್ತನ ಅತನ ಗೊತ್ತಿಪ್ಪನ ವಿಷಯ ಜಾಸ್ತಿ ತೆರೆಯೋಡು ಬಣಪ್ಪನಲ್ಲಿ ಇಟ್ಟು ಅಪಗದ ಹಿರೇ ವಿಷಯ ತೂನ ಬೆಟ್ಟಿಗೆ ದಾದಾ ಒಂದಿತ್ತು ಒಲ್ತು ಬರ್ಪನ ಅಂಚ ದಾದಾ ಒಂದಿತ್ತು ಅತನ ಇತ್ತು ಮತ್ತೆ ಪತ್ರಿಕೆದಾಗ ಮಾತು ಒಳ್ಳೆ ಒಂದು ವಿಷಯ ನಮ್ಮ ಪಣ ಪೇರು ಅಂತ ಗೂಗಲ್ ಗೂಗಲ್ ಗೂಗಲ್ ಕೊರ್ಪಣ ಅಥವಾ ಇಂಟರ್ನೆಟ್ ಕೊರ್ಪಣ ಸೋರ್ಸ್ ಆಫ್ ಇಂಟರ್ನೆಟ್ ಇಟ್ಸ್ ನಾಟ್ ಸೋರ್ಸ್ ಆಫ್ ಇಂಟರ್ನೆಟ್ ಇರೆ ದಿಂಜಾದಿತ್ತ ಮಾತ್ರ ಬತ್ತಿ ಇಪ್ಪು ಆನ್ಲೈನ್ ಇಟ್ಟು ಇರು ದಾದಾ ಒಂದು ಸುರುಗು ತೂನ ದಾದಾ ಇರೆ ಪೆರ್ಮೆ ಅಂಡ ಇಂಚ ಉಂಡು ಅಂಡ
3: ಮಾತ್ರೆಗಳ ಸೊಲ್ಮೆಲು ಈ ತುಳು ವಿಕಿಪೀಡಿಯಾ ಒಂಜಿ ಓದುನಾಯಿನ ನೆಲೆಟ್ಟು ಯಾನು ಪನ್ಪುನಾಂಡ ಎನ್ನವೋ ಬೇಲಮಲ್ಪುನ ಕ್ಷೇತ್ರ ರೇಡಿಯೋ ಮಾಧ್ಯಮ ಐಟ್ಲ ವಿಶೇಷವಾದ ಸಮುದಾಯ ಬಾನುಲಿ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಮುಲ್ಪ ರೇಡಿಯೋ ನಿನಾದ ಪನ್ಪಿನಂಚಿನ ಸಮುದಾಯ ಬಾನುಲಿ ಉಂಡು ಐತ ಕಾರ್ಯಕ್ರಮ ಮುಖ್ಯಸ್ಥೆಯಾದ ಯಾನು ಕೆಲಸ ಮಲ್ತಂದುಲ್ಲೆ ವಿಕಿಪೀಡಿಯಾ ವಿಶೇಷವಾದ ತುಳು ವಿಕಿಪೀಡಿಯಾ ಒಂಜಿ ಓದುಗನ ನೆಲೆಟ್ಟು ಎಂಚ ಪನ್ಪಿನದ ಬಗ್ಗೆ ಏನು ಪನ್ಪುನಾಂಡ ಕೆಲವಾತು ತುಳುತ ಕಾರ್ಯಕ್ರಮಗಳನ್ನು ಮಲ್ಪರ ಸಲುವಾದ ಎಂಕ್ಲೇಡ್ ರೇಡಿಯೋಡು ಪಾತಿರೋಡಂಡ ಸುರುಕು ಸ್ಕ್ರಿಪ್ಟ್ ಬರೆಯೋಡು ಅವು ಏರೆಕ್ಲಾತ್ ಎಂಕ್ಲೇಡ್ ಜರ್ನಲಿಸಮ್ ಬಿ ಎ ಸ್ಟೂಡೆಂಟ್ಸ್ ಉಳ್ಳೇರು ಬಕ್ಕ ಪಿ ಜಿ ಜರ್ನಲಿಸಮ್ ಡಿಪಾರ್ಟ್ಮೆಂಟ್ ಉಂಡು ಅಕ್ಲಿಗೆ ಪ್ರತ್ಯೇಕವಾದ ಒಂಜಿ ರೇಡಿಯೋದ ಬಗ್ಗೆಟ್ ಸಪರೇಟ್ ಒಂಜಿ ಒಂಜಿ ಗುಂಪುಂಡು ಪ್ರತಿ ವಾರ ಬರ್ಪೇರು ಈ ಪೊರ್ತುಡು ಸುಮಾರಾತಿ ಯಾನು ಕೆಲವು ಸ್ಕ್ರಿಪ್ಟ್ ಬರೆಯಾರ ಪನ್ಪೆ ಅವು ಯಾನು ಅಕ್ಲಿಗೆ ತುಲುಟು ಒಂದು ಕೆಂಡ ಸಾಮಾನ್ಯವಾದ ಅಕ್ಲಿಗೆ ವಿಕಿಪೀಡಿಯನ್ ಐಟು ತುಳೆ ಐಟು ತುಳುತ ಸುಮಾರು ಬರವುಲು ಉಲ್ಲಾ ಪನ್ಪಣೆ ಯಾನು ಪನ್ಪೆ ಐಕೊಂಜಿ ಉದಾಹರಣೆ ಕೊರ್ಪನಾಂಡ ಇಂಚಿಪ ಒಂಜಿ ಜೋಕ್ಲಿಗೆ ಪಕ್ಕಿಲ್ನ ಬಗ್ಗೆ ಒಂಚೂರು ನಮ್ಮ ಸುತ್ತಮುತ್ತ ಇಪ್ಪನ ನಮ್ಮ ಬಾಗುಡುಪ್ಪನಂಚಿನ ಪಕ್ಕಿಲಿನ ಬಗ್ಗೆ ಒಂಜಿ ಕಾರ್ಯಕ್ರಮ ಎಲ್ಲಿಯ ಕಿನ್ಯ ಕಾರ್ಯಕ್ರಮ ಒಂಜಿ 15 ನಿಮಿಷದ ಕಾರ್ಯಕ್ರಮ ಮಲ್ಪಲೆ ಐಕೊಂಜಿ ಸ್ಕ್ರಿಪ್ಟ್ ಬೋಡು ಅನ್ನ ಬರಲಿ ಎಂದು ಪಂದಿತ್ತೆ ಜೋಕ್ಲು ಸುಮಾರು ನಮ್ಮ ಸುತ್ತಮುತ್ತದ ಈ ಕೆಲವು ಪಕ್ಕಲಿನ ಬಗ್ಗೆ ಪೂರ ಸ್ಕ್ರಿಪ್ಟ್ ಬರೆದಿತ್ತಿರು ಐಟ್ ಒಂಜಿ ಸ್ಟೂಡೆಂಟ್ ಕುಪುಲ್ದ ಬಗ್ಗೆ ಬರೆದಿತ್ತಿರು. ಆ ಸ್ಕ್ರಿಪ್ಟಡ್ ಎಂಚಿತ್ರ ಪಂಡ ಕುಪ್ಪುಳುದ ಬೀಲ ಪನ್ಪುಣಂಚಿನ ಒಂಜಿ ಶಬ್ದನ ಬರೆದಿತ್ತಿರು. ಕುಪ್ಪುಳುದ ಬೀಲ ಸಾಮಾನ್ಯವಾದ ಎಂಗ್ಲ ಸ್ಕ್ರಿಪ್ಟ್ನು ಒಂಜೆ ಕ್ಷಣಕ್ಕೂ ಓಕೆ ಅನ್ನು ಮಲ್ಪುಜ ದಯಪಣ ಇಟ್ಟು ಸುಮಾರು ತಿದ್ದುಪಡಿ ಕೂಡಾಗ್ಲಿಕ್ಕೆ ಸಮಯ ಕೊರಪ ಅವಿನಚೂರು ತಿದ್ದುಪಡಿ ಮಲ್ತ ಬರಲಿ ಎಂದು ಒಂತೆ ಪೊರ್ತಾನಾಗ ಕುಪ್ಪುಲುದ ಮುಲ್ಲೆ ಪನ್ಪುಣಂಚಿನ ಶಬ್ದನ ಸೇರಿಸೋದು ಕೂಡೊಂಜಿ ಸ್ಕ್ರಿಪ್ಟ್ನ ಕರೆಕ್ಷನ್ ಮಲ್ತು ಕೊಡ್ತೀರಿ. ಎಂಕ್ಲೊಂಜಿ ಅಂದ ನಿಜವಾದ ಇತ ನಾಯಿಗಂದ ಬೀಲ ಅಂದ ಮನ್ಪುನು ನಾಯಿದ ಬೀಲ ಈ ಕೋರಿ ಈಜಿನ ಪಕ್ಕಿದ ಉದ್ದ ಇತನ ಇಕ್ಕ ಮುಲ್ಲೆ ಈ ಶಬ್ದ ಓಲು ತಿಕ್ಕನಕೆನ್ನಾಗ ಜೋಕ್ಲಿಗೆ ತಿಕ್ಕಿನ ವಿಕಿಪೀಡಿಯಡ್ ಅಪ್ಪಗ ನಮ್ಮ ಸುತ್ತಮುತ್ತ ನಮ್ಮ ಪಾತ್ರ ನಂಜಿನ ವಿಶೇಷವಾದ ತುಳುತ ಶಬ್ದ ಅವುಲ ಒಂಜಿ ಅಥೆಂಟಿಕ್ ನಮ್ಮ ಇಂಗ್ಲಿಷ್ ಭಾಷೆಡ್ ಪನ್ಪ ಅವ ಇಟ್ಟು ತಿಕ್ಕಂದ ತುಳುಟೆ ತಿಕ್ಕೊಂಡು ಪನ್ಪನೆಗೆ ಯನ್ ಪೆರ್ಮೆ ಪಡಪೆ ಶುರುಕಾದ ಬುಕದಾದ ಪಂಡಂಡ ನಮ್ಮನೆ ಗಳಸೋಡು ಈ ಇತ ನಮ್ಮ ಲೇಖನ ಬರೆಪುನ ಮಾತ್ರ ಇನ್ನು ನಮ್ಮ ಓಳು ಬಳಕೆ ಮಲ್ಪು ಪನ್ಪನಲ್ಲ ಒಂಜಿ ಪಾತ್ರ ನಮ್ಮ ನೆನಪು ಮಲ್ಪಡ ಅಪ್ಪಂಡು ಅಂಚದ ಹತ್ರ ಇಂಚಿತ್ತಿನ ಸುಮಾರು ಒಂಜಿ ಶಬ್ದ ಪ್ರಯೋಗನ ದಯಪಂಡಂಗ್ಲ ರೇಡಿಯೋಡು ಸ್ಕ್ರಿಪ್ಟ್ ಮಲ್ಪನಾಗ ವಿದೌಟ್ ಸ್ಕ್ರಿಪ್ಟ್ ಒವೆ ಪಾತ್ರ ರಾಪುಜಿ ಇಜ್ಜಿನ ನಮ್ಮ ಜನಸಾಮಾನ್ಯರು ಮಾಮೂಲಿ ಪಾತ್ರ ನಂಚಿನ ಭಾಷೆನ ಬಳಕೆ ಮಲ್ತನ ಕೆಲವು ಆ ಶಬ್ದ ಪ್ರಯೋಗ ಈ ಕೊಂಜಿ ಬೋಡ ಅಪ್ಪಂಡ ಅವು ತುಳು ಆದಿಪ್ಪು ಕನ್ನಡ ಆದಿಪ್ಪು ಅಥವಾ ಬೇತೆ ಭಾಷೆ ದಿಪ್ಪು ವಿಶೇಷವಾದ ತುಳುಟು ಬೇತೆ ಬೇತೆ ನಮ್ಮ ಸುತ್ತಮುತ್ತ ಗ್ರಾಮೀಣ ಬಗುಡು ಪಾತ್ರ ನಂಚಿನ ತುಳುತ ಶಬ್ದಲಾದಿಪ್ಪು ಇಜ್ಜಿನ ಕುಡ್ಲ ಸೈಡ್ ಪಾತ್ರ ನಂಚಿನ ಶಬ್ದಲಾದಿಪ್ಪು ಇಂಚಿತ್ತಿನ ಪುರ ತಿಕ್ಕುವ ಅಂಚದಾತ್ರ ಶಬ್ದ ಪ್ರಯೋಗ ವಿಶೇಷವಾದ ಐಕ್ ಈ ವಿಕಿಪೀಡಿಯಾ ಸೋರ್ಸು ಉಪಕಾರ ಆಪುಣಿ ಪನ್ಪೇನ ಬುಕ್ಕೊಂಜಿದಾದ ಪಂಡಂಡ ಈ ವಿಕಿಪೀಡಿಯಾದ ಸೋರ್ಸ್ನ ದುಂಬು ಪಣಂದಿತ್ತಿರಿದೆ ಕನ್ನಡ ದಿಪ್ಪು ಬೇತೆ ವಿಕಿಪೀಡಿಯಾಡ್ ಕೆಲವು ಜೋಕುಲ್ ಪಂಡಿನ ಅವನ್ನ ಕೇಂದೇನು ವಿಕಿಪೀಡಿಯಾಡ್ ಸೋರ್ಸ್ ಸರಿ ಇಜ್ಜಿಂದ ಅಡ ತುಳುಟು ಸರಿ ಉಂಡು ಪನ್ಪುನೇನು ಸುಮಾರು ಕೊಡಿಟ್ಟು ಬಂತೆ ದಯಪಂಡ ನಮ್ಮ ಆ ತುಳುಪಿ ವಿಕಿಪೀಡಿಯಾದನ್ನು ಎಡಿಟ್ ಮಲ್ಪುನಕ್ಲು ನಮ್ಮ ಗುರ್ತ ಅರ್ಥ ಇತ್ತಿನಕ್ಲು ಅವಿನ ಸುಮಾರಾತ್ ಪರಿಗಣನೆ ಮಲ್ತದನ್ನು ಎಡಿಟ್ ಮಲ್ತದ್ದು ಕೊರ್ಪುನೇನು ಯಾನ್ ತೂತೆ ಅಂಚಿದ ಹತ್ರ ಅನ್ನು ಒಂಜಿ ಓದುಗನ ನೆಲೆಟ್ಟು ಯಾನ್ ಇಂಚ ಉಪಯೋಗ ಮಲ್ತೆ ಪನ್ಪುನೇನಲ್ಲ ಯಾನ್ ಪಣಿಯರ ಬಯಕುವೆ
2: ಸೊಲ್ಮೆ ಸರ್ ಹರಿಪ್ರಸಾದ್ ಏರೆ ಐತೆ ತುಳಿ ಇದು ಸುರು ಬರೆಯಾಗ ತುಳು ಭಾಷೆಗೆ ಬರೀಪುನ ಬಣ್ಣಾಗ ಅವನ ಜವಾಬ್ದಾರಿ ಯಾರೊಂಜಿ ಪ್ರೊಫೆಸರ್ ಬುಕ್ಕ ಪ್ರಾಣಿ ಶಾಸ್ತ್ರ ವಿಭಾಗದ ಮುಖ್ಯಸ್ಥರ್ ಆನ್ಲೆಟ್ ಇತ ಈರೆಗ ತುಳು ಒಂಜಿ ಪುಟ್ಟ ಊರುತ ಆನ್ಲೆಟ್ ಆದಿಪ್ಪು ಅಂಡ ಈರೆಗ ಸುರು ಬರೆಯಾಗ ಇದು ದಾರೆ ಬರೆ ಬರೆಯರು ಬಣ್ಣಾಗ ಅಗತ್ಯದಾದ ತೋಜಿಂಡು ಈರೆಗ ದಾರೆ ಬರೆ ಉಡ್ದಾಂಡು ತನ ಒಂಜಿ ಜವಾಬ್ದಾರಿ ತನ್ನ ಇಟ್ಟು ಮಾತಾಡ ಇನ್ನಿತ ಏ ಜನ ಜನ ಜವನೇರು ಪೂರ ಇನಿ ಜನ್ಜಿನ ಅಕ್ಲು ಮಸ್ತ್ ಜನ ಉಳ್ಳೇರು ಅಕ್ಲು ರಿಲೀಸ್ ಮಾಲ್ಪುನ ಅತನ್ನ ಅದನ್ನ ಬೇತೆಟೆ ಮುಗಿಪುನ ಸಮಯ ಇಟ್ಟು ಅಕ್ಲ ಜೋಕ್ಲಿನ ತೂವಂತೆ ಇರು ಪಂಡ ಇತ್ತೆ ಪಾಠ ಮಾಡ್ಪನೆ ತಾರ ಈರೆದ ಅದೇ ಆ ಪ್ರೇರಣೆ ಬರ್ತದೆ ನಿಮ್ಗೆ
4: ಪೂರೇರೆಕ್ಲ ಸೋಲ್ ಮೇಲು ಯಾನ್ ವಿಕಿಪೀಡಿಯಾದ ಕಾಂಟ್ರಿಬ್ಯೂಟ್ ಮನ್ಪರೆ ಸ್ಟಾರ್ಟ್ ಮಂತಿನಿ 2024 ಸೊ ಐಡ್ ದುಂಬು ಎಂಕಲ್ನ ಕಾಲೇಜ್ ವಿಕಿಪೀಡಿಯಾ ಅಸೋಸಿಯೇಷನ್ ಇತ್ತುಂಡು ಆಂಡ್ ಇಂಕ ವಿತ್ ದಾದ ಆಯ್ತ ಉಲಾಯ್ ಪಿ ದೇಪುರದಾಲ ಗೊತ್ತಿಜ್ಜ ಅಂಡ್ ಬೊಕ್ಕ ಎನ್ನ ಫ್ರೆಂಡ್ ಆಯ್ತ ಪ್ರೆಸಿಡೆಂಟ್ ಆಯ್ ಬೊಕ್ಕ ಯಾನ್ ಚೂರ್ ಪಂಡ ಆರು ಯಾನ್ ಎಪ್ಪಲ ಆರು ಏನು ಮೀಟಾರೆ ಪೋನಾಗ ಪುರ ಆರು ಐಟ್ ವರ್ಕ್ ಮಂದೊಂದು ಉಪ್ಪನ ಪುರ ತೂದು ಎಂಕಲ್ ಚೂರು ಇಂಟ್ರೆಸ್ಟ್ ಆಂಡ್ ಬೊಕ್ಕ ಪಂಡೇರು ಒಂಚು ಕಾಂಪಿಟೇಷನ್ ಉಂಡು ನೆಕ್ ಎಡಿಟ್ ಮನ್ ಪೊಲಿ ಕಾಂಟ್ರಿಬ್ಯೂಷನ್ ತಿಕ್ಕೊಂಡು ಅಂಚ ಬಂದು ಯಾನ್ ಅವು ಈತ ನಂಬರ್ ಜಾಸ್ತಿ ಮನ್ಪರ ಹತ್ರ ಆರ್ಟಿಕಲ್ ಬರೆಯಲು ಸ್ಟಾರ್ಟ್ ಮಂತೀನಿ ಸುರು ಆರ್ ಬಂಡೆ ನೆಕ್ ಕೊಂಚಿ ನಂಬರ್ ನಂಗೆ ಜಾಸ್ತಿ ಆವಡು ಆರ್ಟಿಕಲ್ಸ್ ಬೋರ್ಡ್ ಅಂಚ ಇಂಚ ಬಂದು ಆರ್ಟಿಕಲ್ ಬರೆಯಲು ಸ್ಟಾರ್ಟ್ ಮನ್ಪುನಾಗ ಕೆಲವು ಎಂಕ್ ಪಂಡ ಎಂಚ ಅವೇನು ಸಿಂಪಲ್ ಮನ್ಪಿನ ಅವೇನು ಬೋಲ್ಡ್ ಎಂಚ ಮನ್ಪುನ ಐಕ್ ಸೈಡ್ ಎಡ್ಡಿಂಗ್ ಎಂಚ ಕೊರ್ಪಿನಿ ಐಕ್ ಫೋಟೋ ಲಂಪುರ ಎಂಚಪಾಡ್ನು ವಿಡಿಯೋನ ಎಂಚಪಾಡ್ನು ಎಂಕ್ ಪಂಡ ಐಟು ಡೌಟ್ಸ್ ಪುರ ಮಸ್ತ್ ಬತ್ತುಂಡು ಬನ್ನಾಗ ಕೆಲವು ಆರು ಪಂದು ಕುರಿ ಇರ್ಬೇಕು ಕೆಲವು ಯಾನೇ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಂತದ್ದು ಯಾನೇ ಪಾಡ್ದು ಕಲ್ತೀನಿ ಬೊಕ್ಕ ಬೊಕ್ಕರ ಪಂಡೇರು ಕೆಲವು ಮಸ್ತ್ ಕಮೆಂಟ್ಸ್ ಪುರ ಬತ್ತಂಡು ಪಂಡ ಆರ್ಟಿಕಲ್ಸ್ ಕೆಲವು ಆರ್ಟಿಕಲ್ಸ್ ಪಂಡ ನಮ್ಮ ಎಂಚಮ್ ಅನುಭವ ಪಂಡ ನಂಕ ಸೋರ್ಸ್ ಒಲ್ಪ ತಿಕ್ಕೊಂಡಂದು ಸರಿ ಗೊತ್ತು ಉಪ್ಪು ಜಾಂಡ್ ಅಲ್ಪ ಒಂಜಿ ಸೆಂಟೆನ್ಸ್ ಮನ್ಪು ಐಕ್ ಸೋರ್ಸ್ ಉಪ್ಪು ಜಾಂಡ್ ಅದಾಗಲ್ಪ ಅಡ್ಮಿನ್ಸ್ ನಕುಲ್ ಪುರ ಪಂಡ ಸೋರ್ಸ್ ಈಸ್ ರಿಕ್ವೈರ್ಡ್ ಒಂಜಿ ಕ್ಯಾಪ್ಷನ್ ಕೊರೊಂದಿತ್ತು ಅದಕ್ಕ ಯಾನವೇನು ಪಾಸಿಟಿವ್ ಆದ ತೊಂದಿನಿ ಇದಾಲ ಕಮೆಂಟ್ಸ್ ಇತ್ತಂಡಲ್ಲ ಯಾನವೇನು ಧನಾತ್ಮಕವಾದದ್ದು ತೊಂಡೆ ಬೊಕ್ಕ ಅವೇನು ಯಾನು ಕಂಟಿನ್ಯೂ ಮಂತೆ ಬೊಕ್ಕ ಹೆಂಗ್ ಗೊತ್ತಾಂಡು ಒಂಜಿ ರಡ್ಮೂಜಿ ತಿಂಗಳು ಪೋಯ್ ಬೊಕ್ಕ ಓ ಆರ್ಟಿಕಲ್ ಬರೆಪಿನಾಂಡ ಐಕ್ ಬರೆಪಿನ ಆಯ್ನ ಲೇಖಕ್ ಮಸ್ತ್ ಜವಾಬ್ದಾರಿ ಇಪ್ಪುಂಡು ಬಂದು ದಾಪಂಡ ಆಯ್ನ ಐತ ರೆಸ್ಪಾನ್ಸಿಬಲ್ ದೆತ ನೋಡು ನಂಕ ದಾಲ ಬರೆಯೋಲಿ ಎಂಕುಲ್ ಸ್ಟೂಡೆಂಟ್ ಉಪ್ಪುನಾಗ ಬನ್ನೊಂದಿತ್ತೀರಿ ಎಂಕುಲ್ ಸೈನ್ಸ್ ರಿಸರ್ಚ್ ಒಂದು ಮನ್ಪುನಾಗ ಪುರ ರೆಫರೆನ್ಸ್ ಬರೆಯನಾಗ ನೀವು ವಿಕಿಪೀಡಿಯಾದ ರೆಫರೆನ್ಸ್ ಬರೆಯೋಚ್ಚಿ ಬಂದು ದಯಮಂಡ ಅವು ಎನಿಬಡಿ ಕ್ಯಾನ್ ಏರ್ಲ ಏನು ಒಂದು ಮನ್ಪೋಲಿ ಎಡಿಟ್ ಮನ್ಪೋಲಿ ಅಂಚ ದುಪ್ಪನಾಗ ಐತ ರೆಫರೆನ್ಸ್ ಬರೆಯೋಚ್ಚಿ ಬಂದು ಬನ್ನೊಂದಿತ್ತೀರಿ ಯಾನ್ಲ ಸುರುಕು ವಿಕಿಪೀಡಿಯಾ ಬಂದಾಗ ಅಂಚೆನ ಎನ್ನಿಯೇ ಅಂಡ್ ಇತ್ತೆ ತೂಪೆ ಅನ್ ಇತ್ತೆ ಇತ್ತೆ ನಮ್ಮ ರಿಸರ್ಚ್ ಪಿ ಎಚ್ ಡಿ ದ ರಿಸರ್ಚ್ ಮನ್ಪುನಾಗ ಈ ಮಲಮಲ್ಲ ಜರ್ನಲ್ ದ ಪಬ್ಲಿಕೇಶನ್ ಇಡ್ಲ ಅಕುಲು ವಿಕಿಪೀಡಿಯಾದ ಒಂದೇನು ಅದೇ ಕರ್ಟಸಿನ ಕೊರ್ತೀರು ಅಂಚದುಪ್ಪುನಾಗ ನಮ್ಮ ಓ ಆರ್ಟಿಕಲ್ ತೂಂಡಲ್ಲ ಇತ ಸೋರ್ಸ್ ಪೋದು ತೂದು ಕೂಡ ಆ ಸೋರ್ಸ್ ಒಲ್ಪಡ್ದು ಬೈದಂಡ್ ಬಂದ್ ಅವೆನ್ಲ ನಮ್ಮ ದೆತೊಂದು ಐಕ ನಮ್ಮ ಮಂಡ ಆ ಆರ್ಟಿಕಲ್ ನಮ್ಮ ಗಟ್ಟಿ ಮನ್ಪೋಲಿ ಪಂಡ ಒಂದು ಜವಾಬ್ದಾರಿ ಆರ್ಟಿಕಲ್ ಮನ್ಪುನ ಜವಾಬ್ದಾರಿ ವರಾನಿ ಏರಿಯಕ್ಲ ಬರ್ಪೂಜಿ ನಮ್ಮೈತ ಹೊಸ ಕಾಂಟ್ರಿಬ್ಯೂಟರ್ ಬಂದಾಗ ಆಯ್ನಾತ್ ಮಿಸ್ಟೇಕ್ಸ್ ಮನ್ಪುವೀರಿ ವಾ ಮಿಸ್ಟೇಕ್ಸ್ ಮಂತ್ರಲ್ಲ ನಮ್ಮವೇನು ಪಾಸಿಟಿವ್ ಆದಾಕಲೇಕ್ ಪನ್ನೋಡೆ ವಿನಃ ಕೆಲವರ ಕೆಲವು ಜೋಕುಲು ಅವರ ಹೊಸ ಕಾಂಟ್ರಿಬ್ಯೂಟರ್ ನಕುಲು ದಾದ ಎನ್ವೀರ್ ದಾದಾಕಲೆ ನೆಗೆಟಿವ್ ಬಂಡಲ್ಲ ಅಕಲವೇ ನೆಗೆಟಿವ್ ಅದಿದೆ ತೊನ್ವೀರ್ ನಮ್ಮಕಲ್ನ ಎಡ್ಡೆಕ್ಲ ಪಂದುಪ್ಪ ಅಂಡ್ ಯಾಂದಾದ ಅನ್ಪಿನ ಪಂಡ ಅಕಲು ತಪ್ಪು ಮಂತಿರಡ ಮನ್ಪಾಡು ಅಕಲು ಕಜವು ಜಿಂಜಾರಡ ಜಿಂಜಾಡು ಬಟ್ ಆ ಕಜ ಉಡ್ದು ನಮ್ಮ ಪನ್ಪಿರತ್ತೆ ಕಸ ಹಿಡ್ದ ರಸ ನಮ್ಮ ಬರಿದಿನ ಅಕ್ಕಲು ತೆರೆದಿನ ಅಕ್ಕಲು ನಮ್ಮ ಇವನು ಸರಿ ಮನ್ಪೋಲಿ ಅಕಲೆಲ್ಲ ರಿಟೈನ್ ಮನ್ಪೋಲಿ ಅಕಲೆಲ್ಲ ಸಪೋರ್ಟ್ ಮನ್ಪೋಲಿ ಬಂದ್
2: ಸುಲ್ಮೇಲ್ ಸರ್ ಮಹಾವೀರೇಂದ್ರ ಲೈಕ್ ಈರ್ ಇಂಕ್ಯುಬೇಟರ್ ಟೈಮ್ ಇಜ್ಜನ್ರಿ ಅನ್ನಾಗ 2014 ದುಂಬು ಇಜ್ಜನ್ ಅಂಡಲ್ಲ ಈರ್ ಎಐ ಬರೀರದು ಮುಂಡೈತೆ ಎಐ ಬಂದಾಗ ಐತೆ ಗೂಗಲ್ ಟ್ರಾನ್ಸ್ಲೇಟರ್ ಎಐ ಬಂದ ಬೇತೆ ನಮ್ಮ ನೆಟ್ ತುಳುಕು ಗೂಗಲ್ ಟ್ರಾನ್ಸ್ಲೇಟರ್ 2014 ಬರ್ತಾನೆ ಈ ರೈಕು ತುಂಬ ಎಡಿಟ್ ಮಾತಾಡ ದುಂಬು ಒಂಜಿ ಆರ್ಟಿಕಲ್ ಬರೋಣಾಗ ನಮಗೆ ಗೊತ್ತುಂಡು ಬಂದ ಒಂಜಿ ಶಬ್ದ ಒಂಜಿ ಪ್ಯಾರ ನಾಡ ಒಂಜಿ ವಿಷಯ ನಾಡೋಣಾಗ ಈಗ ರೆಫರೆನ್ಸ್ ನೋಡೋಣ ಸುಮಾರು ಸಮಯ ಆಯ್ತು ಇನ್ನಿತ ಕಾಲಟ್ಟು ಅದು ಬಂಗ ಆಯ್ತು ಗೂಗಲ್ ಗೂಗಲ್ ಟ್ರಾನ್ಸ್ಲೇಟ್ ಕೊಡೋಣ ಜಾತಿ ಬರ್ಕೊಂಡು ಇನ್ನು ಮಾತ್ರ ಗೊತ್ತಿತ್ತು ನಮ್ಮ ವಿಷಯ ಎಐ ದುಂಬು ಇದು ತುಳುಕು 2024 1800 ಆರ್ಟಿಕಲ್ ಇತ್ತು ನೀವು ಒಂಜಿ 2 ವರ್ಷ ಬಿಟ್ಟು ನಮಗೆ ಒಂಜಿ 1500 ಹತ್ರ ಜಾಸ್ತಿ ಆರ್ಟಿಕಲ್ ಬರ್ತಾನೆ ಐಕ್ಲ ಅಪಘಾತ ಉಮೇದಿಲ್ಲ ಇತ್ತದ ಉಮೇದಿಲ್ಲ ಪಣ್ಣ ದಾಯಿಗಿತ್ತೆ ಆ ಉಮೇದ್ ಜಾಸ್ತಿ ಆತಂಡ ಅದನ್ನ ಕಡಿಮೆ ಆತಂಡ ಆ ನಮ್ಮ ಈರ್ನ ಆಲೋಚನೆ ಆದ ಉಂಡು ತಿಳ್ಕೊಂಡು ಹಾಕಿರ್ತೇನೆ
5: ಮಾತ್ರ ಸೊಲ್ಮೇದು ನಾನು 2014 ಇಸ್ವಿಡಿ ಸುರುಕು ವಿಕಿಪೀಡಿಯಾ ಬತ್ತೆ ಸಾರಿ 2014 ಬತ್ತೆ ತುಳುಕು ಬತ್ತೆ 2017 ಬತ್ನ ಪುರ್ತುಗು ಈ ಎಡಿಟಿಂಗ್ ಟೂಲ್ ಪಣ ಈ ಗೂಗಲ್ ಟ್ರಾನ್ಸ್ಲೇಟ್ ಆವಾಡು ಬೇತೆ ಓ ಟೂಲ್ಸ್ ಆವಾಡು ಜಾಸ್ತಿ ಚಲಾವ ನಡೀತಿ ಪಣ ಎಂಕಲು ಮ್ಯಾನ್ಯುವಲ್ ಆದ ನಾವು ಹೊಡಿತೀನಿ ಗೂಗಲ್ದು ನಾಡ್ದು ಅಥವಾ ಪುಸ್ತಕ ಓದ್ದು ಇಂಚ ನಾಡ್ದು ಪಾ ಹೊಡಿತೀನಿ ಐಡ್ವಾಗ ಗೂಗಲ್ ಟ್ರಾನ್ಸ್ಲೇಟ್ ಬರ್ತಾನೆ ಐಡ್ವಾಗ ಇತ್ತ ಬತ್ನ ಪುರ ಒಂದು ಚಾಟ್ ಜಿ ಪಿ ಟಿ ಅಂಚಿತ್ತ ಪುರ ಮಲ್ಪರ ಸುಲಭ ಆತನು ಆ್ಯಂಡ್ ಅಪಘಾತ ಬರ್ತು ಏನು ಪಣ್ಪೊಂದಾಂಡ ಒಂಜಾಗ ಪುಸ್ತಕ ನಾವು ಹೊಡಿತೀನಿ ಇದ್ರಿಂದ ಲೈಬ್ರರಿ ಪೋದು ಪುಸ್ತಕ ಓದ್ದು ಬೇತ ಕ್ರೆಡಿಬಲ್ ಸೋರ್ಸ್ ವೆಬ್ಸೈಟ್ ಇತ್ತಂಡ ತುಳು ರಿಲೇಟೆಡ್ ಆದ ಅವೇನು ಐ ಟಿ ಮಾಹಿತಿ ನಾಡಿದ್ರೆ ಕಂಟ್ರಿ ಒಂದು ಪಡಿತೀನಿ ನಾನು ಉಮೇದ್ರ ವಿಷಯ ಬರ್ತಂದ ಇತ್ರ ಲೆಕ್ಕಡ್ ಬರ್ತಂದ ಮಾಹಿತಿ ಬೋರ್ಡ್ ಆಯ್ತು ಆ್ಯಂಡ್ ಅವೇನು ಎಕ್ಸ್ಟ್ರಾಕ್ಟ್ ಮಾಡ್ತದೆ ಓದಿನ ಅರ್ಥ ಆಪಿಲೆಕ ಬರೀಪನ ಭಾರಿ ಇಂಪಾರ್ಟೆಂಟ್ ಬಕ್ಕ ಇಂಚ ಬಗ್ಗೆ ಕೆಲವು ಮತ್ತು ಸುಮಾರು ಪಂತೋಲ್ ಮತ ನಡತ್ತವಲ್ಲ ಇತ್ತದ ಉಮೇದ ಲೆಕ್ಕಡ ಒಂಜಿ ಪಂತೋ ಬಕ್ಕ ಐಕ್ ಬೋರ್ಡ್ ಆಯ್ನ ಬರ್ಪುನ ಸಮ್ಮಾನ ಬೊಮ್ಮನ ಏನು ಬತ್ನ ಶುರು ಆತ ಏನು ಸ್ವಂತ ಇಂಟ್ರೆಸ್ಟ್ ಬತ್ನ ಆತ ಫಸ್ಟ್ ಇಂಗ್ಲೀಷ್ ಇಡ್ತಿನ ಮಾಹಿತಿ ಪೂರ ಕನ್ನಡ ಇಜ್ಜ ಅಂಡ ಬಗ್ಗೆ ತುಳುಟ್ಲ ಇಜ್ಜ ಬಕ್ಕ ಇಂಗ್ಲೀಷ್ ಇಡ ಬಂದಾಗ ಕೆಲವೊಂಜಿ ತಪ್ಪು ಮತ ಇತ್ತು ಇಂಗ್ಲೀಷ್ ಇಂಗ್ಲೀಷ್ ವಿಕಿಪೀಡಿಯಾ ಇಸ್ ನಾಟ್ ಅಲ್ಟಿಮೇಟ್ ಆಸ್ ಪರ್ ಮೈ ಥಿಂಕಿಂಗ್ ಐತಿ ಜನ ಮಾಹಿತಿ ಕನ್ನಡ ಉಂಡು ಬಕ್ಕ ಇಂಗ್ಲೀಷ್ ಎಡಿಟ್ ಮಾಪರ ಉಂಡ ಅಥವಾ ಒಂಜಿ ಕಿನ್ನ ಪೆನ್ನದ ಗುರ್ತಾಯ್ಪಣ ಒಂಜಿ ಕೋಳಿಡಿ ಅಕಸ್ಮಾತ್ ಅದ ಪ್ರೆಸ್ ಮಾಡ್ತಾನೆ ಬೊಕ್ಕನೇ ಗೊತ್ತಾಯ್ ಆಮೇಲೆ ಎಡಿಟ್ ಮಾಪರ ಹಾಕೊಂಡು ತಿದ್ದೋಲಿ ಬಂದು ಸೊ ತುಳುಟ್ ಲಂಚ ಟ್ರೈ ಮಾಡ್ತೇವೆ ಬಾ ಕನ್ನಡ ಬರ್ತು ಫಸ್ಟ್ ಕನ್ನಡ ಮಾಡ್ತೇನೆ ಬೊಕ್ಕ ತುಳುಟು ಬರ್ತೇನೆ ನಾನು ಸೊ ತುಳುಟು ಕಂಟಿನ್ಯೂ ಮಲ್ತು ಮಲ್ತು ಬೊಕ್ಕ ತುಳುಟ್ ಏನು ಕಂಟಿನ್ಯೂ ಮಲ್ತಾವಲ್ಲ ಇತ್ತಲ್ಲ ಒಂದಿತ್ತು ವಿಷಯ ಬೊಕ್ಕ ಇತ್ತೆ ಮಾಹಿತಿ ನಾಡ್ದಾಂಡ ಸುಮಾರು ಆಪ್ಷನ್ ಉಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಉಂಟು ಐಕ್ ಬೋರ್ಡ್ ಆ್ಯಂಡ್ ಟೂಲ್ಸ್ ಎಲ್ಲ ಉಂಟು ಆ್ಯಂಡ್ ಎಂಕ ಮೇಯ್ನ್ ಅನ್ನಾಗ ಒಂಜಿ ಆರ್ಟಿಕಲ್ ಬರೆಯನಾಗ ಎಂಕ್ಲಿಗೆ ಏತ ಅರ್ಥ ಆಪನು ಒಂಜಿ ಬೊಕ್ಕ ಓದನಕ್ಲೆ ಏತ ಅರ್ಥ ಆಪನು ಅವು ಮಾತ್ರ ಎಂಕಲು ನೆನಪುಜಿ ನೋಡಿ ಎಪ್ಪಕಲು ಬೊಕ್ಕ ಅವು ಕ್ರೆಡಿಬಲ್ ಸೋರ್ಸ್ ಬಣ್ಣ ನಂಬಿಕಾರ ಮೂಲದ ಬರ್ತದ ನಾವು ಅಣ್ಣ ಒಂಜಿ ಅವಲ ತೂನಡ ಪುಸ್ತಕ ಆಯ್ನಾತ ಪುಸ್ತಕ ಓದಿನ ಅಂತ ಎಡ್ಡೆ ಪುಸ್ತಕ ಓದಿನ ಜಾಸ್ತಿ ಬೋಳಿ ಎನ್ನ ಅಭಿಪ್ರಾಯ
2: ಸೊಲ್ಮಿಲ್ ಸರ್ ಚಿದನಂದ್ರೆ ಇರ್ನ ಪಂಡ ಇರೋ ಸೀಸಪ್ಪ ಅಂತ ಹೇಳಿ ತುಳುತ್ ಎಡ್ಮಿಂಡ್ ಆತು ಒಂಜ ತುಳು ಎಡ್ಮಿಂಡ್ ಬಂದಾಗ ನಮಕೇನು ಇರಲ್ಲ ಆರ್ಟ್ ಲೇಖನ ಬರೆಪನಾಕ್ಲು ಏರು ತೂಪನಾಕ್ಲು ಮನ್ಪನಾಕ್ಲು ನಮ್ಮ ತುಳು ಬಿಟ್ಟು ಒಂಜಿ 4 ಜನ ಎಡ್ಮಿಂಡ್ ಹಾಕ್ಲು ರೀ ಎಂಗಲ್ದು ಎಂಕ್ಲು ವಾಲಂಟ್ರಿ ಆದ ಬೇಲೆ ಮನ್ಪನಾಕ್ಲು ಮಾತಾಡಲ್ಲ ಪಂಡ ಎಂಕಲ್ ಪೇ ಮಾಲ್ತದ ಬೇಲ ಅಂಪನಾಕ್ಲ ತೂಪನಾತೆ ಇರೇನ ಆರ್ಟಿಕಲ್ ಸರಿಯಾಗಿ ಉಂಡುದಲ್ಲ ಅಜ್ಜಿ ಎಂಕಲ್ ಪುರ್ಸತನಾಗ ಇತ್ತೆ ಅಯ್ಯನ ಒಂಜಿ ತಿಂಗಳು ಮಣಿ ಪಂದಕ ಒಂಜಿ ವರ್ಷ ಮಣಿ ಪಂದಕಲ್ಲಿ ದಿನಗಳ ತೂಡುಂದಲ್ಲ ಅಜ್ಜಿ ಆಕೆ ಟ್ಯಾಗ್ ಪಾಡು ಇನ್ ಲೈಕ್ ಮಲ್ಪುಡು ಅಂಚ ಮಲ್ಪುಡು ಇಂಚ ಮಲ್ಪುಡು ಮತ್ತೆ ಪಣ ಬೇರೆ ತಪ್ಪುಂಡು ಅಂದ್ರೆ ತುಳ್ಳು ವಿಕಿಪೀಡಿಯಾ ಮಸ್ತ್ ತಪ್ಪು ವಾಲಂಟ್ರಿ ಬೇಲೆ ಏರಿಯಾಗ್ಲ ದುಡ್ಡು ಗುರುತು ನಮ್ಮ ಏರ್ಲ ದುಡ್ಡು ಗುರುತು ಮಲ್ಪನಾಕ್ಲ ಅತ್ತು ವಾಲಂಟ್ರಿ ಅಂತ ಬೇಲೆ ಮಲ್ಪನ ಚಿತ್ರಂದ್ರೆ ಸೀಸ್ ಆಪ್ ಅಡ್ಮಿಟ್ ಆತ ಬೇಲೆ ಮಲ್ತುಲ್ಲ ಐಟ್ ಟೆಂಪ್ಲೇಟ್ ಇಪ್ಪುಡು ಬೇತೆ ಬೇತೆ ನಮ್ಮ ಆ ಟೆಂಪ್ಲೇಟ್ ಡೌನ್ಲೋಡ್ ಮಾಡ್ಬೋದು ಇತ್ತೆ ಪೊರ್ಲು ತೋಜೋಡು ನಿ ಪುಟ್ಟ ಪೊರ್ಲು ತೋಜೋಡು ಆನ್ಲೇಟ್ ಬೇಲೆ ಮಲ್ತೊಂದು ಇಪ್ಪನಾರು ಆತ ಪಡ್ತಾನಾಗ ಲೇಖನ ಬರೆಪ್ಪನಾಕ್ಲಿ ಪೊಸತ್ತು ಬರೆಪ್ಪನಾಕ್ಲಿ ಪರತ ಬರೆಪ್ಪನಾಕ್ಲಿ ಇತ್ತೆ ಪರತ ಬರೆಪ್ಪನಾಕ್ಲಿ ಇಲ್ಲ ಸುಮಾರು ಗೊತ್ತು ಪೂಜಿ ಐಕೆ ಟ್ಯಾಗ್ ಪಾಡು ಹೆಂಚಿನ ಪಾಡು ಮಾಡ ಆ ಸಮಯ ಇಟ್ಟು ಇತ್ತೆ ಆರು ಏ ಇತ್ತ ದುಂಬುಲ ಇತ್ತರ ಏ ಇತ್ತ ಬುಕ್ಕಲ್ಲಿ ಒಳ್ಳೆಯ ಬೆಡಿಟ್ ಮಾಡಿದ್ರು ಇತ್ತೆ ಮಸ್ತ್ ಆರ್ಟಿಕಲ್ ಅಂದು ಬರೋಂದು ಈ ತಪ್ಪುಲೇನು ಇತ್ತೆ ಇರು ತಪ್ಪು ತಪ್ಪು ಇಪ್ಪುಂಡು ಅತಂಡ ಇಟ್ ಉಪ್ಪು ಒಂಜಾತ ಉಪ್ಪುಲು ಇಪ್ಪುಂಡು ಈ ಏ ಕಾಲಟು ಅತಂಡ ಈ ಸಮಯ ಇಟ್ಟು ಕೇವಲ ವಿಕಿಪೀಡಿಯಾ ಮಂಪಿನ ಲೇಖನ ಸಂಗ್ರಹ ಆವಂತೆ ಅಯ್ಯ ತಾಂತ್ರಿಕವಾದ ಸಂಶೋಧನಾತ್ಮಕವಾದ ತೂನಾಗ ಐಟಿ ಮಸ್ತ್ ಬಂದ ಡಾಟಾ ಕಚ್ಚಾ ವಸ್ತುಲು ಅತನ ಬೋರ್ಡ್ ಚಂದನ ಕಜ ವಂಚಪುರ ಬತ್ತೊಂದು ಅಯ್ಯ ಎಂಚ ಇರು ಇತ್ತ ಎಂಚ ಮ್ಯಾನೇಜ್ ಮಾಲ್ತೊಳ್ಳರು ಎಂಚ ಮ್ಯಾನೇಜ್ ಮಾಲ್ಪೋಡು ಒಕ ಬೇರೆ ಬೇಜಾರ ಗೊತ್ತು ಇತ್ತ ಪನ್ನಾಗ ನಮ್ಮ ಪನ್ನ ಎಲ್ಲ ಪಸದ ಬತ್ನಾಕ್ಲಿ ದಾನ ಬ್ಲಾಕ್ ಮಾಲ್ತನ ಅತನ ಆಗ್ಲೇನ ಆಗ್ಲೇ ಟ್ಯಾಗ್ ಆಟೋಮೆಟಿಕ್ ಬೇಜಾರ ಬಂದ ತೂ ಬೇರೆ ಒಂದು ತೂನಾಗ ಕೆಲವು ಸರಿ ಆಗ್ಲೇ ಓದ್ರೆ ಗೊತ್ತು ವಾಟ್ ಎಕ್ಸಾಕ್ಟ್ಲಿ ವಿಕಿಪೀಡಿಯಾ ಪಾಲಿಸೀಸ್ ಪಿಲ್ಲರ್ಸ್ ಪನ್ನಲಿಟ್ಟು ಇರು ಐ ನಮ್ಮ ಬಗ್ಗೆ ದಾದಪ್ಪ ಅನ್ಪರ ಚಿದನ್ನ
6: ಸೋಲ್ ಮೇಲೆ ಮಾತಿರಲ್ಲ ಯಾನ್ ವಿಕಿಪೀಡಿಯಾದ ಅಡ್ಮಿನ್ ಆದ ವರ್ಕ್ ಮಂತೊಂದುಲ್ಲ ಫಸ್ಟ್ ಆಫ್ ಆಲ್ ಅಡ್ಮಿನ್ ಪಂತ್ನಡೆ ದುಂಬ ಯಾನೊಂಜಿ ವಿಕಿ ಎಡಿಟರ್ ಆದ ವರ್ಕ್ ಮಂತೊಂದಿತ್ತೆ ಸುಮಾರು ವರ್ಷದ ದಿಂಚ ಅಡ್ಮಿನ್ ಎಲೆಕ್ಟ್ ದಾದ ಪಂತ್ನ ಪಂಡ ಒಂಜಾತ್ ಬೇಸಿಕ್ ಪಿಲ್ಲರ್ಸ್ ಪಂಡದ ಕಾಮನ್ ಆದ ಯೂಸ್ ಮಾಲ್ಪರು ಮಾತಿರಲ್ಲ ಆಯ್ತ ಅಡಿಟ್ ನಮ್ಮ ವರ್ಕ್ ಮನ್ ಪಡ ಆಪ್ಡು ಐತೆ ಪಾಲಿಸಿ ಪಂಡ ಅವೇಪಲ ಒಂಚಿ ಕಲ್ಲಡ್ ಕೆತ್ತನ ಮತ್ ದಯ ಪಂಡ ಚೇಂಜ್ ಆವೊಂದು ಇಪ್ಪುಂಡು ಬದಲಾವಣೆ ಆವೊಂದು ಇಪ್ಪುಂಡು ಬದಲಾವಣೆದ ಟೈಮಡು ನಮ್ಮ ಐತೊಟ್ಟಿಗೆ ಪೋಡಾಪುಂಡು ಆಯ್ತ ಲೆಕ್ಕನೆ ಪೋಂಡಲ್ಲ ಆಂಡ್ ಮೈನ್ ವಿಷಯ ಪೂರ ನಮ್ಮ ಸಂಗ್ರಹ ಮಲ್ಪಡಾಪುಂಡು ದಾದ ಪೂರ ಉಂಡು ಆಯ್ತ ನೆಲೆಟ್ಟೇ ವರ್ಕ್ ಮಲ್ಪಡಾಪುಂಡು ಕೆಲವೊಂದ್ಸರ್ತಿ ಆರ್ಟಿಕಲ್ ಮಲ್ಪನಗಲಾತೆ ಮಸ್ತ್ ದ್ವಂದ್ವಲು ಕ್ರಿಯೇಟ್ ಅಪ್ಪ ಇಜಿಂದಾಂಡ ಕೆಲವೊಂಜಿ ಉಲ್ಲೇಖ ಇಜ್ಜದನ ಒಂದು ಇಪ್ಪುಂಡು ವ್ಯಾಕರಣ ತಪ್ಪುಲು ಇಪ್ಪುಂಡು ಅವೇನ ಒಂಜಾತ್ ಗಮನಿಸದೆ ನಮನ ನಮ್ಮ ಪರವಾದಿಂದ ಅತ್ತು ನಮಕ್ ಒಂದು ಮಂತ್ ಅತ್ತು ಪಾಲಿಸಿದ ಪ್ರಕಾರವಾದೇ ನಮ್ಮ ಆಯ್ತ ಆಕ್ಷನ್ ಅದನ್ನಲ್ಲಿ ತೊಗೊಂಡಾಪುಂಡು ಆ ನಿಲಟ್ಟು ಅವನ ಪುರ ತೂ ಒಂದು ಇಪ್ಪಡಾಪುಂಡು ಅಡ್ಮಿನ್ನ ವರ್ಕ್ ಪಂಡದು ಅವುಂಡ ಪ್ರತಿ ಒಂಜಿ ಒಂದುಲ ಅಡ್ಮಿನ್ ಪಂಡ ಜಸ್ಟ್ ಅವು ಮಾತ್ರ ಅತ್ತು ಇತ್ತೆ ನಮ್ಮನ ಒಂಜಿ ವೆಬ್ಸೈಟ್ ವರ್ಕ್ ಆಯ್ಲಕ್ಕೆ ಒಂದು ಒಂದು ತರದ ವೆಬ್ಸೈಟೆ ಐಟಿ ನಂಚಿನ ಟ್ಯಾಂಪ್ಲೇಟ್ಸ್ ಆವಡು ಬೊಕ್ಕ ಸಿ ಎಸ್ ಎಸ್ ವರ್ಕ್ಸ್ ಅವು ಪೂರ ಉಪ್ಪುಂಡು ಅವೆಲ್ಲ ಇಂಪೋರ್ಟ್ ಮನ್ಪೋಡಾಪುಂಡು ಇಂಪೋರ್ಟ್ ಮಂತದ್ದು ನಮ್ಮನ ಲ್ಯಾಂಗ್ವೇಜ್ಗೆ ಇನ್ ತರ್ಜುಮೆ ಮನ್ಪೋಡಾಪುಂಡು ನಮ್ಮಡ ಪಂಡ ಟ್ರಾನ್ಸ್ಲೇಟರ್ನ ಯೂಸ್ ಮಲ್ತದ್ಲ ಮಲ್ಪೊಲಿ ಆ ಟ್ರಾನ್ಸ್ಲೇಟರ್ನ ಸಹಾಯದ ಎತ್ತೊಂಡಲ್ಲ ನಮಕ್ ತುಳುಕು ಮಸ್ತ್ ಪದಕ್ಲಿನ ಬದಲಾವಣೆ ಮಲ್ಪೋಡಾಪುಂಡು ಬದಲಾವಣೆ ಮಲ್ತದ್ದು ಅವೇನು ಎಡಿಟ್ ಮಂತ್ ನಂಚಿದ್ನ ಎಡಿಟ್ ಮಂತ್ ನಮ್ಮ ಐಕ್ ರೂಪ ಕೊರಡಾಪುಂಡು ಅಂಚಪುರ ವರ್ಕ್ ಅಡ್ಮಿನ್ ನೆಲೆಟ್
2: ಮಾತಾಡಲು ಒಂದೊಂದು ನಿಮಿಷ ಟೈಮ್ ಒಟ್ಟಿನ ಪಾತ್ರಕೊಂಡ್ಬಾರ್ದು ದೇವನಾಗ ಸಮಯ ತಭಾವ ಇತ್ತೇ ತರ ವಿಕೆ ಕಾಡೋವರೆ ಈ ರೀತಿ ಅವ್ರಿಗೆ ಓದನೇ ಆಯ್ತು ತುಳು ವಿಕಿಪೀಡಿಯಲ್ಲಿ ಇದು ಈರು ತೂಯಿನಂದಿಟ್ಟು ವಾ ವಿಷಯ ಕಡಿಮೆ ಉಂಟು ತನ್ನ ವಾ ವಿಷಯ ಜಾಸ್ತಿ ಬೋರ್ಡ್ ಹಾಕೊಂಡು ಪಂಡ ಇರು ಒಂಜಿ ಮಾಧ್ಯಮ ಟಿಪ್ಪಣೆ ತರ ಏರಿಗೆ ಅಂದಾಜ ಹಾಪನು ಈ ವಿಷಯ ಇತ್ತ ಲಾಯ್ಕ ಆತು ನನಗೆ ಸುಲಭ ಆತು ಅವು ಏರಿಗೆ ಅಂದಾಜ ಹಾಪನವನ್ನಾಗ ಇರೆ ಬಿಸು ಕೆಡ್ಡಸ ಆಟಿ ಬಣ್ಣ ಬೆಟ್ಟಿಗೆ ಜನಕ್ಕೆ ನಾಡ್ಪೇರು ಎಂಕಲ್ ನಾಯ್ತ ವಿಕಿಪೀಡಿಯಾದ ಆರ್ಟಿಕಲ್ ತುನಾಗ ಇರು ಬಿಸುತ್ತ ಆರ್ಟಿಕಲ್ ಅಪ್ಪ ರೈಸ್ ಆತಿಪುನು ನಾಲ್ಕು ಸಾವಿರ ಐದು ಸಾವಿರ ಜನ ತೂಪೇರು ಅವೇ ಐತು ಕಡಿಮೆ ಇಪ್ಪ ನೇರ್ಲೆ ಪೂಜೆ ಒಂಜಿ ನಾಲ್ಕು ಸಾವಿರ ಐದು ಸಾವಿರ ತೂಪೇರು ಅಪ್ಪಾಸ್ ಒಂಜಿ ಆಟಿ ತಿಂಗಳು ಬತ್ತನ ಬೆಟ್ಟಿಗೆ ಮಾತ್ರ ಫೋಟೋಸ್ ಅಪ್ಲೋಡ್ ಡೌನ್ಲೋಡ್ ಆಯ್ನ ವಿಷಯ ತೊಗೊಂಡು ಆರ್ಟಿಕಲ್ ತೂಪುನು ಮಸ್ತ್ ಜನ ಗೊತ್ತಿಪ್ಪು ನಿಕ್ಲೆ ಮಸ್ತ್ ಜನ ಪಾತ್ರ ಸ್ಟೇಜ್ ಇಟ್ಟು ಆ ಕಂಟೆಂಟ್ ಮಂದ ನಮ್ಮ ಐತೆ ಎಂಕಲ ಇತ್ತ ಮುಲ್ಪ ಪಾತ್ರನಾಕ್ಲು ಮಸ್ತ್ ಲಾಯಕ ಭಾಷೆ ಅತ್ಪನಾಗ ಆ ನೀನು ಭಾಷೆ ಪೊರ್ಲಾವಡನಾಗ ಇರೋಂಜಿ ಉವೇ ಭಾಷೆಲಿಟ್ಟು ಒಂಜಿ ಐವತ್ತು ನೂರು ಶಬ್ದಲು ಶಬ್ದಲು ಪಂಡಾಗ ಇನ್ನೂ ಏರಿಯಾ ನಿಕ್ಲೆ ಏರಿಯಾಗ್ಲ ಗೊತ್ತು ಚಂದ ಐವತ್ತು ಶಬ್ದ ಅಥವಾ ನೂರು ಶಬ್ದ ಉವೇ ಭಾಷೆಲಿಟ್ ಏರಿಯಾ ಗೊತ್ತು ನೂರು ಶಬ್ದ ಸಂಪತ್ತು ಇತ್ತಂಡ ಇರೆ ಆ ಭಾಷೆ ಆಯ್ನ ನಲಿಪನಂಡ ಆಯ್ನ ಅಲಾಗೆ ನಲಿಪಂಡ ಬಾರಿ ಪೊರ್ಲು ತೋಜುನು ಪಂಡ ಎಂಕಲ್ ಏರಿಯಾಗ್ಲ ಅಂಚಿನ ನಲಿಕೆ ಗೊತ್ತು ಪಂಡಾಗ ಎಂಕಲ್ ಬೇಲೆ ಮಾಲ್ಪನೆ ಇರ್ತಾರ ಇರ ಈ ಸ್ಟೇಜ್ ಪೋಪನಾಕ್ಲ ಎಂಚ ಹಾಪನಾಗ ಆತ ನಲ್ಪ ಐವ ಶಬ್ದರನ್ನು ಪತ್ತೊಂದು ನಲಿಪಾಪೇರು ನಮಕ್ ಅವಕ್ಕೆ ರಂಗ್ ಆತು ಕೆನ ಹೊರತು ನಿಮಕ್ ನಾಲೆಜ್ ಇತ್ತು ಪನ್ಪನ ಇಪ್ಪುಜಿ ಅಥವಾ ಇನ್ಫಾರ್ಮೇಶನ್ ಜಸ್ಟ್ ಸೇಕ್ ಆಫ್ ನೀಗ್ಲ ಮುಲ್ಪದ ಪಾತ್ರ ಪಿದೆ ಪನ್ನಾಗ ಮರತು ಬೋದು ಪುನಃ ಆ ಶಬ್ದಲ್ಲ ನೆಂಪು ಉಪ್ಪುಜಿ ಅದನ್ನ ವಿಷಯ ಗೊತ್ತು ಉಪ್ಪುಜಿ ಅಂಚ ಪನ್ನಾಗ ಈರೆಗ ಆ ನೆಲೆಟ್ಟ ಆ ಟೈಮ್ ಹಾಪನ ಹಂಚಿನ ವಿಷಯ ನಾಡ್ನಾಕ ಓ ಭಾಷೆ ಅತನ ತುಳುತ ಓ ವಿಷಯ ಕಡಿಮೆ ಉಂಡು ಒಂದು ತೋಜುಂಡು
7: ಇತ್ತೆ ತುಳು ವಿಕಿಪೀಡಿಯಡ್ ಯಾನ್ ಒಂಜಿ ನಾಡಿನ ವಿಷಯ ಪವನ್ಪುನಾಂಡ ತುಳು ಬೂಕುದ ಬಗ್ಗೆ ಇತ್ತೆ ದಾದ ಪಂಡ ಪ್ರತಿಯೊಂಜಿ ಅವು ಇಂಗ್ಲಿಷ್ ಇಡಿಪಡತ್ತಂಡ ಬೇತೆ ಭಾಷೆ ಇಡಿಪಡ ಇತ್ತೆ ಬೇತೆ ಕೆಲವು ಖಾಸಗಿ ವೆಬ್ಸೈಟ್ ಲೇಡ್ ಕೆಲವು ಈ ಪುಸ್ತಕದ ಮುಖಪುಟ ಪಾಡ್ದು ಮತ್ತೆ ಇಂಚಿಂಚಿನ ಕೆಲವು ಪುಸ್ತಕ ಅಂದ ಅವು ನಮ್ಮ ದುಡ್ಡು ಕೊರ್ತಿದ್ದಿತ್ತುನಡ ಅಪ್ಪಂಡು ಅಂದ್ರೆ ಕೆಲವು ತುಳುತ ಬುಕ್ಕುಳು ಇಂಚಿ ನಮ್ಮ ವಿಕಿಪೀಡಿಯಾ ನಾಡಿನಂಗ ತಿಕ್ಕಂಡ ಅವು ಬೇತೆ ಬೇತೆ ಸಾಹಿತ್ಯ ದಿಪ್ಪು ಅತನ ನಮ್ಮ ತುಳುತ ಕಲ್ಚರ್ ಆದಿಪ್ಪು ಇಂಚಿನ ಬೇತೆ ಬೇತೆ ಸುಮಾರು ಜನ ನಮ್ಮ ಹಿರಿಯರ ದಿಪ್ಪು ಹೊಸಬೇರ ದಿಪ್ಪು ಸುಮಾರು ಪುಸ್ತಕ ಮತ ಬರೀತಾರೆ ಆ ಪುಸ್ತಕದೊಂಜಿ ಪಟ್ಟಿದ ರೂಪಡ್ ಇಜಿನ ಮಾಹಿತಿ ರೂಪಡ್ ಅವೊಂಜಿ ಇತ್ತಂಡ ಒಂಜಿ ಓದುಗೆರೆಗ್ ಇಜ್ಜಿನ ಓಲಾಂಡ ಲೈಬ್ರರಿ ಕುಳ್ಳದು ನಾಡು ನಕ್ಲೆಗ್ ಮತ ಉಪಕಾರ ಆಪಣದು ಯಾನ್ ಎನ್ನುವೆ ದಯಪಂಡ ಎಂಕ್ಲನ ಕಾಲೇಜಿದ ಲೈಬ್ರರಿ ಜೋಕ್ಲೆಗ್ ಅವು ಕೆಲವು ಟೈಮ್ ನಾಡಿಯರ ಅಕ್ಲ ಬಳಕೆ ಮಲ್ಪಿದೆ ಸಿಸ್ಟಮ್ ಐಟ್ ಅಕ್ಲಿಗೆ ಬೋಡಿತ್ತಿನ ಪುಸ್ತಕ ತೂದು ಅವು ವಾ ನಿಟ್ಟು ಉಪ್ಪುಂಡು ಲಭ್ಯ ಉಂಡ ಇಜ್ಜಬನ್ಪಣದ ಬಗ್ಗೆ ಅಕ್ಲ ದತ್ತನವರು ಅವೇ ರೀತಿ ಈ ವಿಕಿಪೀಡಿಯಾ ಆ ಮಾಹಿತಿಯ ಆಧಾರಿತವಾದ ಇಂಚಿತ್ತಿನ ಮಾಹಿತಿಯ ಪುಸ್ತಕ ಉಂಡು ಪನ್ಪುಣ್ಯದ ಬಗ್ಗೆ ದಲ ಒಂಜಿ ಸೇರ್ ನಮ್ಮ ಮಾತ ಸೇರ್ಸಂಡ ಅಕ್ಕ ಬಾರಿ ಅನುಕೂಲ ಆಪಣ ಯಾನ್ ಎನ್ನುವೆ
2: ಸರ್ವಣ್ಣ ಸೇರದು ಅರ್ಪಣ್ಣ ಏನು ಉತ್ತರ ಪಣ್ಣಾಗ ಇಲ್ಲಿ ಬುಕ್ ಲೈನ್ ಸೇರವನ ಬದಿಕನ ಸರಿ ಅಕ್ಕ ಪಂದೇ ಪಂಡೇರು ಬುಕ್ ಲೈನ್ ಸೇರವನ ಕಾಪಿರೈಟ್ ವಯಲೇಷನ್ ಆಪಣ ಎಂಕಲ ನಿನ್ನ ಬಗ್ಗೆ ಒಂಜಾತ ಬೆಲೆ ಮಲ್ತು ಅಕಾಡೆಮಿಕ್ ನಿನ್ನ ಬಗ್ಗೆ ತೆರಿಪಾತಂದ್ರೆ ದಯವನ್ನಾಗ ಬುಕ್ ಬನ್ಪಣ ಒಂಜಿ ವ್ಯಕ್ತಿನ ಆಥರ್ಶಿಪ್ ಐಪಣ್ಣು ಅವು ಈರೆಗ ಇತ್ತೆ ನಮ್ಮ ಪಿ ಡಿ ಎಫ್ ಕಡಪನವಲ್ಲ ಆಸ್ ಪರ್ ನಮ್ಮ ಇಂಡಿಯನ್ ಕಾಂಟೆಸ್ಟ್ ಅವು ಸರಿಯಾದಿಪ್ಪು ಅಂಡ್ ಇದೇ ಐಪ್ ನಾ ಕಂಪ್ಲೇಂಟ್ ಮಲ್ತಂಡ ಈರೆಗ ಜೆರಾಕ್ಸ್ ದತ್ತು ನಮ್ಮ ಓದು ನಂಚಿನವು ಅತಂಡ ಪಿ ಡಿ ಎಫ್ ಮಲ್ತದ ಓದು ನಂಚಿನವು ಅತ್ ಕಾಪಿರೈಟ್ ವಯಲೇಷನ್ ಆಪಣ ಆಯ್ನ ಇಂಟೆಲೆಕ್ಚುಲ್ ನಮ್ಮ ಗಲಸೊಂದಲ್ಲ ಬನ್ಪಣ ಐಕ್ ಕಾಪರೇಟಿವ್ ಅನ್ಪಣ್ಣ ವಿಕಿ ಕಾಮನ್ಸ್ ಬೋಡಂಡ ವಿ ಆರ್ ಟಿ ಮಾಡ್ಪಣ ಇಟ್ ಮಸ್ತ್ ಪ್ರೊಸೆಸ್ ಇಟ್ಟು ಒವೇ ವಿಷಯನ ಅಪ್ಲೋಡ್ ಮಾಡ್ಪಣ ಕಾಪರೇಟ್ ಫ್ರೀ ಇಪ್ಪೋಡ್ ಏನೈತೆ ಏನೊಂದು ಪಟ ಅಪ್ಲೋಡ್ ಮಾಡ್ತಾನೆ ಬೆಟ್ಟಿಗೆ ಅಯ್ನ ಏರಿಯಲ್ಲ ಯೂಸ್ ಮಾಡ್ಪಡ ಏನ ಆಟ್ರಿಬ್ಯೂಷನ್ ಕೊಡೋದು ಇನ್ನು ಬೇತ ನಮ್ಮ ಕಾಮನ್ಸ್ ಇಟ್ಟು ಬೇತೆ ಬೇತ ನಮ್ಮ ಲೈಸೆನ್ಸ್ ಉಂಟು ಇಟ್ ಏರ್ ಬೋಡಲ್ಲ ಯೂಸ್ ಮಾಡ್ಕೊಳ್ಳಿ ಓ ಪತ್ರಿಕೆಲ್ಲ ಯೂಸ್ ಮಾಡ್ಕೊಳ್ಳಿ ಏರ್ ವೆಬ್ಸೈಟ್ ಯೂಸ್ ಮಾಡ್ಕೊಳ್ಳಿ ಅಣ್ಣ ಕಮರ್ಷಿಯಲ್ ಐತೆ ಏನೆ ಬಿಡುತ್ತೆ ಏನಂಚೆ ಮಾರಿರ ಬಳ್ಳಿ ಮಾಡ್ಕೊಂಡು ಪತ್ರಿಕೆ ತಾವು ಬೇತೆ ಪ್ರಶ್ನೆ ಅಂಡ್ ಈ ಪುಸ್ತಕ ಮಾಲ್ತು ಮಾರ್ನವನ್ನಾಗ ಇಟ್ಟು ಕಮರ್ಷಿಯಲ್ ಕಮರ್ಷಿಯಲ್ ಆದ್ರೆ ಅಪ್ಪ ಏನು ಕಂಪ್ಲೇಂಟ್ ಅಂತ ಕಾಪಿರೈಟ್ ವಯಲೇಷನ್ಸ್ ಮಾಡ್ಕೊಂಡು ನಮ್ಮಲ್ಲ ಅಂಚಿನಲ್ಲಿ ಕೊರ್ಪುನಾಕ್ಲಿ ಏರ್ಲ ಇಜ್ಜೇರ್ ಅನ್ನಗೆ ಎಂಕಲ್ಲ ಕರಾಳು ವಿಕಿಮೀನ ಸುಮಾರು ವರ್ಷದ ಮಾಲ್ತದಲ್ಲ ಅಂಡ ಕಾಪಿರೈಟ್ ಎಂಕಲೆ ಬೋರ್ಡ್ ಆಟ್ರಿಬ್ಯೂಷನ್ ಬೋರ್ಡ್ ಬಣಪನಾಕ್ಲ ಎಂಕಲ ಸೊತ್ತು ಯಾಕಂದ್ರೆ ಅಕ್ಕ ಪಣ್ಣ ಬಂದಿರ ಸುಮಾರು ವಿದ್ವಾಂಸರ ಪುಸ್ತಕಗಳುಳ್ಳ ಅವು ಅಕ್ಲ ಜೋಕ್ಲಟೆ ಇಜ್ಜಿನಿ ಸುಮಾರು ಜನಕ್ಲಟ್ ಅಕ್ಲ ಜೋಕ್ಲಟನೆ ಇಜ್ಜಿ ಅಯ್ನ ವರಿಪಾಪನ ಅಂಚಿನ ಬೆಲ್ಲ ಆವಂದಿಜ್ಜಿ ಬಣ್ಣಾಕ್ಲೆ ಆ ಇನ್ನ ಅಂಚಿನ ಅಂಚಿನ ಅಯ್ನ ಇಂಪಾರ್ಟೆನ್ಸ್ ಬಣಪನದಲ್ಲ ಕಡಿಮೆ ಆತಂದು ಏನತ್ತೆ ಅವು ಅವಡ ಅಯ್ನ ತುಳುತ ಪಣ್ಣ ಅಕಾಡೆಮಿ ಅತ್ತಿನ ಅಂಚಿನ ಸಂಸ್ಥೆಲ ರೂಪಟ್ಟು ಮಾತ್ರ ಆಂಡ ಆಪಂಡ ಆತೆ ಪನ್ನೊಳಿ ಹರಿಪ್ರಸರ್ ಇರೆ ಇತ್ತೆ ತುಲ ಇರೆ ಕಾಲೇಜ್ ತಿನ್ನತ್ತರ ಇತ್ತೆ ಇನ್ನು ಜೆನ್ಸಿನ ಹಾಕ್ಲೆ ಜೋಕ್ಲೇರ್ ಸೋಷಿಯಲ್ ಮೀಡಿಯಾ ಮಸ್ತ್ ಬೆಲೆ ಮಾಡ್ಪರು ಈ ಜೋಕ್ಲೇನ್ ರೀಲ್ಸ್ ಮಾರ್ಪುನ ಅತ್ತನ ಮೀಮ್ಸ್ ಮಾರ್ಪುನ ಜೋಕ್ಲೇನ್ ವಿಕಿಪೀಡಿಯಾದ ಅಂಚನೆ ಒಂಜಿ ಎಂಚಿನ ಮಣ್ಣಾಗ ಡಿಜಿಟಲ್ ಲೋಕ ತುಲು ಕೊಂಡ್ರಾಗ ಎಂಚ ಮಾಲ್ಪೊಲಿ ಅಕ್ಲೇನ್ ಜೋಕ್ಲೇನ್ ಎಂಚ ತರಪೋಲಿ ಪನ್ಪುನಿಟ್ಟು
4: ಜೆನ್ಸಿನ ಅಕ್ಕಲೇನ್ ವಿಕಿಪೀಡಿಯಾ ಕನ್ಪಾವನ ಕನ್ಪಾವಲಿ ಇತ್ತೆ ಎಂಕಲ್ ನನೇ ನಮ್ಮನೆ ಕಾಲೇಜ್ ವಿಕಿ ಕ್ಲಬ್ ಉಂಡು ನಮ್ಮ ಜೋಕುಲ್ಲೇರು ಪೂರ ಜೆನ್ಸಿನ ಅಕ್ಕಲೇ ಬೊಕ್ಕ ಒಂಜಿ ಜೋಕುಲ್ಡ ನಮ್ಮ ಓದ ಓದಾರೆ ಒಂಜಿ ಒಂಜಿ ಅಭ್ಯಾಸನ ಬೆಳೆಸಾವಡು ಬೊಕ್ಕ ಓದಾಯಿನ ಅಕ್ಕಲು ಬರೆಪವನ ಅಂಚಿನಲ್ಲಿ ಒಂಜಿ ಅಭ್ಯಾಸ ನಮ್ಮ ದುಮ್ಮುಡ್ದೆ ಬೆಳೆಪವಡು ಒಂಜಿ ಅಕಲ್ನ ಸ್ಕೂಲ್ದ ಲೆವೆಲ್ ಇಡು ಈಜಂಡ ಕಾಲೇಜ್ದ ಲೆವೆಲ್ ಬನ್ನಾಗಲ್ಲ ಜೋಕುಲು ಓದು ಜೇರು ಪಂದಿಜ್ಜಿ ಜನ್ಸಿಲ್ಲ ನಮ್ಮ ಲೆಕ್ಕನೆ ಈತ ನಮ್ಮ ಕ್ಲಾಸ್ ಹಿಡಿತ್ತು ನಮ್ಮ ಕ್ಲಾಸ್ದ ಸೈಕಲ್ ಸ್ಟೈಲ್ ನೋಟ್ಸ್ ಪುರ ಕೊರಂಡಲ್ಲ ಅವೇನ್ ಲಕ್ಲು ಓದುದೆ ಎಕ್ಸಾಮ್ ಬರೆಪಿನ್ ಅಂಚೆ ಓದು ಜೇರು ಪಂದದಲ್ಲ ಇಜ್ಜಿ ಓದುವೇರು ಆಂಡ ಇತ್ತೆ ಪುಸ್ತಕ ಓದನೆ ಹಿಡ್ದು ಜಾಸ್ತಿ ಡಿಜಿಟಲ್ ಬುಕ್ಸ್ನೇ ಜೋಕುಲು ರೆಫರ್ ಮನ್ಪುನು ಅಂಚದಪ್ಪನಾಗ ವಿಕಿಪೀಡಿಯಾನ್ಲ ರೆಫರ್ ಮನ್ಪುವೇರು ಇತ್ತೆ ಪೂರ ನಮ್ಮ ಸಬ್ಜೆಕ್ಟ್ದಲ್ಲ ಸೈನ್ಸ್ದ ವಿಜ್ಞಾನದ ವಸ್ತುಲು ನಮ್ಮ ನಮ್ಮ ಭಾಷೆಯಲ್ಲಿ ಇತ್ತೆ ಉಂಡು ನಮ್ಮನೆ ಒಂಜಿ ಪ್ರಾಜೆಕ್ಟ್ ಮಂತ ಫಿಶ್ ಮೀನ್ದ ಬಗ್ಗೆ ಕುಡ್ಲದ ತಿನ್ಪಿನ ಮೀನ್ದ ಬಗ್ಗೆ ಮಸ್ತ್ ಆರ್ಟಿಕಲ್ ಮಂದ ತುಳುಟ್ಲ ಮಂದ ನಮ್ಮ ಅಂಚ ಸೈನ್ಸ್ದ ಪೂರ ವಿಜ್ಞಾನದ ಪೂರ ವಸ್ತುಲ್ಲ ಇತ್ತೆ ನಮ್ಮ ತುಳು ಭಾಷೆಡ್ಲುಂಡು ಕನ್ನಡಲ್ಲುಂಡು ಇಂಗ್ಲೀಷ್ಲ ಉಂಡು ಜೋಕುಲು ಓದುವೇರು ನನಾತ ಅಟ್ರಾಕ್ಟ್ ಎಂಚ ಮನ್ ಪೋಡ ಬಂಡ ನಮ್ಮ ಕಳ್ಳ ಪೋಡು ಪಾತೆರೋಡು ಪನೋಡು ಪಂಡ ಬರುವೇರು
2: ಸೊಲ್ಮೆ ಸರ್ ಮಾವೀರ ಸರ್ ಇತ್ತೆ ಇರು ತೂಯಿನ ಬಟ್ಟೆಗೆ ನಮ್ಮ ತುಳುಟು ಗಾದೆ ಪಾಡ್ದನಲು ಸಂಧಿ ಆಚರಣೆ ಇಂಚಿನ ಮಾತ ಉಂಟು ಹೆಚ್ಚ ಸಂಧಿಗ ನಗ ನಾಲ್ಕು ರೆಫರೆನ್ಸ್ ತಿಕ್ಕೆ ಬರ್ಬೋದು ಇತ್ತೆ ಎಪಿಕ್ ಸಿರಿ ಎಪಿಕ್ ಬಂದಾಗ ನಮಕ್ಕೊಂಜಿ ರೆಫರೆನ್ಸ್ ತಿಕ್ಕೊಂಡು ಅಂಚಿನ ಮಸ್ತ್ ಉಂಟು ಇತ್ತೆ ಇರೇ ಗೊತ್ತುಂಡು ನಮಕ್ ಅಂದಾಜು ಉಂಡು ದಾಯಿಗಂದು ಏನು ಪಣ್ಣ ಪ್ರಶ್ನಾರ್ಥೆ ಪ್ರಶ್ನೆಗಾತೆ ಏನು ಪಣ್ಣೊಂದುಲ್ಲೇ ರೆಫರೆನ್ಸ್ ಕೊರ ಆಪದು ಒಂಜಿ ಸಂಡಿ ಬತ್ತುಂಡು ಅಥವಾ ಒಂಜಿ ಭೂತದ ಆರಾಧನೆ ಇತ್ತೆ ಪಂಜುಲಿದ ಬಗ್ಗೆ ಬತ್ತುಂಡು ಅಣ್ಣ ನಮಗೆ ಸಂದಿಗೆ ಬಂದಾಗ ರೆಫರೆನ್ಸ್ ಮಸ್ತ್ ಕಡಿಮೆ ಆಗ್ಪುಂಡು ತಿಕುಜಿ ಐನ್ ನಮ್ಮ ಎಂಚ ಸವಾಲ ಎಂಚ ಸಾಲ್ವ್ ಮಾಡ್ಕೊಳ್ಳಿ ಬನ್ಪುಣ ಲೇಟ್ ಎಂಚ ಮನ್ನಾಗ ಇನ್ನು ವಿಡಿಯೋ ಅಂಚ ಆ ನಮೂನೆ ನಮ್ಮ ಸೈಟೇಷನ್ ಎಂಚ ಕೊರ್ಪುನ ಅಂಚನ ಅದನ್ನ ಪುಸ್ತಕದ ಲೇಟ್ ಕೊರ್ಪುನ ಪುಸ್ತಕ ತಿಕ್ಕೊಂಡು ಜಿತ್ತೆ ಪನ್ನ ನಮ್ಮ ಬಂದಾಗ ಕಾಪಿರೈಟ್ ದ ವೈಲೇಷನ್ಸ್ ಆಗ್ಬಿಡು ಪುಸ್ತಕ ರೆಫರೆನ್ಸ್ ಕೊರ ಆಗ್ಬಿಡು ಜಸ್ಟ್ ಪುಸ್ತಕ ಇಪ್ಪುಂಡು ನೇಮ್ ಮಾತ್ರ ಇಪ್ಪುಂಡು ಅಂಡ ಐನ ಬುಕ್ ತಮ್ಮಲ್ ತಿಕ್ಕುಜಿ ಆನಲಿಟ್ ಈ ಸೈಟೇಷನ್ ಎಂಚ ಸಾಲ್ವ್ ಮಾಡ್ಕೊಳ್ಳಿ ಅದನ್ನ ಸೈಟೇಷನ್ ಎಂಚ ಕೊರಳಿ ಬರ್ಬೋದು
5: ನಮ್ಮ ತುಳು ಸಂಸ್ಕೃತಿ ಈ ಪಾಡ್ದನ ಸಂಧಿ ಒಂದು ಮಾತ ಮೌಖಿಕ ಪರಂಪರೆ ಬರ್ತದ್ನು ಬಣ್ಣ ಏರೋ ಬರದೇತ್ನು ಹತ್ತು ಬಾಯಿಡ್ದು ಬಾಯಿ ಬಾಯಿಡ್ದು ಬಾಯಿ ಬಂಡ ಬಂಡದವು ಇಡಮಿಟ್ರ ಪರಡು ಬರ್ತದ್ನು ಅವೇನು ವಿಕಿಪೀಡಿಯಾ ಡೆಂಕ್ಲು ಉಲ್ಲೇಖ ಕೊರ್ನಾಗ ಅವೇನು ಯಾನಿಂಚ ತೂತೆ ಉನ್ನ ಮಲ್ತೊಂದ್ಲೇ ಅಂಚ ಮತ ಬಾರ ಅವಕಾಶ ಇದ್ದೀನಿ ಯಾವುದು ಅವೇನು ಸುರುಕವೇನು ಡಾಕ್ಯುಮೆಂಟೇಷನ್ ಮಲ್ಪೋದು ಇದನ್ನ ಈಗ ಲಾಸ್ಟ್ ಟೈಮ್ ಆಟಿ ಟೈಮ್ ಒಂಜಿ ಡಾಕ್ಯುಮೆಂಟೇಷನ್ ಮಲ್ತಾರೆ ಅವೇನೆಂಕ್ಲು ಒಂದೊಂದು ಡಾಕ್ಯುಮೆಂಟ್ ಬಂಡದು ಉಲ್ಲೇಖ ಕೊರಲಿ ಅಂಚನೆ ಇತ್ತಿಪ್ಪ ತುಳು ಸಂಧಿ ಪಾಡ್ದನೆ ಪೂದ ಡಾಕ್ಯುಮೆಂಟೇಷನ್ ಮಾಡ್ತದೆ ಅಥವಾ ವಿಕಿ ಕಾಮನ್ಸ್ಗೆ ವಿಡಿಯೋ ಪಾಡ್ದು ಅವೇನು ಉಲ್ಲೇಖ ಬಂಡದು ಕೊರ್ತ ಕೊರಲಿ ಬಕ್ಕ ನನ್ನ ಕೆಲವು ಪುಸ್ತಕಗಳ ಮಾಹಿತಿ ಇಪ್ಪು ಇತ ಅಮೃತ ಸೋಮೇಶ್ವರ ಅಂಚಿನ ಹಿರಿಯ ಸಾಹಿತ್ಯ ಮತ್ತು ಬರೆತನ ಪುಸ್ತಕಗಳು ಓದ್ದು ಆ ಪುಟ ಸಂಖ್ಯೆ ಪುಸ್ತಕ ಅವು ಮತ ಅವೇನು ಉಲ್ಲೇಖ ಜೊತೆ ಅವು ಇಜ್ಜಿನಾಂಡ ಈ ನಮ್ಮ ಉಡುಪಿದ ರೀಜನಲ್ ಸೆಂಟರ್ ಮತ್ತು ಏನುಂಡು ಅಲ್ಪ ಅಕಲು ರೆಕಾರ್ಡ್ ಮಲ್ತೀತ್ನ ಆಡಿಯೋ ವಿಡಿಯೋ ಅವು ಅಕಲ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇತ್ತಂಡ ಅಕಲವೇ ಅಕಲೇ ಅಪ್ಲೋಡ್ ಮಾಡಿತ್ತ ಅವೇನಿಂಕ್ಲು ಉಲ್ಲೇಖ ಮಾಡೋದು ಕೊರೋಲಿ ಅವು ಒಂಜ್ ಆಫ್ ಅವು ಬುಡಿಂಡ ಕೋಡೇನು ಕೋಲ ಹೋಯ್ತ ಊತೆ ಅಂಚಮದ ಪರಾರ ಇಜ್ಜಿ ನಿಜ ಅದು ಫಸ್ಟ್ ಡಾಕ್ಯುಮೆಂಟೇಷನ್ ಬರಡು ಬಣ್ಣ ಮೇನ್ ಸ್ಟ್ರೀಮ್ಗೆ ಬರಡು ಐದು ಬೊಕ್ಕ ಅವೇನಿಂಕ್ಲು ಕ್ರೆಡಿಬಲ್ ಸೋರ್ಸ್ ಬಂದಿರೋದು ಉಲ್ಲೇಖ ಕೊರೋಲಿ ಅಂದ್ರೆ ನನ್ನ ಅಭಿಪ್ರಾಯ
2: ಸ್ವಲ್ಪ ಸರ್ ಚಿತ್ರನಂದ್ರೆ ಇರೋಂಜಿ ಅಡ್ಮಿಟ್ ಪಂಡಾರ ಅವಂಜಿ ಇಂಚ ಕತ್ತಿ ತಾರುಟ್ಟು ನೆನಪಿನ ಬೇಲೆ ಇರ ಅಂಚಿಲ ಹತ್ತು ಇಂಚಿಲ ಹತ್ತು ಪೋಡು ಅವರಿಯಾಗಿ ವಾರನ ಕೊರನ ಬಿಟ್ಟಿಗೆ ದಾಯ ಕೊರಿಯಾರೆ ಅನ್ಪುಣ ಬರ್ಕೊಂಡು ಆಯ್ತಾ ಎನ್ನ ಜನಕ್ಕಲು ಆನ ಜನಕ್ಕಲು ಇದು ತುಲುತ ಬರ್ಯಾರ ಇದು ಕನ್ನಡದ ಬರ್ಯಾರ ಇದು ಕನ್ನಡ ತಾಯಿ ತುಲುತ ಇಂಚಿನ ಪೂರ ಸಮಸ್ಯೆಲ್ಲ ಬರ್ಕೊಂಡು ಅದನ್ನ ವಿಷಯ ಈತ ಈರೈ ಬನ್ಪುಣ ಬೋಡೈನ ಎ ಬುಡುತ್ತು ಎ ಬುಡುತ್ತು ವಿಷಯ ಆತಿಪ್ಪೋಡು ಅದನ್ನ ಮ್ಯಾನ್ಯುವಲ್ ಯಾಕಡೆ ನಮ್ಮ ಸಿಇಒ ಪನ್ನಾಗ್ಲ ಮಾಡ್ಯಾರ ಮ್ಯಾನ್ಯುವಲ್ ಕಂಟೆಂಟ್ ಆಗ್ಬಿಡು ಎ ಇನ್ನು ಮಸ್ತ್ ಕೊರ್ಪುಣ ಅಂಡ್ ಎ ದಿಂಜಪ್ಪನ ಹಚ್ಚಿನ ಬೇರೆ ನಮ್ಮನೆ ಮಾಡ್ಕೊಂಡಿಲ್ಲ ಈ ನೆಲೆಟ್ ಈರೊಂಜಿ ಎಡ್ಮಿಂಡ್ ನಾತ್ ಎಂಚಿಲತ್ತು ಇಂಚಿಲತ್ತು ಸಮಾತ ವಾನ ಕತ್ತಿದಾರಿಟ್ಟು ನಡಪ ನಂಚಿನ ಇಪ್ಪನಾರ ಇದು ಎಂಚ ಮಾಂತೆಲ್ಲ ಸಮಾತ್ ಪೋವಡುವತ್ತು ಪೋವಡು ಅಂಚನೆ ಎಂಚ ಪೋಂದುಳ್ಳಾರು ಪನ್ಪನಲ್ಲಿ ಪಾತ್ರ
6: ಒಂದೇ ಏನು ಫಸ್ಟ್ ಪಂಡ್ಲೇಕನೆ ಇದಕ್ಕೆ ಪೂರ ಅಪ್ಲಿಕೇಬಲ್ ಆಪ್ನ ಪಿಲ್ಲರ್ ಆ ಪಿಲ್ಲರ್ ನಮ್ಮ ಬೇಸ್ ಆದದಿಯೊಂದು ಐತಮಿತ್ತು ನಡತ್ತನಾಂಡು ಅವಿಟ್ಟು ಪಾರ್ಶಿಯಲಿಟಿ ಅವಡು ಬಾಕಿ ದಾಲ ಇಜ್ಜನ್ಲೆಕ್ಕ ನಡತ್ತನಾಂಡು ಪಿಲ್ಲರೇ ನಮಕ್ಕ ಮೈನ್ ಆದ ಇಪ್ಪುನ ವಿಕಿಪೀಡಿಯಾದ ಪಂಡ ಅವಂಜಿ ಸ್ಯಾಂಡ್ ಬಾಕ್ಸ್ ಅತ್ತು ಸ್ಯಾಂಡ್ ಒಂಜಿ ಸೋಪ್ ಬಾಕ್ಸ್ ಅತ್ತು ಒಕ ಅಡ್ವರ್ಟೈಸಿಂಗ್ ಒಂದು ಅತ್ತು ಓವೇ ಇತ್ತಿಂಡ ಬುಕ್ದ ರೆಫರೆನ್ಸ್ ಇಜಿಂಡ ಓ ಬೊಂಡ್ಲ ಮೈನ್ ಸ್ಟ್ರೀಮ್ದ ರೆಫರೆನ್ಸ್ ಕೊರ್ದು ಪಾಡ್ನಂದಾಂಡ ಅವಿಟ್ ದ್ವಂದ್ವ ಅವಡು ಅಲ್ಪ ದಾಲ ಪ್ರಾಬ್ಲಮ್ಸೇ ಬರ್ಪುಜಿ ಅಂಚ ಸೈಟೇಷನ್ ಕೊರ್ನಗಲ ಅಂತ ಮೈನ್ ಅದು ಓ ಪುರ ಇಂದು ಬೋಡ ಇಂಪಾರ್ಟೆಂಟ್ ಸೋರ್ಸ್ ಆದ ಇಪ್ಪುನು ಅವೇನ್ ಕೊರ್ನಾಂಡ್ ಅಲ್ಪ ದ್ವಂದ್ವದ ಅನಿವಾರಣೆ ಆಪ್ಪುನು
2: ಮಂತ್ರಿ ಸುಲ್ಮೇಲೆ ನಮ್ಮ ಆಕ್ಚುಲಿ ನಮ್ಮ ಟೈಮ್ ಬಲಿತೊಂದು ಅಂಚದರ ನಮ್ಮನ್ನ ಇಡೆಗೆ ನಮ್ಮನ್ನ ಈ ಡಿಸ್ಕಷನ್ ಮುಂತಕ ಸುಲ್ಮೇಲೆ
0: ಈತನೇಟ ಇಂಚಿಪ್ಪ ಎಜೆ ಗ್ರ್ಯಾಂಡ್ ಹೋಟೆಲ್ ಸಭಾಂಗಣಡೆ ತುಳು ವಿಕಿಪೀಡಿಯಾ 10ನೇ ವರ್ಷದ ಸಂಭ್ರಮ ಈ ಲೇಸಿಡ್ ಪಾತ್ರನ ಬಿನ್ನರ್ ನಕಲನ ಪಾತ್ರನ ಕೇನೊಂದು ಬತ್ತರು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ ನಾಟ್ 7.8 FM ಒಂದು ರಂಗ್ ರಂಗದ ಬದುಕ
8: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ ನಾವು ಹೋಗೋಣ
9: ಅನು ನಾನು ತುಂಬಾ ಬ್ಯುಸಿ ಇದ್ದೇನೆ ಪಪ್ಪನ ಹತ್ರ ಕೇಳು
10: ಹಲೋ ಪುಟ್ಟ
8: ಡ್ಯಾಡಿ ಡ್ಯಾಡಿ ನಾಳೆ ಸಂಡೇ ಝೂಗ್ ಹೋಗೋಣ ಪ್ಲೀಸ್
10: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ ಹೋಗು ಅಮ್ಮಂಗೆ ಹೇಳು
8: ಒಂದು ವರ್ಷದಿಂದ ಕೇಳ್ತಿದ್ದೀನಿ ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ ನಾನು ಯಾರ ಜೊತೆ ಆಡ್ಲಿ ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು
11: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ ನೀವು ಅವರ ಜೊತೆ ಕಳೆಯುವ ಸಮಯ ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM

0: 107.8 FM ಇದು ಬಣ್ಣ ಬಣ್ಣದ ಬದುಕು
1: ರೇಡಿಯೋ ಸಾರಂಗ್ಡ ನಿಕ್ಲೋ ತುಳು ಪ್ರಸಾರಕ್ಕೆ ಏನಂದಲ್ಲರೆ ನನ್ನ ದುಂಬಗ್ ಕೆಲವೊಂಜಿ ತುಳು ಸಿನಿಮಾದ ಪದಕುಲೇನಕ್ಕೆ ಏನಂದು ಬರ್ಕಾ.

ಈತನೇಟ ಕೆಲವೊಂಚಿ ತುಳು ಸಿನಿಮಾದ ಪದಕುಲನ್ನು ಕೇನೊಂದು ಬತ್ತಾರೆ. ಒಂದು ಇನಿತ ತುಳು ಕಾರ್ಯಕ್ರಮ ನನ್ನ ದುಂಬದ ತುಳು ಕಾರ್ಯಕ್ರಮ ತಿಕ್ಕಗ ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಭಾವಲಹರಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ದೊಡ್ಡರಂಗೇಗೌಡ ಅವರ ರಚನೆಯ, ಸಿ ಅಶ್ವಥ್ ಅವರ ಸಂಗೀತ ನಿರ್ದೇಶನದ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಮೆರೆಯಬೇಡವೋ

ಮುಂದಿನ ಹಾಡು ಎಂಎನ್ ವ್ಯಾಸರಾವ್ ಅವರ ರಚನೆಯ, ಎಸ್ ಬಾಲಿ ಅವರ ಸಂಗೀತ ನಿರ್ದೇಶನದ, ರಿತಿಶಾ ಪದ್ಮನಾಭ್ ಅವರು ಹಾಡಿರುವ ತಾಯಿ ನಿನ್ನ ಸಹನೆಯನ್ನು.

ಮುಂದಿನ ಹಾಡು ಚೆನ್ನವೀರ ಕಣವಿ ಅವರ ರಚನೆಯ, ಸಿ ಅಶ್ವಥ್ ಅವರ ಸಂಗೀತ ನಿರ್ದೇಶನದ, ಬಿಆರ್ ಛಾಯಾ ಅವರು ಹಾಡಿರುವ ಒಂದು ಮುಂಜಾವಿನಲಿ.

ಮುಂದಿನ ಗೀತೆ ಎಚ್ ಎಸ್ ವೆಂಕಟೇಶ ಮೂರ್ತಿ ಅವರ ರಚನೆಯ, ಸಿ ಅಶ್ವಥ್ ಅವರ ಸಂಗೀತ ನಿರ್ದೇಶನ ಹಾಗೂ ಗಾಯನದ ಬಯಸಿದೆ ನಿನ್ನನು.

ಮುಂದಿನ ಹಾಡು ವಿಸಿ ಇರಾ ಸಿಂಗ್ ಅವರ ರಚನೆಯ, ಎಸ್ ಜಿ ರಘುರಾಮ್ ಅವರ ಸಂಗೀತ ನಿರ್ದೇಶನದ, ಸುಪ್ರಿಯಾ ಆಚಾರ್ಯ ಇವರ ಗಾಯನದ ಬಾಳಿನಲ್ಲಿ ಗೋಳುನೂರು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮಾತೆಲ್ಲ ಇಲ್ಲಿ ಮುತ್ತು.

0: रेडियो सारंग 107.8 FM।
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. 25 ವರ್ಷಗಳ ನಿರಂತರ ಸಾರ್ವಜನಿಕ ಸೇವೆ ಪೂರೈಸಿದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜಪಾನ್, ಭೂತಾನ್ ಸೇರಿ ಹಲವು ದೇಶಗಳ ನಾಯಕರ ಅಭಿನಂದನೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ ನವದೆಹಲಿಯ ಭಾರತ ಮಂಟಪದಲ್ಲಿಂದು ಜಿಎಸ್ಟಿ ಮಂಡಳಿಯ 57ನೇ ಸಭೆ. ಭಾರತೀಯ ರಕ್ಷಣಾ ಉದ್ಯಮದ ಸೌಲಭ್ಯಗಳ ಬಳಕೆಗಾಗಿ ಎಸ್ಒಪಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. ಇಂದು 94ನೇ ಭಾರತೀಯ ವಾಯುಪಡೆ ದಿನ. ದೃಢ ಬದ್ಧತೆಯೊಂದಿಗೆ ದೇಶವನ್ನು ರಕ್ಷಿಸಲು ವಾಯುಪಡೆ ಸದಾ ಸಿದ್ಧ, ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್. ವಾರ್ತೆಗಳ ವಿವರ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಇಂದು ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಬೇವು ಲೇಪಿತ ಯೂರಿಯಾ 2015 ಕುರಿತ ಒಂದು ವರದಿ ಇಲ್ಲಿದೆ. ಸೆಪ್ಟೆಂಬರ್ 2015ರಲ್ಲಿ ಭಾರತದಲ್ಲಿ ಉತ್ಪಾದನೆಯಾಗುವ ಎಲ್ಲ ಯೂರಿಯಾಗೆ ಬೇವಿನ ಲೇಪನವನ್ನು ಕಡ್ಡಾಯಗೊಳಿಸಿದ ಸರ್ಕಾರ ಅದೇ ವರ್ಷದ ಡಿಸೆಂಬರ್ನಲ್ಲಿ ಆ ನಿಯಮವನ್ನು ಆಮದು ಮಾಡಿಕೊಂಡ ಯೂರಿಯಾಗೂ ವಿಸ್ತರಿಸಿತು. ಇದರಿಂದಾಗಿ ದೀರ್ಘಕಾಲದಿಂದ ಅತ್ಯಂತ ದುಬಾರಿಯಾಗಿದ್ದ ಯೂರಿಯಾ ಸಮಸ್ಯೆಗೆ ಪರಿಹಾರ ಸಿಕ್ಕಿತು. ರೈತರಿಗೆ ಮೂಲ ಬೆಲೆಯ ಅತ್ಯಲ್ಪ ಭಾಗದಷ್ಟು ದರದಲ್ಲಿ ಮಾರಾಟವಾಗುತ್ತಿದ್ದ ಯೂರಿಯಾವನ್ನು ಕೈಗಾರಿಕೆಗಳಿಗೆ ಅಕ್ರಮವಾಗಿ ತಲುಪಿಸಲಾಗುತ್ತಿತ್ತು. ಇದರಿಂದಾಗಿ ಯೂರಿಯಾ ಮೇಲಿನ ಸಬ್ಸಿಡಿಯು ಖಾಸಗಿ ಲಾಭವಾಗಿ ಪರಿವರ್ತನೆಗೊಳ್ಳುತ್ತಿತ್ತು. ಹಾಗಾಗಿ ರೈತರಿಗೆ ಸಿಗಬೇಕಾದ ಪ್ರಮಾಣದಲ್ಲಿ ಯೂರಿಯಾ ಲಭ್ಯವಾಗುತ್ತಿರಲಿಲ್ಲ. ಯೂರಿಯಾ ಹರಳುಗಳಿಗೆ ಬೇವಿನ ಲೇಪನ ಮಾಡುವುದರಿಂದ ಖರೀದಿದಾರರಿಗೆ ಆ ಉತ್ಪನ್ನವು ನಿಷ್ಪ್ರಯೋಜಕವಾಯಿತು. ಆದರೆ ಕೃಷಿ ಭೂಮಿಗೆ ಅದು ಹೆಚ್ಚು ಉಪಯುಕ್ತವಾಯಿತು, ಏಕೆಂದರೆ ಬೇವಿನ ಲೇಪನವು ಸಾರಜನಕದ ಬಿಡುಗಡೆಯನ್ನು ನಿಧಾನಗೊಳಿಸುತ್ತದೆ ಮತ್ತು ಸಸ್ಯವು ವಾಸ್ತವವಾಗಿ ಹೀರಿಕೊಳ್ಳುವ ಪ್ರಮಾಣವನ್ನು ಹೆಚ್ಚಿಸುತ್ತದೆ. ಸರ್ಕಾರದ ಈ ನಿಲುವಿನಿಂದಾಗಿ ಯೂರಿಯಾದ ಅಕ್ರಮ ಬಳಕೆಯು ಅತ್ಯಲ್ಪ ಮಟ್ಟಕ್ಕೆ ಕುಸಿಯಿತು. ಇದರಿಂದಾಗಿ ಸರ್ಕಾರಿ ಬೊಕ್ಕಸಕ್ಕೆ ಸುಮಾರು 10,000 ಕೋಟಿ ರೂಪಾಯಿಗಳ ಉಳಿತಾಯವಾಗಿದೆ ಎಂದು ಅಂದಾಜಿಸಲಾಗಿದೆ. ಬೆಳೆ ಇಳುವರಿಯೂ ಹೆಚ್ಚಾಯಿತು. ಭತ್ತದಲ್ಲಿ ಶೇಕಡ 5.79, ಜೋಳದಲ್ಲಿ ಶೇಕಡ 7.14, ಸೋಯಾಬೀನ್ನಲ್ಲಿ ಶೇಕಡ 7.4, ತೊಗರಿಯಲ್ಲಿ ಶೇಕಡ 16.88 ಮತ್ತು ಕಬ್ಬಿನಲ್ಲಿ ಶೇಕಡ 17.5 ಏರಿಕೆ ಕಂಡುಬಂದಿತು. ಕೇವಲ ಒಂದು ಬಾರಿಯ ಬೇವಿನ ಲೇಪನವು ದಶಕಗಳಿಂದ ನಡೆಯುತ್ತಿದ್ದ ಸಂಪನ್ಮೂಲ ಸೋರಿಕೆಗೆ ತಡೆಹಾಕಿತು. ಜಿಎಸ್ಟಿ ಮಂಡಳಿಯ 57ನೇ ಸಭೆಯು ಇಂದು ನವದೆಹಲಿಯ ಭಾರತ ಮಂಟಪದಲ್ಲಿ ನಡೆಯಲಿದೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಈ ಸಭೆಯಲ್ಲಿ ಜಿಎಸ್ಟಿ ಸಂಬಂಧಿತ ವಿವಾದಗಳನ್ನು ಬಗೆಹರಿಸಲು ಮತ್ತು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಹರಿವನ್ನು ಸುಧಾರಿಸಲು ಅಗತ್ಯವಿರುವ ನೀತಿ ಸುಧಾರಣೆಗಳ ಕುರಿತು ಚರ್ಚಿಸಲಾಗುವುದು, ನಿಯಮ ಪಾಲನೆಯ ಸಮಯ ಮತ್ತು ವೆಚ್ಚವನ್ನು ಕಡಿಮೆ ಮಾಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಸರಕು ಮತ್ತು ಸೇವಾ ತೆರಿಗೆ, ಜಿಎಸ್ಟಿ ವ್ಯವಸ್ಥೆಯಲ್ಲಿನ ಮುಂದಿನ ಹಂತದ ಸುಧಾರಣೆಗಳಿಗಾಗಿ ಸರ್ಕಾರವು 5 ಅಂಶಗಳನ್ನೊಳಗೊಂಡ ಯೋಜನೆಯನ್ನು ಪ್ರಸ್ತಾಪಿಸಲಿದೆ ಎಂದು ಹಣಕಾಸು ಸಚಿವಾಲಯದ ಮೂಲಗಳು ತಿಳಿಸಿವೆ. ಜಿಎಸ್ಟಿ ವ್ಯವಸ್ಥೆಯಲ್ಲಿನ ಪ್ರಸ್ತುತ ಆಡಳಿತಾತ್ಮಕ ಅಡಚಣೆಗಳನ್ನು ಸ್ವಯಂಚಾಲಿತಗೊಳಿಸುವುದು ಮತ್ತು ಸರಳಗೊಳಿಸುವುದು ಹಾಗೂ ವಿಶೇಷವಾಗಿ ಸಣ್ಣ ಉದ್ಯಮಗಳಿಗೆ ನಿಯಮ ಪಾಲನೆಯ ಹೊರೆಯನ್ನು ಕಡಿಮೆ ಮಾಡುವುದು ಈ ಸುಧಾರಣೆಗಳ ಗುರಿಯಾಗಿದೆ. ಸರ್ಕಾರದ ಮುಖ್ಯಸ್ಥರಾಗಿ 25 ವರ್ಷಗಳ ನಿರಂತರ ಸಾರ್ವಜನಿಕ ಸೇವೆಯನ್ನು ಪೂರೈಸಿದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜಪಾನ್, ಭೂತಾನ್, ಫಿಲಿಪೈನ್ಸ್, ಬೆಲ್ಜಿಯಂ, ನೇಪಾಳ, ನೈಜೀರಿಯಾ ಮತ್ತು ಬೋಟ್ಸ್ವಾನಾ ಸೇರಿದಂತೆ ಹಲವು ದೇಶಗಳ ನಾಯಕರು ಅಭಿನಂದನೆ ಸಲ್ಲಿಸಿದ್ದಾರೆ. ನರೇಂದ್ರ ಮೋದಿ ಅವರು 2001ರ ಅಕ್ಟೋಬರ್ 7ರಂದು ಗುಜರಾತ್ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದರು. 2014ರಲ್ಲಿ ಪ್ರಧಾನಿಯಾಗುವುದಕ್ಕೂ ಮೊದಲು ಆ ರಾಜ್ಯದಲ್ಲಿ ಸತತ 3 ಅವಧಿಗಳವರೆಗೆ ಅವರು ಗುಜರಾತ್ನ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದರು. ಜಪಾನ್ನ ಪ್ರಧಾನಿ ಸನಾಯೆ ಟಕೈಚಿ ಅವರು ಭಾರತದ ಅಭಿವೃದ್ದಿ ಮತ್ತು ಜಾಗತಿಕ ಮಟ್ಟದಲ್ಲಿ ಹೆಚ್ಚುತ್ತಿರುವ ಭಾರತದ ಪ್ರಭಾವಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕೊಡುಗೆಯನ್ನು ಶ್ಲಾಘಿಸಿದ್ದಾರೆ. ಜಪಾನ್ ಮತ್ತು ಭಾರತಗಳು ಒಂದೇ ರೀತಿಯ ಕಾರ್ಯತಂತ್ರದ ದೃಷ್ಟಿಕೋನವನ್ನು ಹೊಂದಿವೆ ಎಂದು ತಿಳಿಸಿರುವ ಅವರು, ದ್ವಿಪಕ್ಷೀಯ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಹಾಗೂ ಮುಕ್ತ ಇಂಡೋ ಪೆಸಿಫಿಕ್ ಪ್ರದೇಶಕ್ಕಾಗಿ ಒಟ್ಟಿಗೆ ಕೆಲಸ ಮಾಡುವ ತಮ್ಮ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಭೂತಾನ್ ಪ್ರಧಾನಿ ಚೆರಿಂಗ್ ಟೊಬ್ಗೆ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ನಮ್ಮ ಕಾಲದ ಅವತಾರ ಎಂದು ಬಣ್ಣಿಸಿದ್ದು, ಅವರು ಭಾರತೀಯರಲ್ಲಿ ಹೆಚ್ಚಿನ ಆತ್ಮವಿಶ್ವಾಸ ಹಾಗೂ ಹೆಮ್ಮೆಯನ್ನು ಮೂಡಿಸಿದ್ದಾರೆ ಎಂದು ಹೇಳಿದ್ದಾರೆ. ನೇಪಾಳದ ಪ್ರಧಾನಮಂತ್ರಿಯವರ ಕಚೇರಿಯು ಪ್ರಧಾನಿಯವರಿಗೆ ಆತ್ಮೀಯ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ಸಲ್ಲಿಸಿದೆ. ಫಿಲಿಪ್ಪೈನ್ಸ್ ಅಧ್ಯಕ್ಷ ಫರ್ನಾಂಡಾಡ್ ಮಾರ್ಕೋಸ್ ಜೂನಿಯರ್ ಮತ್ತು ಬೆಲ್ಜಿಯಂ ಪ್ರಧಾನಿ ಬಾರ್ಟ್ ಡಿ ವೆವರ್ ಕೂಡ ಪ್ರಧಾನಿ ಅವರನ್ನು ಅಭಿನಂದಿಸಿ ಭಾರತದೊಂದಿಗಿನ ಸಂಬಂಧವನ್ನು ಮತ್ತಷ್ಟು ಬಲಪಡಿಸುವ ತಮ್ಮ ಬದ್ದತೆಯನ್ನು ವ್ಯಕ್ತಪಡಿಸಿದ್ದಾರೆ. ನೈಜೀರಿಯಾದ ಅಧ್ಯಕ್ಷ ಬೋಲಾ ಅಹಮದ್ ಟಿನುಬು ಈ ಮೈಲುಗಲ್ಲನ್ನು ಐತಿಹಾಸಿಕ ಎಂದು ಕರೆದಿದ್ದಾರೆ. ಬೋಟ್ಸ್ವಾನಾದ ಅಧ್ಯಕ್ಷ ಡುಮಾ ಬೊಕೊ ಕೂಡ ಪ್ರಧಾನಿ ಅವರನ್ನು ಅಭಿನಂದಿಸಿದ್ದಾರೆ. ಭಾರತದ ಜನರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ನೀಡಿದ ಸಮರ್ಪಣೆ ಮತ್ತು ಸೇವೆಯನ್ನು ಶ್ಲಾಘಿಸಿ ಉಭಯ ದೇಶಗಳ ನಡುವೆ ಶಾಶ್ವತ ಸ್ನೇಹದ ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷಗಳನ್ನು ಪೂರೈಸಿರುವ ಸಂದರ್ಭದಲ್ಲಿ ವಿಶ್ವ ನಾಯಕರ ಆತ್ಮೀಯ ಶುಭಾಶಯಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಧನ್ಯವಾದ ಅರ್ಪಿಸಿದ್ದಾರೆ. ನೈಜೀರಿಯಾ, ಡೊಮಿನಿಕಾ, ಬೆಲ್ಜಿಯಂ, ಫಿಲಿಪ್ಪೈನ್ಸ್, ಭೂತಾನ್ ಮತ್ತು ಬೋಟ್ಸ್ವಾನಾ ನಾಯಕರ ಸಂದೇಶಗಳಿಗೆ ಪ್ರತಿಕ್ರಿಯಿಸಿದ ಪ್ರಧಾನಿಯವರು ಈ ದೇಶಗಳೊಂದಿಗೆ ಭಾರತದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಬದ್ದತೆಯನ್ನು ವ್ಯಕ್ತಪಡಿಸಿದ್ದಾರೆ. ನೈಜೀರಿಯಾದ ಅಧ್ಯಕ್ಷ ಬೋಲಾ ಅಹಮದ್ ಟಿನುಬು ಅವರಿಗೆ ಧನ್ಯವಾದ ಸಲ್ಲಿಸಿದ ಪ್ರಧಾನಿ, ಭಾರತ ಮತ್ತು ನೈಜೀರಿಯಾ ಜಾಗತಿಕ ದಕ್ಷಿಣದ ನಿಕಟ ಪಾಲುದಾರರು ಎಂದು ಹೇಳಿದ್ದಾರೆ. ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಆಳಗೊಳಿಸಲು ಮತ್ತು ಹೆಚ್ಚು ಸಮಗ್ರ, ಸಮೃದ್ದ ಮತ್ತು ಶಾಂತಿಯುತ ಜಗತ್ತಿಗೆ ಕೆಲಸ ಮಾಡಲು ಪ್ರಧಾನಿ ನರೇಂದ್ರ ಮೋದಿ ಅವರು ಸಿದ್ದತೆಯನ್ನು ವ್ಯಕ್ತಪಡಿಸಿದ್ದಾರೆ. ಡೊಮಿನಿಕಾ ಮತ್ತು ಬೆಲ್ಜಿಯಂ ನಾಯಕರಿಗೆ ಅವರು ಧನ್ಯವಾದಗಳನ್ನು ಅರ್ಪಿಸುತ್ತಾ ಭಾರತವು ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಎದುರು ನೋಡುತ್ತಿದೆ ಎಂದು ತಿಳಿಸಿದ್ದಾರೆ. ಫಿಲಿಪ್ಪೈನ್ಸ್ ಅಧ್ಯಕ್ಷ ಫರ್ನಾಂಡಾಡ್ ಮಾರ್ಕೋಸ್ ಜೂನಿಯರ್ ಅವರಿಗೆ ಪ್ರತಿಕ್ರಿಯಿಸಿದ ಪ್ರಧಾನಿ, ಭಾರತವು ಫಿಲಿಪ್ಪೈನ್ಸ್ನೊಂದಿಗಿನ ತನ್ನ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಆಳವಾಗಿ ಗೌರವಿಸುತ್ತದೆ ಮತ್ತು ಎರಡು ರಾಷ್ಟಗಳ ನಡುವಿನ ಸ್ನೇಹವನ್ನು ಗಾಢವಾಗಿಸಲು ಎದುರು ನೋಡುತ್ತಿದೆ ಎಂದು ಹೇಳಿದ್ದಾರೆ. ಅದೇ ರೀತಿ ಭೂತಾನಿನ ಪ್ರಧಾನಿ ತ್ಸೆರಿಂಗ್ ಟೋಬ್ಗೆಗೆ ಧನ್ಯವಾದ ತಿಳಿಸಿದ ಪ್ರಧಾನಿ, ಪರಸ್ಪರ ನಂಬಿಕೆ ಮತ್ತು ತಿಳುವಳಿಕೆಯಲ್ಲಿ ಬೇರೂರಿರುವ ಭಾರತ ಮತ್ತು ಭೂತಾನ್ ನಡುವಿನ ಶಾಶ್ವತ ಪಾಲುದಾರಿಕೆಯನ್ನು ಎತ್ತಿ ತೋರಿಸಿದ್ದಾರೆ. ಬೋಟ್ಸ್ವಾನಾ ಅಧ್ಯಕ್ಷ ಡುಮಾ ಬೊಕೊ ಅವರ ಶುಭಾಶಯಗಳನ್ನು ಶ್ಲಾಘಿಸಿರುವ ಪ್ರಧಾನಿಯವರು ಬೋಟ್ಸ್ವಾನಾ ಜೊತೆಗಿನ ತನ್ನ ಸ್ನೇಹವನ್ನು ಭಾರತವು ಬಹಳವಾಗಿ ಗೌರವಿಸುತ್ತದೆ ಎಂದು ಹೇಳಿದ್ದಾರೆ. ಭಾರತೀಯ ರಕ್ಷಣಾ ಉದ್ಯಮದಿಂದ ಪ್ರೂಫ್ ರೇಂಜ್ಗಳು, ಫೀಲ್ಡ್ ಫೈರಿಂಗ್ ರೇಂಜ್ಗಳು ಮತ್ತು ಪರೀಕ್ಷಾ ಸೌಲಭ್ಯಗಳ ಬಳಕೆಗಾಗಿ ಪರಿಷ್ಕೃತ ಪ್ರಮಾಣಿತ ಕಾರ್ಯಾಚರಣಾ ಕಾರ್ಯವಿಧಾನ ಎಸ್ಒಪಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ ನೀಡಿದ್ದಾರೆ. ಪರಿಷ್ಕೃತ ಎಸ್ಒಪಿಯು ರಕ್ಷಣಾ ನವೋದ್ಯಮಿಗಳು ಈ ಸೌಲಭ್ಯಗಳನ್ನು ಪ್ರವೇಶಿಸುವ ಅವಕಾಶವನ್ನು ಸುಲಭಗೊಳಿಸುತ್ತದೆ. ಈ ಮೂಲಕ ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮನಿರ್ಭರ ಗುರಿಯನ್ನು ಬೆಂಬಲಿಸುತ್ತದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಇದು ರಕ್ಷಣಾ ಶ್ರೇಷ್ಠತೆಗಾಗಿ ನಾವೀನ್ಯತೆಗಳು, ತಂತ್ರಜ್ಞಾನ ಅಭಿವೃದ್ದಿ ನಿಧಿ, ಯೋಜನೆಗಳ ತಯಾರಿಕೆ ಸೇರಿದಂತೆ ಸಚಿವಾಲಯದ ಇತರ ಅಭಿವೃದ್ದಿ ಯೋಜನೆಗಳಿಗೆ ಪುರಾವೆ ಮತ್ತು ಪರೀಕ್ಷಾ ಶುಲ್ಕವನ್ನು ಸಹ ಮನ್ನಾ ಮಾಡುತ್ತದೆ. ಇಂದು 94ನೇ ಭಾರತೀಯ ವಾಯುಪಡೆ ದಿನವನ್ನು ಆಚರಿಸಲಾಗುತ್ತಿದ್ದು, ಭಾರತೀಯ ವಾಯುಪಡೆ ಅಭೇದ್ಯ, ಅಚಲ ಮತ್ತು ನಿಖರ ಎಂಬುದು ಈ ವರ್ಷದ ಧ್ಯೇಯವಾಕ್ಯ. ವಾಯುಪಡೆ ದಿನದ ಮುನ್ನಾ ದಿನದಂದು ಆಕಾಶವಾಣಿಯ ಮೂಲಕ ಸಂದೇಶ ನೀಡಿದ ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್, ಭಾರತೀಯ ವಾಯುಪಡೆಯು ಎಚ್ಚರಿಕೆ ಮತ್ತು ದೃಢ ಭದ್ರತೆಯೊಂದಿಗೆ ದೇಶವನ್ನು ರಕ್ಷಿಸಲು ಸದಾ ಸಿದ್ದವಾಗಿದೆ ಎಂದು ಹೇಳಿದ್ದಾರೆ. ಕಳೆದ ವರ್ಷ ನಡೆದ ಆಪರೇಷನ್ ಸಿಂಧೂರ್ ದೇಶದ ಸಾರ್ವಭೌಮತ್ವವನ್ನು ರಕ್ಷಿಸುವಲ್ಲಿನ ತನ್ನ ಸಾಮರ್ಥ್ಯ ಮತ್ತು ದಕ್ಷತೆಯನ್ನು ಪ್ರದರ್ಶಿಸುವುದರೊಂದಿಗೆ ಸಮಗ್ರ ವಾಯು ಕಾರ್ಯಾಚರಣೆಗಳ ಪ್ರಮುಖ ಶಕ್ತಿಯನ್ನು ಪುನರುಚ್ಚರಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ನವದೆಹಲಿಯಲ್ಲಿ ಹಿರಿಯ ಬಿಜೆಪಿ ನಾಯಕ ಎಲ್ ಕೆ ಅಡ್ವಾಣಿ ಅವರ ನಿವಾಸಕ್ಕೆ ಭೇಟಿ ನೀಡಿ ಅವರ ಆಶೀರ್ವಾದ ಪಡೆದರು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. 25 ವರ್ಷಗಳ ನಿರಂತರ ಸಾರ್ವಜನಿಕ ಸೇವೆ ಪೂರೈಸಿದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜಪಾನ್, ಭೂತಾನ್ ಸೇರಿ ಹಲವು ದೇಶಗಳ ನಾಯಕರ ಅಭಿನಂದನೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ ನವದೆಹಲಿಯ ಭಾರತ ಮಂಟಪದಲ್ಲಿಂದು ಜಿಎಸ್ಟಿ ಮಂಡಳಿಯ 57ನೇ ಸಭೆ. ಭಾರತೀಯ ರಕ್ಷಣಾ ಉದ್ಯಮದ ಸೌಲಭ್ಯಗಳ ಬಳಕೆಗಾಗಿ ಎಸ್ಒಪಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. ಇಂದು 94ನೇ ಭಾರತೀಯ ವಾಯುಪಡೆ ದಿನ. ದೃಢ ಬದ್ದತೆಯೊಂದಿಗೆ ದೇಶವನ್ನು ರಕ್ಷಿಸಲು ವಾಯುಪಡೆ ಸದಾ ಸಿದ್ದ, ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ. ನಮಸ್ಕಾರ.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೀಗ ಆಯುರ್ವೇದ ತಜ್ಞ ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಅವರ ಮಾತು.
1: ನಮಸ್ಕಾರ. ಮಳೆಗಾಲದಲ್ಲಿ ತಿನ್ನಬಹುದಾದ ಆಹಾರಗಳ ಬಗ್ಗೆ ಹೇಳುವಾಗ ಕೆಸುವಿನ ಸೊಪ್ಪಿನ ಬಗ್ಗೆನೂ ಹೇಳಿದ್ದೆ. ಕೆಸುವಿನ ಸೊಪ್ಪು ಅಂದ ತಕ್ಷಣ ನೆನಪಾಗೋದು ಅದರ ಪತ್ರೊಡೆ. ಪತ್ರೊಡೆ ಅಂದ ತಕ್ಷಣ ಮೊದಲು ಅದನ್ನು ತಿಂದು ರುಚಿ ನೋಡಿದವರಿಗೆ ಬಾಯಲ್ಲಿ ನೀರು ಬಂದೇ ಬರುತ್ತೆ. ಇಂದು ಕೆಸುವಿನ ಸೊಪ್ಪಿನ ಗುಣಗಳು, ಯಾವ್ಯಾವ ಸಮಸ್ಯೆಗಳಲ್ಲಿ ಅದು ಒಳ್ಳೆಯದು, ಅದರ ಸೈಡ್ ಎಫೆಕ್ಟ್ಸ್ ಏನು, ಯಾಕೆ ಬೇಯಿಸದೆ ಇದ್ದದನ್ನು ತಿಂದರೆ ಬಾಯಿ ತುರುಕೆ ಆಗ್ತದೆ, ಮತ್ತೆ ಅದನ್ನು ಮಳೆಗಾಲದಲ್ಲಿ ತಿನ್ನಬಹುದಾ, ಇವಿಷ್ಟು ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ. ಪತ್ರೊಡೆಯ ಸ್ಪೆಷಾಲಿಟಿ ಏನು ಅಂದರೆ ಕೆಸುವಿನ ಸೊಪ್ಪಿನ ಗುಣಗಳನ್ನು ಹೆಚ್ಚಿಸಿ ಅದರ ದೋಷಗಳನ್ನು ತೆಗೆಯುವಂತಹ ಇಂಗ್ರೀಡಿಯೆಂಟ್ಸ್ ಅನ್ನು ಇದರಲ್ಲಿ ಯೂಸ್ ಮಾಡ್ತಾರೆ. ಬಾಯಿಗೆ ರುಚಿ ಅಷ್ಟೇ ಅಲ್ಲ, ದೇಹಕ್ಕೂ ಕೂಡ ತುಂಬಾ ಒಳ್ಳೆಯದು. ಭಾವಪ್ರಕಾಶ ನಿಘಂಟು ಅನ್ನುವಂಥ ಒಂದು ಗ್ರಂಥದಲ್ಲಿ ಇದಕ್ಕೆ ಬಲಕೃತ್ ಅಂತ ಕರೆದಿದ್ದಾರೆ. ಅಂದರೆ ಬಲವನ್ನು ಹೆಚ್ಚು ಮಾಡುವಂಥ ಗುಣ ಕೆಸುವಿನ ಸೊಪ್ಪಿಗೆ ಇದೆ ಅಂತ. ನಮ್ಮ ಪುಸ್ತಕಗಳಲ್ಲಿ ಯಾವತ್ತೂ ನೇಟಿವ್ ಅಥವಾ ನಮ್ಮ ದೇಶದಲ್ಲೇ ಹುಟ್ಟಿ ಬೆಳೆದಿರುವಂಥ ಲೋಕಲ್ ಸಸ್ಯಗಳ ಬಗ್ಗೆ, ಅವುಗಳ ವಿಶೇಷತೆಗಳ ಬಗ್ಗೆ ಹೇಳೋದಿಲ್ಲ. ಹಾಗಾಗಿ ನಮಗೆ ವಿಟಮಿನ್ ಎ ಅಂದ ತಕ್ಷಣ ನೆನಪಾಗೋದು ಕ್ಯಾರೆಟ್. ಕ್ಯಾರೆಟ್ ಅಂದ ತಕ್ಷಣ ನೆನಪಾಗೋದು ಕಣ್ಣು. ಕ್ಯಾರೆಟ್ನಲ್ಲಿ ಇರೋ ಥರನೇ ಕೆಸುವಿನ ಸೊಪ್ಪಿನಲ್ಲಿ ಕೂಡ ವಿಟಮಿನ್ ಎ ಹೇರಳವಾಗಿದೆ. ಕೆಸುವಿನ ಸೊಪ್ಪಿನಲ್ಲಿ ಫೈಬರ್, ಪ್ರೋಟೀನ್, ಕ್ಯಾಲ್ಸಿಯಂ, ವಿಶೇಷವಾಗಿ ಕಬ್ಬಿಣದ ಅಂಶ, ಮ್ಯಾಗ್ನೇಷಿಯಂ, ಫಾಸ್ಫರಸ್, ವೈಟಮಿನ್ ಸಿ, ಫೋಲೇಟ್ ಇವೆಲ್ಲ ತುಂಬಾ ದೊಡ್ಡ ಪ್ರಮಾಣದಲ್ಲಿದೆ. ಮತ್ತೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಹೆಚ್ಚಿದೆ. ಹಾಗಾಗಿ ಇದು ಕ್ಯಾನ್ಸರ್ಗೆ ಕಾರಣ ಆಗುವಂತಹ ಫ್ರೀ ರ್ಯಾಡಿಕಲ್ಗಳನ್ನು ನಾಶ ಮಾಡೋದ್ರಿಂದ ನಮಗೆ ಕ್ಯಾನ್ಸರ್ನಂತಹ ರೋಗಗಳು ಬರದೇ ಇದ್ದಾಗತ್ತೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚು ಮಾಡುತ್ತೆ. ಇದರಲ್ಲಿ ನಾರಿನ ಅಂಶ ಹೆಚ್ಚಿರೋದ್ರಿಂದ ಬ್ಲಡ್ ಕೊಲೆಸ್ಟ್ರಾಲ್ ಲೆವೆಲ್ ಅನ್ನ ಕಂಟ್ರೋಲ್ ಮಾಡುತ್ತೆ, ಜೊತೆಗೆ ನಮ್ಮ ಕರುಳಿಗೆ ಕೂಡ ತುಂಬಾ ಒಳ್ಳೆಯದು. ಇದು ಗ್ಲೂಕೋಸ್ ಅನ್ನ ನಮ್ಮ ಕರುಳು ಹೀರಿಕೊಳ್ಳುವ ವೇಗವನ್ನು ಕಡಿಮೆ ಮಾಡುತ್ತೆ, ಹಾಗಾಗಿ ಬ್ಲಡ್ ಶುಗರ್ ಲೆವೆಲ್ ಅನ್ನ ಕಂಟ್ರೋಲ್ನಲ್ಲಿಡುತ್ತೆ. ಇನ್ನು ಯಾವ್ಯಾವ ರೋಗಗಳಲ್ಲಿ ಇದು ಹೆಲ್ಪ್ಫುಲ್ ಅಂತ ನೋಡ್ಲಿಕ್ಕೆ ಹೋದ್ರೆ, ಆಗಲೇ ಹೇಳಿದ ಹಾಗೆ ಕಬ್ಬಿಣದ ಅಂಶ ಹೆಚ್ಚಿರೋದ್ರಿಂದ ಅನಿಮಿಯಾದಲ್ಲಿ ಅಂದರೆ ರಕ್ತಹೀನತೆಯಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಆಮೇಲೆ ಏನಾದರೂ ಪಾಯ್ಸನಿಂಗ್ ಆದರೆ, ಅಂದರೆ ಯಾವಾದರೂ ಒಂದು ವಿಷ ಜಂತು ಕಚ್ಚಿತು ಅಥವಾ ಹಾವು ಕಚ್ಚಿತು, ಈ ಥರ ಚಿಕ್ಕ ಪುಟ್ಟ ವಿಷಗಳನ್ನು ನಮ್ಮ ದೇಹದಿಂದ ಹೊರಗೆ ಹಾಕುವ ಕೆಪಾಸಿಟಿ ಈ ಎಲೆಗಳಿಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ಲಿವರ್ಗೆ ಮತ್ತು ಮೂಲವ್ಯಾಧಿಗೆ ತುಂಬ ಒಳ್ಳೆಯದು. ಲಿವರ್ನ ಆರೋಗ್ಯವನ್ನು ಹೆಚ್ಚು ಮಾಡಲಿಕ್ಕೆ ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ಸ್ ಇದರ ಎಲೆಗಳಲ್ಲಿದೆ. ಹೃತ್ ಕಫನಾಶಿನಿ ಅಂತ ಹೇಳ್ತಾರೆ, ಅಂದರೆ ಇದು ಎದೆಯಲ್ಲಿರುವಂಥ ಕಫವನ್ನು ಕಡಿಮೆ ಮಾಡುತ್ತೆ ಅಂತ. ಇನ್ನು ಇದರ ಸೈಡ್ ಎಫೆಕ್ಟ್ಸ್ ಏನೇನು ಆಗಬಹುದು ಅನ್ನೋದನ್ನು ನೋಡುವ. ಕೆಲವೊಬ್ಬರಿಗೆ, ವಿಶೇಷವಾಗಿ ಆಲ್ರೆಡಿ ಚರ್ಮದ ಸಮಸ್ಯೆಗಳಿರುವವರಿಗೆ ಚರ್ಮದ ಸಮಸ್ಯೆ ಸ್ವಲ್ಪ ಹೆಚ್ಚಾಗಬಹುದು. ಜೊತೆಗೆ ಇದನ್ನು ಸರಿಯಾಗಿ ಬೇಯಿಸದೆ ತಿಂದಾಗ ಬಾಯಿಯಲ್ಲಿ ತುರುಕಿ ಆಗೋದು, ಚುಚ್ಚಿದ ಹಾಗೆ ಅನ್ಸೋದು, ಅಥವಾ ತಿಂದಾಗ ಅದು ನಮ್ಮ ದೇಹದಲ್ಲಿ ಸ್ವಲ್ಪ ಮಟ್ಟಿಗೆ ವಿಷವನ್ನು ಕೊಡುವಂಥದ್ದು ಆಗ್ಬೋದು. ಹೇಗೆ ಬೇಯಿಸಿದಾಗ ಅದು ವಿಷವನ್ನು ಕಡಿಮೆ ಮಾಡುವಂಥದ್ದಾಗತ್ತೋ, ಹಾಗೆ ಸರಿಯಾಗಿ ಬೇಯಿಸದೇ ತಿಂದಾಗ ಸ್ವಲ್ಪ ಮಟ್ಟಿಗೆ ಬಾಡಿಯಲ್ಲಿ ಟಾಕ್ಸಿಸಿಟಿಯನ್ನು ಹೆಚ್ಚು ಮಾಡುವಂಥ ಗುಣವನ್ನು ಹೊಂದಿದೆ. ಈ ಥರ ಆಗಲಿಕ್ಕೆ ಕಾರಣ ಏನು ಅಂದರೆ ಇದರಲ್ಲಿ ಕ್ಯಾಲ್ಸಿಯಂ ಆಕ್ಸಾಲೇಟ್ ಇರುತ್ತೆ. ಈ ಕಾರಣದಿಂದ ಆ ಥರದ ಸಮಸ್ಯೆಗಳಾಗತ್ತೆ. ಯಾವಾಗ ಇದನ್ನು ಬೇಯಿಸ್ತೀವೋ ಆವಾಗ ಆ ಕ್ಯಾಲ್ಸಿಯಂ ಆಕ್ಸಾಲೇಟ್ ನಾಶ ಆಗತ್ತೆ. ಸಹಜವಾಗಿ ಚುಚ್ಚೋದು, ಉರಿಯಾದಾಗ ಅನ್ಸೋದು, ತುರುಕಿ ಆಗೋದು ಎಲ್ಲ ಸರಿಯಾಗತ್ತೆ ಅಥವಾ ಆಗೋದಿಲ್ಲ. ಇನ್ನು ಸ್ಪೆಸಿಫಿಕ್ ಆಗಿ ಪತ್ರೊಡೆಯ ವಿಷಯಕ್ಕೆ ಬಂದರೆ ತೈಲೆ ತಲಿತ ಅತಿರುಚಿಪ್ರದ ಅಂತ ಗ್ರಂಥಗಳಲ್ಲೇ ಹೇಳಿದ್ದಾರೆ. ಅಂದರೆ ಯಾವಾಗ ಇದನ್ನು ಎಣ್ಣೆಯಲ್ಲಿ ಕರೀತೀವೋ ಅಥವಾ ಎಣ್ಣೆ ಹಾಕಿ ಸುಡ್ತೀವೋ ಆವಾಗ ಅತ್ಯಂತ ರುಚಿಯನ್ನು ಕೊಡುತ್ತೆ ಅಂತ. ಬಹುಶಃ ಗ್ರಂಥವನ್ನು ಬರೆದ ಋಷಿಯು ಪತ್ರೊಡೆಯ ರುಚಿ ನೋಡಿರಲೇಬೇಕು, ಮತ್ತೆ ತಿನ್ನಬೇಕು ಅಂತಿರಬೇಕು. ಇಲ್ಲ ಅಂದರೆ ಬೇರೆ ಸಸ್ಯಗಳಿಗೆ ಹೇಳಿದ ಹಾಗೆ ಔಷಧಿ ಗುಣ ಮಾತ್ರ ಹೇಳ್ತಿದ್ರು, ಅತಿರುಚಿಪ್ರದ ಅಂತ ಹೇಳ್ತಿರ್ಲಿಲ್ಲ. ಋಷಿ ಮುನಿಗಳಿಗೂ ಬಾಯಲ್ಲಿ ನೀರು ತರಿಸಿದಂತಹ ಪತ್ರೊಡೆಯನ್ನು ನೀವು ತಿಂದಿಲ್ಲ ಅಂದರೆ ಆದಷ್ಟು ಬೇಗ ತಿನ್ನಲೇಬೇಕು. ಆದರೆ ಎಷ್ಟೇ ರುಚಿ ಕೊಡೋದಾದರೂ ಮಳೆಗಾಲದಲ್ಲಿ ಎಣ್ಣೆಯಲ್ಲಿ ಕರೆದಂಥ ಆಹಾರವನ್ನು, ಎಣ್ಣೆ ಹಾಕಿ ಸುಟ್ಟಂಥ ಆಹಾರವನ್ನು ಹೆಚ್ಚು ಸೇವಿಸೋದು ಸರಿಯಲ್ಲ. ಹಾಗಾಗಿ ಎಣ್ಣೆ ಹಾಕಿ ಸುಡದೇ ಇರುವ ರೀತಿಯಲ್ಲಿಯೂ ಕೂಡ ಇದನ್ನು ತಯಾರು ಮಾಡಲಿಕ್ಕೆ ಕೆಲವು ವಿಧಾನಗಳಿವೆ. ಆ ರೀತಿ ತಯಾರು ಮಾಡಿಕೊಂಡ್ರೆ ಆರೋಗ್ಯಕ್ಕೆ ಹೆಚ್ಚು ಒಳ್ಳೆಯದು. ಇನ್ನು ಎಣ್ಣೆ ಅಂದರೆ ಕೊಬ್ಬರಿ ಎಣ್ಣೆ ಅಥವಾ ಶೇಂಗಾ ಎಣ್ಣೆ ನಮ್ಮ ಕಣ್ಣೆದ್ರೆ ತಯಾರಾಗಿರುವಂಥದ್ದು, ಅಂಗಡಿಯಿಂದ ತಂದಿರುವಂಥ ಎಣ್ಣೆ ಬೇಡ. ಚಳಿಗಾಲದಲ್ಲಿ ಎಣ್ಣೆ ಹಾಕಿ ಸುಟ್ಟುಕೊಂಡು ತಿಂದರೆ ತಪ್ಪೇನಿಲ್ಲ, ಆದರೆ ರಾತ್ರಿಯ ಊಟದ ಜೊತೆಗೆ ಬೇಡ, ಮಧ್ಯಾಹ್ನದ ಊಟದ ಸಮಯದಲ್ಲಿ ಇದನ್ನು ತಗೊಳ್ಬೋದು. ಇನ್ನು ಇದನ್ನೇ ಸೇವನೆ ಮಾಡುವಾಗ ಬಿಸಿ ಬಿಸಿ ಪತ್ರೊಡೆಯ ಜೊತೆಗೆ ಬೆಣ್ಣೆಯನ್ನು ಹಾಕ್ಕೊಂಡು ತಿಂದರೆ ರುಚಿಯೂ ಚೆನ್ನಾಗಿರುತ್ತೆ, ಜೊತೆಗೆ ಪತ್ರೊಡೆಯಿಂದ ಆಗಬಹುದಾದಂಥ ಸ್ವಲ್ಪ ಚಿಕ್ಕ ಪುಟ್ಟ ಸಮಸ್ಯೆಗಳು ಕೂಡ ಆಗದೇ ಇದ್ದಾಗತ್ತೆ. ಮಳೆಗಾಲದಲ್ಲಿ ವಿಶೇಷವಾಗಿ ನಾವು ಕೆಸುವಿನ ಎಲೆಯನ್ನು ತಿನ್ನಬೇಕು. ಕೆಸುವಿನ ಸೊಪ್ಪಿನ ಚಟ್ನಿ ಮಳೆಗಾಲದಲ್ಲಿ ತಿನ್ನಲೇಬೇಕಾದದ್ದು. ಕೆಸುವಿನ ಸೊಪ್ಪಿನ ಜೊತೆಗೆ ಉಪ್ಪು ಹುಳಿ ಖಾರಗಳನ್ನು ಹಾಕಿ ಎಲೆ ಕರಗುವವರೆಗೆ ಬೇಯಿಸಿದರೆ ಆಯಿತು. ಇದಕ್ಕೆ ಮಲೆನಾಡಿನಲ್ಲಿ ಕೆಸುವಿನ ಸೊಪ್ಪಿನ ಕರ್ಕ್ಲಿ ಅಂತ ಕರೀತಾರೆ. ಈ ವರ್ಷದ ಮಳೆ ಮುಗಿಯೋದ್ರೊಳಗೆ ಇದನ್ನು ನೀವು ಮಾಡಿಕೊಂಡು ತಿನ್ನಲೇಬೇಕು. ಯಾಕೆ ಅಂದರೆ ಅದರಲ್ಲಿರುವಂಥ ನ್ಯೂಟ್ರಿಯಂಟ್ಸ್ ಮಳೆಗಾಲದಲ್ಲಿ ನಮಗೆ ಬೇಕಾಗುವಂಥ ಪೋಷಕಾಂಶಗಳನ್ನು ಕೊಡ್ತವೆ. ಹಾಗಾಗಿಯೇ ದೇವರು ಅದನ್ನು ಈ ಕಾಲದಲ್ಲಿ ಚೆನ್ನಾಗಿ ಬೆಳೆಸಿ ನಮಗೆ ಕೊಡ್ತಾನೆ. ಫ್ರೀಯಾಗಿ ಅತ್ಯಂತ ನ್ಯೂಟ್ರಿಷಿಯಸ್ ಆಗಿರುವಂಥ, ನಮ್ಮ ಸುತ್ತಮುತ್ತಲೂ ಇರುವಂಥ ಔಷಧಿ ಗುಣವನ್ನು ಹೊಂದಿರುವಂಥ ಗಿಡಗಳನ್ನು ಅಥವಾ ಹಸಿರನ್ನು ನಾವು ಬಳಕೆ ಮಾಡಿಕೊಳ್ಬೇಕು. ತನ್ನ ಮೂಲಕ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಬೇಕು. ಧನ್ಯವಾದ.

0: ಹಲೋ, ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ನಾನಿದ್ದೀನಿ ಆರ್ ಜೆ ಎಡ್ವರ್ಡ್. ಇವತ್ತು ನಿಮ್ಮ ಇಷ್ಟದ ಹಾಡನ್ನು ಕೊಡೋಕ್ಕೆ ಅಂತ ಬಂದಿದ್ದೀನಿ. ನಿಮ್ಮ ಇಷ್ಟದ ಹಾಡು ಯಾವುದಾದ್ರೆ ನೀವು ಹೇಳಬೇಕು. ಅದು ಒಲವಿನ ನಿಮ್ಮ ಇಷ್ಟದ ಹಾಡು ಆಗಿರುತ್ತೆ, ಆದರೆ ನೀವು ಕರೆ ಮಾಡಬೇಕು. ಕರೆ ಮಾಡುವಂಥ ಸಂಖ್ಯೆ 6364240949. ಒಂದೊಂದು ಹಾಡು ಒಂದೊಂದು ರೀತಿಯಲ್ಲಿ ನಿಮಗೆ ಇಷ್ಟ ಆಗುತ್ತೆ. ಒಂದೊಂದು ಸಂದರ್ಭದಲ್ಲಿ ಇಂಥ ಹಾಡು ಕೇಳಬೇಕು ಅಂತ ಅನ್ನಿಸ್ತದೆ. ಕೆಲವೊಂದು ನಾವು ಸೋತು ಸುನ್ನವಾದಾಗ, ಅಂದರೆ ನಮ್ಮ ಜೀವನದಲ್ಲಿ ಏನು ನಮಗೆ ತುಂಬ ಏಕಾಂತದನ್ನು ಕಾಡಿದಾಗ, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅದಕ್ಕೆ ಸಂದರ್ಭಕ್ಕೆ ತಕ್ಕಂಥ ಒಂದು ಸ್ಫೂರ್ತಿ ನೀಡುವಂಥ ಶಕ್ತಿ ನೀಡುವಂಥ ಹಾಡುಗಳು ಕೂಡ ಕೆಲವು ಸರ್ತಿ ನಮ್ಮ ಜೀವನದಲ್ಲಿ ಒಂದು ಅದ್ಭುತವನ್ನು, ಕಮಾಲನ್ನು ಮಾಡ್ತದೆ. ಅದರಿಂದ ಯಾವ ಹಾಡು ಹಾಗೆ, ಯಾವ ಹೂವು ಯಾರ ಮುಡಿಗೂ, ಯಾವ ಹಾಡು ಯಾರ ಕಡೆಗೂ ಗೊತ್ತಿಲ್ಲ. ಪ್ರಥಮ ಕಾಲರ್ ಯಾರಿದ್ದಾರೆ ನೋಡೋಣ. ನೋಡೋಣ, ಇವರು ಈಗಾಗಲೇ ಲಕ್ಕಿ ಕಾಲರ್ ಯಾರು ಬಂದಿದ್ದಾರೆ. ಮೊದಲ ಹಾಡಿಗೆ ಕರೆ ಬಂದಿದೆ. ಹಲೋ, ನಮಸ್ತೆ.
1: ನಮಸ್ಕಾರ ನಾರಾಯಣ್ ಕುಲಾಲ್.
0: ನಮಸ್ತೆ ನಾರಾಯಣ, ಹೇಗಿದ್ದೀರಾ? ಇವತ್ತು ಫಸ್ಟ್ ಕಾಲರ್ ಆಗಿದ್ದೀರಾ ನೀವು? ಓಕೆ, ಯಾವ ಹಾಡು ಇವತ್ತು ನಿಮ್ಮ ಇಷ್ಟದ ಹಾಡು?
1: ಸೂರಜ್ ಚಿತ್ರದ್ದು, ಮೊಹಮ್ಮದ್ ರಫಿ ಹಾಡಿದ್ದು.
0: ಮೊಹಮ್ಮದ್ ರಫಿ ಹಾಡಿದ್ದು ನೀವು ಕೂಡ ಹಾಡಬೇಕಾಗುತ್ತೆ ಈಗ.
1: ಅದು ಸೂರಜ್, ನಾನು ಹಾಡ್ತೇನೆ.
0: ಹಾಡಿ ಹಾಡಿ.
1: ಬಹರು ಹೂಲು ಬರ್ಸಾವೋ ಮೇರಾ ಮೆಹಬೂಬ ಆಯಾ ಹೈ, ಮೇರಾ ಮೆಹಬೂಬ ಆಯಾ ಹೈ. ಬಹರು ಹೂಲು ಬರ್ಸಾವೋ,
0: ಈ ಪದ್ಯ ತುಂಬಾ ಚೆನ್ನಾಗಿ ಹಾಡಿದ್ರಿ. ಇನ್ನು ಯಾಕೆ ಸ್ವಲ್ಪ ಮುಂದುವರಿಸಿದ್ರೆ ರಫಿ ಹಾಡು ಪ್ಲೇ ಮಾಡುವಂತ ಅಗತ್ಯ ಇಲ್ಲ ಅಂತ ಕಾಣ್ತದೆ ಬೇರೆಯವರಿಗೆ ಅವಕಾಶ ಕೊಡಬೇಕು. ಮತ್ತೆ ನಿಮ್ಮ ಇಷ್ಟದ ಹಾಡು ರಫಿ ಅವರ ವಾಯ್ಸ್ ಅಲ್ಲಿ ಕೇಳ್ಬೇಕಂತ ಆಸೆ ಇದೆ ಅಲ್ವಾ? ಓಕೆ, ಅವರ ವಾಯ್ಸ್ ಅಲ್ಲಿ ನಿಮ್ಮ ಇಷ್ಟದ ಹಾಡನ್ನು ಪ್ರಸಾರ ಮಾಡ್ತೀವಿ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ನಾರಾಯಣ್ ಕುಲಾಲ್ ಅವರು ಕಳೆದ ವಾರದಲ್ಲಿ ಬಂದಿದ್ರು ನಮ್ಮ ಹೃದಯ ರಾಗ ಕಾರ್ಯಕ್ರಮದಲ್ಲಿ 30th. ಅವರು ಚೆನ್ನಾಗಿ ಹಾಡೆಲ್ಲ ಆಡಿದ್ರು. ಈ ಸ್ನೇಹಿತರನ್ನು ಕರ್ಕೊಂಡು ಒಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ಯಾಕೋ ಕರೆ ಕಡಿತಗೊಂಡಿದೆ. ಹಲೋ, ನಮಸ್ತೆ.
2: ಹಲೋ, ನಮಸ್ಕಾರ ಸರ.
0: ನಮಸ್ಕಾರ, ನಮಸ್ಕಾರ. ಯಾರು ನೀವು ಮಾತಾಡೋದು?
2: ನಾ ವಿಜಯಪುರದಿಂದ ನವಾಜ್ ಅಂತೀರಿ ಸರ?
0: ನವಾಜ್ ಅವರು?
2: ಹ್ಞೂನ್ರಿ. ಆರಾಮಿದ್ರಿ ಸರ?
0: ಆರಾಮಿದ್ದೀನಿ. ನಿಮ್ಗೆ ಯಾವ ಇವಾಗ ಯಾವ ಹಾಡು ಕೊಡ್ಬೇಕ್ರಿ?
2: ನಮಗ ಹಿಂದಿ ಕೊಡ್ಬೇಕು ನೋಡ್ರಿ ಸರ್. ಇವತ್ತು ಹಿಂದಿ ಹಾಡ್ರಿ. ಇವತ್ತ
0: ಹಿಂದಿ ಹಾಡು ಯಾವ ಹಾಡು?
2: ಅದು ಶೋಲೆದ ಅಂದ್ರಿ ಸರ.
0: ಶೋಲೆದ?
2: ಶೋಲೆ ಶೋಲೆ
0: ಹಾಡ್ಬಿಡಿ ಮತ್ತ. ನಿಮ್ ವಾಯ್ಸ್ ಕೇಳೋಣ.
2: ಮೆಹಬೂಬಾ ಮೆಹಬೂಬಾ ಮೆಹಬೂಬಾ ಮೆಹಬೂಬಾ, ಗುಲ್ಶನ್ ಮೇ ಗುಲ್ ಖಿಲ್ತೇ ಹೈ, ಜಬ್ ಪಹರಾಮಿ ಮಿಲ್ತೇ ಹೈ, ಮೈ ಅವ್ರ ತೋ. ಮೆಹಬೂಬಾ ಮೆಹಬೂಬಾ ಈ ಹಾಡಿ ಸರ.
0: ವಾ ವಾ ವಾ, ತುಂಬಾ ಚೆನ್ನಾಗಿ ಹಾಡಿದ್ರಲ್ಲ. ಇನ್ನು ಹಾಡಿದ್ರೆ ಬೇಕಿತ್ತ ನಾವು ಪ್ಲೇ ಮಾಡಕ್ಕೆ? ಇದು ಬೇರೆ ಅದು ಬೇರೆ ಅಲ್ವಾ? ಇದು ಟ್ರೇಲರ್, ಅದು ಪಿಕ್ಚರ್. ಓಕೆ, ಪಿಕ್ಚರ್ ನೋಡ್ಕೊಂಡು ಬರೋಣ ಈಗ. ಧನ್ಯವಾದಗಳು. ನೀವು ಕರೆ ಮಾಡಿದೆ, ನಾನು ಮಾತಾಡಿದೆ. ಒಳನಾಡು ಚೆನ್ನಾಗಿ ಆಗ್ಬೇಕಲ್ಲ, ಅದಕ್ಕೆ ಮಾತಾಡ್ತಾ ಇದ್ದೀನಿ. ಧನ್ಯವಾದಗಳು.
2: ಧನ್ಯವಾದ. ನಮಸ್ಕಾರ. ನಮಸ್ಕಾರ.
0: ಇಬ್ರು ಕೇಳಿದ್ರು ಹಿಂದಿ ಹಾಡುಗಳನ್ನು ಕೇಳಿದ್ದಾರೆ. ಬಹಳ ಒಂದು ಹಳೆಯ ಹಾಡುಗಳು, ಜಬರ್ದಸ್ತ್ ಹಾಡುಗಳು ಕೂಡ. ಈ ಹಾಡನ್ನು ಈಗ ಪ್ರಸಾರ ಮಾಡೋಣ. ಒಲವಿನ ಹಾಡು ಕಾರ್ಯಕ್ರಮ ಮುಂದುವರಿಯುತ್ತೆ.

0: ನಾನು ಒಮ್ಮೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICUಯಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಹಲೋ ಡಾಕ್ಟರ್, ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ಶುಕ್ರವಾರ October 9 ಬೆಳಗ್ಗೆ 10 AM. ನಮ್ ಜೊತೆಗೆ ಇರಲಿದ್ದಾರೆ ಡಾಕ್ಟರ್ ಹರುಣ್ ಹೆಚ್. ಚರ್ಚಿಸುವ ವಿಷಯ ಹಿರಿಯರ ಆರೈಕೆಯಲ್ಲಿ ಯುವಜನರ ಪಾತ್ರ. ತಪ್ಪದೆ ಕರೆ ಮಾಡಿ 6364204949 ಸಂಖ್ಯೆಗೆ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
5: ಶಿಮಾರು ಕೆ ನೈ ವಿಡಿಯೋಸ್ ಕೆ ಲಿಯೆ ಸಬ್ಸ್ಕ್ರೈಬ್ ಕೀಜಿಯೇ ಔರ್ ಬೆಲ್ ಐಕನ್ ಕೋ ದಬಾನಾ ನಾ ಭೂಲೇ.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನ್ ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರ್ ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಮತ್ತೊಮ್ಮೆ ಮುಲುವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಕೇಳುಗರೆ, ಈ ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡನ್ನು ಕೇಳಬೇಕಾದ್ರೆ ಕರೆ ಮಾಡಿ, ಕರೆ ಮಾಡುವಂಥ ಸಂಖ್ಯೆ 6364240949. ಕೇಳಿದ್ರೆ ಇದೊಂದು ಪ್ರಕಟಣೆ, ನಮ್ಮ ರೇಡಿಯೋ ಸಾರಂಗಿನ ಆರ್ಜಿ ಆದಂಥ ಬಿಂದ್ಯಾ ಕುಲಾಲ್ ಅವರ ಮಾತೃಶ್ರೀ ಅವರು ಅವರು ನಿನ್ನೆ ರಾತ್ರಿ ಹೃದಯಘಾತದಿಂದ ನಿಧನ ಹೊಂದಿದ್ದಾರೆ. ಅವರ ಆತ್ಮಕ್ಕೆ ರೇಡಿಯೋ ಸಾರಂಗಿನ ನಿರ್ದೇಶಕರ ಪರವಾಗಿ, ಹಾಗೆ ಸಿಬ್ಬಂದಿಗಳ ಪರವಾಗಿ, ಹಾಗೆ ಎಲ್ಲ ಕೇಳುಗರ ಪರವಾಗಿ ಅವರ ಆತ್ಮಕ್ಕೆ ಶಾಂತಿ, ಚಿರಶಾಂತಿಯನ್ನು ಕೋರ್ತಾ ಇದ್ದೀವಿ. ಹಾಗೆ ಒಬ್ಬ ಲೆಜೆಂಡರ್ ನಟ ಆದಂಥ ನಾನಾ ಪಾಟೇಕರ್ ಅವರು ಕೂಡ ನಮ್ಮನ್ನು ಅಗಲಿದ್ದಾರೆ. ಅವರು ಚಲನಚಿತ್ರದಲ್ಲಿ ಒಳ್ಳೆಯ ಪಾತ್ರಗಳನ್ನು ನಿರ್ವಹಿಸಿ ಖ್ಯಾತರಾಗಿದ್ದರು. ಹಾಗೆ ಕೇಳುಗರೆ, ನಿಮ್ಮ ಇಷ್ಟದ ಹಾಡನ್ನು ಕೇಳಬೇಕಾದರೆ ಕರೆ ಮಾಡಿ, ಕರೆ ಮಾಡುವಂಥ ಸಂಖ್ಯೆ 6364240949. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನು ಕೇಳಿ. ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಒಂದೊಂದು ಹಾಡು ಒಂದೊಂದು ರೀತಿಯಲ್ಲಿ ಒಬ್ಬೊಬ್ಬರು ಗಾಯಕರು ಬೇರೆ ಬೇರೆ ಶೈಲಿಯಲ್ಲಿ ಹಾಡ್ತಾರೆ. ಕೆಲವಂತೂ ಹಾಡುಗಳು ಎಷ್ಟು ನೆನಪಿನಲ್ಲಿ ಉಳಿತದೆ ಅಂದರೆ, ಕೆಲವು ಕಡೆ ಆ ಹಾಡುಗಳು ಸಖತ್ತಾಗಿ ವೈರಲ್ ಆದರೂ ಕೂಡ ಮತ್ತೆ ಮತ್ತೆ ಹಳೆಯ ಹಾಡುಗಳಂತೂ ಮತ್ತೆ ಮತ್ತೆ ಹಾಡಲಿಕ್ಕೆ ಕೇಳಲಿಕ್ಕೆ ನಮಗೆ ಖುಷಿ ಕೊಡ್ತದೆ. ಅಂದರೆ ಅಷ್ಟು ಪಾಸಿಟಿವ್ ಎನರ್ಜಿ ನಮಗೆ ಸಿಗುತ್ತದೆ ಹಾಡಿಂದ. ಅದರಿಂದ ಆ ಹಾಡುಗಳು ಎವರ್ ಗ್ರೀನ್ ಆಗಿರ್ತದೆ, ಹಾಡುಗಳಲ್ಲಿ ಅರ್ಥ ಇರ್ತದೆ. ನಮ್ಮ ಬದುಕಿಗೆ ಕೂಡ ಒಂದು ಕೆಲವು ಸರ್ತಿ ನಾವು ಏನು ಸಂಕಟ ಅನುಭವಿಸ್ತಾ ಇದ್ದಾಗ ದೇವರ ನಮಗೆ ಬೇಕಾದಂಥ ಒಂದು ದಿವ್ಯ ಶಕ್ತಿಯನ್ನು ಕೂಡ ಕೊಡುವಂಥ ಏನು ನಿಜವಾದ ಅದಕ್ಕೆ ಒಂದು ಪವರ್ಫುಲ್ ಅಂತ ಪವರ್ ಅಂತ ಇದೆ. ಅದನ್ನು ಕೂಡ ಹಾಡುಗಳಲ್ಲಿ ನಾವು ಕೆಲವೊಂದು ಹಾಡುಗಳಿಂದ ನಮಗೆ ಸ್ಫೂರ್ತಿ ಕೂಡ ಸಿಗುತ್ತೆ, ಶಕ್ತಿ ಕೂಡ ಸಿಗುತ್ತೆ. ಅಂತ ಹಾಡುಗಳು ಆಗಾಗ್ಗೆ ಕೇಳಬೇಕಂತ ಅನ್ನಿಸ್ತಾ ಇದ್ದರೆ ನೀವು ಕರೆ ಮಾಡಬೇಕು. ಕರೆ ಮಾಡೋಂಥ ಸಂಖ್ಯೆ 6364240949. ಒಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
5: ನಮಸ್ತೆ, ಯಾನ ಸಂಕಪ್ಪಣ್ಣ ಪಾತ್ರ ಹಾಸನ ಜಿಲ್ಲೆ ಹಿಡಿದು.
4: ಸಂಕಪ್ಪಣ್ಣ ಹಾಸನ ನೋಡಿ ಹೆಂಚು ಬರ್ಸೋಂಡ
5: ವರ್ಷ ಕೋಡೆ ಅಂತ ಆಂಡ್ ಜಡ್ಲು ಮಿಂಚಿ ಬರೋದುಂಡು ಬರ್ಸ ಬತ್ತೀಜಿ ಕೊಡಂಜಿ ಇರುವ ಸೆನ್ಸ್ ಬರ್ಸ ಆತಂಡ್ರಿ ಆಂಡಲ್ಲ ಇಂಕ್ಲಿ ನೀರು ಬರ್ಸ ಬರೋಡು
4: ನೀರು ಯಾವಜಿ
5: ಯಾವಜಿ ಕಾಪಿ ಎಡ್ಡ ಮುಂಚಿ ಬರೋಂಡು ಇತ್ತೆ ಫಸ್ಲಿಗೆ ನನ್ನ ಕೊಯ್ಲಿಗೆ ಬರ್ಪುಂಡು ಆ ಬುಲೇಜಿಂದ ನೀರು ಇತ್ತಿಂದ ಬುಲೇಪುಂಡು ಅಂತ ಅದು ಬರ್ಸಕ್ಕಾದ್ರೆ ಬಕ ಬೋರ್ವೆಲ್ದ ಅಂತರ್ಜಲ ಪೂರ ತಿತ್ತುಪೋತುಂಡು ನೀವು ಬೋರ್ವೆಲ್ ನೀರೆಲ್ಲ ಸರಿ ಬರಂದಿಜ್ಜಿ ಪೋಯಿನ ವರ್ಷ ಇತ್ತು ಬರ್ತೀವಿ ಅಜ್ಪ ಇಂಚ್ ಬರ್ಸ ಆದಿತ್ತು ಈ ವರ್ಷ 25 inches ಬರ್ಸ ಆತಂಡ್ರಿ ಬರ್ಸದ ನಡುವೆ ಇಜ್ಜಿ ದೊಂಬು ದಿನಾಲ ಉಡುಪಿ ದಕ್ಷಿಣ ಕನ್ನಡಗೂ ಬರ್ಸ ಹಾಕಿದ್ರಿ ಈ ವರ್ಷದ ಬರ್ಸನೆ ಪರ್ಸೆಂಟೇಜ್ ಬಾರಿ ಕಮ್ಮಿ
4: ಆಗ್ತದೆ
5: ಎಂಕ್ ಅರ್ಜುನ್ ಸರ್ಜನ ಒಂಜಿ ಪಿಕ್ಚರ್ ದ ಪ್ರತಾಪ್ ಒಂದು ಪಿಕ್ಚರ್ ಪ್ರೇಮ ಬರಹ ಕೋಟಿ ತರಹ ಅಂದಿ ಪದ್ಯ ಬರ್ಪುಂಡು
4: ಪದ್ಯ ಬಂದ್ರೆ ಬರ್ಪುಂಡೆ
5: ಪ್ರೇಮ ಬರಹ ಕೋಟಿ ತರಹ ದುಂಬಗ ಸಾಹಿತ್ಯ ಬರದಿಜ್ಜೆ ಎಂಕ್
4: ದುಂಬ ಪೋಪುಜಿ ಪದ
5: ಪದ್ಯ ಪದ್ಯ ಅವು ಪದ್ಯ ಪಿಕ್ಚರ್ ಅರ್ಜುನ್
4: ದಿನಾಲ ಪದವು ಪೋಪಿನಕ್ಲಿಗ ಆಪುನು ದುಂಬ ಪೋಯರ ಅಪರೂಪಕ ಪದವುಕ್ಕೆ ಬೋಣಗ
5: ಅಪರೂಪಕ ಪದವುಕ್ಕೆ ಬೋಣಗ
4: ಒಂಚೂರು ದಮ್ಮು ಕಟ್ಟುಂಡು ಅತ್ತೆ
5: ಅಂದ ಅಂದ ಅಂದ ಸುಭ ನುಡಿಯ ಸೋಮ ಅಂಡ ಗೋಬಿ ಕಾಣತಲ್ಲ ಮಾಮ ಅಂದ ಆಪುಂಡು
4: ಅವಳು ಬಾಯಿ ಬರಲು ಬರಲದಾಗ ಎನ್ನು ಮಾತು ಒನ್ ಪರು
5: ಅಂದ ಅಂದ ಅಂದ ಅಂತ ಆಪುಂಡು ಪಂದ್ಯ ಬಂದ್ಲೆ ಅಂದ ಅಂದ ಅಂತ ಆಪುಂಡು ಅಂತ ಅಂಚ
4: ಪುಲ್ಲಿಗೋಸ್ಕರ ಒಂಜಿ ಅಜ್ಜನ
5: ಚಂದ್ರಶೇಖರ್ ಎನ್ನ ಫ್ರೆಂಡ್ ಬಕ್ಕ ಕಾರ್ಕಳ ಎಮ್ಮನ್ಯ ಕಾರ್ಕಳ ಜೋಕ್ಲೇಪುರ.
4: ಓಕೆ ಓಕೆ, ಮಾತ್ರ ಎಗ್ಲೆ ಬಡ ಅದು
5: ಖಂಡಿತ
4: ಪ್ರಸಾರ ಲೆಪ್ಪ ಕೊರೊಂದು ಪುಲ್ಲೆ ಆಸನದಿಂದ ನಮ್ಮ ಸಂಕಪನ ಅವರು ಕರೆ ಮಾಡಿದ್ರು. ಅವರು ಕೂಡ ಅವರ ಇಷ್ಟದ ಹಾಡನ್ನು ಕೇಳಿದ್ದಾರೆ, ಪ್ರೇಮ ಬರಹ ಏನು ತರಹ ಅಂತೆ. ನೋಡೋಣ ಪ್ರೇಮ ಬರಹದಲ್ಲಿ ಏನೇನು ತರಹ ಇರ್ತದೆ, ಆದರೆ ಯಾವ ತರಹ ಅಂತ ಗೊತ್ತಿಲ್ಲ. ಹಾಡನ್ನು ಕೇಳಿದ ಮೇಲೆ ನಾವು ಗೊತ್ತಾಗಬೇಕು ನಮಗೆ ಅಂತ. ಕೇಳಿದ್ರೆ ನೀವು ಕೂಡ ನಿಮ್ಮ ಇಷ್ಟದ ಹಾಡನ್ನು ಕೇಳಬೇಕಾದ್ರೆ ಕರೆ ಮಾಡಬೇಕು.
5: ಯಾರು?
4: ನಮಸ್ತೆ ನಮಸ್ತೆ, ಯಾರು ಮಾತಾಡೋದು?
6: ಮಾದಪ್ಪ ಸರ್, ಕಮಂಡಲ ಗೊಂದಿ ಜಗೂರ್ ತಾಲೂಕಿಂದ. ಬೆಳಗಾವಿ ಚಿತ್ರದಿಂದ ಸರ್?
4: ಬೆಳಗಾವಿಯಿಂದ
6: ಅಲ್ಲ, ಕಮಂಡಲ ಗೊಂದಿ ಜಗಳೂರು ತಾಲೂಕು, ದಾವಣಗೆರೆ ಡಿಸ್ಟಿಕ್.
4: ದಾವಣಗೆರೆಯಿಂದ ಜಗಳೂರು ತಾಲೂಕಿನಿಂದ? ಓಕೆ, ಯಾವ ಹಾಡು ಕೇಳಬೇಕಂತ ಅನಿಸಿದೆ ನಿಮಗೆ
6: ಸರ್? ದಡ್ಕನ್ ದಡ್ಕನ್ ಅಂತಿದಲ್ಲ ಸರ್ ಸಾಂಗ್. ನೆನಪಿಲ್ಲ ಸರ್.
4: ಓಕೆ, ಫಿಲ್ಮ್ ನೆನಪಿಲ್ಲ, ಯಾವ್ದು ಹಾಡು ಹೇಳಿದ್ರಿ?
6: ದಡ್ಕನ್ ದಡ್ಕನ್ ಅಂತಿದೆ ಸರ್.
4: ದಡ್ಕನ್ ದಡ್ಕನ್
6: ಸರ್?
4: ಹಿಂದಿ ಹಾಡು.
6: ಹೌದು ಸರ್.
4: ಯಾಕೆ ಇಷ್ಟ ಆಗುತ್ತೆ ಈ ಹಾಡು
6: ಸರ್? ತುಂಬಾ ದಿನ ಸರ್ ಕೇಳಿದಿಲ್ಲ ಅದಕ್ಕೆ ಸರ್.
4: ತುಂಬಾ ದಿನದಿಂದ ಈ ಹಾಡು ಕೇಳಿಲ್ಲ?
6: ಹೌದು ಸರ್, ಯಾವ ಆಕಾಶವಾಣಿಗೂ ಹಿಂದಿ ಲೈವ್ ಇಲ್ಲ ಸರ್.
4: ಸರ್ ಒಂದು ಸರ್ ಸರ್ ಒಂದು ಪ್ರಶ್ನೆ ಕೇಳಬೇಕು ನಿಮ್ಮ ಹತ್ರ. ದಾವಣಗೆರೆಯಲ್ಲಿ ಗೆರೆ ಯಾಕೆ ಅಂತ? ದಾವಣಗೆರೆ ಅಂದ್ರೆ ಏನು? ಅದು
6: ದಾವಣಗೆರೆ ಅಂದ್ರೆ ಗೊತ್ತಿಲ್ಲ ಸರ್, ಅದೇ ಹಿಂದೆ ಕತೆ ಇದೆ ಸರ್. ಅದು ದಾವಣಗೆರೆ ಫೇಮಸ್, ಬೆಣ್ಣೆ ದೋಸೆ ಫೇಮಸ್ ಸರ್.
4: ಹಾಗೆ, ಅದಕ್ಕೆ ದಾವಣಗೆರೆ ಅಂತ ಹೆಸರು ಬಂತ?
6: ದಾವಣಗೆರೆ ಅಂತ ಅದಕ್ಕೇನು ಹೆಸರಿದೆ ಸರ್ ಗೊತ್ತಿಲ್ಲ, ಕತೆ ಏನಕ್ಕೆ ಬಂತು ಹೆಸರು ಅಂತ ಗೊತ್ತಿಲ್ಲ.
4: ಹಾಗೆ ನಾನು ಈಗ ಮಂಗಳೂರಿನ ಜೊತೆ ಒಂದು ಗೆರೆ ಬರೆದ್ರೆ ಮಂಗಳೂರು ಗೆರೆ ಆಗುತ್ತಾ? ಆಗಲ್ಲ, ದಾವಣಗೆರೆ ದಾವಣಗೆರೆನೇ ಅಲ್ವಾ, ಅದಕ್ಕೆ ಒಂದು ಇತಿಹಾಸ ಇದೆ. ನಿಮ್ ಜೊತೆ ಮಾತಾಡ್ಕೊಂಡು ತುಂಬಾ ಖುಷಿ ಆಯ್ತು. ದಡ್ಕನ್ ದಡ್ಕನ್ ಹಾಡನ್ನು ಕೇಳಿ ಕುಣಿತೀರ ಹಾಡ್ತೀರಾ ಗೊತ್ತಿಲ್ಲ, ಒಂದು ಕೇಳ್ಕೊಂಡು ಖುಷಿ ಪಡಿ. ಓಕೆ ಓಕೆ, ಕೇಳ್ಕೊಂಡು ಖುಷಿ ಪಡಿ, ಧನ್ಯವಾದಗಳು. ಓಕೆ, ದಾವಣಗೆರೆಯಿಂದ ಶ್ರೋತೃಗಳು ತುಂಬಾ ತಮ್ಮ ಇಷ್ಟದ ಹಾಡನ್ನು ಕೇಳಿದ್ದಾರೆ. ಓಕೆ, ಅದು ಕೆಲವು ಸರ್ತಿ ಅನಿಸ್ತೆ ಈ ಹಾಡು ಯಾಕೆ ಇವ್ರಿಗೆ ಹೀಗೆ ಹೆಸರು ಬಂತ ಅಂತ, ಈ ಸುಮ್ಮನೆ ತಮಾಷೆ ಕೇಳಿದೆ. ಓಕೆ, ಈಗ ಬ್ಯಾಕ್ ಟು ಬ್ಯಾಕ್ ಎರಡು ಹಾಡುಗಳನ್ನು ಕೇಳ್ಕೊಂಡು ಬರೋಣ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ.

0: ಮನೆಯಲ್ಲಿ ಎಲ್ಲರೂ ಕೂಡ ರಿಸಲ್ಟಿಗಾಗಿ ಕಾಯ್ತಾ ಇದ್ದಾರೆ. ಈ ಸತಿ ಮಾರ್ಕ್ಸ್ ಏನು ಕಡಿಮೆ ಬರುತ್ತಾ, ಫೇಲ್ ಆಗುತ್ತಾ ಎಂದು ಭಯ ಇದೆ. ಒಂದು ವೇಳೆ ಫೇಲ್ ಆದರೆ ಸ್ಯೂಸೈಡ್ ಒಂದೇ ಗತಿ.
1: ಮನೆಯಲ್ಲಿ ಸ್ವಲ್ಪ ಕೂಡ ಪ್ರೈವಸಿ ಇಲ್ಲ, ಫ್ರೆಂಡ್ಸ್ ಜೊತೆ ಹೊರಗೋಗ್ಲಿಕ್ಕೂ ಇಲ್ಲ, ಮನೆಯಲ್ಲಿ ಮೊಬೈಲ್ ಅಂತೂ ಮುಟ್ಲಿಕ್ಕೆ ಬಿಡುದಿಲ್ಲ. ಅಬ್ಬಾ, ಎಲ್ಲಾದ್ರೂ ಹೋಗಿ ಸಾಯುವ ಅಂತ ಅನ್ಸುತ್ತೆ.
2: ತುಂಬಾ ವರ್ಷದಿಂದ ಅವಳನ್ನು ಪ್ರೀತಿಸ್ತಾ ಇದ್ದೆ, ಅವಳನ್ನು ಮದುವೆ ಆಗಬೇಕು ಅಂತ ಅಂದುಕೊಂಡಿದ್ದೆ. ಆದರೆ ಏನ್ ಮಾಡೋದು, ಕೈ ಕೊಟ್ಟು ಹೋದ್ಲು. ಅವಳನ್ನು ಮರೆಯಲು ಆಗ್ತಾ ಇಲ್ಲ, ಏನ್ ಮಾಡ್ಲಿ, ಆತ್ಮಹತ್ಯೆ ಮಾಡಿಕೊಳ್ಳ.
3: ಎಲ್ಲದಕ್ಕೂ ಆತ್ಮಹತ್ಯೆ ಒಂದೇ ಪರಿಹಾರವಲ್ಲ. ಸಾಯಲು ಒಂದು ಕಾರಣ ಇರಬಹುದು, ಆದರೆ ಬದುಕಲು ನೂರಾರು ದಾರಿ. ಬನ್ನಿ ಆ ದಾರಿಯನ್ನು ಹುಡುಕೋಣ, ಬದುಕನ್ನು ಪ್ರೀತಿಸೋಣ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಹಲೋ ಡಾಕ್ಟರ್, ನೇರ ಫೋನಿನ್ ಕಾರ್ಯಕ್ರಮ ಇದೇ ಶುಕ್ರವಾರ ಅಕ್ಟೋಬರ್ 9 ಬೆಳಗ್ಗೆ 10 PM. ನಮ್ಮ ಜೊತೆಗೆ ಇರಲಿದ್ದಾರೆ ಡಾಕ್ಟರ್ ಹರುಣ್ ಹೆಚ್. ಚರ್ಚಿಸುವ ವಿಷಯ ಹಿರಿಯರ ಆರೈಕೆಯಲ್ಲಿ ಯುವಜನರ ಪಾತ್ರ. ತಪ್ಪದೆ ಕರೆ ಮಾಡಿ 6364204949 ಸಂಖ್ಯೆಗೆ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: Click on the bell icon to get regular updates from Venus.
1: For more entertainment, log on and subscribe to www.youtube.com/Venus.
2: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
3: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
4: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICU ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
5: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರ್ದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
6: ಮತ್ತೊಮ್ಮೆ ಮಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನಿದ್ದೀನಿ RJ ಎಡ್ವರ್ಡ್ಸ್. ಹಾಗೆ ನೀವು ಕೂಡ ನಿಮ್ಮ ಇಷ್ಟದ ಹಾಡನ್ನು ಕೇಳಬೇಕಾದರೆ ಕರೆ ಮಾಡಬೇಕು. ಮಲವಿನ ಹಾಡು ಕಾರ್ಯಕ್ರಮದಲ್ಲಿ ನಿಮಗೆ ಇಷ್ಟದ ಹಾಡನ್ನು ನಾವು ಪ್ರಸಾರ ಮಾಡ್ತೇವೆ. ಕರೆ ಮಾಡುವ ಸಂಖ್ಯೆ 6364020499. ಮಲವಿನ ಹಾಡು ಯಾವುದು, ನಿಮ್ಮ ಇಷ್ಟದ ಹಾಡು, ಒಂದೊಂದು ಹಾಡು ಒಂದೊಂದು ರೀತಿ ಇರ್ತದೆ. ಒಂದೊಂದು ಕೆಲವೊಂದು ಪ್ರೀತಿಯ ಹಾಡುಗಳು, ಕೆಲವೊಂದು ಬೇಜಾರನ್ನ ಬೇರೆ ಸಂದರ್ಭಕ್ಕೆ ತಕ್ಕಂತೆ ಇರುತ್ತದೆ. ಒಬ್ಬರು ಕಾಲರ್ ಇದ್ದಾರೆ. ಹಲೋ, ಯಾಕೋ ಇವರು ಮಾತಾಡ್ತಾ ಇಲ್ಲ. ಕರೆ ಮಾಡಿ ಮಾತನಾಡಿ. ನಿಮ್ಮ ಇಷ್ಟದ ಹಾಡನ್ನು ಕೊಡುವಂಥ ಅಂದರೆ ತಕ್ಷಣ ಯಾವ ರೀತಿ ಈಗಲೇ ಒಂದು ಹಾಡು ಕೇಳಬೇಕಂತ ಅನಿಸಿದರೆ ನೀವು ಇಲ್ಲಿ ಕರೆ ಮಾಡಿದರೆ ಸಾಕು, ನಿಮ್ಮ ಹಾಡು ನಿಮಗೆ ಸಿಗ್ತದೆ. ಒಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
7: ನಮಸ್ತೆ.
6: ನಮಸ್ತೆ, ಯಾರು
7: ಮಾತಾಡ್ತಾ?
6: ಬಜಾಲಿಂದ ಗಣೇಶ್ ಅವರು. ಹೇಗಿದ್ದೀರಾ ಗಣೇಶ್ ಅವರೇ?
7: ಓಕೆ.
6: ಏನು ಮಾಡ್ಕೊಂಡಿದ್ದೀರಾ ಗಣೇಶ್ ಅವರು?
7: ಟೈಲರ್.
6: ಟೈಲರ್. ಯಾವ ಹಾಡು ನಿಮಗಾಗಿ ಪ್ರಸಾರ ಮಾಡಬೇಕು?
7: ಕಥಾನಾಯಕದಿಂದ.
6: ಕಥಾನಾಯಕದಿಂದ.
7: ನಿನ್ನಂತ ಮುದ್ದಾದ ಹೆಣ್ಣನ್ನು.
6: ವಾ ವಾ ವಾ ವಾ, ಚೆನ್ನಾಗಿ ಹಾಡ್ತೀರಿ, ಮುಂದುವರಿಸಿ. ನಿನ್ನಂತ ಹೆಣ್ಣನ್ನು ಕಂಡಿಲ್ಲ ತಾನಿ ತಂದಾನ. ವಾ ವಾ ವಾ. ಓಕೆ, ನಿಮ್ಮ ಇಷ್ಟದ ಹಾಡನ್ನು ಖಂಡಿತ ಪ್ರಸಾರ ಮಾಡ್ತೀವಿ. ಎಷ್ಟು ವರ್ಷದಿಂದ ಬಜಲ್ನಲ್ಲಿ ಟೈಲರಿಂಗ್ ನಡೆಸ್ತಾ ಇದ್ದೀರಾ?
7: 10 ವರ್ಷದಿಂದ
6: ಇದ್ದೀರಿ. ಓಕೆ ಓಕೆ ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕೆ.
7: ಓಕೆ,
6: ನಿಮ್ಮ ಇಷ್ಟದ ಹಾಡನ್ನು ಪ್ರಸಾರ ಮಾಡ್ತೀವಿ. ಓಕೆ, ಕೇಳುಗ್ರೆ ನೀವು ಕೂಡ ಕರೆ ಮಾಡಿ ನನ್ನ ಜೊತೆ ಮಾತನಾಡಿ, ಹಾಗೆ ಒಂದಿಷ್ಟು ನಿಮ್ಮ ಇಷ್ಟದ ಹಾಡನ್ನು ಕೂಡ ಕೇಳಿ ಅಂತ. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ.
8: ನಮಸ್ತೆ ಸರ್.
6: ನಮಸ್ತೆ.
8: ನಮಸ್ತೆ.
6: ನಮಸ್ತೆ, ಯಾರು ಮಾತಾಡೋದು?
8: ಸುರೇಂದ್ರ ಭೀಮನಗೌಡ ಪಾಟೀಲ್.
6: ಎಲ್ಲಿಂದ?
8: ರಾಯಚೂರು. ರಾಯಚೂರು.
6: ರಾಯಚೂರಿಂದ?
8: ರಾಯಚೂರು.
6: ರಾಯಚೂರಿಂದ ಚಿಮ್ಮನಗೌಡ.
8: ಭೀಮನಗೌಡ್ರಿ.
6: ಹಾಂ, ಭೀಮನಗೌಡ. ಓಕೆ ಓಕೆ ಓಕೆ. ಯಾವ ಹಾಡು ಪ್ರಸಾರ ಮಾಡಬೇಕು
8: ಸರ್ ಇವತ್ತು? ಅದೇ ರಾಗ ಅದೇ ಹಾಡು ಚಿತ್ರದಿಂದ.
6: ಅದೇ ರಾಗ ಅದೇ ಹಾಡು.
8: ಹೌದ್ರಿ.
6: ಅದೇ ರಾಗ ಅದೇ ಹಾಡು ಯಾಕೆ ಬೇಕಿತ್ತು ನಿಮಗೆ?
8: ಅದು ಒಂದು ಹಾಡು ಚೆನ್ನಾಗಿದೆ ಸರ್.
6: ಅದೇ ಅದೇ ರಾಗ ಅದೇ ಹಾಡು ಮತ್ತೆ ಮತ್ತೆ ಹಾಡಬೇಕು, ಕೇಳಬೇಕು ಅಂತ ಅನಿಸ್ತದೆ. ಓಕೆ, ಯಾವ ಹಾಡು ಹೇಳಿ?
8: ಅನುರಾಗದ ಹೊಸ ಆನಂದವು ಅಂತ ಒಂದು ಗೀತೆ ಇದೆ ನೋಡ್ರಿ.
6: ಓಕೆ ಓಕೆ ಓಕೆ, ಖಂಡಿತ ಪ್ರಸಾರ ಮಾಡ್ತೀವಿ. ಏನು ಮಾಡ್ಕೊಂಡಿದ್ದೀರಾ ಭೀಮನಗೌಡ ಅವರೇ?
8: ಕೃಷಿ.
6: ಕೃಷಿಯಲ್ಲಿ ಏನೆಲ್ಲ ಬೆಳೆಸ್ತೀರಿ?
8: ಭತ್ತ ಬೆಳಿತೀವಿ ಸರ್.
6: ಭತ್ತ ಮತ್ತೆ
8: ಹತ್ತಿ.
6: ಹತ್ತಿ. ಎರಡೇ.
8: ಈರುಳ್ಳಿ?
6: ಹಾಂ, ಈರುಳ್ಳಿ ಇಲ್ಲ.
8: ಈರುಳ್ಳಿ
6: ತುಂಬ ಐಟಮ್ ಇದೆ, ತುಂಬ ವಸ್ತುಗಳನ್ನು ತುಂಬ ಬೆಳೆ ಮಾಡ್ತೀರಿ. ಓಕೆ, ಧನ್ಯವಾದಗಳು. ಓಕೆ
8: ಓಕೆ.
6: ಹಾಗೆ ನಮ್ಮ ಇಬ್ಬರು ಕೇಳುಗರು ಗಣೇಶ್ ಮತ್ತು ಭೀಮನ್ನಗೌಡ ಅವರು ಅವರ ಇಷ್ಟದ ಹಾಡನ್ನು ಕೇಳಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಎರಡು ಹಾಡುಗಳನ್ನು ಈಗ ಕೇಳ್ಕೊಂಡು ಬರೋಣ.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಹಲೋ ಡಾಕ್ಟರ್ ನೇರ ಫೋನಿನ್ ಕಾರ್ಯಕ್ರಮ ಇದೇ ಶುಕ್ರವಾರ ಅಕ್ಟೋಬರ್ 9ರಂದು ಬೆಳಗ್ಗೆ 10 ಗಂಟೆಗೆ ನಮ್ಮ ಜೊತೆಗೆ ಇರಲಿದ್ದಾರೆ ಡಾಕ್ಟರ್ ಹರುಣ್ ಹೆಚ್. ಚರ್ಚಿಸುವ ವಿಷಯ ಹಿರಿಯರ ಆರೈಕೆಯಲ್ಲಿ ಯುವಜನರ ಪಾತ್ರ. ತಪ್ಪದೆ ಕರೆ ಮಾಡಿ 6364204949 ಸಂಖ್ಯೆಗೆ. ಇದು ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

0: ಮತ್ತೊಮ್ಮೆ ಒಲವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ ಕೇಳುಗರೆ. ನಿಮ್ಮ ಇಷ್ಟದ ಹಾಡನ್ನು ಕೇಳುವಂಥ ಕಾರ್ಯಕ್ರಮ ಒಲವಿನ ಹಾಡು. ನೀವು ಕರೆ ಮಾಡಿ 6364204949 ಈ ಸಂಖ್ಯೆಗೆ ಕರೆ ಮಾಡೋದರ ಮೂಲಕ ನಿಮ್ಮ ಇಷ್ಟದ ಹಾಡನ್ನು ಕೇಳ್ಬೋದು. ಹಾಗೆ ಒಲವಿನ ಹಾಡು ಕಾರ್ಯಕ್ರಮಕ್ಕೆ ಇನ್ನೇನು ಮುಗಿಸುವ ಹಂತ ಬರ್ತಾ ಇದೆ, ಅಂದರೆ ಇನ್ನೇನು ಕೆಲವೇ ನಿಮಿಷಗಳು ಬಾಕಿ ಇದೆ. ಅರೆ, ಈ ಅವಧಿಯೊಳಗೆ ನಿಮ್ಮ ಇಷ್ಟದ ಹಾಡನ್ನು ಕೇಳಬೇಕಂತ ನಿಮಗೆ ಮನಸ್ಸಾದರೆ ಖಂಡಿತ ಕರೆ ಮಾಡಿ 6364204949 ಸಂಖ್ಯೆಗೆ. ಹಾಗೆ ಕೆಲವೊಂದು ಹಾಡನ್ನು ಕೇಳಿದಾಗ ಬರೆದ ಸಂದರ್ಭಗಳು, ಸಾಹಿತಿಗಳು ಕೂಡ ಬಹಳ ಇಷ್ಟ ಆಗ್ತಾರೆ. ಯಾಕಂದರೆ ಇಂಥ ಒಂದು ಸಾಹಿತ್ಯ, ಜಿ ಉದಯಶಂಕರ್ ಅಂತ ಒಬ್ಬರು ಇದ್ದರು, ಅವರಿಗೆ ಸಂದರ್ಭ ಹೇಳಿದರೆ ಆ ಸಂದರ್ಭಕ್ಕೆ ತಕ್ಕಂತೆ ಕೆಲವೊಂದು ಹಾಡುಗಳನ್ನು ಅವರು ಬರಿತಾ ಇದ್ದರು. ಹುಣಸೂರು ಕೃಷ್ಣಮೂರ್ತಿ, ದೊಡ್ಡರಂಗಿ ಗೌಡ ಅಂಥವರೆಲ್ಲ, ಆರ್ ಎನ್ ಜಯಗೋಪಾಲ್ ಇವರೆಲ್ಲ ತುಂಬ ಒಂದು ಹಳೆಯ ಏನು ಸಾಹಿತಿಗಳ ನನಗೆ ನೆನಪಾಗುತ್ತೆ. ಅವರು ಬರೆದಂಥ ಹಾಡುಗಳು, ಈಗ ಭಾವಗೀತೆಯಲ್ಲಿ ಕೂಡ ವಿವಿಧ ರೀತಿಯ ಹಾಡುಗಳು, ನರಸಿಂಹಸ್ವಾಮಿಯವರು ಆದಂಥ ಸಾಹಿತಿಗಳು, ಬೇರೆ ಬೇರೆ ಸಾಹಿತಿಗಳು ಉತ್ತಮ ಕೃತಿಯನ್ನು, ಉತ್ತಮ ಸಾಹಿತ್ಯವನ್ನು ನಮಗೆ ನೀಡಿದ್ದಾರೆ. ಒಬ್ಬರು ಕಾಲರ್ ರೆಡಿ ಇದ್ದಾರೆ.
1: ನಮಸ್ತೆ.
0: ನಮಸ್ತೆ ನಮಸ್ತೆ. ಅದ್ಯಪಾಡಿದ ಸುಶೀಲಕ್ಕ ಅಪ್ಪೆ ತೀರ್ಪೋತೀರಿ
1: ಸುಮಾರು ದಿನ ಬೇರೆ ಬೇರೆ ಅಂಜೆ ಹಂಗ ಸರಿ ಕೇಂದ್ರಿ ಅಂಜೆ ಹಂಗ ಅರ್ಥ ಆಗಿ ಪಾಲ್ಸಿಕ ಬಂದಾರಿ ಅರ್ನ ಅಂದ್ ಗೊತ್ತಾನೆ ಹೇಳಿದ್ರೆ ಹಿಂಗ ಮಂಡ್ ಐದಾರಿಕ್ಕೆ ಬೀಜ ಗಾಡಿ ಅಂತ ರೇಡಿ ಅಂಜಿ ಬೇರೆ ಬೇರೆ ಆಗುಂಡ ಸಾಮ್ನೆ ಅಂತ ಇದಾರ ಇಷ್ಟೇ ಅಂಜೆ ನಿನ್ನ ಇಜ್ಜತೆ
0: ತೊಂದರೆ ಬರ್ಪುಣಿ ರೀತಿ ಪ್ರಯತ್ನ ಮಲ್ತೊಂದಲ್ಲ ಐತೆ ಬಗ್ಗೆ ಕೆಮ್ಮಲೆತ ಬ್ರಹ್ಮ ಕೋಟಿ ಚೆನ್ನೈ ಸರಿ ಸರಿ ಬ್ರಹ್ಮದ ಪದವನ್ನು ಪ್ರಸಾರ
1: ಮಾಡಬೇಕು.
0: ಅದ್ಯಪಾಡಿಯಿಂದ ನಮ್ಮ ಸುಶೀಲಕ್ಕ ಅವರು ಕೂಡ ಕರೆ ಮಾಡಿದ್ರು. ಓಕೆ, ಇಲ್ಲಿಗೆ ನಮ್ಮ ಒಲವಿನ ಹಾಡು ಕಾರ್ಯಕ್ರಮ ಮುಗಿಸುವಂತ ಹೊತ್ತಾಗಿದೆ. ಮುಂದಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಹೀಗೆ ಬರ್ತೇನೆ, ನಿಮ್ಮ ಜೊತೆ ಮಾತಾಡ್ತೇನೆ. ಹಾಗೆ ಎಲ್ಲ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಬಣ್ಣ ಬಣ್ಣದ ಬದುಕು, ಎಲ್ಲರಿಗೂ ನಮಸ್ಕಾರ.

0: ಹಲೋ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ಶುಕ್ರವಾರ ಅಕ್ಟೋಬರ್ 9ರಂದು ಬೆಳಗ್ಗೆ 10 ಗಂಟೆಗೆ ನಮ್ ಜೊತೆಗೆ ಇರಲಿದ್ದಾರೆ ಡಾಕ್ಟರ್ ಹರುಣ್ ಹೆಚ್. ಚರ್ಚಿಸುವ ವಿಷಯ ಹಿರಿಯರ ಆರೈಕೆಯಲ್ಲಿ ಯುವಜನರ ಪಾತ್ರ. ತಪ್ಪದೆ ಕರೆ ಮಾಡಿ 6364240949 ಸಂಖ್ಯೆಗೆ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ನೀವು ಕರೆ ಮಾಡಿ ಹಲೋ ಡಾಕ್ಟರ್.
2: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
3: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
4: ಹಲೋ ಪುಟ್ಟ.
2: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
4: ನಾನ್ ನಿಮ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು ಅಮ್ಮಂಗೆ ಹೇಳು.
2: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
5: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಹಲೋ ಹಾಯ್ ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 ಎಫ್ಎಂ. ನಾನು ಆರ್ಜಿ ಅಭಿಷೇಕ್, ನಿಮ್ ಜೊತೆಗಿದ್ದೀನಿ. ಸಮಾಜಮುಖಿ ಕಾರ್ಯಕ್ರಮದ ಮೂರನೇ ಸಂಚಿಕೆಯಲ್ಲಿ ನಾವಿದ್ದೇವೆ. ಇವತ್ತು ನಮ್ಮ ಜೊತೆಗೆ ಇರುವಂತಹ ಅತಿಥಿ, ಒಂದು ಕಡೆಯಲ್ಲಿ ಈ ಅನಾಥ ಪ್ರಾಣಿಗಳು ಅಂತ ಏನಿದೆ, ಅದು ನಾಯಿನ, ಬೆಕ್ಕ, ದನನ, ಅದು ತೊಂದರೆಯಲ್ಲಿರುವಂಥ ಪ್ರಾಣಿಗಳು ಏನು ಅಂತೇಳಿದೆ, ಅವರ ಪಾಲಿಗೆ ಇವರೊಂದು ರೀತಿಯಲ್ಲಿ ತಾಯಿ ಮಾತೃ ಸ್ಥಾನವನ್ನು ಕೊಟ್ಟವರು. ಪ್ರತಿದಿನ ತನ್ನ ದಿನಚರಿಯಲ್ಲಿ ಅವುಗಳ ಸೇವೆ ಕೂಡ ಬಹಳ ದೊಡ್ಡ ಭಾಗ ಅಂತ ಅಂದ್ಕೊಂಡವರು. ಸುಮಾರು 24 ವರ್ಷದಿಂದ ಈ ಕೆಲಸವನ್ನು ಮಾಡ್ತಾ ಬಂದಿರುವವರು, ಈಗಲೂ ಕೂಡ ಆ ಸೇವೆಯನ್ನು ಮುಂದುವರಿಸಿದ್ದಾರೆ. ದಿನಕ್ಕೆ 2 ಪ್ರಾಣಿಗಳು ಅಂತ ಹೇಳಿದರೂ ಕೂಡ ಸುಮಾರು ಇಷ್ಟವರೆಗೆ 20,000+ ಇಂಥ ಪ್ರಾಣಿಗಳಿಗೆ ಅದರ ಆರೈಕೆಯನ್ನು ಮಾಡಿದಂತಹ ಉಷಾ ಸುವರ್ಣ ಅವರು ಇವತ್ತಿನ ಹೊತ್ತು ನಮ್ಮ ಜೊತೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನು ಬಹಳ ಪ್ರೀತಿಯಿಂದ ಇವತ್ತಿನ ಇದನ್ನ ಕಾರ್ಯಕ್ರಮಕ್ಕೆ ನಾನು ವೆಲ್ಕಮ್ ಮಾಡ್ತಾ ಇದ್ದೇನೆ. ಮೇಡಮ್ ನಮಸ್ಕಾರ.
1: ನಮಸ್ಕಾರ,
0: ಹೇಗಿದ್ದೀರಿ ಮೇಡಮ್?
1: ಚೆನ್ನಾಗಿದ್ದೀನಿ.
0: ಬಹಳ ಸಂತೋಷ ಇವತ್ತಿನ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ನೀವು ಬಂದಿರುವಂಥದ್ದು. ಮೊದಲು ನಾನು ನಿಮ್ಮ ಹತ್ರ ಕೇಳುವಂಥದ್ದು, ನಿಮ್ಮ ಎಲ್ಲ ಈ ಜರ್ನಿ ಯಾವಾಗ ಆರಂಭ ಆಯಿತು? ಚಿಕ್ಕ ವಯಸ್ಸಿನಿಂದಲೂ ಕೂಡ ಪ್ರಾಣಿ ಪಕ್ಷಿಗಳ ಬಗೆಗಿನ ಪ್ರೀತಿ ಹೆಚ್ಚಾಗಿತ್ತು, ಹೇಗದು?
1: ಹೌದು, ಚಿಕ್ಕಂದಿಂದಲೇ ನನಗೆ ಪ್ರಾಣಿಗಳು ಬಹಳ ಇಷ್ಟ. ಪ್ರಾಣಿಗಳು ಮನೆಯಲ್ಲಿ ಅವಾಗ ಅಷ್ಟೊಂದಿರಲಿಲ್ಲ, ಯಾಕೆಂದ್ರೆ ನಾವು ಬಾಡಿಗೆ ಮನೆಯಲ್ಲಿದ್ದೆ, ಮತ್ತೆ ಮಾವ ಒಂದು ಜಾಯಿಂಟ್ ಫ್ಯಾಮಿಲಿ, ಬೆಕ್ಕು ಇತ್ತು ಅವಾಗ, ಮತ್ತೆ ವಠಾರದಲ್ಲಿ ಒಂದು ನಾಯಿ ಇತ್ತು. ಅಲ್ಲಿಂದ ಈ ಒಂದು ಪ್ರಾಣಿಗಳ ಮೇಲಿನ ಪ್ರೀತಿ ಸ್ಟಾರ್ಟ್ ಆಯ್ತು. ಈ ಮತ್ತೆ ನಾನು ಬೆಕ್ಕುಗಳನ್ನೆಲ್ಲ ಸ್ವಲ್ಪ ಜಾಸ್ತಿ ಹಚ್ಕೊಂಡಿದ್ದೆ, ಮಲಗುವಾಗೆಲ್ಲ ಒಟ್ಟಿಗೆ ಮಲಗಿಸುದು, ಅದು ಮೋಷನ್ ಯೂರಿನೆಲ್ಲ ಚಾಪೆಯಲ್ಲೇ ಮಾಡ್ತಿತ್ತು ಆ ಸಮಯದಲ್ಲಿ. ಅವಾಗ ಮಾವನ ಕೈಯಲ್ಲಿ ತುಂಬಾ ಪೆಟ್ಟು ತಿಂದಿದ್ದೇನೆ, ಯಾಕೆಂದ್ರೆ ಸಿಕ್ಕ ಸಿಕ್ಕ ಬೆಕ್ಕನ್ನು ಒಟ್ಟಿಗೆ ಮಲಗಿಸುದು, ಮನೆಯೆಲ್ಲ ಗಲೀಜ್ ಮಾಡಿಸ್ತ, ಎಬ್ಬಿಸಿ ನಮ್ಗೆ ಪೆಟ್ಟು ಕೊಟ್ಟೆಲ್ಲ ನನ್ನ ಹತ್ರ ಕ್ಲೀನ್ ಮಾಡಿಸ್ತಿದ್ರು. ಅವಾಗೆಲ್ಲ ಕಲ್ತೆ ಒಂದು ರೀತಿಯಲ್ಲಿ ಪೆಟ್ಟು ಕೊಟ್ಟದ್ದು ಒಂದು ಬುದ್ಧಿಗೆ, ಯಾಕೆಂದ್ರೆ ನಾವು ಸಾಕಿದ ಮೇಲೆ ನಾವು ಪ್ರೀತಿ ತೋರಿಸಿದ ಮೇಲೆ ಅವುಗಳ ಅದು ಯೂರಿನ್ ಮೋಷನ್ಸ್ ಕೂಡ ನಾವೇ ಕ್ಲೀನ್ ಮಾಡ್ಲೇಬೇಕು, ಯಾಕಂದ್ರೆ ಅವರಂತೂ ಮಾಡುದಿಲ್ಲ, ನಮಗೆ ಸ್ವಲ್ಪ ಕಾಳಜಿ ಜಾಸ್ತಿ. ಅಲ್ಲಿಂದ ಶುರುವಾಯ್ತು ನನ್ನ ಒಂದು ಪ್ರಾಣಿಗಳ ಮೇಲಿನ ಕರುಣೆ ಏನಿದೆ ಅಲ್ಲಿಂದ ಶುರುವಾಯ್ತು. ಈಗ ಅದು ದಿನ ದಿನಕ್ಕೆ ಅದು ಬೆಳೀತಾ ಹೋಯ್ತು, ಜಾಸ್ತಿನೇ ಆಯ್ತು, ಕಡಿಮೆ ಅಂತೂ ಆಗ್ಲಿಲ್ಲ. ಯಾವುದೇ ಪ್ರಾಣಿ ಕಂಡ್ರು ಇವಾಗ
0: ಈ ನೇರವಾಗಿ ಇದರ ಸೇವೆಗೆ ಯಾವಾಗದಿಂದ ಶುರು ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಅಂತ?
1: ನೇರವಾಗಿ ನಾನು 2000 ಅಲ್ಲಿ ಮದುವೆಯಾಗಿ ಗಂಡನ ಮನೆಗೆ ಬಂದೆ, ಅಲ್ಲಿಂದ ನಾನು ರೆಸ್ಕ್ಯೂ ಅಂತ ಒಂದು ನನಗೆ ಗೊತ್ತಾದದ್ದು ಅಂದ್ರೆ ರೆಸ್ಕ್ಯೂ ಮಾಡುದಂದ್ರೆ ಏನು, ಹೇಗೆ, ಮತ್ತೆ ರೆಸ್ಕ್ಯೂ ಮಾಡಿದನ್ನು ನಾವು ಎಲ್ಲಿ ಕೊಡುದು.
0: ಹೆಚ್ಚಾಗಿ ಈ ಮದುವೆ ಆದ್ಮೇಲೆ ಹೆಚ್ಚಿನ ಹವ್ಯಾಸಗಳೆಲ್ಲ ಕೆಲವೊಮ್ಮೆ ಬಿಟ್ಟು ಬಿಡ್ತಾರೆ, ಆದ್ರೆ ನಿಮ್ಗೆ ಒಂದು ಹೊಸ ರೀತಿಯ ಒಂದು ಹವ್ಯಾಸವನ್ನು ಶುರು ಮಾಡಿಕೊಂಡ್ರೆ ನೀವು ಅಂತ ಅಲ್ವಾ? ಸೊ ಮನೆಯವರ ಪ್ರೋತ್ಸಾಹ ಇತ್ತು ನಿಮ್ಗೆ ಇದಕ್ಕೆ?
1: ಮನೆಯಲ್ಲಿ ಇಲ್ಲ ಅಂದ್ರೆ ಮೊದಲು ನನ್ನ ಮಾವ ಇದ್ರು, ನನ್ನ ಮನೆಯಲ್ಲಿ ಗಂಡ, ನಾನು, ಮಾವ, ಮೂವರಿದ್ದು. ಆ ಸಮಯದಲ್ಲಿ ಒಂದು ನಾಯಿ ಇತ್ತು, ಕಟ್ಟಿ ಹಾಕಿಯೇ ಸಾಕ್ತಿದ್ರು. ಅವಾಗ ನಾನು ಮೊದಲು ಹೋದಾಗ ಆ ನಾಯಿಗೆ ಊಟ ಹಾಕುದು, ಅಂದ್ರೆ ಮೊದಲು ನನಗೆ ಅಷ್ಟು ಗೊತ್ತಿರ್ಲಿಲ್ಲ, ನಾಯಿಯನ್ನು ಕಟ್ಟಿ ಹಾಕಿ ಸಾಕ್ಬೇಕಾ, ಬಿಟ್ಟು ಸಾಕ್ಬೇಕಾ, ಅದೆಲ್ಲ ನನಗೆ ಅಷ್ಟು ಗೊತ್ತಿರ್ಲಿಲ್ಲ. ಮದುವೆಯಾಗಿ ಬಂದ ಮೇಲೆ ಅಂದ್ರೆ ಕಟ್ಟಿ ಹಾಕಿ ಇತ್ತು. ಕೊನೆಗೆ ಹಾಗೆ ಒಂದು ನಾಯಿ ಇರುವಾಗ ಒಂದು ಸರ್ತಿ ಏನಂದ್ರೆ, ಒಂದು ನಮ್ಮದು ಕಂಪೌಂಡ್ ಎಲ್ಲ ಇರಲಿಲ್ಲ, ಓಲ್ಡ್ ಮನೆ ನಮ್ದು, ತುಂಬಾ ಜಾಗ ಇತ್ತು. ಒಂದು ನಾಯಿ ಬಂತು, ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾಯಿ ಬಂತು ಅಂದ್ರೆ ಅದಕ್ಕೆ ಸೀದಾ ಬಂತು, ಓಪನ್ ಅಲ್ಲ ಇದು, ನಮ್ಗೆ ಗೊತ್ತಿರ್ಲಿಲ್ಲ. ಹಾಗೆ ನಾವು ಕಟ್ಟಿಗೆ ಹಾಕುವ ಒಂದು ಇದ್ರಲ್ಲಿ ನಾಯಿ ಮಲಗಿತ್ತು, ನಾನು ಏನನ್ನಲಿಲ್ಲ, ಮತ್ತೆ ಸ್ವಲ್ಪ ಏನು ಊಟ ಆಯ್ತು ಹಾಕಿದೆ. ನೆಕ್ಸ್ಟ್ ಡೇ ನೋಡುವಾಗ ಆ ನಾಯಿ ಮರಿ ಹಾಕಿತ್ತು. ನಂತರ ನನಗೆ ಬೇಜಾರಾಯ್ತು, ಪಾಪ ಇದು ತುಂಬು ಗರ್ಭಿಣಿ, ಇದಕ್ಕೆ ಎಲ್ಲಿ ಮರಿ ಹಾಕ್ಲಿಕ್ಕೆ ಜಾಗ ಇಲ್ಲ, ನಮ್ಮ ಒಂದು ಹಿತ್ತಲು ಅದಕ್ಕೆ ಏನ ಕಂಡಿತ್ತು ಅಂತ ಬಂತೇನ. ಅದಕ್ಕೆ ಪಾಪ ಒಂದು ಒಳ್ಳೇದಕ್ಕೆ ಬಂತು, ಬಂತು ಮರಿ ಹಾಕಿತ್ತು. ಅಲ್ಲಿಂದ ನನ್ಗೆ ಆ ಮರಿಯನ್ನು, ಚಿಕ್ಕ ಮರಿ ಅಲ್ಲ, ನಾವು ಓಡಿಸುವ ಹಾಗಿಲ್ಲ ಅಲ್ಲ ತಾಯಿ ಮರಿ ಅನ್ನೋದು, ಹಾಗೇನೆ ಇತ್ತು. ನಂತರ ಒಂದು ಸುಮಾರು ಒಂದು 15 ದಿವಸ ಏನೇ ಇತ್ತು, ಮತ್ತೆ ಮನೆಯಲ್ಲಿ ಕಿರಿಕಿರಿ ಮಾಡ್ಲಿಕ್ಕೆ ಶುರು ಮಾಡಿದ, ಅಂದ್ರೆ ಮಾವ ಅಲ್ಲ ಅವರಿಗೆಲ್ಲ, ಮುಂಚೆನ ಕಾಲದವರಲ್ಲ, ಬಂದನಾಗಿ ಊಟ ಹಾಕಬಾರ್ದು, ಮತ್ತೆ ನೀನ್ ಯಾಕೆ ಊಟ ಹಾಕ್ತಿ, ಮತ್ತೆ ಇಲ್ಲಿ ಜಾಸ್ತಿ ಆಗ್ತದೆ, ಇಲ್ಲೇ ಇರ್ತದೆ, ಆ ತರ ಎಲ್ಲ ನನ್ಗೆ ಸ್ವಲ್ಪ, ಅಂದ್ರೆ ನಾನು ಮದುವೆಯಾಗಿ ಬಂದದ್ ಫಸ್ಟ್ ಅಲ್ಲ, ನಾವು ಅವರಿಗೆ ರೆಸ್ಪೆಕ್ಟ್ ಕೊಡ್ಲೇಬೇಕು, ಭಯ ಪಡ್ಬೇಕು, ಎಲ್ಲವೂ ನನ್ನ ಮನೆಯಾಗೆ ನಾನು ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ನಾವಾಗ ಏಜ್ ಸಹ ನಮಗೆ ತುಂಬಾ ಚಿಕ್ಕ, ನಂಗೆ ಏನ್ ಗೊತ್ತಿಲ್ಲ, ಏನೋ ಬಂತು ಪಾಪ. ನಂತರ ನಾನು ಎಲ್ಲಿ ಅನಿಮಲ್ ರೆಸ್ಕ್ಯೂ ಸೆಂಟರ್ ಉಂಟು ಅದೆಲ್ಲ ನಾನು ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಂತರ ನನಗೆ ಮಂಗಳದೇವಿಯಲ್ಲಿ ಒಂದು ಪ್ರೇಮ್ ಛಾಯಾ ಅಂತ ಒಂದು ಅನಿಮಲ್ ಶೆಲ್ಟರ್ ನನಗೆ ಕೊನೆಗೆ ಗೊತ್ತಾಯ್ತು ಬೇರೆಯವರ ಮುಖಾಂತರ. ಕೊನೆಗೆ ನಾನು ಆ ಮರಿ ಮತ್ತೆ ತಾಯಿಯನ್ನು ಅಲ್ಲಿ ತಕೊಂಡು ಹೋಗಿ ಕೊಟ್ಟೆ. ಅವರು ತಗೊಂಡು. ಅದ ನಂತರ ನನಗೆ ಗೊತ್ತಾಯ್ತು ಈ ರೀತಿಯ ಒಂದು ಅನಿಮಲ್ ಶೆಲ್ಟರ್ ಅಂತ ಇದೆ ಮಂಗಳೂರಲ್ಲಿ. ಮೊದಲು ನಾನು ನೋಡಿದ್ದು ಆ ಶೆಲ್ಟರ್, ಅಲ್ಲಿ ಕೊಂಡೋಗಿ ಕೊಟ್ಟು. ಅದ ನಂತರ ಹಾಗೆ ಸ್ವಲ್ಪ ದಿನ ದಿನ ಹೋದ ನಂತರ ತೋಡಲ್ಲಿ ಹೋಗುವಾಗ ರಸ್ತೆಯಲ್ಲಿ ತೋಡಿನ ಅಡಿಯಲ್ಲಿ ಮರಿಗಳು ಸಿಗುದು, ಆಗ ನಂಗೆ ಎಲ್ಲವನ್ನು ಮನೆಗೆ ತರಬೇಕು ಅಂತ ಅದೆಲ್ಲ ತಲೆಗೆ ಬರಲಿಲ್ಲ ಮೊದ ಮೊದಲು. ಆಗ ನಾನು ಎಲ್ಲ ಡಿಪೆಂಡ್ ಅಂದ್ರೆ ಅನಿಮಲ್ ಶೆಲ್ಟರ್ ಬೇರೆ ಎನ್ ಜಿ ಒಗೆ, ಅಲ್ಲಿ ನಾನು ಹಾಗೆ ಕೊಡ್ತಾ ಇದ್ದೆ. ಅಲ್ಲಿಂದ ನನ್ಗೆ ಕೆಲವು ನಿಧಾನವಾಗಿ ನಿಧಾನವಾಗಿ ನಾನು ಮಂಗಳೂರಿನಲ್ಲಿ ಇನ್ನೊಂದು ಅನಿಮಲ್ ಶೆಲ್ಟರ್ ಉಂಟು ಅಂತ ಗೊತ್ತಾಯ್ತು, ಮಂಗಳೂರಿನ ಅನಿಮಲ್ ಕೇರ್ ಟ್ರಸ್ಟ್ ಶಕ್ತಿನಗರ. ನಂತರ ಹಾಗೆ ಹಾಗೆ ಈ ಸ್ವಲ್ಪ ನಾನು ಅಲ್ಲಿಯೂ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ, ರೆಸ್ಕ್ಯೂ ಮಾಡ್ತಾನೆ ಇದ್ದೆ ಮಾಡ್ತಾನೆ ಇದ್ದೆ. ಕೊನೆಗೆ ನನಗೆ ಅಲ್ಲಿ ಎಲ್ಲ ತುಂಬಾ ಖುಷಿ ಆಯ್ತು, ಯಾಕೆಂದ್ರೆ ಇಲ್ಲಿ ಈ ತರ ಎಲ್ಲ ಪ್ರಾಣಿಗಳನ್ನು ಕೊಡಬಹುದು, ಇಲ್ಲಿ ಹೀಗೆಲ್ಲ ಮಾಡ್ತಾರೆ. ನಂತರ ನಾನು ಅಲ್ಲಿ ವಾಲಂಟಿಯರ್ ಆಗಿ ಕೆಲಸ ಮಾಡಬಹುದಾ ಅಂತ ಕೇಳಿದೆ. ಕೊನೆಗೆ ಅಲ್ಲಿ ಓಕೆ ಅಂತ ಹೇಳಿದ್ರು. ಅಲ್ಲಿ ನಾನು ವಾಲಂಟಿಯರ್ ಆಗಿ ಜಾಯ್ನ್ ಆದೆ. ಜಾಯ್ನ್ ಆಗಿ ಸುಮಾರು 9 ವರ್ಷ ತನಕ ನಾನು ಅಲ್ಲಿ ವಾಲಂಟಿಯರ್ ಆಗಿ ಮಾಡ್ತಾ ಇದ್ದೆ. ಅಲ್ಲಿ ಅವರದ್ದು ಅಡಾಪ್ಷನ್ ಕ್ಯಾಂಪ್ ಇದ್ರೆ ನಾನು ಹೋಗ್ತಿದ್ದೆ. ಸಂಡೇ ಸಂಡೇ ನನ್ನ ಫ್ರೀ ಟೈಮ್ ಅಲ್ಲಿ ಶೆಲ್ಟರ್ಗೆ ಮಧ್ಯಾಹ್ನ ನಂತರ ಹೋದ್ರೆ ಸಂಜೆ ತನಕ ಅಲ್ಲಿ ಇರೋದು, ಅಲ್ಲಿ ಪ್ರಾಣಿಗಳದ್ದು ಶೆಲ್ಟರ್ ಕ್ಲೀನ್ ಮಾಡುದು, ಅವುಗಳಿಗೆ ಬೌಲ್ ನೀರು ಖಾಲಿ ಆದ್ರೆ ನೀರಿಡುದು, ತದನಂತರ ಅಲ್ಲಿ ಎಲ್ಲ ವಟ ಇದು ಕ್ಲೀನ್ ಮಾಡುದು, ಶೆಲ್ಟರ್ನ ಆಸ್ಪಾಸ್ ಎಲ್ಲ ಗುಡಿಸುವಂತದ್ದು ಕ್ಲೀನ್ ಮಾಡುದು, ಆ ತರದೆಲ್ಲ ನನಗೆ ತುಂಬಾ ಇಷ್ಟ ಇತ್ತು ಮೊದಲು. ಹಾಗೆ ನಾನು ನನ್ನ ಫ್ರೀ ಇರುವಾಗ ಸಂಡೇ ಹೋಗ್ತಿದ್ದೆ, ಮಾತ್ರ ವೀಕ್ ಡೇಸ್ ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ, ಸಂಡೇ ನಾನು ಹೋಗ್ತಿದ್ದೆ. ಹೋಗಿ ಹೋಗಿ ಮತ್ತೆ ಅಲ್ಲಿ ಅವರ ಪರಿಚಯ ಆಗ್ತದೆ, ಅಲ್ಲಿ ನಮ್ಗೆ ನಮ್ಮಂತವರ ಫ್ರೆಂಡ್ಸ್ ಸಿಗ್ತಾರೆ. ಹಾಗೆ ನಾವು ಒಬ್ಳು ನನ್ನ ಒಬ್ಳು ಫ್ರೆಂಡ್ ಇದ್ಲು, ನಾನು ಅವಳ ಜೊತೆ ಸೇರಿ, ಅವಳು ಸಹ ಕೊನೆಗೆ ಪ್ರಾಣಿ ಅಂದ್ರೆ ಪ್ರೀತಿ ಇತ್ತು, ಅವಳ ಜೊತೆ ಸೇರಿ ಹೋಗ್ತಿದ್ದೆವು ಸಂಡೇ ಸಂಡೇ. ಹಾಗೆಲ್ಲ ಅಲ್ಲಿಂದ ಇದೆಲ್ಲ ತುಂಬಾ ನಾನು ಅಲ್ಲಿ ಕಲಿತೆ ಕೆಲವೊಂದು ವಿಷಯಗಳನ್ನು, ನಾನು ಅಲ್ಲಿ ಶೆಲ್ಟರ್ ಇಂದ ಕಲಿತೆ. ಅಂದ್ರೆ ಅಲ್ಲಿ ಎಲ್ಲ ಕೆಲವು ಪ್ರಾಣಿಗಳನ್ನು ಹೇಗೆ ನೋಡುದು, ಮರಿ ಸಿಕ್ಕಿದ್ರೆ ಏನ್ ಮಾಡುದು, ಮತ್ತೆ ತಾಯಿ ಸಿಕ್ಕಿದ್ರೆ ತಾಯಿ ಮರಿ ಒಟ್ಟಿಗೆ ಇರ್ಬೇಕು ಬೇರೆ ಮಾಡಬಾರ್ದು, ಅಥವಾ ಏನು ಅನಾರೋಗ್ಯದಲ್ಲಿ ಇದ್ದದನ್ನು ಹೇಗೆ ರೆಸ್ಕ್ಯೂ ಮಾಡುದು, ಹಾಗೆಲ್ಲ ಅಲ್ಲಿಂದ ತಿಳ್ಕೊಂಡು ಬಂದೆ ನಾನು. ಅಲ್ಲಿ 6 ವರ್ಷ ನಾನು ಅಲ್ಲೇ ಮಾಡಿದೆ. ತದನಂತರ ನಿಧಾನ ನಿಧಾನವಾಗಿ ನಾನು ನನ್ನ ಪಾಡಿಗೆ ಮನೆಗೆ ತರಲಿಕ್ಕೆ ಶುರು ಮಾಡಿದೆ. ಅಂದ್ರೆ ಅದು ಮನೆಗೆ ತರಲಿಕ್ಕೆ ಶುರು ಮಾಡಿ ಸುಮಾರು 15 ವರ್ಷ ತನಕ ಆಯ್ತು. ಯಾಕೆಂದ್ರೆ ಆ 9 ವರ್ಷ ನಾನು ಅಲ್ಲಿದ್ದೆ ಅಲ್ಲ, ಅನಿಮಲ್ ಕೇರ್ ಟ್ರಸ್ಟ್ ಅಲ್ಲಿ ಮಾಡ್ತಾ ಇದ್ದೆ. ನಂತರ ನಾನು ಇಂಡಿವಿಜುವಲ್ ಆಗಿ ಮನೆಗೆ ತರಲಿಕ್ಕೆ ಸ್ಟಾರ್ಟ್ ಮಾಡಿ ಸುಮಾರು ಅದೇ ಒಂದು 15 ವರ್ಷ ತನಕ ನಾನು ಮನೆಯಲ್ಲಿ ಸ್ಟಾರ್ಟ್
0: ಮಾಡಿದೆ. ಈಗ ನೋಡ್ಲಿಕ್ಕೆ ಹೋದ್ರೆ ಒಂದು ಪ್ರತಿದಿನ ಒಂದೆರಡು ನಾಯಿ ಜೊತೆ ಆದ್ರೂ ಇನ್ನ ನಿಮ್ಮ ಇದಿರ್ತದೆ
1: ಅಲ್ವಾ?
0: ಇಷ್ಟವರೆಗೆ ಅದೇ ಒಂದು ಲೆಕ್ಕವನ್ನ ಹಾಕಿದ್ರು ಕೂಡ ಸುಮಾರು 17,000-20,000 ನಿಮ್ಮ
1: ಪಕ್ಷಿ ಎಲ್ಲವೂ ಒಂದು ಜೀವಿ ನೋಡಿ. ನಾವು ನಾಯಿ ಬೆಕ್ಕು ಎರಡೇ ಮಾತ್ರ ಅಲ್ಲ, ಕಣ್ಣಿಗೆ ಕಾಣುವಂತದ್ದು ಯಾವ್ದು ಸಂಕಟದಲ್ಲಿ ಇರ್ತದೆ ಅದು ಎಲ್ಲ ಒಂದು ಜೀವಿ. ನಮ್ಮ ಕಣ್ಣೆದುರದು ಕಷ್ಟ ಬರ್ತದೆ ಅಂದ್ರೆ ನಮ್ಮಿಂದ ಆಗುವಷ್ಟು ಸಹಾಯ ನಾವು ಮಾಡ್ಲೇಬೇಕು. ಅದೆಲ್ಲ ನಾವು ಲೆಕ್ಕ ಎಲ್ಲ ನಾವು ಆಗ ನಾವು ಲೆಕ್ಕ ಹಾಕುದಿಲ್ಲ. ಆದ್ರೆ ಸಹ ಕೆಲವೊಂದು ಬಾರಿ ನಾನೇ ಒಬ್ಳೆ ಕೂತಾಗ ಲೆಕ್ಕ ಹಾಕೋದು ಇಷ್ಟಿರ್ಬೋದಾ ಇಷ್ಟಿರ್ಬೋದಾ ಅಂತ.
0: ಸೊ ದನ ಕೂಡ ಅದನ್ನು ಕೂಡ ನೋಡಿದ್ದೇನೆ.
1: ಹೌದು, ದನ ಕೂಡ.
0: ಸೊ ಒಟ್ಟಿನಲ್ಲಿ ಎಲ್ಲ ಕೆಲಸದಲ್ಲಿ ನಿಮ್ಗೊಂದು ಏನು ಸಂತೋಷ ಇದೆ, ಆತ್ಮ ಸಂತೃಪ್ತಿ ಇದೆ ಅಂತ?
1: ಹೌದು, ಖಂಡಿತ ಇದೆ. ಮನಸ್ಸಿಗೆ ತುಂಬಾ ತೃಪ್ತಿ ಉಂಟು. ಯಾಕೆಂದ್ರೆ ಯಾರು ಮನುಷ್ಯರ ಜೊತೆ ಮಾತನಾಡಿ ಟೈಮ್ ವೇಸ್ಟ್ ಮಾಡೋ ಬದಲು ಈ ಒಂದು ಮೂಕ ಪ್ರಾಣಿಗಳ ಸೇವೆ ಮಾಡೋದ್ರಲ್ಲಿ ಮನಸ್ಸಿಗೆ ಸಿಗುವಂತ ಒಂದು ಖುಷಿಯೇ ಬೇರೆ. ಅದು ಆ ಕೆಲಸ ಮಾಡೋರಿಗೆ 100% ಗೊತ್ತಿರ್ತದೆ ಅದು ಏನ್ ಕೆಲಸ ಅಂತ. ಅಂದ್ರೆ ನಾವು ಅವರ ಜೊತೆ ಮಾತನಾಡೋದಿರಲಿ ಅವರಿಗೆ ಎಷ್ಟು ಖುಷಿ ಆಗ್ತದೆ. ನಾವು ಅವರಿಗೆ ಅಂದ್ರೆ ಖಾಲಿ ಒಂದು ಊಟ ಹಾಕಿ ಪ್ರಾಣಿ ಅಂದ ಮೇಲೆ ಖಾಲಿ ಒಂದು ಊಟ ಹಾಕಿ ನಮ್ಮ ಪಾಡಿಗೆ ನಾವು ಹೋಗಿಬಿಡುದು, ಅವುಗಳು ಸಹ ಪಾಪ ಒಂದು ಬೇಜಾರು ಮಾಡ್ಕೋದು. ಅಂದ್ರೆ ನಾವು ಒಬ್ರಿ ತಂದು ಗೂಡಲ್ಲಿ ಹಾಕುದು ಅಥವಾ ತಂದು ನಾವು ಕಟ್ಟಿ ಹಾಕುದು, ಅದ್ರ ಹತ್ರನೇ ಹೋಗ್ಲಿಕ್ಕಿಲ್ಲ, ಬರೀ ಒಂದೊತ್ತು ಊಟ ಹಾಕಿ ಬಿಟ್ಟು ನಾವು ನಮ್ಮ ಪಾಡಿಗೆ ಇಡುದು, ಅದೆಲ್ಲ ನನ್ನ ದೃಷ್ಟಿಯಲ್ಲಿ ಸರಿ ಕಾಣುದಿಲ್ಲ. ತಂದ ಮೇಲೆ ನಾವು ಅದಕ್ಕೆ ಟೈಮ್ ಕೊಡ್ಬೇಕು ಸ್ವಲ್ಪ. ನಾವು ನಮ್ಗೆ ಅಂದ್ರೆ ಮನೆ ನನ್ಗೆ ನಿಜವಾಗಿ ಮನೆಯಲ್ಲಿ ಮಗಳ ಹತ್ರ ಇರ್ಲಿ ಗಂಡ ಅಂತ ಮಾತಾಡೋದು ಅಷ್ಟು ಇಂಟ್ರೆಸ್ಟ್ ಇಲ್ಲ. ನಂಗೆ ಜಾಸ್ತಿ ಇಂಟ್ರೆಸ್ಟ್ ಪ್ರಾಣಿಗಳ ಹತ್ರ, ಬೆಕ್ಕು ನಾಯಿ. ನಾನು ಇವ್ರ ಹತ್ರ ಮಾತಾಡ್ತಾನೆ, ಕಿಚನ್ ಅಲ್ಲಿ ಎಲ್ಲ ಬೆಕ್ಕುಗಳೇ, ನಾನು ಅವ್ರ ಹತ್ರ ಮಾತಾಡಿಯೇ ಕೆಲಸ ಮಾಡುದು.
0: ಸೊ ಒಟ್ಟಿನಲ್ಲಿ ನೀವ್ ಏನ್ ಹೇಳ್ತೀರಿ ಉಷಾ ಸುವರ್ಣ, ಒಂದು ಮನೆಯಲ್ಲಿ ಒಂದು ಸಾಕು ಪ್ರಾಣಿಯನ್ನ ಸಾಕಬೇಕು ಅಂತ ಅಂದುಕೊಳ್ಳುವವರಿಗೆ ಯಾವ ಅರ್ಹತೆ ಇರಬೇಕು ಅಂತ ನೀವು ಹೇಳ್ತೀರಿ ಅಂತ?
1: ಸಾಕು ಪ್ರಾಣಿ ಒಂದು ಬೇಕು. ಯಾಕೆ ನೋಡಿ, ನಾನು ಒಂದು ವಿಷಯ ಹೇಳ್ತೇನೆ. ಕೆಲವರೆಲ್ಲ ಸಿಂಗಲ್ ಇರ್ತಾರೆ, ಅಥವಾ ಕೆಲವರೆಲ್ಲ ಡಿಪ್ರೆಷನ್ಗೆ ಹೋದವರು ಒಬ್ಬೊಬ್ಬರೇ ಮನೆಯಲ್ಲಿರ್ತಾರೆ. ಆವಾಗ ಒಂದು ನಾಯಿ ಇಲ್ಲದ್ರೆ ಒಂದು ಬೆಕ್ಕನ್ನು ಸಾಕಿ ನೋಡಿ, ನಿಮ್ಮ ಒಂದು ಜೀವನದಲ್ಲಿ ಹೇಗೆ ಬದಲಾವಣೆ ಆಗ್ತದೆ ಅಂದ್ರೆ, ನಿಮ್ಗೆ ಹೇಗೆ ಒಂದು ನೀವು ಮೈಂಡೇ ಚೇಂಜ್ ಆಗ್ತದೆ ನಿಮ್ಗೆ. ನೀವು ಒಂದು ಏನೋ ಒಂದು ಇನ್ಸಿಡೆಂಟ್ ನಿಮ್ಮ ಲೈಫಲ್ಲಿ ಆಗಿರ್ಬೋದು, ಅದರಿಂದ ನೀವು ಡಿಪ್ರೆಷನ್ಗೆ ಹೋಗಿರ್ತೀರಾ, ಕೊರಗ್ತಾ ಇರ್ತೀರಾ, ಮನೆಯಲ್ಲಿ ಯಾರಿಲ್ಲ, ಎಲ್ಲರೂ ಹಣ ಇರುವಾಗ ಇರ್ತಾರೆ, ಮತ್ತೆ ಏನಿರುವಾಗ ಜನರನ್ನು ಸಹ ಬಿಟ್ಟು ಹೋಗ್ತಾರಲ್ವಾ. ಆ ಸಮಯದಲ್ಲಿ ನೀವು ಒಂದು ಪ್ರಾಣಿ ಮೂಕ ಪ್ರಾಣಿಯನ್ನು ತಂದು ಸಾಕಿ ನೋಡಿ, ಆವಾಗ ನಿಮ್ಮ ಲೈಫಲ್ಲಿ ಒಂದು ಚೇಂಜಸ್ ನಿಮಗೆ ಗೊತ್ತಾಗ್ತದೆ. ನಿಮ್ಗೆ ಅಂದ್ರೆ ಟೈಮ್ ಹೋದದ್ದು ಗೊತ್ತಾಗುದಿಲ್ಲ, ನಿಮ್ಗೆ ಯಾರು ಮಾತಾಡ್ಲಿಕ್ಕೆ ಇರುವುದಿಲ್ಲ, ಆಗ ನೀವು ಅದರ ಜೊತೆ ಮಾತಾಡಲೇಬೇಕು. ಅದರ ಜೊತೆ ನಾವು ಬೆರೆತ ನಮ್ಮ ಒಂದು ನಾವು ಬೆರೆತ ಮನಸ್ಸು ಮನಸ್ಸು ಬೆರೆತದ ಅಂತ ಹೇಳ್ತಾರಲ್ಲ, ನಾವು ಅದರ ಜೊತೆ ಮಾತನಾಡುದು, ಅದು ನಮ್ಮ ಹತ್ರ ಮಾತನಾಡುದು, ಅದು ನಿಧಾನವಾಗಿ ನಿಧಾನವಾಗಿ ನಮ್ಗೆ ಅರ್ಥ ಆಗ್ತದೆ. ಮತ್ತೆ ಅದರ ಖುಷಿಯನ್ನದು ತೋರಿಸ್ತದೆ, ಅಥವಾ ಅದಕ್ಕೆ ಏನು ಹಸಿವೆ ಆದ್ರೆ ಅದು ಅದರ ಭಾಷೆಯಲ್ಲಿ ಹೇಳ್ತದೆ, ಅದು ನಮ್ಗೆ ಅರ್ಥ ಆಗ್ತದೆ ನಿಧಾನವಾಗಿ. ನಮ್ಗೆ ಏನೋ ಒಂದು ಟೈಮ್ ಹೋದದ್ ಗೊತ್ತಾಗಲ್ಲ, ಅದು ಏನೋ ಹೇಳ್ತಾ ಇದೆ, ಅದು ಒಂದು ಖುಷಿ ಅಂತ ನಮ್ಗೆ ಮತ್ತೆ ಮತ್ತೆ ಅನುಭವಕ್ಕೆ ಬರ್ತದೆ. ಅದು ಹೆಚ್ಚಿನವರಿಗೆ ಗೊತ್ತಿರುವುದಿಲ್ಲ. ಮತ್ತೆ ಇನ್ನೂ ನಾನು ಇನ್ನೊಂದು ವಿಷಯ, ಕೆಲವರು ಈಗ ಪ್ರೀತಿಯಿಂದಲೇ ತರ್ತಾರೆ ನಾಯಿಯನ್ನು ಅಥವಾ ಬೆಕ್ಕನ್ನು, ತುಂಬಾ ಮುದ್ದಾಗಿರ್ತದೆ ನೋಡಿ, ಮುದ್ದು ಮುದ್ದಾಗಿರುವಾಗ ಮನೆಗೆ ಒಂದು ಪ್ರಾಣಿಯನ್ನು ತಗೊಂಡು ಬರ್ತಾರೆ. ತದ ನಂತರ ಅದು ಬೆಳೆದು ಬೆಳೆದು ಇವರದ್ದು ಲೈಫ್ ಸ್ಟೈಲ್ ಚೇಂಜ್ ಆಗ್ತದೆ. ಕೆಲವರು ಫಸ್ಟ್ ಮದುವೆ ಆದಾಗ ಹೆಂಡತಿಗೆ ಒಂದು ಪ್ರಾಣಿ ಮುದ್ದು ಮರಿಬೇಕು ಅದು ಬೇಕು ಅಂತ ತರ್ತಾರೆ, ಏನ್ ತಪ್ಪಲ್ಲ ತನ್ನಿ. ತಂದ ನಂತರ ಇವರಿಗೆ ಮಕ್ಕಳಾದ ಮೇಲೆ ಆ ಪ್ರಾಣಿಯನ್ನು ನೆಗ್ಲೆಕ್ಟ್ ಮಾಡುದು, ಅದನ್ನು ಸರಿಯಾಗಿ ನೋಡದಿರುವುದು, ಅದರ ಬಗ್ಗೆ ಇವರಿಗೆ ಚಿಂತೆ ಇಲ್ಲದೆ ಅದಕ್ಕೆ ಟೈಮ್ಗೆ ಊಟ ಹಾಕಿದ್ರ ಇಲ್ವಾ ಅದು ಸಹ ಅವರ ಗಮನಕ್ಕೆ ಬರುದಿಲ್ಲ, ಯಾಕೆಂದ್ರೆ ಅವರವರ ಮಕ್ಕಳ ಜೊತೆ ಗಂಡನ ಜೊತೆ ಬ್ಯುಸಿ ಆಗಿರ್ತಾರೆ. ದಯವಿಟ್ಟು ಈ ತರದೆಲ್ಲ ನೀವು ಮಾಡುವುದಾದ್ರೆ ಖಂಡಿತ ನೀವು ಒಂದು ಯಾವುದೇ ಪ್ರಾಣಿಯನ್ನು ಮನೆಗೆ ತರಬೇಡಿ. ಯಾಕೆಂದ್ರೆ ನೋಡಿ, ನಾವು ಒಂದು ಪ್ರಾಣಿಯನ್ನು ಮನೆಗೆ ತರುವಾಗ ಅದು ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ ಆಗಿರ್ಬೇಕೆ ವಿನಃ ಒಂದು ಸಾಕು ಪ್ರಾಣಿ ಅಂತ ನಮ್ಮ ದೃಷ್ಟಿಯಲ್ಲಿ ಇರಬಾರ್ದು. ಎಷ್ಟೋ ಜನರು ಒಂದೊಂದು ರೀತಿಯಲ್ಲಿ ಪ್ರಾಣಿಯನ್ನು ನೋಡ್ತಾರೆ, ಕೆಲವರು ಫ್ಯಾಮಿಲಿ ಮೆಂಬರ್ ತರ ನೋಡ್ತಾರೆ, ಇನ್ ಕೆಲವರು ಮನೆ ಕಾಯಲಿಕ್ಕೆ ನೋಡ್ತಾರೆ, ಇನ್ನೊಂದು ಮನೇಲಿ ಏನಾದೊಂದು ಶಬ್ದ ಮಾಡ್ಲಿಕ್ಕೆ ಬೇಕಾ ಒಂದು ಪ್ರಾಣಿ ಅದಕ್ಕೆ ಅಂತ ಇರ್ತಾರೆ, ಇನ್ನು ಇಲಿ ಹಿಡಿಲಿಕ್ಕೆ ಜಿರಳೆ ಹಿಡಿಲಿಕ್ಕೆ ನಾನಾ ರೀತಿಯಲ್ಲಿ ಸಾಕುವವರು ಕೂಡ ಇದ್ದಾರೆ. ಸೊ ಏನೇ ಇರಲಿ, ನಾನು ಹೇಳುದು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅದರ ಜೊತೆ. ಮತ್ತು ಇನ್ನೊಂದು ವಿಷಯ ಏನಂದ್ರೆ, ಮೊದಲಿಗೆ ಅದೇ ಟೈಮ್ ಟು ಟೈಮ್ ಅದಕ್ಕೆ ಒಂದು ಊಟ ಕೊಡಿ. ಬೆಳಿಗ್ಗೆ ನಾನು ಕೊಡುದು ಎರಡು ಹೊತ್ತು, ಒಂದು ಹೊತ್ತು ಕೊಟ್ರೆ ಸಹ ಪರವಾಗಿಲ್ಲ, ಹೊಟ್ಟೆ ತುಂಬಾ ಕೊಡಿ, ಯಾಕೆಂದ್ರೆ ಅದಕ್ಕೆ ಸಂಜೆ ತನಕ ಸಹ ಹಸಿವಾಗದಾಗೆ. ಮತ್ತೆ ನೀವು ಅದಕ್ಕೆ ಅದು ಕೆಲವೊಮ್ಮೆ ಒಂದೆರಡು ದಿನ ತಿನ್ನದೆ ಒಂದು ಮೂಲೆಯಲ್ಲಿ ಕೂತಿರ್ತದೆ, ಆಗ ನೀವು ನಿಮ್ಮ ಗಮನಕ್ಕೆ ಅದು ಬರಬೇಕು, ಯಾಕೆ ಇವತ್ತು ಏನು ತಿಂತಾ ಇಲ್ಲ, ಯಾಕೆ ಮೌನವಾಗಿದೆ. ಹೆಚ್ಚಿನವರು ಇದೆಲ್ಲ ಗಮನಕ್ಕೆ ಬರುದಿಲ್ಲ, ಯಾಕೆ ಅವರು ತಿನ್ನದಿದ್ರೆ ಕುಲ್ಲಡ ಅಂತ ತೆಗಿತಾರೆ, ಬಿಸಾಡ್ತಾರೆ, ನೆಕ್ಸ್ಟ್ ಪುನಃ ಇಡ್ತಾರೆ. ಪ್ರಾಣಿ ತಿನ್ನದಿರುವುದು ಇವರ ಗಮನಕ್ಕೆ ಬರುದಿಲ್ಲ. ಒಂದೆರಡು ಸಾರಿ ತಿನ್ನದಿದ್ರೆ ದಯವಿಟ್ಟು ಗಮನಿಸಿ ಯಾಕೆ ತಿನ್ನುದಿಲ್ಲ. ಒಂದು ವೇಳೆ ಹುಷಾರಿಲ್ಲದೆ ಇರಬಹುದು ಪಾಪ, ತಕೊಂಡು ಹೋಗಿ ಡಾಕ್ಟರ್ ಹತ್ರ, ಹತ್ತಿರದ ವೆಟರ್ನರಿ ಡಾಕ್ಟರ್ ಇದ್ದೆ ತೋರಿಸಿ. ಸೊ ಆ ತರದೆಲ್ಲ ಕಾಳಜಿ ತೋರಿಸಿ, ಮತ್ತೆ ಅನಾರೋಗ್ಯದಲ್ಲಿದ್ರೆ ಅದಕ್ಕೆ ಅದೇ ಟ್ರೀಟ್ಮೆಂಟ್ ಅನ್ನು ಬೇಕಿದ್ದ ಕೊಡಿಸಿ, ಚಿಕಿತ್ಸೆಯನ್ನು ಕೊಡಿಸಿ. ದಯವಿಟ್ಟು ಒಂದು ಪ್ರಾಣಿ ಯಾವುದೇ ಇರಲಿ, ಪಕ್ಷಿ ಇರಲಿ, ಪ್ರಾಣಿ ಇರಲಿ, ಏನೇ ಇರಲಿ, ಮನೆಗೆ ತಂದ ಮೇಲೆ ಸಾಯುವ ತನಕ ಅದನ್ನು ನೋಡುವುದು ನಮ್ಮ ಕರ್ತವ್ಯ. ಯಾಕಂದ್ರೆ ಅದು ನೋಡಿ ಎಲ್ಲಿಯ ಒಂದು ಇತ್ತದು, ಅದು ಒಂದು ಕೆಲವರು ಏನ್ ಮಾಡ್ತಾರೆ, ಫ್ರೀ ಆಗಿದ್ದ ಅದನ್ನು ತಂದು ಹಾಕ್ತಾರೆ, ಮತ್ತೆ ಪಂಜರದಲ್ಲಿ ಹಾಕ್ತಾರೆ, ಕಟ್ಟಿ ಹಾಕ್ತಾರೆ. ಇಷ್ಟೇ ಹೇಳುದು, ಒಂದು ಸಾಯುವ ತನಕ ಅದನ್ನ ಒಂದು ಸೇವೆ ಮಾಡಿ. ಯಾವಾಗ ನೋಡಿ ಅದು ಆಕ್ಟಿವ್ ಇರುವಾಗ ನಮ್ಮ ಮನೆಯನ್ನು ಕಾಯ್ತದೆ, ನಮ್ಮ ಹತ್ರ ಖುಷಿಯಾಗಿರ್ತದೆ ಎಲ್ಲವೂ. ಯಾವಾಗ ಅದಕ್ಕೆ ಅನಾರೋಗ್ಯದಲ್ಲಿ ಬೀಳ್ತದೆ ನೋಡಿ, ನಾವು ಕೇರ್ ಮಾಡದಿದ್ರೆ ಮತ್ತೆ ಅದಕ್ಕೆ ಯಾರಿದ್ದಾರೆ? ನಾವು ಅದಕ್ಕೆ ಟೈಮ್ ಆ ಸಮಯದಲ್ಲಿ ನಾವು ಅದಕ್ಕೂ ಕೂಡ ಸಹಾಯ ಮಾಡಬೇಕು, ಡಾಕ್ಟರ್ ತಕೊಂಡೋಗ್ಬೇಕು, ಅವುಗಳ ಏನು ಬೇಕು ಬೇಡಗಳನ್ನು ನಾವು ಗಮನಿಸಿ ಅದಕ್ಕೆ ನಾವು ಕೊಡಬೇಕು. ಇದು ಹೆಚ್ಚಿನವರಿಗೆ ಅರ್ಥ ಆಗುದಿಲ್ಲ, ತುಂಬಾ ಜನರು
2: ತಲೆಯಲ್ಲಿ ಇಟ್ಕೊಂಡು ನಾವು
1: ಪ್ರಾಣಿಗಳನ್ನು ಸಾಕಬೇಕು, ಇಲ್ಲಂದ್ರೆ ತರಲೇಬಾರದು.
2: ಇನ್ನು ಹೆಚ್ಚಾಗಿ ನಮ್ಗೆ ಬೀದಿಯಲ್ಲಿ ಬೀದಿ ನಾಯಿಗಳು ಪ್ರಾಣಿಗಳು ಕಾಣಲಿಕ್ಕೆ ಸಿಗ್ತದೆ. ಸೊ ಇದಕ್ಕೆ ಪ್ರಮುಖವಾದ ಕಾರಣ ಏನು ಅಂತ ಹೇಳ್ತೀರಿ?
1: ಇದಕ್ಕೆ ಪ್ರಮುಖವಾದ ಕಾರಣ ಮನೆಯವರೇ
2: ನೋಡಿ,
1: ಯಾಕಂದ್ರೆ ಈಗ ಹೆಚ್ಚಾಗಿ ಬೀದಿಯಲ್ಲಿ ಇವತ್ತು ಒಂದು ಕಡೆ ನಾಲ್ಕು ನಾಯಿ ಇದ್ರೆ ಒಂದು ನೆಕ್ಸ್ಟ್ ಡೇ ನೋಡುವಾಗ ಎರಡು ನಾಯಿ ಎಕ್ಸ್ಟ್ರಾ ಬಂದಿರ್ತದೆ, ಎಲ್ಲಿಂದ ಬಂದಿದೆ ಗೊತ್ತಿಲ್ಲ. ಹೆಚ್ಚಾಗಿ ಈಗ ಜನರಿಗೆ ಅಭ್ಯಾಸ ಆಗಿ ಹೋಗಿದೆ ನಾಯಿ ಸಾಕುದು, ಮತ್ತೆ ನಾವು ಫ್ಲಾಟ್ಗೆ ಶಿಫ್ಟ್ ಆಗುದು, ನಾವು ಮನೆ ಸೇಲ್ ಮಾಡಿದ್ದು ಅಥವಾ ಮನೆಯಲ್ಲಿ ಯಾರು ನೋಡ್ಲಿಕ್ಕೆ ಇದಿಲ್ಲ, ಹಾಗೆ ಹೀಗೆ ಏನಾದೊಂದು ಕಾರಣ ಮಾಡಿ ರಸ್ತೆಯಲ್ಲಿ ಬಿಟ್ಟು ಹೋಗ್ತಾರೆ. ರಸ್ತೆಯಲ್ಲಿ ಬಿಟ್ಟು ಹೋದ ಪ್ರಾಣಿಗೆ ಅದಕ್ಕೆ ಜಾಗ ದಾರಿ ತೋಚದೆ ಎಲ್ಲೆಲ್ಲೋ ಬೇರೆ ನಾಯಿಯಿಂದ ಕಚ್ಚಿಸಿಕೊಂಡು ಜನರ ಏಟು ತಿಂದುಕೊಂಡು ಹೊಟ್ಟೆಗೆ ಆಹಾರ ಇಲ್ಲದೆ ಗಾಡಿ ಅಡಿಗೆ ಬೀಳುದು, ಅಥವಾ ಯಾರೋ ಒಂದು ಚೀಲ ಇಟ್ಕೊಂಡು ಹೋಗುವಾಗ ಅದರ ಹಿಂದೆ ಹೋಗುವಾಗ ಕಚ್ಚಲಿಕ್ಕೆ ಬಂತು ಅಂತ ಅವರು ಹೊಡೆಯುದು, ಏನಾದ್ರೂ ಕಚ್ಚಿದ್ರೆ ಅದಕ್ಕೆ ಹುಚ್ಚು ಹಿಡಿದೆ ಅಂತ ಇನ್ನು ದೊಣ್ಣೆಯಲ್ಲಿ ಹೊಡೆಯುದು, ಇದೆಲ್ಲ ಕಾಮನ್ ಆಗಿ ಹೋಗಿಬಿಟ್ಟಿದೆ. ಇದಕ್ಕೆ ಈ ರಸ್ತೆಯಲ್ಲಿ ಇವತ್ತು ಬೀದಿನಾಯಿ ಜಾಸ್ತಿ ಆಗ್ಲಿಕ್ಕೆ ಕಾರಣವೇ ಮನೆಯಲ್ಲಿ ಯಾರು ಸಾಕಿದ್ದಾರೆ ನೋಡಿ, ಅವರು ತಂದು ಬಿಟ್ಟ ಕಾರಣವೇ ಇವತ್ತು ರಸ್ತೆಯಲ್ಲಿ. ರಸ್ತೆಯಲ್ಲಿ ತನ್ನ ಪಾಡಿಗೆ ಉತ್ಪತ್ತಿ ಆಗುದಿಲ್ಲಲ್ಲ, ಪ್ರಾಣಿಗಳು ಬರೋದೆಲ್ಲಿಂದ? ಮನೆಯವರು ಸಾಕಿ ಅರ್ಧದಲ್ಲಿ ಇವರಿಗೆ ಆಗದಾಗ ತಂದು ಬಿಡುದು, ಬೇಕಾದಾಗ ತಕೊಂಡು ಹೋಗುದು, ಇದೊಂದು ಆಟ ಸಾಮಾನಲ್ಲ, ಇದು ಆಟಿಕೆ ಅಲ್ಲ, ಇದೊಂದು ಜೀವ ನೋಡಿ. ನಿಮ್ಗೆ ನೀವು ಆಗುದಾದ್ರೆ ಮಾತ್ರ ತಕೊಂಡ್ ಬನ್ನಿ, ಇಲ್ಲದ್ರೆ ರಸ್ತೆಯಲ್ಲೆಲ್ಲ ಬಿಟ್ಟು ಇನ್ನೊಬ್ಬರಿಗೆ ತೊಂದರೆ ಕೊಡಬೇಡಿ ಅಲ್ವಾ. ನಿಮ್ಗೆ ಬೇಡ ಅಂತಾದ್ರೆ ನಿಮಗೆ ಯಾರದು ಪರಿಚಯದ ಇದ್ರೆ ಇನ್ನೊಂದು ಮನೆಗೆ ಕೊಡ್ಲಿಕ್ಕೆ ನೀವು ಟ್ರೈ ಮಾಡ್ಬೇಕು ನಿಮ್ಮ ಕಡೆಯಿಂದ. ಅದ್ ಬಿಟ್ಟು ರಸ್ತೆಯಲ್ಲಿ ತಂದು ಬಿಡಬೇಡಿ, ಯಾಕಂದ್ರೆ ಇವತ್ತು ರಸ್ತೆಯಲ್ಲಿ ತುಂಬಾ ಬೀದಿ ನಾಯಿಗಳುಂಟು, ಕಾರಣ ಸಾಕಿದವರೇ ನಾನು ಹೇಳುದು, ಬೇರೆ ಯಾರು ಅಲ್ಲ.
2: ಸೊ ಅದ್ರ ಜೊತೆಗೆ ಈ ಸಂತಾನಹರಣ ಚಿಕಿತ್ಸೆ ಅನ್ನೋದಿದೆ ಅಲ್ವಾ, ಸೊ ಅದರ ಸದುಪಯೋಗವನ್ನ ಜನರು ಪಡ್ಕೊಳ್ಬಹುದು, ಹೇಗದು, ಏನ್ ಹೇಳ್ತೀರಾ?
1: ಅದು ಸಂತಾನಹರಣ ಚಿಕಿತ್ಸೆ ನಿಜವಾಗ್ಲೂ ಅದು ಮಾಡಿಸಲೇಬೇಕು. ಈಗ ಕೆಲವರು ನೋಡಿ ನಾಯಿಗಳನ್ನು ರಸ್ತೆಗೆ ಬಿಟ್ಟಿರ್ತಾರೆ ನೋಡಿ, ಆ ಸಮಯದಲ್ಲಿ ಕೂಡ ಅದಕ್ಕೆ ಸಂತಾನಹರಣ ಚಿಕಿತ್ಸೆ ಆಗಿರುವುದಿಲ್ಲ. ಅದು ಪಾಪ ಈಗ ಫಿಮೇಲ್ ಆಗಿದೆ, ತಂದು ಬಿಟ್ಟ ಮೇಲೆ ಅಲ್ಲಿ ಗಂಡು ನಾಯಿ ಅಟ್ಯಾಕ್ ಮಾಡಿ ಅದು ಪಾಪ ಹೊಟ್ಟೆಗಿಲ್ಲದೆ ಗರ್ಭಿಣಿಯಾಗಿ ಅದು 10 ಮರಿ ಹಾಕುದು, ಆ ಮರಿಗಳಿಗೆ ಹೊಟ್ಟೆಗಿಲ್ಲ, ತಾಯಿಗೆ ಹೊಟ್ಟೆ ಇಲ್ಲ, ತಾಯಿ ಎಲ್ಲೋ ಹೋಗುದು, ಮರಿಗಳು ಹೋಗುದು, ಈ ತರ ಎಲ್ಲ ಜಾಸ್ತಿ ಆಗ್ತದೆ. ಜನರಿಗೆ ನಾನು ಹೇಳುದು ನೋಡಿ, ಕಾನೂನು ಸರ್ಕಾರ ಏನೋ ಒಂದು ಒಳ್ಳೆ ಕಾನೂನು ತರಬೇಕಂದ್ರೆ ನಾಯಿ ಸಾಕುವವರಿಗೆ ಕಂಪಲ್ಸರಿ ಅವರವರ ಮನೆಯ ನಾಯಿಗೆ ಒಂದು ಸಂತಾನಹರಣ ಚಿಕಿತ್ಸೆ ಮಾಡಿಸಲೇಬೇಕು ಎಂಬ ಒಂದು ಕಾನೂನು ತಂದ್ರೆ ತುಂಬಾ ಒಳ್ಳೇದಿತ್ತು. ಯಾಕಂದ್ರೆ ಹೆಚ್ಚಿನವರು ಈಗ ಕೆಲವರು ತಿಳಿದವರು ಮಾಡಿಸ್ತಾರೆ, ಇನ್ನು ಕೆಲವರು ಯಾಕೆ ನಾಯಿ ಅಲ್ಲ ಅಷ್ಟು ಹಣ ಯಾಕೆ ಖರ್ಚು ಮಾಡಬೇಕು, ಯಾಕಂದ್ರೆ ಧರ್ಮಕ್ಕೆ ಅಂತೂ ಯಾರು ಮಾಡುದಿಲ್ಲ. ಈಗ ಡಾಕ್ಟರ್ಸ್ ನವರು ಹೇಳುದು ಅವರಿಗೆ ಸ್ವಪಾಪ ದುಡಿದ್ರೆ ತಾನೇ ಅವರಿಗೆ ಸಿಗುದು. ಧರ್ಮಕ್ಕೆ ಈಗ ನೋಡಿ ಬೀದಿ ನಾಯಿಗೆ ಆದ್ರೆ ಪ್ರಾಣಿದಯ ಸಂಘದವರು ಮಾಡ್ತಾರೆ, ಅದೇ ಮನೆ ಸಾಕಿದ ನಾಯಿಗೆ ಯಾರು ಸಹ ಫ್ರೀ ಮಾಡುದಿಲ್ಲ. ನೀವು ಒಮ್ಮೆ ತಂದ ಮೇಲೆ ಅದಕ್ಕೆ 7 ತಿಂಗಳು ಆದ ತಕ್ಷಣ ಒಂದು ಮರಿ ಹಾಕದಂತೆ ಸರ್ಜರಿ ಮಾಡಿಸಿದ್ರೆ ಮತ್ತೆ ಅದು ಉತ್ಪತ್ತಿ ಆಗುದಿಲ್ಲಲ್ಲ, ಮತ್ತೆ ಜಾಸ್ತಿ ಆಗ್ತದ, ಮತ್ತೆ ಪುನಃ ಪುನಃ ಖರ್ಚು ಉಂಟ. ಒಮ್ಮೆ ಮಾಡಿದ್ರೆ ಅದು ಎಲ್ಲದಕ್ಕೂ ಒಳ್ಳೇದು, ಇಲ್ಲದೆ ಈ ಗರ್ಭಕೋಶದ ಕ್ಯಾನ್ಸರ್ ಬರುದು, ನ್ಯೂಟರ್ ಮಾಡದಿದ್ರೆ ಅದೆಲ್ಲ ಒಂದು ಕಾಯಿಲೆ ಬರ್ತದೆ. ಇದು ಯೂಟ್ರಸ್ ತೆಗೆದ್ರೆ ಏನು ಪ್ರಾಬ್ಲಮ್ ಆಗುದಿಲ್ಲ. ಇನ್ನು ಕೆಲವರು ಹೇಳ್ತಾರೆ ಅದೆಲ್ಲ ಪಾಪದ ಕೆಲಸ ಅಂತೆ, ಸಂತಾನಹರಣ ಚಿಕಿತ್ಸೆ ಮಾಡಿಸುದು ಪಾಪ, ನೀವೆಲ್ಲ ಎಂತಕ್ಕೆ ಅದರ ಇದನ್ನು ಇದು ಖುಷಿಯನ್ನು ಇದು ಮಾಡ್ತೀರಿ ಅಲ್ಲ. ನೀವು ಅದಕ್ಕೆಲ್ಲ ಇವರಿಗೆ ಕರುಣೆ ಬರ್ತದೆ ಜನರಿಗೆ, ಅದೇ ಒಂದು ತುತ್ತು ಊಟ ಹಾಕ್ಲಿಕ್ಕೆ ಇವರಿಗೆ ಅವರಿಗೆ ಮನಸ್ಸು ಬರುದಿಲ್ಲ. ನಾವು ಕೆಲವೊಮ್ಮೆ ಸ್ಟೆರಿಲೈಸೇಷನ್ ಮಾಡಿಸಿ ಮಾಡಿಸಿ ಅಂತ ಹೇಳುವಾಗ ಇರ್ಲಿ ಮರಿ ಹಾಕ್ಲಿ ಅದರ ಸಂತಾನ ಬೇಡವಾ ಅಂತ ಹೇಳ್ತಾರೆ ಜನರು. ನೋಡಿ ಜನರು ಈಗ ಜನರು ಹೀಗೆಲ್ಲ ಹೇಳುವುದಕ್ಕೆ ಕಾರಣ ಅದು ಕಷ್ಟಪಡುದ ಆ ಪ್ರಾಣಿ ನೋಡಿ ರಸ್ತೆಯಲ್ಲಿ ಅದರ ಉತ್ಪತ್ತಿ ಜಾಸ್ತಿ ಆಗಿ ಅದಕ್ಕೆ ಏನು ಅದು ಇವತ್ತು ಬೇಕಾದಾಗೆ ಆರಾಮವಾಗಿ ಇದ್ದಿದ್ರೆ ಜನರ ಏಟು ತಿನ್ನದಿದ್ರೆ ನಾವು ಸಹ ಹೇಳ್ತಿರ್ಲಿಲ್ಲ ಸಂತಾನಹರಣ ಚಿಕಿತ್ಸೆ ಮಾಡಿಸಿ ಅಂತ. ನಾವು ಯಾತಕ್ಕಾಗಿ ಅದಕ್ಕೆ ಇಂಪಾರ್ಟೆನ್ಸ್ ಕೊಡುದು ಹೇಳಿದ್ರೆ ಇವತ್ತು ಪಾಪ ಅವುಗಳಿಗೆ ಏಟು ತಿನ್ನುದು, ಟಾರ್ಚರ್, ಅನಿಮಲ್ ಅಬ್ಯೂಸ್, ಕ್ರೂಯಲ್ಟಿ ಎಷ್ಟೆಲ್ಲ ನಡೀತಾ ಉಂಟು, ಯಾತಕ್ಕೋಸ್ಕರ ಅವುಗಳ ಸಂತೆ ಜಾಸ್ತಿ ಆಗಿದೆ ಅಂತ ಅವುಗಳು ಕಚ್ಚಲಿಕ್ಕೆ ಹೋಗ್ತವೆ ಅಂತ ಯಾತಕ್ಕೆ ಕಚ್ಚುದು, ಹೊಟ್ಟೆಗಿಲ್ವಲ್ಲ, ಅದು ಜನರಿಗೆ ಅರ್ಥ ಆಗುದಿಲ್ಲ. ಅದಕ್ಕೋಸ್ಕರ ನಾವು ಹೇಳುದು ಸಂತಾನಹರಣ ಚಿಕಿತ್ಸೆ ಬಹಳ ಅಗತ್ಯ, ಅದನ್ನು ಮಾಡಿಸಿ ದಯವಿಟ್ಟು ಜನರಲ್ಲಿ ರಿಕ್ವೆಸ್ಟ್ ಮಾಡುದು, ಗಂಡಾಗ್ಲಿ ಹೆಣ್ಣಾಗ್ಲಿ ಗಂಡಿಗೂ ಮಾಡಿಸ್ಬೇಕು, ಕೇವಲ ಹೆಣ್ಣಿಗೆ ಮಾತ್ರ.
2: ಈಗ ನಾಯಿ ಮರಿಗಳಿದ್ರೆ ಎಲ್ಲಾದ್ರೂ ನಾಯಿಗಳನ್ನು ನೋಡಿದ್ರೆ ನಿಮ್ಗೆ ಏನಾದ್ರು ಕಾಲ್ ಬರ್ತದ ಮೂಲಪುಂಚ ನಾಯಿ ಪತಂಪೋಲೆ ಅಂತ
1: ಬರ್ತದೆ? ನಾವು ಎಷ್ಟು ಅಂತ ಮಾಡುದು ನೋಡಿ, ತುಂಬಾ ಜನರು ನಾವೆಲ್ಲ ಪ್ರಾಣಿ ಪ್ರಿಯರು ಅಂತ ಹೇಳ್ತಾರೆ, ಮಾಡುದು ನಮ್ಮಂತವರಿಗೆ ಕಾಲ್, ನಾವೇನು ಅಷ್ಟು ದೊಡ್ಡ ಆಶ್ರಮ ಕಟ್ಟಿದ್ದೇವೆ ಅಲ್ಲ, ಆಶ್ರಮ ಇದ್ದವರು ಕೂಡ ಎಷ್ಟು ಅಂತ ತಗೊಳ್ಳುದು. ಆಗ ನಾವೇನ್ ಮಾಡ್ಬೇಕು, ನಮ್ಮ ನಮ್ಮ ಕೈಯಲ್ಲಿ ಆಗುವಷ್ಟು ನಾವು ಹೆಲ್ಪ್ ಮಾಡ್ಬೇಕು. ಈಗ ಸಪೋಸ್ ಈಗ ನನ್ಗೆ ಒಂದು ನಾಯಿ ಸಿಕ್ಕಿತ್ತು, ಆಗ ನಾನೇನ್ ಮಾಡ್ಬೇಕು, ನಾನು ಯಾರಿಗೂ ಕಾಲ್ ಮಾಡುದಲ್ಲ, ನಾನು ನನ್ನ ಕಡೆಯಿಂದ ಏನು ಮಾಡುದಂದ್ರೆ ಯಾರಿಗಾದ್ರೂ ಒಂದು ಮನೆ ಹುಡುಕುವ ಪ್ರಯತ್ನ ಮಾಡುದು, ತೋಟದವರಿಗೆ ಅಲ್ಲ ನಮ್ಮ ರಿಲೇಟಿವ್ಸ್ ಗೆ ಯಾರಿಗಾದ್ರೂ ಬೇಕಾ, ನೀವು ಫೋಟೋ ತೆಗೀರಿ ಅದನ್ನು ಸ್ಟೇಟಸ್ ನಲ್ಲಿ ಹಾಕಿ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ, ಅದು ಎಲ್ಲ ಕೆಲವರಿಗೆ ಇಷ್ಟ ಆಗ್ತದೆ, ಎಲ್ಲೆಲ್ಲಿಂದಲೂ ನೋಡ್ತಾರೆ ಪ್ರಾಣಿಗಳ ಪಿಕ್ಚರ್ ಅಲ್ಲಿ ಫಾಲೋವರ್ಸ್ ಅಲ್ಲಿ ಇರುವಾಗ, ಬೇಕಿದ್ರೆ ಅವರು ತಕೊಳ್ತಾರೆ. ಕೊಡುವಾಗ ನಾವು ಅಷ್ಟೇ ಹೇಳ್ಬೇಕು, ಇದಕ್ಕೆ ಒಂದು 7 ತಿಂಗಳಾಗುವಾಗ ನೀವು ಒಂದು ಸರ್ಜರಿ ಮಾಡಿಸಿ ಮರಿ ಹಾಕದಾಗೆ, ನಿಮ್ಗೆ ಅಷ್ಟು ಸಹ ಒಂದು ಹಣದ ಕಷ್ಟ ಇದ್ರೆ ನಮ್ಮಿಂದ ಆಗುವಷ್ಟು ಸ್ವಲ್ಪ ಮಾಡ್ತೇವೆ, ಇಷ್ಟೆಲ್ಲ ನಾವು ಕೂಡ ಮಾಡಿದ್ರೆ ಮಾತ್ರ ನಾವು ಅದರ ಸಂತತಿ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ. ಇದು ಯಾವ ಸಹ ಬೇಡ, ನಮ್ಗೆ ಯಾಕೆ ಬೇಕು, ಅವ್ರು ತಕೊಳ್ಳೋದಿಲ್ಲ ಅಂತ ಇರ್ಲಿ ಆಚೆ ಅಲ್ಲಿ, ಹಾಗೆ ಮಾಡೋರ್ಸ್ ಇದ್ದಾರೆ ಹಾಗೆಲ್ಲ ಮಾಡಿ.
2: ಅದು ಕೂಡ ಈಗ ನಾಯಿಗಳಲ್ಲಿ ಕೂಡ ಈ ಜಾತಿದ ನಾಯಿ ಅಂತ ನಮ್ಮ ತುಳಿತು ಬಂತು, ಸೊ ಅದಕ್ಕೆಲ್ಲ ಭಾರಿ ಇದಿದೆ, ಡಿಮ್ಯಾಂಡ್ ಇದೆ ಅಲ್ವಾ,
1: ಡಿಮ್ಯಾಂಡ್
2: ಸೊ ಅದನ್ನ ಸೇಲ್ ಮಾಡುವಂತದ್ದು ಕೂಡ ಬಹಳ ದೊಡ್ಡ ರೀತಿಯಲ್ಲಿ
1: ಚಂದ ಉಂಟಲ್ಲ, ಚಂದ ಇದ್ರೆ ಹಣ ಕೊಟ್ಟು ಸಹ ತಕೊಳ್ತಾರೆ, ಚಂದ ಇದ್ದದನ್ನು ಸಹ ಯಾವ ರೀತಿ ಮಾಡಿ ಹಾಕ್ತಾರೆ ಜನರು, ಚಂದ ಇರುವಾಗವೇ ತರ್ತಾರೆಲ್ಲ. ಅದಕ್ಕೆ ಚಂದ ಇರ್ಲಿ ಚಂದ ಇಲ್ಲದಿರ್ಲಿ, ದೇಸಿ ನಾಯಿ ಇರ್ಲಿ ಯಾವುದೇ ಬ್ರೀಡ್ ಇರ್ಲಿ, ನಾವು ನೋಡುವ ರೀತಿಯಲ್ಲಿ ಇರುದು, ಕಾಯಿಲೆ ಬರುದು ಬಂದೇ ಬರ್ತದೆ.
2: ರೀಸೆಂಟ್ ಆಗಿ ನಿಮ್ಮ ಅದೇ ಸೋಶಿಯಲ್ ಮೀಡಿಯಾದಲ್ಲಿ ನಾನು ನಾಯಿಯನ್ನ ನೋಡಿದೆ, ಅದು ಕೂಡ ಒಳ್ಳೆ ಇದೆ ಅನ್ಸುತ್ತೆ,
1: ಸ್ಕಿನ್ ಇನ್ಫೆಕ್ಷನ್, ಅದು ಸಹ ಒಂದು ಬ್ರೀಡ್ ಜಾತಿ ನಾಯಿನೇ. ಅದು ನನಗೆ ಸಮುದ್ರ ತೀರದಲ್ಲಿ ನದಿ ತೀರದಲ್ಲಿ ಸಿಕ್ಕಿದ್ದು, ಇಲ್ಲಿ ಮುಳಿತ್ಲಾಚೆ ಒಂದು ಗೊತ್ತಾಯ್ತಲ್ಲ, ಅಲ್ಲಿ ಒಂದು ನದಿ ತೀರದಲ್ಲಿ ಇತ್ತು. ಯಾರೋ ಕಾಲ್ ಮಾಡಿದ್ರು, ಹೋಗಿ ನೋಡುವಾಗ ನಿಜವಾಗ್ಲೂ ಅದರ ಕಂಡೀಷನ್ ಅಷ್ಟು ಬ್ಯಾಡ್ ಇತ್ತಂದ್ರೆ, ಸ್ಕೆಲಿಟನ್ ತರ ಇತ್ತು ಆ ನದಿ ತೀರದಲ್ಲಿ. ಯಾರೋ ಇದು ಬಲೆ ನೇಯುವವರಿದ್ರು ಅಲ್ಲಿ, ಅವರು ಏನ ಬಿಸ್ಕಿಟ್ ಎಲ್ಲ ಹಾಕ್ತಿದ್ರು, ಮತ್ತೆ ಹತ್ರ ಬರ್ಲಿಕ್ಕೆ ಯಾರು ಬಿಡ್ತಿರ್ಲಿಲ್ಲ ನಾಯಿಯನ್ನು. ಅವನನ್ನು ಓಡಿಸ್ತಾನೆ ಇದ್ರು. ಆ ನಾಯಿ ಕೆಸರು ನೀರನ್ನೆಲ್ಲ ಕುಡಿತಾ ಇತ್ತು. ಇಲ್ಲಿವರೆಗೆ ಅಂದ್ರೆ ನಾವು ಆ ನಾಯಿಯನ್ನು ಒಂದು ರೆಸ್ಕ್ಯೂ ಮಾಡ್ಬೇಕಾದ್ರೆ ಮಧ್ಯಾಹ್ನ ಹೋದವರು, ಒಂದು 12 ಗಂಟೆಗೆ ಹೋದವರು, ಆ ನಾಯಿ ಹಿಡಿಯುವಾಗ 6 ಗಂಟೆ ಸಂಜೆ ಕತ್ತಲೆ. ಅಷ್ಟು ಕಷ್ಟಪಟ್ಟಿದ್ದೇವೆ, ಯಾಕಂದ್ರೆ ನಾಯಿ ಅಷ್ಟು ಭಯದಿಂದ ನಮ್ಮ ಹತ್ರನೇ ಬರ್ತಾ ಇರಲಿಲ್ಲ. ಮತ್ತೆ ನಾವು ಒಂದು 3 ಜನ ಒಟ್ಟು ಸೇರಿ ಅದನ್ನು ಬಿಸ್ಕಿಟ್ ಕೊಟ್ಟು ಅದಕ್ಕೆ ಆಹಾರ ಎಲ್ಲ ಸ್ವಲ್ಪ ಸ್ವಲ್ಪ ಅದನ್ನು ಹತ್ರ ಬರೋ ಹಾಗೆ ಮಾಡಿ ಆ ತರ ಎಲ್ಲ ಮಾಡಿ ಮತ್ತೆ ತುಂಬಾ ಕಷ್ಟದಲ್ಲಿ ನಾವು ಆ ನಾಯಿಯನ್ನು ರೆಸ್ಕ್ಯೂ ಮಾಡಿದ್ವಿ. ಅದು ಕೂಡ ಯಾರ ಬಿಟ್ಟ ನಾಯಿನೇ. ಯಾಕೆ ನೋಡಿ, ಅದಕ್ಕೆ ನಾನು ಈಗ ಮನೆಗೆ ತಂದ 6 ತಿಂಗಳ ಆದ್ರೂ ಕೂಡ ಬೇಕಿದ್ದೆಲ್ಲ ಚಿಕಿತ್ಸೆ ಕೊಡಿಸಿದ್ರು, ಇವತ್ತಿಗೆ ಅದು ಸರಿ ಆಗ್ಲಿಲ್ಲ. ಅದಕ್ಕೆ ನನಗೆ ಸಹ ಅದು ಬೇಜಾರು ಉಂಟು, ಯಾಕಂದ್ರೆ ನಾನು ಇಷ್ಟು ಶ್ರಮ ಪಟ್ಟು ಈ ನಾಯಿ ಯಾಕೆ ಸರಿ ಆಗ್ತಿಲ್ಲ. ಬೇಕಿದ ಆಹಾರ ಆಗಿರ್ಬೋದು, ಮೆಡಿಕಲ್ ಟ್ರೀಟ್ಮೆಂಟ್ ಇರ್ಬೋದು, ಎಲ್ಲ ಜನರಿಗೆ ಗೊತ್ತು ನಾನು ಯಾವ ರೀತಿ ನೋಡ್ತೇನೆ. ಅದಕ್ಕೆ ವಾಶ್ ಕೂಡ ನಾನು ಕೊಡ್ತೇನೆ, ಯಾವುದಕ್ಕೂ ನಾನು ಕಡಿಮೆ ಮಾಡುದಿಲ್ಲ. ಹಾಗೆ ಯಾರ ಬಿಟ್ಟಿರ್ಬೇಕು, ಬಹುಶಃ ಇದಕ್ಕೆ ಅವರು ಏನೋ ಟ್ರೀಟ್ಮೆಂಟ್ ಮಾಡದೆ ಇನ್ನಿದ್ದು ಸರಿ ಆಗುದಿಲ್ಲ ಅಂತ ಬಿಟ್ಟಿದ್ದಾರೆ. ಅವರು ಬಹುಶಃ ಮೊದಲೇ ಅದಕ್ಕೆ ಒಂದು ಡಾಕ್ಟರ್ ತಕೊಂಡೋಗಿದ್ರಿ, ಆ ನಾಯಿ ಸರಿ ಆಗ್ತಿತ್ತು ಸ್ಟಾರ್ಟಿಂಗ್ ಅಲ್ಲಿ. ಬಹುಶಃ ಅದು ಕೂಡ ಈಗ ಆ ನಾಯಿ ಏನಾಗಿದೆ ಅಂದ್ರೆ ತುಂಬಾ ಡಿಪ್ರೆಷನ್ ಅಲ್ಲೇ ಉಂಟು ಈಗ್ಲೂ. ಅದನ್ನು ನಾನೊಂದು ಫ್ರೆಂಡ್ಶಿಪ್ ಮಾಡಬೇಕಾದ್ರೆ ತುಂಬಾ ಟೈಮ್ ತಾಗಿದೆ. ಒಂದು ನಾನು ಡಾಕ್ಟರ್ ತಕೊಂಡು ಹೋಗ್ಬೇಕಾದ್ರೆ 1 ತಿಂಗಳು ಕಳೆದಿದೆ ಫಸ್ಟ್ ನಾನು ತೋರಿಸ್ಬೇಕು. ಯಾಕೆಂದ್ರೆ ಅಷ್ಟೆಲ್ಲ ನಾವು ಮಾಡ್ಲೇಬೇಕು,
2: ಬೇಕಾಗುತ್ತೆ ಅಂತ. ಇದಕ್ಕೆ ಈಗ ಖರ್ಚು ವೆಚ್ಚಗಳು ತುಂಬಾ ಇದೆ. ಈಗ ಅದಕ್ಕೆ ಬೇಕಾದಂತ ಆಹಾರಗಳು ಅಥವಾ ಮೆಡಿಸಿನ್ ಖರ್ಚುಗಳು, ಒಂದು ಡಾಕ್ಟರ್ ಹತ್ರ ಕೊಂಡೋದ್ರೆ ಅಲ್ಲಿ ಆಗುವಂತ ಖರ್ಚುಗಳು, ಸೊ ಹೇಗೆ ಇದನ್ನ ಸರಿದೂಗಿಸ್ತೀರಿ ನೀವು ಅಂತ.
1: ಈಗ ನನ್ಗೆ ಏನು ಸಹಾಯ ಇದ್ರು ಸೋಷಿಯಲ್ ಮೀಡಿಯಾದಿಂದಲೇ ಬಂದದ್ದು. ಇವತ್ತು ನಾನು ನಿಮ್ಮ ಎದುರು ಇವತ್ತು ಕೂತು ಮಾತನಾಡೋದಾದ್ರೆ ಕೂಡ ಎಲ್ಲ ನೀವು ಸಹ ನನ್ನ ಒಂದು ಕೆಲಸವನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರಿ, ಕರ್ತ್ರಿ. ಹಾಗೆ ನಾನು ಮಾಡುವ ಕೆಲಸ ಏನು ಇವತ್ತು ನಾನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇರ್ತೇನೆ. ದಿನನಿತ್ಯ ನಾನು ಏನು ಮಾಡ್ತಾ ಇದ್ದೇನೆ, ಜನರು ನನ್ನ ಕೆಲಸ ನೋಡಿ ನನ್ನ ಕಷ್ಟ ಅರ್ಥ ಮಾಡಿಕೊಂಡು ಪ್ರಾಣಿಗಳಿಗೆ ಅಕ್ಕಿ ಇರ್ಬೋದು, ತಿಂಗಳಿಗೆ ಎಲ್ಲ ಸುಮಾರು ಖರ್ಚು ಉಂಟಲ್ಲ, ಅಕ್ಕಿ ಇರ್ಬೋದು, ಗ್ಯಾಸ್ ಇರ್ಬೋದು, ಮತ್ತೆ ಕ್ಯಾಟ್ ಫುಡ್, ಡಾಗ್ ಫುಡ್, ಬೆಕ್ಕುಗಳು ಸಹ ತುಂಬಾ ಉಂಟು. ಹಾಗೆ ಇತ್ತೀಚೆಗೆ ಅಂದ್ರೆ ತುಂಬಾ ವರ್ಷದಿಂದ ನಾನೇ ಕೆಲಸಕ್ಕೆ ಹೋಗ್ತಿದ್ದೆ. ನಾನೊಂದು 17 ಇಯರ್ಸ್ ನಾನು ವರ್ಕಿಂಗ್ ಅಲ್ಲಿ ಇದ್ದೆ. ನಾನು ಈಗ ಒಂದು 2 ವರ್ಷ ಆಯ್ತು ನಾನು ಕೆಲಸ ಬಿಟ್ಟು. ಈ 2 ವರ್ಷದಲ್ಲಿ ನನಗೆ ಜನರಿಂದ ಸಹಾಯ ಬರ್ತಾ ಉಂಟು. ಇದಕ್ಕಿಂತ ಮೊದಲು ನಾನು ನನ್ನ ಸ್ಯಾಲರಿಯಲ್ಲಿ ಸ್ವಲ್ಪ ಸ್ಪೆಂಡ್ ಮಾಡ್ತಿದ್ದೆ. ಇತ್ತೀಚೆಗೆ ನಂದು ಒಂದು ಯೂಟ್ಯೂಬ್ ಅಲ್ಲೆಲ್ಲ ನೋಡಿದ್ರು ಅಂತ ಹೇಳಿದ್ರು ಜನರು, ಅದರಿಂದ ತುಂಬಾ ಕಾಲ್ಸ್ ಬರ್ತಾ ಇತ್ತು. ಆ ರೀತಿಯಿಂದ ನನಗೆ ಜನರು ಸಹಾಯ ಮಾಡ್ತಾ ಇದ್ದಾರೆ. ಅದಕ್ಕೆ ಆಹಾರಕ್ಕೇನು ಕೊರತೆ ಇಲ್ಲ ನನಗೆ. ಈಗ ಅದು ಯಾವಾಗ ನಾನು ಅನಾರೋಗ್ಯದಲ್ಲಿದ್ದ ಪ್ರಾಣಿಗಳನ್ನು ತರ್ತೇನೆ, ಆ ಸ್ಥಿತಿ ಹೇಗಿರ್ತದೆ, ಆ ಸ್ಥಿತಿಯನ್ನು ನಾನು ಆವಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಅದು ಎಲ್ಲ ಕಥೆಯನ್ನು ಹೇಳಿ ನಾನು ಹಾಕ್ತೇನೆ. ಮತ್ತೆ ಜನರಿಗೆ ನಾನು ಹೇಳ್ತೇನೆ, ನೋಡಿ ಇದಕ್ಕೆ ನಿಜವಾಗ್ಲೂ ಏನಾದರೂ ಸರ್ಜರಿದ ಅವಶ್ಯಕತೆ ಇದೆಯಾ ಅಥವಾ ಬೇರೆ ಏನು ಟ್ರೀಟ್ಮೆಂಟ್ ಉಂಟು, ಎಲ್ಲ ಡೀಟೇಲ್ಸ್ ನಾನು ಜನರ ಮುಂದೆ ಇಡ್ತೇನೆ. ಮತ್ತೆ ಅದಕ್ಕೆ ಎಷ್ಟು ಖರ್ಚಾಗ್ತದೆ ಡಾಕ್ಟರ್, ಒಮ್ಮೆ ನಾನು ತಕೊಂಡು ಹೋಗ್ತೇನೆ ಡಾಕ್ಟರ್ ಹತ್ರ. ಡಾಕ್ಟರ್ ಹೇಳ್ತಾರಲ್ಲ ಅದಕ್ಕೆ ಏನು ಆಪರೇಷನ್ ಆಗ್ಬೇಕಾ, ಏನಾಗ್ಬೇಕು, ಎಷ್ಟಾಗ್ತದೆ, ಅದನ್ನು ನಾನು ಹೇಳ್ತೇನೆ. ಅದರಿಂದ ಜನರು ನನಗೆ ಸಹಾಯ ಮಾಡ್ತಾರೆ. ಇಷ್ಟ ತನಕ ನಾನು ಏನು ಮಾಡಿದ ಸಹ ಜನರ ಸಹಾಯದಿಂದಲೇ.
2: ಈ ಡಾಕ್ಟರ್ಸ್ಗಳ ಖರ್ಚು ಹೇಗಿದೆ, ದೊಡ್ಡದಿದೆಯಾ?
1: ತುಂಬಾ ದೊಡ್ಡದಿದೆ. ಅದು ಒಂದೊಂದು ರೋಗಕ್ಕೆ ಡಿಪೆಂಡ್ ಆಗಿರ್ತದೆ. ಈಗ ಸ್ಕಿನ್ ಪ್ರಾಬ್ಲಮ್ ಇದ್ರೆ 3-4 ಸರಿ ನಾವು ವಾಶಿಗೆ ಕೊಂಡೋಗ್ಬೇಕು. ಮೆಡಿಕೇಟೆಡ್ ವಾಶ್ ಅಂತ ಉಂಟು, ಅದರಲ್ಲಿ ಸಹ ಸರಿ ಆಗ್ತದೆ. ಮತ್ತೆ ಅದರ ಜೊತೆಗೆ ಔಷಧಿ ಕೊಡ್ತಾರೆ, ಮತ್ತೆ ಒಳ್ಳೊಳ್ಳೆ ನ್ಯೂಟ್ರಿಚ್ ಪೌಡರ್ ಇರ್ಬೋದು, ವಿಟಮಿನ್, ಪ್ರೋಟೀನ್, ಕ್ಯಾಲ್ಸಿಯಂ ಅಂತದೆಲ್ಲ ಆಹಾರ ಬೇರೆ ಬೇರೆ ಕೊಡ್ತಾರೆ. ಡಾಗ್ ಫುಡ್ ಇರ್ಬೋದು, ಪೌಡರ್, ಪ್ರೋಟೀನ್ ಪೌಡರ್, ಅದಕ್ಕೆ ಸಹ ಎಲ್ಲ ಖರ್ಚು ಉಂಟು. ಒಂದು ಪ್ರೋಟೀನ್ ಪೌಡರ್ಗೆ 550 ರೂಪಾಯಿ ಉಂಟು ಒಂದು ಡಬ್ಬ. ಅದು 1 ತಿಂಗಳು ಸಹ ಬರುದಿಲ್ಲ, 10 ದಿನ ಎಲ್ಲ ಬರ್ತದೆ. ಆ ನಾಯಿ ಹುಷಾರಾಗಬೇಕಾದ್ರೆ ನಾವು ತರಲೇಬೇಕು, ಯಾಕೆಂದ್ರೆ ತುಂಬಾ ಎಕ್ಸ್ಪೆನ್ಸಿವ್. ಮೆಡಿಸಿನ್ ಅಂತೂ ತುಂಬಾ ಎಕ್ಸ್ಪೆನ್ಸಿವ್. ಆಯಿಂಟ್ಮೆಂಟ್ ಇರ್ಬೋದು, ಸ್ಪ್ರೇ ಇರ್ಬೋದು, ಬೇರೆ ಬೇರೆ ಕಂಪೆನಿದು ಸರ್ಜರಿದ ಅಂತ ಹೇಳುದು ಬೇಡ. ಒಂದು ಈಗ ಒಂದು ಎಷ್ಟು 1 ವರ್ಷದ 7-8 ತಿಂಗಳ ಮುಂಚೆ ಒಂದು ನಾಯಿ ರೆಸ್ಕ್ಯೂ ಮಾಡಿದಾಗ 3 ಕಡೆ ಫ್ರಾಕ್ಚರ್ ಆಗಿತ್ತು. 3 ಕಡೆ, ಅದರ ಹೆಸರು ಬಬ್ಲಿ ಅಂತ. 3 ಕಡೆ ಫ್ರಾಕ್ಚರ್ ಆದ ನಾಯಿಗೆ ಸುಮಾರು 25,000 ರೂಪಾಯಿ ಖರ್ಚಾಗಿದೆ. 20,500 ರೂಪಾಯಿ ಡಾಕ್ಟರ್ ಸರ್ಜರಿ ಮಾಡಿದ ಫೀಸ್ ಒಂದು ದಿನದ್ದು. ತದನಂತರ 1 ವಾರ ಅವನಿಗೆ ತುಂಬಾ ಬ್ಲೀಡಿಂಗ್ ಆಗ್ತಿತ್ತು, ಸ್ಟಿಚ್ ಎಲ್ಲ ಓಪನ್ ಆಯ್ತು. ಆವಾಗ ನಾಯಿ ತುಂಬಾ ಎಗ್ರೆಸಿವ್ ಇತ್ತು, ನನ್ಗೆ ಮುಟ್ಲಿಕ್ಕೆ ಬಿಡ್ತಿರ್ಲಿಲ್ಲ. ನಾನು ಆದ್ರೆ ಸಹ ತುಂಬಾ ಕಷ್ಟಪಟ್ಟು ಮಾಡ್ತಿದ್ದೆ. ತದನಂತರ ಡಾಕ್ಟರ್ ತ ಕೊಂಡೋಗ್ಬೇಕಾದ್ರೂ ನಾನು ಕಷ್ಟಪಡ್ತಿದ್ದೆ, ಯಾಕೆಂದ್ರೆ ಅಲ್ಲಿ ಕೊಂಡೋಗಿ ಅವರ ಡ್ರೆಸ್ಸಿಂಗ್ ಮಾಡ್ಬೇಕಿತ್ತು ಆ ಸಮಯದಲ್ಲಿ. ಅವಾಗೆಲ್ಲ ಆಟೋ ಚಾರ್ಜ್ ಇರ್ಬೋದು, ಡಾಕ್ಟರ್ದು ಚಾರ್ಜ್, ಮತ್ತೆ ಅವರು ಸ್ವಲ್ಪ ಇದಾದ್ರೆ ಚೇಂಜಸ್ ಮಾಡಿ ಮೆಡಿಸಿನ್ ಕೊಡ್ತಾರೆ. ಮೊದಲಿದ್ದ ಅದು ಕೊಡುದಿಲ್ಲ, ಚೇಂಜ್ ಮಾಡಿ ಕೊಡುವ ಅಂತ ಹೇಳ್ತಾರೆ. ಈ ರೀತಿ ಎಲ್ಲ ತುಂಬಾ ಹಣ ಖರ್ಚಾಗ್ತದೆ ಮೆಡಿಸಿನ್ಗೆ. ಅದು ನನಗೆ ಬಹಳ ಕಷ್ಟ ಆಗುದು, ಅದೇ ಒಂದೇ. ಆದ್ರೆ ಜನರು ಮಾಡ್ತಾ ಬರ್ತಾ ಇದ್ದಾರೆ, ನನಗೆ ಅಷ್ಟು ಗೊತ್ತಾಗುದಿಲ್ಲ.
2: ಎಸ್ ಕೇಳುಗರೆ, ನಾವು ಉಷಾಸುರನ ಜೊತೆ ಮಾತಾಡ್ತಿದ್ದೇವೆ. ಬಹಳ ಅಗತ್ಯವಾದಂತಹ ವಿಷಯಗಳನ್ನ, ಪ್ರಾಣಿಗಳನ್ನ ಸಾಕುವಂತವರ ಜವಾಬ್ದಾರಿ ಹಾಗೂ ಅವರು ಮಾಡಿದಂತ ಬೇರೆ ಬೇರೆ ಕೆಲಸಗಳ ಬಗ್ಗೆ ಮಾತಾಡ್ತಿದ್ದಾರೆ. ನೀವು ಕೂಡ ಮಾತಾಡ್ಲಿಕ್ಕಿದ್ರೆ ಖಂಡಿತವಾಗಿಯೂ ಕಾಲ್ ಅನ್ನು ಮಾಡಬಹುದು. ಕಾಲ್ ಮಾಡಬೇಕಾದ ದೂರವಾಣಿ ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲ್ ಅನ್ನು ಮಾಡಿ ನೀವು ಕೂಡ ಉಷಾ ಸುವರ್ಣ ಅವ್ರ ಜೊತೆ ನೀವು ಕೂಡ ಮಾತಾಡಬಹುದು. ನಿಮ್ಮದು ಕೂಡ ಏನಾದರೂ ಪ್ರಶ್ನೆಗಳಿದ್ರೆ ಅದನ್ನು ಖಂಡಿತವಾಗಿಯೂ ನೀವು ಕೇಳಬಹುದು ಅನ್ನೋದನ್ನು ಹೇಳ್ತಾ, ನಾವು ಅದೇ ಆಹಾರಗಳ ಬಗ್ಗೆ, ಪ್ರಾಣಿಗಳನ್ನು ಸಾಕುವುದರ ಬಗ್ಗೆ, ಸೊ ಎಲ್ಲದರ ಬಗ್ಗೆ ಕೂಡ ನಾವು ಮಾತಾಡ್ತಾ ಇದ್ವಿ. ಇನ್ನು ದತ್ತು ಕೊಡುವಂಥದ್ದು ಅಲ್ವಾ, ಅಡಾಪ್ಷನ್ ಅನ್ನೋದು ಕೂಡ ಕೆಲವು ಸಂದರ್ಭದಲ್ಲಿ ನೀವು ನನ್ನ ನೋಡಿದ್ದೇನೆ, ನೀವು ಅದರ ಬಗ್ಗೆ ಜನರಿಗೆ ಹೇಳುವಂಥದ್ದು, ಇದಕ್ಕೆ ಹೇಗಿದೆ ಜನರ ಪ್ರತಿಕ್ರಿಯೆ ಅಂತ?
1: ಇದಕ್ಕೆ ಮೊದಮೊದಲು ಅಂದ್ರೆ ನಾವು ಮೊದಮೊದಲು ನಾನು ಕ್ಯಾಂಪ್ ಇಡ್ತಾ ಇದ್ದೆ. ಕ್ಯಾಂಪ್ ಇಡುವಾಗ ಮೊದಮೊದಲು ಒಳ್ಳೆ ರೆಸ್ಪಾನ್ಸ್ ಇತ್ತು. ಯಾಕಂದ್ರೆ ನಾವು ಪ್ರತಿ ಬಾರಿ ನಾವು ಮಾರ್ಕೆಟಲ್ಲಿ ತುಂಬಾ ಮರಿಗಳು, ಈಗಲೂ ಹೋದ್ರು ಬೆಕ್ಕಿನ ಮರಿ ನಾಯಿ ಮರಿಗಳು ಉಂಟೆ, ನಾವು ತರೋದು ತಂದು ಎರಡು ದಿವಸ ಮೊದಲು ತಂದೆಲ್ಲ ಅದಕ್ಕೆ

0: ಮಾರ್ಕೆಟಲ್ಲಿ ಬಿಡುದು, ಅದನ್ನೇ ನಾವು ತರುದು, ತಂದು ನಾವು ಕ್ಯಾಂಪಿಗೆ ಇಡುದು. ಮತ್ತೆ ಮತ್ತೆ ನಮಗೆ ಸಾಕಾಗಿ ಹೋಯ್ತು, ಯಾಕಂದ್ರೆ ಬೆಳಗ್ಗಿಂದ ಸಂಜೆ ತನಕ ಆ ಬಿಸಿಲಲ್ಲಿ ನಾವು ಕೂತರು, ಮತ್ತೆ ಜನರು ಬರುದು ನೋಡುದು ಹೋಗುದಿತ್ತು. ಅಂದ್ರೆ ಹೆಣ್ಣು ಬೇಕು, ಚಂದ ಬೇಕು, ಕ್ರಾಸ್ ಬ್ರೀಡ್ ಬೇಕು, ಈ ತರದೆಲ್ಲ ಶುರು ಆಯ್ತು. ಕೊನೆಗೆ ನನಗೆ ಆಯ್ತು, ನಾವಿಷ್ಟು ಖರ್ಚು ಮಾಡಿ ಕ್ಯಾಂಪ್ ಇಡುದು, ಬೆಳಗ್ಗಿಂದ ಸಂಜೆ ತನಕ ಆ ಬಿಸಿಲಲ್ಲಿ ಕೂತ್ಕೊಳ್ಳೋ ಬದಲು ತುಂಬಾ ಸರಿ ನಾವು ಮಾಡಿದ್ದೇವೆ. ಮತ್ತೆ ಇತ್ತೀಚೆಗೆ ನಾನು ಹೇಗೆ ಮಾಡ್ತೇನೆ ಅಂದ್ರೆ, ಮರಿಗಳು ತುಂಬಾ ಜನ ನನಗೆ ಕಾಲ್ ಮಾಡಿ ಮರಿ ಉಂಟು ಮರಿ ಉಂಟು ಹೇಳ್ತಾರೆ. ಮರಿ ಇದ್ರೆ ನಾನು ತಕೊಳ್ಳುದಿಲ್ಲ, ನೀವು ಫೋಟೋ ಕಳಿಸಿ, ನಾನು ನನ್ನ ಪೇಜಲ್ಲಿ ಹಾಕ್ತೇನೆ, ಕಾಂಟ್ಯಾಕ್ಟ್ಸ್ ತುಂಬಾ ಉಂಟು, ಯಾರಿಗಾದ್ರೂ ಬೇಕಾದ್ರೆ ಹೇಳ್ತಾರೆ. ಹಾಗೆ ನಾನು ಈಗ ಯಾರು ಕೇಳಿದ್ರೆ ಸಹ ಫೋಟೋ ಹಾಕ್ತೇನೆ, ಫೋಟೋ ನೋಡಿ ತುಂಬಾ ಜನ ಕಾಲ್ ಮಾಡಿ ಅಡಾಪ್ಷನ್ ಆಗಿದೆ. ಈಗಲೂ ಕಾಲ್ ಬರ್ತದೆ, ಕೆಲವು ಗಂಡು ಮರಿ ಉಂಟಾ, ಕಪ್ಪು ಉಂಟಾ, ಈ ಬಣ್ಣದುಂಟ, ಆ ಬಣ್ಣದುಂಟ, ಕೆಲವರಿಗೆ ತುಂಬಾ ಪ್ರೀತಿ ಇರ್ತದೆ ಆ ಬಣ್ಣದ ಸತ್ತೋಗಿರ್ತದೆ. ಹಾಗೆ ಈ ರೀತಿ ನಾನು ನನ್ನ ಪೇಜಲ್ಲಿ ಹಾಕ್ತೇನೆ, ಯಾರು ಬಂದ್ರೆ ಸಹ ನಾನು ಫೋಟೋ ಕಳಿಸಿ ಅಂತ ಹೇಳ್ತೇನೆ. ತುಂಬಾ ಜನ ನಂಗೆ ಕಳಿಸ್ತಾರೆ, ನಾಯಿ ಮರಿದೆಲ್ಲ, ಬೀದಿ ನಾಯಿ ಇರ್ಬೋದು, ಅಥವಾ ಕೆಲವರು ಮನೆಯಲ್ಲಿ ಸಾಕಿದ ನಾಯಿ ಸಹ ಮರಿ ಹಾಕಿದ್ರೆ ಹೆಲ್ಪ್ ಮಾಡಿ ಮೇಡಮ್ ಒಂದು ಫೋಟೋ ಹಾಕ್ತೀರಾ ಅಂತ ಆ ತರ ಸಹ ಕೇಳ್ತಾರೆ. ಹಾಗೆ ಬೇಕಿದ್ದವರು ತಕೊಂಡು ಹೋಗ್ತಾರೆ, ಒಳ್ಳೊಳ್ಳೆ ಜನರು ಸಹ ಇದ್ದಾರೆ, ಚಂದ ಮಾಡಿ ಸಾಕುವವರು ಸಹ ಇದ್ದಾರೆ, ತಗೊಳ್ತಾರೆ.
1: ನಿಮ್ಮ ಪ್ರತಿದಿನದ ದಿನಚರಿ ಹೇಗಿದೆ ಅಂತ ಆಶಾ ಮೇಡಮ್?
0: ಪ್ರತಿದಿನದ ದಿನಚರಿ ನನ್ನ ಬೆಳಿಗ್ಗೆ ನಾನು ಏಳುದೇ 7 ಗಂಟೆಗೆ, 7 ಗಂಟೆಗೆ ಎದ್ದ ತಕ್ಷಣ ನಾನು ಹೋಗುದೇ ಪ್ರಾಣಿಗಳ ಶೆಲ್ಟರ್ಗೆ. ಯಾಕೆಂದ್ರೆ ಮೊದಲು ಈಗ ನನ್ನ ಮನೆಯಲ್ಲಿ ಇರುದು 14 ನಾಯಿ, 15 ಇತ್ತು, ಒಂದು ಮೊನ್ನೆ ಇತ್ತೀಚೆಗೆ ಒಂದು ಅಡಾಪ್ಷನ್ ಕೊಟ್ಟೆ. ಸುಮಾರು 20 ಬೆಕ್ಕುಗಳು, 4 ಶೆಲ್ಟರ್, ದೊಡ್ಡ ದೊಡ್ಡ ಶೆಲ್ಟರ್, ಆರಾಮವಾಗಿದ್ದಾರೆ, ಏನು ಬೊಬ್ಬೆ ಕಿರಿಕಿರಿ ಏನಿಲ್ಲ. ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣ ಅವರನ್ನು ಬಿಡುದು, ಬೆಳಿಗ್ಗೆ 7 ಗಂಟೆಗೆ ಬಿಟ್ಟರೆ 9 ಗಂಟೆಗೆ ಒಳಗೆ ಆಗ್ತೇನೆ. ಇಡೀ ದಿನ ಬಿಡುವ ಹಾಗೆ ಸಹ ಇಲ್ಲ, ಯಾಕೆಂದ್ರೆ ಅಕ್ಕಪಕ್ಕದವರಿಗೆ ತೊಂದರೆ ಆಗಬಾರ್ದಲ್ಲ, ಆಚೆಚಿ ಯಾರಾದ್ರೂ ಹೋದ್ರೆ ಬೋಬೋ ಮಾಡ್ತಾ ಇರ್ತದೆ. ಸೊ ನಾವು ನಾಯಿ ಸಾಕುವಾಗ ಇನ್ನೊಬ್ಬರಿಗೆ ತೊಂದರೆ ಆಗದಾಗೆ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ. ತುಂಬಾ ಜನ ಹೇಳ್ತಾರಲ್ಲ ಅಷ್ಟು ನಾಯಿ ಸಾಕುದು, ಅದು ಯಾಕೆಂದ್ರೆ ಸಹಜ, ಅದು ಕೆಲಸ ಮಾಡಿ ಬರುವಾಗ ಇನ್ನೊಬ್ಬರಿಗೆ ತೊಂದರೆ ಆಗ್ಬಹುದು. ಹಾಗೆ ನಾನು ಬೆಳಿಗ್ಗೆ 7 ಗಂಟೆಗೆ ಅವುಗಳನ್ನು ಬಿಟ್ಟರೆ ರಾತ್ರಿ ಅನ್ನ ಬೇಯಿಸಿಡ್ತೇನೆ. ಬೆಳಿಗ್ಗೆ ಎದ್ದವರಿಗೆಲ್ಲ ಒಮ್ಮೆ ಅನ್ನ ಹಾಕಿದಂತ ಒಮ್ಮೆ ಎಲ್ಲ ಇಡೀ ಹಿತ್ತಲ್ಲಿ ತಿರುಗ್ತಾರೆ, ಅವರ ಪಾಡಿಗೆ ಆಟ ಆಡ್ತಾರೆ. ನನಗೆ ದಿವಸಕ್ಕೆ ನಾನು 5 ಕೆಜಿ ಅಷ್ಟು, ಅಂದ್ರೆ 2 ಸರ್ತಿ ನಾನು ಬೇಯಿಸ್ತೇನೆ, ಬೆಳಿಗ್ಗೆ ಸಹ ಬೇಯಿಸ್ತೇನೆ, ಸಂಜೆ ಬೇಯಿಸ್ತೇನೆ. ಸುಮಾರು 120 ಕೆಜಿ ತನಕ ಬೇಕು ನನಗೆ ತಿಂಗಳಿಗೆ, ತಿಂಗಳಿಗೆ. ಹಾಗೆ ಮತ್ತೆ ಅವರಿಗೆಲ್ಲ ಊಟ ಹಾಕಿದ ನಂತರ ಊಟ ಮಾಡಿ ಅವರೆಲ್ಲ ಆಟ ಆಡ್ತಾರೆ, ಸ್ವಲ್ಪ ಆಟ ಆಡ್ಬೇಕಲ್ಲ ಪಾಪ, ಅವರವರೆಲ್ಲ ಆಟ ಆಡ್ತಾರೆ, ತಿರುಗ್ತಾರೆ, ಹಾಗೆಲ್ಲ ಮಾಡಿ ಮತ್ತೆ ಅವರ ಶೆಲ್ಟರ್ ಎಲ್ಲ ಕ್ಲೀನ್ ಮಾಡಿ ನೀರೆಲ್ಲ ಕ್ಲೀನ್ ಮಾಡಿ ನೀರಿಡ್ತೇನೆ, ಕುಡಿಯುವ ನೀರು, ಮಲಗುವ ಜಾಗ ಕ್ಲೀನ್, ಅದೆಲ್ಲ ಮಾಡಿದ ನಂತರ 9 ಗಂಟೆಗೆ ಎಲ್ಲರೂ ಒಳಗೆ ಹೋಗಿ ಅಂತ ಹೇಳಿದ್ರೆ ಎಲ್ಲರೂ ಹೋಗಿ ಆಗ್ತದೆ. ಒಂದು 3-4 ನಾಯಿ ಹೊರಗೆ ಇರ್ತಾರೆ, ಅವರದ್ದೇನು ಕಿರಿಕಿರಿ ಇಲ್ಲ. ಸ್ಪೆಷಲ್ ಇನ್ನೊಂದು 3 ನಂದು ಹುಷಾರಿಲ್ಲ, ಅದು ಮನೆಯಲ್ಲಿ ಉಂಟು, 3-4 ಉಂಟು, 4-2 ಡಿಸ್ಟಂಪರ್ ನಾಯಿ ಉಂಟು, ಅವರಿಗೆ ಸ್ವಲ್ಪ ಸಪ್ರೇಟ್ ಕೇರ್ ತಗೊಳ್ಬೇಕು, ಗೊತ್ತಾಯ್ತಲ್ಲ. ನಂತರ ಈ ಸ್ಕಿನ್ ಪ್ರಾಬ್ಲಮ್ ಉಂಟು, ಮತ್ತೆ ಒಂದು ಮೂಳೆ ಮುರಿದದ್ದುಂಟು, ಮತ್ತೊಂದು ಬೆಕ್ಕು ಹುಷಾರಿಲ್ಲದು ಈಗ ನನ್ನ ತಮ್ಮ ಮನೆಯಲ್ಲಿ ಉಂಟು. ಅದರ ಜೊತೆ ನನಗೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕು. ಇವರದೆಲ್ಲ ಮೊದಲಾದ ಮೇಲೆ ಅವರಿಗೆ ಮೆಡಿಸಿನ್ ಕೊಡುದು, ಮೆಡಿಸಿನ್ ಹಚ್ಚುದು, ನಾನೊಂದು 1-1 ಗಂಟೆ ಆದ್ರೆ ಅವರ ಜೊತೆ ಇರಬೇಕು. ಅದೆಲ್ಲ ಮುಗಿಯುವಾಗ ಸುಮಾರು 1-11 ಗಂಟೆ ಎಲ್ಲ ಆಗ್ತದೆ. ಮತ್ತೆ ನಂದು ಮನೆಯೊಳಗೆ ಅಡಿಗೆದು ಕೆಲಸ ಮಾಡ್ತೇನೆ. ಮತ್ತೆ ಸಂಜೆ ಪುನಃ 5 ಗಂಟೆಗೆ ಅವರನ್ನು ಬಿಡ್ತೇನೆ. 5 ಗಂಟೆಗೆ ಬಿಟ್ಟರೆ ಮತ್ತೆ 10 ಗಂಟೆ ತನಕ ಹೊರಗಡೆನೆ ತಿರುಗ್ತಿರ್ತಾರೆ. ಮತ್ತೆ ಪುನಃ ಹಾಗೆ ಅವರಿಗೆ ಬಿಡುದು, ಊಟ ಹಾಕುದು, ಅವರ ಊಟ ತಟ್ಟೆ ತೊಳೆಯುದು, ಅದೇ ಬೆಳಿಗ್ಗೆ ಸಂಜೆ ಹಾಗೆ.
1: ಜೊತೆಗೆ ಹೊರಗೆ ಕೂಡ ಹೋಗ್ತೀರಿ ನೀವು ಪ್ರಾಣಿಗಳಿಗೆ?
0: ತುಂಬಾ ಕಾಲ್ ಬರ್ತದೆ. ಇವತ್ತು ಸಹ ಬೆಳಿಗ್ಗೆ ಒಂದು ಹೋಗಿ ನಾಯಿಗೆ ಗಾಯಕ್ಕೆ ಮದ್ದೆಲ್ಲ ಹಚ್ಚಿ ಬಂದಿದ್ದೇನೆ. ಅದನ್ನು ನಾನು ಇನ್ನು ಅದು ಗುಣ ಆಗುವ ತನಕ ನಾನು ಹೋಗ್ತಾ ಇರ್ತೇನೆ. ಜನರಿಗೆ ನಾನು ಅದನ್ನು ತೋರಿಸ್ತೇನೆ, ನೋಡಿ ಇವತ್ತು ನಾನು ಅದು ಯಾವ ಸ್ಥಿತಿಯಲ್ಲಿ ಇತ್ತು ಅದನ್ನು ನಾನು ತೋರಿಸಿದೆ. ನಂತರ ನಾನು ದಿನಾಲು ಹೋಗಿ ಅದಕ್ಕೆ ಔಷಧಿ ಹಚ್ತೇನೆ. ಮತ್ತೆ ಅಲ್ಲಿ ಊಟ ಹಾಕುವವರಿದ್ದಾರೆ, ಹೊಟ್ಟೆಗೆ ಔಷಧಿಯನ್ನು ಅವರ ಕೈಯಲ್ಲಿ ಕೊಟ್ಟು ಬಂದಿದ್ದೇನೆ, ಅವರು ಸಂಜೆ ಹೊತ್ತು ಹಾಕ್ತಾರೆ. ಏನು ಅದಕ್ಕೆ ಔಷಧಿ ಹೊರಗಡೆಯಿಂದ ಹಚ್ಚೋದು ಅದು ಯಾರಿಗೂ ಆಗುದಿಲ್ಲ. ಹೆಚ್ಚಿನವರಿಗೆ ಅಂದ್ರೆ ನೋಡಿ, ಕೆಲವರಿಗೆ ಮುಟ್ಲಿಕ್ಕೆ ಅಸಹ್ಯ ಆಗ್ತದೆ. ಗಾಯ ಚಿಕ್ಕದಿರುವಾಗಲೇ ನಮ್ಮ ಗಮನಕ್ಕೆ ಬಂದ್ರೆ ಸಣ್ಣ ಒಂದು ಔಷಧಿ 1-2 ದಿನದಲ್ಲಿ ಗುಣ ಆಗ್ತದೆ. ಇದು ಕೊಳ್ತು ಹೋಗಿ ದೊಡ್ಡ ತೂತಾಗಿ ಅದರಲ್ಲಿ ಹುಳ ಆಗುವ ತನಕ ಜನರಿಗೆ ಗೊತ್ತಿರೋದಿಲ್ಲ, ಬರೀ ಅನ್ನ ಹಾಕ್ತಾರೆ. ಈಗ ನನ್ನ ಪ್ರಕಾರ ಅನ್ನ ಹಾಕುವವರು ತುಂಬಾ ಜನ ಇದ್ದಾರೆ, ಫೀಡ್ ಮಾಡುವವರು ತುಂಬಾ ಜನ ಇದ್ದಾರೆ ಮ್ಯಾಂಗ್ಳೂರಲ್ಲಿ. ಯಾಕಂದ್ರೆ ನನ್ನ ಪ್ರಕಾರ ನಾನು ನೋಡಿದ್ದೇನೆ, ನನ್ನ ಫ್ರೆಂಡ್ ಸರ್ಕಲ್ ಇರ್ಬೋದು, ಹೆಚ್ಚಿನವರು ಫೀಡ್ ಮಾಡುವವರೇ ಈ ತರ ಆಗುವಾಗ ನನ್ಗೆ ಕಾಲ್ ಮಾಡ್ತಾರೆ. ಮುಲ್ಪೊಂಜಿ ನಾಯಿಗೆ ಪುರಿ ಆತ್ತಿ, ಹೆಂಚಿನ ರಬತ್ ತೂಪಾರ, ಅಲ್ಪದ ಬಂಜಿ ಹೊಟ್ಟೆ ಆತನ್, ತಾರೆಟ್ ಹೊಟ್ಟೆ ಆತ್ತ. ನಾನು ಎನಿಸುದು ನೋಡಿ, ನೀವು ಊಟ ಹಾಕುವಾಗ ಒಂದು ನಿಮ್ಗೆ ಒಂದು ಸಣ್ಣ ಗಾಯ ಇರುವಾಗ ಅದು ಕಾಣುದಿಲ್ವಾ? ಅಷ್ಟು ದೊಡ್ಡ ಕೊಳ್ತ ಮೇಲೆ ಅದಕ್ಕೆ ಎಷ್ಟು ಟೈಮ್ ತಗೊಳ್ತದೆ? 2 ತಿಂಗಳು, 1 ತಿಂಗಳು, ಅದು ತುಂಬಾ ಕಷ್ಟ ಅಲ್ಲ. ನೀವು ಊಟ ಹಾಕುವಾಗ ಸ್ವಲ್ಪ ನಾಯಿಯನ್ನು ನೋಡುದಿಲ್ಲ, ಒಂದು ಊಟ ಹಾಕುದು ಸೀದಾ ಹೋಗುದೆ. ನೀವು ಊಟ ಹಾಕುವಾಗ ಆ ನಾಯಿಯನ್ನು ಒಂಚೂರು ನೋಡಿ, ಮೈ ಕೈ ಎಲ್ಲ ಏನಾದ್ರು ಅದು

0: ನಮ್ಮ ಗಮನಕ್ಕೆ ಬರ್ತದೆ. ಈಗ ಕೆಲವರಿಗೆ ಒಂದು ಅಭ್ಯಾಸ ಇರ್ತದೆ, ಊಟ ಹಾಕುವಾಗ ಎಲ್ಲ ನೋಡ್ತಾರೆ. ಇದು ನಮ್ಗೆ ಅಂದ್ರೆ ಈ ತರ ಪರಿಸ್ಥಿತಿ ಆಗುವಾಗ ನಮ್ಗೆ ಕಾಲ್ ಮಾಡ್ತಾರೆ, ಬತ್ತು ತೂಲೆ ಅದು ಮತ್ತೆ ಎಂತ ಮಾಡುದು, ಹೋಗ್ಲೇಬೇಕಾಗ್ತದಲ್ಲ. ಕೆಲವೊಮ್ಮೆ ಹೋಗ್ತೇನೆ, ಮತ್ತೆ ತುಂಬಾ ವರ್ಸ್ಟ್ ಆಗಿದ್ರೆ, ನನ್ನಿಂದ ಆಗದಿದ್ರೆ, ಸೊಂಟ ಮುರಿದು ಬಿದ್ದಿದ್ರಲ್ಲ, ಅದಕ್ಕೆಲ್ಲ ಅನಿಮಲ್ ಕ್ಯಾಟರಸ್ಟ್ಗೆ ನಾನು ಹೇಳ್ತೇನೆ, ಅವರು ಬಂದು ಕೊಂಡೋಗ್ತಾರೆ.
1: ಓಕೆ ಓಕೆ ಓಕೆ. ಈಗ ನಾಯಿಗಳಿಗೆ ನಾವು ಹೆಚ್ಚಾಗಿ ಆಹಾರ ಎಲ್ಲ ಹಾಕುವಾಗ ಮನೆಗಳಲ್ಲ ಅಥವಾ ಎಲ್ಲಾದ್ರೂ ಈ ಮೂಳೆಗಳನ್ನ ಮುಳ್ಳುಗಳು ಅದು ಅಂತ ಅಂತ ಪ್ರಾಣಿಗಳಿಗೆ ನಾವು ಇರ್ತೇವೆ, ಅದು ಸರಿಯಾದಂತ ಒಂದು ಮೆಥಡ್ ಅಂತ ಮೂಳೆಗಳನ್ನ ಈ ಪ್ರಾಣಿಗಳು ತಿನ್ಬಹುದು, ಅದಕ್ಕೆ ಏನ ತೊಂದರೆ ಆಗುದಿಲ್ಲ?
0: ಮೂಳೆಗಳನ್ನು ಹಾಕ್ಲೇಬಾರ್ದು ಪಾಪ, ಯಾಕಂದ್ರೆ ಅವುಗಳಿಗೆ ಗೊತ್ತಿರುದಿಲ್ಲ, ಆ ಮೂಳೆಯಲ್ಲಿ ಏನು ಹೊಟ್ಟೆ ತುಂಬುದಿಲ್ಲ. ಅಲ್ಲ, ಕೆಲವರದ ಅಭ್ಯಾಸ ಉಂಟು, ಮನೆಯಲ್ಲಿ ಸಾಕಿದವರು ಏನ್ ಮಾಡುದು ಗೊತ್ತ, ಅಂಜಲನ್ನೆಲ್ಲ ಹಾಕ್ತಾರೆ ನಾಯಿಗಳಿಗೆ. ಕೆಲವನ್ನ ನೋಡಿದ್ದೇನೆ, ಯಾಕಂದ್ರೆ ನಾಯಿ ಅಂದ್ರೆ ಅವರಿಗೆ ನಾಯಿ ಅಂದ್ರೆ ಅಷ್ಟಕ್ಕಷ್ಟೇ, ತಿಂದ ಎಂಜಲ್ ತಿಂದು ಇರ್ಬೇಕು ಅಂತ. ಎಂಜಲ್ ಅಂದ್ರೆ ಮೀನಿದು ಮುಳ್ಳು, ಚಿಕನ್ ಮುಳ್ಳು, ಮಟನ್ ಮುಳ್ಳು ಹಾಗೆಲ್ಲ ಹಾಕ್ತಾ ಇದ್ರೆ ಖಂಡಿತ ಹಾಕಬಾರ್ದು. ಅದು ಹಸಿವಿನ ಒಂದು ಮರದಲ್ಲಿ ಏನು ಬುಳುಕು ಬುಳುಕು ಅಂತ ತಿನ್ನುವಾಗ ಸಿಕ್ಕಿಕೊಂಡ್ರೆ ಎಷ್ಟು ಡೆತ್ ಆಗ್ತದೆ. ಅದನ್ನು ರೆಸ್ಕ್ಯೂ ಮಾಡ್ಲಿಕ್ಕೆ ತೆಗಿಲಿಕ್ಕೆ ನಮ್ಮಿಂದ ಆಗ್ತದ? ಎಲ್ಲರಿಗೆ ನಾಯಿದು ಬಾಯಿಗೆ ಕೈ ಹಾಕಿ ಮುಳ್ಳೆ ಸಿಕ್ಕಿ ತೆಗಿಲಿಕ್ಕೆ ಆಗುದಿಲ್ಲ, ಗೊತ್ತೈತೆ. ಕೆಲವು ಪಾಪ ನಾಯಿ ಆದ್ರೆ ಅದು ಬಿಡ್ತದೆ. ಇನ್ನು ಕೆಲವು ನಾವು ಅನಿಮಲ್ ಕೇರ್ ಟ್ರಸ್ಟ್ಗೆ ಮೊರೆ ಹೋಗ್ಬೇಕು, ಅವರೇ ಮಾಡ್ಬೇಕು. ಇನ್ನು ಕೆಲವು ಸತ್ತೇ ಹೋಗ್ತದೆ ಆಸ್ಪತ್ರೆಗೆ ಕೊಂಡೋಗ. ಅದಕ್ಕೆ ದಯವಿಟ್ಟು ಸ್ವಲ್ಪ ನೀವು ಖಾಲಿ ಅನ್ನ ಮತ್ತೆ ರಸ ಹಾಕಿದ್ರು ಪರವಾಗಿಲ್ಲ, ಈ ತರ ಮೂಳನ್ನು ಹಾಕ್ಬೇಡಿ, ಎಲ್ಲೆಲ್ಲೂ ಬಿಸಾಕ್ಬೇಡಿ. ಅದನ್ನ ಬೇಕಾದ್ರೆ ಕಸದಲ್ಲಿ ಹಾಕಿ ಕಸದವ್ರು ಕೊಂಡೋಗ್ತಾರಲ್ಲ, ತಿನ್ನಲಾಗದಂತದನ್ನೆಲ್ಲ ದಯವಿಟ್ಟು ಹಾಕಬಾರ್ದು. ಯಾಕಂದ್ರೆ ಅದು ಸಹ ಒಂದು ಜೀವ ನೋಡಿ. ನಾವು ಸಹ ನಮ್ಗೆ ಮುಳ್ಳನ್ನು ಬಕಬಕ ತಿನ್ಲಿಕ್ಕೆ ಆಗ್ತದೆ, ನಾವು ಎಷ್ಟು ಟೈಮ್ ತಗೊಳ್ಳೋದಿಲ್ಲ. ಒಂದು ಏನು ನಾನ್ ವೆಜ್ ತಿನ್ಬೇಕಾದ್ರೆ ಮೀನು ಮುಳ್ಳು ತಿನ್ನುವುದು, ಮಾಂಸವನ್ನು ತೆಗೆದು ತಿಂತೇವೆ. ಅದು ಮುಳ್ಳೆಲ್ಲ ಹಾಕುದು ಸರಿಯಲ್ಲ ನನ್ನ ಪ್ರಕಾರ. ಒಳ್ಳೇದನ್ನು ಹಾಕಿ.
1: ಎಸ್, ಕೇಳುಗರೆ, ನಮ್ಮ ಜೊತೆ ಇವತ್ತಿನ ಈ ಹೊತ್ತು ನೇರ ಪ್ರಸಾರ ಕಾರ್ಯಕ್ರಮ ಸಮಾಜಮುಖಿಯಲ್ಲಿ ಉಷಾ ಸುವರ್ಣ ಅವರಿದ್ದಾರೆ, ಅವ್ರ ಜೊತೆ ಮಾತಾಡ್ತಿದ್ದೇವೆ. ಅವರ ಜೀವನದ ಪ್ರಯಾಣ, ಒಂದಿಷ್ಟು ಪ್ರಾಣಿಗಳ ಜೊತೆಗಿನ ಅವರ ಸಂಬಂಧ ಎಲ್ಲವನ್ನು ಕೂಡ ನಮ್ಮ ಜೊತೆ ಹಂಚಿಕೊಳ್ತಾ ಇದ್ದಾರೆ. ನೀವು ಕೂಡ ಇನ್ನು ಕರೆಯನ್ನ ಮಾಡಬಹುದು. ಕಾಲ್ ಮಾಡಬೇಕಾದಂತಹ ಸಂಖ್ಯೆ 6364204949. ಈ ಸಂಖ್ಯೆ ಕರೆಯನ್ನ ಮಾಡುವುದರ ಮೂಲಕ ನಿಮ್ಮಲ್ಲೂ ಕೂಡ ನಿಮ್ಮಲ್ಲಿರುವಂತಹ ಸಾಕು ಪ್ರಾಣಿಗಳ ಬಗ್ಗಿನ ಪ್ರೀತಿ ಅಥವಾ ಏನಾದರೂ ಕುತೂಹಲಗಳಿದ್ರೆ ಅಥವಾ ಏನಾದರೂ ಪ್ರಶ್ನೆಗಳಿದ್ರೆ ಸಂಶಯಗಳಿದ್ರೆ ಖಂಡಿತವಾಗಿ ಅವರ ಅನುಭವ ಎಷ್ಟಿದೆ ಅದಕ್ಕೆ ಮುಖ್ಯವಾಗಿ ಅವರು ಉತ್ತರವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾರೆ ಅನ್ನೋದನ್ನು ಹೇಳ್ತಾ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ತೀವಿ. ಅದಾದ ನಂತರ ಮತ್ತೆ ಮಾತುಕತೆ ಮುಂದುವರಿಯುತ್ತದೆ. ಇದು ಸಮಾಜಮುಖಿ.

0: ಕೇಳ್ತಿರುವುದು ರೇಡಿಯೋ ಸಾರಂಗ 107.8 FM ಸಮಾಜಮುಖಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇವತ್ತು ಪ್ರಾಣಿ ಪ್ರೇಮಿಯಾಗಿರುವಂತಹ ಉಷಾ ಸುವರ್ಣ ಅವರಿದ್ದಾರೆ. ಅನೇಕ ವಿಷಯಗಳನ್ನ ಮಾತಾಡ್ತಾ ಹೋದ್ವಿ. ಒಬ್ರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ.
1: ನಮಸ್ಕಾರ, ನಾನು ಸದಾನಂದ ನಾಯಕ್, ಬಂಟಗಲ್ನಿಂದ.
0: ನಮಸ್ತೆ, ಮಾತಾಡಿ ಮೇಡಮ್ ಅವರಿದ್ದಾರೆ. ಮಾತಾಡಿ.
1: ನಮ್ಮಲ್ಲಿ ಒಬ್ರು ಮಂಜುಳ ಅಂತ ಹೇಳಿ, ಒಬ್ರು ಮಂಜುಳ ಪೂಜಾರಿ ಅಂತ ಹೇಳಿ, ಇಲ್ಲಿ ಇದೇ ರೀತಿ ಒಂದು ಪ್ರಾಣಿಗಳ ಸೇವೆ ಮಾಡ್ತಾರೆ. ಒಂದಷ್ಟು ಡ್ಯಾಮೇಜ್ ಆದ ನಾಯಿಗಳಂತ ಒಂದು ಸಾಕ್ತಾರೆ. ಮಧ್ಯಾಹ್ನ ಹೊತ್ತು ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಇದು ಬೀದಿ ನಾಯಿಗಳಿಗೆ ಅನ್ನ ಹಾಕ್ತಾರೆ. ಅಲ್ಲಿ ರೋಡ್ಗೆ ಹೋಗಿ ಹಾಕ್ತಾರೆ. ಅವರು ತುಂಬಾ ಒಳ್ಳೆ ಕೆಲಸ ಮಾಡ್ತಾರೆ. ಮತ್ತು ಹೆಣ್ಣು ನಾಯಿ ನಾನೊಂದು ಹೆಣ್ಣು ನಾಯಿ ತಂದಿದ್ದೆ. ತುಂಬಾ ಒಳ್ಳೆ ಇದು ಮಾಡ್ತದೆ, ಮನೆಯನ್ನು ನೋಡಿಕೊಳ್ತದೆ. ಒಮ್ಮೆ ಮರಿ ಹಾಕಿದ ಮೇಲೆ ಆಪರೇಷನ್ ಮಾಡ್ಬೋದು. ನಾನು ಉಡುಪಿಗೆ ಕೊಂಡೋಗಿ, ಉಡುಪಿ ಜಿಲ್ಲಾ ಆಸ್ಪತ್ರೆ ಕೊಂಡೋಗಿ ಆಪರೇಷನ್ ಮಾಡಿಸಿ ತಂದಿದ್ದೆ ಒಮ್ಮೆ ಮರಿ ಹಾಕಿದ ಮೇಲೆ. ಈಗ ಒಳ್ಳೆ ಏನು ಟೆನ್ಷನ್ ಇಲ್ಲ. ಬೇರೆ ನಾಯಿಗಳು, ಗಂಡು ನಾಯಿಗಳು ಬರುದಿಲ್ಲ, ಹತ್ತಿರ ಹತ್ರ ಬರ್ದಿಲ್ಲ, ರಗಡೆ ಇಲ್ಲ. ಹೆಣ್ಣು ನಾಯಿ ಸಾಕಿದ್ರೆ ನನ್ನ ಲೆಕ್ಕಕ್ಕೆ ಒಳ್ಳೇದು ಅಂತ ಹೇಳ್ತೇನೆ ನಾನು. ಆಪರೇಷನ್ ಮಾಡ್ಬೇಕು ಗೊತ್ತ.
0: ಓಕೆ ಓಕೆ ಓಕೆ, ಎಸ್ ಎಸ್ ಎಸ್, ಒಳ್ಳೆ ಮಾತನ್ನು ಹೇಳಿದ್ರು. ಬಂಟಕಲ್ಲಿಂದ ಕಾಲ್ ಅನ್ನು ಮಾಡಿ. ಇನ್ನು ಇಂಥ ಸರ್ಜರಿಗಳು ಮೇಡಮ್ ಎಲ್ಲಿ ಎಲ್ಲ ಲಭ್ಯತೆ, ಎಲ್ಲ ಪಶು ವೈದ್ಯಕೀಯ ಇದರಲ್ಲಿ ಸಿಗ್ತದೆ, ಹೇಗದು?
2: ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಮಾಡ್ತಾರೆ, ಮತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಮಾಡುದಿಲ್ಲ. ನಮ್ಗೆ ಅದೇ ಒಂದು ಬೇಜಾರು, ಯಾಕೆಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಈ ನಾಯಿ ಬೆಕ್ಕುಗಳಿಗೆ ಏನು ಸೌಲಭ್ಯ ಇಲ್ಲ. ದನ ಮತ್ತೆ ಆಡುಗಳಿಗೆ ಅಂತ ಹೇಳ್ತಾರೆ ಕೇಳಿದ್ರೆ. ನಾನು ಹೇಳುದು, ಮೊದಲನೇದಾಗಿ ನಾಯಿ ಎಲ್ಲರಿಗೆ ಪ್ರಾಬ್ಲಮ್ ಇರುದು. ಎಲ್ಲ ಪ್ರಾಬ್ಲಮ್ ಇರೋ ಈ ನಾಯಿಗಳಿಗೆ ಒಂದು ಏನು ಸೌಲಭ್ಯ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಇಲ್ಲ. ನಿಜವಾಗಿ ನೋಡಿ, ನಾಯಿಗಳ ಸಂಖ್ಯೆಯಿಂದ ಅಲ್ಲ ದೊಡ್ಡ ದೊಡ್ಡ ಗಲಾಟೆ ಆಗುದು, ಎಲ್ಲ ಆಗುದು. ಯಾಕೆ ಇವರು ನಾಯಿಗೆ ಒಂದು ಫ್ರೀಯಾಗಿ ಸ್ಟೆರಿಲೈಸೇಷನ್ ಅದು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಇಡುದಿಲ್ಲ? ನಾನು ಇದೊಂದು ನನ್ನ ಪ್ರಶ್ನೆ ಯಾವಾಗ್ಲೂ. ಯಾಕೆ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ನಲ್ಲಿ ನಾಯಿಗಳಿಗೆ ಒಂದು ಫ್ರೀಯಾಗಿ ಸಂತಾನ ಹರಣ ಚಿಕಿತ್ಸೆ ಮಾಡಿಸಿದ್ರೆ ಇವತ್ತು ಬೀದಿ ನಾಯಿಗಳ ಸಂಖ್ಯೆ ಕೂಡ ಕಡಿಮೆ ಆಗ್ತದೆ, ನಾಯಿಗಳ ಹಾವಳಿ ಕೂಡ ಕಡಿಮೆ ಆಗ್ತದೆ.
0: ಏನದು ರೀಸನ್, ಏನು ಇರದೆ ಇರ್ಲಿಕ್ಕೆ, ಏನಾದ್ರು ಗೊತ್ತಿದೆ?
2: ಗೊತ್ತಿಲ್ಲ, ಅವರಿಗೆ ಏನು ಯಾರು ಹೇಳಲಿಲ್ಲ ಅಂದ್ರೆ, ನಮ್ಗೆ ಏನು ಅಂತದೇನು ಇದು ಬರಲಿಲ್ಲ. ದನಗಳಿಂದ ಲಾಭ ಉಂಟು, ಆಡುಗಳಿಂದ ಲಾಭ ಉಂಟು, ನಾಯಿಗಳಿಂದ ಏನು ಲಾಭ ಇಲ್ವಲ್ಲ. ಅದಕ್ಕೋಸ್ಕರ ನಾಯಿಗಳಿಂದ ಲಾಭ ಇರ್ತಿದ್ರೆ ನಾಯಿಗೆ ಸಹ ಮಾಡ್ತಿದ್ರೆ ಏನ, ಬಹುಶಃ ದನ ಹಾಲು ಕೊಡ್ತದೆ, ಆಡು ಹಾಲು ಕೊಡ್ತದೆ, ಅದಕ್ಕೋಸ್ಕರ ಎಲ್ಲ ಅವರಿಗೆ ಫ್ರೀ ಕೊಡ್ತಾರೆ. ನಾಯಿಗಳಿಂದ ಏನು ಲಾಭ ಇಲ್ಲ ಅಂತ
0: ಅಷ್ಟೇ. ನಮಸ್ಕಾರ.
3: ಜಯಪ್ರಕಾಶ್ ಇಕ್ಕೂರ್ ಮಾತಾಡುದು.
0: ನಮಸ್ತೆ, ಮಾತಾಡಿ ಮಾತಾಡಿ ಸರ್.
3: ಮೇಡಮ್ ನಮಸ್ತೆ. ಮೇಡಮ್
2: ನಮಸ್ತೆ.
3: ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಮೇಡಮ್, ತುಂಬಾ ಕಾಳಜಿಯಿಂದ ಮಾಡ್ತಾ ಇದ್ದೀರಿ.
2: ಥ್ಯಾಂಕ್ ಯು ಸೋ ಮಚ್.
3: ಅದೇ ಮತ್ತೆ ನೀವು ಹೇಳಿದಿರಿ ಮೇಡಮ್, ಈಗ ಸರ್ಕಾರ ಮಾಡ್ತಾ ಇಲ್ಲ ಅಂತ ಹೇಳಿ ಸಂತಾನಹರಣ ಚಿಕಿತ್ಸೆ. ನನ್ಗೆ ಗೊತ್ತಿದ್ದ ಹಾಗೆ ಮಹಾನಗರ ಪಾಲಿಕೆಯಿಂದ ಬೀದಿ ನಾಯಿಯನ್ನು ಇಟ್ಕೊಂಡು ಹೋಗಿ ಸಂತಾನಹರಣ ಚಿಕಿತ್ಸೆ ಮಾಡಿ ಬಾಳ ಎಲ್ಲ ಕಟ್ ಮಾಡಿ ತಂದು ಬಿಡುವುದು, ಅದಲ್ವಾ ಮೇಡಮ್?
2: ಅದು ಬೀದಿ ನಾಯಿಗೆ ಮಾತ್ರ, ಅದು ಸರ್ಕಾರ ಅಲ್ಲ, ಅದು ಕಾರ್ಪೊರೇಷನ್ ಜೊತೆಯಿಂದ ಇವರು ಟೈ ಅಪ್ ಆಗುದು, ಅನಿಮಲ್ ಶೆಲ್ಟರ್ ನವರು. ಅದು ಕೇವಲ ಬೀದಿ ನಾಯಿಗೆ ಮಾತ್ರ ಮಾಡುದು,
3: ಗೊತ್ತಾಯ್ತಾ?
2: ಹೌದು, ಮನೆ ನಾಯಿಗೆ ಅವರು ಖಂಡಿತ ಮಾಡುದಿಲ್ಲ, ಬೀದಿ ನಾಯಿಗೆ ಮಾತ್ರ. ಹೌದು, ಯಾಕಂದ್ರೆ ಬೀದಿಗೆ ತಂದು ಬಿಡುದೇ ಮನೆಯವರಲ್ಲ, ಎಂತ ಮಾಡುದು, ಫ್ರೀ ಮಾಡುದಿಲ್ಲ ಅಂತ ಹೇಳಿ ಎಲ್ಲ ತಂದು ಮನೆಗೆ ರಸ್ತೆಗೆ ಬಿಡ್ತಾ ಇದ್ದಾರೆ.
3: ಸರಿ ಮೇಡಮ್, ಸರಿ ಮೇಡಮ್, ಒಳ್ಳೇದಾಗಲಿ.
2: ಥ್ಯಾಂಕ್ ಯು.
0: ಎಸ್ ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಕೇಳುಗರೆ, ಕರೆಯನ್ನ ಮಾಡಬೇಕಾದ ದೂರವಾಣಿ ಸಂಖ್ಯೆ 6364204949 ಈ ಸಂಖ್ಯೆಗೆ ನೀವು ಕರೆಯನ್ನ ಮಾಡಬಹುದು. ಅನೇಕ ಜನ ವಾಟ್ಸ್ಆ್ಯಪ್ ಮೆಸೇಜ್ಗಳನ್ನೆಲ್ಲ ಮಾಡಿದ್ದಾರೆ, ಅವರ ಒಂದಿಷ್ಟು ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಮೋನಿಕ್ ಅವರು ಹಾಸನದಿಂದ ವಾಟ್ಸಪ್ ಅನ್ನು ಮಾಡಿದ್ದಾರೆ. ಪ್ರಾಣಿ ಪ್ರಿಯರಾದ ಉಷಾ ಸುವರ್ಣ ಮೇಡಮ್, ನಿಮಗೆ ಅಭಿನಂದನೆಗಳು. ನೀವು ಮಾಡುವಂಥ ಕೆಲಸ ಬಹಳ ದೊಡ್ಡದು. ಸಮಾಜಮುಖಿ ಕಾರ್ಯಕ್ರಮಕ್ಕೆ ನೀವು ಬಂದದಕ್ಕೆ ಸಂತೋಷ. ನಾನು ಕೂಡ ಒಂದು ಪ್ರಾಣಿ ಸಾಕಿದ್ದೆ, ನಮ್ಮ ಮನೆಯ ಮಗುವಿನಂತೆ ಅದು ಇತ್ತು, ಆದರೆ ಅದು ನಮ್ಮನ್ನು ಬಿಟ್ಟು ಹೋಯಿತು, ನನಗೆ ತುಂಬಾ ಬೇಸರ ಆಯಿತು ಅಂತ ಹೇಳಿ ಮೋನಿಕಾ ಹಾಸನ್ ಅವರು ಕಳಿಸಿದ್ದಾರೆ. ಎಸ್, ಅದೊಂದು ಪ್ರಾಣಿಗಳ ಜೊತೆಗಿನ ಸಂಬಂಧ ಅಂತ ಕೆಲವೊಮ್ಮೆ ಅಲ್ವಾ, ನಮ್ಮ ಜೊತೆಗೆ ಇದ್ದು ಬಿಟ್ಟು ಹೋದ್ರೆ
2: ಬಹಳ
0: ಬೇಸರ ಆಗುತ್ತೆ. ಮುಂದಿನ ಕಾಲರ್ ಇದ್ದಾರೆ, ಮಾತಾಡಿ ಬಿಡುವ. ನಮಸ್ಕಾರ.
4: ಹಲೋ, ನಮಸ್ತೆ ಸರ್, ನಾನು ಇಲ್ಲಿ
0: ಕೊಟ್ಟಾರದಿಂದ.
4: ಮೇಡಮ್ ನಮಸ್ತೆ.
2: ನಮಸ್ತೆ.
4: ನಾವು ಕಾರ್ಯಕ್ರಮ ಕೇಳ್ತಾ ಇದ್ದೆ, ಒಳ್ಳೆ ಒಂದು ಕಾರ್ಯಕ್ರಮ. ನೀವು ಇಲ್ಲಿ ದಾರಿ ಬದಿಯಲ್ಲಿ ನಾಯಿಗಳೆಲ್ಲ ಹೋಗುವಾಗ ವಾಸನೆ ಬರ್ತಾ ತೊಳೆಯುವುದವರು ಇರುವುದು ಅಂತರಲ್ಲಿ, ನೀವು ಇಷ್ಟೆಲ್ಲ ಒಂದು ಒಳ್ಳೆಯ ಒಂದು ಕೆಲಸ ಮಾಡ್ತಾ ಇದ್ದೀರಿ, ತುಂಬಾ ಖುಷಿ ಆಗ್ತದೆ ಕೇಳಲಿಕ್ಕೆ, ನೋಡಲಿಕ್ಕೆಲ್ಲ. ಇದು ಮತ್ತೊಂದು ಈ ಎಂತ ಬೇಕಾದ್ರೂ ಮಾಡ್ತಾರೆ. ಸೈಡಿನಲ್ಲಿ ಎಲ್ಲ ಮನೆಯ ಇನ್ನೊಂದು ಮನೆಗೆಲ್ಲ ಉಪದ್ರ ಆಗ್ಬಾರ್ದು ಅಂತ ನಾನು
2: ಹೇಳುದು.
4: ತುಂಬಾ ಎಲ್ಲ ಹಾಗೆ ಆಗ್ತಾ ಉಂಟು ಇಲ್ಲಿ ಎಲ್ಲ. ಸಾಕು ಒಂದು ನಾಯಿ ಸಾಕುವಾಗಲೇ ಕಷ್ಟ, ಅದು ಇಷ್ಟು ನಾಯಿ ಎಲ್ಲ ಸಾಕುವಾಗ ಅದನ್ನು ಸ್ವಲ್ಪ ನೋಡ್ಬೇಕು ಯಾರ ಹತ್ರ. ಮತ್ತೆ ಚೀಕ್ ಹೇಳ್ಬಾರ್ದಲ್ಲ ಇಷ್ಟು ಒಳ್ಳೆ ಕೆಲಸ ಮಾಡಿ. ಹೇಳಿದ್ರು ಸಾಕು, ಎಂತ ಇಲ್ಲಿ ಕೂತ್ಕೊಳ್ಳಿಕ್ ಆಗುದಿಲ್ಲ ವಾಸನೆ ಅವರ ಇದರಲ್ಲಿ ನಮ್ಗೆ ಉಪದ್ರ. ನಿಜವಾಗಿ ನೀವು ಕೆಲಸ ಮಾಡೋ ದೇವರ ಕೆಲಸ ಅದು, ಒಳ್ಳೆ ಕೆಲಸ. ಹಾಗೆ ಅದನ್ನು ಸ್ವಲ್ಪ ಇಲ್ಲಿ ಅಂದ್ರೆ ಇಲ್ಲಿ ಆಗಿದೆ, ನಾವೆಲ್ಲ ಕಷ್ಟ ಪಟ್ಟಿದ್ದೇವೆ ಅದರಲ್ಲಿ, ಅದಕ್ಕೆ.
2: ಹೌದು, ನೀವು ಹೇಳುದು ಕರೆಕ್ಟ್, ಅದು ಸತ್ಯದ ಮಾತು. ಯಾಕಂದ್ರೆ ನಾವು ಪ್ರಾಣಿಯನ್ನು ಸಾಕಿದ ಮೇಲೆ ಸ್ವಚ್ಛತೆಯನ್ನು ಕಾಪಾಡಬೇಕು, ಇನ್ನು ನಾವು ಅಕ್ಕಪಕ್ಕದವರಿಗೆ ತೊಂದರೆ ಆಗದಾಗೆ ನೋಡ್ಕೊಳ್ಬೇಕು. ನಾವು ನಮ್ಗೆ ಸಾಕ್ಲಿಕ್ಕೆ ಟೈಮ್ ಇದ್ರೆ ಅದನ್ನು ನೋಡುವ ಕೆಪಾಸಿಟಿ ಇದ್ರೆ ಮಾತ್ರ ತರಬೇಕು. ಸುಮ್ನೆ ನಾವು ಸಿಕ್ಕ ಸಿಕ್ಕ ನಾಯಿ ಬೇಕಂತಂದು ಮನೆಯಲ್ಲ ರಾಶಿ ಹಾಕಿ ಅಕ್ಕಪಕ್ಕದವರಿಗೆ ವಾಸನೆ ಬರುವ ಹಾಗೆ. ಫಾರ್ ಎಕ್ಸಾಂಪಲ್, ನನ್ನ ಮನೆಗೆ ನಾನು ನನ್ನನ್ನು ಹೊಗಳುದು ಅಂತಲ್ಲ, ಎಷ್ಟು ಜನರು ನನ್ನ ಮನೆಗೆ ವಿಸಿಟ್ ಮಾಡಿದಾಗ ಹೇಳುದು ಒಂದೇ ಮಾತು, ಮೇಡಮ್ ನಾವು ಇಷ್ಟು ಕಡೆ ಹೋದಾಗ್ಲೂ ನಿಮ್ಮ ಅಷ್ಟು ನೀಟ್ ಶೆಲ್ಟರ್ ಎಲ್ಲಿ ಸಹ ನಾವು ನೋಡ್ಲಿಲ್ಲ ಅಂತ. ಯಾಕೆಂದ್ರೆ ನಾನು ಆಗಾಗ ಫಿನೈಲ್ ಹಾಕಿ ತೊಳೆಯುವುದು, ಕ್ಲೀನ್ ಇರ್ತೇನೆ, ಒಂದು ಎಂಟರ್ ಆಗುವಾಗ ಸ್ಮೆಲ್ ಅಂತ ಇಲ್ಲ. ಮತ್ತೆ ಶಬ್ದ ಅವರನ್ನೊಮ್ಮೆ ಬಿಡುವಾಗ ಬೌ ಬೌ ಮಾಡ್ತಾರೆ, ನಂತರ ಯಾರು ಮಲಗುವ ಸಮಯದಲ್ಲಿ ನಿಶಬ್ದ. ಯಾಕೆಂದ್ರೆ ನಾವು ಅಕ್ಕಪಕ್ಕದವರಿಗೆ ತೊಂದರೆ ಕೊಡಬಾರ್ದು, ನಮ್ಮ ನಿದ್ದೆ ಸಹ ಹಾಳಾಗ್ತದೆ ಅದರಿಂದ. ಅದು ನಾವು ಹೇಗೆ ಅಂತ ಅದನ್ನು ಮೊದಲು ನಾವು
0: ನೋಡ್ಬೇಕು. ನಮಸ್ಕಾರ, ನಮಸ್ತೆ, ಹೇಳಿ ಯಾರು? ನಮಸ್ತೆ, ನಮಸ್ತೆ, ಹೇಳಿ ಹೇಳಿ ಹೇಳಿ.
2: ನಮಸ್ತೆ ಮೇಡಮ್, ನಿಮ್ಗೂ.
5: ನಾನು ಕಾರ್ಯಕ್ರಮ ಕೇಳ್ತಾ ಇದ್ದೇನೆ.
2: ಒಳ್ಳೆದಾಯ್ತು,
5: ನಿಮ್ಗೆ ಧನ್ಯವಾದಗಳು ಮೇಡಮ್. ನಾನು ಕೂಡ ಒಂದು ಪ್ರಾಣಿ ಪ್ರಿಯನೇ, ಅಂದ್ರೆ ನನಗೂ ಹಾಗೆ ತುಂಬಾ ಇಷ್ಟ. ಸಾಕು ಪ್ರಾಣಿಗಳು ಅಥವಾ ಮಾರ್ಗದಲ್ಲಿ ದಾರಿಯಲ್ಲೆಲ್ಲ ಬಿಡ್ತಾರಲ್ಲ ಮೇಡಮ್, ಎಷ್ಟು ಬೇಸರ ಆಗ್ತದೆ ಅಂದ್ರೆ. ನಾನು ಕೆಲವೊಮ್ಮೆ ವೈದ್ಯರನ್ನು ಕರೆದು ಅದಕ್ಕೆ ಚಿಕಿತ್ಸೆ ಮಾಡಿದ್ದು ಕೂಡ ಉಂಟು ಮೇಡಮ್. ನಾನು ನಮ್ಮ ಏರಿಯಾದಲ್ಲೆಲ್ಲ ಮತ್ತೆ ಏನಂದ್ರೆ ಇನ್ನೊಂದು ನಾನು ಹೇಳ್ತೇನೆ ಮೇಡಮ್. ಇವಾಗ ನೋಡಿ ಕೆಲವರು ಏನ್ ಮಾಡ್ತಾರೆ ಗೊತ್ತುಂಟ, ಗೊತ್ತಿದ್ದು ಗೊತ್ತಿದ್ದು ಪಕ್ಕದ ಮನೆಯವರ ನಾಯಿಗೆ ವಿಷ ಇಟ್ಟು ಬಿಡುದು. ಅದಕ್ಕೆ ನೀವೇನ್ ಹೇಳ್ತೀರಿ ಮೇಡಮ್? ಮತ್ತೊಂದು ಏನಂದ್ರೆ,
2: ಅದು ಅವರವರ ಕರ್ಮ ಅಂತ ಹೇಳ್ಬೇಕು. ಯಾಕಂದ್ರೆ ಇವತ್ತು ಅವರು ಮಾಡಿದ ಏನ್ ಕರ್ಮ ಮಾಡ್ತಾರೆ ಅದು ಅವರಿಗೆ ಮುಂದೊಂದು ದಿನ ಅದೇ ರಿಟರ್ನ್ ಸಿಗ್ತದೆ. ಅದಕ್ಕೆ ಉತ್ತರವೇ ಅದು, ಬೇರೆ ಏನ್ ಹೇಳಲಿಕ್ಕೆ ಆಗುದಿಲ್ಲ. ದೇವರ್ ನೋಡ್ತಾನಲ್ಲ, ಮೂಕ ಪ್ರಾಣಿಗೆ ಕೊಡುವಂತದ್ದು ಅಷ್ಟೇ. ಹೌದೌದು, ಅದು ಅವರವರ ಕರ್ಮ.
5: ಮತ್ತೆ ಇವಾಗ ನೋಡಿ ಮೇಡಮ್, ಈಗ ದಾರಿಯಲ್ಲಿ ನಮ್ಮ ಕಾರ್ಕಳ ಏರಿಯಾದಲ್ಲಿ ನಾಯಿಗಳು, ಎಷ್ಟು ನಾಯಿಗಳು ಇದ್ದಾವೆ ಅಂದ್ರೆ ಸುಮಾರು ನಾಯಿಗಳನ್ನು. ಅಲ್ಲ ಮೇಡಮ್, ಅವರಿಗೆ ಒಂದು ಯಾರಿಗೆ ಆಗ್ಲಿ ಯಾರು ಮನೆಯಲ್ಲಿ ಸಾಕ್ತಾರೆ ನೋಡಿ, ಅವರಿಗೊಂದು ಅರ್ಥ ಆಗುದಿಲ್ವಾ? ಈಗ ಎಲ್ಲರಿಗೂ ಆಯಾಯ ಮನುಷ್ಯರಿಗಾದ್ರೆ ನೋಡಿ, ನಾವಾದ್ರೆ ನಮ್ಮ ಮಕ್ಕಳನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೇವೆ, ಅದೇ ತರ ನೋಡಿಕೊಳ್ತಾರ? ತರುವಾಗ ಎಷ್ಟು ಚೆನ್ನಾಗಿ ತರ್ತಾರೆ. ಒಂದು ಹೆಣ್ಣು ನಾಯಿ ಇರ್ಬೋದು, ಅದು ಒಂದು ನಾಲ್ಕು ಆರು ಮರಿ ಇಡ್ತದಂತಾದ್ರೆ ಒಂದು ಕಣ್ಣು ಬಿಟ್ಟು ಬಿಟ್ಟಿತಂತ ಹೇಳುವಾಗ ಅಲ್ಲಿ ಮಾರ್ಗದಲ್ಲಿ ಹೋಗಿ ಬಿಸಾಡ್ತಾರೆ. ಅವರಿಗೆ
2: ಅವರಿಗೆ ಶಾಪವೇ ಅದು. ಅವರಿಗೆ ಕರ್ಮ ಬೇರೆ ರೀತಿಯಲ್ಲಿ ಸಿಗ್ತದೆ, ಒಳ್ಳೇದು ಮಾಡಿದ್ರೆ ಒಳ್ಳೇದು ಸಿಗ್ತದೆ, ಕೆಟ್ಟದ್ ಮಾಡಿದ್ರೆ ಕೆಟ್ಟದ್ ಇನ್ನೊಂದು ರೂಪದಲ್ಲಿ ಕೊಡ್ತಾನೆ ದೇವರ. ಅಷ್ಟಕ್ಕೆ ಬಿಟ್ಟು ಬಿಡಿ, ಬೇರೆ ಏನು ಹೇಳಲಿಕ್ಕೆ ಆಗುದಿಲ್ಲ.
5: ಮತ್ತೆ ಮೇಡಮ್, ಇದಕ್ಕೆ ನೀವೀಗ ಒಂದು ಹೇಳಿದ್ರಲ್ಲ, ಈಗ ಸರ್ಕಾರದ ವತಿಯಿಂದ ಇದಕ್ಕೆ ಸಾಕು ನಾಯಿಗಳಿಗೆ ಎಂತ
2: ಇಲ್ಲ,
5: ಇದಕ್ಕೆ ಒಂದು ನಾವೆಲ್ಲ ಒಟ್ಟು ಸೇರಿ ಅಂದ್ರೆ ನಿಮ್ಮ ಜೊತೆಗೆ ಸೇರಿ, ಈಗ ಅದೆಷ್ಟು ಜನರು ಈಗ ಇದ್ದಾರೆ ನಿಮ್ಮ ಕಾರ್ಯಕ್ರಮ, ಅದಕ್ಕೆ ನಾನು ಕೂಡ ರೆಡಿ ಇದ್ದೇನೆ ಮೇಡಮ್. ಎಲ್ಲಾದ್ರೂ ಏನಾದ್ರೂ ಪತ್ರ ಬರೆದು ನಾವು ಸರ್ಕಾರಕ್ಕೆ ತಿಳಿಸೋದಾದ್ರೆ, ನಿಮ್ಮ ಮಾಡುದಾದ್ರೆ ಐ ಆಮ್ ರೆಡಿ ಮ್ಯಾಮ್.
2: ನಾವು ಅದೇ ಇಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಹತ್ರ ಪ್ರತಿ ಬಾರಿ ಹೇಳುದು, ಅದಕ್ಕೆ ಹೇಳ್ತಾರೆ ಮುಂದಿನ ದಿನಗಳಲ್ಲಿ ಆಗ್ತದೆ, ಮುಂದಿನ ದಿನಗಳಲ್ಲಿ ಆಗ್ತದೆ ಅಂತ ಅದನ್ನೇ ಹೇಳ್ತಾ ಇದ್ದಾರೆ. ಯಾವ ದಿನ ಅದು ಯಾವಾಗ ಬರ್ತದ ದೇವರಿಗೆ ಗೊತ್ತು, ಆದಷ್ಟು ಬೇಗ ಬರ್ಲಿ ಅದೊಂದು ಅಂತ.
5: ಹೌದು ಮೇಡಮ್,
0: ಇಂತ ಅನೇಕ ಕಾಳಜಿ ಇರುವಂತ ವ್ಯಕ್ತಿತ್ವಗಳು ಕೂಡ ತುಂಬಾ ಸುತ್ತಮುತ್ತ ಇದೆ ಅಲ್ವಾ? ಅಂತವರ ಭೇಟಿ ಕೂಡ ನಿಮ್ಗೆ ತುಂಬಾ ಆಗಿರಬಹುದು.
2: ನಿಮ್ಗೆ ನಮಗೆ ಜಾಸ್ತಿ ಕನೆಕ್ಷನ್ ಇರೋದೇ ಈ ತರವೇ, ನಮ್ಗೆ ಫ್ರೆಂಡ್ಶಿಪ್ ಆಗುದು. ಒಬ್ಬೊಬ್ಬರಿಗೆ ಲಿಂಕ್, ನಾನು ಎಲ್ಲಿ ಅದು ಊಟಕ್ಕೆ ಹಾಕ್ಲಿಕ್ಕೆ ಹೋಗುವಾಗ ಅಲ್ಲಿ ಬೇರೆ ಯಾರೋ ಒಬ್ರು ಹಾಕ್ತಾ ಇರ್ತಾರೆ, ಅವಾಗ ನಾವು ಅವರನ್ನು ಪರಿಚಯ ಮಾಡ್ತೇವೆ, ಮತ್ತೆ ಅವರದ್ದು ಕಾಂಟ್ಯಾಕ್ಟ್ ನಂಬರ್ ತಗೊಳ್ತೇವೆ. ಏನಾದ್ರೂ ಅವರಿಗೆ ನಾನು ರೆಸ್ಕ್ಯೂರ್ ಅಂತ ಗೊತ್ತು, ಅವರಿಗೆ ಏನು ಅನಾರೋಗ್ಯದ ಇದಕ್ಕೆ ಟ್ರೀಟ್ಮೆಂಟ್ ಬಗ್ಗೆ ಗೊತ್ತಿಲ್ಲ, ಹಾಗೆ ನನಗೆ ಗೊತ್ತಿಲ್ಲದ ಅವರಿಗೆ ಗೊತ್ತಿರ್ತದೆ. ಆ ರೀತಿ ನಾವು ಸಂಬಂಧ ಬೆಳೆಸಿಕೊಂಡು ಹೋಗ್ತೇವೆ. ಎಲ್ಲೆಲ್ಲೋ ದೂರ ದೂರ ಹೋಗ್ತೇವೆ ಅಲ್ಲೆಲ್ಲಿ ನಮ್ಮದು ಲಿಂಕ್ ಅದು ಜಾಸ್ತಿ
0: ಇರುತ್ತೆ ಅಂತ. ಮುಂದಿನ ಕಾಲರ್ ಇದ್ದಾರೆ, ನಮಸ್ಕಾರ.
6: ಹಲೋ, ನಮಸ್ತೆ.
0: ನಮಸ್ತೆ, ಹೇಳಿ. ಮಾತಾಡಿ ರತ್ನ ಶೆಟ್ಟಿ ಅವರೇ.
6: ಮೇಡಮ್ ನಮಸ್ತೆ.
2: ನಮಸ್ತೆ.
6: ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ, ಮಾತು ಕೇಳಿದಾಗ ತುಂಬಾ ಖುಷಿ ಆಗ್ತದೆ. ಯಾರಾದ್ರೂ ನೋಡಿ ಅದು ನಾವು ಬೇಕಂತ ಹೇಳಿದ್ರೆ ಸ್ವಲ್ಪ ಅಸಹ್ಯ ಪಡುದು ಜಾಸ್ತಿ. ನಮ್ಮ ಅಕ್ಕನ ಮನೆಯಲ್ಲಿ ಉಂಟು ನಾಯಿ, ಅದು ಒಳಗ್ದೇ ಅವಳಿಗೆ ಅದಕ್ಕೆ ಬೇಕಾದ್ರೆಲ್ಲ ತಂದ ಹಾಕಿ ನೋಡುದೆಲ್ಲ. ಮತ್ತೆ ಇಲ್ಲಿ ತಮ್ಮನ ಮನೆಯಲ್ಲಿ ಬೆಕ್ಕು ಉಂಟು, ಬೆಕ್ಕು ಅಂದ್ರೆ ಮೊನ್ನೆ ಒಂದು ಬೆಕ್ಕು ಸತ್ತು ಉಂಟು. ಆ ತಮ್ಮನ ಮಗಳದ್ದು ಬೊಬ್ಬೆನೆ ಬೊಬ್ಬೆ, ಅವಳಿಗೆ ಈಗ ಯೂನಿವರ್ಸ್ ಡಾಕ್ಟರ್
2: ಆಗ್ಬೇಕಂತೆ.
6: ಸರಿ ಮಾಡಿ
0: ಕೆಳಗರೆ ಕೊನೆಯ ಒಂದು 5-10 ನಿಮಿಷಗಳು ಬಾಕಿ ಇದೆ. ಯಾರಿಗಾದ್ರೂ ಕಾಲ್ ಅನ್ನು ಮಾಡ್ಲಿಕ್ಕೆ ಇದ್ರೆ ಖಂಡಿತವಾಗಿ ಕಾಲ್ ಅನ್ನು ಮಾಡಬಹುದು. ಕಾಲ್ ಮಾಡಬೇಕಾದ ದೂರವಾಣಿ ಸಂಖ್ಯೆ 6364-9499 ಈ ಸಂಖ್ಯೆ ಕರೆಯನ್ನು ಮಾಡಬಹುದು ಅನ್ನೋದನ್ನು ಕೂಡ ಹೇಳ್ತಾ, ಇನ್ನು ನೀವು ಹೇಳಿದ್ರೆ ಈ ಒಂದು ರೆಸ್ಕ್ಯೂ ಎಲ್ಲ ಮಾಡುವಾಗ ನಿಮ್ಗೆ ಎದುರಾಗುವಂತ ಸವಾಲುಗಳು ಏನು ಅಂತ, ಬಹಳ ಪ್ರಮುಖವಾಗಿ ಸವಾಲುಗಳು ಅಂತ ಏನಾದ್ರೂ ಇದೆಯಾ?
2: ತುಂಬಾ ಸವಾಲುಗಳು. ಈಗ ಒಂದು ನಾಯಿ ರೆಸ್ಕ್ಯೂ ಮಾಡ್ಬೇಕಾದ್ರೆ ನಾನು ತುಂಬಾ ಆಲೋಚನೆ ಮಾಡ್ತೇನೆ. ಈಗ ನಾನು ತರ್ತೇನೆ, ತಂದ ಮೇಲೆ ನಾನು ಇದನ್ನು ನನ್ಗೆ ಒಂದು ಚಾಲೆಂಜ್ ಆಗಿ ತಗೊಳ್ಳುದು. ನಾನು ಯಾವಾಗ್ಲೂ ಒಂದು ಪ್ರಾಣಿ ಅಂತರುವಾಗ ಇದನ್ನು ನಾನು ಸರಿ ಮಾಡಲೇಬೇಕು, ನಾನು ಜನರಿಗೆ ಇದನ್ನು ನಾನು ಸರಿ ಮಾಡಿ ತೋರಿಸ್ಬೇಕು. ಜನರು ನಮ್ಮಿಂದ ಒಂದು ಕಲಿಬೇಕಾದ್ರೆ ಇಂಥದನ್ನು ಕಲಿಯಲಿ. ನಾವು ಇವತ್ತು ಏನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುದು, ಜನರು ನಮ್ಮನ್ನು ನೋಡಿ ಕಲಿಬೇಕು, ಒಂದು ಜೀವವನ್ನು ಉಳಿಸ್ಬೇಕು. ಅದು ಹೇಗೆ ಅಂದ್ರೆ ನಮ್ಮಂಥವರನ್ನು ನೋಡಿ ಕಲಿಯಲಿ. ನಾನೀಗ ತರ್ತೇನೆ, ತಂದು ನಾನು ಒಮ್ಮೆ ನೋಡುವಾಗ ನನಗೆ ಸ್ವಲ್ಪ ಇದಾಗ್ತದೆ, ಅಯ್ಯೋ ಇದು ಸರಿಯಾಗ್ಬೋದಾ ನಾನು ತರುದು. ಮನೆಯಲ್ಲಿ ಗಂಡ ಬೈಯುದು, ಎಷ್ಟು ನಾಯಿ ತಂದು ತಂದು ಹಾಕ್ತಿ, ಮನೆ ಕೆಲಸ ಮಾಡೋದಿಲ್ಲ, ಇದೆಲ್ಲ ನಾವು ಕೇಳಲೇಬೇಕಲ್ಲ. ಮತ್ತೆ ಹಣದು ಈಚೆಯಿಂದ ಇದು ಈಗ ಇಷ್ಟು ಖರ್ಚಿಗೆ ಇಲ್ಲ, ನಾನು ಎಂತ ಮಾಡುದು. ಮತ್ತೆ ನಾನೊಮ್ಮೆ ಮನಸ್ಸು ಗಟ್ಟಿ ಮಾಡ್ತೇನೆ, ದೇವರಿದ್ದಾನೆ, ನನಗೆ ದೇವರ ಮೇಲೆ ಒಳ್ಳೆ ಭರವಸೆ ಉಂಟು. ಯಾಕಂದ್ರೆ ಇವತ್ತು ನಾನು ಏನು ಕೆಲಸ ಮಾಡ್ತೇನೆ ಅದೊಂದು ದೇವರ ಸೇವೆ ಅಂತಲೇ ನಾನು ಸ್ವೀಕರಿಸ್ತೇನೆ. ಆಗಿರುವಾಗ ದೇವರು ನನ್ನ ಕೈ ಬಿಡಲಿಲ್ಲ. ಆ ಪ್ರಾಣಿ ಕೂಡ ಪಾಪ ಮನೆಗೆ ಬಂದ ಮೇಲೆ ಅದು ಎಷ್ಟು ಚೆನ್ನಾಗಿ ಒಂದು ರಿಕವರ್ ಆಗ್ತದೆ ನೋಡಿ, ಅದು ನೋಡುವಾಗ ನನಗೆ ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ಇದೆಲ್ಲ ಒಂದು ಚಾಲೆಂಜೇ ನೋಡಿ. ನಾವು ಅದನ್ನು ತರುವುದು ಸುಮ್ಮನೆ ಒಂದು ಕಾಟಾಚಾರಕ್ಕೆ ತಂದು ಮೂಲೆಗೆ ಹಾಕುದು, ಓ ನಾನು ರೆಸ್ಕ್ಯೂ ಮಾಡಿದೆ, ಆ ರೀತಿ ಅಲ್ಲ. ತಂದ ಮೇಲೆ ಅದನ್ನು ಒಂದು ಇಂಪ್ರೂವ್ಮೆಂಟ್, ಅದನ್ನು ಸರಿ ಮಾಡಲಿಕ್ಕೆ ನಾನು ತುಂಬಾ ಶ್ರಮ ಪಡ್ತೇನೆ. ನನಗೆ ದಿನನಿತ್ಯ ಈ ಕೆಲವು ಬ್ಲೀಡಿಂಗ್ ಆಗುದು, ಅದರದ್ದು ಸ್ಮೆಲ್ ತಗೊಳ್ಳುದು, ಆ ಯೂರಿನ್ ಕೆಲವು ಮೋಷನ್ ಅಷ್ಟು ಸ್ಮೆಲ್ ಆದ್ರೆ ಸಹ ನಾನು ಅದರ ಹತ್ರ ಅದನ್ನೆಲ್ಲ ಸಹಿಸಿಕೊಂಡು ಅದರ ಹತ್ರ ಕೂತ್ಕೊಳ್ಳುದು, ಮೆಡಿಸಿನ್ ಹಚ್ಚುದು, ಅದರ ಜೊತೆ ಸಂಬಂಧ ಪ್ರೀತಿಯನ್ನು ಬೆಳೆಸುದು, ಇದು ಬಹಳ ಕಷ್ಟ. ಇದು ಏನು ಸಣ್ಣ ವಿಷಯ ಅಲ್ಲ. ಯಾವುದೇ ಅಪರಿಚಿತ ನಾಯಿಯನ್ನು ನಾನು ತರುದು ಮನೆಗೆ, ಅದಕ್ಕೆ ರೇಬಿಸ್ ಕೊಟ್ಟಿದ ಇಲ್ವಾ ಅದು ಕಚ್ಚಿತ ನಾಯಿಯ, ಯಾವ ನಾಯಿ ನನಗೆ ಗೊತ್ತಿರುವುದು. ನಾನು ಅಯ್ಯೋ ಪಾಪ ಹೋಗಿ ಆ ಸ್ಥಿತಿಯಲ್ಲಿ ಇದನ್ನು ತಕೊಂಡು ಬರ್ತೇನೆ. ಇಷ್ಟರವರೆಗೆ ಮನೆಯಲ್ಲಿದ್ದ ನಾಯಿ ನನಗೆ ಹೀಗೆ ತಂದದು ಕಚ್ಚಲಿಲ್ಲ. ಮತ್ತೆ ಒಂದು ನಾಯಿ ನಂಗೆ ಯಾವರವರು ನಾಯಿ ನಾಯಿ ಕಚ್ಚಾಡುವಾಗ ನಂಗೆ ಕಚ್ಚಿದೆ, ಆದ್ರೆ ಬೀದಿ ನಾಯಿ ಒಮ್ಮೆ ನಂಗೆ ಕಚ್ಚಿದೆ. ಹಾಗೆ ಇತ್ತೀಚೆಗೆ ನಂಗೆ ಸ್ವಲ್ಪ ಭಯ, ಆದ್ರೆ ಸಹ ಭಯ ಅಂತ ನಾವು ಬಿಟ್ಟು ಬರ್ಲಿಕ್ಕೆ ಆಗುದಿಲ್ಲ.
0: ಈಗ ಒಂದು ರಿಕವರ್ ಆದ್ಮೇಲೆ ಅದು ನಿಮ್ಮ ಮನೆಯಲ್ಲಿ ಇರ್ತದೆ, ಮತ್ತೆ
2: ರಿಕವರ್ ಆಗಿ ಕೈಕಾಲ್ ಸರಿಯಾಗಿ ಓಡಾಡ್ತದೆ ಎಲ್ಲ ಅಂತಾದ್ರೆ ನಾನು ಅದನ್ನು ಒಂದು ಒಳ್ಳೆಯ ಮನೆಗೆ ಹುಡುಕಿ ಕೊಡ್ತೇನೆ. ನಾನು ಕೈಕಾಲ್ ಸರಿಯಾದ ನಾಯಿಗಳನ್ನು ಮನೆಯಲ್ಲಿ ಇಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ಯಾಕೆಂದ್ರೆ ಒಂದನೇದಾಗಿ ಅದು ಸ್ವತಂತ್ರವಾಗಿ ಬದುಕುತ್ತಿದ್ದ ಒಂದು ಪ್ರಾಣಿಯನ್ನು ನಾವು ತರ್ತೇವೆ ನೋಡಿ. ಅದು ಆಕ್ಸಿಡೆಂಟ್ ಆಗಿತ್ತು, ಏನೋ ಆಗಿತ್ತು, ಆ ಸಮಯದಲ್ಲಿ ನಮ್ಮ ಅವಶ್ಯಕತೆ ಅದಕ್ಕೆ ಉಂಟು, ತರ್ತೇನೆ, ಬೇಕಿದ್ದ ಚಿಕಿತ್ಸೆ ಕೊಡ್ತೇನೆ. ತದ ನಂತರ ಅದು ಕಂಪ್ಲೀಟ್ಲಿ ರಿಕವರ್ ಆದ್ಮೇಲೆ ನಾನು ಯಾಕೆ ಇಟ್ಕೊಳ್ಬೇಕು, ಅದು ಅದರ ಜಾಗದಲ್ಲೇ ಬಿಡಬೇಕು. ಯಾವಾಗ ಅದಕ್ಕೆ ನ್ಯೂಟರ್ ಮಾಡಿ ಬಿಡ್ಬೇಕು, ಅದು ಗಂಡಾಗ್ಲಿ ಹೆಣ್ಣಾಗ್ಲಿ, ಅದು ಸಂತಾನ ಹರಣ ಚಿಕಿತ್ಸೆ ಮಾಡಿಸಿ ಅಲ್ಲಿ ಬಿಡುದು. ಯಾಕೆ ಅಂತ ಹೇಳಿದೆ, ಒಂದನೇದಾಗಿ ಅದಕ್ಕೆ ಆಹಾರ ಹಾಕುವವರು ಇರ್ತಾರೆ, ಪ್ರೀತಿ ತೋರಿಸುವವರು ಇರ್ತಾರೆ, ಮತ್ತೆ ಅದರದು ಅಂತ ಫ್ರೆಂಡ್ಸ್ಗಳು ಕೂಡ ಇರ್ತಾರಲ್ಲ, ಅದ್ರ ತಾಯಿಯ ತಮ್ಮ ಆತರ ಅವರಿಗೆ ಸಹ ಫ್ಯಾಮಿಲಿ ಇರ್ತದೆ ನೋಡಿ. ಅದು ಅಲ್ಲಿ ಹ್ಯಾಪಿ ಇರ್ತದೆ. ನಾವು ಯಾಕೆ ಹ್ಯಾಪಿ ಇದ್ದ ನಾಯಿಯನ್ನು ತಂದು ಪಂಜರದಲ್ಲಿ ಹಾಕುದು, ಕೂಡಿ ಹಾಕಿ ಅವುಗಳ ಸ್ವತಂತ್ರವನ್ನು ನಾವು ಕಿತ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ಕೈಕಾಲ್ ಬಿದ್ದೋದ್ರೆ ಮಾತ್ರ ನಾನು ಇಟ್ಕೊಳ್ತೇನೆ.
0: ಜಗದೀಶ್ ಕುಡ್ಲಾ ಅಂತ ಒಂದು ವಾಟ್ಸ್ಆಪ್ ಅಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಮನೆಯಲ್ಲಿ ಕಟ್ಟಿ ಹಾಕಿ ಸಾಕುವ ಗಂಡು ನಾಯಿಗೆ ಸಂತಾನ ಹರಣ ಶಸ್ತ್ರಚಿಕಿತ್ಸೆ ಮಾಡಿಸಬೇಕಾ? ಮಾಡಿಸಿದ್ರೆ ನಾಯಿಗೆ ಮುಂದಿನ ದಿನಗಳಲ್ಲಿ ಬೇರೆ ಏನಾದರೂ ದೈಹಿಕ ಸಮಸ್ಯೆ ಬರಬಹುದೇ? ಎಲ್ಲಿ ಮಾಡುತ್ತಾರೆ? ಅಂದಾಜು ಖರ್ಚು ಎಷ್ಟಾಗಬಹುದು ಅಂತ ಅವರ ಪ್ರಶ್ನೆ.
2: ಖಂಡಿತ ಮಾಡ್ಬೇಕು. ಈಗ ಕಟ್ಟಿ ಹಾಕಿದ್ರು ಮಾಡಬೇಕು, ಕಟ್ಟಿ ಹಾಕದಿದ್ರು ಮಾಡ್ಬೇಕು. ಯಾಕಂದ್ರೆ ಆ ಒಂದು ಸಮಯದಲ್ಲಿ ಆ ನಾಯಿಗಳ ವರ್ತನೆ ಒಂಥರ ಬೇರೆ ಇರ್ತದೆ. ಊಟ ಮಾಡೋದಿಲ್ಲ, ಅಗ್ರೆಸಿವ್ ಆಗುದು. ಯಾಕಂದ್ರೆ ಅದಕ್ಕೆ ಜೋಡಿಗೆ ಹೋಗ್ಬೇಕು, ಇವರು ಕಟ್ಟಿ ಹಾಕಿದ್ದಾರೆ ಬಿಡ್ತಾ ಇಲ್ಲ, ಅದು ನಮ್ಮ ಜೊತೆ ಒಂಥರ ವಿಚಿತ್ರ ವರ್ತಿಸ್ತದೆ. ಆ ಸಮಯದಲ್ಲಿ ನೀವು ಮಾಡಿಸಿದ್ರೆ ಒಳ್ಳೇದು. ದೈಹಿಕ ಇದರಲ್ಲಿ ಏನು ಡಿಫರೆನ್ಸ್ ಇಲ್ಲ, ಏನು ಸಮಸ್ಯೆ ಇಲ್ಲ. ಯಾಕಂದ್ರೆ ನನ್ನ ಮನೆಯಲ್ಲಿ ಆಲ್ರೆಡಿ ಉಂಟು, ಅದು ಆಕ್ಟಿವ್ ಇರ್ತದೆ. ನಾ ಮನುಷ್ಯರು ಬರುವಾಗ ಬೊಗಳ್ತದೆ, ಆಟ ಆಡ್ತದೆ ಎಲ್ಲವು. ಮಂಗಳೂರಿನಲ್ಲಿ ಸುಮಾರು ಉಂಟು, ಅದರ ನನ್ನ ಪ್ರಕಾರ ಒಂದು 2,000 ಎಲ್ಲ ಚಾರ್ಜ್ ಮಾಡ್ತಾರೆ ಗಂಡಿಗೆ. ಹೆಣ್ಣಿಗೆ ಜಾಸ್ತಿ ಮಾಡ್ತಾರೆ. ಗಂಡಿಗೆ ಮಾಡೋದಂದ್ರೆ ಅದರದ್ದು ಬೀಜ ತೆಗೆಯುದು, ಅದು ಅಷ್ಟೇನು ನೋವಾಗುದಿಲ್ಲ. ಮಾತ್ರ ಅವರು ಕಟ್ಟಿ ಹಾಕಿದ ನಾಯಿ ಅಂತ ಹಾಕಿದ್ರು, ನನಗೆ ಯಾವಾಗ್ಲೂ ಕಟ್ಟಿ ಹಾಕುದು ನನಗೆ ಇಷ್ಟ ಆಗುದಿಲ್ಲ. ದಯವಿಟ್ಟು ಅವರಿಗೆ ಒಂದು ನಾನು ಹೇಳುದು ಏನಂದ್ರೆ, ದಯವಿಟ್ಟು 24 ಗಂಟೆ ಯಾವುದೇ ಪ್ರಾಣಿಯನ್ನು ಕಟ್ಟಿ ಹಾಕಬೇಡಿ. ಸ್ವಲ್ಪ ಅದನ್ನು ಫ್ರೀಡಮ್ ಕೊಡಿ. ಯಾಕೆಂದ್ರೆ ಅದನ್ನು ಆಟ ಆಡ್ಲಿಕ್ಕೆ ಬಿಟ್ರೆ ಮಾತ್ರ ಅದು ಆಕ್ಟಿವ್ ಇರುದು, ಹೆಲ್ದಿ ಇರುದು, ಏನು ಅದಕ್ಕೆ ಅಷ್ಟು ಬೇಗ ತೊಂದರೆ ಬರುವುದಿಲ್ಲ. ಇಡೀ ದಿನ ಕಟ್ಟಿ ಹಾಕಿದ್ರೆ ಪ್ರಾಣಿಗಳಿಗೆ ಕಾಯಿಲೆ ಬರುವ ಸಾಧ್ಯತೆ ಉಂಟು. ಯಾಕಂದ್ರೆ ಅವುಗಳಿಗೆ ಸಹ ಸ್ವಲ್ಪ ಸಂತೋಷವಾಗಿ ಆಟ ಆಡಬೇಕು, ಓಡಾಡಬೇಕು. ಉಗುರು ಎಲ್ಲ ಬೆಳೆಯುತ್ತದೆ, ಇಲ್ಲದ್ರೆ ಒಂದೇ ಕಡೆ ಕಟ್ಟಿ ಕೂತ್ರೆ ಉಗುರು ಬೆಳೆದು ಬೆರಳಲ್ಲಿ ಇನ್ಫೆಕ್ಷನ್ ಬಂದು ಬೇರೆ ಬೇರೆ ಕಾಯಿಲೆ, ಚರ್ಮ ರೋಗದ ಕಾಯಿಲೆ, ತುಂಬಾ ಚರ್ಮ ರೋಗದ ಕಾಯಿಲೆ ಬರುವುದೇ ಹೆಚ್ಚಾಗಿ ಒಂದೇ ಮೂಲೆಯಲ್ಲಿ ಕಟ್ಟಿ ಹಾಕುದು ಅಥವಾ ಒಂದು ಚಿಕ್ಕ ಗೂಡಿನಲ್ಲಿ ಹಾಕಿ ಅಲ್ಲೇ ಯೂರಿನ್ ಅಲ್ಲೇ ಮೋಷನ್ ಮಾಡಿ ಆ ಗಲೀಜಲ್ಲಿದ್ದು ಸ್ಕಿನ್ ಪ್ರಾಬ್ಲಮ್ ಬರುವುದು ಬೇರೆ ಬೇರೆ ಕಾಯಿಲೆ ಬರಲಿಕ್ಕೆ ಕಾರಣ
0: ಆಗುತ್ತೆ ಅಂತ. ಪೂರ್ಣಿಮಾ ಸರತೂರ್ ಅವರು ಹೇಳಿದ್ದಾರೆ, ನಾವು ಮನೆಯಲ್ಲಿ ದನ ನಾಯಿ ಎಲ್ಲ ಸಾಕ್ತಾ ಇದ್ದೀವಿ ಮೇಡಮ್, ನಿಜವಾಗ್ಲೂ ಪ್ರಾಣಿಗಳು ತೋರಿಸುವ ಪ್ರೀತಿ ಅತ್ಯದ್ಭುತ. ನಿಮ್ಮ ಒಳ್ಳೆ ಮನಸ್ಸು, ಪ್ರಾಣಿ ಪ್ರೀತಿ ತುಂಬಾ ಇಷ್ಟವಾಯಿತು, ಅಭಿನಂದನೆಗಳು, ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳಿ ಪೂರ್ಣಿಮಾ ಸರತೂರ್ ಅವರು ಹೇಳಿರುವಂತದ್ದು. ಕೇಳುಗರೆ, ಕೊನೆಯ ಒಂದಿಷ್ಟು ನಿಮಿಷಗಳು ಬಾಕಿ ಉಳಿದಿರುವಂತದ್ದು. ಉಷಾ ಸುವರ್ಣ ಅವರು ಅನೇಕ ವಿಷಯಗಳನ್ನ ಮುಂದೆ ಹೇಳ್ತಾ ಇದಾರೆ, ಪ್ರಾಣಿಗಳ ಬಗ್ಗೆ ಪ್ರೀತಿ, ಅವರು ತೋರಿಸಿದಂತ ಮಾತೃ ಹೃದಯ, ಎಲ್ಲದರ ಬಗ್ಗೆ ಬಹಳ ಅದ್ಭುತವಾದಂತಹ ಮಾತುಗಳು. ಇನ್ನೂ ಒಂದು ನಾನು ನಿಮ್ಮತ್ರ ಕೇಳುವಂತದ್ದು, ಈಗ ಪ್ರಾಣಿಗಳನ್ನ ಸರಿ ನಾವು ಸಾಕೋದು ಎಲ್ಲವೂ ಸರಿ, ಈ ಸ್ವಚ್ಛತೆಯ ವಿಷಯಗಳು ಬಂದಾಗ, ಆರೋಗ್ಯದ ಕಾಳಜಿಯ ವಿಷಯ ಬಂದಾಗ, ನಮ್ಮ ಮತ್ತು ಪ್ರಾಣಿಗಳ ಆರೈಕೆಯ ನಡುವಿನ ಸಂಬಂಧ ಹೇಗಿರಬೇಕು ಅಂತ ನೀವು ಹೇಳ್ತೀರಿ?
2: ಈಗ ನಾವೊಂದು ಪ್ರಾಣಿಗಳ ನಾಯಿ ಇರಲಿ ಬೆಕ್ಕಿರಲಿ, ನಾವು ಅವುಗಳನ್ನು ಪೀಡಿತೇವೆ, ಮುದ್ದಾಡ್ತೇವೆ, ಎಲ್ಲ ಯೋಚನೆ ಹೇಳ್ತಾರೆ. ಅದಕ್ಕೆ ಕಿಸ್ ಕೊಡಬಾರ್ದು, ಅದಕ್ಕೆ ಇದು ಮಾಡಬಾರ್ದು, ಅದರ ಕೂದಲು ಹೋದ್ರೆ ಇದಾಗ್ತದೆ ಡಾಕ್ಟರ್ ಆಗಿ ಹೇಳ್ತಾರೆ, ಮತ್ತೆ ಮುಟ್ಟಿದ್ರೆ ಸ್ಕಿನ್ ಪ್ರಾಬ್ಲಮ್ ನಮ್ಗೆ ಸ್ಪ್ರೆಡ್ ಆಗ್ತದೆ, ಹಾಗೆಲ್ಲ ಹೇಳ್ತಾರೆ. ಆದರೆ ನಾನು ಸ್ವಚ್ಛತೆಯನ್ನು ನಾವು ಕಾಪಾಡಲೇಬೇಕು, ಎಷ್ಟೇ ನಾವು ಮದ್ದು ಮಾಡಲಿ. ಫಸ್ಟ್ ನಾನು ಹೇಳ್ತೇನೆ, ಪ್ರಾಣಿಯ ಕಾಯಿಲೆ ಮನುಷ್ಯರಿಗೆ ಹರಡುವುದಿಲ್ಲ, ಹಾಗೆಲ್ಲ ಇರ್ತಿದೆ. ಇವತ್ತು ವೆಟರ್ನರಿ ಡಾಕ್ಟರ್ಸ್ನವರು ಸಹ ಪ್ರಾಣಿಗಳನ್ನು ಮುಟ್ತಿರ್ಲಿಲ್ಲ. ಇನ್ನೊಂದು ಪ್ರಾಣಿಗಳ ಆನಿಮಲ್ ಶೆಲ್ಟರ್ ಇರ್ತದೆ, ಏನೋ ರೆಸ್ಕ್ಯೂ ಮಾಡ್ತಾರೆ, ಅವರು ಪಾಪ ಅವರು ಸಹ ಆ ಕೆಲಸದಲ್ಲಿ ತೊಡಗಿರುವುದಿಲ್ಲ. ದಯವಿಟ್ಟು ಅದನ್ನು ತಲೆಯಿಂದ ತೆಗೆದು ಹಾಕಿ, ಮತ್ತೆ ಸ್ವಚ್ಛತೆ ನಾವು ನಮ್ಮದು ನೀಟ್ನೆಸ್ ನಾವು ಮಾಡಲೇಬೇಕು. ಈಗ ನಾನೇ ಆಗಲಿ, ಈಗ ಎಷ್ಟು ಗಲೀಜದ್ದು ಮುಟ್ತೇನೆ ಎಲ್ಲವೂ ಮಾಡ್ತೇನೆ ಅಂತ, ಅದ ನಂತರ ನಾನು ನನ್ನ ಸ್ನಾನ ಮಾಡೋದಾಗ್ಲಿ, ಕೈಕಾಲು ತೊಳೆದು, ಏನು ನಾವು ಆಹಾರ ತಿನ್ನುವಾಗ ಅದನ್ನು ಕೈಕಾಲು ತೊಳೆದು ತಿನ್ನುದು ಸ್ವಚ್ಛತೆ. ಮತ್ತೆ ಮನೆ ಸಹ ನಾವು ಕ್ಲೀನ್ ಮಾಡ್ತಿರ್ಬೇಕು. ನಮ್ಮ ನಾಯಿ ಬೆಕ್ಕಿರುವಾಗ ನಾಯಿಗಳನ್ನು ಕೆಲವರು ಮನೆಯೊಳಗೆ ಸಾಕ್ತಾರೆ, ಕೆಲವರು ಹೊರಗಡೆ ಸಾಕ್ತಾರೆ. ಹೆಚ್ಚಿನವರು ಬೆಕ್ಕು ಮನೆಯೊಳಗಿರ್ತದೆ. ನನ್ನ ಮನೆಯಲ್ಲಿ ಸುಮಾರು ಬೆಕ್ಕು ಮನೆಯೊಳಗೆ ಉಂಟು, ಒಂದು ನಾಯಿ ಉಂಟು. ಆದರೆ ದಿವಸಕ್ಕೆ 3 ನಾನು ಗುಡಿಸ್ತೇನೆ, ಅಷ್ಟೇ ಬೆಕ್ಕಿದ್ದು ಕೂದಲು ಸಿಗ್ತದೆ. ನಾವು ಅಂದರೆ ಊಟ ಮಾಡೋ ಮೊದಲು ಫ್ಯಾನಿಗೆಲ್ಲ ಇದಾಗುವ ಆಗ್ತದೆ. ಆದರೆ ಅದರಿಂದ ನಾವು ಹೊಟ್ಟೆಯೊಳಗೆ ಹೋಗಿ ನಮಗೇನು ಕಾಯಿಲೆ ಬರ್ತದೆ ಅಂಥದ್ದೇನು ಇಷ್ಟವರೆಗೆ ಇಲ್ಲ. ಹಾಗೆಲ್ಲ ಇರುವುದಾದ್ರೆ ಇಷ್ಟವರೆಗೆ ಎಲ್ಲರೂ ಡಾಕ್ಟರ್ಸ್ನವರು ಸಹ ಕೆಲಸ ಮಾಡ್ತಿರ್ಲಿಲ್ಲ, ಎನ್ ಜಿ ಒದವರು ಸಹ ಮಾಡ್ತಿರ್ಲಿಲ್ಲ. ಯಾಕಂದ್ರೆ ನಾವು ನಮ್ಮ ಕ್ಲೀನನ್ನು ನಾವು ಮಾಡಲೇಬೇಕು. ಗಲೀಜಲ್ಲೇ ಕೂತ್ಕೊಂಡು ನಾವು ಊಟ ಮಾಡೋದು, ಕೈ ತೊಳೆಯದಿರುವುದು, ಆ ಥರ ಎಲ್ಲ ಮಾಡಬೇಡಿ. ಯಾಕೆಂದ್ರೆ ಕ್ಲೀನ್ ಮಾಡೋದು ನಾವು ಮಾಡಬೇಕಲ್ಲ. ನಾವು ನೀಟ್ನೆಸ್ ಇದ್ರೆ ಒಳ್ಳೇದು. ಮತ್ತೆ ಪ್ರಾಣಿಯ ಕಾಯಿಲೆ ಬರುತ್ತದೆ ಮನುಷ್ಯರಿಗೆ, ಅದೆಲ್ಲ ಭಯ ಬೇಡ ಜನರಿಗೆ.
0: ಇನ್ನು ಈಗಂತೂ ಸೋಷಿಯಲ್ ಮೀಡಿಯಾದ ಸಮಾನ, ಸೊ ನೀವು ಕೂಡ ಹೆಚ್ಚಾಗಿ ಒಂದಿಷ್ಟು ಪ್ರಾಣಿಗಳ ಬಗ್ಗೆ ಅಲ್ಲಿ ಒಂದಿಷ್ಟು ಬಂದು ಲೈವ್ ಅಲ್ಲಿ ಮಾತಾಡೋದು, ವಿಡಿಯೋ ಮಾಡೋದೆಲ್ಲ ಮಾಡ್ತಾ ಇರ್ತೀರಿ, ಏನ್ ಹೇಳ್ತೀರಿ ಈ ಒಂದು ಕಾರಣದಿಂದಾಗಿ, ಸೋಷಿಯಲ್ ಮೀಡಿಯಾಗಳಿಂದಾಗಿ ನೀವು ಮಾಡುವಂತ ಸೇವೆಗೆ ನಿಮ್ಗೆ ಪೂರಕವಾದಂತಹ ಸಹಾಯ ಸಿಗ್ತಾ ಇದೆಯಾ? ಹೇಗೆ?
2: ಖಂಡಿತ ತುಂಬಾ ನಂಗೆ ಸೋಷಿಯಲ್ ಮೀಡಿಯಾದಿಂದಲೇ ಇವತ್ತು ನಂಗೆ ತುಂಬಾ ಸಹಾಯ ಬಂದಿರುವುದು. ಯಾಕಂದ್ರೆ ಇವತ್ತು ನಾನು ಏನು ಒಂದು ಅವೇರ್ನೆಸ್ ಜನರಿಗೆ ಕೊಡ್ತಾ ಇರೋದು, ಅದನ್ನ ನಾನು ಇವತ್ತು ಅದೊಂದು ಸೇವೆ ನನ್ನ ದೃಷ್ಟಿಯಲ್ಲಿ. ಜೊತೆಗೆ ಜನರಿಗೆ ಒಂದು ಅವೇರ್ನೆಸ್ ಮಾಡಿ, ಈ ರೀತಿಯಲ್ಲಿ ಎಲ್ಲ ಬಿಡಬೇಡಿ ಎಂದು ರಿಕ್ವೆಸ್ಟ್ ಮಾಡಿ. ದಯವಿಟ್ಟು ಎಲ್ಲೆಲ್ಲೊಂದು ಅದಕ್ಕೆ ಚಿಕಿತ್ಸೆ ಇಲ್ಲ, ಡಾಕ್ಟರ್ ಕರ್ಕೊಂಡು ಹೋಗಿ ಇಲ್ಲ
7: ಮಕ್ಕಳ ಕಲೆ ಹೇಳಿ ಅದಕ್ಕೆ

ಮಾಡಿ ಮಾಡಲಿಕ್ಕೆ ಆಗುದಿಲ್ಲ ಮೇಡಮ್, ನಮ್ಮ ಕೈ ಕೈ ಇರೋದು ನಾವು ಮಾಡ್ತೇವೆ, ನೀವು ಮಾಡ್ತಾ ಇದ್ದೀರಿ ಸೋಷಿಯಲ್ ಮೀಡಿಯಾ ಸಮಸ್ಯೆ ಇದೆ ಅಂತ ಮಾತ್ರ ಹೇಳಿ ಹೇಳಿದ್ದು. ನನಗೆ ಯಾರು ಯಾರು ನನಗೆ ವೀಡಿಯೋ ವೀಡಿಯೋ ಕಳಿಸಿ ವೀಡಿಯೋ ವೀಡಿಯೋ ಸೋರ್ಸ್ ನಮಗೆ

0: ಸ್ಪೆಷಲ್ ಎಲ್ಲ ಕೊಟ್ಟು ಅದರ ಒಂದು ಏನೇನು ಕ್ರಮ ಇದೆ ಆ ರೀತಿ ಮಾಡಿ ಕಟ್ ಕಟ್ ತೆಗೆದಿದ್ದಾರೆ. ಇವನ್ ಯಾವುದು ಸೇಫ್ ಸೇಫ್ ಆಗಿದೆ.
1: ಇಂತಹ ಅನೇಕ ಎಕ್ಸಿಡೆಂಟ್ಗಳಿವೆ. ಒಂದು ಗಂಟೆ ಡಾಕ್ಟರ್ ಅನೇಕ ಸ್ವರ್ಣ

0: ಹಲೋ ಡಾಕ್ಟರ್, ನೇರ ಫೋನಿನ ಕಾರ್ಯಕ್ರಮ ಇದೇ ಶುಕ್ರವಾರ ಅಕ್ಟೋಬರ್ 9ರಂದು ಬೆಳಗ್ಗೆ 10 ಗಂಟೆಗೆ ನಮ್ಮ ಜೊತೆಗೆ ಇರಲಿದ್ದಾರೆ ಡಾಕ್ಟರ್ ಹರುಣ್ ಹೆಚ್. ಚರ್ಚಿಸುವ ವಿಷಯ ಹಿರಿಯರ ಆರೈಕೆಯಲ್ಲಿ ಯುವಜನರ ಪಾತ್ರ. ತಪ್ಪದೆ ಕರೆ ಮಾಡಿ 6364240949 ಸಂಖ್ಯೆಗೆ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: Radio Sarang 107.8 FM.
2: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬೆಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
3: ಈ ಸಂದರ್ಭದ ವಿಷಯ ಹೇಳಬೇಕು. ಸುಮಾರು 6 ವರ್ಷದ ಹಿಂದೆ, 5.5-6 ವರ್ಷದ ಹಿಂದೆ ನಾನು ಮದ್ರಾಸ್ಗೆ ಹೋಗಿದ್ದೆ. ಯಾವುದೋ PhD ಥೀಸಿಸ್ ಇವ್ಯಾಲ್ಯುಯೇಷನ್ ಮಾಡಬೇಕು ಅಂತ ಹೋಗಿದ್ದೆ. ಹೋದಾಗ ನನ್ನ ಸ್ನೇಹಿತ ಒಬ್ಬರು ವೈಸ್ ಚಾನ್ಸಲರ್ ಆಗಿದ್ದರು, ಬಾಲಗುರುಸ್ವಾಮಿ ಅಂತ ವೈಸ್ ಚಾನ್ಸಲರ್ ಆಗಿದ್ದರು. ಊಟಕ್ಕೆ ಇಬ್ಬರು ಕೂಡ ಮಾಡೋಣ ಬನ್ನಿರಿ ಅಂದರು. ಊಟ ಮಾಡಿದ್ವಿ ಮಧ್ಯಾಹ್ನ. ತಕ್ಷಣ ಕೇಳಿದರು, ಡಾಕ್ಟರ್ ಕಲಾಂ ಭೇಟಿ ಆಗ್ತೀರಾ ಅಂತ ಕೇಳಿದರು. ಆಗ್ಬೋದೇನು ತೊಂದರೆ ಇಲ್ಲ ಅಂತಂದೆ. ಆಗ ಡಾಕ್ಟರ್ ಕಲಾಂ ಅಣ್ಣಾ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರಾಗಿ ಕೆಲಸ ಮಾಡ್ತಾಯಿದ್ರು, ಪ್ರೊಫೆಸರ್ ಎಮಿರೇಟಸ್ ಅಂತ ಇದ್ದರು. ಆಗ ಅವರಿಗೆ ತಾವು ಪ್ರೆಸಿಡೆಂಟ್ ಆಗ್ತೀವಿ ಅಂತ ಕಲ್ಪನೆ ಇಲ್ಲ, ನಮಗೂ ಗೊತ್ತಿಲ್ಲ ಪ್ರೆಸಿಡೆಂಟ್ ಆಗ್ತಾರೆ ಅಂತ. ನಾನು ಆ ವೈಸ್ ಚಾನ್ಸಲರ್ ಇಬ್ಬರು ನಡ್ಕೊಂಡು ಅವ್ರ ರೂಮಿಗೆ ಹೋದ್ವಿ. ರೂಮಿಗೆ ಕೂತು ಭಾಳ ಸಿಂಪಲ್ ಮನುಷ್ಯ, ಮಾತಾಡ್ತಾ ಇದ್ವಿ. ಒಂದು 2-2.5 ಗಂಟೆ ಮಾತಾಡಿರಬೇಕು, ಅದು ಇದು ಎಲ್ಲ ವಿಚಾರ ಮಾತಾಡಿದ್ವಿ. ನನ್ನ ಸಂಸ್ಥೆದು ಆ ಟೀಚರ್ ಟ್ರೈನಿಂಗ್ದು ಸಂಸ್ಥೆ ಬ್ರೋಷರ್ ಕೊಟ್ಟೆ, ಅವರಿಗೆ ಪುಸ್ತಕ ಕೊಟ್ಟೆ. ನೋಡಿದರು, ನೋಡ್ಬಿಟ್ಟು, ಏನಿದು, ಏನು ಮಾಡ್ತಾ ಇದ್ದೀರಿ ಇಲ್ಲಿ ಅಂದರು. ಇದು ಟೀಚರ್ ಟ್ರೈನಿಂಗ್ ಮಾಡ್ತಾ ಇದ್ದೀವಿ ಸರ್ ಅಂದೆ. ಹೌದಾ? ಆ ಹೊತ್ತಿಗೆ ಆಲ್ಮೋಸ್ಟ್ ತೀರ್ಮಾನ ಆಗಿತ್ತು, ಡಾಕ್ಟರ್ ಕಲಾಂ ಅವರು ಬೆಂಗಳೂರು ಇರುವಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಗೆ ಬರ್ತಾರೆ ಅಂಥೇಳಿ. ಯಲಹಂಕ ಹತ್ರ ಮನೆ ಕೂಡ ತೊಗೊಂಡಾಗಿತ್ತು ಅವರಿಗೆ ಆ ಸಂದರ್ಭ. ತಕ್ಷಣ ಹೇಳಿದರು, ಏನಿವೆ, ನಾನು ಬೆಂಗಳೂರು ಬರ್ತಾ ಇದ್ದೀನಿ, ನಾನು ಕ್ಲಾಸ್ ತೊಗೋತೀನಿ ನಿಮ್ಮಲ್ಲಿ ಅಂದರು. ನೀವ್ಯಾಕ್ರಿ ಪಾಠ ಮಾಡ್ತೀರಿ ಅಂತ ಕೇಳಿದೆ. ಇಲ್ಲ ರೀ, ನಾನು ಪಾಠ ಭಾಳ ಇಷ್ಟ ನನಗೆ, ಸ್ಯಾಟರ್ಡೆ ಮಧ್ಯಾಹ್ನ ಫಿಕ್ಸ್ ಮಾಡಿಬಿಟ್ಟಿ ನನ್ನ ಕ್ಲಾಸು, ಶನಿವಾರ ಮಧ್ಯಾಹ್ನ ಕ್ಲಾಸ್ ತೊಗೊಂಡ್ಬಿಡ್ತೀನಿ ಅಂದರು. ಟೈಮ್ ಟೇಬಲ್ ಕೂಡ ಫೈನಲೈಸ್ ಮಾಡಿಬಿಟ್ರು ಅವ್ರು ಹಾಗೇನೆ. ಆಮೇಲೆ ಆಯಿತು ಸರ್ ಅಂದೆ, ಬಂದೆ. 3 ತಿಂಗಳ ಮೇಲೆ ಪೇಪರಲ್ಲಿ ಬಂತು ಸುದ್ದಿ, ಅವ್ರು ರಾಷ್ಟ್ರಪತಿ ಆಗ್ತಾರೆ ಅಂತ ಗೊತ್ತಾಯಿತು. ತಕ್ಷಣ ನಾನು ಮದ್ರಾಸಿಗೆ ಫೋನ್ ಮಾಡಿದೆ, ಸರ್ ಈಗ ತಾನೇ ಪೇಪರಲ್ಲಿ ಗೊತ್ತಾಯಿತು ನೀವು ರಾಷ್ಟ್ರಪತಿ ಆಗ್ತೀರಂತೆ, ಎಂಥ ದುರಂತ ಸರ್ ಅಂದೆ. ವಾಟ್ ಎ ಟ್ರಾಜಿಡಿ ಸರ್ ಅಂದೆ. ಟ್ರಾಜಿಡಿ? ಅವರು, ಟ್ರಾಜಿಡಿ, ಮೈ ಬಿಕಮಿಂಗ್ ಪ್ರೆಸಿಡೆಂಟ್ ಈಸ್ ಟ್ರಾಜಿಡಿ ಫಾರ್ ಯು ಅಂದರು. ರಾಷ್ಟ್ರಪತಿ ಆಗೋ ದುರಂತನಾ ನಿಮಗೆ ಅಂತ ಕೇಳಿದರು. ಸರ್, ನೀವು ರಾಷ್ಟ್ರಪತಿ ಆಗೋ ದುರಂತ ಅಲ್ಲ, ದುರಂತ ಅಂದರೆ ನಿಮ್ಮ ಎಷ್ಟು ಕೆಲಸ ತಪ್ಪಿಸ್ಕೋತಾ ಇದ್ದೀರಿ ಈಗ ಅಂತಂದೆ. ಯು ಆರ್ ಮಿಸ್ಸಿಂಗ್ ಟೀಚಿಂಗ್ ಅಂದೆ. ಜೋರಾಗಿ ನಕ್ಬಿಟ್ರು, ನೋ ನೋ ನೋ, ಆಫ್ಟರ್ ಮೈ ಟರ್ಮ್ ಈಸ್ ಓವರ್ ಅಲ್ ಕಮ್ ಬ್ಯಾಕ್ ಆ್ಯಂಡ್ ಟೀಚ್. ನಾನು ಪ್ರೆಸಿಡೆಂಟ್ ಕೆಲಸ ಮುಗಿದ ಮೇಲೆ ಬಂದು ಪಾಠ ಮಾಡ್ತೀನಿ ಅಂತ ಹೇಳಿದರು. ಇದು ಯಾಕೆ ಹುಚ್ಚಿ ನಿಮಗೆ ಪಾಠದ್ದು ಅಂತ ಕೇಳಿದೆ. ಅವರೊಂದು ಸಂದರ್ಭ ಹೇಳಿದರು ನನಗೆ. ತಮಗೆಲ್ಲ ರಾಮೇಶ್ವರಂ ಗೊತ್ತು, ಭಾರತದ ದಕ್ಷಿಣ ತುದಿಯಿರುವಂಥ ಸಣ್ಣ ಊರು, ಸಮುದ್ರ ದಂಡೆ ಮೇಲೆ ಇರುವಂಥದ್ದು. ಅಲ್ಲಿ ಒಂದು ಶಾಲೆ ಇದೆ, ಅಲ್ಲಿ ಬೆಸ್ತರ ಮಕ್ಕಳಿಗೋಸ್ಕರ ಅಂತ ಮಾಡಿದಂಥ ಶಾಲೆ. ಅಲ್ಲಿ ಏನು ಶಾಲೆಗೆ ವಿಶೇಷತೆ ಏನೂ ಇಲ್ಲ, ಬ್ಲ್ಯಾಕ್ ಬೋರ್ಡ್ ಬ್ಲ್ಯಾಕ್ ಇಲ್ಲ, ಯಾಕಂದರೆ ಪೇಂಟೇ ಮಾಡಿಲ್ಲ ಯಾರು, ಬೆಂಚ್ ಇಲ್ಲ, ನೆಲದ ಮೇಲೆ ಕೂತ್ಕೋಬೇಕು ಮಕ್ಕಳೆಲ್ಲ. ಅಲ್ಲೊಬ್ಬ ಮೇಷ್ಟ್ರು ಇದ್ದರು, ಶಿವಸುಬ್ರಹ್ಮಣ್ಯಂ ಅಯ್ಯರ್ ಅಂತ ಮೇಷ್ಟ್ರು, ಅಯ್ಯರ್ ಮಾಸ್ಟರ್ ಅಂತ ಕರಿತಿದ್ರಂತೆ. ಅವ್ರ ಕ್ಲಾಸಿಗೆ ಹೋದಾಗ ಒಂದೇ ಟೀಚಿಂಗ್ ಏಡ್ ಅವ್ರ ಕಡೆ ಇರೋದು, ನ್ಯೂಸ್ ಪೇಪರ್, ಅವತ್ತಿನ ನ್ಯೂಸ್ ಪೇಪರ್ ತೊಗೊಂಡೋಗೋದು ಮಕ್ಕಳಿಗೆ ಓದಿ ಹೇಳೋರಂತೆ. ನೋಡಿ, ಪ್ರಪಂಚಲೆಲ್ಲ ಆಗ್ತಾ ಇದೆ, ರಾಮೇಶ್ವರಂ ಜಗತ್ತು ಅನ್ಕೋಬೇಡಿ, ಭಾರತದ ದೊಡ್ಡ ದೊಡ್ಡ ಊರಿದೆ, ಬಾಂಬೆ, ದೆಲ್ಲಿ, ಕಲ್ಕತ್ತಾ ಎಲ್ಲ ಇದೆ, ನಾನು ನೋಡಿಲ್ಲ, ಅವ್ರು ನೀವು ನೋಡ್ಬೇಕು ಅದನ್ನು, ಹೋಗಬೇಕು, ಪ್ರಪಂಚ ದೊಡ್ಡದು ಅಂತ ಹೇಳೋರು. ತಮ್ಮ ಕನಸುಗಳನ್ನೆಲ್ಲ ಮಕ್ಕಳ ಕಣ್ಣಲ್ಲಿ ಹಾಕೋರು ಮೇಷ್ಟ್ರು. ಒಂದು ದಿವಸ ಈ ಮೇಷ್ಟ್ರು ಒಂದು 5-6 ವರ್ಷದ ಹುಡುಗ ಬೀಚ್ ಮೇಲೆ ಕೂತಿದ್ದೆ, ಸಮುದ್ರ ದಂಡೆ ಮೇಲೆ ಕೂತಿದ್ರಂತೆ. ಕೂತಾಗ ಒಂದು ಹಕ್ಕಿ ಹಾರ್ತಾ ಇತ್ತು, ಮೇಲೊಂದು ವಿಮಾನ ಹೋಯ್ತು. ತಕ್ಷಣ ಮಗು ಕೇಳ್ತು, ಸರ್ ವಿಮಾನ ಹೆಂಗೆ ಹಾರತ್ತೆ ಸರ್, ಇದು ಭಾರ ಅಲ್ವಾ, ಅದು ಯಾಕೆ ಹಾರತ್ತೆ ಅದು ಅಂತ ಕೇಳ್ತಂತ ಮಗು. ಆ ಮೇಷ್ಟ್ರು ಅತ್ಯಂತ ಪ್ರಾಮಾಣಿಕ ಮೇಷ್ಟ್ರು, ಸಿಂಪಲ್ ಮೇಷ್ಟ್ರು ಹೇಳಿದರು, ನನಗೂ ಗೊತ್ತಿಲ್ಲ ಮಗು, ವಿಮಾನ ಹೆಂಗೆ ಹಾರತ್ತೆ ಗೊತ್ತಿಲ್ಲ, ಯಾಕಂದರೆ ನಾನು ವಿಮಾನ ಕೆಳಗೆ ನೋಡೇ ಇಲ್ಲ, ಏರ್ಪೋರ್ಟೇ ನೋಡಿಲ್ಲ ನಾನು. ಆದರೆ ನೀ ನೋಡಬೇಕು, ನೋಡೋದಷ್ಟೇ ಅಲ್ಲ, ಒಂದು ಒಳ್ಳೆ ವಿಮಾನ ಮಾಡಿ ಚಂದ್ರನ ಮೇಲೆ ತೊಗೊಂಡು ಹೋಗಬೇಕು ಅಂತ. ದಯವಿಟ್ಟು ಗಮನಿಸ್ಬೇಕು ಸ್ನೇಹಿತರೆ, ಒಂದು ಒಳ್ಳೆ ವಿಮಾನ ಮಾಡಿ ಚಂದ್ರನ ಮೇಲೆ ತೊಗೊಂಡು ಹೋಗಬೇಕು ಅಂತ ಹೇಳಿದ್ರಂತೆ. ಆ ಮಾತನ್ನು ಮಗು ನೆನೆಸ್ಕೊಂಡು 65 ವರ್ಷದ ನಂತರ ನನಗೆ ಹೇಳುತ್ತೆ, ಆ್ಯಸ್ ಕಲಾಂ, ಕಲಾಂ ಹೇಳ್ತಿರೋದು ನಾನು, ಆ ಮಗು 6 ವರ್ಷದ ಮಗು ದಂಡೆ ಮೇಲೆ ಕೂತ್ಕೊಂಡು ನಾನು ಮೇಷ್ಟ್ ಹೇಳಿದರು, ಒಳ್ಳೆ ವಿಮಾನ ಮಾಡಿ ಚಂದ್ರನ ಮೇಲೆ ತೊಗೊಂಡು ಹೋಗು ಅಂತ ಹೇಳಿ. ಇವತ್ತು ನಾನೇನಾದರೂ ವೈಮಾನಿಕ ಸಂಸ್ಥೆಯಲ್ಲಿ ನಿರ್ದೇಶಕ ಅಂತ ಕೆಲಸ ಮಾಡಿ ವೈಮಾನಿಕ ತಂತ್ರಜ್ಞತೆಯಲ್ಲಿ ನಾನು ಸಾಹಿ ವಿಜ್ಞಾನಿ ಆಗಿದ್ದಿದ್ರೆ, ಇಫ್ ಟುಡೇ ಐ ಆಮ್ ಏರೋಸ್ಪೇಸ್ ಇಂಜಿನಿಯರ್, ಇಟ್ ಈಸ್ ಬಿಕಾಸ್ ಆಫ್ ಮೈ ಟೀಚರ್. ಅವರಿಂದಾಗಾಯ್ತು.

0: You're listening to Radio Sarang, 107.8 FM.
1: ಅವ್ರು ಹೇಳ್ತಾರೆ ದ ಸೀಡ್ ಫಾರ್ ಮೈ ಡಿಸೈರ್, ಅವ್ರದೇ ವರ್ಡ್, ಚೇಂಜ್ ಮಾಡೋಕ್ಕಾಗಲ್ಲ ನನಗೆ. ದ ಸೀಡ್ ಫಾರ್ ಮೈ ಡಿಸೈರ್ ಟು ಬಿಕಮ್ ಎನ್ ಏವಿಯೇಷನ್ ಸೈಂಟಿಸ್ಟ್ ವಾಸ್ ಸೋನ್ ಬೈ ಮೈ ಟೀಚರ್ ಆನ್ ದ ಬೀಚ್ ಆಫ್ ರಾಮೇಶ್ವರಂ ಅಂತ ಹೇಳಿದ್ರು. ಜಾನ್ ಕೆನಡಿ ಭಾಷಣ ಮಾಡಿದ್ರು ಅಮೆರಿಕದಲ್ಲಿ 61ನೇ ಇಸ್ವಿಗೆ. ಈ ದಶಮಾನ ಮುಗಿಯೋ ಹೊತ್ತಿಗೆ ನಾವು ಮನುಷ್ಯನನ್ನು ಚಂದ್ರನ ಮೇಲೆ ಇಳಿಸ್ತೇವೆ ಅಂತ ಹೇಳಿದ್ರು. 69ರಲ್ಲಿ ನೀಲ್ ಆರ್ಮ್‌ಸ್ಟ್ರಾಂಗ್ ಚಂದ್ರನ ಮೇಲೆ ಇಳಿದ ಅಂತ ಹೇಳ್ತೇವೆ. ಅದಕ್ಕೆ ಕಲಾಂ ಹೇಳ್ತಾರೆ ಜಾನ್ ಕೆನಡಿ 61ರಲ್ಲಿ ಹೇಳಿದ, ಅದಕ್ಕಿಂತ 20 ವರ್ಷ ಮೊದಲು ನನ್ನ ಮೇಷ್ಟ್ ಹೇಳಿದ್ರು ವಿಮಾನ ಮಾಡಿ ಚಂದ್ರ ಮೇಲೆ ತಗೊಂಡು ಹೋಗು ಅಂತ. ಅದಕ್ಕೆ ಮೂನ್ ಮಿಷನ್ ಅಂತ ಶುರು ಮಾಡಿದ್ರು ಅವರು. ಅಂದರೆ ಒಬ್ಬ ಹುಡುಗ, ಶಾಲೆಯಲ್ಲಿ ಕೂತಂಥ ಹುಡುಗ, ಏನೂ ಪ್ರಪಂಚ ನೋಡದಂಥ ಹುಡುಗನ್ನ ರಾಷ್ಟ್ರಪತಿ ಮಾಡುವಂಥ ಶಕ್ತಿ ಒಬ್ಬ ಮೇಷ್ಟಲ್ಲಿತ್ತು. ಒಂದು ಮಾತು ಸ್ವಾಮಿ, ಒಂದು ಮಾತು ನಾವು ಮಕ್ಕಳಿಗೆ ಸರಿಯಾಗಿ ಮಾತಾಡಿದ್ರೆ, ಸರಿಯಾದ ಟೈಮ್ ಮಾತಾಡಿದರೆ ಅವನು ಯಾವ ಮಟ್ಟಕ್ಕೆ ತೊಗೊಂಡು ಹೋಗ್ಬಿಡುತ್ತೆ ಹೇಳಿ. ಕಲಾಂ ಎಕ್ಸಾಂಪಲ್ ಬಂದು ಭಾಳ ದೊಡ್ಡವ್ರದ್ದಾಯ್ತು. ನನಗೆ ಆದಂಥ ಘಟನೆ ಹೇಳಿಬಿಡ್ತೇನೆ, ಯಾಕಂದರೆ ನಾವೆಲ್ಲ ಮೇಷ್ಟ್ರಾದ್ರಿಂದ ನಮಗೆ ಶಕ್ತಿ ಇಲ್ಲ ಅಂದ್ಕೊಂಡಿರ್ತೀವಿ. ಅಯ್ಯೋ ನಾವೇನು ಮಾಡೋಕ್ಕಾಗತ್ತೆ ಸರ್, ಮೇಷ್ಟ್ರು ನೋಡಿ ರಾಜಕಾರಣಿಗಳು ಹಾಳು ಮಾಡ್ತಾ ಇದ್ದಾರೆ, ಅಧಿಕಾರಿಗಳು ದೇಶ ಹಾಳು ಮಾಡ್ತಿದ್ದಾರೆ, ನಾವೇನು ಮಾಡ್ತೀವಿ ಸರ್. ಪೂವರ್ ಟೀಚರ್. ನಾನು ಶಾಲೆಯಲ್ಲಿ ಓದ್ತಿರ್ಬೇಕಾದ್ರೆ ಒಂದು ಎಸೆಯಲ್ಲಿ ಬರೆದಿದ್ದೆ, ನಾನು ಒಂದು ಲೇಖನದಲ್ಲಿ ಬರೆದಿದ್ದೆ ಪೂವರ್ ಟೀಚರ್ ಅಂತ. ನನ್ನ ಪ್ರಿನ್ಸಿಪಾಲ್ ಕರೆದ್ರು, ಡೋಂಟ್ ಯೂಸ್ ಟು ಎಡ್ಜೆಕ್ಟಿವ್ಸ್ ಅಂದರು, ಎರಡು ವಿಶೇಷಣ ಒಮ್ಮೆ ಉಪಯೋಗಿಸ್ಬಾರ್ದು ಅಂದರು. ಯಾಕೆ ಸರ್ ಅಂದೆ, ಪೂವರ್ ಟೀಚರ್ ಅಂತ ಬರೀಬಾರ್ದು, ಟೀಚರ್ ಅಂದರೆ ಪೂವರ್, ಮತ್ತು ಪೂವರ್ ಟೀಚರ್ ಏನು ಬಂತು, ಎರಡು ವಿಶೇಷಣ ಒಂದೇ ಸಲ ಉಪಯೋಗಿಸ್ಬಾರ್ದು ಅಂತಿದ್ರು. ಆದರೆ ಈಗ ಪರಿಸ್ಥಿತಿ ಸಾಕಷ್ಟು ಚೇಂಜ್ ಆಗಿದೆ ಅಂಥದ್ದು. ಅದು ಯಾಕೆ ಹೇಳಿದೆ ಅಂದರೆ, ಆ ಟೀಚರ್ ಶಕ್ತಿ ಇದೆಯಲ್ಲ, ಎಂಥ ಶಕ್ತಿ ಇದೆ ಟೀಚರ್ ಒಳಗೆ ಅಂತಂದರೆ, ನಾನು 2-3 ಪ್ರತಿ ವರ್ಷ ಹೇಳಿದ್ನಲ್ಲ ಪಾಠ ಮಾಡೋಕ್ಕೆ ಹೋದಾಗ, 2 ವರ್ಷದ ಕೆಳಗೆ ಹೋದಾಗ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಅಂತಿದೆ ಬರ್ಕ್ಲಿ ಅಂತ ಜಾಗದಲ್ಲಿ, ಪ್ರಪಂಚದ ದೊಡ್ಡ ಯೂನಿವರ್ಸಿಟಿ ಅಂತ ಭಾಳ ಹೆಸರು. ನಾನು ಲೆಕ್ಚರ್ ಮುಗಿಸ್ಕೊಂಡು ನಾನು ಹೊರಗೆ ಬಂದಾಗ ದೊಡ್ಡ ಲಾಬಿಯಲ್ಲಿ ಒಬ್ಬರು ಹೆಣ್ಮಗಳು ಕೂತಿದ್ರು, ಮುಖ ಪರಿಚಯ ಇದೆ ಅನ್ನಿಸ್ತು, ಹೆಸರು ಗೊತ್ತಾಗಲಿಲ್ಲ. ಆಕೆ ಬಂದು ನಮಸ್ಕಾರ ಸರ್ ಅಂದರು. ಯಾರಾದರೂ ಅಮೆರಿಕದಲ್ಲಿ ನಮಸ್ಕಾರ ಸರ್ ಅಂತ ಕನ್ನಡದಲ್ಲಿ ಅಂದರೆ ತುಂಬ ಸಂತೋಷ ಆಗುತ್ತೆ. ನಮಸ್ಕಾರ ಅಮ್ಮ, ಹೆಸರು ಗೊತ್ತಾಗಲಿಲ್ಲ ಅಂದೆ. ಸರ್ 31 ವರ್ಷದಿಂದ ನಿಮ್ಮ ಸ್ಟೂಡೆಂಟ್ ಸರ್ ನಾನು ಅಂದರು. ಅಬ್ಬಬ್ಬಾ ನೆನಪಿಟ್ಕೊಂಡಿದ್ದೀರಲ್ರಿ, 31 ವರ್ಷ ಆದರೂ ಇನ್ನ ಅಂದೆ. ಇಲ್ಲ ಸರ್, ನಿಮ್ಮ ಹೆಸರು ಫ್ಲ್ಯಾಶ್ ಆಗಿತ್ತು, ಲೆಕ್ಚರ್ ಇದೆ ಅಂತ ಗೊತ್ತಾಯ್ತು, ಅದನ್ನು ಕಾಯ್ತಾ ಇದ್ದೆ ನಿಮಗೋಸ್ಕರ ಅಂದರು. ಏನು ಮಾಡ್ತಿದ್ದೀರಿ ಅಂದೆ. ಬನ್ನಿ ಸರ್ ಅಂದರು. ಇಲ್ಲ ಮ ಎಲ್ಲೋ ಹೋಗಬೇಕು ಅಂದೆ, ವರ್ಚುವಲ್ ಬಿಡಲೇ ಕೈ ಹಿಡಿದು ಎಳ್ಕೊಂಡು ಬನ್ನಿ ಸರ್ ಕರ್ಕೊಂಡು ಹೋಗ್ತೇನೆ, 5 ನಿಮಿಷ ಬರಬೇಕು ನೀವು ಅಂತ. ಆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಹಿಂದೆಯೇ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ ಇದೆ, ನಾನು ಕೆಮಿಸ್ಟ್ರಿ ಸ್ಟೂಡೆಂಟ್, ನಾನು ಆ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡಿಲ್ಲ, ಪಾಠ ಮಾಡಿಲ್ಲ. ಕರ್ಕೊಂಡು ಹೋಗಿ ಆ ಮೇಷ್ಟ್ರೆಲ್ಲ ಕೂತಂಥ ಒಂದು ದೊಡ್ಡ ಹಾಲು, ಫ್ಯಾಕಲ್ಟಿ ಲೌಂಜ್ ಅಂತಾರೆ, ಎಲ್ಲ ಒಂದು 40 ಜನ ಮೇಷ್ಟ್ರಿದ್ರು, ಬೇರೆ ಬೇರೆ ದೇಶದ ಮೇಷ್ಟ್ರೆಲ್ಲ ಇದ್ದರು. ಈ ಹುಡುಗಿ ಅಂತೇನೆ ನಮ್ಮ ದೊಡ್ಡವರು, ಆ್ಯಕ್ಚುಲಿ ವಾಸ್ ಆಲ್ರೆಡಿ ಶಿ ಆ ಕರ್ಕೊಂಡು ಅದನ್ನು ಪರಿಚಯ ಮಾಡ್ತಾರೆ. ಐ ವಾಸ್ ಟೆಲ್ಲಿಂಗ್ ಯು ಅಬೌಟ್ ಮೈ ಟೀಚರ್ ಬಿಕಾಸ್ ಆಫ್ ಹೂಮ್ ಐ ಆಮ್ ಹಿಯರ್, ಹೀ ಈಸ್ ಮೈ ಟೀಚರ್. ನಾನು ಟೀಚರ್ ಬಗ್ಗೆ ಹೇಳ್ತಾ ಇದ್ನಲ್ಲ, ಇವರೇ ಟೀಚರು ಅಂತ ಹೇಳ್ಬಿಟ್ಟು ಹೇಳ್ತಿದ್ರು. ಸರ್ ನಿಮ್ಗೆ ನೆನಪಿದೆಯಾ ಸರ್, ನೀವು ಅಟ್ಟ ಎಳೆದು ಬರ್ತಾ ಇದ್ರಿ, ನಾನು ನಿಂತ್ಕೊಂಡಿದ್ದೆ, ಯಾಕೆ ಪ್ರೇಮ ಮುಖ ಡಲ್ ಆಗಿದೆ ಅಂತ ಕೇಳಿದ್ರಿ. ನನಗೆ ಅದು ಥರ್ಮೋಡೈನಮಿಕ್ಸ್ ಅರ್ಥನೇ ಆಗ್ತಾ ಇಲ್ಲ ಸರ್ ಅಂದೆ. ಬನ್ನಿ ಬನ್ನಿ ಕರ್ಕೊಂಡು ಹೋದ್ರಿ, ನಿಮ್ಮ ರೂಮಿಗೆ ಕರ್ಕೊಂಡು ಹೋಗಿ ಒಂದು 15 ನಿಮಿಷ ನನಗೆ ಬೇರೆ ಬೇರೆ ಎಕ್ಸಾಂಪಲ್ ಕೊಟ್ಟು ಹೇಳಿದ್ರಿ, ತುಂಬ ಸಂತೋಷ ಆಯಿತು ಸರ್. ಕೆಮಿಸ್ಟ್ರಿ MSc ಮಾಡಿಕೊಂಡೆ, ಪರ್ಡ್ಯೂ ಯೂನಿವರ್ಸಿಟಿ ಅಂತಿದೆ ಅಲ್ಲಿ PhD ಮಾಡಿಕೊಂಡೆ, ಈಗ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ನನ್ನ ಗಂಡ ಇದ್ದಾರೆ, ಡಾಕ್ಟರ್ ಇದ್ದಾರೆ, ನಾನು ಇಲ್ಲೇ ಸೆಟ್ಲ್ ಆಗಿದ್ದೀನಿ, ನಾನು ಯೂನಿವರ್ಸಿಟಿಯಲ್ಲಿ 4 ವರ್ಷದಿಂದ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅಂದರು. ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾದಲ್ಲಿ ಪ್ರೊಫೆಸರ್ ಆಗೋದಂದ್ರೆ ತಮಾಷೆ ಅಲ್ಲ, ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದೀನಿ ಅಂದ್ಬಿಟ್ಟು ಅಗ್ದಿ ಮುಗ್ಧತೆಯಿಂದ ಆಕೆ ಕೇಳಿದ್ರು ನನಗೆ. ಸರ್ ನೆನಪಿದೆಯಾ ಸರ್ ಇವತ್ತು ನಿಮಗೆ ಸ್ಟೆಪ್ಸ್ ಇಳಿದು ಬರೋದು ಅಂದರು. ನನಗಿಲ್ಲ ಅಂತ ಹೇಳಿದೆ, ನೆನಪಿಲ್ಲ. ಯಾಕೆ ದಿನಕ್ಕೆ 10 ಸಲ ಹೋಗಿ ಬಂದು ಮಾಡ್ತೇನೆ ಮೇಲೆ ಕೆಳಗೆ, ಪ್ರತಿ ಸಲ ಮಗು ನಿಂತ್ಕೊಂಡಿರುತ್ತೆ ಅಲ್ಲಿ, ಯಾವುದೇ ವಿಷಯದ ಬಗ್ಗೆ ಹೇಳಿದ್ದೇನೆ ಆದರೆ ನಾನು ಇನ್ನು ಋಣಿಯಾಗಿದ್ದೇನಮ್ಮ ಅಂತ ಹೇಳಿದೆ. ಐ ಆಮ್ ಗ್ರೇಟ್ಫುಲ್ ಟು ಯು ಡಿಯರ್ ಅಂತ ಹೇಳಿದೆ. ಯಾಕೆ ಋಣಿಯಾಗಿದ್ದೇನೆ ಅಂದರೆ, ನನಗೆ ಗೊತ್ತಿತ್ತು ಶಿಕ್ಷಕನ ಮಾತಿನಲ್ಲಿ ತುಂಬ ಶಕ್ತಿ ಇದೆ ಅಂತ ಗೊತ್ತಿತ್ತು, ಆದರೆ ನೀ ಹೇಳಿದ ನನಗೆ ಅರ್ಥ ಆಯಿತು ಅಂತ ಹೇಳಿದೆ. ನಾನು 31 ವರ್ಷದಿಂದ ಕಲಿಸಿದಂಥ ಥರ್ಮೋಡೈನಮಿಕ್ಸ್ ನಿನಗೆ ಇವತ್ತು ನೀನು ಇಲ್ಲಿ ಕರ್ಕೊಂಬರೋದಾದರೆ, ಐ ಆಮ್ ವಿಲಿಂಗ್ ಟು ಸ್ಪೆಂಡ್ ಮೈ ಲೈಫ್ ಫಾರ್ ಎ ಸ್ಟೂಡೆಂಟ್ ಅಲ್ವಾ. ಅಂಥ ಶಕ್ತಿ ನಮ್ಮಲ್ಲಿ ಇದೆ ಸರ್, ಪ್ರತಿಯೊಬ್ಬರಲ್ಲೂ ಇದೆ.

0: Radio Sarang 107.8 FM.
1: ಒಬ್ಬ ಕಲಾ ಮಾಡೋದು, ನಾ ಹೇಳೋದು, ಒಬ್ಬ ಪ್ರೈಮರಿ ಸ್ಕೂಲ್ ಟೀಚರ್, ರಾಮೇಶ್ವರಂ ಅಂತ ಪ್ರೈಮರಿ ಸ್ಕೂಲ್ ಟೀಚರ್ ಕ್ಯಾನ್ ಪ್ರೊಡ್ಯೂಸ್ ಎ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ವಾಟ್ ಈಸ್ ಅವರ್ ಪ್ರಾಬ್ಲಮ್? ನಮಗೇನು ಕಷ್ಟ ಆಗಿದೆ? ಕಷ್ಟ ಇಷ್ಟೇನೆ, ಕಲಾಂ ಹೇಳಿದ ಹಾಗೆ ಆ ಹೊಟ್ಟೆಯಲ್ಲಿ ಬೆಂಕಿ ಇರಬೇಕು ಮಕ್ಕಳಿಗೋಸ್ಕರ ಏನಾದರೂ ಮಾಡ್ತೇನೆ ಅಂತ. ಆ ಪ್ರೀತಿ ಅಂತಃಕರಣ ಉಕ್ಕಿ ಬಂದರೆ, ನಾನು ಸುಮಾರು ವರ್ಷ ಪ್ರಿನ್ಸಿಪಾಲ್ ಆಗಿದ್ದೆ ಬೇರೆ ಬೇರೆ ಕಡೆ ಕಾಲೇಜಲ್ಲೆಲ್ಲ, ನಾನು ಮೇಸ್ಟ್ರೆಲ್ಲವರು, ಸರ್ ನೀವು ಬ್ಲ್ಯಾಕ್ ಮೇಲ್ ಮಾಡ್ತೀರಿ ಸರ್ ನಮ್ಮಲ್ಲೆಲ್ಲ ನೀವು ಅನ್ನೋರು. ನಾನು ಬ್ಲ್ಯಾಕ್ ಮೇಲೋ ವೈಟ್ ಮೇಲೋ ನಾನು ಮಾಡೋದು ಹೇಗೆ ಅಂತ ಹೇಳಿದೆ. ಬ್ಲ್ಯಾಕ್ ಮೇಲ್ ಏನು ಅಂದರೆ, ನಾನು ಮಾತು ಹೇಳ್ತೀನಿ ನಮ್ಮ ಮೇಸ್ಟ್ರಿಗೆಲ್ಲ, ನನ್ನ ಕಲೀಗ್ಸ್ಗೆಲ್ಲ ಹೇಳೋದು ಅಂತ. ಎರಡು ಪ್ರಮಾಣ ಮಾಡಬೇಕಪ್ಪ ನೀವು ಮೇಸ್ಟ್ರ ಆದ ತಕ್ಷಣ. ಒಂದು, ನನ್ನ ಜೊತೆಗಾರರು ಯಾರಿದ್ದಾರೋ ಅವ್ರ ಬಗ್ಗೆ ಕೆಟ್ಟವಾಗಿ ಎಂದೂ ಮಾತಾಡೋದಿಲ್ಲ. ಐ ವಿಲ್ ನೆವರ್ ಸ್ಪೀಕ್ ಇಲ್ ಆಫ್ ಮೈ ಕೊಲೀಗ್ಸ್ ಅಟ್ ಎನಿ ಟೈಮ್. ಪ್ರತಿಜ್ಞೆ ಅದು. ನನ್ನ ಜೊತೆಗಾರರ ಬಗ್ಗೆ ಎಂದೂ ನಾನು ಕೆಟ್ಟದಾಗಿ ಮಾತಾಡೋದಿಲ್ಲ, ಅವ್ರು ಇಲ್ಲದೇ ಇದ್ದಾಗ ಕೂಡ. ಎರಡನೇದ್ದು ಮುಖ್ಯವಾಗಿರೋದಂದರೆ, ಮುಂದೆ ಕುಳಿತಂಥ ಹುಡುಗರಿದ್ದಾರಲ್ಲ, ವಿದ್ಯಾರ್ಥಿಗಳಿದ್ದಾರಲ್ಲ, ಅವರಿಗೆ ನಾನು ಪ್ರಾಮಾಣಿಕವಾಗಿ ಪಾಠ ಮಾಡದೆ ಹೋದರೆ ನನ್ನ ಮಕ್ಕಳಿಗೆ ಒಳ್ಳೆಯದಾಗೋದಿಲ್ಲ ಅಂತ ನನ್ನ ಖಚಿತವಾದ ನಂಬಿಕೆ ಇದೆ. ಅತ್ಯಂತ ನಿಷ್ಕಲ್ಮಶವಾದ ಪ್ರೀತಿಯಿಂದ ನನ್ನ ಮಕ್ಕಳಿಗೆ ಪಾಠ ಮಾಡಿದರೆ, ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದರೆ, ನನ್ನ ಮಕ್ಕಳ ಜವಾಬ್ದಾರಿ ಭಗವಂತ ತಗೋತಾನೆ. ನನ್ನ ಖಚಿತವಾದ ನಂಬಿಕೆ ಇದೆ. ಇಲ್ಲೆಲ್ಲೋಕ್ಕೆ ಹೋತ ಆದರೆ ಅಲ್ಲಿ ತೊಂದರೆ ಆಗುತ್ತೆ. ಅದು ಹೇಳ್ತಿದ್ದೆ, ನಿಮಗೋಸ್ಕರ ಆದರೂ ಚೆನ್ನಾಗಿ ಮಾಡಿರಿ, ಅವ್ರಿಗೋಸ್ಕರ ಬೇಡ. ನಾನು ಪಾಠ ಮಾಡುವಲ್ಲಿ ಕೆಲವು ಆರಾಮಾಗಿ ತೊಗೊಂಡು ಸೀರಿಯಸ್ ಆಗಿ ಮಾಡಿದ್ದೇನೆ. ಏನೋ ಒಂದು ಮಾಡಿ ಮುಗಿಸಿದಾದ್ರಿ, ಮೂರು ಪಾಠ ಹುಡುಗರು ಓದ್ಕೊಳ್ರೆ ನೀವು ಅಂತ ಹೇಳ್ಬಿಡ್ಬೋದು. ಮೂರು ಪಾಠನ ಹುಡುಗ ಓದ್ಕೊಳ್ರಿ ಅಂತಂದರೆ, ನನ್ನ ಮಕ್ಕಳಿಗೂ ಆಮೇಷ್ಟು ಹಂಗೆ ಹೇಳಿರ್ತಾರೆ, ಓದ್ಕೊಳ್ಳು ಐದು ಪಾಠ ಅಂತ ಹೇಳಿರ್ತಾರೆ. ಅವ್ನು ಚೆನ್ನಾಗಿ ಆಗೋಲ್ಲ. ನನ್ನ ಮಕ್ಕಳು ಚೆನ್ನಾಗಿ ಆಗಬೇಕು ಅಂದರೆ, ನಾನು ಕೂತಿರುವಂಥ ಮಕ್ಕಳಿಗೆ ಪಾಠ ಮಾಡಬೇಕು ಸರಿಯಾಗಿ ಎಂದು ಉದ್ದೇಶ. ನಾವು ಕೆಲವೊಂದ್ಸಲ ಹೇಳ್ತೀವಿ ಅಸಹಾಯಕತೆ, ಅಯ್ಯೋ ನಾವು ಏನು ಮಾಡೋಕ್ಕಾಗುತ್ತೆ ಸರ್, ಮೇಷ್ಟ್ರು ಏನು ಮಾಡೋಕ್ಕಾಗುತ್ತೆ ಅಂತೀವಿ. ಯಾಕೊಂದು ಉದಾಹರಣೆ ಹೇಳಿಬಿಡ್ತೀನಿ, ನನಗಾದಂಥ ಉದಾಹರಣೆನೆ, ಹೊರಗಡೆ ಪುಸ್ತಕದಲ್ಲಿ ಬೇಡ. ಸುಮಾರು 30 ವರ್ಷದ ಹಿಂದೆ ನಾನು ಜಪಾನಿಗೆ ಹೋಗಿದ್ದೆ. ಇದಾದಂಥ ಘಟನೆ ಭಾಳ ಕಡೆ ಶೇರ್ ಮಾಡ್ಕೊಂಡಿದ್ದೆ, ತುಂಬ ಬರೆದಿದ್ದಾರೆ ಅದ್ರ ಬಗ್ಗೆ ಎಲ್ಲರೂ. ಹೋದಾಗ ಆಗ ಜಪಾನ್ ಭಾಳ ಫೇಮಸ್ ಆಗಿರೋದು ಈ ಮೆಕ್ಯಾನಿಕಲ್ ಟಾಯ್ಸ್ ಅಂತ, ಕೀ ಕೊಟ್ಟರೆ ಓಡುವಂಥ ಗೊಂಬೆಗಳು ತುಂಬ ಪ್ರಸಿದ್ಧ ಆಗಿತ್ತು. ಈಗ ಮೆಕ್ಯಾನಿಕಲ್ ಇಲ್ಲ, ಎಲೆಕ್ಟ್ರಾನಿಕ್ ಟಾಯ್ಸ್ ಜಾಸ್ತಿ ಆಗಿದೆ ಈಗೆಲ್ಲ. ಒಂದ್ಸಲ ನಾನು ಒಂದು ಹೋಟೆಲಲ್ಲಿದ್ದೆ, ನಾನು ಕೆಲಸ ಬೇಗ ಮುಗಿದೋಯ್ತು, ಹೊರಗಡೆ ಸುತ್ತಾಡ್ಕೊಂಬರೋಣ ಅಂತ ಗಾರ್ಡನ್ನಲ್ಲಿ ಹೋಗ್ತಾ ಇದ್ದೆ. ತೋಟದಲ್ಲಿ ಹೋಗ್ತಿರ್ಬೇಕಾದ್ರೆ ಒಬ್ಬ ಹುಡುಗ ಎರಡು ಹೆಗಲಿಗೂ ಎರಡು ಬುಟ್ಟಿ ಹಾಕ್ಕೊಂಡು ಓಡಾಡ್ತಾ ಇದ್ದ. ಆ ಬುಟ್ಟಿ ತುಂಬ ಪಾರಿವಾಳ. ನಾನು ಏನಪ್ಪ ಜಪಾನಲ್ಲಿ ಪಾರಿವಾಳ ಕೂಡ ಇಡ್ಸಿಂದ ಸಣ್ಣಾಗಿ ಕೂತ್ಕೊಂಡಿದೆ, ಅದು ಓಡಾಡ್ತಾ ಇಲ್ಲ ಅಂತ ಅಂದ್ಕೊಂಡೆ. ಪಾರಿವಾಳ ಅಲ್ಲ ಅದು, ಪಾರಿವಾಳ ಥರ ಇರುವಂಥ ಪಕ್ಷಿ, ಅದು ಆಟಿಗೆ ಸಾಮಾನು. ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ, ಕೈಯಲ್ಲಿ ಇಟ್ಕೊಂಡ್ರೆ ಪಾರಿವಾಳನೇ ಅನಿಸ್ಬೇಕು, ಆ ಥರ ಕಣ್ಣು ಕುಡ್ಡೆ ಕೂಡ ತಿರುಗ್ತಾ ಇತ್ತು, ಅದು ಚೆನ್ನಾಗಿರುವಂಥದ್ದು. ಅವನು ಮಾರ್ತಾ ಇದ್ದ. ಅದಕ್ಕೆ ಬಲಗಡೆ ರೆಕ್ಕೆ ಎತ್ತಿ ಹಿಂಗೆ ಕೀ ಕೊಟ್ಟು ಹಿಂಗೆ ಎಸೆದ್ರೆ ವಿಮಾನದ ಥರ ಮೂರು ಸುತ್ತ ಹಾಕಿ ವಿಮಾನದ ಥರನೇ ಇಳಿತಿತ್ತು. ತುಂಬ ಚೆನ್ನಾಗಿತ್ತು. ನಮ್ಮ ಅಕ್ಕನ ಮಗಳಿಗೋಸ್ಕರ ತೊಗೊಳ್ಳೋಣ ಅಂತ ಹೇಳಿ ಅವನು ಕೇಳಿಕೊಂಡೆ. ಅವನಿಗೆ ಇಂಗ್ಲೀಷ್ ಬರಲ್ಲ, ನನಗೆ ಜಪಾನಿ ಭಾಷೆ ಬರಲ್ಲ. ಹರಕ್ ಮೂರ್ಕ್ ಇಂಗ್ಲೀಷಲ್ಲಿ ಕೈ ಕಾಲು ಮಾಡಿ ಸನ್ನೆ ಮೂಲಕ ಮಾಡಿ ಕೊಂಡ್ಕೊಂಡದ್ದಾಯ್ತು. ನಾವೆಲ್ಲ ಸಾಮಾನ್ಯವಾಗಿ ಮಾಡ್ತೀವಲ್ವ, ಹೊಸದೇನಾದ್ರು ತೊಗೊಂಡ್ರೆ ಹಾಗೆ ಪರೀಕ್ಷೆ ಮಾಡಿ ನೋಡಬೇಕು. ನಾನು ಅದೇ ತಪ್ಪನ್ನು ಮಾಡಿದೆ. ಆ ಗಾರ್ಡನ್ ಎತ್ಕೊಂಡು ಆ ಕೀ ಕೊಟ್ಟು ಹಿಂಗೆ ಸರಿಯಾಗಿ ಎಸೆದೆ ಅಂತ ಅಂದ್ಕೊಂಡೆ. ಅದು ಮೂರು ಸುತ್ತು ಹೋಗಲೇ ಇಲ್ಲ, ಸೀದಾ ಹೋಯಿತು. ನನಗೆ ಭಾರಿ ಹೆದರಿಕೆ ಆಗಿಬಿಡ್ತು. ಪಬ್ಲಿಕ್ ಪಾರ್ಕ್ ರೀ ಅದು, ಅದು ಚುಂಚಿ ಬಾರಿ ಭಾಳ ಚೂಪಾಗಿದೆ, ಯಾರಿಗಾದರೂ ಹೊಡೆದ್ರೆ ಏನು ಗತಿಯಪ್ಪ ಅಂತ ಗಾಬರಿಯಾಗಿ ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ದೀನಿ. ಪಕ್ಷಿ ಸೀದಾ ಹೋಯ್ತು, ನಾನು ಎದೆ ಬಿಡ್ತಾನೆ ನಿಂತು ಹೋಯ್ತು. ಎದುರುಗಡೆ ಒಂದು ಸಣ್ಣ ವಯಸ್ಸಿನ ದಂಪತಿಗಳು ಬರ್ತಾ ಇದ್ದಾರೆ. ಆ ಗಂಡನಿಗೆ ಸುಮಾರು 20-25 ವರ್ಷ ಇರಬೇಕು, ಆ ಹೆಣ್ಮಗಳಿಗೆ 21-22 ವರ್ಷ ಇರಬೇಕು. ಅವರಿಬ್ಬರ ನಡುವೆ ಒಂದು ಪುಟ್ಟ ಮಗು, 1.5 ವರ್ಷದ ಮಗು ನಡ್ಕೊಂಡು ಬರ್ತಾ ಇದೆ. ಅಪ್ಪ ಅಮ್ಮ ಕೈ ಹಿಡಿದು ನಡ್ಸ್ಕೊಂಡು ಬರ್ತಾ ಇದ್ದಾರೆ ಮಗುನ. ಈ ದರಿದ್ರ ಪಕ್ಷಿ ನಾನೇ ಬಿಟ್ಟಾನೆ, ಅದು ಸೀದಾ ಹೋಗಿ ಮಗುನ ಹಣೆಗೆ ಬಡಿತು. ಆ ಮಗುನ ಹಣೆಗೆ ಬಡಿದ ತಕ್ಷಣ ಗಾಯ ಆಗಿ ರಕ್ತ ಸುರಿಯೋಕೆ ಶುರು ಆಯಿತು. ಕಲ್ಪನೆ ಮಾಡ್ಕೊಳ್ಳಿ, ಬೆಳಗಾಮಲ್ಲಿ ಆಗಿದ್ರೆ ಏನಾಗಿರೋದು ಇಂಥದ್ದು ಅಂತ. ಜನ ಬುದ್ಧಿ ಕಲಿಸಿರೋರು ನಮಗೆ ಅಲ್ವಾ. ನಾನು ಅದೇ ಅಂದ್ಕೊಂಡೆ, ಆಯಿತು ನನ್ನ ವ್ಯವಸ್ಥೆ ಆಯ್ತು ಇವತ್ತು ಅಂತ ಅಂದ್ಕೊಂಡೆ. ಅಂದ್ಕೊಂಡಾಗ ಹುಡುಗ ಓಡ್ ಬಂದ, ಆ ಗಂಡ ಓಡ್ ಬಂದ. ಓಡ್ ಬಂದು ದಾರಿಲಿ ಪಕ್ಷಿ ಬಿದ್ದಿತ್ತಲ್ಲ, ಪಕ್ಷಿ ಎತ್ಕೊಂಡ್ಬಂದ, ಬಂದು ಅಲ್ಲಿ ದೂರ ನಿಂತ್ಕೊಂಡು ನನ್ನ ಹತ್ರ ಬರಲಿಲ್ಲ, ನಿಂತ್ಕೊಂಡು ಆರ್ ಯು ಎನ್ ಏಷ್ಯನ್, ನೀನು ಏಷ್ಯಾದವನ ಅಂತ ಕೇಳಿದ. ಹೌದು ನಾನು ಇಂಡಿಯಾದವನು ಅಂತ ಹೇಳಿದೆ. ಇಂಗ್ಲೀಷ್ ಅರ್ಥ ಆಗತ್ತಾ? ಹರಕ್ ಮುರ್ಕ್ ಇಂಗ್ಲೀಷ್ ಅಲ್ಲೇ. ಅಂಡರ್ಸ್ಟ್ಯಾಂಡ್ ಇಂಗ್ಲೀಷ್? ಅಂಡರ್ಸ್ಟ್ಯಾಂಡ್ ಇಂಗ್ಲೀಷ್ ಅಷ್ಟೇ. ಅವನು ಪಕ್ಷಿ ತಗೊಂಡು ಹೇಳ್ತಾನೆ, ಅವನ ಮಾತು ಕಮ್ಮಿ, ಕೃತಿ ಜಾಸ್ತಿ. ಅವನು ಬಲಗಡೆ ರೆಕ್ಕಿ ಎತ್ತಿದ್ದು ಕೀ ಕೊಟ್ಬಿಟ್ಟು ಅದು ಎಸ್ತದ್ದು ತಪ್ಪು, ನೀವು ಎಸ್ತದ್ದು ಆಗಲ್ಲ, ಹೀಗೆ ಎಸಿಬೇಕು ಅಂತ ತೋರಿಸ್ಕೊಟ್ಟ. ಯಾರಿಗೆ ಬೇಕಾಗಿತ್ತು ರೀ ಪಕ್ಷಿ ಹಾರಿಸೋದೀಗ? ಅನಾಹುತ ಆಗಿ ಹೋಗಿದೆ, ಆ ಮಗುಗೆ ಪೆಟ್ಟಾಗಿದೆ, ನನಗೆ ಗಾಬರಿ ಆಗೋಗಿದೆ. ಅವನು ಹಾರಿಸಿ ತೋರಿಸ್ದೆ ಹೆಂಗೆ ಹಾರಿಸ್ಬೇಕು ಅಂತ. ನಾನು ಹೇಳಿದೆ, ನೋಡಪ್ಪ ಕೈ ಮುಗಿದು ಹೇಳಿದೆ, ಸಾರಿ ಇದ್ದವೇ ಕ್ಷಮಿಸ್ಬಿಡಿ, ನನ್ನ ಮಗುಗೆ ಪೆಟ್ಟು ಮಾಡಬೇಕು ಅಂತ ಮಾಡಿದ ಕೆಲಸ ಅಲ್ಲ ಇದು. ಆಕಸ್ಮಿಕವಾಗಿ ಆದದ್ದು, ನಾನು ತಪ್ಪಾಯ್ತು ದೇವಿಗೆ ಕ್ಷಮಿಸ್ಬಿಡಿ ನನ್ನ ಅಂತ ಹೇಳಿದೆ. ಅವನು ನೋ ನೋ ಡೋಂಟ್ ಸೇ ದ್ಯಾಟ್ ಡೋಂಟ್ ಸೇ ದ್ಯಾಟ್ ಇಟ್ ಇಸ್ ಓಕೆ, ಮಗುಗೆ ಏನಾಗಿಲ್ಲ ಸ್ವಲ್ಪ ತರಚಿಗಾಯ ಅಷ್ಟೇ, ಮಗು ಸರಿಯಾಗಿದೆ ಏನು ತೊಂದರೆ ಇಲ್ಲ ಅಂದ. ಅಯ್ಯೋ ಕರ್ಮ ಬೈಲೂ ಇಲ್ಲ ನನಗೆ ಅವನು. ಆಮೇಲೆ ಆ ತಾಯಿ ನೋಡಿದೆ, ಆಕೆ ಮೊಳಕಾಲು ಊರ್ಬಿಟ್ಟು ತನ್ನ ವಸ್ತ್ರ ತೊಗೊಂಡು ಮಗುವಿನ ಹಣೆ ರಕ್ತ ಒರೆಸ್ತಾ ಇದ್ಲು. ಆ ಮಗು ಅಳ್ತಾ ಇತ್ತು, ಆಕೆ ಏನು ಒಟ್ಕೊಡ್ತಾ ಇದ್ಲು. ಆಕೆ ಬಾಯಿ ನೋಡಿ ಅನಿಸ್ತು, ನನ್ನ ಮನಸ್ಸು ನನ್ನ ತಪ್ಪು ತಾನೆ, ಈ ತಪ್ಪಿತಸ್ಥ ಮನಸ್ತಾನೆ. ಆಕೆ ಬಾಯಿ ಬಡಿಯೋದು ನೋಡಿ ನನಗೆ ಬೈತಾಳೆ ಈಕೆ ಅಂದ್ಕೊಂಡಿದ್ದೆ. ಆ ಗಂಡರು ಮತ್ತೊಮ್ಮೆ ಹೇಳ್ಕೊಂಡೆ, ದಯವಿಟ್ಟು ನಿಮ್ಮ ಹೆಂಡತಿಗೆ ಹೇಳಿ ನಾನು ಮಾಡಬೇಕು ಅಂತ ಆದಂತ ಅಲ್ಲ, ಇದು ಅಕಸ್ಮಾತ್ ಆದಂಥ ಅಪಚಾರ, ಕ್ಷಮಿಸ್ಬೇಕು, ನನ್ನ ಕ್ಷಮೆ ಅವ್ರಿಗೆ ಹೇಳಿ ಎಂದೆ. ನೋ ನೋ ನೋ ನೋ ಡೋಂಟ್ ವರಿ ಅಬೌಟ್ ಇಟ್, ಶಿ ಇಸ್ ನಾಟ್ ಸೇಯಿಂಗ್ ಎನಿಥಿಂಗ್. ಆಕೆಗೆ ಇಂಗ್ಲೀಷೇ ಬರೋಲ್ಲ, ನನಗೆ ಹೇಳ್ತಿದ್ದಾಳೆ, ಅವ್ರು ಹೇಳಿ ಬೇಜಾರು ಮಾಡ್ಕೊಳ್ಳೋದು ಬೇಡ, ಮಗು ಚೆನ್ನಾಗಿದೆ ಅಂತ ಹೇಳಿ ಅಂದರು. ಆಕೆ ಗಂಡನಿಗೆ ಹೇಳಿದ್ದು ನನಗೆ ಕೆನ್ನೆ ಹೊಡೆದಂಗಾಯ್ತು, ಬೈದಿದ್ರೆ ಸಂತೋಷ ಆಗಿರೋದೇನೋ, ತಪ್ಪು ಮಾಡಿದ್ದಕ್ಕೆ ಪನಿಷ್ಮೆಂಟ್ ಆಗಿರ್ತಿತ್ತಲ್ಲ. ಅವರಿಬ್ಬರು ಹಂಗೆ ಹೇಳಿದ್ನಲ್ಲಿ ಭಾಳ ನನಗೆ ಸಂಕಟ ಆಯಿತು. ಆ ಪಕ್ಷಿನ ಕೋಟಿನ ಜೇಬಲ್ಲಿ ತುರ್ಕೊಂಡು ವಾಪಸ್ ಹೊಸ ಹೋಟೆಲಿಗೆ ಬಂದೆ. ಬಂದುಬಿಟ್ಟು ಆ ರಿಸೆಪ್ಷನಿಸ್ಟ್ ಇರ್ತಾಳಲ್ಲ ಒಬ್ಳು ಕೌಂಟರ್ದಲ್ಲಿ, ಆಕೆಗೆ ಹೋಗಿ ಕೇಳಿದೆ, ಹಿಂಗೊಂದು ಘಟನೆ ಆಯ್ತು ಹೊರಗಡೆಗೆ, ನನಗೇನು ಅಸಾಮಾನ್ಯವಾದಂಥ ತಾಳ್ಮೆ ಇರುವಂಥ ದಂಪತಿಗಳು ಅಕಸ್ಮಾತ್ ಆಗಿ ಸಿಕ್ಕರು, ಏನು ಎಲ್ಲರೂ ಹೀಗೆ ಇದ್ದಾರೋ ಇಲ್ಲಿ ಅಂತ ಕೇಳಿದೆ. ಮೊದಲೇ ಸಲ ಜಪಾನಿಗೆ ಹೋದದ್ದು ನಾನು, ಎಲ್ಲರೂ ಹೀಗೆ ಇದ್ದಾರೋ ಅಂತ. ಆಕೆ ತಕ್ಷಣ ಹೇಳಿದ್ಲು, ಹೌದೌದು ಪುಣ್ಯ ಮಾಡಿದ್ರಿ ನೀವು ಅಂದ್ಲು. ಯಾಕೆ ಅಂತ ಕೇಳಿದೆ. ಸಣ್ಣ ವಯಸ್ಸಿನ ದಂಪತಿಗಳು ಬಂದರು ಅಂತ ಅವ್ರು ನಿಮಗೇನೂ ಮಾಡಲಿಲ್ಲ, ಅಕಸ್ಮಾತ್ ಆಗಿ ವಯಸ್ಸಾದವ್ರ ಜೊತೆ ಹೊಡೆದು ಚಟ್ನಿ ಮಾಡಿರೋ ನಿಮ್ಮನ್ನು ಅಂದ್ಲು. ಎಲ್ಲ ಇವನ ಇಂಡಿಯಾದಲ್ಲಿ ರಿವರ್ಸ್ ಅಲ್ವಾ, ಸಣ್ಣ ವಯಸ್ಸಿನವ್ರಿಗೆ ಕೋಪ ಜಿರುತ್ತೆ, ವಯಸ್ಸಾದ್ನವ್ರಿಗೆ ತಲೆಗೆ ಬಟ್ಟು ಬಿದ್ದು ಬಿದ್ದು ಬಿದ್ದು ಸ್ವಲ್ಪ ಶಾಂತತೆ ಬಂದಿರುತ್ತೆ. ಆದರೆ ಆಕೆ ಹೇಳಿದ್ದೇನು ಅಂದರೆ, ಹುಡುಗರಾಗಿರೋದ್ರೆ ಸುಮ್ಮನೆ ಬಿಟ್ಟರು ನಿಮ್ಮನ್ನು, ವಯಸ್ಸಾಗಿರೋರಾಗಿದ್ರೆ ಚೆನ್ನಾಗಿ ಹೊಡೆದಿರೋರು ನಿಮ್ಮನ್ನು ಅಂತ. ಯಾಕೆ ಹಿಂಗೆ ಅಂತ ಕೇಳಿದೆ. ಅದೇನೋ ಗೊತ್ತಿಲ್ಲ, ಹುಡುಗರಿಗೆ ಕೋಪ ಬರೋಲ್ಲ ಇಲ್ಲಿ ಅಂದ್ಲು. ಯಾಕೆ ಅಂತ ಕೇಳಿದೆ. ಅದೆಲ್ಲ ಡೀಟೇಲ್ ಗೊತ್ತಿಲ್ಲ, ನಿಮ್ಗೆ ನಾಳೆ ಟೈಮ್ ಇದೆ ಕರ್ಕೊಂಡು ಹೋಗ್ತೀನಿ ಅಂದ್ಲು.

0: You're listening to Radio Sarang, 107.8 FM.
1: ನಾನು ಮರುದಿವಸ ಬೆಳಗ್ಗೆ ಕರ್ಕೊಂಡು ಪಕ್ಕದಲ್ಲೊಂದು ಕಾಲೇಜು, ಆ ಕಾಲೇಜ್ ಪ್ರಿನ್ಸಿಪಾಲರು ಅವ್ರನ್ನ ಭೇಟಿ ಮಾಡಿಸಿದ್ಲು. ಅವರು 75 ವರ್ಷದ ಪಾದ್ರಿ ಕೂತಿದ್ರು. ನಾನು ಹೋಗಿ ಹೇಳಿದೆ, ಸ್ವಾಮಿ ನಿನ್ನೆ ಒಂದು ಘಟನೆ ಆಯ್ತು. ಹೀಗೆ ಈ ಹುಡುಗಿ ಹೇಳ್ತಾಳೆ, ಅವ್ರು ಸಣ್ಣ ವಯಸ್ಸಿನವ್ರು ಆದ್ದರಿಂದ ಕೋಪ ಬರಲಿಲ್ಲ, ವಯಸ್ಸಾದ ಚೆನ್ನಾಗಿ ಹೊಡೆದಿರೋನು, ವಯಸ್ಸಾದವರಾಗಿದ್ದರೆ ಕೋಪ ಬಂದಿರೋದು ಅಂತ ಹೇಳ್ತಾರೆ, ಯಾಕೆ ಹಿಂಗೆ ಅಂತ ಕೇಳಿದೆ. ಮೊದಲೇ ನನಗೆ ಆಶ್ಚರ್ಯ ಆಗಿದೆ. ಫಸ್ಟ್ ಆಫ್ ಆಲ್ ಐ ವಾಸ್ ಶಾಕ್ಡ್. ಅವ್ರು ಇನ್ನೂ ಶಾಕ್ ಮಾಡಿದ್ರು ನನ್ನ. ಹೌದು ಹೌದು, ಆ ಹುಡುಗಿ ಹೇಳಿದ ಸರಿ, ಹುಡುಗರಿಗೆ ಕೋಪ ಬರಲ್ಲ ಇಲ್ಲಿ ಅಂದ್ಬಿಟ್ಟು. ಎನಿ ಒನ್ ಬಾರ್ನ್ ಆಫ್ಟರ್ 1948 ಕೆ ನಾಟ್ ಬಿ ವೈಲೆಂಟ್ ಅಂದರು. ಅಂದರೆ 48 ಇಸ್ವಿ ಆದ್ಮೇಲೆ ಹುಟ್ಟಿದಂಥವ್ರು ಯಾರೇ ಇದ್ದರೂ ಕೋಪ ಮಾಡ್ಕೊಳ್ಳಲ್ಲ ಅಂದರು. ನಾನು ಇದೇನು ರೀ ವಿಚಾರ, ಇದು 48 ಕೋಪಕ್ಕೇನು ಸಂಬಂಧ, 48 ಇಸ್ವಿಗೂ ಕೋಪಕ್ಕೇನು ಸಂಬಂಧ? ನಾನು ಕಾರ್ ಮಾಡೆಲ್ ಬಗ್ಗೆ ಕೇಳಿದ್ದೆ, 86 ಮಾಡೆಲ್ಗೆ ಇದಿರುತ್ತೆ, 88 ಮಾಡೆಲ್ಗಿಲ್ಲ ಅಂತೆಲ್ಲ ಕೇಳಿದ್ದೆ. ಇದು 48 ಮಾಡೆಲ್ ಏನು ಬಂತಿದು, 48 ಅಂತ ಕೇಳಿದೆ. ಅವ್ರು ಹೇಳಿದ 48 ಆಗಲಿಲ್ಲಪ್ಪ, 45 ಆಯಿತು ಅಂತ ಹೇಳಿದರು. ಆಗಸ್ಟ್ 6 ಮತ್ತು 9 1945 ಹಿರೋಶಿಮಾ ನಾಗಾಸಾಕಿ ಮೇಲೆ 2 ಬಾಂಬ್ ಬಿದ್ದು ಆ ಮುದುಕರು, ಆ ಪ್ರೀಸ್ಟು ಹೇಗೆ ಹಿಂದಕ್ಕೆ ಹೋಗ್ಬಿಟ್ರು ಅಂತಂದರೆ ಕಣ್ಣು ಮುಚ್ಕೊಂಡು ಹೇಳ್ತಾ ಇದ್ದಾರೆ, ನೋಡಿ ಜೆಂಟಲ್ಮನ್, ವಿ ಹ್ಯಾವ್ ಸೀನ್ ಪೀಪಲ್ ಡೈಯಿಂಗ್ ಲೈಕ್ ವರ್ಮ್ಸ್ ಹಿಯರ್. ಆ ಬಾಂಬ್ ಬಿದ್ದಾಗ ಜನ ಹುಳುಗಳು ಸತ್ತಂಗೆ ಸತ್ತೋದ್ರು, ನೋಡಿದ್ದೀವಿ ಕಣ್ಣಿಂದ ನಾವು. ಆಮೇಲೆ ಕೂತ್ಕೊಂಡು ವಿಚಾರ ಮಾಡಿದ್ವಿ, ನಮ್ಮ ದೇಶದ ಸಮಸ್ಯೆಗಳಿಗೆ ಹಿಂಸೆ ಪರಿಹಾರ ಅಲ್ಲ, ಅಹಿಂಸೆ ಮಾತ್ರ ಪರಿಹಾರ ಅಂತ ಅಂದ್ಕೊಂಡ್ವಿ. ಏನು ಮಾಡಿದ್ವಿ ಗೊತ್ತಾ, 46-47 ಇಸ್ವಿ ಕೂತ್ಕೊಂಡು ಒಂದು ಡಿಸೈನ್ ಮಾಡಿದ್ವಿ, ಅಹಿಂಸೆಯನ್ನು ಶಿಕ್ಷಣದ ಅವಿಭಾಜ್ಯ ಅಂಗವನ್ನಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿ 48

ಇದನ್ನ ಇಂಪ್ಲಿಮೆಂಟ್ ಮಾಡಿದ್ವಿ, ಅವತ್ತಿಂದ ಯಾವುದೇ ಮಗು ಶಾಲೆಗೆ ಹೋದಿದ್ದಿರಲಿಲ್ಲ, 48 ಅವನು ಕೋಪ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಎಕ್ಸೆಪ್ಷನ್ ಅಲ್ಲಿ ಇರ್ಬೋದು 1% ಎಲ್ಲೋ, ಆದರೆ 99% ಜನ ಕೋಪ ಮಾಡ್ಕೊಳ್ಳಲ್ಲ ಅಂತ ಹೇಳಿದರು. ನನಗೆ ಮೇಷ್ಟ್ರ್ ಆಗಿರೋ ನನಗೆ ಎದ್ದು ನಿಂತ್ಕೊಂಡು ಚಪ್ಪಾಳೆ ತಟ್ಟಬೇಕು ಅನಿಸ್ಬಿಡ್ತು. ಏನ್ರಿ ಅದ್ಭುತ ಘಟನೆ ಇದು. ಅಹಿಂಸೆ ಒಂದು ಮೌಲ್ಯ ಅಲ್ವಾ? ಒಂದು ಮೌಲ್ಯವನ್ನು ಶಿಕ್ಷಣದ ಅವಿಭಾಜ್ಯ ಅಂಗ ಮಾಡೋದಂದ್ರೆ ತಮಾಷೆನ? ಅದು ಹೇಗೆ ಮಾಡಿದ್ರಿ ನೀವು ಅಂತ ಕೇಳಿದೆ. ಅವ್ರು ನನಗೆ ಹೇಳಲೇ ಇಲ್ಲ. ಹೋಗು ಕಾಲೇಜ್ ಸ್ಕೂಲ್ ನೋಡ್ಕೊಂಬ ಹೋಗು, ಒಂದು 20 ಸ್ಕೂಲ್ ನೋಡು ನೀನು ಅಂದರು. ನಾನು ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲಿ ಇರುವಂಥ ಶಾಲೆಗಳಿಗೆ ಹೋಗಿ ನೋಡಿಕೊಂಡೆ ಏನು ವ್ಯತ್ಯಾಸ ಇದೆ ಅಂತ. ನನಗನ್ನಿಸ್ತು ಅದ್ರದ್ದು ಒಂದು ಭಾಗ ನಾವು ಮಾಡಿದ್ರೆ ಸಾಕು ಸ್ವಾಮಿ ಇಂಡಿಯಾದಲ್ಲಿ. ಯಾಕೆ ಹೇಳ್ತೀನಿ ಅಂದರೆ, ಜಪನೀಸ್ ಪೂವರ್ ಜಪನೀಸ್ ನೆವರ್ ಸಾ ಬುದ್ಧ. ಬುದ್ಧ ಯಾವತ್ತೂ ಜಪಾನಿಗೆ ಹೋಗಲಿಲ್ಲ. ಜಪನೀಸ್ ಯಾವತ್ತೂ ಬುದ್ಧನ ನೋಡಲಿಲ್ಲ ಆ ದೇಶದಲ್ಲಿ. ಬರೀ ಬುದ್ಧನ ಮಾತಿ ಕೇಳಿ ಶಾಂತಿ ಪ್ರಿಯರಾದರು ಅವರು. ಒರಿಜಿನಲ್ ಬುದ್ಧ ನಮ್ಮಲ್ಲಿದ್ದ. ಎಲ್ಲಿದ್ದ ಬುದ್ಧ? ಈಗಿನ ಬಿಹಾರ್ ಉತ್ತರ ಪ್ರದೇಶ ಭಾಗದಲ್ಲಿದ್ದ. ಒರಿಜಿನಲ್ ಬುದ್ಧ ನಮ್ಮಲ್ಲಿದ್ದ. ನಾವು ಶಾಂತಿ ಪ್ರಿಯರಾಗಲಿಲ್ಲ, ಅವರು ಬರೀ ಮಾತು ಕೇಳಿ ಶಾಂತಿ ಪ್ರಿಯರಾದರು.

0: ಈಗಾದರೂ ನೀವು ಜಪಾನಿಗೆ ಹೋದರೆ ನಿಮ್ಗೆ ಹೇಳ್ತಾರೆ ನಿಮ್ಮ ಮರ್ಯಾದೆ ಯಾಕೆ ಕೊಡ್ತೀವಂದ್ರೆ ಯು ಕಮ್ ಫ್ರಮ್ ದಿ ಲ್ಯಾಂಡ್ ಆಫ್ ಬುದ್ಧ ಆ್ಯಂಡ್ ಗಾಂಧಿ ದ ಟೆಲ್ಯೂ ಆಲ್ಸೋ ಯು ಕಮ್ ಫ್ರಮ್ ದಿ ಲ್ಯಾಂಡ್ ಆಫ್ ಬುದ್ಧ ಆ್ಯಂಡ್ ಗಾಂಧಿ ಅಂತೇಳಿ ಮರ್ಯಾದೆ ನಿಮಗೆ ಕೊಡ್ತಾರೆ ಅವರು. ನಾನು ಸ್ಟೂಡೆಂಟ್ ಒಬ್ಬ ಹೋಗಿದ್ದ ಪಿ ಎಚ್ ಡಿ ಮಾಡೋದಕ್ಕಲ್ಲಿ, ನನ್ನ ಕಡೆ ಪಿ ಎಚ್ ಡಿ ಮುಗಿಸ್ಕೊಂಡು ಪೋಸ್ಟ್ ಡಾಕ್ಟರ್ ವರ್ಕ್ ಮಾಡೋಕ್ಕೆ ಹೋಗಿದ್ದ. ಅವನು ಒಂದ್ಸಲ ಫೋನ್ ಮಾಡ್ದ, ಸಾರ್ ಇಲ್ಲಿ ಭಾರಿ ಕಿರಿಕಿರಿ ಸರ್ ಅಂದ. ಯಾಕೋ ಏನು ಕಿರಿಕಿರಿ ಜಪಾನಲ್ಲಿ ನಿನಗೆ ಏನು ಕೇಳಿದೆ? ನನ್ನ ಮೇಸ್ಟ್ರು ಕೆಮಿಸ್ಟ್ರಿ ಕೇಳೋದೇ ಇಲ್ಲ ಸರ್, ತಿರ್ಗಾ ಮುರ್ಗ ಗಾಂಧಿ ಬಗ್ಗೆ ಕೇಳ್ತಾರೆ, ಬುದ್ಧನ ಬಗ್ಗೆ ಕೇಳ್ತಾರೆ ಅಂದ. ಹೇಳು ಅಂದೆ, ನನಗೆ ಗೊತ್ತೇ ಇಲ್ಲಲ್ಲ ಸರ್ ಅಂದ. ನಿನ್ನ ದುರ್ದೈವ ಅದು ಅಂತ ಹೇಳಿದೆ. ಪ್ರೊಫೆಸರಿಗೆ ಇವನಿಗಿಂತ ಹೆಚ್ಚು ಗೊತ್ತು ಗಾಂಧಿ ಬಗ್ಗೆ ಬುದ್ಧನ ಬಗ್ಗೆ, ನಮಗೆ ಗೊತ್ತಿಲ್ಲ. ಹೇಳ್ದು ಇನ್ನಾದರೂ ಓದಯ್ಯ, ಒಳ್ಳೆ ಅವಕಾಶ ಸಿಕ್ಕಿದೆ, ಕೆಮಿಸ್ಟ್ರಿ ಸ್ವಲ್ಪ ಇಡು, ಇದು ಓದಿ ಮೊದಲು ಇದನ್ನು ಅಂತ. ನೋಡಿ, ಬುದ್ಧ ಗಾಂಧಿ ಮಾತನ್ನು ಕೇಳಿ ಅವರು ಶಾಂತಿಪ್ರಿಯದಾರ ನಾವು ಆಗಲಿಲ್ಲ. ಯಾಕಾಗಲಿಲ್ಲ ಅಂದರೆ ಈ ಘಟನೆ ಬಹಳ ಮುಖ್ಯ ಅನ್ನಿಸ್ತು. ಎಲ್ಲ ಶಾಲೆಗೆ ಹೋದಾಗ ನನಗೆ ಒಂದು ಕಾಣಿಸಿದ್ದು ಸ್ನೇಹಿತರೆ, ಅದನ್ನು ದಯವಿಟ್ಟು ನಿಮ್ಮ ನಿಮ್ಮ ಶಾಲೆಗಳಲ್ಲಿ ಅದು ಪದ್ಧತಿ ಪ್ರಕಾರ ಬರದೇ ಹೋಗ್ಬೋದು. ದಯವಿಟ್ಟು ಡಿಪಾರ್ಟ್ಮೆಂಟ್ ಬ್ಲೇಮ್ ಮಾಡೋಕ್ಕೆ ಹೋಗಬೇಡಿ. ಡಿಪಾರ್ಟ್ಮೆಂಟ್ ಏನೂ ಮಾಡಲ್ಲ, ಡಿಪಾರ್ಟ್ಮೆಂಟ್ ಇರೋದು ಡಿಪಾರ್ಟ್ಮೆಂಟ್ ಇರಬೇಕು ಅಂತ ಇರುತ್ತೆ. ಮಾಡಬೇಕಾದವ್ರು ನೀವು, ಯಾವುದೇ ಕೆಲಸ ರೂಲಿಂದ ಆಗೋದಿಲ್ಲ. ಮೊನ್ನೆ ಯಾರು ಹೇಳ್ತಾ ಇದ್ರು, ಟ್ರಾಫಿಕ್ ರೂಲ್ಸ್ ಜಾಸ್ತಿ ಮಾಡಬೇಕ್ರಿ ನಾವು, ಇಂಡಿಯಾದಲ್ಲಿ ಟ್ರಾಫಿಕ್ ತುಂಬ ಕೆಟ್ಟ ಹೋಗ್ಬಿಟ್ಟಿದೆ, ರೂಲ್ಸ್ ಬಿಗಿ ಮಾಡಬೇಕು ಅಂತ. ನಾನು ಹೇಳಿದೆ, ಸ್ವಾಮಿ ನಿಮ್ಗೆ ಗೊತ್ತಾ, ಪ್ರಪಂಚದಲ್ಲಿ ಯಾವುದೇ ದೇಶಕ್ಕಿಂತ ಟ್ರಾಫಿಕ್ ರೂಲ್ಸ್ ಹೆಚ್ಚಿಗೆ ಇರೋದು ಇಂಡಿಯಾದಲ್ಲಿ ಮಾತ್ರ. ಗಲಾಟೆ ಇರೋದು ನಮ್ಮಲ್ಲೇ. ರೂಲ್ಸಿಂದ ಚೇಂಜ್ ಆಗೋಲ್ಲ, ರೂಲ್ಸ್ ಪಾಲಿಸೋರಿಂದ ಚೇಂಜ್ ಆಗುತ್ತೆ. ಹಾಗೆ ನಾವು ಕೂಡ ಆ ಘಟನೆ ಏನು ಹೇಳ್ತಿದ್ದೀನಿ ಅದನ್ನು ದಯವಿಟ್ಟು ನಮ್ಮ ನಮ್ಮ ಕೆಲಸಕ್ಕೆ ಒಂದು ವ್ಯವಸ್ಥೆ ಆಗದೆ ಹೋದ್ರೆ ನಿಮ್ಮ ನಿಮ್ಮ ಪಾಲಿಗೆ ಮಾಡ್ಕೊಂಡು ಹೋದರೆ ಒಂದು ಅದ್ಭುತ ಕೆಲಸ ಆಗುತ್ತೆ. ಅಲ್ಲಿ ಅವ್ರು ಏನು ಮಾಡಿದ್ದಾರೆ ಅಂದರೆ, ಪ್ರತಿಯೊಂದು ಶಾಲೆಯಲ್ಲಿ ಮೆಂಟರಿಂಗ್ ಅಂತ ತಂದಿದ್ದಾರೆ, ಮೆಂಟರಿಂಗ್ ಪ್ರೊಸೆಸ್ ಅಂತ. ಮೆಂಟಾರ್ ಕೇಳಿದ್ದೀರಾ ನೀವು? MENTOR, ಮೆಂಟರ್ ಅಂತ. ಮೆಂಟರ್ ಪದ್ಧತಿ ತಂದಿದ್ದಾರೆ, ಅದು ಕನ್ನಡಕ್ಕೆ ಅನುವಾದ ಮಾಡೋಕ್ಕಾಗಲ್ಲ ಮೆಂಟರ್ ಪದ್ಧತಿನ. ಮೆಂಟರ್ ಅಂದರೆ ಪಾಲಕ ಇದ್ದ ಹಾಗೆ ಅಂತ ಇಟ್ಕೋಬೋದು. ಈ ಮೆಂಟರ್ ಹೆಸರು ಹೇಗೆ ಬಂತ ಗೊತ್ತಾ ನಿಮಗೆ? ಮಕ್ಕಳಿಗೆ ಹೇಳಿ, ದಯವಿಟ್ಟು ಸ್ನೇಹಿತರಿಗೆ ಹೇಳಿ, ಯಾರು ಬಂದಿಲ್ಲೋ ಅವ್ರು ಹೇಳಿ, ಇದಂತ ಅದ್ಭುತ ಕಲ್ಪನೆ ಇದು. ನಮಗೆ ಗ್ರೀಕ್ ಇತಿಹಾಸ ಗೊತ್ತು. ಗ್ರೀಕ್ ಇತಿಹಾಸದಲ್ಲಿ ಒಬ್ಬ ರಾಜ ಇದ್ದ, ಯುಲಿಸಿಸ್ ಅಂತ. ತಾವೆಲ್ಲಾದರೂ ಇಂಗ್ಲೀಷ್ ಟೀಚರ್ಸ್ ಒಡಿಸಿ ಅಂತ ಓದಿದರೆ ಗೊತ್ತಾಗುತ್ತೆ. ಯುಲಿಸಿಸ್ ಅಂತ ದೊಡ್ಡ ರಾಜ ಅವನು. ಆಗಿನ ಕಾಲದ ರಾಜರಿಗೆ ಎರಡೇ ಕೆಲಸ, ಒಂದು ಹೋರಾಟ ಮಾಡೋದು, ಇನ್ನೊಂದು ಆರಾಮಾಗಿರೋದು. ಅವನೊಂದ್ಸಲ ಅನ್ಕೊಂಡ, ಒಂದು ದೊಡ್ಡ ಯುದ್ಧ ಮಾಡಬೇಕು, ಸಣ್ಣ ಸಣ್ಣ ಯುದ್ಧ ಪ್ರಯೋಜನ ಇಲ್ಲ, 10 ವರ್ಷ ಆದರೂ ಅಡ್ಡಿಲ್ಲ, ದೊಡ್ಡ ಯುದ್ಧ ಮಾಡಿ ಸಾಮ್ರಾಜ್ಯ ವಿಸ್ತರಣೆ ಮಾಡಬೇಕು ಅಂದ್ಕೊಂಡ. ಅವನ ಚಿಂತೆ ಏನಾಯಿತು ಅಂದರೆ, ಅವನಿಗೊಬ್ಬನೇ ಮಗ, ಅವನ ಹೆಸರು ಟೆಲಿಮ್ಯಾಕಸ್ ಅಂತ, TELEMACUS, ಟೆಲಿಮ್ಯಾಕಸ್ ಅಂತ ಮಗ, ಒಬ್ಬನೇ ಮಗ. ಅವನು ಅನ್ಕೊಂಡ, ನಾನು ಹೋದರೆ ಮಗನಿಗೆ ಯಾರು ಹೇಳಿಕೊಡೋರು, ಯಾರೋ ಶಿಕ್ಷಕರು ಸಿಗ್ತಾರ ನೋಡಿ ಅಂತ ಹೇಳಿದಂತೆ. ಅವ್ರ ಮಂತ್ರಿಗಳೆಲ್ಲ ಹೋಗಿ ಮನುಷ್ಯನ ಕರ್ಕೊಂಬಂದರು, 45 ವರ್ಷದ ಮನುಷ್ಯನ, ಭಾಳ ಚೆನ್ನಾಗಿದ್ದಾನೆ ಸ್ವಾಮಿ, ನಿಮ್ಮ ಮಗನ ಪ್ರೀತಿಯನ್ನು ನೋಡ್ಕೋತಾನೆ, ಅವನ ಜವಾಬ್ದಾರಿಗೆ ಒಪ್ಪಿಸಿ ಹೋಗಿ ಅಂತ. ಆ ಕಥೆಯಲ್ಲಿ ಬರೋದೇನಪ್ಪ ಅಂದರೆ, ಆ ರಾಜ ಯುಲಿಸಿಸ್ ತನ್ನ ಮಗನನ್ನು ಇವನ ವಯಸ್ಸು ಹಿರಿಯ ಮನುಷ್ಯನ ಕೈಯಲ್ಲಿ ಕೊಟ್ಟುಬಿಟ್ಟು ಯುದ್ಧಕ್ಕೆ ಹೋದಂತೆ. 12 ವರ್ಷ ಬರಲಿಲ್ಲ, 12 ವರ್ಷ ಯುದ್ಧ ಮುಗಿಸಿ ಬಂದಾಗ ಈ ಪುಟ್ಟ ಮಗುವಾಗಿದ್ದವನು ದೊಡ್ಡ ಯೌವನಾಸ್ಥ ಆಗಿದ್ದಾನೆ, ಭಾರಿ ಧೀಮಂತ ಆಗಿದ್ದಾನೆ, ಶೂರ್ ಆಗಿದ್ದಾನೆ, ಕರುಣಿಯಾಗಿದ್ದಾನೆ, ರಾಜ್ಯ ನಿಭಾಯಿಸುವಂಥ ಶಕ್ತಿ ಬಂದಿದೆ, ಅತ್ಯಂತ ಡಿಗ್ನಿಫೈಡ್ ಮನುಷ್ಯ ಆಗಿದ್ದಾನೆ. ಆಗ ರಾಜ ಹೇಳಿದಂತೆ, ನಾನೇ ಬೆಳೆಸಿದ್ರು ಮಗನ ಇಷ್ಟು ಚೆನ್ನಾಗಿ ಬೆಳೆಸೋಕ್ಕಾಗ್ತಿರ್ಲಿಲ್ಲ ರೀ, ಅವನು ಬೆಳೆಸಿದಂಥ ಮನುಷ್ಯ ಧನ್ಯ. ಆ ಮನುಷ್ಯ, ಆ ಹಿರಿಯ ವಯಸ್ಕ ಮನುಷ್ಯ ಇದ್ನಲ್ಲ, ಯಾರ ಈ ಹುಡುಗನ ಬೆಳೆಸಿದ್ನಲ್ಲ, ಅವನ ಹೆಸರು ಮೆಂಟರ್. ನೆನ್ಪಿಟ್ಕೊಳ್ಳಿ, ಅವನ ಹೆಸರು ಮೆಂಟರ್. ಒಬ್ಬ ಹುಡುಗನ, ಒಬ್ಬ ವ್ಯಕ್ತಿಯನ್ನು ಬೆಳೆಸಿದ್ದಕ್ಕೋಸ್ಕರ ಮೆಂಟರ್ ಅಜರಾಮರಾಗಿ ಹೋದ. ಇಂಗ್ಲೀಷಲ್ಲಿ ಪದ ಆಗಿ ಹೋಗಿದೆ ಇವತ್ತು, ಅದು ಡಿಕ್ಷನರಿ ಮೆಂಟರ್ ಅನ್ನು ನೋಡಿದ್ರೆ ಸಿಗ್ತದೆ ನಿಮಗೆ, ಇದು ಮೆಂಟರ್ ಅನ್ನು ಪದ ಆಗಿ ಹೋಯ್ತು, ಒಂದು ಪ್ರಾಸೆಸ್ ಆಗಿ ಹೋಯ್ತು. ಮೆಂಟರಿಂಗ್ ಅಂತ ಫಿನಾಮಿನ ಆಗಿ ಹೋಗಿದೆ ಜಗತ್ತಲ್ಲೆಲ್ಲ. ಅಂದರೆ ಒಬ್ಬ ಹುಡುಗನ ಬೆಳೆಸಿದ್ರಿಂದ ಒಬ್ಬ ಮನುಷ್ಯ ಚಿರಂಜೀವಿ ಆಗಿ ಹೋದ. ನಮಗೆ ಅಂಥ ಅವಕಾಶ ಬೇಕಾದಷ್ಟಿದೆ. ಅವನಿಗೊಬ್ಬನೇ ಒಬ್ಬ ವಿದ್ಯಾರ್ಥಿ ಇದ್ದ ಟೆಲಿಮ್ಯಾಕರ್ಸ್, ನಮಗೆ 1000 ವಿದ್ಯಾರ್ಥಿಗಳು.
1: ರೇಡಿಯೋ ಸಾರಂಗ್ ಮಾರ್ನಿಂಗ್ ಮಂತ್ರದಲ್ಲಿ ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬೆಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.

0: ಕರ್ವಾಲೋ, ಕೆಪಿ ಪೂರ್ಣಚಂದ್ರ ತೇಜಸ್ವಿ, ನಾನು ಮೂಡಿಗೆರೆ ಜೇನು ಸೊಸೈಟಿಯ ಬಾಗಿಲುಗಳನ್ನು ತಳ್ಳಿ ಒಳಗೆ ಪ್ರವೇಶಿಸಿದಾಗ ಮಲೆನಾಡಿನಲ್ಲಿ ಮಳೆಗಾಲ ಆರಂಭವಾಗಿ ಆಗಲೇ ಅನೇಕ ತಿಂಗಳುಗಳು ಕಳೆದಿದ್ದವು. ಊರೆಲ್ಲ ಕೆಸರು ಕೊಚ್ಚೆ ಆವರಿಸಿತ್ತು. ಬೆರಳು ಸಂದಿಗಳಲ್ಲೆಲ್ಲ ಕೆಸರು ಹುಣ್ಣು, ಮೂಗಿನಲ್ಲಿ ಇಳಿಯುವ ನೆಗಡಿ, ಒದ್ದೆಯಾದ ಪ್ಯಾಂಟು ಇವುಗಳೊಡನೆ ನಾನು ಒಳನುಗ್ಗಿದೆ. ಹೊರಗಿನ ಬೋರ್ಡಿನಲ್ಲಿ ಬರೆದಿದ್ದ ಜೇನು ಪೋಷಕರ ಸಹಕಾರಿ ಸಂಘ ಎಂಬ ಬರಹದಲ್ಲಿ ಶಾ ಇರಬೇಕೋ ಶಾ ಇರಬೇಕೋ ಎಂದು ಯೋಚಿಸುತ್ತಾ ತಲೆ ಎತ್ತಿದಾಗ ವರಾಂಡದ ಒಳಗೆ ಒಂದು ದೊಡ್ಡ ಕೋಣೆಯು, ಪಕ್ಕದಲ್ಲಿ ಒಂದು ಸಣ್ಣ ಕೋಣೆಯು ಕಂಡಿತು. ದೊಡ್ಡ ಹಾಲಿನಲ್ಲಿ ಒಂದು ತಕ್ಕಡಿ ನೇತು ಬಿದ್ದಿತ್ತು. ಒಳಗೆ ಇರುತ್ತಿದ್ದ ಸಣ್ಣ ಕೋಣೆಯೇ ಆಫೀಸರ ಬೇಕೆಂದು ಯೋಚಿಸಿ ದೊಡ್ಡ ಹಾಲಿನಲ್ಲಿ ಯಾರೂ ಕಾಣದುದರಿಂದ ಆಫೀಸ್ನತ್ತ ಸಾಗಿದೆ. ತಂದೆಯವರಿಗೆ ಸ್ವಲ್ಪ ಜೇನುತುಪ್ಪ ಬೇಕೆಂದು, ಮೈಸೂರಿನಲ್ಲಿ ಜೇನು ತುಂಬ ದುಬಾರಿಯಾದುದರಿಂದ ಮೂಡಿಗೆರೆಯಲ್ಲೇನಾದರೂ ಸುಲಭ ದರದಲ್ಲಿ ಸಿಗುತ್ತದೆಯೋ ನೋಡು ಎಂದು ಬರೆದಿದ್ದರು. ಯಾರೋ ಆಯುರ್ವೇದ ಪಂಡಿತರು ದಿನ ಒಂದು ಚಮಚ ಜೇನನ್ನು ನೀರಿನಲ್ಲಿ ಕವಡಿ ಬೆಳಗ್ಗೆ ಕುಡಿಯಿರಿ ಎಂದು ಅವರಿಗೆ ತಿಳಿಸಿದ್ರಂತೆ. ಆದ್ದರಿಂದ ತಿಂಗಳಿಗೆ ಅವರಿಗೆ ಅರ್ಧ ಬಾಟಲು ಜೇನು ಬೇಕಾಗ್ತಾ ಇತ್ತು. ಈ ಲೆಕ್ಕದ ಮೇಲೆ ಸುಮಾರು 7 ಬಾಟಲು ಜೇನು ಬೇಕಾದಿತ್ತೆಂದು ಲೆಕ್ಕ ಹಾಕಿ ಬಾಟಲಿಗೆ 10 ರೂಪಾಯಿಯಂತೆ 70 ರೂಪಾಯಿಗಳನ್ನು ಜೇಬೊಳಗೆ ಇಟ್ಟುಕೊಂಡು ಒಳನುಗ್ಗಿದೆ. ಆಫೀಸ್ನ ಒಳಗೆ ಇಣುಕಿದಾಗ ಇಬ್ಬರು ಯುವಕರು ಏನನ್ನೂ ಬರೆಯುತ್ತಾ ಕುಳಿತಿದ್ರು. ನಾನು ಇಣುಕಿದಾಗ ಒಬ್ಬ ಯುವಕ ತಲೆ ಎತ್ತಿ ನನ್ನನ್ನು ನೋಡಿ ಏನು ಎನ್ನುವಂತೆ ನನ್ನ ಮುಖ ನೋಡಿದ. ನಾನು ಜೇನುತುಪ್ಪ ಎಂದು ಮಾತನ್ನು ಆರಂಭಿಸುತ್ತಿದ್ದಂತೆಯೇ ಆತ, ಜೇನು ಈಗ ತಗೊಳ್ಳೋದಿಲ್ಲ, ಇನ್ನೊಂದೆರಡು ತಿಂಗಳು ಅದನ್ನು ಕೊಳ್ಳೋದನ್ನು ನಿಲ್ಲಿಸಿಬಿಟ್ಟಿದ್ದೇವೆ ಎಂದು ಒಂದೇ ಉಸಿರಿಗೆ ಹೇಳಿದ. ಅವನ ಮಾತಿನಿಂದ ಇನ್ನೊಬ್ಬಾತ ಬರೆಯುತ್ತಾ ಕುಳಿತಿದ್ದವನು ತಲೆ ಎತ್ತಿ ನೋಡಿದ. ಆತ ನನ್ನನ್ನು ಗುರುತಿಸಿದನೆಂದು ಕಾಣುತ್ತದೆ. ಗಾಬರಿಗೊಂಡವನಂತೆ ಹೇಳುತ್ತಾ ಇನ್ನೊಬ್ಬರಿಗೆ, ಏ ತಡೆಯೋ ತಡೆಯೋ ಎಂದು, ಬನ್ನಿ ಸರ್ ಬನ್ನಿ ಸರ್ ಎಂದು ನನಗೆ ಹೇಳಿದ. ಆತನಿಗೆ ನನ್ನ ಪರಿಚಯವಿದ್ದುದನ್ನು ಕಂಡು ನನಗೆ ಹೆಮ್ಮೆ ಸಮಾಧಾನ ಆಯಿತು. ನನ್ನ ಗಲೀಜುಮಯವಾದ ಉಡುಪನ್ನು ಶಪಿಸುತ್ತಾ ಒಳಗೆ ಸರಿದು ಅವರು ತೋರಿದ ಕುರ್ಚಿ ಮೇಲೆ ಕುಳಿತೆ. ತಮ್ಮದೇ ಅಲ್ವೇ ಸರ್ ಸಿನಿಮಾ ಅದು ಎಂದು ಆತ ಕೇಳಿದ. ಇಲ್ಲಪ್ಪ, ನನ್ನದಲ್ಲ, ನನ್ನ ಕಥೆಯನ್ನು ಸಿನಿಮಾ ಮಾಡಿದ್ದಾರೆ ಅಷ್ಟೇ. ಮೊದಲು ಮಾತಾಡಿದವನು ಈ ವೇಳೆಗೆ ತನ್ನ ಅಚಾತುರ್ಯಕ್ಕೆ ಬೇಸರಿಸಿ, ನಮಸ್ಕಾರ ಸರ್, ಗೊತ್ತಾಗಲಿಲ್ಲ, ಯಾರೋ ಜೇನು ಕೊಡುವುದಕ್ಕೆ ಬಂದವರು ಅಂತ ತಿಳಿದೆ ಎಂದ. ಜೇನು ಕೊಡೋದಕ್ಕಲ್ಲಪ್ಪ, ಜೇನು ಕೊಳ್ಳೋದಕ್ಕೆ ಬಂದಿದ್ದೇನೆ. 7 ಬಾಟ್ಲಿ ಜೇನು ಬೇಕಿತ್ತು. ಬಾಟ್ಲಿ ಇಲ್ವಲ್ಲ ಸರ್, ಏನಾದರೂ ತಂದಿದ್ದೀರಾ, ಹಾಕಿಕೊಡ್ತೀವಿ ಎಂದ ಒಬ್ಬಾತ. ಅಷ್ಟರಲ್ಲಿ ನನ್ನನ್ನು ಮೊದಲು ಗುರುತು ಹಿಡಿದಾತ, ನೋಡಿ ಸರ್, ಇವರು ಮಂದಣ್ಣ ಅಂತ, ಭೀಮನ್ ಕೆಲಸ ಕಲಿತಾ ಇದ್ದಾರೆ, ನನ್ನ ಹೆಸರು ಲಕ್ಷ್ಮಣ ಅಂತ, ಹೊಸದಾಗಿ ಕೆಲಸಕ್ಕೆ ಸೇರಿಕೊಂಡಿದ್ದೀನಿ ಎಂದು ಪರಿಚಯ ಮಾಡಿಕೊಂಡ. ಮಂದಣ್ಣ ಎದ್ದು ನಮಸ್ಕಾರ ಮಾಡಿ ಕುಳಿತ. ಅವನ ಮುಖದಲ್ಲಿ ನಾನಾರೆಂದು ಗೊತ್ತಾಗಿಲ್ಲವೆಂಬುದು ಸುವ್ಯಕ್ತವಾಗುತ್ತಿತ್ತು. ಲಕ್ಷ್ಮಣ ಆತನ ಕಡೆ ತಿರುಗಿ, ಲೋ ಮಂದ, ಇವರು ಯಾರಂತ ಗೊತ್ತಲ್ವಾ ಎಂದ. ಮಂದಣ್ಣ ಚೆನ್ನಾಗಿ ಗೊತ್ತಿದೆ ಎಂಬಂತೆ ತಲೆ ಆಡಿಸಿ ನನ್ನ ಮರ್ಯಾದೆ ಉಳಿಸಿದ. ನಾನು ಇಬ್ಬರ ಕಡೆಗೂ ನೋಡಿ ನಕ್ಕೆ. ಬಾಟ್ಲಿ ಆದರೆ ಒಂದು ಬಾಟ್ಲಿ ತುಪ್ಪಕ್ಕೆ 10 ರೂಪಾಯಿ ಆಗುತ್ತೆ ಸರ್, ಮಡಕೆ ತುಪ್ಪ ಆದರೆ ಹೆಚ್ಚು ಕಡಿಮೆ ಹಾಕಿ ಕೊಡೋಣ ಸರ್ ಎಂದು ಮಂದಣ್ಣ ಹೇಳಿದ. ನನಗೆ ಬಾಟ್ಲಿ ಆದರೇನು ಮಡಕೆ ಆದರೇನು, ಎರಡು ತುಪ್ಪ ತಾನೇ ಎನ್ನಿಸಿ ಕೇಳಿದೆ. ಅದಕ್ಕೆ ಮಂದಣ್ಣ, ಬಾಟ್ಲಿದಾದರೆ ಮೆಷಿನ್ನಲ್ಲಿ ತೆಗೆದಿರ್ತೇವೆ ಸರ್, ಮಡಕೆಯದು ಕೈಯಲ್ಲಿ ಹಿಂಡಿ ತೆಗೆದಿರ್ತೇವೆ. ಮಡಕೆ ತುಪ್ಪ ನೋಡೋಕ್ಕೆ ಕೊಂಚ ಮಂಕಾಗಿರ್ತದೆ, ಅನುಭವಸ್ಥರು ಕೈಯಲ್ಲಿ ಹಿಡಿದು ನೋಡಿದರೆ ತುಪ್ಪದ ಹೊಳಪಿನಲ್ಲಿ ಮಡಕೆ ತುಪ್ಪಕ್ಕೂ ಬಾಟ್ಲಿ ತುಪ್ಪಕ್ಕೂ ವ್ಯತ್ಯಾಸ ಗೊತ್ತಾಗುತ್ತೆ. ಮಂದಣ್ಣ ಚಿಕ್ಕ ಲೆಕ್ಚರ್ ಕೊಟ್ಟ. ಹೊಸದಾಗಿ ಕೆಲಸ ಕಲಿಯುತ್ತಿದ್ದಾನೆಂದು ಅವನು ಮಾತಿನಲ್ಲಿ ತೋರ್ಪಡಿಸಿಕೊಳ್ಳುತ್ತಿದ್ದ. ಪರೀಕ್ಷೆಯಲ್ಲಿ ಪಾಠ ಒಪ್ಪಿಸುವವನಂತೆ ಮಾತಾಡ್ತಾ ಇದ್ದ. ನನಗೆ ಜೇನುತುಪ್ಪದ ಹೊಳಪು ಕಟ್ಟಿಕೊಂಡು ಏನಾಗಬೇಕಿತ್ತು? ನಮ್ಮ ತಂದೆ ಏನೂ ಅದನ್ನು ಪತ್ತೆ ಮಾಡುವಷ್ಟು ತಜ್ಞರೂ ಆಗಿರಲಿಲ್ಲ. ನಾನು ಮಡಕೆ ತುಪ್ಪವನ್ನೇ ಕೊಡಿ ಎಂದು ಹೇಳಿದೆ. ಆದರೆ ಮಡಕೆ ತುಪ್ಪವನ್ನು ಯಾವ ಲೆಕ್ಕದಲ್ಲಿ ಕೊಡುತ್ತಾರೆ ಗೊತ್ತಾಗಲಿಲ್ಲ. ಮಡಕೆಯಲ್ಲೇ ತುಂಬಿಸಿಕೊಡ್ತಾರೋ ಎಂದು ಯೋಚಿಸಿದೆ. ಲಕ್ಷ್ಮಣ, ಎಷ್ಟು ಬೇಕು ಎಂದ. ನಾನು 70 ರೂಪಾಯಿ ತಂದಿದ್ದೀನಿ, ಅದಕ್ಕೆ ಎಷ್ಟು ಬರುತ್ತೋ ಕೊಡಿ ಎಂದೆ. ತಕ್ಷಣ ಅವರಿಬ್ಬರ ಮುಖಚಹರೆ ಬದಲಾಗಿ ಗಾಬರಿಯೊಡನೆ, ಅಷ್ಟೊಂದು ಯಾಕೆ ಸರ್ ಎಂದರು. ನಾನು ಎಷ್ಟು ಬರುತ್ತೀರಿ ಹಾಗಾದರೆ ಎಂದೆ. ಲಕ್ಷ್ಮಣ, ನೋಡಿ ಸರ್, ಇನ್ನೂ 8 ರೂಪಾಯಿ ಹೆಚ್ಚಿಗೆ ಕೊಡಿ, 78 ರೂಪಾಯಿಗೆ ಒಂದು ಟಿನ್ ಬರುತ್ತೆ ಎಂದ. ಯಾವ ಟಿನ್ ನೋಡೋಣ ಎಂದೆ ನಾನು. ದೊಡ್ಡ ಹಾಲಿನ ಒಂದು ಭಾಗದಲ್ಲಿ ನೂರಾರು ಸೀಮೆಎಣ್ಣೆ ಟಿನ್ಗಳನ್ನು ಒಂದರ ಮೇಲೊಂದರಂತೆ ಎತ್ತರವಾಗಿ ಪೇರಿಸಿದರು. ನಾನು ಒಳಬರುವಾಗಲೇ ಸೀಮೆಎಣ್ಣೆ ಗಡಂಗಿನಂತೆ ಕಾಣುತ್ತಿದ್ದ ಆ ಜಾಗವನ್ನು ನೋಡಿದೆ. ಆದರೆ ಅದರ ತುಂಬೆಲ್ಲ ನಾನು ಯಾವುದನ್ನು ಅಮೋಘ ಎಂದು ತಿಳಿದಿದ್ದೇನೋ ಆ ಜೇನನ್ನು ತುಂಬಿದ್ದಾರೆಂದು ತಿಳಿದಿರಲಿಲ್ಲ. ಜೊತೆಗೆ ಕೇವಲ 7 ಬಾಟಲು ಜೇನನ್ನು ಕೊಳ್ಳಲು ಹೋದ ನನಗೆ ಅವರು ಕೊಡಲಿರುವ ದೊಡ್ಡ ಟಿನ್ ಜೇನುತುಪ್ಪ ನೋಡಿ ಆಶ್ಚರ್ಯವಾಯಿತು. ಖಂಡಿತವಾಗಿಯೂ ಯಾವುದೋ ಕಲಬೆರಕೆ ಮಾಲನ್ನು ನನಗೆ ಟೋಪಿ ಹಾಕಲು ಈ ಘಾಟಿಗಳು ಯತ್ನಿಸುತ್ತಿದ್ದಾರೆಂದು ಸಂದೇಹ ಬಂತು. ಆದರೆ ಯಾವುದನ್ನು ಕಲಬೆರಕೆ ಮಾಡಿಯಾರು? ಜೋನಿಬೆಲ್ಲ, ಸಕ್ಕರೆ ಪಾಕ, ಒಳ್ಳೆಣ್ಣೆ, ಯಾವುದೂ ಒಂದಕ್ಕಿಂತ ಅಗ್ಗವಾಗಿ ಟಿನ್ಗೆ 78 ಕಡಿಮೆ ಇರಲಾರದು. ಅಲ್ರಿ, ನೀವು ಹೇಳೋದು ಆ ಸೀಮೆಎಣ್ಣೆ ಟಿನ್ಗಲ್ಲೇನ್ರಿ? ಅಯ್ಯಯ್ಯೋ, ಸೀಮೆಎಣ್ಣೆ ಅಲ್ಲ ಸರ್, ಪ್ಯೂರ್ ಹನಿ, ಮಂದಣ್ಣ ಉದ್ಗರಿಸಿದ.
1: ಏನಾದರೂ ಮೋಸಾಗೀಸಾ? ಅಯ್ಯಯ್ಯೋ, ಇದು ಸೊಸೈಟಿ ಸರ್. ಮೋಸಾಗೀಸಾ, ಕಲಬೆರಕೆ, ದಗಲ್ಬಾಜ್ ವ್ಯವಹಾರ ಮಾಡಿದ್ರೆ ಕೋಳ ಹಾಕ್ತಾರೆ ಕೈಗೆ. ಹಂಗಲ್ಲಪ್ಪ, ನಿಮ್ಗೆ ಯಾರಾದರೂ ಮೋಸ ಮಾಡಿ, ಛೇ, ನಮಗೆ ಮೋಸ ಮಾಡಲಿ ನೋಡೋಣ. ಅದಲ್ಲದೆ ರೈತರು ಯಾಕೆ ಮೋಸ ಮಾಡ್ತಾರೆ ಸರ್? ಈವರೆಗೂ ಅಂಥವರನ್ನ ನಾನು ನೋಡಲಿಲ್ಲ. ಏನಾರು ವ್ಯಾಪಾರಗಾರರು ಅಂತ ಹಲ್ಕ ಕೆಲಸ ಮಾಡಬಹುದೇ ವಿನಃ, ಎಂದ ಲಕ್ಷ್ಮಣ. ಹಾಗಿದ್ರೆ ನೀವು ಹೇಳೋದು ಆ ಸೀಮೆಎಣ್ಣೆ ಟಿನ್ ತುಂಬಾ ಜೇನುತುಪ್ಪಕ್ಕೆ 78 ರೂಪಾಯಿ? ಸರಿಯಾಗಿ ಖಾತರಿ ಮಾಡಿಕೊಳ್ಳಲು ನಾನು ಇನ್ನೊಮ್ಮೆ ಕೇಳಿದೆ. ಹೂ ಮತ್ತೆ ಎಂದರು. ಹಾಗೂ ನನಗೆ ನಂಬಿಕೆ ಬರಲಿಲ್ಲ. ಅಲ್ರಿ, ಅದು ಹೇಗೆ ಈ ಬೆಲೆಗೆ ಕೊಡೋದಕ್ಕೆ ಸಾಧ್ಯ ಎಂದು ಕೇಳಿದೆ. ತಕ್ಷಣ ಮಂದಣ್ಣ ಅದರ ಕಥೆಯನ್ನು ಸವಿಸ್ತಾರವಾಗಿ ಶ್ರುತಪಡಿಸಿದ. ಕೋರ್ಟಿನಲ್ಲಿ ಸಾಕ್ಷ್ಯ ಹೇಳುವವರ ದನಿಯಲ್ಲಿ ಅವನ ಹೇಳಿಕೆಯಿಂದ ನನಗೆ ತಿಳಿದದ್ದು ಇಷ್ಟು. ಈ ವರ್ಷ ಮಲೆನಾಡಿನಲ್ಲಿ ಗುರುಗಿ ಎಂಬ ಒಂದು ಜಾತಿಯ ದಟ್ಟವಾಗಿರುವ ಹಳು ಹೂವಾಗಿದೆಯಂತೆ. 8 ವರ್ಷಗಳಿಗೆ ಒಮ್ಮೆ ಹೂವಾಗುವ ಈ ಸಸ್ಯ ಹೂ ಬಿಟ್ಟ ವರ್ಷ ಮಲೆನಾಡಿನಲ್ಲಿ ಊಹಾತೀತ ಪ್ರಮಾಣದಲ್ಲಿ ಜೇನು ಉತ್ಪಾದನೆಯಾಗುತ್ತದಂತೆ. ಈ ಸಾರಿ ಸರಬರಾಜಾದ ಜೇನನ್ನು ಕೊಳ್ಳಲು ಸೊಸೈಟಿಯಲ್ಲಿದ್ದ ಹಣವೆಲ್ಲ ಖರ್ಚಾಗಿ, ಎತ್ತಿದ ಸಾಲವೆಲ್ಲ ಖರ್ಚಾಗಿ, ಜೇನು ಕೊಳ್ಳಲು ಹಣವೇ ಇಲ್ಲದೆ ಅನೇಕರನ್ನು ನಿಧಾನವಾಗಿ ತನ್ನಿರೆಂದು ಹೇಳಿ ವಾಪಸ್ ಕಳಿಸಬೇಕಾಯ್ತಂತೆ. ಜೊತೆಗೆ ಅದನ್ನು ಇಡಲು ಸಹ ಜಾಗ ಇಲ್ಲದೆ ಸೀಮೆಎಣ್ಣೆ ಟಿನ್ನುಗಳಲ್ಲಿ ತುಂಬಿ ಈ ರೀತಿ ಲಾಟ್ ಬಿಸಾಡಿದ್ದೇವೆ ಎಂದು ಹೇಳಿದ. ನಾನು ಕೇವಲ 70 ರೂಪಾಯಿ ತಂದಿದ್ದೇನೆ, ಮಿಕ್ಕಿದ 8 ರೂಪಾಯಿಗಳನ್ನು ನಾಳೆ ಕೊಡ್ತೀನಿ, ಈಗ ಒಂದು ಟಿನ್ ಕೊಡಿ ಎಂದೆ. ನನಗೂ ಈ ಅಗ್ಗದ ಜೇನನ್ನು ಸಾಕಷ್ಟು ಒಯ್ಯೋಣ ಅನಿಸಿತು. ಮಂದಣ್ಣ ಚಂಗನೆ ನೆಗೆದು ಹಾರಿ, ತಡೀರಿ ಸರ್, ನಾನು ನಿಮಗೆ ಹೈ ಕ್ಲಾಸ್ ಜೇನು ಗುತ್ತಿ ಕಡೆಯದನ್ನು ಕೊಡ್ತೀನಿ ಎಂದು ಅತ್ಯುತ್ಸಾಹದಿಂದ ಮುನ್ನುಗ್ಗಿದ. ಸಿನಿಮಾ ರಂಗಕ್ಕೂ ನನಗೂ ಏನೋ ಸಂಬಂಧವಿರುವುದನ್ನು ತಿಳಿದ ಅವನ ಕಲ್ಪನೆ ಏನೇನನ್ನೂ ನನ್ನ ಬಗ್ಗೆ ಊಹಿಸಿತ್ತೆಂದು ತೋರುತ್ತದೆ. ಬಹುಶಃ ಆ ನಟರು, ಆ ನಟಿಯರು, ಅವರ ಡ್ಯಾನ್ಸು, ಅವರ ಹಾಡು, ಫೈಟಿಂಗ್, ಓಹ್, ಯಾವುದೋ ಕಿನ್ನರ ಲೋಕದ ಮಾನವರಂತೆ ಕಂಡಿರಬಹುದು ನಾನು. ಆ ಟಿನ್ಗಳ ಬೆಟ್ಟವನ್ನು ಒಂದೊಂದೇ ಕಾಲಿಟ್ಟು ಹತ್ತತೊಡಗಿದ ಮಂದಣ್ಣ ಕುತ್ತಿ ಕಡೆಯ ಜೇನಿನ ಟಿನ್ನನ್ನು ಅಲ್ಲೆಲ್ಲೋ ಮೇಲಿಟ್ಟಿದ್ದಾನೆಂದು ತೋರುತ್ತದೆ. ಅದಕ್ಕಾಗಿ ಲೇ ಹುಷಾರ್ ಕಣೋ ಮಂದಣ್ಣ ಎಂದು ಕೂಗಿದ ಲಕ್ಷ್ಮಣ. ನೀ ಸ್ವಲ್ಪ ಸುಮ್ಮನಿರ್ತೀಯಾ? ಮೇಲಿಟ್ಟವನು ಯಾರು, ನೀನೋ ನಾನೋ ಎಂದು ಮಂದಣ್ಣ ಗೆಳೆಯನ ಎಚ್ಚರಿಕೆಯನ್ನು ಅಲಕ್ಷಿಸಿದ. ಮಂದಣ್ಣ ಮೇಲೆ ತಲುಪಿ ಹುಡುಕಾಡಿ ಯಾವುದೋ ಒಂದು ಟಿನ್ನಿನ ಜುಟ್ಟು ಹಿಡಿದು ಎಳೆದೊಡನೆ ಆ ಸೀಮೆ ಎಣ್ಣೆ ಟಿನ್ನುಗಳ ದಿನ್ನೆಯ ಒಂದು ಪಾರ್ಶ್ವ ಅಲ್ಲಾಡತೊಡಗಿತು. ಮಂದಣ್ಣನ ಕಣ್ಣುಗಳಲ್ಲಿ ಗಾಬರಿ ಕಂಡಿತು. ಅವನು ಜಾಗರೂಕತೆ ವಹಿಸುವುದರೊಳಗೆ ದಡಬಡ ಗಡಬಡ ಎಂದು ಹಿಮಪಾತದಂತೆ ಒಂದು ಪಾರ್ಶ್ವದ ಟಿನ್ನುಗಳು ಕುಸಿಯತೊಡಗಿದವು. ಮಂದಣ್ಣ ಕ್ಷಣ ಮಾತ್ರದಲ್ಲಿ ಟಿನ್ ಹಿಡಿದುಕೊಂಡು ಜಾರಿ ನೆಲಕ್ಕೆ ಬಿದ್ದ. ನಾನು ಗಾಬರಿಯಿಂದ ಉರುಳುತ್ತಿರುವ ಟಿನ್ಗಳನ್ನು ಆತು ಹಿಡಿಯಲು ಹೋದೆ. ಸರ್, ಹೋಗಬೇಡಿ, ಬನ್ನಿ ಇತ್ಲಾಗೆ ಎಂದು ಲಕ್ಷ್ಮಣ ಹಿಂದಿನಿಂದ ಗಟ್ಟಿಯಾಗಿ ಕೂಗಿದ. ಏನೂ ಪರವಾಗಿಲ್ಲ, ಎಲ್ಲ ಡಬ್ಬಿಗೂ ಬೆಸುಗೆ ಹಾಕಿದ್ದೇವೆ, ಎತ್ತಿರ್ತೀವಿ, ಡಬ್ಬಿ ಕಾಲಿನ ಮೇಲೆ ಬಿದ್ದರೆ ಕಷ್ಟ, ಕಬ್ಬಣ ಇದ್ದಂಗಿರ್ತವೆ ಎಂದು ಹೇಳಿ ಮಂದಣ್ಣನ ಕಡೆ ತಿರುಗಿ, ಈ ಹಲ್ಕ ನನ್ನ ಮಗ ಹೇಳಿದ ಒಂದು ಮಾತನ್ನು ಕೇಳೋದಿಲ್ಲ ಎಂದು ಬೈದ. ಮಂದಣ್ಣನಿಗೆ ಅವಮಾನವಾದಂತಾಯಿತು. ನಾನು ಕೈ ನೀಡಿದೆ. ಮಂದಣ್ಣ ಜೇನಿನ ಟಿನ್ ತೆಗೆದು ಕೈಗೆ ಕೊಟ್ಟ. ಸತ್ಯವಾಗಿಯೂ ಆ ಟಿನ್ ಜೇನು ಕಲ್ಲುಗುಂಡಿನಂತೆ ತೂಕವಾಗಿತ್ತು. ಅದನ್ನು ಒಯ್ದು ನನ್ನ 40 ವರ್ಷ ಹಳೆಯದಾದ ಜೀಪಿನ ಮೇಲಿರಿಸಿದಾಗ ಅದರ ಸ್ಪ್ರಿಂಗ್ ಬ್ಲೇಡುಗಳು ಕಿರ್ರೆಂದವು. ಜೀಪ್ ಎಂಜಿನ್ ದಾರಿಯಲ್ಲಿ ಕೊಸ ಕೊಸ ಸದ್ದು ಮಾಡುತ್ತಾ ಇದ್ದಕ್ಕಿದ್ದಂತೆ ನಿಂತು ಹೋಯಿತು. ಮೂಡಿಗೆರೆಯಿಂದ ಸುಮಾರು ಅರ್ಧ ದೂರ ಬಂದಿದ್ದೇನಷ್ಟೆ. ಸದ್ಯಕ್ಕೆ ಮಳೆ ಬರ್ತಿರಲಿಲ್ಲ. ಆದರೆ ಯಾವ ಕ್ಷಣದಲ್ಲಾದರೂ ಮಳೆ ಬರುವಂಥ ದಟ್ಟ ಮೋಡದ ವಾತಾವರಣವಿತ್ತು. ನಾನು ಇಳಿದು ಬಾನೆಟ್ ಎತ್ತಿ ನೋಡಿದೆ. ಬ್ಯಾಟರಿ, ವೈರಿಂಗ್, ಫ್ಲಗ್ಗಳು ಎಲ್ಲವೂ ಪರೀಕ್ಷಿಸಿದೆ. 2-3 ಬಾರಿ ಚಾಲು ಮಾಡಲೆತ್ನಿಸಿದೆ. ಇಂಜಿನ್ ಸ್ಟಾರ್ಟ್ ಆಗಲಿಲ್ಲ. ಹಳೆಯ ತೊಂದರೆಗಳನ್ನೆಲ್ಲ ಯೋಚಿಸಿ ಪರೀಕ್ಷಿಸಿದೆ. ಏನೂ ಅರ್ಥವಾಗಲಿಲ್ಲ. ಕಾರ್ಬೋರೇಟರ್ ಜೆಟ್ಗಳನ್ನೆಲ್ಲ ಶುದ್ಧ ಮಾಡಿ ಹಾಕಿದೆ. ಡಿಸ್ಟ್ರಿಬ್ಯೂಟರ್ನ್ನು ಬಿಚ್ಚವಲೋಕಿಸಿದೆ. ಯಾವುದರಿಂದಲೂ ಪ್ರಯೋಜನವಿಲ್ಲ. ಕತ್ತಲಾದೀತೆಂದು ಗಾಬರಿಯಾಯಿತು. ಈ ನಡುವೆ ಕ್ವಚಿತ್ತಾಗಿ ನೋಡೋಣವೆಂದು ಪೆಟ್ರೋಲ್ ಟ್ಯಾಂಕ್ ಮುಚ್ಚಳ ತೆಗೆದು ನೋಡುತ್ತೇನೆ. ಏನು ನೋಡುವುದು, ಪೆಟ್ರೋಲಿನ ಪಸೆಯೂ ಇಲ್ಲದ ಟ್ಯಾಂಕಿನ ತಳ ಕಾಣ್ತಿದೆ. ಜೀಪು ನಿಂತದಕ್ಕೆ ಕಾರಣ ಸುಸ್ಪಷ್ಟವಾಗಿತ್ತು. ಯಾರಾದರೂ ಬರಬಹುದು ಎಂದು ಯೋಚಿಸುತ್ತಾ ಕಾಯತೊಡಗಿದೆ. ಕೊಂಚ ಹೊತ್ತಿನ ಅನಂತರ ಯಾವುದೋ ಜಾವಾ ಮೋಟಾರ್ ಬೈಸಿಕಲ್ ಬರುವ ಸದ್ದಾಯಿತು. ಯಾರೋ ಒಬ್ಬರು ಮಳೆ ಕೋಟುಗಳನ್ನು ಹಾಕಿಕೊಂಡು ಬರುತ್ತಾ ಇದ್ರು. ಅವರು ಕೊಂಚ ದೂರವಿದ್ದಾಗಲೇ ನಿಲ್ಲಿದೆ ಎಂದು ಕೈ ತೋರಿಸಿದೆ. ನಿಂತರು. ಏನ್ ಸರ್ ಇಲ್ಲಿ ಎಂದು ಹಿಂದಿದ್ದವ ಕೇಳಿದ. ಒಂದು ಉಪಕಾರ ಆಗಬೇಕಲ್ಲ ಎಂದೆ. ಏನು? ಸ್ವಲ್ಪ ಪೆಟ್ರೋಲು. ನಮ್ಮ ಹತ್ರ ಇರೋ ಪೆಟ್ರೋಲ್ ಅದರ ಹೊಟ್ಟೆಗೆ ಸಾಲುತ್ತೆ ಸರ್. ಅದು ಈ ಮೋಟಾರ್ ಸೈಕಲ್ ಟ್ಯಾಂಕ್ನಿಂದ ಪೆಟ್ರೋಲ್ ತೆಗೆಯೋದು ಭಾರಿ ಕಷ್ಟ. ಪೈಪ್ ಏನಾದರೂ ಇದೆಯಾ ಎಂದ. ಅವ್ರು ಹೇಳಿದ್ದು ಸರಿಯಾಗಿತ್ತು. ಅವರು ಎಷ್ಟು ಪೆಟ್ರೋಲ್ ಕೊಟ್ಟರೂ ನನಗೆ ಕೊಂಚ ದೂರಕ್ಕೂ ಸಾಕಾಗ್ತಿರಲಿಲ್ಲ. ಅಷ್ಟರಲ್ಲಿ ಆತ ದೊಡ್ಡ ಮನಸ್ಸು ಮಾಡಿ, ತಡೀರಿ, ಒಂದು ಕೆಲಸ ಮಾಡ್ತೀವಿ, ನೀವಿಲ್ಲೇ ಇರಿ, ಮೂಡಿಗೆರೆಗೆ ಹೋಗಿ ಪೆಟ್ರೋಲ್ ತಂದು ಕೊಡ್ತೀವಿ ಎಂದ. ನನ್ನ ಹತ್ತಿರ ಹಣವಿರಲಿಲ್ಲ. ಬಂಕಿನಲ್ಲಿ ನಾಳೆ ಹಣ ಕೊಡುತ್ತೇನೆಂದು ನನ್ನ ಹೆಸರು ತಿಳಿಸಿ ಕೊಡುತ್ತಾರೆ ಎಂದು ಹೇಳಿದೆ. ನನ್ನ ಹೆಸರು ಹೇಳಿದ ತಕ್ಷಣ ಇಬ್ಬರು, ಓ ನೀವ ಸರ್, ನಿಮ್ಮ ಸಿನಿಮಾ ಒಳ್ಳೆ ಚೆನ್ನಾಗಿದೆ ಸರ್ ಎಂದು ಗುರುತು ಸಿಕ್ಕವರಂತೆ ಸಿನಿಮಾ ವಿಷಯ ಎತ್ತಿದ್ರು. ಅನಂತರ ಪೆಟ್ರೋಲಿಗೆ ಅವರು ಅಂಗಲಾಚಬೇಕಾದ ಪರಿಸ್ಥಿತಿ ಉದ್ಭವಿಸಲೇ ಇಲ್ಲ. ಮೋಟಾರು ಸೈಕಲು ಸ್ಟಾರ್ಟ್ ಮಾಡಿಕೊಂಡು ಈಗ ಬಂದು ಬಿಡ್ತೀವಿ ಎಂದು ಹೇಳುತ್ತಾ ದೌಡಾಯಿಸಿದ್ರು. ನಾನು ಸುಮ್ಮನೆ ಕಾಯತೊಡಗಿದೆ. ಒಂದಿಷ್ಟು ವಾಹನಗಳು ದಾರಿಯಲ್ಲಿ ಹೋಗುವವು ನಿಂತು ಏನೆಂದು ವಿಚಾರಿಸಿದವು. ವಿಷಯ ತಿಳಿದ ನಂತರ ಮುಂದುವರಿದವು. ಈ ನಡುವೆ ನನ್ನ ಗಮನಕ್ಕೆ ಬಿದ್ದೂ ಬೀಳದಂತೆ ಒಂದೆರಡು ಹೆಜ್ಜೆನುಗಳು ಜೀಪಿನ ಡಬ್ಬಿಯ ಸುತ್ತ ಗುಯಿಗುಡುತ್ತಾ ಸುತ್ತಿದವು. ನನ್ನ ಜೀಪಿನ ತಲೆಯ ಮೇಲೆ ಟಾಪೊಂದನ್ನು ಬಿಟ್ಟರೆ ಅಕ್ಕಪಕ್ಕ ಅಡ್ಡಮರೆ ಏನೂ ಇಲ್ಲದುದರಿಂದ ಜೇನಿನ ವಾಸನೆಗೆ ಅವು ಬಂದಿರಬಹುದೆಂದು ಊಹಿಸಿ ಸುಮ್ಮನಾದೆ. ಆಮೇಲೆ ಅವು ಹಾರಿಹೋದವು. ಅನಂತರ ಇನ್ನೊಂದೆರಡು ಮೂರು ಜೇನುಗಳು ಬಂದು ಸುತ್ತತೊಡಗಿದವು. ಸುತ್ತ ಅಗಾಧವಾದ ದಟ್ಟ ಕಾಡು ಇದ್ದುದರಿಂದ ಯಾವುದೋ ಮರದಲ್ಲಿ ಜೇನುಗೂಡು ಕಟ್ಟಿದೆಯೇನೋ ಎಂದು ಊಹಿಸಿದೆ. ಕೊಂಚ ಹೊತ್ತಿನಲ್ಲೇ ಇನ್ನೂ ಏಳೆಂಟು ಜೇನುಗಳು ಬಂದವು. ನಾನು ಈ ಕವಡೆಗಾತ್ರದ ಹೆಜ್ಜೇನುಗಳನ್ನು ನೋಡಿ ಕೊಂಚ ಚಿಂತಾಕ್ರಾಂತನಾದೆ. ಈ ಹುಡುಗರು ಕೊಂಚ ಬೇಗಾದರೂ ಬಂದರೆ ಪೆಟ್ರೋಲ್ ಹಾಕಿಕೊಂಡು ಜಾಗ ಖಾಲಿ ಮಾಡಬಹುದೆಂದು ಚಿಂತಿಸಿ ದಾರಿಯನ್ನೇ ಕಾಯತೊಡಗಿದೆ. ನಿಧಾನವಾಗಿ ಗುಯಿಂಗುಡುವ ಜೇನುಗಳ ಸಂಖ್ಯೆ ವೃದ್ಧಿಸತೊಡಗಿತು. ಮೊದಲು ನೋಡಿ ಹೋದ ಜೇನುಗಳು ಹೋಗಿ ಜೇನುಹಟ್ಟಿಯಲ್ಲಿ ಎಲ್ಲಕ್ಕೂ ವರ್ತಮಾನ ಕೊಟ್ಟವೇನು ಎಂದು ಊಹಿಸಿದೆ. ಜೇನುಗಳ ಸಂಖ್ಯೆ ಹೆಚ್ಚುತ್ತಲೇ ಹೋಯಿತು. ಕೆಲವು ಜೇನುಗಳು ಜೀಪಿನ ಗಾಜಿನ ಡಿಕ್ಕಿ ಹೊಡೆದು ಆ ಪಾರದರ್ಶಕ ಅಡ್ಡಿಯನ್ನು ಭೇದಿಸಿಕೊಂಡು ಆಚೆ ಹೋಗಲು ರೋಷದಿಂದ ಜುಯ್ ಜುಯ್ ಎಂದು ಹಾರಾಡಿದವು. ನಾನು ಇದೇನೋ ಮೋಸ ಆಪತ್ತು ಬಂತಲ್ಲಪ್ಪ ಎಂದುಕೊಂಡು ಜೀಪಿನಿಂದ ಕೆಳಗಿಳಿದು ಕೊಂಚ ದೂರ ನಿಂತೆ. ಪೆಟ್ರೋಲ್ ತರಹೋದ ಇಬ್ಬರು ಹಿಂದಿರುಗಿ ಬರುವ ಹೊತ್ತಿಗೆ ನಾನು ದೂರ ಮರವೊಂದರ ಬಳಿ ನಿರಾಶ್ರಿತನಂತೆ ನಿಂತಿದ್ದೆ. ನನ್ನ ಜೀಪಿನ ಸುತ್ತೆಲ್ಲ ನೂರಾರು ಜೇನುಗಳು ಜೊಯ್ಯೋ ಎಂದು ಝೇಂಕಾರದ ಗಲಭೆ ಮಾಡುತ್ತಾ ಮುತ್ತಿಗೆ ಹಾಕಿದ್ದವು. ಅವರಿಬ್ಬರೂ ಬಂದವರು ಮರದ ಬಳಿ ನಿಂತಿದ್ದ ನನ್ನನ್ನು ಕಂಡು ಚಕಿತರಾಗಿ, ಇದೇನ್ ಸರ್ ಇಲ್ಲಿ ಎಂದರು. ನಾನು ನನ್ನ ಪರಿಸ್ಥಿತಿಯನ್ನು ವಿವರಿಸಿದೆ. ಒಬ್ಬ ಬನ್ನಿ ಸರ್, ಅವೇನ್ ಮಾಡ್ತಾವೆ, ಇದಕ್ಕೆಲ್ಲ ಹೆದರಿದ್ರೆ ಆಯ್ತು ಎಂದು ಧೈರ್ಯದಿಂದ ಪೆಟ್ರೋಲ್ ಕ್ಯಾನ್ ತೆಗೆದುಕೊಂಡು ಹೊರಟ. ನಾವು ಹಿಂಬಾಲಿಸಿದೆವು. ಜೀಪಿನ ಸಮೀಪಕ್ಕೆ ಹೋದಾಗ ಆತ ಜೇನುಗಳನ್ನು ಯಕಶ್ಚಿತ್ ಗುಂಗುರಗಳಂತೆ ಪರಿಗಣಿಸಿ ಅವನ್ನು ಓಡಿಸಲು ಕೈಯನ್ನು ಅತ್ತಿತ್ತ ಬೀಸಿ ಒಂದನ್ನು ಸಾಯಿಸಿದ. ನಾವಿಬ್ಬರು ಹಿಂದಿದ್ದವರಿಗೆ ಏನಾಯ್ತೆಂದು ಗೊತ್ತಾಗುವುದರೊಳಗೆ ಎರಡು ಮೂರು ಜೇನುಗಳು ಅವನ ಮೋರೆಗೆ ಫಟ್ ಫಟ್ ಎಂದು ಬಾರಿಸಿದವು. ಅಯ್ಯಯ್ಯೋ ಎಂದು ಆತ ಮೋರೆ ತಿಕ್ಕಿಕೊಳ್ಳುತ್ತಾ ಪೆಟ್ರೋಲ್ ಕ್ಯಾನ್ ಅನ್ನು ಕೆಳಗಿಟ್ಟು ನಾವು ಬಂದ ದಿಕ್ಕಿನತ್ತ ನಮಗೆ ಮುಂದಾಳಾಗಿ ಓಡಿದ. ನಾವು ನಿಷ್ಠೆಯಿಂದ ಅದೇ ವೇಗದಲ್ಲಿ ಆತನನ್ನು ಹಿಂಬಾಲಿಸಿದೆವು. ಇನ್ನೊಬ್ಬ ಆತ, ನೀನ್ ಹಾಗೆ ಕೈ ಬೀಸಬಾರದಿತ್ತು ಎಂದು ಹೇಳಿದ. ಅದಕ್ಕೆ ಅವನು, ಏ ಹೋಗೋ ಹೋಗೋ, ಕಣ್ಣಿಗೆ ಹೊಡೆಯೋಕೆ ಬಂದವು ಕಣೋ ಎಂದ. ಮೂರು ಜನ ಮರದ ಬುಡದಲ್ಲಿ ನಿಂತು ಏನು ಮಾಡುವುದೆಂದು ಯೋಚಿಸಿದೆವು. ನಮಗೆ ಏನೂ ಹೊಳೆಯಲಿಲ್ಲ. ಜೇನುಗಳು ಕೊಂಚ ಹೆಚ್ಚಾಗಿ ಮುತ್ತಿಕೊಂಡು ಹಾರಾಡುತ್ತಿದ್ದವು. ಇನ್ನೊಬ್ಬ, ಮಳೆ ಕೋಟಿನ ಮುಸುಕು ಹಾಕಿಕೊಂಡು ಹೋಗಿ ಹಾಕ್ತೀಯಾ ಎಂದ. ಅದಕ್ಕೆ ಕಚ್ಚಿಸಿಕೊಂಡವ, ನೀನು ಹಾಕು, ನನಗೆ ಉರಿ ಆಗ್ತಿದೆ ಎಂದ. ಮೊದಲಿನವ, ಅಯ್ಯಯ್ಯೋ ನಾನೊಲ್ಲೆ ಮಾರಾಯ, ಜೇನಿಗೆ ಹೆದರ್ತೇನೆಂದಲ್ಲ, ನಾಳೆ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಫಂಕ್ಷನ್ ಇದೆಯಪ್ಪ, ಫೋಟೋ ಇದೆ, ಮೂತಿ ಊದಿಸಿಕೊಂಡು ಮಂಗಂತರ ನಿಂತರೆ ಚೆನ್ನಾಗಿರುತ್ತ ಹೇಳು ಎಂದ. ನಾವಿಬ್ಬರು ಆತನ ಅಧೈರ್ಯ ಸಕಾರಣವಾದುದೆಂದು ಸಹಾನುಭೂತಿ ಸೂಚಿಸಿದೆವು. ಕೊಂಚ ಹೊತ್ತಾದ ನಂತರ ನಾನು, ಕತ್ತಲಾದ ಮೇಲೆ ಅವು ಹೊರಟು ಹೋಗಬಹುದು, ಆ ನಂತರ ನಾನು ಪೆಟ್ರೋಲ್ ತುಂಬಿಕೊಂಡು ಹೋಗ್ತೇನೆ
2: ನೀವು ಹೋಗಿ, ಮಳೆ ಬರುವಂತಿದೆ ಎಂದೆ. ಮೊದಲಿಗೆ ಅವರು ಒಪ್ಪದಿದ್ದರೂ ಆಮೇಲೆ ಬೇರೆ ಮಾರ್ಗವೇ ಇಲ್ಲದುದರಿಂದ ಹೊರಟು ಹೋದರು. ಅವರು ಹೋದ ಕೊಂಚ ಹೊತ್ತಿನಲ್ಲೇ ಮಳೆ ಆರಂಭವಾಯಿತು. ನಾನು ಮರದಡಿ ತೊಯ್ದು ಚಳಿಗೆ ನಡುಗುತ್ತಾ ಜೇನನ್ನು ಜೇನು ಹುಳಗಳನ್ನು ಶಪಿಸುತ್ತಾ ಕತ್ತಲಾಗುವುದನ್ನೇ ತವಕದಿಂದ ಕಾಯ್ದೆ.
1: ಮನೆಗೆ ಬಂದಾಗ ತುಂಬಾ ಕತ್ತಲಾಗಿತ್ತು. ನನ್ನ 4 ವರ್ಷದ ಮಗಳು ಓ ಅಣ್ಣ ಬಂದರು ಎಂದು ಕೂಗಿಕೊಂಡು ಓಡಿ ಬಂದಳು. ಹೋಗುತ್ತಾ ಜೇನು ತರುತ್ತೇನೆ ಎಂದು ಹೇಳಿ ಹೋಗಿದ್ದೆ ಅವಳಿಗೆ. 7 ಬಾಟಲಿ ಜೇನು ತರುತ್ತೇನೆಂದು ಹೋದವನು ಹೊರಲಾರದಷ್ಟು ತೂಕದ ದೊಡ್ಡ ಸೀಮೆಎಣ್ಣೆ ಟಿನ್ ಹೊತ್ತು ತರುವುದನ್ನು ನೋಡಿ ನನ್ನ ಹೆಂಡತಿ ಚಕಿತಳಾದಳು. 78 ರೂಪಾಯಿಗೆ ಇದರ ತುಂಬಾ ಜೇನು ಸಿಕ್ಕಿತು ಎಂದು ಹೇಳಿದರೆ ಅವಳಿಗೆ ನಂಬಲಿಕ್ಕೆ ಆಗಲಿಲ್ಲ. ನನಗೆ ಜೇನಿನಂಥ ಅಮೂಲ್ಯ ವಸ್ತುವನ್ನು ಆ ಸೀಮೆಎಣ್ಣೆ ಟಿನ್ನಿನಲ್ಲಿ ಇಡುವುದು ಸರಿ ಎನಿಸಲಿಲ್ಲ. ಜೊತೆಗೆ ನಾನು ಮನೆಗೆ ತಂದಿರುವ ಮಹದೈಶ್ವರ್ಯ ಎಂಥದ್ದೆಂದು ನೋಡಬೇಕೆಂಬ ಕುತೂಹಲವೂ ಇತ್ತು. ಲೋ ಪ್ಯಾರ ಎಂದು ಕೂಗಿದೆ. ಒಬ್ಬ ಸಾಬರ ಹುಡುಗ ನಮ್ಮ ಮನೆಯಲ್ಲಿ ಅಡುಗೆ ಕೆಲಸಕ್ಕೆ ಸಹಾಯಕನಾಗಿದ್ದ. ಪಿಕ್ ಪಾಕೆಟ್ ಮಾಡುತ್ತಾ ಬಸ್ ಸ್ಟ್ಯಾಂಡ್ನಲ್ಲಿ ಕಾಲ ಕಳೆಯುತ್ತಿದ್ದನೆಂದು ಅವನನ್ನ ರಿಮ್ಯಾಂಡ್ ಹೋಮ್ನಲ್ಲಿ 6 ತಿಂಗಳು ಇಟ್ಟಿದ್ರಂತೆ. ಅವನು ಹಿಂದಿರುಗಿ ಬಂದಾಗ ಅವನ ತಂದೆ ಜಮಾಲ್ ಅವನನ್ನು ಬೈದು ಮನೆಯಿಂದ ಒದ್ದೋಡಿಸಿದಂತೆ. ಹಳ್ಳಿ ಹಳ್ಳಿ ತಿರುಗಿಕೊಂಡಿದ್ದ ಅವನು ತನ್ನ ತೋಟಕ್ಕೆ ಏಲಕ್ಕಿ ಕಾಯಲು ಬಂದವನು. ಏಲಕ್ಕಿ ಕುಯಿಲಾದ ನಂತರ ಮತ್ತೆ ಅಲೆಮಾರಿಯಾಗಿ ತಿರುಗಿಕೊಂಡಿರಲು ಇಷ್ಟಪಡದೆ ಮನೆಯಲ್ಲೇ ಉಳಿದಿದ್ದ. ನನ್ನ ಕೂಗನ್ನು ಕೇಳಿ ಓ ಎಂದು ಕೂಗಿ ಓಡಿಬಂದ. ಇದರ ಬೆಸುಗೆದೆಗೆಯೋ ಎಂದೆ. ಏನಿದು ಎಂದ. ನಿನ್ಗ್ಯಾಕೋ ಅದೆಲ್ಲ ಸಿಂಕೆ. ನಾನು ಒದ್ದೆ ಬಟ್ಟೆ ಬದಲಾಯಿಸಿ ಬರುವುದರೊಳಗೆ ಅವನು ಟಾಕೋಟೀಕಾಗಿ 4 ಕೆಂಡವನ್ನು ಅದರ ಮೇಲಿಟ್ಟು ಊದಿ ಕಾಯಿಸಿ ಬೆಸುಗೆ ತೆಗೆದಿದ್ದ. ಏನ್ ಹೇಳೋ ನೋಡೋಣ ಎಂದೆ. ಅವನು ಬಗ್ಗಿ ನೋಡಿ ಏನೂ ಅರ್ಥವಾಗದೆ ಏನಪ್ಪ ಎಂದ. ಕೆಂಡ ಇಟ್ಟು ಕಾಯಿಸಿದ್ದರಿಂದ ಸರಿಯಾಗಿ ವಾಸನೆ ಗೊತ್ತಾಗುತ್ತಿಲ್ಲವೆಂದು ತಿಳಿದು ಸರಿಯಾಗಿ ನೋಡಿ ಹೇಳೋ ಎಂದು ಕೂಗಿದೆ. ಅವನು ಇನ್ನೊಮ್ಮೆ ಒಂದು ಕಣ್ಣು ಮುಚ್ಚಿಕೊಂಡು ತೂತಿನಿಂದ ಇಣುಕಿ ನೋಡಿ ಏನ್ರಪ್ಪ ಕೊಬ್ಬರಿ ಎಣ್ಣೆ ಇದ್ದಂಗಿದೆ ಎಂದು ಹೇಳಿದ. ನನಗೆ ಕೋಪ ಬಂತು. ಜೇನುತುಪ್ಪ ಕೊಬ್ಬರಿ ಎಣ್ಣೆ ವ್ಯತ್ಯಾಸ ಗೊತ್ತಾಗಲ್ಲ ನಿನಗೆ ಎಂದೆ. ಹೆಂಡತಿಗೆ ಒಳಗಿನಿಂದ ಒಂದು ಪಾತ್ರೆ ತರಲು ಹೇಳಿದೆ. ಅದೇನೋ ಗೊತ್ತಾಗಕ್ಕಿಲ್ಲ ಸ್ವಾಮಿ, ಕೊಬ್ಬರಿ ಎಣ್ಣೆ ಕಂಡಂಗೆ ಕಾಣ್ತಿದೆ ಎಂದ ಪ್ಯಾರ. ಹೆಂಡತಿ ಪಾತ್ರೆ ತಂದಳು. ಕಷ್ಟಪಟ್ಟು ಆ ತೂಕದ ಟಿನ್ನನ್ನು ಎತ್ತಿ ಜೇನುತುಪ್ಪ ಪಾತ್ರೆಗೆ ಬಗ್ಗಿಸಿದೆ. ಡಬ್ಬಿ ಅಡ್ಡ ಇದ್ದುದರಿಂದ ಪಾತ್ರೆಗೆ ಏನು ಬೀಳುತ್ತದೆಯೋ ಗೊತ್ತಾಗಲಿಲ್ಲ. ಮಗಳು ಮಾತ್ರ ಅಣ್ಣ ಏನು ಬೀಳ್ತಾನೆ ಇಲ್ಲ ಎಂದು ಕೂಗಿದ್ದು. ಎಲ್ಲ ಏನೋ ಮೋಸ ನಡೆದಿದೆ ಅನ್ನಿಸಿತು. ಆದರೆ ಏನೂ ಬೀಳದಿರೋದಕ್ಕೆ ಕಾರಣ ಮಾತ್ರ ತಿಳಿದಿಲ್ಲ. ಟಾರ್ಚ್ ತರಿಸಿ ತೂತಿನಿಂದ ಒಳಗೆ ಬೆಳಕು ಬಿಟ್ಟು ಪರಿಶೀಲಿಸಿದೆ. ಪ್ಯಾರ ಕೊಬ್ಬರಿ ಎಣ್ಣೆ ಎಂದು ಅವಮಾನಿಸಿದ್ದು ಸಾಧಾರವಾಗಿಯೇ ಇತ್ತು. ಒಳಗೆ ಏನೋ ಗಟ್ಟಿಯಾದ ಕೊಬ್ಬರಿ ಎಣ್ಣೆಯಂತೆ ಬೆಳ್ಳಗೆ ಕಾಣುತ್ತಿತ್ತು. ನಾನು ಚಿಂತೆಯಿಂದ ಯೋಚನೆ ಮಾಡುತ್ತಿರಬೇಕಾದರೆ ಪ್ಯಾರ ನೋಡಿದ್ರ ನನ್ನ ಬೈತಿದ್ರಲ್ಲ ಎಂದ. ಕಡ್ಡಿಯೊಂದನ್ನು ತೂತಿನ ಒಳಗೆ ಹಾಕಿ ತಿರುಗಿಸಿ ಎತ್ತಿದೆ. ಕೊಂಚ ಒದ್ದೆಯಾದ ಗಟ್ಟಿ ಸಕ್ಕರೆಯಂಥ ಪದಾರ್ಥ ಕಡ್ಡಿಗೆ ಮೆತ್ತಿಕೊಂಡು ಹೊರಬಂತು. ರುಚಿ ನೋಡಿದರೆ ಜೇನುತುಪ್ಪದ ಸವಿಯೇ. ಸಕ್ಕರೆಯನ್ನೇನಾದರೂ ಮಿಶ್ರ ಮಾಡಿ ಇದರೊಳಕ್ಕೆ ತುಂಬಿದರು ಎಂದು ಗುಮಾನಿ ಬಂತು. ಸುತ್ತ ನಿಂತಿದ್ದವರೆಲ್ಲರಿಗೂ ಕೊಂಚ ಕೊಟ್ಟೆ. ಎಲ್ಲ ಒಮ್ಮತದಿಂದ ಜೇನುತುಪ್ಪದ ಸವಿಯೇ ಎಂದು ಒಪ್ಪಿದರು. ಆದರೂ ಚಿನ್ನದ ಬಣ್ಣದ ಸ್ನಿಗ್ಧ ದ್ರವ ಪದಾರ್ಥವನ್ನು ನಿರೀಕ್ಷಿಸುತ್ತಿದ್ದ ನನಗೆ ಕೊಂಚ ಅಸಮಾಧಾನವಾಯಿತು. ಗುತ್ತಿ ಕಡೆಯ ಅತ್ಯುತ್ತಮ ಜೇನೆಂದು ಇದನ್ನು ನನಗೆ ಕೊಟ್ಟನಲ್ಲ ಮಂದಣ್ಣ. ನಾಳೆ ಚಿಲ್ಲರೆ ಕೊಡ ಹೋದಾಗ ಸರಿಯಾಗಿ ದಬಾಯಿಸಬೇಕೆಂದು ಆಲೋಚಿಸಿದೆ. ಪ್ಯಾರ ಕೊಬ್ಬರಿ ಎಣ್ಣೆಯಂತೆಯೇ ಇದೂ ಕೂಡ ಎಂದು ತಿಳಿದು ಚಳಿಗೆ ಗಟ್ಟಿಯಾಗೈತೆ ಎಂದ. ಮೂಡುಗೆರೆ ಜೇನು ಸೊಸೈಟಿ ಆಫೀಸಿನೊಳಗೆ ನಾನು ಪ್ರವೇಶಿಸಿದಾಗ ಮಂದಣ್ಣ ಲಕ್ಷ್ಮಣ ಇಬ್ಬರು ಯಾರೊಡನೆಯೋ ರಭಸವಾಗಿ ವಾದಿಸುತ್ತಿದ್ರು. ಹಾಕುತ್ತೀಯಾ ಹಾಗಾದ್ರೆ ಆಣೆ ಮಂದಣ್ಣ ಎಂದ. ಓ ಅದಕ್ಕೇನಂತೆ, ನಂಗೇನು ಹೆದರಿಕೆಯ ಬಂದಾತ ಎಂದ. ಬ್ಯಾಡ ನೋಡು, ದುಡ್ಡಿಗೋಸ್ಕರ ಆಣೆ ಭಾಷೆ ಹಾಕಿ ಕೊನೆಗೆ ಏನಾದರೂ ಒಂದು ತೊಂದರೆ. ಸ್ವಾಮಿ ಧರ್ಮಸ್ಥಳದ ಮಂಜುನಾಥ ದೇವರ ಸಾಕ್ಷಿಯಾಗೂ ನಾನು ಮೋಸ ಮಾಡ್ತಿಲ್ಲ. ಲೋ ಮಂದ, ಬೇಕಾರೆ ತಗೋ, ಬ್ಯಾಡ್ದಿದ್ರೆ ಕಳಿಸು. ಇದೆಂಥದ್ದೋ ನಿಂದು ಎಂದು ಲಕ್ಷ್ಮಣ ಹೇಳಿದ. ಅಷ್ಟರಲ್ಲಿ ಬಾಗಿಲಲ್ಲಿ ನಾನು ಅವರ ಕಣ್ಣಿಗೆ ಬಿದ್ದೆ. ಚಕ್ಕನೆ ಅವರಿಬ್ಬರು ಎದ್ದು ನಿಂತು ನಮಸ್ಕಾರ ಸರ್ ಎಂದು ಕೂಗಿದರು. ನಾನು ನಮಸ್ತೆ ಹೇಳಿ ನಸುನಗುತ್ತಾ ಅವರು ತೋರಿಸಿದ ಕುರ್ಚಿಯಲ್ಲಿ ಹೋಗಿ ಕುಳಿತೆ. ನಾನು ಸಂಭಾಷಣೆ ಆರಂಭಿಸಲು ಮುನ್ನುಡಿ ಎಂಬಂತೆ ಏನು ಬಾರಿ ಚೌಕಾಶಿ ನಡೀತಿತ್ತಲ್ಲ ಎಂದೆ. ಲಕ್ಷ್ಮಣ, ಚೌಕಾಶಿ ಅಲ್ಲ ಸರ್, ಇವನು ಜೇನು ತಂದಿದ್ದಾನೆ ಯಾವ ಹೂವಿನದೋ ಏನು, ನೀರಿನಂತೆ ಬೆಳ್ಳಗೆ ಇದೆ. ಮಂದ ಇದು ಜೇನೇ ಅಲ್ಲ ಎಂದ. ಅದಕ್ಕೆ ಆತ ಪ್ರಮಾಣ ಮಾಡ್ತಿದ್ದ ಅಷ್ಟೇ ಎಂದ. ನಾನು ನೋಡಿದೆ, ಬೆಳ್ಳಗೆ ತೆಳ್ಳಗೆ ನೀರಿನ ತರಹವೇ ಇತ್ತು. ತಂದಾತ ಹೇಳಿದ, ಇದು ಕಾಫಿ ಹೂವಿನದೆಂದು. ನಾನು ಕೈ ಮೇಲೆ ಎರಡು ಹನಿ ಹಾಕಿಸಿಕೊಂಡು ನೆಕ್ಕಿದೆ. ಅಮೋಘವಾಗಿ ಹೂವಿನ ಗಾಢ ಪರಿಮಳ ಇತ್ತು. ಇದು ಜೇನೆ ಎನ್ನುವಂತೆ ತಲೆದೂಗಿದೆ. ನನಗೆ ಬಂದ ಕೆಲಸ ಜ್ಞಾಪಕವಾಗಿ 8 ರೂಪಾಯಿ ಚಿಲ್ಲರೆ ಕೊಟ್ಟೆ. ಪರವಾಗಿಲ್ಲ, ನಿಧಾನಕ್ಕೆ ಕೊಟ್ಟರು ನಡೀತಿತ್ತು ಎಂದು ದೇಶಾವರಿ ಮಾತಾಡುತ್ತಾ ಲಕ್ಷ್ಮಣ ತೆಗೆದುಕೊಂಡ. ನಾನು ನಿನ್ನೆ ತೆಗೆದುಕೊಂಡು ಹೋದ ಜೇನುತುಪ್ಪದ ಬಗ್ಗೆ ತಕರಾರು ಮಾಡಬೇಕೆಂದು ಬಾಯಿ ತೆರೆದೆ. ಅಷ್ಟರೊಳಗೆ ಮಂದಣ್ಣ, ಸರ್, ನಿಮಗೆ ರಾಜ್ಕುಮಾರ್ ಗೊತ್ತಾ ಸರ್ ಎಂದು ಕೇಳಿದ. ನಾನು ಆ ಅನಿರೀಕ್ಷಿತ ಪ್ರಶ್ನೆಯಿಂದ ಗಾಬರಿಯಾಗಿ ಇಲ್ವಲ್ಲಪ್ಪ ಎಂದೆ. ಕಲ್ಪನಾ ಗೊತ್ತಾ ಸರ್ ಎಂದ. ಹ್ಞೂ ಎಂದೆ. ಮಂದಣ್ಣನಿಗೆ ತೀರ ನಿರಾಸೆಯಾಯಿತು. ಬಹುಶಃ ನಾನು ಹೋದ ನಂತರ ಲಕ್ಷ್ಮಣ ಮಂದಣ್ಣನಿಗೆ ನನ್ನ ಬಗ್ಗೆ ಏನೇನೋ ಹೇಳಿರಬೇಕು. ಸಿನಿಮಾ ರಂಗಕ್ಕೂ ನನಗೂ ಸಂಬಂಧವಿದೆ ಎಂದು ತಿಳಿಸಿರಬೇಕು. ಅದಕ್ಕಾಗಿ ಮಂದಣ್ಣ ಈ ಪ್ರಶ್ನೆಗಳನ್ನು ಹಾಕಿದ್ದಾನೆಂದು ತಿಳಿದೆ. ನಾನು, ಮಂದಣ್ಣ, ನೀನು ಒಳ್ಳೆ ಜೇನೆಂದು ಕೊಟ್ಟಿದ್ದು ಸರಿ ಹೋಗಲಿಲ್ಲ ಎಂದೆ. ಲಕ್ಷ್ಮಣ, ಯಾಕೆ ಸರ್, ಏನಾಯಿತು ಎಂದ. ನಡೆದುದನ್ನೆಲ್ಲ ಹೇಳಿ ಆ ಜೇನುತುಪ್ಪ ಗಟ್ಟಿಯಾಗಿ ಸಕ್ಕರೆಯಂತಾಗಿದೆ ಎಂದು, ಡಬ್ಬ ಬಿಟ್ಟು ಕೆಳಗಿಳಿಯಲು ನಿರಾಕರಿಸುತ್ತಿದೆ ಎಂದೂ ಹೇಳಿದೆ. ಮಂದಣ್ಣ, ಅದು ಗುರುಗಿ ಹೂವಿನ ತುಪ್ಪ ಸರ್. ಸಿಹಿ ಹೆಚ್ಚಿಗೆ ಇರ್ತದೆ, ಅದಕ್ಕೆ ಹಂಗೆ ಹರಳುಗಟ್ಕೊಂಡಿದೆ. ಆ ಡಬ್ಬಾನ ಕುದಿಯೋ ನೀರಲ್ಲಿ ಒಂದರ್ಧ ಗಂಟೆ ಇಟ್ಟರೆ ಮತ್ತೆ ತಾಜಾ ಜೇನುತುಪ್ಪ ಆಗ್ತದೆ ಎಂದ. ನಾನು ಆದರೂ ಎಂದು ಅನುಮಾನಿಸಿದೆ. ಹಂಗಿದ್ರೆ ಬೇಕಾದ್ರೆ ಈ ಕಾಫಿ ಜೇನಿಂದು ತಗೊಂಡು ಅದನ್ನು ವಾಪಸ್ ಮಾಡಿ. ಆದರೆ ಇದು 4 ತಿಂಗಳಿಗೆ ಹುಳಿ ಬರ್ತದೆ ನೋಡಿ ಎಂದು ಸಿಲೋನ್ ರೇಡಿಯೋ ಜಾಹೀರಾತಿನವನಂತೆ ಚಕಚಕ ಒದರಿದ. ಹಾಗಿದ್ರೆ ಅದು ಉತ್ತಮ ತುಪ್ಪವೇ ಇರಬೇಕೆಂದು ಊಹಿಸಿ ಹೊರಬಂದೆ. ಸೊಸೈಟಿಯೊಳಗಿನ ಜೇನಿನ ವಾಸನೆಗೆ 100+ ಜೇನುಗಳು, ನೊಣಗಳು, ಇರುವೆಗಳು, ಗೊದ್ದೆಗಳು ದಾಳಿ ಇಡುತ್ತಿದ್ದವು. ಆನಂತರ ಗದ್ದೆ ನಾಟಿ, ಕಾಫಿ ಗಿಡಗಳಿಗೆ ಔಷಧಿ ಸಿಂಪರಣೆ ಮುಂತಾದ ಬಿಡುವಿಲ್ಲದ ಕೆಲಸಗಳಲ್ಲಿ ಮಂದಣ್ಣ, ಲಕ್ಷ್ಮಣ, ಜೇನಿನ ಹಗರಣ ಎಲ್ಲ ಮರೆಯಾದರು. ಗದ್ದೆ ಕೆಸರಿನಲ್ಲಿ ಓಡಾಡಿ ಕಾಲೆಲ್ಲ ಕೆಸರು ಹುಣ್ಣಾಗಿತ್ತು. ಒಂದು ಟಿನ್ನು ಜೇನುತುಪ್ಪದಲ್ಲಿ ನಮಗೆ ಬೇಕಾದಷ್ಟನ್ನು ಇಟ್ಟುಕೊಂಡು ಮಿಕ್ಕುದನ್ನ ಮೈಸೂರಿಗೆ ರವಾನಿಸಿದ್ದೆವು. ಅಗಾಧ ಪ್ರಮಾಣದ ಜೇನನ್ನು ಖರ್ಚು ಮಾಡಲು ದಾರಿ ಕಾಣದೆ ತಂದೆಯವರು ಬಂಧು ಮಿತ್ರರಿಗೆ ಕೊಂಚ ಕೊಡಬೇಕಾಯಿತು. ಜೇನಿನ ಬಗ್ಗೆಯಾಗಲಿ ಜೇನು ಹುಳುಗಳ ಬಗ್ಗೆಯಾಗಲಿ ಆಗ ನನಗೆ ಅಷ್ಟೊಂದು ತಿಳುವಳಿಕೆ ಇರಲಿಲ್ಲ. ಸ್ಥೂಲವಾಗಿ ನಾನು ಊಹಿಸಿದ್ದು ಅದು ಮಾನವನ ಮೊದಲ ಶತ್ರು, ಹಾವಿನಂತೆಯೇ ಮಾನವನನ್ನು ಕಚ್ಚಲು ಕೊಲ್ಲಲು ಯತ್ನಿಸುವ ಕೀಟ ಎಂದಷ್ಟೆ. ಒಮ್ಮೆ ಜೇನೊಂದು ನಮ್ಮ ತಂದೆಯವರನ್ನು ಕಚ್ಚಿ ಅವರ ಮುಖವೆಲ್ಲ ವಿಪರೀತ ಊದಿ ಕೊನೆಗೆ ಡಾಕ್ಟರಿಂದ ಔಷಧಿ ತೆಗೆದುಕೊಳ್ಳಬೇಕಾಯಿತು. ಇದರಿಂದ ನಾನು ಈ ಅನಿಷ್ಟ ಕೀಟವನ್ನು ಪೃಥ್ವಿಯಿಂದ ನಾಮಾವಶೇಷ ಮಾಡುವುದೇ ಒಳ್ಳೆಯದೆಂದು, ಇದಕ್ಕಾಗಿ ಜೇನಿನ ಸವಿಯನ್ನು ಶಾಶ್ವತವಾಗಿ ತ್ಯಜಿಸಬೇಕಾಗಿ ಬಂದರೂ ಪರವಾಗಿಲ್ಲವೆಂದು ಯೋಚಿಸುತ್ತಿದ್ದೆ. ಮೈಸೂರಿನಲ್ಲಿ ಆಗೀಗ ದಾರಿ ಜೇನುಗಳು ಮನೆಯೊಳಗೆ ನುಗ್ಗಿ ದಾರಿ ಕಾಣದೆ ಗಾಜಿನ ಕಿಟಕಿಯ ಬಳಿ ಜುಯಿ ಜುಯಿ ಸದ್ದು ಮಾಡುತ್ತಾ ಆಚೆಗೆ ಹಾರಲೆತ್ನಿಸಿ ಗಲಾಟೆ ಮಾಡುತ್ತಿದ್ದವು. ಆಗೆಲ್ಲ ನಾನು ಇದನ್ನೊಂದು ರಾಕ್ಷಸನೆಂದು ಬಗೆದು ಪೊರಕ್ಕೆ ಟವಲು ಇತ್ಯಾದಿಗಳನ್ನು ತೆಗೆದುಕೊಂಡು ಬಿಸಾಡಿ ಕೊಂದು ಹಾಕುತ್ತಿದ್ದೆವು. ಆದರೆ ಈ ರೀತಿ ಟನ್ನುಗಟ್ಟಲೆ ಡ್ರಮ್ಮುಗಟ್ಟಲೆ ತುಪ್ಪ ಉತ್ಪಾದನೆ ಮಾಡಬೇಕಾದರೆ ಎಷ್ಟೊಂದು ಕೋಟ್ಯಾನುಕೋಟಿ ಜೇನುಗಳು ನಮ್ಮ ಮನೆಯ ಸನಿಹದ ಕಾಡುಗಳಲ್ಲಿ ವಾಸಿಸುತ್ತಿರಬೇಕೆಂದು ಯೋಚನೆ ಮಾಡುತ್ತಿದ್ದೆ. ಅನೇಕ ಬಾರಿ ತೋಟದಲ್ಲಿ ಹೂವುಗಳಿಗೆ ಜೇನು ಮುತ್ತುವುದನ್ನು ನೋಡಿದ್ದೆ. ಆದರೂ ಅವು ಗೂಡು ಕಟ್ಟಿ ತುಪ್ಪ ಮಾಡಿರುವುದನ್ನು ಕಂಡಿರಲಿಲ್ಲ. ಬಹುಶಃ ಅವುಗಳ ಗೂಡುಗಳು ಪರಿಣತರ ಕಣ್ಣುಗಳಿಗೆ ಮಾತ್ರ ಬೀಳಬಹುದೆಂದು ಊಹಿಸಿದೆ. ಒಮ್ಮೆ ಗದ್ದೆಯಿಂದ ಮನೆಗೆ ಬರುವಾಗ ಪೊದೆಯೊಂದರ ಹಿಂದೆ ಗುಯಿ ಗುಯಿ ಎಂದು ಜೇನುಗಳ ಹಾರಾಟದ ಸದ್ದು ಕೇಳಿತು. ನಾನು ಜೇನು ಗೂಡು ಕಟ್ಟಿರಬಹುದೆಂದು ಊಹಿಸಿ ಪೊದೆಗಳೆಡೆಯಲ್ಲೇ ಹೆಜ್ಜೆ ಮೇಲೆ ಹೆಜ್ಜೆ ಇಡುತ್ತಾ ಆಚೆ ಕಡೆಗೆ ಕಳ್ಳನೋಟ ಬೀರಿದೆ. ನನ್ನ ಮುಖ ನಿರಾಶೆಯಿಂದ ಪೆಚ್ಚಾಯಿತು. ಆನಂತರ ನನ್ನ ಮೂರ್ಖತನಕ್ಕೆ ನನಗೇ ನಗು ಬಂತು. ಮಾನವರೋ ಮಂಗನೋ ಆಗ್ತಾನೆ ಪಾಯ್ಕಾನೆ ಮಾಡಿದಂತಿತ್ತು. ನೀಲಿ ಬಣ್ಣದ ಹೊಣ್ಣೊಣಗಳು ಉಜ್ವಲ ಮಣಿಗಳಂತೆ ಹೊಳೆಯುತ್ತಾ ಅದಕ್ಕೆ ಮುತ್ತುತ್ತಿದ್ದವು. ಈ ಮುಖಭಂಗದ ಅನಂತರ ನಾನು ಜೇನುಗೂಡನ್ನು ಹುಡುಕುವ ಹವ್ಯಾಸ ತ್ಯಜಿಸಿದೆ. ಆದರೆ ಪ್ಯಾರನಿಗೆ ಜೇನುಗೂಡನ್ನೆಲ್ಲಾದರೂ ಕಂಡರೆ ನನಗೆ ತಿಳಿಸು ಎಂದು ಹೇಳಿದೆ. ಅದಕ್ಕೆ ಕೂಡಲೇ ಅವನು, ಮೂಡುಗೆರೆಯ ತಾಲೂಕಾಫೀಸಿನ ಚಾವಣಿಯಲ್ಲಿ ಅದನ್ನು ನೋಡಿದ್ದೇನೆ ಎಂದು ಹೇಳಿದ. ಅವು ಹೆಜ್ಜೇನಿನ ಹಟ್ಟಿಗಳು. ನಾನು ಅದನ್ನು ನೋಡಿದ್ದೆ. ಅವುಗಳ ಹೆಸರು ಕೇಳಿದರೆ ನನಗೆ ಹೆದರಿಕೆಯಾಗುತ್ತಿತ್ತು. ಆಗೀಗ ಪತ್ರಿಕೆಯಲ್ಲಿ ಅವು ಕಡಿದು ಸತ್ತವರ ಸಮಾಚಾರ ಬರುತ್ತಿತ್ತು. ಪ್ಯಾರನ ಮಾತಿಗೆ ನನಗೆ ಕೋಪ ಬಂತು. ನಿನಗೇನು ತಲೆಗಿಲೆ ಕೆಟ್ಟಿದೆಯೇನೋ? ಹುತ್ತ ಮರದ ಪೊಟರೆಗಳಲ್ಲಿ ಗೂಡು ಕಟ್ಟು ಸಣ್ಣ ಜೇನು ಕಂಡ್ರೆ ತಿಳಿಸೋ ಎಂದರೆ ಆ ಹೆಜ್ಜೇನಿನ ವಿಷಯ ಎತ್ತುತ್ತೀಯ ಎಂದು ಜೋರು ಮಾಡಿದೆ. ನಮ್ಮ ತಾಲೂಕಿನಲ್ಲಿ ಪ್ಯಾರಾ ಮೊದಲ ದರ್ಜೆ ಅವಿವೇಕಿ ಎಂಬ ನನ್ನ ಊಹೆ ಅವನ ಮಾತಿನಿಂದ ಇನ್ನೂ ಬಲವಾಯಿತು. ಒಂದು ದಿನ ಮಂದಣ್ಣ ಬೆಳಗಿನ ಹೊತ್ತು ನನ್ನ ಬಳಿಗೆ ಬಂದ. ನಾನು ಏಕೆಂದು ಕುತೂಹಲದಿಂದ ವಿಚಾರಿಸಿದೆ. ಮೂಡಿಗೆರೆಗೆ ಮಿನಿಸ್ಟರ್ ಬರುತ್ತಾರೆಂದು, ಖಾದಿ ಬೋರ್ಡಿನಲ್ಲಿ ಅವರು ಅಧ್ಯಕ್ಷರಾಗಿರೋದ್ರಿಂದ ಜೇನು ಸೊಸೈಟಿಯ ಬಿ ಮ್ಯಾನ್ ಕೆಲಸ ಕೊಡಿಸಬೇಕೆಂದು ಅರ್ಜಿ ಕೊಡುತ್ತೇನೆಂದು, ನನ್ನನ್ನು ಅರ್ಜಿ ಬರೆದು ಕೊಡಬೇಕೆಂದು ಕೇಳಿಕೊಂಡು ಒಂದು ಫಾರ್ಮನ್ನು ಬಿಳಿ ಹಾಳೆಯನ್ನು ಕೊಟ್ಟ. ಮೂಡಿಗೆರೆಯಿಂದ ಇಷ್ಟೊಂದು ದೂರ ಯಾಕೆ ಬಂದೆ? ಅಲ್ಲೇ ಅರ್ಜಿ ಬರೆದುಕೊಡುವವರು ಯಾರು ಇರಲಿಲ್ವೇ ಎಂದು ಕೇಳಿದೆ. ಅದಕ್ಕೆ ಅವನು, ಕರ್ವಾಲೋ ಅಂತ ಅವರ ಗುರುಗಳೊಬ್ಬರು

ಮದುವೆ ಮುಂತಾದವುಗಳು ನಡೆದಾಗ ತಮ್ಮ ದೊಡ್ಡಸ್ತಿಕೆಯನ್ನು ಸಂಭಾಷಣೆಯಲ್ಲಿ ತೋರಿಸಿಕೊಳ್ಳಲು ಕರ್ವಾಲೋ ತಮಗೆ ಗೊತ್ತು ಎಂದು ಅಥವಾ ಕರ್ವಾಲೋ ಹಾಗೆ ಹೇಳಿದರು ಹೀಗೆ ಹೇಳಿದರು ಎಂದು ಮಾತನಾಡುತ್ತಿದ್ದರು. ಅಂತೂ ಈ ಎಲ್ಲದರಿಂದ ನಾನು ಕರ್ವಾಲೋ ಎಂದರೆ ಭಾರಿ ದೊಡ್ಡ ಮನುಷ್ಯರೆಂದು ತಿಳಿದಿದ್ದೆ. ಆದರೆ ಮಂದಣ್ಣ ಅವರು ತಮ್ಮ ಗುರುಗಳು ಎಂದಾಗ ನಂಬಲಾಗಲಿಲ್ಲ. ಈ ಮಂಗ ಮಂದಣ್ಣನು ತನ್ನ ಹೆಡ್ಡತನ ಮಂದಬುದ್ಧಿಗಳನ್ನು ಮುಚ್ಚಿಕೊಳ್ಳಲು ತನ್ನ ಗುರು ಕರ್ವಾಲೋ ಎಂದು ಹೇಳುತ್ತಿದ್ದಾರೆಂದು ತಿಳಿದೆ. ಮಂದಣ್ಣನ ಊರಾದ ನಾರ್ವೆ ನಮ್ಮ ಮನೆಯ ಎದುರುಗಡೆ ಹಲವು ಮೈಲಿಗಳ ದೂರದಲ್ಲಿ ಕಾಣುವ ಸಹ್ಯಾದ್ರಿ ಶ್ರೇಣಿಗಳ ತಪ್ಪಲಿನಲ್ಲಿ ಇತ್ತು. ಅತ್ಯಂತ ಭಯಂಕರವಾದ ಕಾಡು ಆ ಕಡೆ ಇದೆ ಎಂದು ಕೇಳಿದ್ದೆ. ನಮ್ಮೂರಿನ ಶಿಕಾರಿದಾರರು ದೀಪಾವಳಿ ಹಿಂದಿನ ದಿನ ಶಿಕಾರಿ ಮಾಡಲು ಆ ಕಡೆಗೆ ಹೋಗುತ್ತಿದ್ದರು. ನಿಮ್ಮೂರಿನ ಕಡೆ ಒಂದು ಸಾರಿ ಬರಬೇಕೆಂದಿದ್ದೀನಿ ಕಣೋ ಮಂದಣ್ಣ ಎಂದೆ. ಅದಕ್ಕೆ ಅವನು, ಯಾಕೆ ಸರ್, ಅಲ್ಲೇನು ನೋಡೋದಿದೆ ಹೇಳಿ, ಬರೀ ಮಳೆ ಕಾಡು ನೆತ್ತರು ಹೀರೋ ಜಿಗಣೆ, ನಮ್ಮ ಬತ್ತಲೂಟಿ ಮಾಡು ಕಾಡು ಹಂದಿಗಳು ಎಂದು ನಿರುತ್ಸಾಹದ ಮಾತಾಡಿದ. ಆ ಪರ್ವತ ಶ್ರೇಣಿಗಳು ಅವುಗಳನ್ನು ಮುಸುಕಿರುವ ಮೋಡಗಳು ಇವುಗಳಿಂದ ಅಗೋಚರ ವಿಶ್ವವೊಂದರ ತುಣುಕಿನಂತೆ ಕಂಡ ನಾರ್ವೆ ಬಗ್ಗೆ ಮಂದಣ್ಣ ಏಕೋ ತೀರ ನಿರ್ಲಕ್ಷ್ಯ ತೋರಿದ. ಅವನ ಅರ್ಜಿಯನ್ನು ನಾನು ಕಲ್ಪಿಸುತ್ತಾ ಬರೆಯುತ್ತಾ ಇರಬೇಕಾದ್ರೆ, ಯಾಕೆ ಸರ್ ನೀವು ಜೇನು ಸಾಕಿಲ್ಲ ಎಂದ. ನಾಯಿ ಕುರಿ ಎಲ್ಲ ಸಾಕಿಯಾಯ್ತು ಮಾರಾಯ, ಇನ್ನು ಅದೊಂದೇ ಬಾಕಿ ಇರೋದು ಎಂದೆ. ಅದಕ್ಕೇನು ಕಟ್ಟಿ ಹಾಕಿ ಮೇವು ಹಾಕಿ ನೋಡಿಕೊಳ್ಳಬೇಕಾಗಿಲ್ಲ ಸರ್, ಸುಮ್ಮನೆ ಪೆಟ್ಟಿಗೆಗೆ ರಾಣಿ ಜೇನು ಕೂರಿಸಿದ್ರೆ ಸಾಕು, ಅವುಗಳ ಪಾಡು ಅವೇ ನೋಡಿಕೊಳ್ಳುತ್ತವೆ ಎಂದ. ಬೇಡಪ್ಪ, ಹೆಂಗಸರು ಮಕ್ಕಳು ಓಡಾಡೋ ಜಾಗ, ಇಲ್ಲಿ ಅದನ್ನ ಸಾಕಿದ್ರೆ ಬಹಳ ಕಷ್ಟ ಎಂದೆ. ಮಂದಣ್ಣ ನನ್ನ ಭಯಕ್ಕೆ ನಸು ನಕ್ಕು, ಅವೇನು ಮಾಡ್ತವೆ ಸರ್, ತಿಂಗಳಿಗೊಂದು ಸಾರಿ ಡಬ್ಬಿ ತೆಗೆದು ನೋಡಿಕೊಂಡ್ರೆ ಸಾಕು, ಬೇಕಾದ್ರೆ ನಾನು ಆ ಕೆಲಸ ಮಾಡ್ತೀನಿ, ಬಿಮ್ಯಾನ್ ಕೆಲಸ ಎಂದ್ರೆ ಅದೇ ತಾನೆ ಎಂದ. ನನಗೆ ಇನ್ನೂ ಗಾಬರಿಯಾಯ್ತು. ಇವನಿಗೆ ಕೆಲಸ ದೊರೆತರೆ ಅದರಿಂದ ನನಗೆ ಇನ್ನೂ ಹೆಚ್ಚಿನ ತೊಂದರೆ ಕಾದಿದೆ ಎಂದು. ಮರಯ್ಯ, ನೀನ್ ಬೇಕಾದ್ರೆ ಆ ಕೆಲಸ ಮಾಡು, ಆದ್ರೆ ನನಗೆ ಮಾತ್ರ ತೊಂದರೆ ಕೊಡಬೇಡ. ವರ್ಷಕ್ಕೆ ಒಂದು ಟಿನ್ ಜೇನು ತುಪ್ಪ ಕೊಡಿಸಿಬಿಡು. ಇಂಥ 100 ಅರ್ಜಿ ಬೇಕಾದರೂ ಬರೆದುಕೊಡ್ತೇನೆ. ಅದು ಬಿಟ್ಟು ಇಲ್ಲೇ ಏನಾದರೂ ನಿನ್ನ ಆ ಅನಿಷ್ಟ ಜೇನುಗಳನ್ನು ತಂದು ಬಿಟ್ಟಿಯೋ, ನಿನಗೆ ಕೆಲಸ ಕೊಡದ ಹಾಗೆ ಅರ್ಜಿ ಬರೀತೇನೆ ಎಂದೆ. ನನ್ನ ಜೇನಿನ ಮೇಲಿರುವ ಭಯ ಕೋಪಗಳನ್ನು ನೋಡಿ ಮಂದಣ್ಣನಿಗೆ ಜೋರಾಗಿ ನಗು ಬಂತು. ನಾನು ಅರ್ಜಿ ಬರೆದು ಅವನಿಗೆ ಕೊಟ್ಟೆ. ಕೆಲಸ ಯಾವುದಾದ್ರೂ ಖಾಲಿ ಇದೆಯಾ ಮಂದಣ್ಣ ಎಂದೆ. ಕೆಲಸ 3 ವರ್ಷದಿಂದ ಖಾಲಿ ಇದೆ ಸರ್, ಯಾರನ್ನು ಅಪಾಯಿಂಟೇ ಮಾಡ್ತಿಲ್ಲ. ಏನೋ ಒಂದು ಕೆಲಸ ಸಿಕ್ಕಿದ್ರೆ ಈ ವರ್ಷ ಮ್ಯಾರೇಜ್ ಆಗ್ಬೇಕೆಂದಿದ್ದೀನಿ. ಹೋ, ಹಾಗಾದ್ರೆ ಸದ್ಯ ನಿನ್ ಮ್ಯಾರೇಜ್ ಪತ್ರಿಕೆಯನ್ನು ಬರೆದುಕೊಳ್ಬೇಕಾಗುತ್ತೆ ಅನ್ನು ಎಂದೆ. ಮಂದಣ್ಣ ಪರಮಾನಂದದಿಂದ ಹಲ್ಕಿರಿಯುತ್ತಾ, ಏನೋ ತಮ್ಮ ಬಾಯಾಗೆ ಬೆಳಗಿನ ಹೊತ್ತಿನಲ್ಲಿ ಬಂದಿದೆ ಸರ್. ಲಕ್ಷ್ಮಣ ನೋಡಿ, ನನ್ನ ವಯಸ್ಸೇ ಆದರೂ ಅವನು ಒಕ್ಕಲಿಗ ಅಂತ ಬೇಗ ಕೆಲಸ ಸಿಕ್ಕಿ ಮ್ಯಾರೇಜೂ ಆಗಿ ಒಂದು ಮಗೂನು ಆಯ್ತು ಎಂದ. ಅನಂತರ ಬರ್ತೀನೆಂದು ಹೇಳಿ ಹೋದ. ಮರೆಯಾಗುವವರೆಗೂ ಕಿವಿಯಿಂದ ಕಿವಿಯವರೆಗೆ ಹಲ್ಲು ಕಿರಿಯುತ್ತಲೇ ಇದ್ದ. ಮಂದಣ್ಣನಿಗೆ ಕೆಲಸ ಸಿಕ್ಕಲಿಲ್ಲ. ಅವನ ಮ್ಯಾರೇಜಿನ ಪ್ರಶ್ನೆ ದೂರವೇ ಉಳಿಯಿತು. ಏಕೆಂದರೆ ಅವನು ಮೂಡುಗೆರೆಯಲ್ಲಿ ಮಂತ್ರಿವರ್ಯರ ಅಮೃತ ಹಸ್ತಕ್ಕೆ ತನ್ನ ಅರ್ಜಿಯನ್ನು ಅರ್ಪಿಸಲೇ ಇಲ್ಲ. ಇದನ್ನು ನಾನೇ ಖುದ್ದಾಗಿ ಕಂಡ ಸಾಕ್ಷಿಯಾಗಿದ್ದೆ. ಮೂಡಿಗೆರೆ ಪೆಟ್ರೋಲ್ ಬಂಕಿನ ಪಕ್ಕದಲ್ಲಿ ತಾಲೂಕು ಅಭಿವೃದ್ಧಿ ಮಂಡಳಿ ಆಫೀಸು. ಅದರ ಪಕ್ಕದ ವಿಶಾಲ ಮೈದಾನದಲ್ಲಿ ಮಂತ್ರಿವರ್ಯರ ಭಾಷಣಕ್ಕೆ ಏರ್ಪಾಟಾಗಿತ್ತು. ಆಗಸ್ಟ್ 15ನೇ ತಾರೀಕಿನಂದಾದದರಿಂದ ಭಾರತ ಧ್ವಜ ಏರಿಸಿ ಅನಂತರ ಮಂತ್ರಿಗಳ ಭಾಷಣ, ಅನಂತರ ಸಾರ್ವಜನಿಕರಿಂದ ಅಹವಾಲುಗಳ ಸ್ವೀಕಾರ ಇತ್ಯಾದಿಗಳು ಕಾರ್ಯಕ್ರಮದ ಪಟ್ಟಿಯಲ್ಲಿದ್ದವು. ನಾನು ಬೆಳಗ್ಗೆ ತೋಟದಲ್ಲಿ ಔಷಧಿ ಸಿಂಪರಣೆ ಮೆಷಿನಿಗೆ ಪೆಟ್ರೋಲ್ ತರಲೆಂದು ಮೂಡಿಗೆರೆಗೆ ಹೋಗಿದ್ದೆ. ಕಾಕಿ ಬಟ್ಟೆ ಹಾಕಿಕೊಂಡ ವ್ಯಕ್ತಿಯೊಂದು ನಮಸ್ಕಾರ ಸರ್ ಎಂದಿತು. ದಿಗಿಲು ಬಿದ್ದ ನಾನು ಅವಹಾರಿಯ ಆಕೃತಿಯನ್ನು ಸೂಕ್ಷ್ಮವಾಗಿ ಗಮನಿಸಿದೆ. ನೋಡುತ್ತೇನೆ ಮಂದಣ್ಣ, ತಲೆಯ ಮೇಲೊಂದು ಕುಚ್ಚಿನ ಟೋಪಿ ರಾರಾಜಿಸುತ್ತಿತ್ತು. ಏನಯ್ಯ ಇದು ಎಂದೆ. ನಾನು ಸ್ಕೌಟ್ ಆಗಿದ್ದೆ ಸರ್, ಇವತ್ತು ಮಿನಿಸ್ಟ್ರಿಗೆ ಗಾರ್ಡ್ ಆಫ್ ಆನರ್ ಕೊಡ್ತೀವಿ ಎಂದ. ಅವನ ಹಿಂದೆ ಒಂದಿಷ್ಟು ಜನ ಅದೇ ಬಟ್ಟೆ ಹಾಕಿಕೊಂಡು ಅವನ ಹೈಸ್ಕೂಲ್ ಮಿತ್ರರು ಬ್ಯಾಂಡು ತುತ್ತೂರಿ ಹಿತ್ತಾಳೆಯ ತಟ್ಟೆಯಂಥದ್ದು ಏನೇನನ್ನು ಹಿಡಿದು ನಿಂತಿದ್ರು. ಎಲ್ಲ ನಮಸ್ಕಾರ ಹೇಳಿ ಮೈದಾನದತ್ತ ಅಭ್ಯಾಸವಿಲ್ಲದ ಬೂಟು ಕಾಲುಗಳನ್ನು ಅಸಡ ಬಸಡ ಬೀಸುತ್ತಾ ನಡೆದು ಹೋದ್ರು. ಕೊಂಚ ಹೊತ್ತಿನೊಳಗೆ ಬಾವುಟದ ಕಾರೊಂದು ಬರ್ರನೆ ಧೂಳೆಬ್ಬಿಸುತ್ತಾ ಮೂಡಿಗೆರೆ ಸರ್ಕಾರಿ ಟಿಬಿ ಕಡೆಗೆ ಹೋಯಿತು. ಅದರ ಹಿಂದೆಯೇ ಒಂದು ಪೊಲೀಸ್ ಜೀಪು, ಒಂದು ಮೋಟಾರ್ ಸೈಕಲ್ಲು ಇತ್ಯಾದಿಗಳು, ನಮ್ಮೂರಿನ ದೊಡ್ಡ ಮನುಷ್ಯರ 2-3 ಕಾರುಗಳು ಹೋದವು. ಇನ್ನೇನು ಮಂತ್ರಿಗಳು ಬಂದರಲ್ಲ, ಕಾರ್ಯಕ್ರಮ ನೋಡಿಕೊಂಡೇ ಹೋಗೋಣವೆಂದು ನಿಂತೆ. ಮಂತ್ರಿವರ್ಯರ ಪಾವನ ಪಾದ ಆಗಮಿಸಿದ ಕೂಡಲೇ ಮೂಡಿಗೆರೆಯ ಕಳ್ಳರು ಪುಡಾರಿಗಳು ಟಕ್ಕರು ಎಲ್ಲ ಗರಿಗರಿ ಪಂಚೆ ಸುತ್ತಿಕೊಂಡು

ಕಚ್ಚೆ ಗಟ್ಟಿಯಾಗಿ ಕೈಯಲ್ಲಿ ಹಿಡಿದುಕೊಂಡು ಗಡಿಬಿಡಿಯಿಂದ ಓಡಿದಂತೆ ನಡೆಯುತ್ತಾ ಬಂದರು. ಅವರ ಗುಂಪಿನಿಂದ ಸಾಹೇಬ್ರು ಬಹಳ ಬೇಗ ಬಂದ್ರಲ್ಲ ಮುಂತಾದ ತುಣುಕು ಮಿಣುಕು ಪದಗಳು ನನ್ನ ಕಿವಿ ಮೇಲೆ ಬಿದ್ದವು. ನಾನು ಬಂಕಿನ ಬಳಿಯೇ ಕಾಯುತ್ತಾ ನಿಂತಿದ್ದೆ. ಕೊಂಚ ಹೊತ್ತಿನ ತರುವಾಯ ಮಂತ್ರಿಗಳು ಟಿವಿಯಿಂದ ಮುದುರಿ ಕಟ್ಟಿದ ಧ್ವಜವನ್ನು ನೋಡುತ್ತಾ ಪಕ್ಕದವರ ಮಾತುಗಳಿಗೆ ಗತ್ತಿನಿಂದ ತಲೆದೂಗುತ್ತಾ ತಾಲೂಕು ಆಫೀಸಿನ ಎದುರು ಆಗಮಿಸಿದರು. ಕೆಲವರು ಸಾಲಾಗಿ ನಿಂತಿದ್ರು, ಹಲವರು ಕುಳಿತಿದ್ರು. ಯಾರೋ ಧ್ವನಿವರ್ಧಕದಲ್ಲಿ ಏಳಿ ಏಳಿ ಧ್ವಜಾರೋಹಣ ಎಂದು ಕೂಗಿದ್ರು. ಮಂತ್ರಿಗಳು ಯಾಗಪುರೋಹಿತನ ತರ ಮೂತಿ ಹಾಕಿಕೊಂಡು ಅತ್ತಿತ್ತ ಒಮ್ಮೆ ನೋಡಿ ಅನಂತರ ಮುದುರಿ ಕಟ್ಟಿದ್ದ ಧ್ವಜವನ್ನೇ ನೋಡುತ್ತಾ ಹಗ್ಗ ಎಳೆದ್ರು. ಧ್ವಜ ಬುಗ್ಗನೆ ಬಿಚ್ಚಿಕೊಂಡು ಗಾಳಿಗೆ ಗಂಭೀರವಾಗಿ ಹಾರಾಡತೊಡಗಿತು. ಅದರೊಳಗೆ ಇಟ್ಟು ಕಟ್ಟಿದ್ದ ಸಾವಿರಾರು ಗುಲಾಬಿ ಹೂವಿನ ಪಕಳೆಗಳು ಹಾರಿ ತೇಲಿ ಸಭಿಕರ ಮೇಲೆ ಇಳಿದುವು. ಆ ಸಮಯಕ್ಕೆ ಸರಿಯಾಗಿ ಮಂದಣ್ಣನ ಸ್ಕೌಟಿನ ತಂಡ ಪ್ರಯ ಪ್ರಯ ಪ್ರಯ ಎಂದು ತುತ್ತೂರಿ ಊದಿ ಡಮ್ಮರ ಡಮ್ಮರ ಡಮ್ ಡಮ್ಮರ ಡಮ್ಮರ ಡಮ್ ಎಂದು ಬ್ಯಾಂಡ್ ಬಜಾಯಿಸಿತು. ನೋಡುತ್ತೇನೆ, ಮಂದಣ್ಣನೇ ಕುತ್ತಿಗೆಗೆ ಬ್ಯಾಂಡು ನೇತಿ ಹಾಕಿಕೊಂಡು 9 ತಿಂಗಳ ಬಸುರಿಯರ ತರ ಹಿಂದಕ್ಕೆ ಓಲಿಕೊಂಡು ಗಿರಿಗಿರಿ ಕೋಲು ತಿರುಗಿಸುತ್ತಾ ಬ್ಯಾಂಡು ಬಜಾಯಿಸ್ತಾ ಇದ್ದಾನೆ. ಬ್ಯಾಂಡಿನ ರುದ್ರನಿನಾದ ಡಮ್ಮರು ಡಮ್ಮರು ಢಮ್ ಎಂದು ಉಕ್ಕಿತೋ ಇಲ್ಲವೋ ತಾಲೂಕಾಫೀಸಿನ ಗೋಡೆಗಳು ಕಿಟಕಿಗಳು ಗರಗರ ಅಲುಗಿದವು. ಸುತ್ತಮುತ್ತಲ ಕಾಡು ಬೆಟ್ಟಗಳಿಂದ ಮಾರ್ಧನಿ ಅನುರಣಿಸಿತು. ಇದ್ದಕ್ಕಿದ್ದಂತೆ ಸ್ಪಂದಿಸಿ ಅನುರಣಿಸುತ್ತಿರುವ ರುಂದ್ರ ನಿನಾದಕ್ಕೆ ಅಲ್ಲಿದ್ದ ಎರಡು ಹೆಜ್ಜೇನುಗೂಡುಗಳು ಕೋಪಗೊಂಡು ಬುಸ್ಸನೆ ಎದ್ದವು. ಗಾಳಿಗೆ ಪಟಪಟ ಬಡಿಯುತ್ತಿದ್ದ ಬಾವುಟಕ್ಕೆ ಅದನ್ನು ಹಾರಿಸಿ ಹಿಂದಿರುಗುತ್ತಿದ್ದ ಸ್ಥೂಲಕಾಯದ ಮಂತ್ರಿಗಳಿಗೆ, ಪೊಲೀಸರಿಗೆ, ಪುಡಾರಿಗಳಿಗೆ, ಬ್ಯಾಂಡ್ ಬಜಾಯಿಸುತ್ತಿದ್ದ ಮಂದಣ್ಣನಿಗೆ, ಹುಡುಗರಿಗೆ, ಹೆಂಗಸರಿಗೆ, ದಾರಿಹೋಕರಿಗೆ ಒಂದರ ಮೇಲೊಂದರಂತೆ ಬಂದು ಟಪಟಪಟಪಟಪ ಕಚ್ಚತೊಡಗಿತು. ಹೋ ಎಂದು ಕೂಗುತ್ತ ಜನ ಗಾಬರಿಯಿಂದ ಕಂಗಾಲು ಬಿದ್ದು ದಿಕ್ಕಾಪಾಲಾಗಿ ಓಡಿದ್ರು. ಬ್ಯಾಂಡ್ ಹೊತ್ತುಕೊಂಡು ಓಡುತ್ತಿದ್ದ ಮಂದಣ್ಣ ಮುಗ್ಗರಿಸಿ ಬಿದ್ದು ಡ್ರಮ್ ದಡದಡ ಉರುಳಾಡಿಕೊಂಡು ಬೀದಿಯಲ್ಲಿ ಸಾಗಿ ಒಂದೆರಡು ಪೋಲಿ ಗೂಳಿಗಳು ಪುಡಾರಿಗಳ ಜೊತೆ ಬಾಲ ಎತ್ತಿಕೊಂಡು ಓಡತೊಡಗಿದವು. ಮಂದಣ್ಣನ ಡ್ರಮ್ ಸದ್ದೇ ಇದಕ್ಕೆ ಕಾರಣವೆಂದು ಈಗ ನಾನು ಬರೆಯುತ್ತಿರುವುದಕ್ಕೆ ಕಾರಣ, ಅನಂತರ ನಾನೊಮ್ಮೆ ಕರ್ವಾಲೋರನ್ನು ಸಂಧಿಸಿದಾಗ ತಿಳಿದುಕೊಂಡದ್ದೇ ಹೊರತು ಈ ಅನಾಹುತ ನಡೆದಾಗ ಯಾರಿಗೂ ಏತಕ್ಕಾಗಿ ಈ ರೀತಿ ಜೇನು ಕಡಿದವು ಎಂದು ಗೊತ್ತಾಗಲಿಲ್ಲ. ಇದೇನೆಂದು ಎಲ್ಲ ಅತ್ತಿತ್ತ ಓಡುತ್ತಿರಬೇಕಾದರೆ ಪುಂಖಾನುಪುಂಖವಾಗಿ ಸಜೀವ ಬಾಣಗಳಂತೆ ಜೇನುಗಳು ಬಾರಿಸತೊಡಗಿದವು. ಕೆಲವರಂತೂ ಏನು ಎತ್ತ ಏನು ಕಾರಣ ಒಂದನ್ನೂ ತಿಳಿಯುವ ಗೋಜಿಗೆ ಹೋಗದೆ ಹೋ ಎಂದು ಅರಚುತ್ತಾ ಗಲ್ಲಿ ಸಂದುಗೊಂದು ಬಿದ್ದು ಓಡಿ ಹೋಗಿದ್ದರು. ಮಂತ್ರಿಗಳಿಗೂ ಸರಿಯಾಗಿ ಜೇನು ಕಚ್ಚಿ ಅವರ ಮುಖ ತುಟಿ ಎಲ್ಲ ಊದಿ ಜಾಂಬವಂತನಂತಿದ್ದ ಮೋರೆ ಹನುಮಂತನಂತಾದುದರಿಂದ ಪೊಲೀಸರು ಕೂಡಲೇ ಕ್ರಮ ಕೈಗೊಂಡರು. ಪೊಲೀಸರು ಪೇಟ ಬೀಳಿಸಿಕೊಂಡು ತಕತಕ ಕುಣಿಯುತ್ತಾ ಓಡುತ್ತಿದ್ದುದನ್ನು ಪರಮಾನಂದದಿಂದ ನೋಡುತ್ತಿದ್ದ 6 ಜನ ಹೈಸ್ಕೂಲ್ ಹುಡುಗರನ್ನು ಮಂತ್ರಿಗಳ ನಿರ್ಗಮನದ ಅನಂತರ ಅರೆಸ್ಟ್ ಮಾಡಿ ಸ್ಟೇಷನ್ನಿಗೆ ಒಯ್ದು ಈ ಕಿಡಿಗೇಡಿಗಳದ್ದೇ ಕುತಂತ್ರ ಎಂದು ಥಳಿಸಿ ಅವರ ಮೇಲೆ ದೊಂಬಿ ಕೇಸು ಹಾಕಿ ಚಿಕ್ಕಮಗಳೂರು ಕೋರ್ಟಿಗೆ ವರ್ಷಾನುಗಟ್ಟಲೆ ಅಲಿಸಿದರು. ಜನಗಳೂ ಸಹ ಅವರ ಮೇಲೆ ಕೊಂಚವೂ ಸಹಾನುಭೂತಿ ತೋರಿಸದೆ ಅವರಿಗೆ ಹಾಗೆ ಆಗಬೇಕು, ಆ ಫಂಕ್ಷನ್ನಿಗೆ ನಾನೂ ಹೋಗಬೇಕಂತಿದ್ದೆ, ಹೋಗಲಿಲ್ಲ ಸದ್ಯ ಎಂದು ಬೈದರು. ಕರ್ವಾಲೋ ಅವರನ್ನು ಒಂದು ದಿನ ಸಂಧಿಸಿ ಮಾತನಾಡಬೇಕಾದ ಪ್ರಸಂಗ ಬಂತು. ನನ್ನ ಗದ್ದೆಗೆ ಒಂದು ಬಗೆಯ ಹುಳುವಿನ ಕಾಟ ಆರಂಭವಾಗಿತ್ತು. ಅದು ಕಾಡು ಕಡಿದು ಹೊಸತಾಗಿ ಮಾಡಿಸಿದ ಗದ್ದೆಯಾದ್ದರಿಂದ ಅದರಿಂದ ನಾನು ಅನುಭವಿಸಿದ ನಷ್ಟ ತೊಂದರೆಗಳಿಗೆ ಕೊನೆ ಮೊದಲೇ ಇರಲಿಲ್ಲ. ಮೊದಲನೆಯ ವರುಷವಂತೂ ಹಾಕಿದ ಭತ್ತವೆಲ್ಲ ಬೃಹದಾಕಾರವಾಗಿ ಜೊಂಡಿನಂತೆ ಬೆಳೆದು ಹಲವಾರು ಜೊಳ್ಳು ಕಾಳುಗಳನ್ನು ಬಿಟ್ಟಿತ್ತು. ಭತ್ತ ತೂರಿದಾಗ ತೂರಿದ ಭತ್ತವಷ್ಟು ಗಾಳಿಗೆ ಹಾರಿಹೋಗಿ ಕುಯಿಲು ಮಾಡಿಸಿದ ಖರ್ಚು ಕೂಡ ಗಿಟ್ಟಿರಲಿಲ್ಲ. ಈ ವರುಷವಂತೂ ನಾಟಿಯಿಂದಲೇ ತೊಂದರೆ ಆರಂಭವಾಯಿತು. ಜೊತೆಗೆ ಯಾವನೋ 2 ಕಿಡಿಗೇಡಿ ಎತ್ತುಗಳನ್ನು ನನಗೆ ಟೋಪಿ ಹಾಕಿದ್ದ. ಗದ್ದೆ ಹೂಡಲು ನೊಗ ಕತ್ತಿಗೆ ಹಾಕಿದೊಡನೆಯೇ ಗದ್ದೆಯಲ್ಲೇ ಸತ್ತವರಂತೆ ಮಲಗಿಬಿಡುತ್ತಿದ್ದವು. ಹೊಡೆದರೂ ಇಲ್ಲ, ಬಡಿದರೂ ಇಲ್ಲ. ಅವುಗಳ ಬಾಲಗಳನ್ನು ಹಿಡಿದು ತುರುಪಿ ತುರುಪಿ ನನಗೆ ಸಾಕಾಗಿ ಹೋಯಿತು. ಇದರೊಡನೆಯೇ ಅವು ಹೊಟ್ಟೆ ಉಬ್ಬರಿಸಿದಂತೆ ಮಾಡಿಕೊಂಡು ಕಣ್ಣುಗಳನ್ನು ಊದಿಸಿಕೊಂಡು ಮರಣಾವಸ್ಥೆಯಲ್ಲಿರುವಂತೆ ನಟನೆಯನ್ನೂ ಮಾಡತೊಡಗಿದವು. ಈ ಗಂಡಾಂತರಗಳನ್ನೆಲ್ಲ ಹೇಗೆ ಹೇಗೋ ದಾಟಿ ನಾಟಿ ಮುಗಿಸಿದ್ದ ನನಗೆ ಈಗ ಯಾವುದೋ ಅದೃಶ್ಯ ಹುಳಗಳ ಕಾಟ ಎದುರಾಗಿತ್ತು. ಹುಳುಗಳು ಪತ್ತೇ ಇರುತ್ತಿರಲಿಲ್ಲ, ಆದರೆ ಎಲೆಗಳು ಮಾತ್ರ ತಿಂದಿರುತ್ತಿದ್ದವು. ಯಾವುದೇ ಔಷಧಿ ಹೊಡೆದರೂ ಪರಿಸ್ಥಿತಿಯಲ್ಲಿ ಯಾವ ಬದಲಾವಣೆಯೂ ಕಂಡುಬರಲೇ ಇಲ್ಲ. ಎಲ್ಲರೂ ಇದು ದಯ್ಯದ ಕಾಟ ಎಂದು ನಿಸ್ಸಂಶಯ ನಿರ್ಧಾರಕ್ಕೆ ಬಂದಿದ್ರು.
ನಾನು ಈ ಮೌಢ್ಯಕ್ಕೆ ಶರಣಾಗುವ ಮೊದಲು ಕರ್ವಾಲೋರನ್ನು ಒಮ್ಮೆ ನೋಡಬೇಕೆಂದು ನಿರ್ಧರಿಸಿದೆ. ಅವರ ರಿಸರ್ಚ್ ಸ್ಟೇಷನ್ಗೆ ಒಮ್ಮೆ ಹೋದೆ. ಒಳಗೆ ಎಂತೆಂಥದ್ದೋ 108 ಉಪಕರಣಗಳು, ಟೆಸ್ಟ್ ಟ್ಯೂಬ್ಗಳು, ಪ್ಲಾಸ್ಕುಗಳು ಮುಂತಾದವುಗಳ ನಡುವೆ ಒಬ್ಬ ಸಿಗರೇಟ್ ಸೇದುತ್ತಾ ದಪ್ಪಗಾಜಿನ ಕನ್ನಡಕದ ಗೂಬೆ ಮೋರೆಯಾತ ಕೆಲಸ ಮಾಡುತ್ತಿದ್ದ. ಕರ್ವಾಲೋ ಎಲ್ಲಿದ್ದಾರೋ ಎಂದು ಕೇಳಿದೆ. ಅವನು ಮಾತನಾಡದೆ ಒಂದು ಬಾಗಿಲತ್ತ ಕೈ ಮಾಡಿ ಆಶ್ಚರ್ಯದಿಂದ ನನ್ನನ್ನು ನೋಡಿದ. ನಾನು ಅವನು ತೋರಿದ ಬಾಗಿಲತ್ತ ಹೋಗಿ ತಟ್ಟಿದೆ. ಪಕ್ಕ ಪ್ರೊಫೆಸರ್ ಕರ್ವಾಲೋ ಎಂದು ಒಂದು ಬೋರ್ಡ್ ಇತ್ತು. ಒಂದು ಸಣ್ಣ ದನಿ ಒಳಗಿನಿಂದ ಕಮ್ ಇನ್ ಎಂದಿತು. ಬಾಗಿಲನ್ನು ದೂಡಿ ಒಳಗೆ ಹೋದೆ. ಪ್ರೊಫೆಸರ್ ಕರ್ವಾಲೋ

ನಾ ಹೇಳ್ತೇನೆ, ನೀವು ಇನ್ನೊಮ್ಮೆ ಬರುವಾಗ ಹುಳುಗಳನ್ನು ತನ್ನಿ. ಸದ್ಯಕ್ಕೆ ನೀವು ಇಷ್ಟು ಮಾಡಿ, ಗದ್ದೆ ನೀರನ್ನು ಸಂಪೂರ್ಣ ತೆಗೆಯಿರಿ. ಆ ಹುಳುಗಳು ಗಿಡದ ಬೊಡ್ಡೆಗಳಲ್ಲಿ ನೀರಿನೊಳಗೆ ಮುಳುಗಿಕೊಂಡಿರುತ್ತದೆ. ಆದ್ದರಿಂದ ನಿಮ್ಮ ಔಷಧಿ ಅದನ್ನು ತಲುಪಿಯೇ ಇಲ್ಲ. ನಿಮ್ಮ ವಿವರಣೆ ನೋಡಿದರೆ ಅವು ಆರ್ಮಿ ವರ್ಮ್ ಇರಬೇಕು ಎಂದರು. ಅರೆ ಬೆಳ್ಳಗಾಗಿದ್ದ ಗಡ್ಡ ಮೀಸೆ, ಹದ್ದಿನ ಕೊಕ್ಕಿನಂಥ ಮೂಗು, ತೀರಾ ಗಂಭೀರವಾದ ಕಣ್ಣುಗಳು ಮುಂತಾದವುಗಳಿಂದ ಕರ್ವಾಲೋ ಬಹಳ ಗಂಭೀರವಾಗಿ ಕಾಣ್ತಾ ಇದ್ರು. ಸುಮಾರು 50 ವರ್ಷದವರಿರಬಹುದು. ಮಂಗಳೂರು ಕಡೆಯ ಕೃಷ್ಣನರಂತೆ ಕಂಡ್ರು. ಕನ್ನಡವನ್ನು ಅವರಂತೆ ಬಹಳ ಗ್ರಾಂತಿಕವಾಗಿ ಆಡ್ತಾ ಇದ್ರು. ಮಂದಣ್ಣ ಅವರ ಶಿಷ್ಯನಾಗುವ ಯಾವುದೇ ಸಾಧ್ಯತೆಯೂ ನನಗೆ ಕಾಣಲಿಲ್ಲ. ಡೋಂಗಿ ಹೊಡೆದಿದ್ದಾನೆಂದುಕೊಂಡೆ. ಮಾತು ಮುಗಿದ ನಂತರ ಲೋಕಾಭಿರಾಮವಾಗಿ ಹರಟುತ್ತಾ ಕೂರಲು ಮನಸ್ಸಾಗಲಿಲ್ಲ. ಆದ್ದರಿಂದ ಬರ್ತೀನಿ ಸರ್, ನಿಮಗೆ ತೊಂದರೆ ಕೊಟ್ಟನೇನು ಎಂದು ಎದ್ದೆ. ಮಿಸ್ಟರ್ ಎಂದು ನನ್ನನ್ನು ತಡೆದು, ಮೈ ಡಿಯರ್ ಯಂಗ್ ಮ್ಯಾನ್, ಈ ಮಾತನ್ನು ನೀವು ಸೀರಿಯಸ್ ಆಗಿ ಹೇಳಿಲ್ಲ ಅಂತ ತಿಳಿದಿದ್ದೇನೆ. ನನ್ನ ಕೆಲಸ ಇಲ್ಲಿ ನಿಮ್ಮಂಥವರ ತೊಂದರೆ ತಾಪತ್ರಯಗಳನ್ನು ನೋಡಿಕೊಳ್ಳೋದು, ಕೈಲಾದ ಸಹಾಯ ಮಾಡೋದು. ಆದ್ದರಿಂದ ನನಗೆ ತೊಂದರೆ ಕೊಡುವುದು ನಿಮ್ಮ ಹಕ್ಕು ಎಂದು. ಬೇರಾರ ಬಾಯಲ್ಲಿಯಾದರೂ ಕೇವಲ ಅಧಿಕಾರಶಾಹಿಯ ಬೊಗಳೆಯಾಗಬಹುದಾದ ಈ ಉಕ್ತಿಗಳು ಕರ್ವಾಲು ಅವರ ಪ್ರಾಮಾಣಿಕ ಧ್ವನಿಯಲ್ಲಿ ಸಹಜವಾಗಿ ಬಂದವು. ನಾನು ಬಾಗಿಲನ್ನು ತಳ್ಳಿಕೊಂಡು ಹೊರಬಂದೆ. ಆ ಹುಳುಗಳೆಲ್ಲ ಕರ್ವಾಲು ಊಹಿಸಿದಂತೆಯೇ ವರ್ತಿಸುತ್ತಿದ್ದವು. ಭತ್ತದ ಸಸಿಗಳ ಬೊಡ್ಡೆಯಲ್ಲಿ ನೀರಿನೊಳಗೆ ಮುಳುಗಿಕೊಂಡು ಒಂದೊಂದು ಗಿಡದೊಳಗೆ ಡಜನ್ ಗಟ್ಟಲೆ ಕುಳಿತಿದ್ದವು. ನೀರು ಖಾಲಿ ಮಾಡುತ್ತಿದ್ದಂತೆ ಗದ್ದೆ ನೆಲದ ಮೇಲೆ ತೆವಳಾಡಲಾರಂಭಿಸಿದ ಅವುಗಳನ್ನು ಹಕ್ಕಿ, ಕಪ್ಪೆ, ಇರುವೆ ಮುಂತಾದವು ಹಿಡಿದು ಹಬ್ಬ ಮಾಡಿದವು. ಅನಂತರ ನಾವು ಔಷಧಿ ಸಿಂಪಡಿಸಿ ಅವುಗಳನ್ನು ನಾಮಾವಶೇಷ ಮಾಡಿದೆವು. ಆದರೆ ನನ್ನ ಗದ್ದೆಯನ್ನು ಆಗಲೇ ಅವು ಅರ್ಧಕ್ಕರ್ಧ ತಿಂದು ಹಾಕಿದ್ದವು. ಕರ್ವಾಲೋರಿಗೆ ನಾನು ಹುಳುಗಳನ್ನು ಒಯ್ದುಕೊಟ್ಟಾಗ ಅವರ ಊಹೆ ನಿಜವಾದುದನ್ನು ಕಂಡು ಬಹಳ ಖುಷಿಯಾಯಿತು. ನಾನು ಅವರಿಗೆ ಕೈಗೊಂಡ ಕ್ರಮಗಳನ್ನೆಲ್ಲ ವಿವರಿಸಿ ಹಿಂದಿರುಗುತ್ತಿದ್ದಾಗ ಪದೇ ಪದೇ ಬರುತ್ತಾ ಇರುವಂತೆಯೂ, ಈವರೆಗೆ ಅವರ ರಿಸರ್ಚ್ ಸೆಂಟರಿಗೆ ಬಂದಿರುವ ರೈತನೆಂದರೆ ನಾನೊಬ್ಬನೇ ಎಂದು ಹೇಳಿದರು. ನಾನು ಆಶ್ಚರ್ಯಚಕಿತನಾದೆ. ಏಕೆಂದರೆ ಈವರೆಗೂ ಅನೇಕ ಕಡೆ ಅನೇಕರು ತಮ್ಮ ಮಾತುಕತೆಗಳಲ್ಲಿ ಹೆಸರಿಸುತ್ತಿದ್ದ ಕರ್ವಾಲು ಎಂಬ ವ್ಯಕ್ತಿ ಇವರೇನು ಎಂದು ಅನುಮಾನವಾಯಿತು. ಯಾಕೆ ಸರ್, ಲಕ್ಷ್ಮಣಗೌಡರು, ಕರಿಗೌಡರು, ಚಂದ್ರೇಗೌಡರು ಎಲ್ಲ ನಿಮ್ಮ ಬಗ್ಗೆ ಬಹಳ ಮಾತಾಡ್ತಿದ್ದಾರೆ ಎಂದೆ. ಕರ್ವಾಲೋರ ಆತ್ಮೀಯತೆಯಿಂದ ನನಗೆ ಕೊಂಚ ಸಲುಗೆ ಬಂದಿತ್ತು. ಕರ್ವಾಲು, ಆಹಾ ಹೌದು, ಆದರೆ ಅವರು ಯಾರು ನನಗೆ ಗೊತ್ತೇ ಇಲ್ಲ ನೋಡಿ. ಯಾವುದೋ ಫಂಕ್ಷನ್ಗಳಲ್ಲಿ ಮೀಟ್ ಮಾಡಿರ್ತಾರೆ, ನನಗೆ ಮರೆತೇ ಹೋಗಿರುತ್ತೆ. ನನಗೂ ಅವರಿಗೂ ಒಂದು ಸಮಾನ ಮಾಧ್ಯಮ ಇಲ್ಲೇ ಇಲ್ಲ. ಈ ಊರಿಗೆ ಗೆಜೆಟೆಡ್ ಆಫೀಸರ್ ಅಂದರೆ ನಾನೊಬ್ಬನೇ ನೋಡಿ. ಹಾಗಾಗಿ ಸಮಾರಂಭಗಳ ಅಧ್ಯಕ್ಷತೆನೆಲ್ಲ ನನ್ನ ತಲೆಗೆ ಕಟ್ಟಿಬಿಡ್ತಾರೆ. ಮೊನ್ನೆ ಆಗಸ್ಟ್ 15ಕ್ಕೆ ಮಂತ್ರಿಗಳ ಭಾಷಣ ಇತ್ತು, ನನ್ನನ್ನೇ ಅಧ್ಯಕ್ಷತೆಗೆ ಕರೆದಿದ್ರು. ನನ್ನಂಥ ವಿಜ್ಞಾನಿಗೆ ಏನ್ ತಾನೇ ಭಾಷಣ ಮಾಡೋದಿರುತ್ತೆ ಹೇಳಿ ಎಂದರು. ನಾನು ಚಕಿತನಾಗಿ ಹೌದಾ ಸರ್ ಎಂದೆ. ಎಸ್ ಎಸ್, ಆದರೆ ನನ್ನ ಮಗಳಿಗೆ ಹುಷಾರಿಲ್ಲ ಅಂತ ನನ್ನ ಅಳಿಯ ಟೆಲಿಗ್ರಾಮ್ ಕೊಟ್ಟಿದ್ದರಿಂದ ನಾನು ಬೊಂಬೈಗೆ ಹೋಗಬೇಕಾಯಿತು ಎಂದರು. ನೀವು ಬೊಂಬೈಗೆ ಹೋಗಿದ್ದು ಒಳ್ಳೆಯದೇ ಆಯಿತು ಸರ್ ಎಂದು ಜೇನುಗಳು ಯಾವ ಪ್ರಚೋದನೆಯೂ ಇಲ್ಲದೆ ಬಂದು ಕಚ್ಚಿ ಆ ಸಮಾರಂಭ ಬರಕಾಸ್ತಾದದ್ದನ್ನು ಹೇಳಿದೆ. ಪುಡಾರಿಗಳೆಲ್ಲ ಕಚ್ಚಿ ಕಿತ್ತುಕೊಂಡು ಓಡಿದ್ದನ್ನು ಕೇಳಿ ಚೆನ್ನಾಗಿ ನಕ್ಕರು. ಮಂದಣ್ಣ ಬ್ಯಾಂಡ್ ಉರುಳಿಸಿಕೊಂಡು ಬಿದ್ದದ್ದನ್ನು ಹೇಳಿದೆ. ಸ್ಕೌಂಡ್ರಲ್, ಆ ಕೆಲಸ ಬೇರೆ ಮಾಡ್ತಾನೋ ಅವನು ಎಂದರು. ಮಂದಣ್ಣ ನಿಮಗೆ ಗೊತ್ತೋ ಸರ್ ಎಂದು ಕೇಳಿದೆ. ಓ ಎಸ್, ನನಗೆ ಚೆನ್ನಾಗಿ ಗೊತ್ತು. ಅವನೊಬ್ಬ ವಂಡರ್ಫುಲ್ ಫೆಲೋ, ಒಂದು ರೀತಿಯಲ್ಲಿ ನನ್ನ ಶಿಷ್ಯ ಅವನು ಎಂದರು. ಎಲ್ಲ ಲೌಡಿ ಮಗನೇ, ಈ ವಿಜ್ಞಾನಿ ಪ್ರೊಫೆಸರ್ ಹತ್ರ ಏನು ಶಿಷ್ಯವೃತ್ತಿ ಮಾಡ್ತಾನಪ್ಪ ಇವನು, ಇವರು ನೋಡಿದರೆ ಈ ಊರಿನ ದೊಡ್ಡ ಮನುಷ್ಯರೊಬ್ಬರೂ ಗೊತ್ತಿಲ್ಲ ಅಂತಾರೆ ಎಂದು ಒಳಗೆ ಅಂದುಕೊಂಡೆ. ಕರ್ವಾಲು ಹೇಳಿದರು, ಜೇನುಗಳು ಮಂದಣ್ಣನ ಡ್ರಮ್ ಸದ್ದಿನಿಂದಲೇ ಕೋಪಗೊಂಡಿರಬೇಕು. ತನ್ನಿಂದ ತಾನೇ ಪ್ರಚೋದನೆ ಇಲ್ಲದೆ ಮನುಷ್ಯರ ಮೇಲೆ ಎರಗುವ ಜೇನು ಭಾರತದಲ್ಲಿಲ್ಲ. ದಕ್ಷಿಣಾಫ್ರಿಕಾದಲ್ಲಿ ಮಾತ್ರ ಒಂದು ಜಾತಿಯ ಜೇನುಗಳು ಈ ರೀತಿ ವರ್ತಿಸುತ್ತವೆ. ಮೌ ಮೌಬಿ ಎಂದು ಅದರ ಹೆಸರು. ಅಂತೂ ಈ ಅನಾಹುತ ನನ್ನ ಅಧ್ಯಕ್ಷತೆಯಲ್ಲಿ ನಡೆಯಲಿಲ್ವಲ್ಲ ಎಂದು ಸಮಾಧಾನ ಸೂಚಿಸಿದರು. ನಾನು ಬರ್ತೀನಿ ಸರ್ ಎಂದು ಹೇಳಿ ಹೊರಟೆ. ನಾನು ಮಂದಣ್ಣನ ಡ್ರಮ್ ಘಟನೆಯ ನಂತರ ಸುಮಾರು ದಿನ ಅವನನ್ನು ನೋಡಲೇ ಇಲ್ಲ. ಕರ್ವಾಲು ಮಾತ್ರ ತಮ್ಮ ಸಂಶೋಧನಾ ಕೇಂದ್ರದ ಹೊರಗೆ ಹಲೋ ಎಂದು ಕೈಬೀಸುತ್ತಾ ಆಗೀಗ
ಕಾಣಸಿಗುತ್ತದೆ.

0: ಮಾಡುತ್ತಿದ್ದರು. ಹೀಗಿರಬೇಕಾದರೆ ಒಮ್ಮೊಮ್ಮೆ ಹಠತ್ತಾಗಿ ಮಂದಣ್ಣನನ್ನು ಸಂಧಿಸುವ ಯೋಗ ಒದಗಿ ಬಂತು. ಪ್ಯಾರಾ ಒಂದು ದಿನ ಅಕ್ಕಿ ಹಿಟ್ಟು ಮಾಡಿಸಿಕೊಂಡು ಬರಲು ನಮ್ಮೂರಿನಿಂದ 5-6 ಮೈಲಿ ದೂರದಲ್ಲಿದ್ದ ನಾಗನಹಳ್ಳಿಗೆ ಹೋಗಿದ್ದ. ಹಿಟ್ಟು ಮಾಡಿಸಿಕೊಂಡು ನಾಗನಹಳ್ಳಿ ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ಸಿಗೆ ಕಾಯುತ್ತಾ ಮಂದಣ್ಣ ನಿಂತಿದ್ದಂತೆ. ನಮ್ಮ ಮನೆಗೆ ಬಂದಿದ್ದಾಗ ಪ್ಯಾರಾ ನಮ್ಮ ಮನೆಗೆಲಸ ಮಾಡುತ್ತಿರುವುದನ್ನು ತಿಳಿದಿದ್ದ. ಆದ್ದರಿಂದ ಪ್ಯಾರನನ್ನು ಮಾತನಾಡಿಸಿದಂತೆ. ಕೊಂಚ ಮಾತಾಡಿದ ನಂತರ ಪ್ಯಾರನನ್ನು ಒಂದು ಪಕ್ಕಕ್ಕೆ ಕರೆದು, ಏನೋ ನಿಮ್ಮ ಸಾವುಕಾರರು ಎನ್ವಿ ತಗೊಂತಾರೇನೋ ಎಂದು ಪಿಸು ಮಾತಿನಲ್ಲಿ ಕೇಳಿದನಂತೆ. ಅವನು ಪಕ್ಕಕ್ಕೆ ಗುಟ್ಟಾಗಿ ಹೇಳಿದ ತರದಲ್ಲಿ, ಎನ್ವಿ ಎಂದರೆ ಯಾವುದೋ ಮಾದಕ ಪಾನೀಯವಿರಬೇಕೆಂದು ತಿಳಿದ ಪ್ಯಾರ, ಚೇಚೆ ಅವರಿಗೆ ಅಂಥದ್ದೆಲ್ಲ ಅಭ್ಯಾಸ ಇಲ್ಲ ಎಂದಂತೆ. ಹಂಗಾರೆ ನಿಮ್ಮ ಸಾವುಕಾರರು ಯಾವ ಜಾತಿನೋ ಎಂದಂತೆ. ಪ್ಯಾರ, ಗೌಡ್ರು ಎಂದ. ಲಿಂಗಾಯತ ಗೌಡ್ರ? ಇಲ್ಲಪ್ಪ, ಒಕ್ಕಲಿಗರು. ಹಂಗಾರೆ ಮಾಂಸ ತಿನ್ನಬೇಕಲ್ಲ? ಓ, ಅದು ತಿಂತಾರೆ ಎಂದು ಪ್ಯಾರ ಹೇಳಿದ್ನಂತೆ. ಹಂಗಾರೆ ಪಿಗ್ ಮಟನ್ ಸ್ವಲ್ಪ ನಾಳೆ ತಂದು ಕೊಡ್ಲೇನು ಎಂದು ಕೇಳಿದ್ದಕ್ಕೆ ಪ್ಯಾರ, ಓ ಆಗಲಿ ಎಂದನಂತೆ. ಪ್ಯಾರ ನಡೆದುದನ್ನೆಲ್ಲ ಕಣ್ಣಿಗೆ ಕಟ್ಟುವಂತೆ ಹೇಳಿದ. ಲೋ ಪ್ಯಾರ, ಪಿಗ್ ಮಟನ್ ಅಂದ್ರೇನು ಗೊತ್ತೇನೋ ಎಂದೆ. ಮಟನ್ ಅಂದ್ರೆ ಮಾಂಸ ಅಲ್ವೇನ್ ಸ್ವಾಮಿ? ನಮ್ಮ ಬಾವ ಮೂಡ್ಗೆರೆಯಲ್ಲಿ ಮಟನ್ ಸ್ಟಾಲ್ ಇಟ್ಟಿದ್ದಾನೆ ಎಂದ. ಮಂದಣ್ಣ ಹಂದಿ ಮಾಂಸಕ್ಕೆ ಪಿಗ್ ಮಟನ್ ಅಂದಿದ್ದಾನೆ ಕಣೋ. ನಿನ್ ಮನೆ ಹಾಳಾಗ, ಅವನ ಇಂಗ್ಲಿಷಿಗೆ ಬೆಂಕಿ ಹಾಕ. ಸಾಬನ್ ಬಾಯಿಗೆ ಹಂದಿ ಮಾಂಸ ಹಾಕಿ ಜಾತಿ ಕೆಡಿಸಿದ್ರಂತ ಜಗಳ ತೆಗ್ದಿಯಾ? ಈಗ್ಲೇ ಹೇಳಿದ್ದೀನಿ ಎಂದೆ. ಅಯ್ಯಯ್ಯೋ, ಸುವರ್ ಮಾಂಸವೇನೋ ಸ್ವಾಮಿ. ಮಂದಣ್ಣ ನನ್ನ ದೂರ ಕರ್ಕೊಂಡೋಗಿ ಕಿವಿಲಿ ಗುಟ್ನಲ್ಲಿ ಇಂಗ್ಲಿಷ್ನಲ್ಲಿ ಹೇಳಿದ್ದು ಒಳ್ಳೇದೇ ಆಯ್ತು. ಯಾಕೋ ಹಲ್ಕ, ಹಾಗಾದ್ರೆ ತಿಂತೀಯೇನೋ? ನಿಮ್ಮ ಅಪ್ಪಮ್ಮನಿಗೆ ಗೊತ್ತಾಗಿ ಗಲಾಟೆ ಮಾಡಿದ್ರೆ ಏನ್ ಗತಿ? ತಿನ್ನೋದು ಬಿಡೋದು ಬ್ಯಾರೆ ವಿಚಾರ ಸ್ವಾಮಿ. ಇದನ್ನ ತಿಂದೋರಿಗೆ ನಮ್ ಜಾತಿ ಮಸಣದಲ್ಲಿ ಹೆಣ ಹೂಳೋದಕ್ಕೆ ಕೂಡ ಜಾಗ ಕೊಡೋದಿಲ್ಲ. ಮಸೀದಿಯಲ್ಲೊಂದು ಪೆಟ್ಗೆ ಇರುತ್ತೆ ಹೆಣ ತಗೊಂಡೋಗೋದಕ್ಕೆ, ಅದನ್ನೂ ಕೊಡಲ್ಲ. ಬಹಳ ತಕರಾರು ಮಾಡ್ತಾರೆ. ಅದನ್ ಯಾಕೆ ನಿಮ್ ಜಾತಿಯಲ್ಲಿ ತಿನ್ನಲ್ವೋ ಎಂದೆ. ಅದು ಅಲ್ಲಾ ಕೈಲಿ ಬಿಸ್ಮಿಲ್ಲಾ ಮಾಡಿಸ್ಕೊಳ್ಳಲಿಲ್ವಂತೆ, ಮಿಕ್ಕೋವೆಲ್ಲ ಮಾಡಿಸಿಕೊಂಡವಂತೆ. ಸುವರ್ ಅಲ್ಲಾಗೆ ಉಲ್ಟ ಹೊಡೆದಿದ್ರಿಂದ ಅದನ್ನ ತಿನ್ನಕೂಡ್ದು ಅಂತ ಕಟ್ಟು ಮಾಡವ್ರೆ. ಅವನ ದಾಟಿಯಲ್ಲಿ ಅವನು ತಿನ್ನೋದು ಪಬ್ಲಿಕ್ ಆಗಕೂಡದು ಅಂತ ಅಭಿಪ್ರಾಯವಿದ್ದಂತಿತ್ತು. ಮಾರನೇ ದಿನ ಮಂದಣ್ಣ ಒಂದು ಚೀಲದಲ್ಲಿ ಪಿಗ್ಮಟನ್ ಹೊತ್ತುಕೊಂಡು ಬಂದ. ಚೀಲದಿಂದ ಕೆಂಬಣ್ಣದ ನೀರು ಇಳಿಯುತ್ತಿತ್ತು. ನಾನು ಕೊಂಚ ಜಿಗುಪ್ಸೆಯಿಂದ ಅವನ ಚೀಲದ ಕಡೆಗೆ ನೋಡಿದೆ. ನನ್ನ ನೋಟದ ಇಂಗಿತವನ್ನು ಅರಿತವನಂತೆ ಮಂದಣ್ಣ, ಏನು ಹೆದರ್ಕೋಬೇಡಿ ಸರ್, ಬಹಳ ಒಳ್ಳೆ ಹಂದಿ. ಬರೀ ಚರ್ಬಿನೇ ಒಂದು ಗೇಣು ದಪ್ಪ ಇದೆ, ಒಳ್ಳೆ ಕೊಬ್ಬರಿ ಹಂಗಿದೆ, ಶಾಖ ತಾಗಿಸದೆ ತಿನ್ಬೋದು ಎಂದು ಲಾಲಾಜಲ ಸಮ್ಮಿಶ್ರಿತ ಬಾಯಲ್ಲಿ ಅವನು ಹೊಗಳತೊಡಗಿದ. ಒಳ್ಳೇದು ಕಣೋ, ಆದರೆ ಯಾರಿಗೂ ಹಂದಿ ಮಾಂಸ ತಂದುಕೊಟ್ಟೆ ಅಂತ ಹೇಳಬೇಡ ಕಣೋ ಎಂದೆ. ಅವನು ಆಶ್ಚರ್ಯದಿಂದ, ಯಾಕೆ ಸರ್ ಎಂದು ಕೇಳಿದ. ನಾನು ಹಂದಿ ಮಾಂಸದ ಬಗ್ಗೆ ಉಂಟಾಗಿರುವ ಕೆಲವು ತೊಡಕುಗಳನ್ನು ವಿವರಿಸಿ ಪ್ಯಾರನಿಗೆ ಅವನ ಮರಣಾನಂತರ ತೊಂದರೆಯಾಗಬಹುದೆಂದು ಹೇಳಿದೆ. ನಿನ್ನ ಕೆಲಸದ ವಿಷಯ ಏನಾಯ್ತಪ್ಪ ಎಂದು ಕೇಳಿದ್ದಕ್ಕೆ, ಎಲ್ಲಿ ಕೆಲಸ ಸರ್, ಅವತ್ತು ಜೇನು ಕೈಲಿ ಹೊಡಿಸಿಕೊಂಡ ಮೇಲೆ ಮಿನಿಸ್ಟ್ರಿಗೆ ಟಿಬಿಲಿ ವಾಂತಿ ಭೇದಿ ಶುರುವಾಯ್ತಂತೆ. ಚಿಕ್ಕಮಗಳೂರು ಆಸ್ಪತ್ರೆಯಲ್ಲಿ ಔಷಧಿ ಕೊಡಿಸೋಕಂತ ಕೂಡ್ಲೇ ಅವರನ್ನ ತಗೊಂಡು ಹೋದ್ರಂತೆ. ನಾನು ಬ್ಯಾಂಡ್ ಹೊತ್ಕೊಂಡು ಓಡೋಗ್ತಾ ಬಿದ್ದು ಕಾಲು ಉಗುರು ಕಿತ್ತು, ಬ್ಯಾಡ ಪಚ್ಚಿತಿ ಎಂದ. ಅಲ್ಲೋ, ನಿನ್ನ ಬ್ಯಾಂಡ್ನ ಶಬ್ದಕ್ಕೆ ಜೇನುಗಳು ಹಾಗೆ ರೇಗಿದ್ದಂತೆ ಕಣೋ ಎಂದೆ. ಅದು ಹೇಗೆ ಸರ್, ಈ ಕಳ್ಮುಂಡೆ ಮಕ್ಕಳು ಸ್ಕೂಲ್ ಹುಡುಗರದೇ ಈ ಕಥಾಪತಿ, ಅವರೇ ಯಾರೋ ಕಲ್ಲು ಹೊಡೆದಿದ್ದಾರೆ. ಜೇನು ಕಾಟ ಮುಗಿದ ಮೇಲೆ ಪೊಲೀಸರನ್ನ ಕಾಟ ಶುರುವಾಗಿತ್ತು, ಸಿಕ್ಕವರನ್ನೆಲ್ಲ ಟೇಷನ್ಗೆ ಎಳ್ಕೊಂಡು ಹೋದ್ರಂತೆ ಎಂದ. ಇಲ್ಲ ಕಣೋ, ಕರ್ವಾಲೋ ಸಾಹೇಬ್ರೆ ಹೇಳಿದ್ರು ನಿನ್ನ ಬ್ಯಾಂಡಿನ ಗಲಾಟೆಯಿಂದಾನೆ ಅಂತ ಎಂದೆ. ಅಲ್ಲ, ಬ್ಯಾಂಡ್ ಹೊಡೆದ್ರೆ ಅದಕ್ಕೇನಂತೀನಿ ಎಂದು ಯೋಚಿಸಿದ. ಸದ್ಯ ಆ ಪೊಲೀಸ್ ಅವ್ರಿಗೆ ಗೊತ್ತಾಗ್ಲಿಲ್ಲ, ಇಲ್ದಿದ್ರೆ ನನ್ನ ಮಕ್ಕಳ ಮೇಲೆ ಬ್ಯಾಂಡ್ ಬಜಾಯಿಸ್ತಾ ಇದ್ರು ಎಂದು ಸಮಾಧಾನ ತಾಳಿದ. ಮಂದಣ್ಣ ಹಣ ತೆಗೆದುಕೊಂಡು ಹೋದ. ಅವನು ಹೋದ ಮೇಲೆ ನನಗೆ ಏನೋ ಹೊಳೆದಂತಾಯ್ತು ಮನಸ್ಸಿನಲ್ಲಿ. ಬಹುಶಃ ಪಿಗ್ಮಟನ್ ದೆಸೆಯಿಂದಲೇ ಇವನು ಕರ್ವಾಲೋರಿಗೆ ಆಪ್ತನಾಗಿರಬಹುದೆಂದು ಊಹಿಸಿದೆ. ಏಕೆಂದರೆ ಈ ಗುಲ್ಡು ಮಂದಣ್ಣನಿಗೂ ಆ ವಿಜ್ಞಾನಿಗೂ ಬೇರೆ ಯಾವುದೇ ರೀತಿಯ ಸಮಾನ ಮಾಧ್ಯಮ ನನಗೆ ಹೊಳೆಯಲಿಲ್ಲ. ಆದರೆ ನನ್ನ ಊಹೆ ಸುಳ್ಳಾಗಿತ್ತು. ಏಕೆಂದರೆ ಒಂದು ವಾರದ ತರುವಾಯ ಕರ್ವಾಲೋರನ್ನು ನೋಡಲು ಹೋಗಿದ್ದೆ. ಕರ್ವಾಲೋ ಇರಲಿಲ್ಲ. ಕರ್ವಾಲೋ ಸಹಾಯಕ ಗೂಬೆ ಮೋರೆಯ ದಪ್ಪಗಾಜಿನ ಕನ್ನಡಕದ ನಾಗರಾಜ ಅವರು ಒಂದು ವಾರ ಕಾಲ ರಜೆ ಹಾಕಿ ಮಂದಣ್ಣನ ಜೊತೆ ಎತ್ತಲೋ ಹೋದರೆಂದು ಹೇಳಿದ. ನನಗೆ ಆಶ್ಚರ್ಯವಾಯಿತು. ಮಂದಣ್ಣನ ಜೊತೆ ಎಲ್ಲಿಗೆ ಹೋದರು ಕರ್ವಾಲು ಎಂದು ಯೋಚಿಸಿದೆ. ಎಲ್ಲಿಗೆ ಹೋಗಿದ್ದಾರೆಂದು ಕೇಳಿದೆ. ಎಲ್ಲಿಗೂ ಗೊತ್ತಿಲ್ಲವೆಂದು ನಾಗರಾಜ ಹೇಳಿದ. ಅವನ ಅಸಡ್ಡೆ ಗಮನಿಸುವಷ್ಟು ಎದ್ದು ಕಾಣುತ್ತಿತ್ತು.
1: ಮಳೆಗಾಲ ಮುಗಿಯುತ್ತಾ ಬಂದಿತ್ತು. ಬೆಳಗ್ಗೆಯೆಲ್ಲ ಜಳಜಳ ಬಿಸಿಲು, ರಾತ್ರಿ ಮಾತ್ರ ಆಗೀಗ ಮಳೆ ಬರ್ತಾ ಇತ್ತು. ನಾನು ನನ್ನ ತೋಟವನ್ನು ಮಾರಿ ಬೇರೇನಾದರೂ ಮಾಡಬೇಕೆಂದು ನಿರ್ಧರಿಸಿದ್ದೆ. ಮೊದಲನೆಯದಾಗಿ ವ್ಯವಸಾಯದಿಂದ ಲಾಭ ಬರುವುದೆಂಬ ನಂಬಿಕೆ ನನ್ನೊಳಗೆ ನಶಿಸತೊಡಗಿತ್ತು. ಲಾಭ ಮಾಡುವುದಿರಲಿ, ಬ್ಯಾಂಕಿನಲ್ಲಿ ಮಾಡಿದ ಸಾಲದ ಬಡ್ಡಿ ಕಟ್ಟುತ್ತಾ ಹೆಚ್ಚು ಕಡಿಮೆ ಅಧಿಕಾರಶಾಹಿಯ ಜೀತದಾಳಾಗಿ ನಾನು ನನ್ನಂಥ ಅನೇಕ ರೈತರು ಪರಿವರ್ತಿತರಾಗಿದ್ದರು. ಹಾಕಿದ ಲೆಕ್ಕಾಚಾರವೊಂದು ಗುರಿ ತಲುಪುತ್ತಲೇ ಇರಲಿಲ್ಲ. ಅಕಸ್ಮಾತ್ ಕೊಂಚ ಕರಾರು ಒಕ್ಕಾಗಿ ಬೆಳೆ ಬಂದರೂ ಆ ವೇಳೆಗಾಗಲೇ ಹಣದುಬ್ಬರ, ಏರಿದ ಸಾಮಾನಿನ ಬೆಲೆಗಳು, ವಿಷದಂತೆ ಏರುತ್ತಿದ್ದ ಬ್ಯಾಂಕ್ ಬಡ್ಡಿದರ ಅದನ್ನು ಕಬಳಿಸಿ ಬಿಡುತ್ತಿದ್ದವು. ಹೀಗಾಗಿ ಸದಾ ಮುಂದೆ ಸಿಕ್ಕುವ ಲಾಭದ ಮರೀಚಿಕೆಯ ಹಿಂದೆ ಆರ್ಥಿಕ ಬಿಕ್ಕಟ್ಟಿನ ಮರಳುಗಾಡಿನಲ್ಲಿ ಸಾಗುತ್ತಿದ್ದೆ. ಇದರೊಡನೆ ಕಾಡಿನ ಮೌನ, ಏಕಾಂತ, ಗ್ರಾಮ ಜೀವನದ ಕಾರ್ಪಣ್ಯಗಳು, ಪೇಟೆಯ ಗಲೀಜು, ಹೊಗೆ, ಜನಜಂಗುಳಿಗಳಂತೆಯೇ ಏಕತಾನವಾಗಿ ಬೇಸರ ತರತೊಡಗಿದ್ದವು. ಕಾಡು ಮೊದಲಿನಂತೆ ಗೋಪ್ಯ, ಕುತೂಹಲ, ರಹಸ್ಯಗಳನ್ನು ಕೆರಳಿಸದೆ ಜಡವಸ್ತುವಿನಂತೆ ಕಾಣತೊಡಗಿತು. ನನ್ನೊಳಗೆ ನಾನು ಮುಳುಗಿ ಹೋದೆ, ಅಂತರ್ಮುಖಿಯಾಗತೊಡಗಿದೆ. ಎಂದರೆ ತತ್ವಚಿಂತನೆ ಮಾಡುತ್ತಿದ್ದೇನೆಂದೂ ಅಲ್ಲ, ಸದಾ ಲೆಕ್ಕಾಚಾರ, ಗುಣಾಕಾರ, ಭಾಗಾಕಾರ ಹಾಕುತ್ತಾ ಬಡ್ಡಿ ಸಾಲ ಇವುಗಳನ್ನು ಮೆಲುಕುತ್ತಾ ನನಗೆ ಆರ್ಥಿಕ ಸ್ವಾತಂತ್ರ್ಯ ಬರುವ ಹೊತ್ತಿಗೆ ಎಷ್ಟು ಮುದಿಯನಾಗಿರುತ್ತೇನೆ, ಡಯಾಬಿಟೀಸ್, ರಕ್ತದೊತ್ತಡ ಇತ್ಯಾದಿ ಯಾವ ಯಾವ ಕಾಯಿಲೆಗಳು ಆರಂಭವಾಗಿರುತ್ತವೆಯೋ ಎಂದು ಯೋಚಿಸುತ್ತಾ ಕೊರಗುತ್ತಿದ್ದೆ. ಆದ್ದರಿಂದ ಈ ತೋಟವನ್ನೊಮ್ಮೆ ಮಾರಿದರೆ ಈ ನಿರುತ್ಸಾಹದ ಶರದಿಯನ್ನು ದಾಟಿದಂತೆಯೇ ಎಂಬ ನಿರ್ಧಾರಕ್ಕೆ ಬಂದಿದ್ದೆ. ಒಂದು ದಿನ ತೋಟ ಮಾರುವ ದಲ್ಲಾಳಿಯೊಬ್ಬರು ಬಂದು ತೋಟದ ವಿವರಗಳನ್ನು ನನ್ನ ಬಳಿ ಪಡೆದುಕೊಳ್ಳುತ್ತಿದ್ದರು. ಆಗ ನನಗೆ ದೂರದಲ್ಲಿ ಪ್ಯಾರ ದಾಪುಕಾಲು ಹಾಕುತ್ತಾ ಓಡೋಡಿ ಬರುತ್ತಿರುವುದು ಕಂಡಿತು. ಅವನು ಹತ್ತಿರ ಬಂದಾಗ ಮಾತು ನಿಲ್ಲಿಸಿ ನಾನು ಏನೆಂದು ಕೇಳಿದೆ. ಅಯ್ಯ, ಕಿವಿ ಕಾಡೊಳಗೆ ಕೂತ್ಕೊಂಡು ಬೊಗಳುತ್ತಾ ಇದೆ, ಎಷ್ಟು ಕರೆದರೂ ಬರೋದಿಲ್ಲ ಎಂದ. ನೀನು ನಾಯಿ ಕರ್ಕೊಂಡು ಯಾಕೋ ಹೋಗಿದ್ದೆ ಕತ್ತೆ ಎಂದೆ. ಮಂಗನ್ನು ಓಡಿಸೋಕಂತ ಹೋಗಿದ್ದೆ, ಎಷ್ಟು ಬ್ಯಾಡ ಅಂತ ಓಡಿಸಿದ್ರೂ ನನ್ನ ಹಿಂದೆನೆ ಬಂತು ಸ್ವಾಮಿ ಎಂದ. ಬಂದವರಿಗೆ ಒಂದು ನಿಮಿಷ ಕಾಯುತ್ತೀರಾ, ಕಾಡಿಗೆ ಹೋಗಿ ನಾಯಿ ಕರ್ಕೊಂಡು ಬಂದ್ಬಿಡ್ತೀನಿ ಎಂದು ಹೇಳಿದೆ. ಕಿವಿ ನನ್ನ ಬಳಿ ಇದ್ದ ಒಂದು ಸ್ಪ್ಯಾನಿಯಲ್ ಜಾತಿಯ ಬಿಳಿಯ ನಾಯಿ. ಮನೆ ಕಾಯುವುದರಿಂದ ಹಿಡಿದು ಶಿಕಾರಿಯವರೆಗೆ ಎಲ್ಲದರಲ್ಲೂ ಅದ್ವಿತೀಯನಾಗಿದ್ದ. ಅದರ ಗುಣ ಬುದ್ಧಿವಂತಿಕೆಗಳನ್ನು ನೋಡಿ ಅನೇಕ ಬಾರಿ ನಾನು ಆಶ್ಚರ್ಯ ಪಡುತ್ತಿದ್ದೆ. ಕೇವಲ ಜಾನಪದ ಗೀತೆಗಳಲ್ಲಿ, ದಂತಕಥೆಗಳಲ್ಲಿ ಮಾತ್ರ ಆ ರೀತಿಯ ನಾಯಿ ಇರುತ್ತದೆಂದು ಕೇಳಿದ್ದೆ. ಕಿವಿಯನ್ನು ಸಾಕಿದ ಆ ನಂತರ ಅದನ್ನು ಸಾಕ್ಷಾತ್ತಾಗಿ ನೋಡಿದಂತಾಗಿತ್ತು. ಮನೆಯೊಳಗೆ ಹೋಗಿ ಕೋವಿ ತೆಗೆದುಕೊಂಡು ಪ್ಯಾರನಿಗೆ ಎಲ್ಲಿ ತೋರಿಸು ಎಂದು ಹೇಳಿ ಹೊರಟೆ. ಹಂದಿಯನ್ನು ಅಥವಾ ಇನ್ನಾವುದಾದರೂ ಪ್ರಾಣಿಯನ್ನು ತಡೆದುಕೊಂಡಿರಬೇಕೆಂದು ಊಹಿಸಿದೆ. ಪ್ಯಾರ ನನ್ನನ್ನು ಕರೆದುಕೊಂಡು ಒಂದು ದಟ್ಟವಾದ ಜಿಗ್ಗಿನ ಕಾಡಿನ ಹತ್ತಿರ ನಡೆದ. ಹಂದಿ ಹುಲಿ ಸೇರಿಕೊಳ್ಳಲು ಆ ಜಾಗ ಬಹಳ ಲಾಯಕ್ಕಾಗಿತ್ತು. ಪೊದರಿನೊಳಗಿಂದ ನಾಯಿ ಬೊಗಳುವ ದನಿ ಕೇಳುತ್ತಿತ್ತು. ನಾನು ಗಟ್ಟಿಯಾಗಿ ಏ ಕಿವಿ ಬಾ ಎಂದು ಹಲವಾರು ಬಾರಿ ಆಜ್ಞೆ ಮಾಡುವ ದನಿಯಲ್ಲಿ ಕೂಗಿದೆ. ಅದು ಬರಲೇ ಇಲ್ಲ. ಅದರ ಬದಲು ಇನ್ನಷ್ಟು ಉತ್ತೇಜನಗೊಂಡು ಬೊಗಳತೊಡಗಿತು. ಪ್ಯಾರನ ಕಡೆಗೆ ತಿರುಗಿ, ಹಲ್ಕ ಬಡ್ಡಿ ಮಗನೆ, ಏಲಕ್ಕಿ ತೋಟಕ್ಕೆ ಹೋಗ್ತೀನಂತ ಹೇಳಿ ಇಲ್ಲಿಗೆ ಯಾಕೋ ಬಂದೆ ಎಂದು ಬೈದೆ. ಇಲ್ರಯ್ಯ, ನಾನು ಏಲಕ್ಕಿ ತೋಟ ತಾವನೆ ಇದ್ದೆ, ಅದನ್ನು ಮನೆ ಕರ್ಕೊಂಡು ಹೋಗೋಕ್ಕಂತ ಇಲ್ಲಿಗೆ ಬಂದೆ ಅಷ್ಟೇ ಎಂದ. ಒಳಗೆ ಹೋಗಿ ನೋಡುವುದೊಂದೇ ಉಳಿಯಿತು. ಆದರೆ ಕಾಡಿನ ದಟ್ಟಣಿಯಲ್ಲಿ ಒಳಗೆ ಮೂಗು ಹಾಕಲು ಜಾಗ ಇರಲಿಲ್ಲ. ಏ ಪ್ಯಾರ, ಗಿಡ ಹತ್ತಿ ಏನಾರು ಕಾಣುತ್ತ ನೋಡು ಎಂದು ಸಮೀಪದಲ್ಲಿದ್ದ ಗಿಡ ತೋರಿಸಿದೆ. ಪ್ಯಾರ ಲಘು ಬಗೆಯಿಂದ ಹತ್ತಿದ. ಏನೋ, ಏನಾದರೂ ಕಾಣುತ್ತೇನೋ ಕೆಳಗಿನಿಂದ ನಾನು ಕೇಳಿದೆ. ಕಾಣ್ತಿತ್ತೆ, ಏ ಕಿವಿ ಬಾರ್ಲೋ ಇತ್ಲಾಗೆ ಎಂದು ಮೇಲಿನಿಂದ ಪ್ಯಾರ ಕೂಗಿದ. ಅಲ್ಲಿ ನಿಂತ್ಕೊಂಡು ಬೊಗಳ್ತಾ ಇದೆ, ಏನಕ್ಕೆ ಅಂತ ಗೊತ್ತಾಗೋದಿಲ್ಲ. ಲೋ ಪ್ಯಾರ, ಇನ್ನೇನು ಮಾಡೋಕ್ಕಾಗಲ್ಲ, ಒಳಕ್ಕೆ ಹೋಗಿ ನೋಡೋಣ ನಡಿ ಎಂದೆ. ನಡೀದಿ ದೇವ್ರೆ ಗತಿ ಎಂದ. ಬಲೆಯಂತೆ ಹೆಣೆದುಕೊಂಡಿದ್ದ ಆ ಲಂಠಾನದ ಜಿಗ್ಗಿನಲ್ಲಿ ಹೇಗೆ ಹೇಗೋ ದಾರಿ ಮಾಡಿಕೊಂಡು ಮುಂದುವರಿಯತೊಡಗಿದೆವು. ಮುಳ್ಳು ಚರ್ಮ ಹರಿಯುವಂತೆ ಗಿರಿದಾಗೆಲ್ಲ ಗಟ್ಟಿಯಾಗಿ ಕಿವಿಯನ್ನು ಕರೆಯುತ್ತಾ ಪ್ಯಾರನನ್ನೂ ಅದನ್ನು ಶಪಿಸುತ್ತಿದ್ದೆ. ನನ್ನ ಕೂಗನ್ನು ಕಿವಿ ಅದರ ಕೆಲಸಕ್ಕೆ ಉತ್ತೇಜನವೆಂದು ತಿಳಿದುಕೊಂಡಿತೆ ವಿನಃ ಹಿಂತಿರುಗಿ ಬರಲಿಲ್ಲ. ಅಂತೂ ಯಮಸಾಹಸದಿಂದ ಅದು ಬೊಗಳುತ್ತಿದ್ದ ಜಾಗ ತಲುಪಿದೆವು. ಕಿವಿ ಒಂದು ಸಾರಿ ನಮ್ಮ ಕಡೆಗೆ ನೋಡಿ ಬಾಲವಲ್ಲಾಡಿಸಿ ಮತ್ತೆ ಬೊಗಳತೊಡಗಿತು. ಸರಿ, ಹಂದಿಯೋ ಹಾವೋ ಅಥವಾ ಯಾವುದಾದರೂ ಪೆಟ್ಟು ಬಿದ್ದ ಮಂಗನೋ ಇರಬೇಕೆಂದು ತಿಳಿದೆ. ಬಂದೂಕು ರೆಡಿ ಮಾಡಿಕೊಂಡೆ. ಆದರೆ ಒಂದು ಮುಖ್ಯ ಸಮಸ್ಯೆ ಎಂದರೆ ಕಿವಿಯೊಡನೆ ಸೆಣಸಿ ನಿಂತಿದ್ದ ವೈರಿಯ ಕಿಂಚಿತ್ ದರ್ಶನವು ನಮಗಾಗದಿದ್ದುದು. ನಾನು ನಿಂತಲ್ಲಿಂದಲೇ ಕಣ್ಣಲ್ಲಿ ಕಣ್ಣಿಟ್ಟು ಕಿವಿ ಬೊಗಳುತ್ತಿದ್ದ ಜಾಗವನ್ನು ಸಾಧ್ಯಂತವಾಗಿ ಪರೀಕ್ಷಿಸಿದೆ. ಒಂದು ತಾರೆ ಮರದ ಬುಡದತ್ತ ಬೊಗಳುತ್ತಿತ್ತು. ಆದರೆ ಆ ಕಡೆ ಕೊಂಚ ಗುರುಗಿಹಳು ಇದ್ದುದರಿಂದಲೋ ಏನೋ ಯಾವುದೇ ಪ್ರಾಣಿಯೂ ನಮಗೆ ಕಾಣಲಿಲ್ಲ. ಕಿವಿ ಮಾತ್ರ ಒಂದೇ ಸಮ ಛಂದೋಬದ್ಧವಾಗಿ ಆ ಕಡೆಗೆ ಬಾಯಿ ಮಾಡಿ ಬೊಗಳುತ್ತಲೇ ಇತ್ತು. ಲೋ ಪ್ಯಾರ, ನಿನಗೇನಾದರೂ ಕಾಣುತ್ತೇನೋ ಎಂದೆ. ಕಾಣುತ್ತೆ, ಆದರೆ ಕಾಣಕ್ಕಿಲ್ಲ ಎಂದ. ಪ್ಯಾರನ ಮಾತು ಭಾಷೆಯನ್ನು ಇಷ್ಟೊಂದು ಅಸಡ್ಡೆಯಾಗಿ ಉಪಯೋಗಿಸುವವರನ್ನು ನಾನು ನೋಡಿರಲಿಲ್ಲ. ಕನ್ನಡ ಭಾಷೆಯನ್ನು ಕುತ್ತಿಗೆ ಪಟ್ಟಿ ಹಿಡಿದು ದುಡಿಸುತ್ತಿದ್ದ. ಮತ್ತೆ ಕಾಣ್ತಿತೆ ಎಂದಿದ್ದು ಎಂಥದ್ದನ್ನು ಅಯೋಗ್ಯ? ಇಲ್ಲ ಸ್ವಾಮಿ, ಕಾಣ್ತಿತೆ, ಆದರೆ ಕಣ್ಗೆ ಏನು ಕಾಣಕ್ಕಿಲ್ಲ. ಹೋಗ್ಲಿ ಬಿಡು, ನೀನು ಆ ಕಡೆಯಿಂದ ಸುತ್ತಿಕೊಂಡು ಬಾ, ನಾನು ಈ ಕಡೆಯಿಂದ ಬರ್ತೀನಿ. ಎಂಥದ್ದಾದರೂ ಕಂಡ್ರೆ ಹೇಳು. ಆಯಿತು, ನಡೀರಿ ಎಂದ. ಇಬ್ಬರೂ ಮರದ ಬೇರೆ ಬೇರೆ ಪಾರ್ಶ್ವದಿಂದ ಸುತ್ತಿ ಹೊರಟೆವು. ನಾವಿನ್ನು ಅರ್ಧ ದಾರಿ ಕ್ರಮಿಸಿರಲಿಲ್ಲ. ಓ ಬನ್ನಿ ಬನ್ನಿ ಸ್ವಾಮಿ, ಏ ಕಿವಿ ಬಾರೋ ಇತ್ಲಾಗೆ ಎಂದು ಪ್ಯಾರ ಕೂಗಿದ್ದು ಕೇಳಿಸಿತು.
0: ಅವನ ಮಾತಿನಿಂದ ಅಲ್ಲೇನು ಭಯಂಕರ ಪ್ರಾಣಿಯಿಲ್ಲ ಎಂದು ಖಾತರಿಯಾಗಿ, ಏನೋ ಅದು ಎನ್ನುತ್ತಾ ಧೈರ್ಯವಾಗಿ ಹಳುವಿನಲ್ಲಿ ಸಾಗಿದೆ. ಮಡ್ಕೆ ಸ್ವಾಮಿ, ಯಾರೋ ಕಣ್ಣನ್ ಮಕ್ಕಳು ಬಟ್ಟಿ ಸರಾಬು ಕಾಯಿಸ್ತಿರೋದು, ಈ ಕಿವಿಗೆ ಬೇರೆ ಕೆಲಸ ಇಲ್ಲ ಎಂದು ಬೈದ. ನಾನು ಬಳಿಗೆ ಹೋಗಿ ನೋಡ್ತೇನೆ. ಯಾರೋ ಶರಾಬು ಕಾಯಿಸಿದ ಮಡಕೆಯನ್ನು ಬೋರಲಿಟ್ಟಂತೆ ಕಾಣುತ್ತಿತ್ತು. ಕಿವಿಗೆ ಒಂದು ಸರಿಯಾಗಿ ಗುದ್ದಬೇಕೆನ್ನುವಷ್ಟು ಕೋಪ ಬಂತು. ಆದರೆ ಕಿವಿ ಜೋರಾಗಿ ಬೊಗಳಿದಂತೆಲ್ಲ ಮಡಕೆಯೊಳಗಿಂದ ಹಿಸ್ ಎಂಬ ಸದ್ದು ಹಾವು ಬುಸುಗುಡುವಂತೆ ಬರುತ್ತಿತ್ತು. ನಾನು ಯಾವುದೋ ಹಾವೊಂದು ಮಡಕೆಯೊಳಗೆ ಸೇರಿದೆ ಎಂದು ತಿಳಿದು ಮಡಕೆಗೆ ಹತ್ತಿರ ಹತ್ತಿರ ಹೋದೆ. ಮಡಕೆಯೊಳಗಿಂದ ವಿದ್ಯುತ್ ಡೈನಮೋ ರೀತಿ ಸದ್ದು ಬರುತ್ತಿತ್ತು. ಅಷ್ಟರೊಳಗೆ ಪ್ಯಾರ ಅಯ್ಯಯ್ಯೋ ಜೇನು ಸ್ವಾಮಿ ಜೇನು ಎಂದು ಕೂಗಿದ. ನೋಡಿದೆ, ಹೌದು ಜೇನುಗಳು ಒಂದೊಂದಾಗಿ ಬೋರಲಾದ ಮಡಕೆ ಬಾಯೊಳಗೆ ಹೋಗುತ್ತಾ ಇದ್ದವು. ಕಿವಿ ಬೊಗಳಿದಾಗೆಲ್ಲ ಅಷ್ಟು ಒಟ್ಟಿಗೆ ರೆಕ್ಕೆ ಝೇಂಕರಿಸಿ ಬುಸುಗುಡುವಂತೆ ಸದ್ದು ಮಾಡುತ್ತಿದ್ದವು. ನೋಡಿದ್ರ ಸ್ವಾಮಿ, ಜೇನು ಕಂಡ್ರೆ ಹೇಳು ಅಂತ ಹೇಳಿದ್ರಲ್ಲ, ಕಿವಿನೇ ಕಂಡು ಹಿಡಿದ್ನಲ್ಲ, ಈಗ ನೋಡಿದ್ರ ಹೆಂಗಾಯ್ತಿವನು ಬುದ್ಧಿ ಎಂದ ಪ್ಯಾರ. ಅಷ್ಟರೊಳಗೆ ಟುಯ್ ಎಂದು ತಂತಿ ಮಿಡಿದಂತೆ ಸದ್ದಾಯಿತು. ಕಿವಿಯ ಬಳಿಯೇ ಆದ ಈ ಸದ್ದು ಏನೆಂದು ತಿಳಿಯಲು ಕಣ್ಣು ಹೊರಳಿಸುವಷ್ಟರಲ್ಲಿ ಫಟ್ ಎಂದು ತುಟಿಗೆ ಒಂದು ಜೇನು ಬಾರಿಸಿತು. ಅರೆರೆ ಎಂದು ನಾನು ಏನೂ ಹೇಳಬೇಕೆಂದಿರುವಷ್ಟರಲ್ಲಿ ಪಟಪಟ ಜೇನುಗಳ ದಾಳಿ ಆರಂಭ ಆಯಿತು. ಕಂಬಿ ಕೀಳುವುದನ್ನೊಂದುಳಿದು ಬೇರೆ ಮಾರ್ಗವೇ ಇರಲಿಲ್ಲ. ಅರೆ ಇಸ್ಕಿ ಅರೆ ಇಸ್ಕಿ ತತ್ತೇರಿ ಎನ್ನುತ್ತಾ ಪ್ಯಾರ, ಬನ್ನಿ ಸ್ವಾಮಿ, ಜೇನು ಬಾರಿ ರಾಂಗ್ ಆಗೋ ಹಾಗೆ ಕಾಣ್ತಿವೆ ಎಂದು ಕೂಗಿದ. ಕಿವಿಗೂ ಒಂದೆರಡು ಜೇನು ಮೂತಿಗೆ ಬಾರಿಸಿರಬೇಕು. ಎಷ್ಟು ಕರೆದ್ರೂ ಬರದಿದ್ದುದು ಮೂತಿ ಕೊಡ ಹುತ್ತ ದೆವ್ವ ಹಿಡಿದವರಂತೆ ಕ್ಷಣ ಮಾತ್ರದಲ್ಲಿ ಕಂಬಿಕಿತ್ತಿತು. ನಾನೂ ಪ್ಯಾರನೂ ಮುಳ್ಳು ಪೊದೆಗಳ ನಡುವೆ ಆದಷ್ಟು ವೇಗವಾಗಿ ಸುರಕ್ಷಿತ ಜಾಗ ಹುಡುಕಿಕೊಂಡು ಪಲಾಯನ ಮಾಡಿದೆವು. ಪೊದೆಯಿಂದ ಹೊರಗೆ ಬಂದು ನೋಡುತ್ತೇವೆ, ಕಿವಿಯ ವಿಳಾಸವೇ ಇಲ್ಲ. ನಮ್ಮನ್ನು ತಂದು ಜೇನಿನ ಬಾಯಿಗೆ ಸಿಕ್ಕಿಸಿ ಅದು ಪಲಾಯನ ಸೂತ್ರ ಪಠಿಸಿತು. ಕಾಡಿನಿಂದ ಹೊರಬಂದು ನಾನು ಪ್ಯಾರನ್ನು ಸಮಾಲೋಚನೆ ನಡೆಸಿದೆವು. ಯಾರೋ ಕಾಡಿನಲ್ಲಿ ಕದ್ದಿಟ್ಟ ಕಳ್ಳಬಟ್ಟಿ ಮಡಕೆಗೆ ಜೇನುಗಳು ಬಂದು ಕಟ್ಟಿಬಿಟ್ಟಿದ್ದಾವೆಂದು ತೀರ್ಮಾನಿಸಿದೆವು. ಪ್ಯಾರ ಹೇಳಿದ, ಮಂದಣ್ಣನಿಗೆ ಹೇಳಿ ಜೇನು ತೆಗೆಸೋಣ ಎಂದು. ಪ್ಯಾರನಿಗೆ ಜೇನುಗಳು ತುಂಬಾ ಕಚ್ಚಿರಲಿಲ್ಲ. ಆದರೆ ಕಣ್ಣಿನ ಬಳಿ ಹುಬ್ಬಿನ ಹತ್ತಿರ ಎರಡು ಕಚ್ಚಿ ಅದು ಆಗಲೇ ನಿಂಬೆಕಾಯಿ ಗಾತ್ರಕ್ಕೆ ಊದಿತ್ತು. ನನ್ನ ತುಟಿ ಹನುಮಂತರಾಯನ ತುಟಿಯಂತಾಗಿತ್ತು. ಇಬ್ಬರೂ ಕಿವಿ ಮಾಡಿದ ಕುಚೇಷ್ಟೆಗೆ ಬೈಯುತ್ತಾ ಮನೆ ಕಡೆಗೆ ನಡೆದೆವು. ಮನೆಗೆ ಬಂದಾಗ ನಾವು ಕಾಯಲು ಹೇಳಿ ಕೂರಿಸಿದ್ದ ವ್ಯಕ್ತಿ ನಮ್ಮ ಬದಲಾದ ಮುಖಚಹರೆ ನೋಡಿ ಬಿದ್ದು ಬಿದ್ದು ನಕ್ಕರು. ನಾರ್ವೆಗೆ ಹೋಗಿ ಮಂದಣ್ಣನಿಗೆ ಈಗ ವಿಷಯ ತಿಳಿಸುವುದು ಅಸಾಧ್ಯವಾದುದೆಂದು ನನ್ನ ಭಾವನೆಯಾಗಿತ್ತು. ಯಾಕಂದರೆ ಮಳೆಗಾಲ ಸಂಪೂರ್ಣ ಮುಗಿದ ಹೊರತು ಅವನ ಊರಿನ ದುರ್ಗಮ ರಸ್ತೆಯಲ್ಲಿ ಓಡಾಟ ಬಹಳ ಕಷ್ಟ ಸಾಧ್ಯವೆಂದು ತಿಳಿದಿದ್ದೆ. ಪ್ಯಾರನೇನು ನಾನು ಬೇಕಾದರೆ ನಾರ್ವೆಗೆ ಹೋಗಿ ಹೇಳಿಯೇ ಬರುತ್ತೇನೆ ಎಂದಿದ್ದ. ಆದರೆ ಈ ನಡುವೆ ಒಮ್ಮೆ ಮೂಡಿಗೆರೆಗೆ ಹೋಗುವಾಗ ಕರ್ವಾಲೋ ದಾರಿಯಲ್ಲಿ ನಡೆದು ಹೋಗುತ್ತಾ ಇರುವುದನ್ನು ನೋಡಿದೆ. ನನಗೆ ಪಕ್ಕನೆ ಅವರಿಗೆ ಹೇಳಿದರೆ ಅವರು ಮಂದಣ್ಣನಿಗೆ ವಿಷಯ ತಿಳಿಸಬಹುದು ಎಂದೆನಿಸಿತು. ಜೀಪು ನಿಲ್ಲಿಸಿ ಇಳಿದು ನಮಸ್ಕಾರ ಸರ್ ಎಂದೆ. ಹಲೋ ಮೈ ಡಿಯರ್ ಯಂಗ್ ಮ್ಯಾನ್, ಬನ್ನಿ ಆಫೀಸಿಗೆ, ಬಹಳ ದಿನ ಆಯ್ತಲ್ಲ ನಿಮ್ಮನ್ನು ನೋಡದೆ, ಏನು ಕಾರಣ ಎಂದು ಕೇಳಿದರು. ಇಲ್ಲ ಸರ್, ಸುಮ್ಮನೆ ಯಾಕೆ ನಿಮಗೆ ತೊಂದರೆ ಕೊಡೋದು ಅಂತ ಎಂದೆ. ನೋ ನೋ ನೋ ನೋ, ನೀವು ಬರಲೇಬೇಕು. ನಿಮಗೊಂದು ತಮಾಷೆ ತೋರಿಸೋದಿದೆ, ರೀಸೆಂಟ್ ಫೈಂಡಿಂಗ್ಸ್ ಎಂದು ಕರೆದರು. ಬೇಸರ ತರಿಸುವ ಪ್ರಯೋಗಶಾಲೆಯಲ್ಲಿ ನನಗೆ ಕುತೂಹಲ ಹುಟ್ಟಿಸುವುದು ಎಂಥದಿರಬಹುದು ಎಂಬ ಅಪನಂಬಿಕೆಯಿಂದಲೇ ಅವರ ರಿಸರ್ಚ್ ಸ್ಟೇಷನ್ ಒಳಗೆ ಅವರನ್ನು ಹಿಂಬಾಲಿಸಿದೆ. ಮಂದಣ್ಣ ಏನಾದರೂ ಈ ಕಡೆಗೆ ಬರ್ತಾನಾ ಸರ್ ಎಂದೆ. ಹೋ ಎಸ್, ನಾಳೆ ಬರಲಿದ್ದಾನಪ್ಪ. ನಾನು ಒಂದು ವಾರ ರಜೆ ಹಾಕಿ ಅವರ ಊರಿನಲ್ಲಿ ಕ್ಯಾಂಪ್ ಮಾಡಿದ್ದೆ. ಅವನ ಊರು ಒಂದು ವಂಡರ್ಫುಲ್ ಜಾಗ ಎಂದರು. ನನಗೆ ಆಶ್ಚರ್ಯ ಆಯಿತು. ಅವನ ಕೊಂಪೆಯಲ್ಲಿ ಈತ ವಾರಗಟ್ಟಲೆ ಕಾಲ ಹಾಕುವುದೆಂದರೇನು? ಆ ಮಳೆಗಾಲದ ಕೆಸರಿನ ಗಲೀಜಿನ ಕೊಂಪೆಯಲ್ಲಿ ಈ ವಿಜ್ಞಾನಿಗೆ ಎಂಥ ಹುಮ್ಮಸ್ಸು ಎಂದು ಯೋಚಿಸಿದೆ. ಮಂದಣ್ಣನ ಜೊತೆ ಕರ್ವಾಲೋ ಗೆಳೆತನಕ್ಕೆ ಎಂತೆಂಥದೋ ವಿಚಿತ್ರ ಮಾಧ್ಯಮಗಳಿರಬಹುದು ಎಂದೆನಿಸಿದು. ಅವರ ಆಫೀಸಿನ ಬಾಗಿಲು ತೆಗೆಯುತ್ತಾ, ಬನ್ನಿ ಬನ್ನಿ, ಏನಾದರೂ ಸಮಸ್ಯೆ ಇತ್ತೋ ಎಂದು ಕೇಳಿದರು. ಇತ್ತು ಸರ್, ಮೊನ್ನೆ ಕಾಡಿನಲ್ಲಿ ಒಂದು ವಿಚಿತ್ರ ವಸ್ತು ನೋಡಿದೆ. ಯಾರೋ ಶರಾಬಿನ ಮಡಕೆಯನ್ನು ತಲೆ ಕೆಳಗಾಗಿ ಮುಚ್ಚಿಟ್ಟಿದ್ರು. ಅದರೊಳಗೆ ಜೇನು ಕಟ್ಟಿಬಿಟ್ಟಿದೆ ಸರ್. ಮಂದಣ್ಣನಿಗೆ ಹೇಳಿ ಜೇನು ಪೆಟ್ಟಿಗೆ ಒಂದಕ್ಕೆ ಕೂಡಿಬಿಡೋಣ ಅಂತ ಮಾಡಿದೆ. ಮಂದಣ್ಣ ಈ ಕಡೆ ಬಂದರೆ ನನ್ನ ಕಾಣಬೇಕಂತ ಒಂದು ಮಾತು ಹೇಳ್ತೀರಾ ಎಂದೆ. ಓಹೋ, ಕೆಂಪು ತುಳುವೆ ಜೇನೋ ಬಿಳಿ ತುಳುವೆ ಜೇನೋ ಗಮನಿಸಿದ್ದೀರಾ? ಯಾವ ಜಾತಿ ಕೊಂಚ ನೋಡಬೇಕಿತ್ತು. ಬಿಳಿ ತುಡುವೆ ಆದರೆ ಏನೂ ಅಷ್ಟೊಂದು ಪ್ರಯೋಜನವಾಗೋಲ್ಲ ಎಂದರು. ಗಮನಿಸೋದೆಲ್ಲಿಂದ ಬಂತು ಸರ್? ಹತ್ತಿರ ಹೋದರೆ ಸಾಕು, ಮುಖ ಮೋರೆ ನೋಡದೆ ಪಟ ಪಟ ಹೊಡಿತಾವೆ. ನೋನು, ನೀವು ತಪ್ಪು ತಿಳಿದಿದ್ದೀರಿ. ನಾನು ನಿಮಗೆ ತೋರಿಸಿಕೊಡ್ತೇನೆ ಜೇನುಗಳನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ. ಹಾಗೆ ಮಾಡಿದರೆ ಅವು ಒಂದೇ ಒಂದು ಕಚ್ಚೋದಿಲ್ಲ. ಆದರೆ ಜೇನುಗಳನ್ನು ನಂಬೋ ಹಾಗಿಲ್ಲ ಸರ್. ಮೊನ್ನೆ ಮಿನಿಸ್ಟ್ರಿಗೆ ಆದುದನ್ನು ನೋಡಿದರೆ, ನೋನು, ನಂಬಿಕೆಗೆ ಅರ್ಹವಾಗಿರೋ ಮೊದಲನೇ ಸ್ಪೀಷಿ ಅಂದರೆ ಅದು ಹೋಮೋಸೆಪಿಯನ್, ಎರಡು ಕಾಲಿನ ಮಾನವ. ನೀವು ಇನ್ನು ಕೀಟಗಳ ಬಗ್ಗೆ ತಿಳಿದುಕೋಬೇಕಾದದ್ದು ಬಹಳ ಇದೆ. ನಾನು ಕರ್ವಾಲೋರವರ ಅಧಿಕಾರಯುತ ವಾಣಿಗೆ ತಲೆಬಾಗಿ ಮಾತು ಹೆಚ್ಚು ಬೆಳೆಸಲಿಲ್ಲ. ಅದರಲ್ಲಿ ನಿಮಗೊಂದು ವಿಚಿತ್ರ ತೋರಿಸ್ತೇನೆ, ಬನ್ನಿ ಇಲ್ಲಿ ಎಂದು ನನ್ನನ್ನು ಕರೆದುಕೊಂಡು ಆಫೀಸಿನಿಂದ ಹೊರಬಂದು ಪ್ರಯೋಗಶಾಲೆಗೆ ನಡೆದು ಒಂದು ಕೀಟವನ್ನು ವೀಕ್ಷಿಸುವ ಸೂಕ್ಷ್ಮದರ್ಶಕದತ್ತ ಹೋದರು. ಹತ್ತಿರದಲ್ಲೆಲ್ಲ ನೂರಾರು ನಮೂನೆ ನಮೂನೆಯ ಗಾಜಿನ ಸರಕುಗಳು ಬಿದ್ದಿದ್ದವು. ನೋಡಿ, ನಾನು ಮೊನ್ನೆ ಮಂದಣ್ಣನ ಜೊತೆ ಹೋಗಿದ್ದೇನಲ್ಲ, ಯಾಕೆ ಗೊತ್ತಾ? ಒಂದು ಗ್ಲೋವರ್ಮ್ ಅಂತ ಶಂಕದ ಹುಳುಗಳನ್ನು ತಿನ್ನೋ ಹುಳು ಇದೆ ಅಂತ ಹೇಳಿದ್ದ. ಆ ಹುಳುಗಳು ಇಷ್ಟವರೆಗೆ ಯಾರೂ ಕಂಡಿರಲಿಲ್ಲ. ಭಾರತದಿಂದ ಇದೇ ಮೊದಲ ಬಾರಿಗೆ ರಿಪೋರ್ಟ್ ಆಗ್ತಿರೋದು. ಜೊತೆಗೆ ಅದರ ಜೀವನ ಚರಿತ್ರೆ, ಆಹಾರ ಅಭ್ಯಾಸ ಇತ್ಯಾದಿಗಳು ಗೊತ್ತಿರಲಿಲ್ಲ. ಈ ಹುಳುವಿನ ಬಾಲದಲ್ಲಿ ಎರಡು ದೀಪಗಳಿವೆ. ಅದರ ಸಹಾಯದಿಂದ ರಾತ್ರಿಯಲ್ಲಿ ಶಂಕದ ಹುಳುಗಳನ್ನು ಆಕರ್ಷಿಸಿ ಹಿಡಿಯುತ್ತೆ. ಮಂದಣ್ಣ ಒಂದೆರಡು ಜೇನು ಪೆಟ್ಟಿಗೆ ಇಟ್ಟಿದ್ದ. ಅವಕ್ಕೆ ಯಾವಾಗಲೂ ಶಂಕದ ಹುಳು ಕಾಟ ಕೊಟ್ಟು ಜೇನು ಹಲ್ಲೆ ತಿನ್ನುತ್ತಿದ್ದುವಂತೆ. ನನಗೆ ಜೇನಿಗೂ ತೊಂದರೆ ಕೊಡುವ ಪ್ರಾಣಿಗಳಿದ್ದಾವಲ್ಲ ಎಂದು ಆಶ್ಚರ್ಯವಾಯಿತು. ಜೇನುಗಳು ಈ ಹುಳುಗಳಿಗೆ ಕಚ್ಚಲ್ವೇ ಸರ್ ಎಂದೆ. ಇಲ್ಲ ಇಲ್ಲ, ಈ ಶಂಕದ ಹುಳು ಮೇಲೆ ಒಂದು ಬಗೆಯ ಸಿಂಬಳ ಇರುತ್ತೆ. ಜೇನುಗಳು ಅದಕ್ಕೆ ಅಂಟಿಕೊಂಡು ಬಿಡುತ್ತವೆ. ಆಗ ಶಂಕದ ಹುಳು ಅವುಗಳನ್ನು ಕಬಳಿಸಿ ಬಿಡುತ್ತವೆ. ಮಂದಣ್ಣ ಒಂದು ಸಾರಿ ಜೇನು ಪೆಟ್ಟಿಗೆ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಇದು ಬೆಳಕು ಬಿಟ್ಕೊಂಡು ಪೆಟ್ಟಿಗೆಯೊಳಗೆ ಓಡಾಡ್ತಿತ್ತಂತೆ. ಕೊನೆಗೆ ಅದರ ಚಲನವಲನಗಳನ್ನು ಅಭ್ಯಾಸ ಮಾಡಿ ಅದು ಶಂಕದ ಹುಳು ತಿನ್ನುತ್ತದೆಂದು ಪತ್ತೆ ಮಾಡಿದ್ದಂತೆ. ಹೋದ ವರ್ಷ ಮಳೆಗಾಲ ಮುಗಿದಿದ್ದರಿಂದ ಅದು ಸಿಕ್ಕಲಿಲ್ಲ, ಈ ವರ್ಷ ಹಿಡಿದೆವು ಎಂದು ಹೇಳಿ ಸೂಕ್ಷ್ಮದರ್ಶಕದಲ್ಲಿ ತೋರಿಸಿದರು. ಆ ಹುಳು ದೊಡ್ಡದಾಗಿ ಬರಿಗಣ್ಣಿಗೆ ಕಾಣುತ್ತಿತ್ತು, ಆದರೆ ಸೂಕ್ಷ್ಮದರ್ಶಕದಲ್ಲಿ ಇನ್ನೂ ದೊಡ್ಡದಾಗಿ ಚೆನ್ನಾಗಿ ಕಾಣುತ್ತಿತ್ತು. ಮೈಮೇಲೆಲ್ಲ ಕವಚದಂತೆ ಹುರುಪೆಗಳಿದ್ದ ಈ ಹುಳು ಒಂದು ಶಂಕದ ಹುಳುವನ್ನು ಅದರ ಕವಚದಿಂದ ಎಳೆದೆಳೆದು ತಿನ್ನುತ್ತಿತ್ತು. ಆದರೆ ಯಾವುದೇ ದೀಪಗಳು ಅದರ ಮೈಮೇಲೆ ನನಗೆ ಕಾಣಲಿಲ್ಲ. ಏನು ಸರ್, ಇದರ ಬೆಳಕು ಎಲ್ಲಿ ಹೋಯಿತು ಎಂದು ಕೇಳಿದೆ. ಅದರಲ್ಲೇ ಇರೋ ತಮಾಷೆ, ಹಾಗೆ ನೋಡ್ತೀರಿ, ಈಗ ಬರುತ್ತೆ ಎಂದು ಯಾವುದೋ ಉಪಕರಣ ತೆಗೆದುಕೊಂಡು ಅದನ್ನು ಮುಟ್ಟಿದರು. ಕೂಡಲೇ ಝಗ್ ಎಂದು ಅದರ ಬಾಲದ ಕಡೆಯಿಂದ ನೀಲಿಯ ಬೆಳಕನ್ನು ಚೆಲ್ಲುವ ಎರಡು ದೀಪಗಳು ಹತ್ತಿಕೊಂಡವು. ನನಗೆ ಆಶ್ಚರ್ಯದಿಂದ ಕುತೂಹಲ ಇಮ್ಮಡಿಸಿತು. ನೋಡಿದ್ರ, ಅದಕ್ಕೇನಾದರೂ ಅಪಾಯದ ಸೂಚನೆ ಬಂದರೆ ಸಾಕು, ವೈರಿಗಳನ್ನು ಹೆದರಿಸಿ ಓಡಿಸಲು ದೀಪ ಹಚ್ಚಿಸುತ್ತವೆ. ವೈರಿಗಳು ಇದನ್ನು ಬೆಂಕಿ ಕೆಂಡವೆಂದು ಭ್ರಮಿಸಿ ದೂರಾಗುತ್ತವೆ, ಕರ್ವಾಲು ವಿವರಿಸಿದರು. ನನಗೆ ಕರ್ವಾಲೋರವರ ಕ್ಷುದ್ರ ಪ್ರಪಂಚದ ಬಗ್ಗೆ ಕುತೂಹಲದ ರೇಖೆಯೊಂದು ಹುಟ್ಟಿತು. ಛ, ಆಶ್ಚರ್ಯವಾಗುತ್ತೆ ಸರ್, ನನಗೆ ಇವೆಲ್ಲ ಗೊತ್ತೇ ಇರಲಿಲ್ಲ ನೋಡಿ ಎಂದೆ. ನಿಮ್ಗೇನು ಮಂದಣ್ಣನಿಗೊಬ್ಬನಿಗೆ ಬಿಟ್ರೆ ಇಲ್ಲಿ ಬಹುಶಃ ಯಾರಿಗೂ ಇವೆಲ್ಲ ಗೊತ್ತೇ ಇಲ್ಲ. ಅದು ಬೆಳಕು ಹೇಗೆ ಬರುತ್ತೆ, ಹೇಗೆ ಶಾಖವಿಲ್ಲದೆ ಬೆಳಕನ್ನು ಈ ಪ್ರಾಣಿಗಳು ಉತ್ಪತ್ತಿ ಮಾಡ್ತದೆ, ಇವೆಲ್ಲ ಬಹಳ ವಿಚಿತ್ರ ಸಂಗತಿ, ಇನ್ನೊಮ್ಮೆ ಯಾವಾಗ್ಲಾದರೂ ಹೇಳ್ತೀನಿ ಎಂದ್ರು. ನಾನು ಮಂದಣ್ಣ ಬಂದ್ರೆ ನನ್ನ ಕೊಂಚ ನೋಡ್ಬೇಕು ಅಂತ ಒಂದು ಮಾತು ಹೇಳ್ತೀರ ಸರ್ ಎಂದೆ. ಓ ಎಸ್, ಸಂತೋಷವಾಗಿ ಎಂದ್ರು. ನಾನು ಹೊರಬೀಳುವಾಗ ಗೂಬೆ ಮೋರೆಯ ನಾಗರಾಜ ಚಿಟ್ಟೆ ಹಿಡಿಯುವ ಬಲೆ ಬಲೆಯ ನೆಟ್ಟೆ ಹಿಡಿದುಕೊಂಡು ಹೊರಗಿನಿಂದ ಬಂದ. ಹೆಲೋ ಎಂದ. ನಾನು ಹೆಲೋ ಎಂದು ಹೊರಬಿದ್ದೆ. ಒಂದು ದಿನ ಮೂಡಿಗೆರೆಯಿಂದ ಮನೆಗೆ ನಾನು ಜೀಪಿನಲ್ಲಿ ಹಿಂತಿರುಗುತ್ತಿರಬೇಕಾದ್ರೆ ಎಳೆ ಬಿಸಿಲಿನಲ್ಲಿ ಫಳಫಳ ಹೊಳೆಯುತ್ತಿದ್ದ ಹಸಿರು ಬಯಲಿನ ನಡುವೆ ಕರ್ವಾಲು ಮತ್ತು ಮಂದಣ್ಣ ಇಬ್ಬರು ನಡೆದು ಹೊರಟಿದ್ದು ಕಂಡಿತು. 1,500 ರೂಪಾಯಿ ಸಂಬಳದ ವಿಜ್ಞಾನಿ ಹಳ್ಳಿ ಹುಡುಗ ಮಂದಣ್ಣನೊಡನೆ ಬಹಿರಂಗವಾಗಿ ಅಡ್ಡಾಡುತ್ತಾ ಇರುವುದು ನಮ್ಮಲ್ಲಿನ ಅನೇಕ ದೊಡ್ಡ ಮನುಷ್ಯರಿಗೆ ಅಸಮಾಧಾನದ ಸಂಗತಿಯಾಗಿತ್ತು. ಮೊದಮೊದಲು ಕರ್ವಾಲು ಮೇಧಾವಿ ಎಲ್ಲ ಸರಿ, ಆದರೆ ವಿಪರೀತ ಓದಿ ಕೊಂಚ ತಲೆ ಕೆಟ್ಟಿದೆ ಎಂದು ಮಾತನಾಡಿಕೊಳ್ಳುತ್ತಿದ್ದರು. ಒಮ್ಮೆ ಪ್ಲಾಂಟರುಗಳ ಒಂದು ಸಭೆಯಲ್ಲಿ ದೊಡ್ಡ ಮನುಷ್ಯರಾದ ಸ್ಥಳೀಯ ರಾಜಕಾರಣಿಯೊಬ್ಬರು ಕರ್ವಾಲು ಬಗ್ಗೆ ಹುಷಾರಾಗಿರಬೇಕೆಂದು ಯಾರಿಗೂ ಹೇಳುತ್ತಿದ್ದುದು ಕೇಳಿತು. ಅವರು ಕಮ್ಯುನಿಸ್ಟ್ ಎಂದು, ಪೊಲೀಸರು ಅವರ ಚಲನವಲನಗಳ ಮೇಲೆ ನಿಗಾ ಇಟ್ಟಿದ್ದಾರೆಂದು ಯಾರ ಬಳಿಯೂ ಹೇಳುತ್ತಿದ್ದರು. ನಾನು ಕೇಳಿಯೂ ಕೇಳದವನಂತೆ ಸುಮ್ಮನಿದ್ದೆ. ಕರ್ವಾಲು ಬಗ್ಗೆ ನಿಷ್ಕಾರಣವಾಗಿ ಕೊಂಚವೂ ಪರಿಚಯವೇ ಇಲ್ಲದವರು ಅಭಿಮಾನ ಪ್ರಶಂಸೆ ಪ್ರಕಟಿಸಿದ್ದರು. ಈಗ ಅದೇ ಜನ ಅದೇ ರೀತಿ ತೆಗಳಿಕೆಗೂ ಇಳಿದಿದ್ದರು. ಈ ನಡುವೆ ಮಂದಣ್ಣ ತಾನು ಡೋಲು ಬಜಾಯಿಸಿದ್ದರಿಂದ ಜೇನುಗಳು ಮಂತ್ರಿಗಳಿಗೆ ಕಚ್ಚಿದ್ದೆಂದು ಮೂಡಿಗೆರೆಯಲ್ಲಿ ಬಡಾಯಿ ಕೊಚ್ಚಿಕೊಂಡು ಅದು ಹೇಗೆ ಹೇಗೋ ರೂಪಾಂತರಗೊಂಡು ಆ ದಿನದ ಗೊಂದಲಕ್ಕೆ ಮಂದಣ್ಣನೇ ಕಾರಣ ಎಂದು ಅಸ್ಪಷ್ಟವಾಗಿ ಪೊಲೀಸರಿಗೆ ತಿಳಿದು ಹೋಗಿತ್ತು. ಅವರು ಮಂದಣ್ಣನನ್ನು ಕರೆಸಿ, ಏನೋ ನಿಂದೆ ಅಂತೆ ಕಿತಾಪತಿ ಎಂದು ಜೋರು ಮಾಡಿದ್ರಂತೆ. ಆದರೆ ಮಂದಣ್ಣನಿಗೂ ಜೇನುಗಳು ಕಚ್ಚಿತ್ತುದರಿಂದ ಅವನೇ ಎಂದು ಸಾಬೀತು ಮಾಡಲಾರದೆ ಸಿಕ್ತಿಯ ಸಿಕ್ತಿಯ ಎಲ್ಲೋಗ್ತೀಯ ಎಂದು ಹೇಳಿ ಕಳಿಸಿದ್ರಂತೆ. ನಾನು ಹಿಂದುಗಡೆಯಿಂದ ಹಾರನ್ ಮಾಡಿ ಜೀಪು ನಿಲ್ಲಿಸಿದೆ. ಹೆಲೋ ಮೈ ಡಿಯರ್ ಯಂಗ್ ಮ್ಯಾನ್, ನಿಮ್ಮಲ್ಲಿಗೆ ಹೊರಟಿದ್ದೇವಲ್ಲ, ನೀವು ಯಾವ ಕಡೆ ಹೊರಟ್ರಿ ಎಂದು ಕೇಳಿದ್ರು. ಬನ್ನಿ ಸರ್, ಮನೆಗೆ ಹೊರಟಿರೋದು ಎಂದು ಜೀಪಿನಲ್ಲಿ ಹತ್ತಿಸಿಕೊಂಡೆ. ತೋಟ ಮಾರಬೇಕು ಅಂತ ಮಾಡಿದ್ದೀನಿ ಸರ್, ಯಾರೋ ನೋಡೋದಕ್ಕೆ ಬಂದಿದ್ರು, ಮೂಡಿಗೆರೆಗೆ ಕಳಿಸಿಬಿಟ್ಟು ಬಂದೆ. ಯಾಕೆ, ಏನು ಸಮಾಚಾರ? ಯಾಕೋ ಮಲೆನಾಡು ವ್ಯವಸಾಯ ಎಲ್ಲ ಬೇಸರ ಬರತೊಡಗಿದೆ ಸರ್. ಈಸ್ ಇಟ್? ನನಗಂತೂ ಮಲೆನಾಡು ಮೋಡಿ ಹಾಕಿಬಿಟ್ಟಿದೆ ನೋಡಿ. ಹೌದಾ ಸರ್? ಬೊಂಬಾಯಿಯವರು ನೀವು? ಗೊತ್ತಾಗುತ್ತೆ ಗೊತ್ತಾಗುತ್ತೆ, ಸ್ವಲ್ಪ ನಿಧಾನ ಅಷ್ಟೆ, ಕಣ್ಣು ಬಿಟ್ಟು ನೋಡೋದನ್ನು ಕಲಿಬೇಕು ನಾವು ಎಂದರು. ನಾನು ಇದು ಸತ್ಯವೋ ಏನೋ ಎಂದು ಯೋಚಿಸಿದೆ. ಕಡ್ಡಿಯಲ್ಲಿ ಮುಟ್ಟಿದ ಕೂಡಲೇ ಹುಳು ಜಗ್ ಎಂದು ದೀಪ ಹತ್ತಿಸಿಕೊಂಡದ್ದನ್ನು ನೋಡಿದ ಮೇಲೆ ನನಗೂ ಕೊಂಚ ಕುತೂಹಲ ಮೂಡಿತ್ತು. ನನಗೆ ಗೊತ್ತಿಲ್ಲದ ಅಗೋಚರ ಆಶ್ಚರ್ಯಗಳು ಇನ್ನೆಷ್ಟಿವೆಯೋ ಎಂದು ಯೋಚಿಸುತ್ತಿದ್ದೆ. ಮಂದಣ್ಣ ಯಾವಾಗ ಸಿಕ್ಕ ಸರ್ ಎಂದೆ. ನಿಮ್ಮೂರಲ್ಲಿ ಮಾರಿ ಹಬ್ಬ ಅಂತ ರಾಮಯ್ಯ ಕರೆದಿದ್ರು. 15 ದಿನದಿಂದ ನಿಮ್ಮೂರ್ನಾಗೆ ಇದ್ದೀನಿ ಸರ್ ಎಂದ ಮಂದಣ್ಣ. ಕರ್ವಾಲೋಗಿ ಮಂದಣ್ಣ ಹೇಳಿದ್ನಂತೆ, ನನಗೆ ಕಾಡಿನಲ್ಲಿ ಕಂಡಿದ್ದು ಶರಾಬಿನ ಮಡಕೆ ಅಲ್ಲವೆಂದು, ಈ ಕಡೆ ಅದೊಂದು ಜೇನು ಸಾಕುವ ವಿಧಾನವೇ ಎಂದು. ಅದಕ್ಕೆ ಕರ್ವಾಲು ಚಕಿತರಾಗಿ, ಈವರೆಗೂ ಅದನ್ನು ನಾನು ನೋಡಿಲ್ಲ, ಎಲ್ಲಿ ನೋಡೋಣ ನಡಿ ಎಂದು ಮಂದಣ್ಣನೊಡನೆ ಬಂದ್ರಂತೆ. ಜೀಪಿನಿಂದ ಇಳಿದ ನಮ್ಮೆಲ್ಲರನ್ನೂ ನೋಡಿ ಪ್ಯಾರನಿಗೆ ಬಹಳ ಖುಷಿಯಾಯಿತು. ಇವತ್ತು ಅವನಿಗೆ ಒಳ್ಳೆ ಮನರಂಜನೆ ಕಾರ್ಯಕ್ರಮ ಇದೆ ಎಂದು ಸಂತೋಷದಿಂದ ಒಳಗೋಡಿ ನನ್ನ ಹೆಂಡತಿಗೆ ಕಾಫಿಗೆ ನೀರಿಡ್ಲ ಎಂದು ಕೇಳಿದ. ಕಿವಿ ಭಾರಿ ಚಟುವಟಿಕೆಯಿಂದ ತಕ ತಕ ಕುಣಿಯಿತು. ಕರ್ವಾಲು ಚಿಟಿಕಿ ಹೊಡೆಯುತ್ತಾ ಅದನ್ನು ಮುಟ್ಟ ಹೋದಾಗ ಮಂದಣ್ಣ ಹಿಂದಿನಿಂದ ಚೀರಿದ. ಅಯ್ಯೋ, ಅದನ್ನು ಹಂಗೆಲ್ಲ ಮುಟ್ಬೇಡಿ ಸರ್, ಅದು ಭಾರಿ ನಿಯತ್ತಿನ ನಾಯಿ, ಯಾರೂ ಅದರ ತಲೆ ಸವರಿದ್ರೆ ಅದಕ್ಕೆ ಆಗೋಲ್ಲ ಎಂದ. ಕರ್ವಾಲು ಎಚ್ಚರ ವಹಿಸಿ ದೂರದಿಂದಲೇ ಅದನ್ನು ಪ್ರಶಂಸಿಸಿದರು. ಕಾಫಿ ಮುಗಿಸಿ ಕಾಡಿನ ಕಡೆಗೆ ಲಘು ಬಗೆಯಿಂದ ಹೊರಟೆವು. ಮುಂದೆ ಪ್ಯಾರ ಮತ್ತು ಕಿವಿ ನಿರ್ದೇಶಕರಾಗಿ ನಾಯಕತ್ವ ವಹಿಸಿದರು. ಮೊದಲೇ ಒಮ್ಮೆ ನಾವು ಕಾಡೊಳಗೆ ನುಗ್ಗಿ ಬಂದುದರಿಂದ ಈ ಸಾರಿ ಅದು ಅಷ್ಟೊಂದು ಅಭೇದ್ಯವಾಗಿ ಕಾಣಲಿಲ್ಲ. ಕತ್ತಿಯಿಂದ ಜಾಗ ಬಿಡಿಸಿ ದಾರಿ ಮಾಡಿಕೊಂಡು ಮಡಕೆ ಇಟ್ಟಿದ್ದ ಮರದ ಬಳಿಗೆ ಹೋದೆವು. ಜೇನುಗಳು ಮಡಕೆಯಿಂದ ನಿರ್ಗಮಿಸುತ್ತಾ ಆಗಮಿಸುತ್ತಾ ಇದ್ದವು. ಕರ್ವಾಲು ಜೇನನ್ನು ನೋಡಿದವರೇ, ಓಹ್ ಕರಿತುಡುವೆ, ಸ್ಪ್ಲೆಂಡಿಡ್, ಅದಕ್ಕೆ ಅಷ್ಟೊಂದು ಕ್ರೂರವಾಗಿ ಕಚ್ಚಿವೆ, ಆದರೆ ಕೆಲಸನೂ ಜೋರಾಗಿ ಮಾಡ್ತವೆ ಇದು ಯುಸಿ ಎಂದರು. ನಾನು ಮಡಕೆಯಿಂದ ಕೊಂಚ ದೂರವೇ ನಿಂತೆ. ಪ್ಯಾರ, ಮಂದಣ್ಣ, ಕರ್ವಾಲು ಮಡಕೆ ಹತ್ತಿರಕ್ಕೆ ಹೋದರು. ಮಂದಣ್ಣ ನಿಧಾನವಾಗಿ ಮಡಕೆ ಎತ್ತಿದ. ಅದು ಅಲುಗಾಡಿದಂತಲ್ಲ, ಒಳಗಿನ ಜೇನುಗಳು ಹಿಸ್ಸೆಂದು ಸದ್ದು ಮಾಡುತ್ತಿದ್ದವು. ಬಹಳ ದೊಡ್ಡದಾದ ಮಡಕೆ. ಅದರ ತೂಕಕ್ಕೆ ಮಂದಣ್ಣ ತಲೆದೂಗುತ್ತಾ, ಏನಿಲ್ಲ ಅಂದರೂ ಒಂದು ಕೊಡ ಜೇನುತುಪ್ಪ ಇರಬಹುದು ಸರ್ ಎಂದ. ಅಷ್ಟರಲ್ಲಿ ಟುಯಿ ಎಂದು ತಂತಿ ಮಿಡಿದಂತೆ ಸದ್ದು ಆರಂಭವಾಗಿ ರೇಗಿದ ಜೇನುಗಳು ನಮ್ಮೆಲ್ಲರಿಗೂ ಒಂದೊಂದಾಗಿ ಬಾರಿಸತೊಡಗಿದವು. ಪ್ಯಾರ ಉರಿ ತಾಳಲಾರದೆ ತಕ್ಕ ತಕ್ಕ ಕುಣಿದ. ಆಗ ಮಂದಣ್ಣ, ಲೇ ಉರಿ ತರ್ಕೊಂಡು ಸುಮ್ಮನಿರೋ ಹಂಗಿದ್ರೆ ಇಲ್ಲಿರು, ಇಲ್ದಿದ್ರೆ ನಡಿ ಮನೆಗೆ, ಕುಣಿದಾರ್ದೆ ಅಂದ್ರೆ ಇನ್ನಷ್ಟು ಹೊಡಿತಾವೆ ಎಂದು ರೇಗಿ ಕೂಗಿದ. ನಾನು ಸಹನೆಯಿಂದ ಸರ್ವ ಪ್ರಯತ್ನ ಮಾಡಿ ಉರಿ ತಡೆದುಕೊಂಡು ದೂರ ಸರಿದೆ. ಆದರೂ ಕಣ್ಣುಗಳಲ್ಲಿ ಬುಳ್ಳನೆ ನೀರು ಉಕ್ಕಿತು. ಕರ್ವಾಲೋರನ್ನು ನೋಡಿದೆ. ಬಲವಾಗಿ ಉರಿಯುತ್ತಿದ್ದರೂ ಏನೂ ಆಗಿಲ್ಲವೆಂದು ತೋರಿಸಿಕೊಳ್ಳಲು ಹೆಣಗುತ್ತಿದ್ದರು. ಮಂದಣ್ಣ ಮಡಕೆ ಎತ್ತಿ ಉಫ್ ಎಂದು ಊದಿದ. ಜೇನುಗಳು ನಾಗರಹಾವಿನಂತೆ ಬುಸುಗುಡುತ್ತಾ ನಿಧಾನವಾಗಿ ಮೇಲೆ ಸರಿದವು. ಕಿತ್ತಲೆ ಬಣ್ಣದ ಜೇನು ಹಲ್ಲೆಗಳು ಮಡಕೆ ತಳದಲ್ಲಿ ಕಂಗೊಳಿಸಿದವು. ಈ ನಡುವೆ ಮಂದಣ್ಣ ಕರ್ವಾಲೋರಿಗೆ ಏನೇನೋ ವಿವರಿಸುತ್ತಿದ್ದ. ಕರ್ವಾಲೋ ಕುತೂಹಲದಿಂದ ಕೇಳಿಕೊಳ್ಳುತ್ತಾ ತಲೆಯಾಡಿಸುತ್ತಿದ್ದರು. ಆನಂತರ ಮಂದಣ್ಣ ಅದನ್ನೆತ್ತಿ ಸ್ವಸ್ಥಾನದಲ್ಲೇ ಇಡುತ್ತಾ, ಇದು ಈಗ ಪೆಟ್ಟಿಗೆಗೆ ಕೊಡೋದು ಬೇಡ ಸರ್, ತುಪ್ಪ ಮಾಡಿದಾವೆ, ತುಪ್ಪ ತಗೊಂಡ್ಬಿಟ್ಟು ಒಂದೇ ಒಂದು ಹಲ್ಲೆ ಬಿಟ್ಟಿರೋಣ, ಜೇನು ಎಲ್ಲಿಗೂ ಹೋಗಲ್ಲ, ಮತ್ತೆ ಹಲ್ಲೆ ಕಟ್ತವೆ, ಮರಿ ಮಾಡೋ ಸಮಯಕ್ಕೆ ಪೆಟ್ಟಿಗೆಗೆ ಕೂಡೋಣ ಎಂದ. ಕರ್ವಾಲೋ ಅವನ ಅಭಿಪ್ರಾಯಕ್ಕೆ ಸಂಪೂರ್ಣ ಸಮ್ಮತಿಸಿದರು.
1: ಒಂದು ಚಾಕನ್ನು ತಟ್ಟೆಯನ್ನು ತಗೊಂಡ್ಬಾರೋ ಎಂದು ಮಂದಣ್ಣ ಪ್ಯಾರನಿಗೆ ಹೇಳಿದ. ಪ್ಯಾರ ಕಿವಿ ಜೊತೆಗೆ ಮನೆ ಕಡೆಗೆ ಓಡಿದ. ಕರ್ವಾಲೋ ಮಡಕೆಯಲ್ಲಿ ಜೇನು ಸಾಕುವ ವಿಧಾನವನ್ನು ಇದೇ ಮೊದಲು ಬಾರಿಗೆ ನೋಡಿದಂತೆ. ಮಂದಣ್ಣ ಹೇಳಿದ, ಮಲೆನಾಡಿನಲ್ಲಿ ಬಹಳ ಹಿಂದಿನಿಂದಲೂ ಈ ರೀತಿ ಜೇನು ಸಾಕ್ತಾರೆ ಎಂದು. ಅವತ್ತು ನಿಮ್ಗೊಂದು ಟಿನ್ ಜೇನು ಕೊಟ್ಟೆವಲ್ಲ ಸರ್, ಪಾಠನಿ ಅಂತ, ಅದೇ ತರ ಮಡಿಕೆಯಲ್ಲಿ ಸಾಕಿ ಜೇನು ತೆಗೆದಿತು ಎಂದು ನನಗೆ ವಿವರಿಸಿದ. ಮಂದಣ್ಣ ಚಾಕು ತೆಗೆದುಕೊಂಡು ಬಂದು ಹಲ್ಲೆಯನ್ನು ಬಿಟ್ಟು ಮಿಕ್ಕವನ್ನೆಲ್ಲ ಕತ್ತರಿಸಿ ತೆಗೆದ. ಮಡಕೆಯನ್ನು ಮರದಡಿಯೇ ಬಿಟ್ಟೆವು. ಮನೆಗೆ ಬರುವುದರೊಳಗೆ ನನ್ನ ಮತ್ತು ಪ್ಯಾರನ ತುಟಿಗಳು ಊದಿ ತೂಕದಿಂದ ಕೆಳಗೆ ಜೋಲುತ್ತಿದ್ದವು. ಕಣ್ಣುಗಳು ಮಂಗೋಲಿಯನ್ನರ ಕಣ್ಣುಗಳಂತೆ ಕಿರಿದಾಗಿ ಹೋಗಿದ್ದವು. ಆದರೆ ಕರ್ವಾಲರಿಗೂ ಮಂದಣ್ಣನಿಗೂ ಊದಲಿಲ್ಲ. ತುಂಬಾ ಸಾರಿ ಜೇನು ಕಚ್ಚಿಸಿಕೊಂಡಿದ್ದರಿಂದ ಅವರ ರಕ್ತದಲ್ಲಿ ಪ್ರತಿರೋಧ ಶಕ್ತಿ ರೂಪುಗೊಂಡಿದೆ ಎಂದು ಕರ್ವಾಲು ವಿವರಿಸಿದರು. ಮನೆಯಲ್ಲಿ ಹೆಂಡತಿ ನನ್ನನ್ನು ನೋಡಿ ಯಾರೋ ಹೊಸಬರಂತೆ ಕಾಣುತ್ತಿದ್ದೇನೆಂದು ಹೇಳಿದ್ಲು. ಕರ್ವಾಲರಿಗೆ ಬಹಳ ಸಂತೋಷವಾಗಿತ್ತು. ನನಗೂ ಇದರಲ್ಲಿ ನಿಧಾನವಾಗಿ ಕುತೂಹಲ ಆರಂಭವಾಯಿತು. ಹಿಂತಿರುಗಿ ಜೀಪಿನಲ್ಲಿ ಅವರನ್ನು ಸಂಶೋಧನಾ ಕೇಂದ್ರಕ್ಕೆ ಕರೆತರುವಾಗ ಹೇಳಿದ್ರು, ಜೇನು ಸಾಕಾಣೆ ವೈಜ್ಞಾನಿಕವಾಗಿ ಆರಂಭವಾಗಿದ್ದು ಇತ್ತೀಚೆಗೆ ಎಂದು ತಿಳಿದಿದ್ದೆವು. ಇದೇಕೋ ಈ ಮಡಕೆ ಜೇನು ಸಾಕುವುದನ್ನು ನೋಡಿದರೆ ಪ್ರಾಚೀನ ಕಾಲದಿಂದಲೂ ಇದು ಬಳಕೆಯಲ್ಲಿರುವಂತೆ ತೋರುತ್ತದಲ್ಲ. ಈ ಮಡಕೆ ಸಾಕಾಣೆಯನ್ನೇ ಹೇಗಾದರೂ ಮಾಡಿ ಹೊಸ ರೀತಿಯಲ್ಲಿ ಅಭಿವೃದ್ಧಿ ತರಲಾಗುತ್ತೋ ನೋಡಬೇಕು ಎಂದು. ನನ್ನ ಮುಖ ಊದಿದ್ದರಿಂದ ನಾನು ಏನು ಮಾತಾಡಲಿಲ್ಲ. ಮಂದಣ್ಣ ಒಂದು ತಿಂಗಳ ಆನಂತರ ಮಡಕೆ ಜೇನನ್ನು ಕೂಡಿಕೊಡುವುದಾಗಿ ಹೇಳಿದವ. ಎಷ್ಟೋ ದಿನಗಳಾದರೂ ಬರಲೇ ಇಲ್ಲ. ನನ್ನ ಕಣ್ಣಿಗೆ ಬೀಳಲಿಲ್ಲ ಅವನ ಸವಾರಿ. ನಾನು ಕೂಡ ಅವನ ತೀವ್ರ ಅಗತ್ಯವೇನೂ ಇಲ್ಲದರಿಂದ ವಿಚಾರಿಸಲು ಹೋಗಲಿಲ್ಲ. ಒಂದೆರಡು ಬಾರಿ ಕರ್ವಾಲೋರವರೇ ನನ್ನನ್ನು ನಿಲ್ಲಿಸಿ ಮಂದಣ್ಣ ಎಲ್ಲಿ ಎಂದು ಕೇಳಿದರು. ನಾನು ಎಲ್ಲಿಯಾದರೂ ಕಂಡರೆ ತಿಳಿಸುತ್ತೇನೆಂದು ಹೇಳಿದ್ದೆ. ಆದರೆ ಒಮ್ಮೆ ಮಂದಣ್ಣನ ಅಗತ್ಯ ಇದ್ದಕ್ಕಿದ್ದಂತೆ ಒದಗಿ ಬಂತು. ಮನೆಯೊಳಗೆ ನಾವು ಊಟ ಮಾಡುತ್ತಾ ಕುಳಿತಿರಬೇಕಾದ್ರೆ ಒಂದು ದಿನ ಭೋರ್ ಎಂದು ವಿಚಿತ್ರವಾದ ಸದ್ದಾಗತೊಡಗಿತು. ಆಣೆಕಟ್ಟೆ ನೀರು ಪ್ರವಾಹ ರೂಪದಲ್ಲಿ ನುಗ್ಗಿದ್ರೆ ಯಾವ ಬಗೆಯ ಸದ್ದಾಗಬಹುದೋ ಆ ರೀತಿ. ನಾನು ಗಾಬರಿಯಾಗಿ ಊಟ ಬಿಟ್ಟು ಎಂಜಲು ಕೈಯಲ್ಲೇ ಓಡಿ ಬಂದೆ. ಪ್ಯಾರ, ನನ್ನ ಹೆಂಡತಿ, ಚಿಕ್ಕ ಮಗಳು ಎಲ್ಲ ಹೊರಕ್ಕೆ ಓಡಿ ಬಂದರು. ಹೊರಗೆ ಬಂದರೆ ಏನು ಕಾಣಲಿಲ್ಲ, ಸದ್ದು ಮಾತ್ರ ಜೋರಾಗುತ್ತಾ ಬಂತು. ಅಷ್ಟರಲ್ಲೇ ಪ್ಯಾರ, ಓ, ಸೌದೆ ಕೊಟ್ಟಿಗೆ ಮೇಲೆ ಜೇನು ಹಾರಾಡ್ತಾ ಇವೆ ಎಂದು ಕೂಗಿದ. ಓಡಿ ಹೋಗಿ ನೋಡಿದೆ. ಸೌದೆ ಕೊಟ್ಟಿಗೆ ಮೇಲೆ ಲಕ್ಷಾಂತರ ಜೇನುಗಳು ರಿವ್ವನೆ ಅತಿವೇಗದಲ್ಲಿ ಸುತ್ತುತ್ತಾ ಇದ್ದವು. ದೊಡ್ಡ ಜೇನಿನ ಮೋಡವೊಂದು ಕೊಟ್ಟಿಗೆ ಮೇಲೆ ಇತ್ತು. ನಿಧಾನವಾಗಿ ಕಳ್ಳೆ ಹೆಜ್ಜೆಯನ್ನಿಡುತ್ತಾ ಕೊಟ್ಟಿಗೆ ಹತ್ತಿರ ಒಳಗೆ ಇಣುಕಿ ನೋಡಿದೆ. ಪ್ಯಾರ ಒಡೆದು ಹೋಗಿದ್ದ ನೀರಿನ ಹೂಜಿಯೊಂದನ್ನು ಸೌದೆ ರಾಶಿಯ ಮೇಲೆ ಬೋರಲಾಗಿ ಎಸೆದಿದ್ದ. ಒಂದಷ್ಟು ಜೇನುಗಳು ಅದರ ಬಳಿ ಸುತ್ತುತ್ತಾ ಇದ್ದವು. ಕೆಲವು ಜೇನುಗಳು ಒಳ ಹೋಗಿ ಹೊರಬರುತ್ತಾ ಇದ್ದವು. ನನಗೆ ಸಾಯಂಕಾಲ ಸೌದೆ ರಾಶಿ ಮೇಲೆ ಇಟ್ಟಿದ್ದ ಇಲಿಬೋನನ್ನು ತರಲು ಹೋದಾಗ ಕಂಡ ವಿದ್ಯಮಾನವೊಂದು ಜ್ಞಾಪಕಕ್ಕೆ ಬಂದಿತ್ತು. ಒಂದೆರಡು ಜೇನುಗಳು ಜುಯಿ ಜುಯಿ ಎಂದು ಹಾರಾಡುತ್ತಾ ಆ ಹೂಜಿಯನ್ನು ಪರಿಶೀಲಿಸುತ್ತಿದ್ದವು. ಜೇನುಗಳು ಕವಿಚಿ ಬಿದ್ದಿದ್ದ ಹೂಜಿಯ ಬಾಯಿಯ ಬಳಿಯೇ ಜುಯಿ ಎಂದು ಸದ್ದು ಮಾಡಿ ಶಂಖದಿಂದ ಬರುವ ನಾದದಂತೆ ಭೋಂ ಭೋಂ ಎಂದು ದನಿ ಹೊರಡಿಸುತ್ತಿದ್ದವು.
0: ಬಹುಶಃ ಅದರ ಒಳ ವಿಸ್ತೀರ್ಣ ಮುಂತಾದವುಗಳನ್ನು ಪತ್ತೆ ಮಾಡಲು ಈ ಕ್ರಮ ಅನುಸರಿಸುತ್ತಿದ್ದವೋ ಏನೋ. ನಾನು ಪ್ಯಾರಾನು ನೋಡುತ್ತಿರುವಂತೆಯೇ ಅಷ್ಟು ಜೇನುಗಳು ವೇಗವಾಗಿ ಒಳ ಹೋಗತೊಡಗಿದವು. ಕೊಂಚ ಹೊತ್ತಿನಲ್ಲಿ ಒಂದೇ ಒಂದು ಜೇನು ಹೊರಗಿಲ್ಲದಂತೆ ಅಷ್ಟು ಒಳಗೆ ಹೋಗಿ ಕುಳಿತು ಬಿಟ್ಟವು. ನಿರಾಯಾಸವಾಗಿ ಮನೆಗೆ ಬಂದು ಕುಳಿತಿರುವ ಈ ಜೇನುಗೂಡನ್ನು ಮಾತ್ರ ಮಂದಣ್ಣನಿಗೆ ಹೇಳಿ ಪೆಟ್ಟಿಗೆಗೆ ಕೂರಿಸಬೇಕೆಂದು ಯೋಚಿಸಿದೆ. ಆದರೆ ಈಗಿದ್ದ ಸಮಸ್ಯೆ ಅಂದರೆ ಮಂದಣ್ಣನೇ. ಮಂದಣ್ಣನ ಠಿಕ್ಕಾಣಿ ಎಲ್ಲಿ ಇದೆ ಎಂದೇ ಗೊತ್ತಾಗಲಿಲ್ಲ. ನಾರ್ವೆ ರಾಮಯ್ಯನನ್ನು ಕರೆಸಿ ಮಂದಣ್ಣ ಎಲ್ಲಿ ಎಂದು ಕೇಳಿದ್ದಕ್ಕೆ, ಆವಾಗ ಕರ್ವಾಲು ಸಾಹೇಬರ ಜೊತೆ ಬಂದಿದ್ದಾಗ ಮನೆಗೆ ಬಂದಿದ್ದ, ಆಮೇಲೆ ಈ ಕಡೆ ಸುಳ್ದಿಲ್ಲ ಎಂದ. ಏನಯ್ಯ ಅವನ ಊರ ಕಡೆ ಎಲ್ಲ ಚೆನ್ನಾಗಿದ್ದಾರಾ, ಮನೆ ಕಡೆ ಏನಾರು ತೊಂದರೆ ಇದೆಯಾ ಎಂದೆ. ತೊಂದರೆ ಏನಿಲ್ಲ, ಅವನಿಗೆ ಲಗ್ನ ಮಾಡ್ಬೇಕಂತ ಅವನವ್ವ ಓಡಾಡ್ತಿದೆ. ನನ್ನ ಹತ್ರನೂ ನನ್ನ ಮಗಳು ರಾಮಿನ ತಂದುಕೋತೀವ ಅಂತ ಪ್ರಸ್ತಾಪ ಮಾಡಿದ್ರು. ನಾನೇ ಅವನಿಗೇನು ನೌಕರಿನೋ ಸಂಬಳನೋ ಏನಿದೆ ಆ ವಿಷಯ ಎತ್ತಬೇಡ ಅಂತ ಹೇಳಿಬಿಟ್ಟೆ ಎಂದ. ಮಂದಣ್ಣ ಬೇಸರ ಮಾಡಿಕೊಂಡು ನಮ್ಮ ಕಣ್ಣಿಗೆ ಬೀಳದೆ ಕುಳಿತಿರುವುದಕ್ಕೆ ಇದೇ ಮೂಲ ಕಾರಣ ಇರಬೇಕೆಂದು ಊಹಿಸಿದೆ. ಹಳದವನು ಮ್ಯಾರೇಜು ಮ್ಯಾರೇಜು ಅಂತಿದ್ದ, ಏನೋ ಆಶಾಭಂಗ ಆಗಿ ಹೋಗಿ ಊರಲ್ಲಿ ಕೂತಿದ್ದಾನೆಂದು ಕಾಣುತ್ತೆ ಎಂದು ಊಹಿಸಿ ರಾಮಯ್ಯನಿಗೆ, ಮಂದಣ್ಣನ ಊರಿಗೆ ಹೋಗಿ ಕರ್ಕೊಂಡು ಬರ್ತೀಯಾ ಎಂದು ಕೇಳಿದೆ. ನಂಟಸ್ತಿಕೆ ಮಾಡಲ್ಲ ಅಂತ ಹೇಳಿ ನನಗೂ ಅವಂಗೂ ಮನಸ್ತಾಪ ಬಂದಿದೆ. ನಾನು ಹೋಗಿ ಕರೆಯೋದು ಚೆನ್ನಾಗಿರಲ್ಲ, ಬೇಕಾದರೆ ಜನ ಕಳಿಸ್ತೇನೆ ಎಂದು ಹೇಳಿದ. ಅವರ ಗೋಜಲು ಗೋಜಲು ಸಮಸ್ಯೆಗಳನ್ನು ನೋಡಿ ನನಗೆ ಬೇಸರವಾಯಿತು. ಅಷ್ಟು ಮಾಡಪ್ಪ ಎಂದು ಹೇಳಿ ಕಳಿಸಿದೆ. ಮಂದಣ್ಣನನ್ನು ಜರೂರಾಗಿ ನಾನು ನೋಡದೆ ವಿಧಿಯೇ ಇರಲಿಲ್ಲ. ಏಕೆಂದರೆ ಮನೆಗೆ ಅಡಿಗೆಗಾಗಿ ಕಟ್ಟಿಗೆಯನ್ನು ಅಕ್ಕಪಕ್ಕ ತೆಗೆದು ಮುಗಿಯುತ್ತಾ ಬಂದಿತ್ತು. ಇನ್ನು ಹೆಚ್ಚಿಗೆ ಕಟ್ಟಿಗೆ ಎಳೆದರೆ ಕಟ್ಟಿಗೆ ರಾಶಿ ಜೇನಿನ ಹೂಜಿಯೊಂದಿಗೆ ಕೆಳಕ್ಕೆ ಬೀಳುವ ಸಂಭವವಿತ್ತು. ನನ್ನ ಹೆಂಡತಿ ಒಂದು ಕಡೆ, ಆ ಜೇನಿಗೆ ಬೇರೆಲ್ಲಾದರೂ ದಾರಿ ಹುಡುಕ್ತಿರೋ ಇಲ್ವೋ ಎಂದು ಕಾಡಿಸತೊಡಗಿದ್ಲು. ರಾಮಯ್ಯ ಕಳಿಸಿದ ಜನ ಮಂದಣ್ಣನಿಗೆ ಬರಬೇಕೆಂದು ಹೇಳಿದಾಗ, ಗದ್ದೆಗೆ ಹಂದಿಕಾಟ ಶುರುವಾಗಿದೆ, ಒಂದು ಚೂರು ಪುರ್ಸೋತಿಲ್ಲ ಎಂದು ಉದಾಸೀನ ಮಾಡಿದಂತೆ. ಹಲ್ಕ ಬಡ್ಡಿ ಮಗ ಒಳ್ಳೆ ಕೈಕೊಟ್ಟ ಎಂದುಕೊಂಡು ಉಪಾಯ ಕಾಣದೆ ಮೂಡುಗೆರೆ ಜೇನು ಸೊಸೈಟಿಗೆ ಹೋಗಿ ಲಕ್ಷ್ಮಣನ ಹತ್ತಿರ ನನ್ನ ಪೀಕಲಾಟ ಹೇಳಿ, ಮಹಾರಾಯ ಆ ಜೇನಷ್ಟನ್ನು ಪೆಟ್ಟಿಗೆಗೆ ಕೂಡಿಕೊಡು ಎಂದು ಕೇಳಿದೆ. ಲಕ್ಷ್ಮಣನೇನು ಉತ್ಸಾಹದಿಂದಲೇ ಸಿದ್ಧನಾದ. ಆದರೆ ಸೊಸೈಟಿಯಲ್ಲಿ ಒಂದು ಪೆಟ್ಟಿಗೆಯೂ ಇರಲಿಲ್ಲ. ಮಂದಣ್ಣನ ಕೇಳಿದರೆ ಯಾವುದಾದ್ರೂ ಪೆಟ್ಟಿಗೆ ಅರ್ಧ ಚಾರ್ಜಿಗೆ ಕೊಡಿಸ್ತಿದ್ದ ಸರ್ ಎಂದ. ಇಲ್ಲಪ್ಪ, ಅವನ ಮುಖ ನೋಡಿದೆ ಎಷ್ಟೋ ದಿನ ಆಯಿತು, ಮೊನ್ನೆ ಹೇಳಿ ಕಳಿಸಿದ್ದೆ, ಹಂಗೋ ಬರಲಿಲ್ಲ ಎಂದೆ. ಅವನು ಒಂಥರದ ಮನುಷ್ಯ ಸರ್, ಸರಿಯಾಗಿದ್ರೆ ಸರಿಯಾಗಿರ್ತಾನೆ, ರಾಂಗ್ ಆದಂದಾದರೆ ಹೇಳಿದ್ದಕ್ಕೆಲ್ಲ ಉಲ್ಟಾಸಿದಾನೆ ಎಂದ ಲಕ್ಷ್ಮಣ. ಹೀಗಾಗಿ ನಾನೇ ಒಂದು ನಿರ್ಧಾರಕ್ಕೆ ಬಂದೆ. ಆ ಹೂಜಿಯನ್ನು ರಾತ್ರಿ ವೇಳೆ ಉಪಾಯವಾಗಿ ತೆಗೆದುಕೊಂಡು ಹೋಗಿ ಕಾಡೊಳಗೆ ಇಟ್ಟು ಬರುವುದು ಎಂದು. ರಾತ್ರಿ ನಾನು ಪ್ಯಾರಾನು ಜೋಪಾನವಾಗಿ ತೆಗೆದುಕೊಂಡು ಹೋಗಿ ಆ ಹೂಜಿಯನ್ನು ತೋಟದ ಬೇಲಿಯಾಚೆ ಕಾಡಿನಂಚಿನಲ್ಲಿ ಇಟ್ಟು ಬಂದೆವು. ಬೆಳಗ್ಗೆ ಹೊಸದೊಂದು ಸಮಸ್ಯೆ ತಯಾರಾಗಿತ್ತು. ಕಾಡಿನೊಳಗೆ ಇಟ್ಟಿದ್ದ ಮಡಕೆಯಿಂದ ಜೇನು ಸಂಗ್ರಹಿಸಲು ಹೊರಟ ಜೇನುಗಳಲ್ಲಿ ಬಹುಪಾಲು ಜೇನುಗಳು ಹಿಂತಿರುಗಿ ಹಳೆ ಜಾಗವನ್ನೇ ಹುಡುಕಿಕೊಂಡು ಬಂದು ಸೌದೆ ಕೊಟ್ಟಿಗೆಯಲ್ಲಿ ಹೂಜಿಯನ್ನು ಕಾಣದೆ ಜುಯ್ಯೂ ಎಂದು ಗಲಾಟೆ ಮಾಡತೊಡಗಿದವು. ನಾನು ಪ್ಯಾರನಿಗೆ ಹೇಳಿದೆ, ಆದಷ್ಟು ಸೌದೆ ಬೇರೆ ಕಡೆ ಇಟ್ಕೋ, ಇವತ್ತು ರಾತ್ರಿ ಆ ಜೇನಿನ ಹೂಜಿಯನ್ನು ವಾಪಸ್ಸು ತಂದು ಹಳೆ ಜಾಗದಲ್ಲಿ ಇಟ್ಟು ಬಿಡೋಣ ಎಂದು. ಅವನು ಗುಯಿಂಗುಡುತ್ತಿದ್ದ ಜೇನುಗಳ ನಡುವೆಯೇ ಸೌದೆಗಳನ್ನು ಎಳೆದೆಳೆದು ಪಕ್ಕ ಇಟ್ಟುಕೊಂಡ. ಒಂದೆರಡು ಜೇನುಗಳು ಇವನದೇ ಏನೋ ಕಿತಾಪತಿ ಎಂದು ಅವನಿಗೆ ಕಚ್ಚಿಯೂ ಬಿಟ್ಟಿತು. ರಾತ್ರಿ ಮತ್ತೆ ಆ ಹೂಜಿಯನ್ನು ಕಾಡಿನಿಂದ ತಂದು ಸ್ವಸ್ಥಾನದಲ್ಲೇ ಇಟ್ಟೆವು. ಆದರೆ ಈ ಕ್ರಮದಿಂದ ಯಾವ ಸಮಸ್ಯೆಯೂ ಪರಿಹಾರವಾಗಲಿಲ್ಲ. ಏಕೆಂದರೆ ಬೆಳಗಾದ ಕೂಡಲೇ ಹೂಜಿಯಿಂದ ಹೊರಟ ಜೇನುಗಳಲ್ಲಿ ಅನೇಕವು ಕಾಡಿನಲ್ಲಿ ಹೂಜಿ ಇಟ್ಟಿದ್ದ ಜಾಗಕ್ಕೆ ಹೋಗಿ ಗಲಾಟೆ ಮಾಡತೊಡಗಿದವು. ಸಾಯಂಕಾಲದ ಹೊತ್ತಿಗೆ ಅಲ್ಲೇ ಒಂದು ಕಡೆ ಮುದ್ದೆಯಾಗಿ ಒಂದು ಒಣಗಿದ ಕಡ್ಡಿಯ ಮೇಲೆ ಜೋತುಕೊಂಡು ಕುಳಿತವು. ಒಂದೆರಡು ದಿನವಾದರೂ ಅವು ಅಲ್ಲಿಯೇ ಕುಳಿತಿದ್ದನ್ನು ಕಂಡ ನನಗೆ ಚಿಂತೆಯಾಯಿತು. ಅವು ಕುಳಿತಿದ್ದ ಕಡ್ಡಿಯನ್ನು ಹಾಗೆ ಕಿತ್ತು ತಂದು ಅಷ್ಟೂ ಜೇನನ್ನು ಕೊಟ್ಟಿಗೆಯಲ್ಲಿದ್ದ ಹೂಜಿಯ ಬಾಯ ಬಳಿ ಇಳಿಸಿದೆ. ಸಮಸ್ಯೆ ಇನ್ನೂ ಜಟಿಲವಾಯಿತು. ಎರಡು ಮೂರು ದಿನವಾದ್ರಿಂದ ಆ ಜೇನುಗಳ ಗುರುತು ಹೂಜಿಯ ಜೇನುಗಳಿಗೆ ಮರೆತೇ ಹೋಗಿತ್ತೋ ಏನೋ. ಏಕ್ದಮ್ ಈಚೆಗೆ ಬಂದು ಕಡ್ಡಿಯಲ್ಲಿದ್ದ ಜೇನಿನ ಮೇಲೆ ಮತ್ತು ಅದನ್ನು ಹಿಡಿದಿದ್ದ ನಮ್ಮ ಮೇಲೆ ದಾಳಿ ಆರಂಭಿಸಿದವು. ನಾನು ಕಡ್ಡಿ ಬಿಟ್ಟು ಓಡಿದೆ. ನೂರಾರು ಜೇನುಗಳು ಒಂದನ್ನೊಂದು ಹಿಡಿದುಕೊಂಡು ಮಲ್ಲಯುದ್ಧ ಮಾಡುವಂತೆ ಏಳುತ್ತಾ ಬೀಳುತ್ತಾ ಜಗಳವಾಡುತ್ತಿದ್ದವು. ನಾನು ದೂರದಿಂದಲೇ ಆ ಕೀಟಗಳ ರಣರಂಗವನ್ನು ನೋಡಿ ಪರಿಸ್ಥಿತಿ ಕೈಮೀರಿತೆಂದು ತಿಳಿದು ಹತಾಶನಾಗಿ ಅದರ ಆಸೆ ಬಿಟ್ಟೆ.
1: ಸುಮಾರು ಮಧ್ಯಾಹ್ನದ ಹೊತ್ತಿಗೆ ಮತ್ತೆ ಜುಯ್ಯೋ ಎಂದು ಹಳೆಯ ಬೋರ್ಗರೆತದ ಸದ್ದು ಆರಂಭವಾಯಿತು. ನೋಡಿದರೆ ಕೊಟ್ಟಿಗೆಯ ಮೇಲೆ ಮತ್ತೆ ಜೇನಿನ ಮೋಡವೊಂದು ರೂಪುಗೊಳ್ಳತೊಡಗಿತ್ತು. ನೋಡುತ್ತಿದ್ದಂತೆ ಮೇಲಕ್ಕೇರಿ ಕಾಡಿನ ಕಡೆಗೆ ಹಾರಿಹೋದವು. ಸೌದೆ ಕೊಟ್ಟಿಗೆಗೆ ಹೋಗಿ ನೋಡುತ್ತೇನೆ. ಜೇನು ಜೇನುಗಳ ನಡುವಿನ ಯುದ್ಧದಲ್ಲಿ ಅನೇಕ ಜೇನುಗಳು ಸತ್ತು ಬಿದ್ದಿದ್ದವು. ಅವುಗಳನ್ನು ಸಾಗಿಸಲು ಬಂದ ನೂರಾರು ಚಗಳಿ ಇರುವೆಗಳು ಜೇನುಗೂಡಿರುವ ಜಾಗವನ್ನು ಕಂಡುಕೊಂಡು ಗೂಡಿನ ಮೇಲೆ ದಾಳಿ ಮಾಡಿದವು. ಅದಕ್ಕಾಗಿ ಮೊಟ್ಟೆ ಮರಿ ಹಲ್ಲೆಯ ಸಮೇತ ಗೂಡನ್ನು ತ್ಯಜಿಸಿ ಜೇನುಗಳು ಹೊರಟು ಹೋಗಿದ್ದವು. ಮಂದಣ್ಣನಿಗೆ ನಾನು ಮನದಲ್ಲೇ ಮನಸಾರೆ ಬೈದೆ. ಹಳದವನು ಅಗತ್ಯ ಬಿದ್ದಾಗ ಬರಲಿಲ್ಲ ಎಂದು.
0: ಒಂದು ದಿನ ಅನಿರೀಕ್ಷಿತವಾಗಿ ಮೂಡಿಗೆರೆ ರಸ್ತೆಯಲ್ಲಿ ಮಂದಣ್ಣ ಸಿಕ್ಕಿದ. ನಾನು ಜೀಪ್ ನಿಲ್ಲಿಸಿ, ಎಲ್ಲಿಗೆ ಹೋಗಿದ್ಯೋ ಮಂದಣ್ಣ ಇಷ್ಟೊಂದು ದಿನ? ಕರ್ವಾಲ ಸಾಹೇಬ್ರು ಕೂಡ ನಿನ್ನ ನೋಡ್ಬೇಕಂತ ಇದ್ರು, ಹೇಳಿ ಕಳಿಸಿದ್ರು, ಬರಬಾರ್ದ ಎಂದು ಕೇಳಿದೆ.
1: ಹೇಳಿ ಕಳಿಸಿದ್ದಾರ? ಯಾರು ನನಗೆ ಹೇಳಲೇ ಇಲ್ಲ ಎಂದು ಏನೂ ಗೊತ್ತೇ ಇಲ್ಲದವನಂತೆ ಪಿಳಿ ಪಿಳಿ ಕಣ್ಣು ಬಿಟ್ಟು ನಾಟಕ ಆಡುತ್ತಿದ್ದಾನೆಂದು ನನಗನ್ಸಿತು.
0: ಏನು ಹೀಗೆಂದ್ರೆ, ನಾರ್ವೆ ರಾಮಯ್ಯನ ಕೈಲಿ ಹೇಳಿ ಜನ ಕಳಿಸಿದ್ದೇನೆ. ನಮ್ಮ ಮನೆ ಕೊಟ್ಟಿಗೆಗೆ ಜೇನು ಬಂದು ಕೂತಿತ್ತು, ಯಾವುದಾದ್ರೂ ಪೆಟ್ಟಿಗೆ ತಂದು ಕೂಡಿಕೊಡು ಅಂತ. ನಿನ್ನ ಹುಡುಕಿ ಹುಡುಕಿ ಸಾಕಾಯಿತು ಎಂದೆ.
1: ನಾರ್ವೆ ರಾಮಣ್ಣನ ಕೈಲ, ಒಂದಿನೂ ಸಿಕ್ಕಿಲ್ಲ ಅವನು.
0: ಏನಂದ ಅವನು ಎಂದ. ಏನೋ ಚೈತನ್ಯ ಸಂಚಾರವಾದವನಂತೆ ಕಂಡ ರಾಮಯ್ಯನ ಹೆಸರು ಹೇಳಿದ ಕೂಡ್ಲೆ.
1: ಏನನ್ಲಿಲ್ಲ, ನಿನಗೂ ಅವನಿಗೂ ಮನಸ್ತಾಪ ಅಂತೆ, ಅದಕ್ಕೆ ಬೇರೆ ಜನ ಯಾರನ್ನಾರನ್ನು ಕಳಿಸ್ತೀನಿ ಅಂದ ಅಷ್ಟೆ ಎಂದೆ.
0: ನೋಡಿದ್ರ ಅವನ ಬುದ್ಧಿ ಮನಸ್ತಾಪ ಅಂತೆ. ಒಂದು ಚೂರಾರು ಜಗಳ ಆಡಿದೇನ ನಮ್ಮ ಜೊತೆ, ನಿಮ್ ಹತ್ರ ಹಿಂಗ್ ಹೇಳಿದಾನಲ್ಲ, ಏನ್ ಮನಸ್ತಾಪ ಅಂತ ನೀವೇ ಒಂದ್ ಮಾತು ಕೇಳಬೇಕಿತ್ತು ಎಂದ.
1: ನಾನು ಯಾಕೆ ಕೇಳಲಿ? ಈ ಅಯೋಗ್ಯ ತನ್ನ ಮದುವೆ ವ್ಯವಹಾರಕ್ಕೆ ಸಿಕ್ಕಿದವರನ್ನೆಲ್ಲ ಎಳೆಯೋದಕ್ಕೆ ನೋಡ್ತಿದ್ದಾನೆ ಎಂದು ಅಂದುಕೊಂಡೆ.
0: ಅದಿರಲಿ, ಕರ್ವಾಲೋ ಸಾಹೇಬ್ರು ನಿನ್ನ ನೋಡ್ಬೇಕಂತ ಹೇಳಿದ್ರು, ಅವರನ್ನ ನೋಡಿದ್ಯಾ ಎಂದೆ.
1: ನೋಡಿ ಸರ್, ಕರ್ವಾಲೋ ಸಾಹೇಬರ ಶಿಷ್ಯನಂಗೆ ಇದ್ದೀನಿ. ಅವರ ಕಾಲಾಗಿ ಹೇಳಿದ ಕೆಲಸನೆಲ್ಲ ಕೈಯಾಗಿ ಮಾಡ್ತೀನಿ, ಆದರೂ ನನಗೆ ಹಿಂಗೆ ಮಾಡ್ಬೋದಾ ಎಂದ.
0: ನಾನು ಚಕಿತನಾದೆ. ಇವನಿಗೆ ಎಂಥ ಮೋಸ ದ್ರೋಹ ಮಾಡಲು ಸಾಧ್ಯ ಈ ವಿಜ್ಞಾನಿ ಎಂದು ಯೋಚಿಸಿದೆ.
1: ಸುಳುಹುಗಳು ಸಿಕ್ಕಬಹುದೆಂದು ಏನಯ್ಯ ಮಾಡಿದ್ರು ಅಂತದ್ ನಿನಗೆ ಎಂದು ಕೇಳಿದೆ.
0: ಒಂದು ಪೀವನ್ ಕೆಲಸ ಬಾಕಿ ಇತ್ತು ಸರ್, ನನಗೆ ಕೊಡಿಸಿ ಅಂತ ಕೇಳಿದರೆ ಅವರ ಜಾತಿ ವಸ್ತ ಒಬ್ಬ ಕ್ರಿಸ್ತನವರಿಗೆ ಕೊಟ್ಟಿದ್ದಾರೆ.
1: ನನಗೆ ಕೊಡಿ ಸರ್ ಅಂದರೆ ನಿಂಗೆ ಯಾಕೋ? ನಿನಗೇನು ಮದುವೆ ಮಕ್ಕಳು ಮರಿ ಏನಿಲ್ಲ, ಸುಮ್ಮನಿರು, ಅವನಿಗೆ ಕೊಡ್ತೀನಿ. ನಿನಗೆ ಪೀವನ್ ಕೆಲಸ ಬೇಡ ಅಂತ ದಬಾಯಿಸಿಬಿಟ್ರು ಸರ್.
0: ಈ ವರ್ಷ ಮ್ಯಾರೇಜ್ ಆಗಬೇಕು ಅಂತ ನಿಶ್ಚಯಿಸಿದೆ. ಈ ಒಂದು ತಿಂಗಳು ಕಳೆದ್ರೆ ಆಮೇಲೆ ಇನ್ನು 6 ತಿಂಗಳು ಒಂದೇ ಒಂದು ನಗ್ನ ಮೂರ್ತಾನು ಇಲ್ವಂತೆ ಎಂದ.
1: ಎಲ್ಲವನ್ನೂ ತಂದು ಇವನ ಮ್ಯಾರೇಜ್ಗೆ ಗಂಟು ಹಾಕಿಕೊಂಡು ಸಾಯ್ತಿದ್ದಾನೆ ಎಂದು ನನಗೆ ಕೋಪ ಬಂತು.
0: ಎಲ್ರಿಗೂ ಇವನ ಮ್ಯಾರೇಜಿನ ಕಿರಿಕಿರಿ ತಗುಲಿಸಲು ಯತ್ನಿಸುತ್ತಿದ್ದ.
1: ಏನಯ್ಯ ನೀನು, ಕರ್ವಾಲೋ ಸಾಹೇಬರು ನಿನ್ನ ಗುರುಗಳು, ತಿಳುವಳಿಕೆ ಹೇಳಿದ್ದಾರೆ, ಜೇನಿನ ಕೆಲಸ ಕಲಿಸಿದ್ದಾರೆ. ನಿನ್ನ ಕಂಡ್ರೆ ಮಗನಿಗಿಂತ ವಿಶ್ವಾಸ ಅಂತ ಎಲ್ಲ ಹೇಳ್ತಿದ್ದೆ, ಈಗ ನೋಡಿದ್ರೆ ಜಾತಿ ಬುದ್ಧಿ ಮಾಡಿದ್ರು ಅಂತೀಯ, ಹೀಗ ಗುರುಗಳ ಮೇಲೆ ಹೇಳೋದು ಎಂದೆ.
0: ಸರ್, 1000 ರೂಪಾಯಿ ಸಂಬಳದ ಸಾಹೇಬ್ರು ಅವರು, ಅವರಿಗೆ ನನ್ನ ಕಷ್ಟ ಗೊತ್ತಾಗೋದು ಹೇಗೆ ಸರ್?
1: ಸಾಹೇಬ್ರು ಮಕ್ಕಳೊಂದಿಗೆ ಅಲ್ಲ ಕೆಲಸ ಇಲ್ಲ ಅಂತಾರೆ. ನಮ್ಮ ಮನೆಯಲ್ಲಿ ನೋಡಿದ್ರೆ ನಮ್ಮ ತಾಯಿ ವಂಶ ಬೆಳೆಯಲಿಲ್ಲ ಅಂತ ಹೀನಮ್ಮನ ಬೈತಾಳೆ ಎಂದು ತನ್ನ ಗೋಳನ್ನು ತೋಡಿಕೊಂಡ. ಒಟ್ಟಿನಲ್ಲಿ ಹಲವಾರು ಬಗೆಯ ಇಕ್ಕಳುಗಳಲ್ಲಿ ಸಿಕ್ಕಿ ಅವನು ನರಳುತ್ತಿರುವಂತೆ ಕಂಡಿತು. ಅವನಿಗೆ ಕೊಂಚ ಹುಮ್ಮಸ್ಸು ತುಂಬಲು, ಮಂದಣ್ಣ, ನೀನು ಯಾವೂರ ಗಂಡಸು? ಸುಮ್ಮನೆ ಹೀಗೆ ಜೋತುಕೊಂಡು ಜೋಭದ್ರ ಮೋರೆಯಲ್ಲಿ ಓಡಾಡ್ತಿದ್ರೆ ಯಾರು ಕೆಲಸನೂ ಕೊಡಲ್ಲ, ಹೆಣ್ಣು ಕೊಡೋಲ್ಲ, ಯಾವಳು ನಿನ್ನ ಕೈ ಹಿಡಿಯೋಕ್ಕೆ ಬರೋದೂ ಇಲ್ಲ, ತಿಳ್ಕೊ ಎಂದೆ.
0: ನಾನು ಅವನ ಬಗ್ಗೆ ಸಹಾನುಭೂತಿ ಪರವಾಗಿ ಮಾತಾಡಿದ್ದೆ ತಡ. ಅವನು ಕರಗಿ ನೀರಾದ.
1: ಸರ್, ನಿಮ್ಮ ಹತ್ರ ಏನು ಸರ್ ಮುಚ್ಚುಮರೆ? ಇಂಥ ಪ್ರಸಂಗ ಎಷ್ಟೋ ಸಿನಿಮಾ ಮಾಡಿದವ್ರು ನೀವು. ನೀವೊಂದು ಮಾತು ರಾಮಣ್ಣನಿಗೆ ಹೇಳಿ ಒಪ್ಪಿಸಿ ಸರ್. ಅವನ ಮಗಳು ನನ್ನ ಹಿಂದೆ ಓಡಿ ಬರೋದಕ್ಕೂ ತಯಾರಿದ್ದಾಳೆ ಸರ್. ನನ್ನ ಕಂಡ್ರೆ ಅಷ್ಟೊಂದು ಜೀವ ಬಿಡ್ತಾಳೆ. ಅವಳಪ್ಪ ಅವಳನ್ನು ಹಾದಿ ತಪ್ಪಿಸ್ತಾನೆ ಸರ್ ಹಿಂಗೆ ಮಾಡಿ ಎಂದ.
0: ನೋಡೋಣ, ನಾರ್ವೆ ರಾಮಯ್ಯ ಸಿಕ್ಕರೆ ಹೇಳಿ ನೋಡ್ತೀನಿ. ನೀನು ಕರ್ವಾಲು ಸಾಹೇಬರನ್ನ ಒಂದು ಸಾರಿ ನೋಡಿ ಹೋಗು ಎಂದೆ.
1: ಒಟ್ಟಿನಲ್ಲಿ ಇವನ ಪರಿಹರಿಸಲಾಗದ ಕಸಿವಿಸಿ ನೋಡಿ ನನಗೆ ಬೇಸರವಾಯಿತು. ಬರ್ತೀನಪ್ಪ ಎಂದು ಜೀಪು ಸ್ಟಾರ್ಟ್ ಮಾಡಿದೆ. ಫುಟ್ಬೋರ್ಡಿನ ಮೇಲೆ ಬಲಗಾಲಿಟ್ಟುಕೊಂಡು ತನ್ನ ಅಹವಾಲು ಹೇಳಿಕೊಳ್ಳುತ್ತಿದ್ದ ಮಂದಣ್ಣ ಕಾಲು ತೆಗೆದು ಕೆಳಗಿಟ್ಟುಕೊಂಡ.
0: ನಾರ್ವೆ ರಾಮಯ್ಯ ಸಿಕ್ಕಲಿಲ್ಲ, ಹಾಗಾಗಿ ನನಗೆ ಮಂದಣ್ಣನ ಪರವಾಗಿ ಏನು ಹೇಳಲು ಸಾಧ್ಯವಾಗಲಿಲ್ಲ. ಒಂದು ದಿನ ಒಬ್ಬ ಅಪರಿಚಿತ ವ್ಯಕ್ತಿ ನಾನು ಗದ್ದೆಯಲ್ಲಿ ನೀರು ಒಡಿಸುತ್ತಾ ಕೆಲಸ ಮಾಡುತ್ತಿರಬೇಕಾದ್ರೆ ನನ್ನ ಬಳಿಗೆ ನಡೆದು ಬಂದ. ಆತ ಮನೆಗೆ ಹೋಗಿ ನನ್ನನ್ನು ಕೇಳಿ ನಾನು ಗದ್ದೆಯ ಬಳಿ ಇದ್ದೇನೆ ಎಂದು ತಿಳಿದು ನನ್ನಲ್ಲಿಗೆ ಬಂದಿದ್ದ. ನನ್ನ ಹೆಸರು ಪ್ರಭಾಕರ್ ಎಂದು, ಚಿಕ್ಕಮಗಳೂರಿನಿಂದ ರೇಡಿಯೋ ಮೆಕ್ಯಾನಿಕ್ ಎಂದು, ನಾನು ಕರ್ವಾಲೋರ ಶಿಷ್ಯನೆಂದು ಹೇಳಿದ. ಕರ್ವಾಲೋ ಅವರಿಗೆ ಫೋಟೋಗ್ರಫಿ ಕೆಲಸ ಮಾಡಿಕೊಡುತ್ತಿದ್ದೇನೆಂದು, ಸರ್ಕಾರದ ಗ್ರಾಂಟು ಇನ್ನೂ ಸಿಕ್ಕದಿದ್ದರಿಂದ ತಾನೇ ಎನ್ಲಾರ್ಜರ್ ಇತ್ಯಾದಿಗಳನ್ನು ಮಾಡಿಕೊಂಡು ಸಂಶೋಧನಾ ಕೇಂದ್ರದಲ್ಲಿ ಒಂದು ರೂಮನ್ನು ಡಾರ್ಕ್ ರೂಮ್ ಮಾಡಿಕೊಂಡಿದ್ದೇನೆಂದು ಹೇಳಿದ. ಏನು ಇಲ್ಲಿವರೆಗೆ ಬರುವಂಥ ಕೆಲಸ ಇತ್ತು? ಕರ್ವಾಲೋ ಏನಾದರೂ ಹೇಳಿ ಕಳಿಸಿದ್ರು ಎಂದು ಕೇಳಿದೆ. ಏನಿಲ್ಲ ಸರ್, ತುಂಬಾ ದಿನದಿಂದ ನಿಮ್ಮನ್ನ ನೋಡಲಿಲ್ಲಂತೆ. ನೀವೇನು ತೋಟ ಮಾರಿ ಹೊರಟು ಹೋದ್ರೂ ಹೇಗೆ, ನೋಡಿಕೊಂಡು ಬಾ. ಹಾಗೆ ಮಂದಣ್ಣ ಇನ್ನೂವರೆಗೂ ಪತ್ತೆ ಇಲ್ಲ, ಅವನೆಲ್ಲಿದ್ದಾನೆ, ಏನಾಗಿದೆ ಸರಿಯಾಗಿ ತಿಳಿದುಕೊಂಡು ಬಾ ಅಂತ ಹೇಳಿದ್ರು ಎಂದ. ನನಗೆ ಮಂದಣ್ಣನ ಮೇಲೆ ಕೋಪ ಬಂತು. ಎಂತ ಹಲ್ಕ ರಾಸ್ಕಲ್ರಿ ಅವನು, ಅವತ್ತು ದಾರಿಯಲ್ಲಿ ಸಿಕ್ಕಿದ್ದ, ಹೋಗಿ ಕರ್ವಾಲೋ ಸಾಹೇಬರನ್ನು ನೋಡು ಅಂತ ಹೇಳಿದ್ದೆ. ಆಯ್ತು ನೋಡ್ತೀನಂದವನು, ಹೋಗಿಯೇ ಇಲ್ಲ ನೋಡಿ. ನೀವು ಕರ್ವಾಲೋರಿಗೆ ಹೇಳಿ, ಅವನನ್ನು ನಾವು ಈ ತರ ಕೇಳಿಕೊಂಡು ಓಡಾಡಿದ್ದರಿಂದಲೇ ಆ ಯೋಗ್ಯನಿಗೆ ಕೊಬ್ಬು ಹೆಚ್ಚಾಗಿ ಜಂಬ ಶುರುವಾಗಿದೆ ಅಂತ ಎಂದೆ. ನೀವು ಹೇಳೋದಕ್ಕೆ ಮೊದಲೇ ಹೇಳಿದ್ದೆ ಸರ್, ಅವನಿಗೆ ಚರ್ಬಿ ಹೆಚ್ಚಾಗಿದೆ, ನೀವು ಸುಮ್ಮನಿರಿ, ಇನ್ನೊಂದಿನ ಅವನೇ ಹುಡುಕಿಕೊಂಡು ಬರ್ತಾನೆ ಅಂತ. ಅದಕ್ಕೆ ಅವರು, ಇದೆಲ್ಲ ಚೆಲ್ಲಾಟ ಆಡಿಕೊಂಡು ಕಾಲ ಕಳೆಯೋದಕ್ಕೆ ನೀವೇನು ಸ್ಕೂಲ್ ಹುಡುಗಿಯರೇನೋ, ಸ್ವಲ್ಪ ಜವಾಬ್ದಾರಿಯುತವಾಗಿ ವರ್ತಿಸಿ ಅಂತ ಬೈದು ಬಿಟ್ರು ಸರ್ ಎಂದು ಪ್ರಭಾಕರ್ ಹೇಳಿದ. ಸರಿ ಕಣ್ರಿ, ಜವಾಬ್ದಾರಿಯುತವಾಗಿ ವರ್ತಿಸೋಣ ಅಂದರೆ ಈ ಕೊಂಗ ಹೀಗಾಡ್ತಾನಲ್ಲ, ಈಗಾಗಲೇ ಕರ್ವಾಲೋ ಸಾಹೇಬರು ಇವನ ಜೊತೆ ತಿರುಗಾಡೋದನ್ನು ನೋಡಿ ಎಲ್ಲ ತಲೆಗೆ ಒಂದೊಂದು ಥರ ಮಾತಾಡ್ತಾರೆ. ಇನ್ನು ಇವನ್ನ ಕೊಬ್ಬಿಸಿ ಅಟ್ಟಕ್ಕೇರಿಸಿ ತಲೆ ಮೇಲೆ ಹೊತ್ಕೊಂಡು ತಿರುಗಿದ್ರೆ ಎಂದೆ. ಅದ್ಯಾಕೆ ಹೇಳ್ತೀರಿ ಸರ್, ಈ ಮಂದಣ್ಣ ತಾನೇ ಡ್ರಮ್ ಹೊಡೆದು ಮಂತ್ರಿಗಳಿಗೆ ಹೆಜ್ಜೆಯನ್ನು ಕಚ್ಚಿದ್ದು ಅಂತ ಎಲ್ಲೋ ಬೊಗಳೆ ಹೊಡೆದಿದ್ದಾನೆ. ಪೊಲೀಸ್ನವರು ಅವನ್ನ ಕರೆಸಿ ಜೋರು ಮಾಡಿದ್ರಂತೆ. ಆಮೇಲೆ ಕರ್ವಾಲೋಗೂ ಮಂದಣ್ಣನಿಗೂ ಬಹಳ ವಿಶ್ವಾಸ ಅಂತ ತಿಳಿದು ನನ್ನ ಹತ್ರ CID ಬಂದು ಕರ್ವಾಲೋರಿಗೂ ಮಂದಣ್ಣನಿಗೂ ಯಾವ ತರ ಸಂಬಂಧ ಅಂತ ಒಂಥರ ಕೇಳಿದ. ಆಮೇಲೆ ಅವತ್ತಿನ ದಿನಾನೇ ಕರ್ವಾಲೋ ಯಾಕೆ ಸಮಾರಂಭಕ್ಕೆ ಬಂದಿರಲಿಲ್ಲ ಅಂತ ಕೇಳಿದ. ನಾನೇನಂತ ಹೇಳಿ ಸರ್, ಕರ್ವಾಲೋ ವಿಜ್ಞಾನ, ಅವರ ಸ್ಪೆಸಿಮೆನ್ ಕಲೆಕ್ಷನ್ನು, ಅದು ಇದು ಹೇಳಿದೆ. ಅವನಿಗೇನೂ ಅದರ ತಲೆಬುಡ ಅರ್ಥ ಆದಂತೆ ಕಾಣಲಿಲ್ಲ. ಮಂದಣ್ಣನ ದೆಸೆಯಿಂದ ನೋಡಿ ಸರ್, ಇವೆಲ್ಲ ಕಿರಿಕಿರಿ ಶುರುವಾಗಿರೋದು ಎಂದು ನಡೆದು ಬರುತ್ತಾ ದಾರಿಯಲ್ಲಿ ನನಗೆ ಹೇಳಿದ. ಮಂದಣ್ಣ ಮೂಡಿಗೆರೆಯಲ್ಲಿ ಸಿಕ್ಕು ನನಗೆ ಕರ್ವಾಲೋರ ಬಗ್ಗೆ ಹೇಳಿದ್ದನ್ನು ಹೇಳಲೋ ಎಂದು ಯೋಚಿಸಿದೆ. ಪ್ರಭಾಕರ್ ಸೂಕ್ಷ್ಮ ಬುದ್ಧಿಯ ತರುಣನಂತೆ ಕಂಡ, ಶಾಂತ ಸ್ವಭಾವದವನಂತೆ ನಿಧಾನಿಯಂತೆ ಕಂಡ, ಅಗತ್ಯವಿದ್ದಷ್ಟು ಮಾತ್ರ ಮಾತಾಡ್ತಿದ್ದ. ಆದ್ದರಿಂದ ಅವನನ್ನು ಅಂತರಂಗಕ್ಕೆ ತೆಗೆದುಕೊಂಡು ಬಹಳ ವಿಷಯಗಳನ್ನು ಹೇಳಬಹುದೆನಿಸಿತು. ಅವನಿಗೆ ಮಂದಣ್ಣನಿಗೆ ಕೋಪ ಬಂದಿರುವುದಕ್ಕೆ ಕಾರಣವನ್ನು, ಅವನ ಮ್ಯಾರೇಜಿನ ಗೊಂದಲವನ್ನು ವಿವರಿಸಿದೆ. ಓಹೋ, ನಮ್ಮ ಹುಡುಗಿದೊಂದು ಫೋಟೋ ಓಡಿಸಬೇಕು, ಸಿನಿಮಾ ಸ್ಟಾರ್ ಹಂಗೆ ತಕ್ಕೊಡ್ಬೇಕಂತ ಸುಮಾರು ಕ್ಯಾಲೆಂಡರ್ ಫೋಟೋಗಳನ್ನೆಲ್ಲ ತಂದುಕೊಂಡು, ಇದರಾಗೆ ಯಾವ್ದು ಚೆನ್ನಾಗಿದೆ ಹೇಳು ಪ್ರಭಾಕರಣ್ಣ ಅಂತ ವಿಮರ್ಶೆ ಮಾಡ್ತಾ ಕೂರ್ತಿದ್ದ ಸರ್. ಅತ್ಯಂತ ಹಗುರ ಬುದ್ಧಿಯ ಮಂಗಣ್ಣನ ರೀತಿ ಮಂದಣ್ಣನ ಚರ್ಯೆಗಳಿದ್ದು, ಕರ್ವಾಲೋಯಲ್ಲಿ ಈ ಮಂದಣ್ಣೆಯಲ್ಲಿ, ಪ್ರಭಾಕರ ಎಲ್ಲಿ ನಾನೆಲ್ಲಿ, ನಮ್ಮೊಳಗೆ ನಮಗೆ ಅರಿಯದಂತೆ ಅಂತರ್ಗಾಮಿಯಾಗಿ ಇರಬಹುದಾದ ಯಾವ ಸಮಾನ ಶ್ರದ್ಧೆಯೂ ನನಗೆ ಕಾಣಲಿಲ್ಲ. ಬಹುಶಃ ಪೊಲೀಸರು ಇದೇ ಅನ್ವೇಷಣೆಯಲ್ಲಿದ್ದಾರೆಂದು ಕಾಣುತ್ತದೆ. ನಾನು ಪ್ರಭಾಕರ ಮನೆಯಲ್ಲಿ ಕುಳಿತುಕೊಂಡು ಮಂದಣ್ಣನ ಸಮಸ್ಯೆಗಳನ್ನು ಪರಿಹಾರ ಮಾಡಲು ನಮ್ಮ ಕೈಲೇನಾದರೂ ಸಾಧ್ಯವೇ ಎಂದು ಯೋಚಿಸಿದೆವು. ಪ್ಯಾರನನ್ನು ಕರೆದು ಊರೊಳಕ್ಕೆ ಹೋಗಿ ನಾರ್ವೆ ರಾಮಯ್ಯನನ್ನು ಕರೆದುಕೊಂಡು ಬಾ ಎಂದು ಕಳಿಸಿದೆವು. ರಾಮಯ್ಯ ಲಘುಬಗೆಯಿಂದ ಬಂದ. ನಾನು ರಾಮಯ್ಯನಿಗೆ ಮಂದಣ್ಣ ಸಿಕ್ಕಿದ್ದು ಹಾಗೂ ನಡೆದುದೆಲ್ಲವನ್ನು ಹೇಳಿದೆ. ರಾಮಯ್ಯನಿಗೆ ನಾವೆಲ್ಲ ಸೇರಿ ಈ ಹಳ್ಳಿ ಮುಕ್ಕ ಮಂದಣ್ಣನಿಗೆ ಮದುವೆ ಮಾಡಿಸಲು ಹೊರಟಿರುವುದನ್ನ ನೋಡಿ ಆಶ್ಚರ್ಯವಾಯಿತು. ಹಾಗೆ ಸಂಶಯವೂ ಆಗಿರಬಹುದು. ಅಲ್ಲ ಸ್ವಾಮಿ, ಹುಳ ಹುಪ್ಪಟೆ ಹಿಡಿದುಕೊಂಡು ಬೀದಿ ತಿರುಗ್ತಾ ಇದ್ದಾನೆ ಅವ. ನಿಮ್ಗೇನೋ ಬಾಳ ಬೇಕಾದವನಿರಬಹುದು, ಆದ್ರೆ ನಮ್ಗೇನು ಫಾಯ್ದೆ ಹೇಳಿ ಅದರಿಂದ? ಇವ ಹುಳ ಹುಪ್ಪಟೆ ಮಂಗಮುಸಿ ಅಂತ ಕಾಡು ತಿರುಗ್ತಾ ಸಾಹೇಬ್ರಿಗೆ ಸಪ್ಲೈ ಮಾಡ್ತಿದ್ರೆ ನನ್ನ ಮಗಳು

0: ಅದನ್ನು ನೀನು ಅಷ್ಟೊಂದು ಉದಾಸೀನ ಮಾಡಿ ನೋಡಬೇಡ. ಅದಿರಲಿ, ನಿನ್ನ ಏಲಕ್ಕಿ ತೋಟಕ್ಕೆ ಹುಳು ಬಿದ್ದು ದರಿದ್ರ ಹಿಡಿದು ಪಾಪರಾಗಿ ತಾನೆ ನಾರ್ವೆ ಬಿಟ್ಟು ಇಲ್ಲಿಗೆ ಬಂದದ್ದು, ಅದನ್ನ ಮರೆತು ಬಿಟ್ಟ್ಯಾ ಎಂದೆ. ಸರ್ಕಾರ 1,500 ರೂಪಾಯಿ ಕೀಟಶಾಸ್ತ್ರಜ್ಞರಿಗೆ ಕೊಡುತ್ತಿದೆ ಎಂದು ಪ್ರಸ್ತಾಪಿಸಿದ್ದು ಒಳ್ಳೆಯದೇ ಆಯಿತು. ರಾಮಯ್ಯ ನಿಜವಾಗಿಯೂ ಗೊಂದಲಕ್ಕೆ ಬಿದ್ದ. ತನ್ನ ಧಾಟಿಯನ್ನು ಬದಲಾಯಿಸುವ ಧೋರಣೆಯಲ್ಲಿ ಇರ್ಬೋದ್ರಪ್ಪ, ಯಾರಲ್ಲಂತಾರೆ. ಮುಖ್ಯ, ನಾಳೆ ದಿನ ನನ್ನ ಮಗಳಿಗೆ ಒಂದು ತೊಂದರೆ ಆಗಬಾರ್ದು ನೋಡಿ. ನೀವು ದೂರದವರು, ನಿಮಗೆ ಮಂದಣ್ಣ ನಿನ್ನೆ ಮೊನ್ನೆ ಪರಿಚಯ, ನಿಮಗೆ ಅವನ ವಿಷಯ ಸರಿಯಾಗಿ ಗೊತ್ತಿಲ್ಲ. ನಾನು ಹುಟ್ಟದಾಗಿಂದ ಅವನ ನೋಡ್ತಿದ್ದೀನಿ. ಅವನವ್ವ ಅವನ್ನ ಮುಂದೆ ಬರಬೇಕು ಅಂತ ಬಹಳ ಪಾಡ್ಬಟ್ಲು. ಈ ಕಳ್ಳ ನನ್ನ ಮಗ ಹುಟ್ಟದಾಗಿಂದಲೂ ತಿರುಗೋದೇ ತಿರುಗೋದು. ಒಂದ್ಸಾರಿ ಮನೆಯಲ್ಲಿ ಜಗಳಾಡಿ ಮನೆ ಬಿಟ್ಟು ಹಾವುಗೊಲ್ಲರ ಜೊತೆ ಓಡೋಗಿದ್ದ. ಪ್ರಭಾಕರ್ ಹೇಳಿದ, ಆ ಹಳೆ ಕತೆ ಕಟ್ಟಿಕೊಂಡು ಏನಾಗಬೇಕಾಗಿದೆ ರಾಮಯ್ಯ? ನಾನು ಸರ್ಕಸ್ ಕಂಪನಿಯವರ ಜೊತೆ ಓಡೋಗಿದ್ದೆ, ಹಾಗಂತ ನಾನು ಹಾಳಾಗಿ ಹೋದ್ನೋ ಏನೋ? ಕರ್ವಾಲು ಸಾಹೇಬರು ಹಂಗೆಲ್ಲ ಒಬ್ಬರನ್ನ ಹಾಳು ಮಾಡೋರಂತಲ್ಲ. ಮಂದಣ್ಣ ಈಗ ನೀನು ಹೆಣ್ಣು ಕೊಡೋದಿಲ್ಲ ಅಂದಿದ್ದಕ್ಕೆ ಬೇಜಾರಲ್ಲಿದ್ದಾನೆ. ತಾನಾಗೆ ಬಂದವನ್ನ ಬೇಡ ಅಂತ ಹೇಳಿ ಆಮೇಲೆ ನೀನು ಮತ್ತೊಬ್ಬರ ಮನೆ ಬಾಗಿಲಿಗೆ ಹೋಗಿ ಹೊಸೆಯೋದು ಹೇಗಿದೆ ಯೋಚನೆ ಮಾಡು. ಪ್ರಭಾಕರನ ಮಾತು ನಾರ್ವೆ ರಾಮಯ್ಯನ ಮರ್ಮಕ್ಕೆ ತಾಕಿತೆಂದು ಕಾಣುತ್ತದೆ. ಅದು ಸರಿ ಸ್ವಾಮಿ, ಆ ಕೊಂಪೆಯಲ್ಲಿದ್ದಾನೆ. ಅಲ್ಲಿಗೆ ಹೆಣ್ಣು ಕೊಡೋದಂದ್ರೆ ಸುಡುಗಾಡಿಗೆ ಕಳಿಸಿದಂಗೆ ಮಕ್ಕಳನ್ನ. ಎಲ್ಲರೂ ಹಿಂಗೆ ಪೇಟೆ ಕಡೆ ಒಂದು ನೌಕರಿನಾದ್ರೂ ಇದ್ದಿದ್ರೆ ನಾನು ಗಟ್ಟಿ ಮನಸ್ಸು ಮಾಡ್ತಿದ್ದೆ ಎಂದ. ಕರ್ವಾಲು ಸಾಹೇಬರು ಹೇಳಿದ್ರಂತೆ, ನಿಂಗೇನು ಹೆಣ್ರಿಲ್ಲ ಮಕ್ಕಳಿಲ್ಲ, ನಿಂಗೆ ಯಾಕೆ ನೌಕರಿ ಅಂತ. ಹುಚ್ಚು ಬಿಡದೆ ಮದುವೆ ಆಗೋದಿಲ್ಲ, ಮದುವೆ ಆಗದೆ ಹುಚ್ಚು ಬಿಡೋದಿಲ್ಲ ಅಂದಂಗೆ ಆಗಿದೆ ನೋಡು. ನೀನು ಒಂದು ಮಾತು ಕರ್ವಾಲು ಸಾಹೇಬರಿಗೆ ಹೇಳಿ ಗಟ್ಟಿ ಮನಸ್ಸು ಮಾಡಿ ಮದುವೆ ಮಾಡು, ಎಲ್ಲ ಸರಿಯಾಗ್ತದೆ ಎಂದೆ. ಏನ್ ಸರಿ ಹೋಗ್ತದೋ ಏನ್ ಕತೆನೋ, ಆ ಮಂದಣ್ಣ ಬೇರೆ ಅಪ್ಪ ಸತ್ ಮೇಲೆ ಹುಟ್ಟಿದ ಹುಡುಗ ಅಂತ ಒಂದು ಪುಕಾರು. ನಾನೂ ಬಡವ, ಬಹಳ ಜನಕ್ಕೆ ಸಂಜಾಯಿಸಿ ಮಾಡಬೇಕಾಗುತ್ತೆ ಎಂದು ಮಂದಣ್ಣನ ಜನ್ಮ ವೃತ್ತಾಂತ ಇತ್ಯಾದಿಗಳನ್ನೆಲ್ಲ ತೆಗೆದು ಏನೋ ಒಂದು ರೀತಿ ಚೌಕಾಸಿ ವ್ಯಾಪಾರ ಆರಂಭ ಮಾಡಿದ. ನನಗೆ ಈ ಮಾತನ್ನು ನಿಲ್ಲಿಸಬೇಕೆನಿಸಿತು. ಹಂಗೆಲ್ಲ ಹೇಳೋರ ಮಾತು ತಗೊಂಡು ವ್ಯವಹಾರ ಮಾಡೋಕ್ಕಾಗಲ್ಲ. ಅವಕ್ಕೇನು ಕೊನೆ ಮೊದಲಿಲ್ಲ. ನೀನ್ ಬೇಕಾದ್ರೆ ಈಗಿಂದೀಗ್ಲೇ ಹೋಗಿ ನಿನ್ನ ವಿಷಯ ಏನ್ ಹೇಳ್ತಾರೆ ಕೇಳು, ಆಗ ಗೊತ್ತಾಗುತ್ತೆ ಕಂಡೋರ್ ಮಾತಿಗೆ ಏನು ಬೆಲೆ ಕೊಡಬೇಕಂತ ಎಂದೆ. ನಾನು ಯಾವ ಉದ್ದೇಶವೂ ಇಲ್ಲದೆ ಹೀಗೆ ಹೇಳಿದ್ದೆ. ಆದರೆ ನಾರ್ವೆ ರಾಮಯ್ಯ ಮಾತ್ರ ದಿಗಿಲು ಬಿದ್ದವನಂತೆ ಕಂಡ. ಗಟ್ಟಿಯಾಗಿ ಹೇಳ್ತಾರೆ, ಹೇಳ್ದೇನು, ಹೆಣ್ಣು ಹೆತ್ತವರ ಕಷ್ಟ ಸುಖ ಹೆಣ್ಣು ಹೆತ್ತರಿಗೆ ಗೊತ್ತು, ಮಾಡಿದವರ ಪಾಪ ಆಡಿದವರ ಬಾಯಾಗಂತೆ, ಇಲ್ಲಿ ತನಕ ಬರೋ ಹಂಗೆ ಬೊಗಳಿದ್ರಂದ ಮೇಲೆ ಎಂದು ಗಾಬರಿಯಾಗಿ ಕೂಗಿದ. ನನ್ನ ಹತ್ರ ಯಾರೂ ಏನೂ ಹೇಳಿಲ್ಲೋ ರಾಮಯ್ಯ, ಸುಮ್ಮನೆ ಲೋಕಾರೂಢಿ ಹಾಗಂದೆ ಅಷ್ಟೆ ಎಂದು ಸಮಾಧಾನ ಮಾಡಲೆತ್ನಿಸಿದೆ. ಹೇಳಿ ಬಿಡಿ, ಹೇಳಿದ್ರೆ ನಂಗೇನು ಹೆದರಿಕೆಯ, ಕಳ್ಳನ ಮನಸ್ಸು ಹುಳುಹುಳ್ಗಂತೆ, ನನಗೇನು ಎಂದು ಒದರಾಡಿದ. ಯಾವುದೋ ನನಗೆ ಗೊತ್ತಿಲ್ಲದ ಸಮಾಚಾರವೊಂದನ್ನು ನನ್ನ ಮಾತು ಕೆದಕಿತ್ತು.
1: ಕರ್ವಾಲೋ ಕೆಪಿ ಪೂರ್ಣಚಂದ್ರ ತೇಜಸ್ವಿ.

0: ನಿಖಿಲ್ಕಿನೊಂದುಲ್ಲರ ರೇಡಿಯೋ ಸಾರಂಗನಾಟ್ 7.8 ಎಫ್ಎಂ ಇನಿತ ತುಳು ಕಾರ್ಯಕ್ರಮಡು ಇಂಚಿಪ್ಪ ಎಜೆ ಗ್ರ್ಯಾಂಡ್ ಹೋಟೆಲ್ ಸಭಾಂಗಣದ ತುಳು ವಿಕಿಪೀಡಿಯಾ 10ನೇ ವರ್ಷದ ಸಂಭ್ರಮ ಈ ಲೇಸಿನ ಪಾತ್ರನ ಭಿನ್ನರ್ ನಕಲನ ಪಾತ್ರನ ಕಿಯನೊಂದು ಬರ್ಕ
1: ನನ್ನ ದುಂಬಗ ಮುಲ್ಪ ಮಿತ್ತ ಚಾವಳಿಡು ಚರ್ಚೆ ನಡೆಪರೆಯುಂಡು. ಚರ್ಚೆದ ವಿಷಯ ಡಿಜಿಟಲ್ ಲೋಕೊಡು ತುಳು ಬಾಸೆ ಒರಿಪಾವನೆಟ್ಟು ತುಳು ವಿಕಿಪೀಡಿಯಾದ ಪಾತ್ರ. ಚರ್ಚೆಡು ಪಾಲ್ದೆತ್ತೊಂದು ನಕಲ್ ಮಹಾವೀರ ಇಂದ್ರ, ಹರಿಪ್ರಸಾದ್ ಶೆಟ್ಟಿ, ವಿ ಕೆ ಕಡವ, ಚಿದಾನಂದ. ಅಂಚನೆ ಚರ್ಚೆ ನಡಪಾದ ಗೊರ್ಪಿನಾರ್ ಭರತೇಶ್ ಅಲಸಂಡೆ ಮಜಲು.
2: ಡಿಜಿಟಲ್

0: ஒக்கொடு துளு. இப்போ நாங்கள் துளு பாஷை ஒரிப்பாவும் நெட்டு துளு விக்கிபீடியதை பார்த்துறவன் நெட்டு. இப்போ நாக்கில் மாத்திரல விக்கிபீடியன்ஸ் விக்கே கடபா என்பேர் கடபா ஊர் கடபத்தாரு புத்தூர் தாலுக்கு தான் கடபத்தாரு. சுமார் 13 வருஷத்து புக்க பண்ண ரேடியோ விவாக ரேடியோ சமூக மாதிரி பூரா வேலை மாத்தொந்துள்ளரு. அஞ்சன் யார் பத்திரிகைலாம் நடப்ப வந்துள்ளரு. நம்மட்டுக்கு புக்க ஹரிபா செட்ரு ஆறு செயின்ட் அலோசியஸ் யூனிவர்சிட்டி தான் பிராணி சாஸ்திர விபாகத்தை முக்கியஸ்தர். 2014 புக்கு ஆறு விக்கிபீடியாட்டு எடிட் மாத்தொந்துள்ளரு. அஞ்சனே மகாவீர் ரவீந்திரா மேர் உடுப்பிதாரு. சுமார் 2017 புக்கா 2017 புக்கா ஆறு விக்கிபீடியாவுக்கு வேலை துளு விக்கிபீடியா வேலை மாத்தொந்துள்ளரு. ஆர் பண்ணவந்த சீனியர் என் பேர் ரீடர் நிலையிட்டு பண்ணாங்க ஓதுனா ஆனந்த் நிலையிட்டார் பார்த்துருப்பார். ஹரிபிரசர் இஞ்சி பண்ணாங்க பொசா விக்கிபீடியா நிலையிட்டு பார்த்துருவாரு. மகாவீரவேந்திரா சீனியர் விக்கிமீடியா பண்ணாங்க சீனியர் ஜூனியர் இஞ்சி அண்ட் சீனியர் விக்கிபீடியா நிலையிட்டு பார்த்துருவாரு. சிதானந்தர் பியூரோக்ராட் ஆறு சுமார் 2014-17 அரே எங்களை இஞ்சி பரிச்சாயினா 2020 புக்கா 2009 ஆறு பரிச்சு பண்ணாங்க ஆறு விக்கிபீடியா பேல மாத்தலாரு பேக் கேண்டட் கொத்தாப்புச்சு நமக்கு என்ன ஏறு வேலை மாலை பேர் மாலப்பினா கொத்தாப்புச்சு. சிதானந்தர் பெல்தாங்க அடித்தார் துளு விக்கிபீடியா வேலை மாலை தந்தினார். சிசோ பண்ண பேர் தண்ட அட்மின் பண்ணிட்டு துளு விக்கிபீடியா மேனேஜ் மாத்தோம். ஏன்னா ஹரி விக்கி கடபகாரு ஓதுனா நிலைட்டு தாதா பிரச்சனை பண்ணாக்கா நமக்கு இத்த கூகுள் தூதுப்பா மஸ்த் அத்தனை கூகுள் டோ அத்தனை ப்ரௌசர் எடுத்து தூதுப்பாரு சுரு சர்ச் மாலப்பார் ஓவான்ல விஷயம் இத்த கெட்டாசனா பிஸ்வா ஓவான் இதே கொஞ்சாத்து விஷயத்தை கொண்டு அவு சுருகாத்து இத்த இங்கிலீஷ் ஆர்டிக்கல் இத்தந்த அத்தனை துளு ஆர்டிக்கல் இத்தனை ஃபர்ஸ்ட் காத்து போத்து மித்து போறோம் பிசு வந்து நாட்டை வெட்டி இது ஆன்லைன் நீங்கள் சர்ச் மாதிரி பிசு பார்ப்பேன் அஞ்சா இரகு சுருக்கு இஞ்ச ஒவ்வொன்றில் விஷயம் இரே குத்தி இத்தனை அத்தனை குத்தி பண்ண விஷயம் ஜாஸ்தி தெரியோடு பண்ணப்பட்டு அப்போ தா இரே விஷய தூண பெட்டிக்கு தாதா தாதா வந்து இத்தனை ஒழுத்து பரப்புனா அஞ்ச தாதா ஆகும் இத்தந்து அத்தனை இத்த பத்தி கதை வந்து உள்ளே அந்த விஷயம் அப்போ நம்ம பண்ண பேர் அந்த கூகுள் கூகுள் கூகுள் குறிப்பினா அத்தனை இன்டர்நெட் குறிப்பினா சோர்ஸ் ஆஃப் இன்டர்நெட் இட்ஸ் நாட் சோர்ஸ் ஆஃப் இன்டர்நெட் இரே திஞ்சாதித்தனை மாத்திரம் உற்பத்தி பண்ணும் ஆன் லெட்டு இரு தாதா பண்ண சுருக்கு தூணா தாதா இரு பெருமையாண்டா இஞ்சி உண்டு தாண்டா பண்ணுறேன்
1: மாத்திரைகளா சொல் மேலும் ஈ துளு விக்கிபீடியா கொஞ்சம் ஓதுனாயின நிலட்டு யான் பண்புனாண்டா என்னவோ பேலமல்புன க்ஷேத்திர ரேடியோ மாத்தியம இட்ல விசேஷவாத சமுதாய பானொலி கேந்திர ஸ்ரீ தர்மஸ்தல மஞ்சுநாத்தேஸ்வர காலேஜு உஜிரே முல்ப ரேடியோ நினாத பண்பினஞ்சின சமுதாய பானொலி உண்டு ஐத்தா காரியக்கிரம முக்கியஸ்தே அதுயான கெலசமல் தந்துள்ளே விக்கிபீடியா விசேஷவாத துளு விக்கிபீடியா கொஞ்சம் ஓதுகன நிலட்டு எஞ்சா பண்பினத பக்கி என் பண்புனாண்ட கெலவாத்து துளுத்த காரியக்கிரமங்களின் மல்பர செலவாது எங்களுக்கு ரேடியோடு பார்த்துடாண்டா சுருக்கு ஸ்கிரிப்ட் பரையோடு அவு ஏரே கிளாத் எங்களுக்கு ஜர்னலிசம் பிஏ ஸ்டூடெண்ட்ஸ் உள்ளேரு பக்கா பிஜி ஜர்னலிசம் டிபார்ட்மெண்ட் உண்டு அக்களுக்கு பிரத்யேகவாது ஒஞ்சி ரேடியோத பகிட்டு செப்பரேட்டு ஒஞ்சி ஒஞ்சி கும்பு உண்டு பிரதி வார பரப்பேரு ஈ பொறுத்தோடு சுமாராத்து எனக்கு கிளவு ஸ்கிரிப்ட் பரையார பண்ணிப்பேன் அவு யான் அக்களுக்கு துளுட்டு ஒவ்வொன்றுக்கேண்டா சாமான்யவாத அக்களுக்கு விக்கிபீடியான்னு ஐட்டு தூளே ஐட்டு துளுத்த சுமார் பரவல் உள்ளா பண்ணேன்னு பண்ணிப்பேன் ஐ கொஞ்சம் உதாரணமே குறப்பினாண்டா இஞ்சிப்பா கொஞ்சம் ஜோக்களுக்கு பக்கில்ன பக்கே கொஞ்சொரு நம்ம சுத்தமுத்த இப்பனா நம்ம பாகுடுப்புனஞ்சினா பக்கிலின பக்கே கொஞ்சம் காரியக்கிரம இல்லையா கிண்ணிய காரியக்கிரம கொஞ்சம் 15 நிமிஷத காரியக்கிரம மல்பிளே ஐ கொஞ்சம் ஸ்கிரிப்ட் போடு அன் பரலேன்னு பண்ணித்தேன் ஜோக்லு சுமார் நம்ம சுத்தமுத்தத கிளவு பக்கலின பக்கி பூரா ஸ்கிரிப்ட் பரதித்தரு ஐட்டு ஒஞ்சி ஸ்டூடெண்ட்டு குப்புல்த பக்கே பரதித்தரு ஆ ஸ்கிரிப்டு எஞ்சித்திரு பண்ண குப்புலுத பீலா பண்புனஞ்சின கொஞ்சம் சப்தன்னு பரதித்தரு குப்புல்த பீலா சாமான்யவாத எங்களை ஸ்கிரிப்ட்னு ஒஞ்சக்ஷனுக்கு ஓகேன்னு மல்புஜா இந்த இப்போ நைட்டு சுமார் திதுப்படி கூடாக்களுக்கு சமய குறப்பா அவன்ச்சூர் திதுப்படி மல்த்து பரலேந்து ஒன்றை பொறுத்தானாக குப்புலுதா முல்லே பண்புனஞ்சு நஞ்சு சப்தன்னு சேர்ஸாது கூட கொஞ்சம் ஸ்கிரிப்ட்னு கரெக்ஷன் மல்த்து கொடுத்தாரு ಎಂಕ್ಲೊಂಜಿ ಅಂದ ನಿಜವಾದ ಈತ ನಾಯಿಗಂದನ್ನ ಬೀಲ ಅಂದ ಮನ್ಪುನು ನಾಯಿದ ಬೀಲ ಈ ಕೋರಿ ಇಜಿನ ಪಕ್ಕಿದ ಅನ್ನ ಉದ್ದ ಇತ್ತನ ಇಕ್ಕ ಮುಲ್ಲೆ ಈ ಶಬ್ದ ಓಲು ತಿಕ್ಕನಕೆನ್ನಾಗ ಜೋಕ್ಲಿಗೆ ತಿಕ್ಕನ ವಿಕಿಪೀಡಿಯಡ್ ಅಪ್ಪಗ ನಮ್ಮ ಸುತ್ತಮುತ್ತ ನಮ್ಮ ಪಾತ್ರ ನಂಜಿನ ವಿಶೇಷವಾದ ತುಳುತ ಶಬ್ದ ಅವುಲ ಒಂಜಿ ಅಥೆಂಟಿಕ್ ನಮ್ಮ ಇಂಗ್ಲಿಷ್ ಭಾಷೆ ಪನ್ಪ ಅವ ಇಟ್ಟು ತಿಕ್ಕಂದ ತುಳುಟೆ ತಿಕ್ಕೊಂಡು ಪನ್ಪನೆಗೆ ಏನ್ ಪೆರ್ಮೆ ಪಡಪೆ ಶುರುಕಾದ ಬುಕದಾದ ಪಂಡ ನಮ್ಮನೇ ಗಳಸೋಡು ಈ ಇತ ನಮ್ಮ ಲೇಖನ ಬರೆಪುನ ಮಾತ್ರ ಇನ್ನು ನಮ್ಮ ಓಳು ಬಳಕೆ ಮಲ್ಪು ಪನ್ಪುನಲ್ಲ ಒಂಜಿ ಪಾತ್ರ ನಮ್ಮ ನೆನಪು ಮಲ್ಪಡ ಅಪ್ಪಂಡು ಅಂಚದ ಹತ್ರ ಇಂಚಿತ್ತಿನ ಸುಮಾರು ಒಂಜಿ ಶಬ್ದ ಪ್ರಯೋಗನ ದಯಪಂಡಂಗ್ಲ ರೇಡಿಯೋಡು ಸ್ಕ್ರಿಪ್ಟ್ ಮಲ್ಪನಾಗ ವಿದೌಟ್ ಸ್ಕ್ರಿಪ್ಟ್ ಒವೇ ಪಾತ್ರ ರಾಪುಜಿ ಇಜ್ಜಿನ ನಮ್ಮ ಜನಸಾಮಾನ್ಯರು ಮಾಮೂಲಿ ಪಾತ್ರ ನಂಚಿನ ಭಾಷೆನ ಬಳಕೆ ಮಲ್ತನ ಕೆಲವು ಆ ಶಬ್ದ ಪ್ರಯೋಗ ಈ ಕೊಂಜಿ ಬೋಡ ಅಪ್ಪಂಡು ಅವು ತುಳು ದೀಪು ಕನ್ನಡ ದೀಪು ಅತನ ಬೇತೆ ಭಾಷೆ ದೀಪು ವಿಶೇಷವಾದ ತುಳುಟು ಬೇತೆ ಬೇತೆ ನಮ್ಮ ಸುತ್ತಮುತ್ತ ಗ್ರಾಮೀಣ ಬಗಡು ಪಾತ್ರ ನಂಚಿನ ತುಳುತ ಶಬ್ದಲ ದೀಪು ಇಜ್ಜಿನ ಕುಡ್ಲ ಸೈಡ್ ಪಾತ್ರ ನಂಚಿನ ಶಬ್ದಲ ದೀಪು ಇಂಚಿತ್ತಿನ ಪುರ ತಿಕ್ಕುವ ಅಂಚದಾತ್ರ ಶಬ್ದ ಪ್ರಯೋಗ ವಿಶೇಷವಾದ ಐಕ್ ಈ ವಿಕಿಪೀಡಿಯಾ ಸೋರ್ಸು ಉಪಕಾರ ಆಪುಣಿ ಪನ್ಪೇನ ಬುಕ್ಕುಂಜಿದಾದ ಪಂಡಂಡ ಈ ವಿಕಿಪೀಡಿಯಾದ ಸೋರ್ಸ್ ದುಂಬು ಪಣಂದಿತ್ತಿರಿದೆ ಕನ್ನಡ ದೀಪು ಬೇತೆ ವಿಕಿಪೀಡಿಯಾಡ್ ಕೆಲವು ಜೋಕುಲ್ ಪಂಡಿನ ಅವನಿ ಕೇಂದೇನು ವಿಕಿಪೀಡಿಯಾಡ್ ಸೋರ್ಸ್ ಸರಿ ಇಜ್ಜಿಂದು ಅಡ ತುಳುಟು ಸರಿ ಉಂಡು ಪನ್ಪುನೇನು ಸುಮಾರು ಕೊಡಿಟ್ಟು ಪಣ್ತೆ ದಯಪಂಡ ನಮ್ಮನ್ನು ಆ ತುಳುಪಿ ವಿಕಿಪೀಡಿಯಾದನ್ನು ಎಡಿಟ್ ಮಲ್ಪುನಕ್ಲು ನಮ್ಮ ಗುರುತ ಅರ್ಥ ಇತ್ತಿನಕ್ಲು ಅವನ ಸುಮಾರಾತ್ ಪರಿಗಣನೆ ಮಲ್ತದನ್ನು ಎಡಿಟ್ ಮಲ್ತದ್ದು ಕೊರ್ಪುನೇನಿ ಅಂತೂತೆ ಅಂಚಿದ ಹತ್ರ ಅನ್ನ ಒಂಜಿ ಓದುಗನ ನೆಲೆಟ್ಟು ಯಾನು ಇಂಚ ಉಪಯೋಗ ಮಲ್ತೆ ಪನ್ಪುನೇನಲ್ಲ ಯಾನು ಪಣಿಯರ ಬಯಕುವೆ
0: ಸೊಲ್ಮೆ ಸರ್ ಹರಿಪ್ರಸಾದ್ ಏರೇ ಐತೆ ತುಳಿ ಇದು ಸುರು ಬರೆಯಾಗ ತುಳು ಭಾಷೆಗೆ ಬರೀಪುನ ಬಣ್ಣಾಗ ಅವನ ಜವಾಬ್ದಾರಿ ಯಾರೊಂಜಿ ಪ್ರೊಫೆಸರ್ ಬುಕ್ಕ ಪ್ರಾಣಿ ಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಆನ್ಲೆಟ್ ಇತ ಈರೆಗ ತುಳು ಒಂಜಿ ಪುಟ್ಟನ ಊರುತ ಆನ್ಲೆಟ್ ಆದಿಪ್ಪು ಅಂಡ ಈರೆಗ ಸುರು ಬರೆಯಾಗ ಇದು ದಾರೆ ಬರೆ ಬರೆಯರು ಬಣ್ಣಾಗ ಅಗತ್ಯದಾದ ತೋಜಿಂಡು ಇರೇ ದಾರೆ ಬರೆಯುಡುದಾಂಡು ತನ ಒಂಜಿ ಜವಾಬ್ದಾರಿ ತನ್ನ ಇಟ್ಟು ಮಾತನಾಡ ಇನ್ನಿತ ಏ ಜನ ಜವನೇರು ಪೂರ ಇನಿ ಜನ್ಜಿನ ಅಕ್ಲು ಮಸ್ತ್ ಜನ ಉಳ್ಳೇರು ಅಕ್ಲು ರಿಲೀಸ್ ಮಾಡ್ಪಣ ಅತನ ಅದನ್ನ ಬೇತೆಟೆ ಮುಗಿಪುನ ಸಮಯ ಇಟ್ಟು ಅಕ್ಲ ಜೋಕ್ಲಿನ ತೂವಂತೆ ಇರು ಪಂಡ ಇತ್ತೆ ಪಾಠ ಮಾಡ್ಪಣೆ ತಾರ ಇರೇದಾದ ಆ ಪ್ರೇರಣೆ ಬರ್ತಾನೆ
2: ಪೂರೇರಕ್ಲ ಸೊಲ್ಮೇಲು ಯಾನು ವಿಕಿಪೀಡಿಯಾದ ಕಾಂಟ್ರಿಬ್ಯೂಟ್ ಮಂತ್ ಪರ ಸ್ಟಾರ್ಟ್ ಮಂತ್ ಇನಿ 2024 ಸೊ ಐಡ್ ದುಂಬು ಎಂಕಲ್ನ ಕಾಲೇಜ್ ವಿಕಿಪೀಡಿಯಾ ಅಸೋಸಿಯೇಷನ್ ಇತ್ತುಂಡ್ ಅಂಡ್ ಇಂಕ ವಿತ್ ದಾದ ಆಯ್ತ ಉಲ್ಲಾಯ್ಪಿ ದೇಪುರದಾಲ ಗೊತ್ತಿಜ್ಜ ಅಂಡ್ ಬೊಕ್ಕ ಎನ್ನ ಫ್ರೆಂಡ್ ಆಯ್ತ ಪ್ರೆಸಿಡೆಂಟ್ ಆಯ್ ಬೊಕ್ಕ ಯಾನ್ ಚೂರ್ ಪಂಡ ಆರು ಯಾನ್ ಏಪಲ ಆರೇನು ಮೀಟಾರೆ ಪೋನಾಗ ಪುರ ಆರು ಐಟ್ ವರ್ಕ್ ಮಂತೊಂದು ಪುನಃ ಪುರ ತೂದು ಎಂಕಲ್ ಚೂರ್ ಇಂಟ್ರೆಸ್ಟ್ ಆಂಡ್ ಬೊಕ್ಕ ಪಂಡೇರು ಒಂಚು ಕಾಂಪಿಟೇಷನ್ ಉಂಡು ನಿಕ್ ಎಡಿಟ್ ಮನ್ ಪೊಲಿ ಕಾಂಟ್ರಿಬ್ಯೂಷನ್ ತಿಕ್ಕುಂಡು ಅಂಚ ಬಂದು ಯಾನ್ ಅವು ಈತ ನಂಬರ್ ಜಾಸ್ತಿ ಮನ್ಪರ ಹತ್ರ ಆರ್ಟಿಕಲ್ ಬರ ಸ್ಟಾರ್ಟ್ ಮಂತೀನಿ ಸುರು ಆರು ಪಂಡೆ ನೆಕ್ ಕೊಂಜಿ ನಂಬರ್ ನಂಗೆ ಜಾಸ್ತಿ ಆವಡು ಆರ್ಟಿಕಲ್ಸ್ ಬೋರ್ಡ್ ಅಂಚೆ ಇಂಚ ಬಂದು ಆರ್ಟಿಕಲ್ ಬರೆಯ ಸ್ಟಾರ್ಟ್ ಮನ್ಪುನಾಗ ಕೆಲವು ಎಂಕ್ ಪಂಡ ಎಂಚ ಅವೇನು ಸಿಂಪಲ್ ಮನ್ಪಿನ ಅವೇನು ಬೋಲ್ಡ್ ಎಂಚ ಮನ್ಪುನ ಐಕ್ ಸೈಡ್ ಎಡ್ಡಿಂಗ್ ಎಂಚ ಕೊರ್ಪಿನಿ ಐಕ್ ಫೋಟೋಲು ಪುರ ಎಂಚ ಪಾಡ್ನು ವಿಡಿಯೋನ ಎಂಚ ಪಾಡ್ನು ಎಂಕ್ ಪಂಡ ಐಟು ಡೌಟ್ಸ್ ಪುರ ಮಸ್ತ್ ಬತ್ತುಂಡು ಬನ್ನಾಗ ಕೆಲವು ಆರು ಪಂದು ಕುರಿಯರ್ ಬೊಕ್ಕ ಕೆಲವು ಯಾನೇ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಂತದ್ದು ಯಾನೇ ಪಾಡ್ದು ಕಲ್ತೀನಿ ಬೊಕ್ಕ ಬೊಕ್ಕರ ಪಂಡೇರ್ ಕೆಲವು ಮಸ್ತ್ ಕಮೆಂಟ್ಸ್ ಪುರ ಬತ್ತುಂಡು ಪಂಡ ಆರ್ಟಿಕಲ್ಸ್ ಕೆಲವು ಆರ್ಟಿಕಲ್ಸ್ ಪಂಡ ನಮ್ಮ ಎಂಚ ಮನ್ಪ ಪಂಡ ನಂಕ್ ಸೋರ್ಸ್ ಒಲ್ಪ ತಿಕ್ಕೊಂಡಂದು ಸರಿ ಗೊತ್ತು ಉಪ್ಪು ಜಾಂಡ್ ಅಲ್ಪ ಒಂಜಿ ಸೆಂಟೆನ್ಸ್ ಮನ್ಪು ಐಕ್ ಸೋರ್ಸ್ ಉಪ್ಪು ಜಾಂಡ್ ಅದಾಗಲ್ಪ ಅಡ್ಮಿನ್ಸ್ ನಕುಲ್ ಪುರ ಪಂಡ ಸೋರ್ಸ್ ಇಸ್ ರಿಕ್ವಾರ್ಡ್ ಒಂಜಿ ಕ್ಯಾಪ್ಷನ್ ಕೊರೊಂದಿತ್ತೆ ಅದಕ್ಕ ಯಾನವೇನ್ ಪಾಸಿಟಿವ್ ಆದ ತೊಂದಿನಿ ಇದಾಲ ಕಮೆಂಟ್ಸ್ ಇತ್ತಂಡಲ್ಲ ಯಾನವೇನ್ ಧನಾತ್ಮಕವಾದದ್ದು ತೊಂಡೆ ಬೊಕ್ಕ ಅವೇನು ಯಾನು ಕಂಟಿನ್ಯೂ ಮಂತೆ ಬೊಕ್ಕ ಹೆಂಗ್ ಗೊತ್ತಾಂಡ್ ಒಂಜಿ ರಡಮೂಜಿ ತಿಂಗಳು ಪೋಯ್ ಬೊಕ್ಕ ಓವ್ ಆರ್ಟಿಕಲ್ ಬರೆಪಿನಾಂಡ ಐಕ್ ಬರೆಪಿನ ಆಯ್ನ ಲೇಖಕ್ ಮಸ್ತ್ ಜವಾಬ್ದಾರಿ ಇಪ್ಪುಂಡು ಬಂದು ದಯಪಂಡ ಆಯ್ನ ಐತ ರೆಸ್ಪಾನ್ಸಿಬಲ್ ದೆತ ನೋಡು ನಂಕ ದಾಲ ಬರೆಯೋಲಿ ಎಂಕುಲು ಸ್ಟೂಡೆಂಟ್ ಉಪ್ಪು ನಗೆ ಬನ್ನೊಂದಿತ್ತೀರಿ ಎಂಕುಲು ಸೈನ್ಸ್ ರಿಸರ್ಚ್ ಒಂದು ಮನ್ಪು ನಗಪುರ ರೆಫರೆನ್ಸ್ ಬರೆಯಾಗ ನೀವು ವಿಕಿಪೀಡಿಯಾದ ರೆಫರೆನ್ಸ್ ಬರೆಯೋಚಿ ಬಂದು ದಯಮಂಡ ಅವು ಎನಿಬಡಿ ಕ್ಯಾನ್ ಏರ್ಲ ಏನು ಒಂದು ಮನ್ಪೋಲಿ ಎಡಿಟ್ ಮನ್ಪೋಲಿ ಅಂಚ ದುಪ್ಪನಾಗ ಐತ ರೆಫರೆನ್ಸ್ ಬರೋ ಹೆಚ್ಚು ಬಂದು ಪನೊಂದಿತ್ತೆ ಯಾನ್ಲ ಸುರುಕು ವಿಕಿಪೀಡಿಯಾ ಬಂದಾಗ ಅಂಚೆನೆ ಎನ್ನಿಯೇ ಅಂಡ್ ಇತ್ತೆ ತೂಪೆ ಅನ್ ಇತ್ತೆ ಇತ್ತೆ ನಮ್ಮ ರಿಸರ್ಚ್ ಪಿ ಎಚ್ ಡಿ ರಿಸರ್ಚ್ ಮನ್ಪುನಾಗ ಈ ಮಲಮಲ್ಲ ಜರ್ನಲ್ ದ ಪಬ್ಲಿಕೇಶನ್ ಇಡ್ಲ ಅಕುಲು ವಿಕಿಪೀಡಿಯಾದ ಒಂದೇನು ಅದೇ ಕರ್ಟಸಿನ ಕೊರ್ತೀರು ಅಂಚದುಪ್ಪುನಾಗ ನಮ್ಮ ಓ ಆರ್ಟಿಕಲ್ ತೂಂಡಲ್ಲ ಇತ ಸೋರ್ಸ್ ಪೋದು ತೂದು ಕೂಡ ಆ ಸೋರ್ಸ್ ಒಲ್ಪಡ್ದು ಬೈದಂಡ್ ಪಂದ್ ಅವೆನ್ಲ ನಮ್ಮ ದೆತೊಂದು ಐಕ ನಮ್ಮ ಮಂಡ ಆ ಆರ್ಟಿಕಲ್ ನಮ್ಮ ಗಟ್ಟಿ ಮನ್ಪೋಲಿ ಪಂಡ ಒಂದು ಜವಾಬ್ದಾರಿ ಆರ್ಟಿಕಲ್ ಮನ್ಪುನ ಜವಾಬ್ದಾರಿ ವರಾನಿ ಏರಿಯಕ್ಲ ಬರ್ಪೂಜಿ ನಮ್ಮ ಇತ ಹೊಸ ಕಾಂಟ್ರಿಬ್ಯೂಟರ್ ಬಂದಾಗ ಆಯ್ನಾತ್ ಮಿಸ್ಟೇಕ್ಸ್ ಮನ್ಪುವೇರು ವಾ ಮಿಸ್ಟೇಕ್ಸ್ ಮಂತ್ರನಲ್ಲ ನಮ್ಮವೇನು ಪಾಸಿಟಿವ್ ಆದ ಕಲಿಕೆ ಪನೋಡೆ ವಿನಃ ಕೆಲವರ ಕೆಲವು ಜೋಕುಲು ಅವರ ಹೊಸ ಕಾಂಟ್ರಿಬ್ಯೂಟರ್ ನಕುಲು ದಾದೆನ್ವೇರು ದಾದಾಕಲೆ ನೆಗೆಟಿವ್ ಬಂಡಲ್ಲ ಅಕಲವೇ ನೆಗೆಟಿವ್ ಅದೇ ತೊನ್ವೇರು ನಮ್ಮ ಕಲ್ಲಿ ಎಡ್ಡೆಕ್ಲ ಪಂದುಪ್ಪ ಅಂಡ್ ಯಾಂದಾದ ಅನ್ಪಿನ ಪಂಡ ಅಕಲು ತಪ್ಪು ಮಂತಿರಡ ಮನ್ಪಾಡು ಅಕಲು ಕಜವು ಜಿಂಜಾರಡ ಜಿಂಜಾಡು ಬಟ್ ಆ ಕಜ ಉಡ್ದು ನಮ್ಮ ಪನ್ಪಿರತ್ತೆ ಕಸಡ್ದ ರಸ ನಮ್ಮ ಬರೀದಿ ನಕುಲು ತೆರೆದಿ ನಕುಲು ನಮ್ಮ ಸರಿ ಮನ್ಪೋಲಿ ಅಕಲೆಲ್ಲ ರಿಟೈನ್ ಮನ್ಪೋಲಿ ಅಕಲೆಲ್ಲ ಸಪೋರ್ಟ್ ಮನ್ಪೋಲಿ ಬಂದ್
0: ಸುಲ್ಮೇಲ್ ಸರ್ ಮಹಾವೀರ ಲೈಕ್ ಈರ ಇಂಕ್ಯುಬೇಟರ್ ಟೈಮ್ ಇಜ್ಜಂಡ್ ಅನ್ನಾಗ 2014 ದುಂಬು ಇಜ್ಜಂಡ್ ಅಂಡಲ್ಲ ಈರ ಎಐ ಬರೀರದು ಮುಂಡೈತೆ ಎಐ ಬಂದಾಗ ಐತೆ ಗೂಗಲ್ ಟ್ರಾನ್ಸ್ಲೇಟರ್ ಎಐ ಬಂದಾಗ ಬೇತೆ ನಮ್ಮನೆಟ್ ತುಳುಕು ಗೂಗಲ್ ಟ್ರಾನ್ಸ್ಲೇಟರ್ 2014 ಬರ್ತಾನೆ ಈ ರೈಕು ದುಂಬೆ ಎಡಿಟ್ ಮಾತಾಡ ದುಂಬು ಒಂಜಿ ಆರ್ಟಿಕಲ್ ಬರೋಡ್ನಾಗ ನಮಗೆ ಗೊತ್ತುಂಡು ಬಂದ ಒಂಜಿ ಶಬ್ದ ಒಂಜಿ ಪ್ಯಾರ ನಾಡು ಒಂಜಿ ವಿಷಯ ನಾಡೋಡನಾಗ ಈಗ ರೆಫರೆನ್ಸ್ ನೋಡಿದ್ರೆ ಸುಮಾರು ಸಮಯ ಆಯ್ತು ಇನ್ನಿತ ಕಾಲಟ್ಟು ಅದು ಬಂಗ ಆಯ್ತು ಗೂಗಲ್ ಟ್ರಾನ್ಸ್ಲೇಟ್ ಕೊಡೋ ಜಾಸ್ತಿ ಬರ್ಪುಂಡು ಇನ್ನು ಮಾತ್ರ ಗೊತ್ತಿತ್ತು ನಮ್ಮ ವಿಷಯ ಎಐ ದುಂಬು ತುಳುಕು 2024 1800 ಆರ್ಟಿಕಲ್ ಇತ್ತು ನೀವು ಒಂಜಿ 2 ವರ್ಷ ನಮ್ಮ ಒಂಜಿ 1500 ಹತ್ರ ಜಾಸ್ತಿ ಆರ್ಟಿಕಲ್ ಬರ್ತಾನೆ ಐಕ್ಲ ಅಪಘಾತ ಉಮೇದಿಲ್ಲ ಇತ್ತದ ಉಮೇದಿಲ್ಲ ಪಣ್ಣ ದಾಯಗಿತ್ತೆ ಆ ಉಮೇದ್ ಜಾಸ್ತಿ ಆತಂಡ ಅದನ್ನ ಕಡಿಮೆ ಆತಂಡ ಆ ನಮ್ಮನೆ ಟೀರ್ನ ಆಲೋಚನೆ ಅದ ಉಂಡು ತಿಳ್ಕೊಂಡ್ಲಾಕಿತ್ತು
3: ಮಾತ್ರ ಸೊಲ್ಮೇದು ನಾನು 2014 ಸುರೂಕು ವಿಕಿಪೀಡಿಯಾ ಬತ್ತೆ ಸಾರಿ 2014 ಬತ್ತೆ ತುಳುಕು ಬತ್ತೆ 2017 ಬತ್ತನ ಪುರ್ತುಗು ಈ ಎಡಿಟಿಂಗ್ ಟೂಲ್ ಪಣ ಈ ಗೂಗಲ್ ಟ್ರಾನ್ಸ್ಲೇಟ್ ಆವಾಡು ಬೇತೆ ಟೂಲ್ಸ್ ಆವಾಡು ಜಾಸ್ತಿ ಚಲಾವ ನಡೀತಿ ಪಣ ಎಂಕಲು ಮ್ಯಾನ್ಯುವಲ್ ಆದ ನಾವು ಹೊಡಿತೀನಿ ಗೂಗಲ್ದು ನಾಡ್ದು ಅಥವಾ ಪುಸ್ತಕವನ್ನು ಓದ್ದು ಇಂಚ ನಾಡ್ದು ಪಾ ಹೊಡಿತೀನಿ ಆಯ್ಡುವಾಗ ಗೂಗಲ್ ಟ್ರಾನ್ಸ್ಲೇಟ್ ಬರ್ತಾನೆ ಆಯ್ಡುವಾಗ ಇತ್ತ ಬತ್ತನ ಪೂರ ಒಂದು ಚಾಟ್ ಜಿ ಪಿ ಟಿ ಅಂಚಿತ್ತ ಪೂರ ಮಲ್ಪರ ಸುಲಭ ಆತನು ಆ್ಯಂಡ್ ಅಪಘಾತ ಬರ್ತು ಏನು ಪಣ್ಪೊಂದಾಂಡ ಒಂಜಾವ ಪುಸ್ತಕ ನಾವು ಹೊಡಿತೀನಿ ಇದ್ರಿಂದ ಲೈಬ್ರರಿ ಪೂರ ಪುಸ್ತಕ ಓದ್ದು ಬೇತೆ ಕ್ರೆಡಿಬಲ್ ಸೋರ್ಸ್ ವೆಬ್ಸೈಟ್ ಇತ್ತುಂಡ ತುಳು ರಿಲೇಟೆಡ್ ಆದ ಅವೇನು ಐಟ್ ಮಾಹಿತಿ ನಾಡಿದ್ರೆ ಕಂಟ್ರಿ ಒಂದು ಪಡಿತೀನಿ ನಾನು ಉಮೇದರ ವಿಷಯ ಬರ್ತಂದ ಇತ್ರ ಲೆಕ್ಕಡ ಬರ್ತಂದ ಮಾಹಿತಿ ಬೋರ್ಡ್ ಆಯ್ತು ಆ್ಯಂಡ್ ಅವೇನು ಎಕ್ಸ್ಟ್ರಾಕ್ಟ್ ಮಾಡ್ತದೆ ಓದನಕ್ಕೆ ಅರ್ಥ ಆಪಿಲೆಕ ಬರೀಪನ ಭಾರಿ ಇಂಪಾರ್ಟೆಂಟ್ ಬಕ್ಕ ಇಂಚ ಬ ಕೆಲವು ಮತ್ತು ಸುಮಾರು ಪಂತೋಲ್ ಮತ ನಡತ್ತವಲ್ಲ ಇತ್ತದ ಉಮೇದರ ಲೆಕ್ಕಡ ಒಂಜಿ ಪಂತೋ ಬಕ್ಕ ಐಕ್ ಬೋರ್ಡ್ ಏನ ಬರ್ಪನ ಸಮ್ಮಾನ ಬೊಮ್ಮನ ಏನು ಬತ್ತ ಶುರು ಉಂಟು ಆತ ಏನು ಸ್ವಂತ ಇಂಟ್ರೆಸ್ಟ್ ಬರ್ತನ ಆತ ಫಸ್ಟ್ ಇಂಗ್ಲೀಷ್ ಇಡ್ತಾ ಮಾಹಿತಿ ಪೂರ ಕನ್ನಡ ಇಜ್ಜ ಅಂಡ ಬಗ್ಗೆ ತುಳುಟ್ಲ ಇಜ್ಜ ಅಂದ್ ಬಕ್ಕ ಇಂಗ್ಲೀಷ್ ಇದು ಬಂದಾಗ ಕೆಲವೊಂಜಿ ತಪ್ಪು ಮದ ಐತಿ ಇಂಗ್ಲೀಷ್ ಇಂಗ್ಲೀಷ್ ವಿಕಿಪೀಡಿಯಾ ಇಸ್ ನಾಟ್ ಅಲ್ಟಿಮೇಟ್ ಆಸ್ ಪರ್ ಮೈ ಥಿಂಕಿಂಗ್ ಐಟಿ ಜನ ಮಾಹಿತಿ ಕನ್ನಡ ಉಂಡು ಬಕ್ಕ ಇಂಗ್ಲೀಷ್ ಎಡಿಟ್ ಪರ ಉಂಡಾತು ಅಂದಾಗ ಒಂಜಿ ಕಿನ್ನೆ ಪೆನ್ನದ ಗುರುತಾಯ್ಪಣ ಒಂಜಿ ಕೋಳಿ ಅಕಸ್ಮಾತ್ ಪ್ರೆಸ್ ಮಾಡ್ತಾರೆ ಬೊಕ್ಕನೆ ಗೊತ್ತಾಯ್ ಆಮೇಲೆ ಎಡಿಟ್ ಮಾಪರ್ ಹಾಕೊಂಡು ತಿದ್ದೋಲಿ ಬಂದು ಸೊ ತುಳುಟ್ಲ ಅಂಚಲ್ಲಿ ಟ್ರೈ ಮಾಡ್ತೇವೆ ಇವಾಗ ಕನ್ನಡಲ್ಲ ಬತ್ತು ಫಸ್ಟ್ ಕನ್ನಡ ಮಲ್ತೇನೆ ಬೊಕ್ಕ ತುಳುಟು ಬರ್ತೇನೆ ನಾನು ಸೊ ತುಳುಟು ಕಂಟಿನ್ಯೂ ಮಲ್ತು ಮಲ್ತು ಬೊಕ್ಕ ತುಳುಟ್ ಏನು ಕಂಟಿನ್ಯೂ ಮಲ್ತ ಮಲ್ಲ ಇತ್ತಲ್ಲ ಒಂದಿತ್ತು ವಿಷಯ ಬೊಕ್ಕ ಇತ್ತೆ ಮಾಹಿತಿ ನಾಡ್ದಾಂಡ ಸುಮಾರು ಆಪ್ಷನ್ ಉಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಂಡು ಐಕ್ ಬೋರ್ಡ್ ಟೂಲ್ಸ್ ಎಲ್ಲ ಉಂಡು ಆ್ಯಂಡ್ ಇಂಕ ಮೇಯ್ನ್ ಅನ್ನಾಗ ಒಂಜಿ ಆರ್ಟಿಕಲ್ ಬರೆಯನಾಗ ಎಂಕ್ಲಿಗೆ ಏತ ಅರ್ಥ ಆಪನು ಒಂಜಿ ಬೊಕ್ಕ ಓದನಕ್ಕೆ ಏತ ಅರ್ಥ ಆಪನು ಅವು ಮಾತ್ರ ಇಂಕಲು ನೆನಪುಜಿ ನೋಡಿ ಎಪ್ಪಕಲ್ಲ ಬಕ್ಕ ಅವು ಕ್ರೆಡಿಬಲ್ ಸೋರ್ಸ್ ಬಣ್ಣ ನಂಬಿಕಾರ್ಹ ಮೂಲದ ಬರ್ತದೆ ನಾವು ಅನ್ಕೊಂಡು ಒಂಜಿ ಅವಲ ತೂನಡಪ್ಪ ಪುಸ್ತಕ ಆಯ್ನ ಪುಸ್ತಕ ಓದಿನ ಅಂತ ಎಡ್ಡೆ ಪುಸ್ತಕ ಓದಿನ ಜಾಸ್ತಿ ಈಗೇನ ಬೆಳಿಕೊಂಡು ಎನ್ನ ಅಭಿಪ್ರಾಯ
0: ಸುಲ್ಮಿಲ್ ಸರ್ ಚಿದನಂದ್ರೆ ಇರ್ನ ಪಂಡ ಇರೋ ಸೀಸಪ್ಪ ಅಂತ ಹೇಳಿ ತುಳುತ್ತು ಅಡ್ಮಿಟ್ ಆತು ಒಂಜೆ ತುಳು ಅಡ್ಮಿಟ್ ಬಂದಾಗ ನಮ್ಮ ಕೇನವಿರಲ್ಲ ಆರ್ಟ್ ಲೇಖನ ಬರೆಯಪ್ಪನಾಕ್ಲು ಏರು ತೂಪನಾಕ್ಲು ಬಣ್ಣಪ್ಪನಾಕ್ಲು ನಮ್ಮ ತುಳು ಬಿಟ್ಟು ಒಂಜಿ 4 ಜನ ಅಡ್ಮಿಟ್ ಆಕ್ಲು ರೀ ಎಂಗಲ್ದು ಎಂಕ್ಲು ವಾಲಂಟ್ರಿ ಆದ ಬೇಲೆ ಮಾಡ್ಪನಾಕ್ಲು ಮಾತಿರಲ್ಲ ಪಂಡ ಎಂಕಲ್ ಪೇ ಮಾಲ್ತದ ಬೇಲ ಅಂಪನಾಕ್ಲ ತೂಪನಾತಿ ಇರೇನ ಆರ್ಟಿಕಲ್ ಸರಿಯ ಉಂಡುದಲ್ಲ ಅಜ್ಜಿ ಎಂಕಲ್ ಪುರ್ಸತನಾಗ ಇತ್ತೆ ಏನ ಒಂಜಿ ತಿಂಗಳು ಮಣಿ ಪದಕಲ್ಲ ಒಂಜಿ ವರ್ಷ ಮಣಿ ಪದಕಲ್ಲ ದಿನಗಳ ತೂಡುಂದಲ್ಲ ಅಜ್ಜಿ ಐಕ್ ಟ್ಯಾಗ್ ಪಾಡು ಇನ್ ಲೈಕ್ ಮಾಲ್ಪಡು ಅಂಚ ಮಾಲ್ಪಡು ಇಂಚ ಮಾಲ್ಪಡು ಮತ್ತೆ ಪಣವೇರ ತಪ್ಪು ಉಂಡು ಅಂದ್ರೆ ತುಳ್ಳು ವಿಕಿಪೀಡಿಯಾ ಮಸ್ತ್ ತಪ್ಪು ವಾಲಂಟ್ರಿ ಬೇಲೆ ಏರಿಯಾಗ ದುಡ್ಡು ಗುರುತು ನಮ್ಮ ಏರಿಯಲ್ಲ ದುಡ್ಡು ಗುರುತು ಮಾಲ್ಪನಾಕ್ಲತ್ತು ವಾಲಂಟ್ರಿ ಬೇಲೆ ಮಾಡ್ಪನಾಕ್ ಚಿತ್ರಂದ್ರೆ ಸೀಸಪ್ಪ ಅಡ್ಮಿಟ್ ಆತ ಬೇಲೆ ಮಾತಾಡ್ತಾರೆ ಐಟ್ ಟೆಂಪ್ಲೇಟ್ ಇಪ್ಪುಡು ಬೇತೆ ಬೇತೆ ನಮ್ಮನೆ ಟೆಂಪ್ಲೇಟ್ ಡೌನ್ಲೋಡ್ ಮಾಡ್ಪಡು ಪೊರ್ಲು ತೋಜೋಡು ಪುಟ್ಟ ಪೊರ್ಲು ತೋಜೋಡು ಆನ್ಲೇಟ್ ಬೇಲೆ ಮಾಲ್ತೊಂದು ಇಪ್ಪನಾರು ಆತು ಬರ್ತಾನಾಗ ಲೇಖನ ಬರೆಪನಾಕ್ಲಿ ಪೊಸಾತ್ ಬರೆಪನಾಕ್ಲಿ ಪರತ ಬರೆಪನಾಕ್ಲಿ ಇತ್ತು ಪರತ ಬರೆಪನಾಕ್ಲಿ ಎಲ್ಲ ಸುಮಾರು ಗೊತ್ತು ಪೂಜಿ ಯಾಕೆ ಟ್ಯಾಗ್ ಪಾಡು ಹೆಂಚಿನ ಪಾಡು ಮಾಡುತ್ತೆ ಆ ಸಮಯ ಇಟ್ಟು ಇತ್ತೆ ಆರು ಏ ಇತ್ತ ದುಂಬುಲ ಇತ್ತರು ಏ ಇತ್ತ ಬುಕ್ಕಲ್ಲಿ ಒಳ್ಳೆಯರು ಬೆಡಿಟ್ ಮಾಡಿದ್ರು ಇತ್ತೆ ಮಸ್ತ್ ಆರ್ಟಿಕಲ್ ಒಂದು ಬರೋಂದು ಈ ತಪ್ಪುಲೇನು ಇತ್ತೆ ಇರು ತಪ್ಪು ತಪ್ಪು ಇಪ್ಪುಂಡು ಅತಂಡ ಇಟ್ಟು ಉಪ್ಪು ಒಂಜಾತ ಉಪ್ಪುಲು ಇಪ್ಪುಂಡು ಈ ಏ ಕಾಲಟ್ಟು ಅತಂಡ ಈ ಸಮಯ ಇಟ್ಟು ಕೇವಲ ವಿಕಿಪೀಡಿಯಾ ಮಂಡಲ ಲೇಖನ ಸಂಗ್ರಹ ಆವಂತೆ ಅಯ್ಯ ತಾಂತ್ರಿಕವಾದ ಸಂಶೋಧನಾತ್ಮಕವಾದ ತೂನಾಗ ಐಟಿ ಮಸ್ತ್ ಬಂದ ಡಾಟಾ ಕಚ್ಚಾ ವಸ್ತುಲು ಅತನ ಬೋರ್ಚಂದ ಕಜ ಒಂಚಪುರ ಬತ್ತೊಂದು ಐನ ಎಂಚ ಇರು ಇತ್ತ ಎಂಚ ಮ್ಯಾನೇಜ್ ಮಾಡ್ತೊಳ್ಳರು ಎಂಚ ಮ್ಯಾನೇಜ್ ಮಾಲ್ಪೋಡು ಒಕ್ಕೇರೆ ಬೇಜಾರ ಗೊತ್ತು ಇತ್ತ ಪನ್ನಾಗ ನಮ್ಮ ಪನ್ನ ಎಲ್ಲ ಪಸದ ಬತ್ನಾಕ್ಲಿ ದಾನ ಬ್ಲಾಕ್ ಮಾಲ್ತಾನ ಅತನ ಆಗ್ಲೇನ ಆಗ್ಲಿ ಟ್ಯಾಗ್ ಪಾಡ್ನಮೆಟ್ಗೆ ಬೇಜಾರ ಬಂದ ತೂಪೇರ ಒಂದು ತೂನಾಗ ಕೆಲವು ಸರಿ ಆಗ್ಲಿ ಓದ್ರ ಗೊತ್ತು ವಾಟ್ ಎಕ್ಸಾಕ್ಟ್ಲಿ ವಿಕಿಪೀಡಿಯಾ ಪಾಲಿಸೀಸ್ ಪಿಲ್ಲರ್ಸ್ ಪನ್ನಿಟ್ಟು ಇರು ಐನ ಬಗ್ಗೆ ದಾದಾ ಪನ್ಪರ್ ಚಿದನ್ನ
4: ಸೊಲ್ ಮೇಲೆ ಮಾತಿರಲ್ಲ ಯಾನ್ ವಿಕಿಪೀಡಿಯಾದ ಅಡ್ಮಿನ್ ಆದ ವರ್ಕ್ ಮಂತುಂದುಲ್ಲ ಫಸ್ಟ್ ಆಫ್ ಆಲ್ ಅಡ್ಮಿನ್ ಪಂತ್ನಡೆ ದುಂಬು ಯಾನೊಂಜಿ ವಿಕಿ ಎಡಿಟರ್ ಆದ ವರ್ಕ್ ಮಂತೊಂದಿತ್ತೆ ಸುಮಾರು ವರ್ಷದಿಂದ ಅಡ್ಮಿನ್ ಎಲೆಕ್ಟ್ ದಾದ ಪಂತ್ನ ಪಂಡ ಒಂಜಾತು ಬೇಸಿಕ್ ಪಿಲ್ಲರ್ಸ್ ಪಂಡದ ಕಾಮನ್ ಆದ ಯೂಸ್ ಮಾಲ್ಪರು ಮಾತಿರ್ಲ ಆಯ್ತ ಅಡಿಟ್ ನಮ್ಮ ವರ್ಕ್ ಮನ್ ಪಡ ಆಪ್ಡು ಐತೆ ಪಾಲಿಸಿ ಪಂಡ ಅವೇಪಲ ಒಂಚಿ ಕಲ್ಲಡ್ ಕೆತ್ತನ ಮತ್ತು ದಯ ಪಂಡ ಚೇಂಜ್ ಆಗೊಂದು ಇಪ್ಪುಂಡು ಬದಲಾವಣೆ ಆವೊಂದು ಇಪ್ಪುಂಡು ಬದಲಾವಣೆದ ಟೈಮಡು ನಮ್ಮ ಐತೋಟಿಗೆ ಪೋಡಾಪುಂಡು ಆಯ್ತ ಲೆಕ್ಕನೇ ಪೋಂಡಲ್ಲ ಆ್ಯಂಡ್ ಆ ಮೈನ್ ವಿಷಯ ಪೂರ ನಮ್ಮ ಸಂಗ್ರಹ ಮಲ್ಪಡಾಪುಂಡು ದಾದಾಪುರ ಉಂಡು ಆಯ್ತ ನೆಲೆಟ್ಟೆ ವರ್ಕ್ ಮಲ್ಪಡಾಪುಂಡು ಕೆಲವೊಂದ್ಸರ್ತಿ ಆರ್ಟಿಕಲ್ ಮಲ್ಪನಗಲಾತೆ ಮಸ್ತ್ ದ್ವಂದ್ವಲು ಕ್ರಿಯೇಟ್ ಅಪ್ಪ ಇಜಿಂದಾಂಡ ಕೆಲವೊಂಜಿ ಉಲ್ಲೇಖ ಇಜ್ಜದನ ಒಂದು ಇಪ್ಪುಂಡು ವ್ಯಾಕರಣ ತಪ್ಪುಲು ಇಪ್ಪುಂಡು ಅವೇನ ಒಂಜಾತ್ ಗಮನಿಸದೆ ನಮನ ನಮ್ಮ ಪರವಾದಿಂದ ಅತ್ತು ನಮಕ್ ಒಂದು ಮಂತ್ ಅತ್ತು ಪಾಲಿಸಿದ ಪ್ರಕಾರವಾದ ನಮ್ಮ ಆಯ್ತ ಆಕ್ಷನ್ ಜಿಂದಾದಾದಲ್ಲಗೆ ತೊಗೊಂಡು ಹಾಪುಂಡು ಆ ನೆಲೆಟ್ಟು ಅವನ ಪುರ ತೂ ಒಂದು ಇಪ್ಪುಡು ಹಾಪುಂಡು ಅಡ್ಮಿನ್ ವರ್ಕ್ ಪಂಡದು ಅವು ಪುಂಡ ಪ್ರತಿ ಒಂಜಿ ಒಂದುಲ ಅಡ್ಮಿನ್ ಪಂಡ ಜಸ್ಟ್ ಅವು ಮಾತ್ರ ಅತ್ತು ಇತ್ತೆ ನಮ್ಮನ ಒಂಜಿ ವೆಬ್ಸೈಟ್ ವರ್ಕ್ ಆಯ್ಲಕ್ಕನೆ ಒಂದ್ಲ ಒಂದ್ ತರತ ವೆಬ್ಸೈಟ್ ಐಟಿ ನಂಚಿನ ಟ್ಯಾಂಪ್ಲೇಟ್ಸ್ ಆವಡು ಬುಕ್ಕ ಸಿ ಎಸ್ ಎಸ್ ವರ್ಕ್ಸ್ ಅವು ಪೂರ ಉಪ್ಪುಂಡು ಅವೆಲ್ಲ ಇಂಪೋರ್ಟ್ ಮನ್ಪೋಡ್ ಆಪುಂಡು ಇಂಪೋರ್ಟ್ ಮಂತದ್ದು ನಮ್ಮನ ಲ್ಯಾಂಗ್ವೇಜ್ಗೆ ಇನ್ ತರ್ಜುಮೆ ಮನ್ಪೋಡ್ ಆಪುಂಡು ನಮ್ಮಡ ಪಂಡ ಟ್ರಾನ್ಸ್ಲೇಟರ್ನ ಯೂಸ್ ಮಲ್ತದ್ಲ ಮಲ್ಪೊಲಿ ಆ ಟ್ರಾನ್ಸ್ಲೇಟರ್ನ ಸಹಾಯ ಎತ್ತೊಂಡಲ್ಲ ನಮಕ್ ತುಳುಕು ಮಸ್ತ್ ಪದಕ್ಲಿನ ಬದಲಾವಣೆ ಮಲ್ಪೋಡ್ ಆಪುಂಡು ಬದಲಾವಣೆ ಮಲ್ತದ್ದು ಅವೇನು ಎಡಿಟ್ ಮಂತ್ ನಂಚಿದ್ನ ಎಡಿಟ್ ಮಂತ್ ನಮ್ಮ ಐಕ್ ರೂಪು ಕೊರಡಾಪುಂಡು ಅಂಚಪುರ ವರ್ಕ್ ಅಡ್ಮಿನ್ ನೆಲೆಟ್
0: ಒಂಜಿ ನಿಮಿಷ ಟೈಮ್ ಉಟ್ನಿಕ್ಲಿ ಪಾತ್ಕೊಂಡ್ಬಾರ್ದು ದೇವನಾಗ ಸಮಯ ತಾಭಾವ ಇತ್ತಿನ ತರ ವಿಕೆ ಕಾಡೋವರೆ ಈ ರೀತಿ ಅವ್ರಿಗೆ ಓದನೆ ಆಯ್ತು ತುಳು ವಿಕಿಪೀಡಿಯಲ್ ಇರು ಇರು ತೂಯಿನ ವಾ ವಿಷಯ ಕಡಿಮೆ ಉಂಟು ತನ್ನ ವಾ ವಿಷಯ ಜಾಸ್ತಿ ಬೋರ್ಡ್ ಹಾಕೊಂಡು ಪಂಡ ಇರು ಒಂಜಿ ಮಾಧ್ಯಮ ಟಿಪ್ಪಣಿ ತರ ಏರೆಗೆ ಅಂದಾಜಾಪನ ಈ ವಿಷಯ ಇತ್ತ ಲಾಯ್ಕ ಆತು ತನಕ್ಲಿ ಸುಲಭ ಆತು ಅವು ಏರೆಗೆ ಅಂದಾಜಾಪನವನ್ನಾಗ ಇರೆ ಬಿಸು ಕೆಡ್ಡಸ ಆಟಿ ಬಣ್ಣಬೆಟ್ಟಿಗೆ ಜನಕ್ಕೆ ನಾಡ್ಪೇರು ಎಂಕಲ್ ನಾಯ್ತ ವಿಕಿಪೀಡಿಯಾದ ಆರ್ಟಿಕಲ್ ತುನ್ನಾಗ ಇರು ಬಿಸುತ್ತ ಆರ್ಟಿಕಲ್ ಅಪ್ಪ ರೈಸ್ ಆದಿಪುನು 4,000 5,000 ಜನ ತೂಪೇರು ಅವೆ ಐತುಕ ಕಡಿಮೆ ಇಪ್ಪ ನೇರ್ಲೆ ಪೂಜೆ ಒಂಜಿ 4,000 5,000 ತೂಪೇರು ಅಪ್ಪಾಸ್ ಒಂಜಿ ಆಟಿ ತಿಂಗಳು ಬತ್ತನ ಮೆಟ್ಟಿಗೆ ಮಾತ್ರ ಫೋಟೋಸ್ ಅಪ್ಲೋಡ್ ಡೌನ್ಲೋಡ್ ಆಯ್ನ ವಿಷಯ ತೋಪುಂಡು ಆರ್ಟಿಕಲ್ ತೂಪುನು ಮಸ್ತ್ ಜನ ಗೊತ್ತಿಪ್ಪುನು ಇಕ್ಲೆ ಮಸ್ತ್ ಜನ ಪಾತ್ರ ಸ್ಟೇಜ್ ಇಟ್ಟು ಆ ಕಂಟೆಂಟ್ ಬಂದ ನಮ್ಮ ಐತೆ ಎಂಕಲ ಇತ್ತ ಮುಳ್ಪ ಪಾತ್ರನಾಕ್ಲಿ ಮಸ್ತ್ ಲಾಯ್ಕದ ಭಾಷೆ ಅತ್ಪನಾಗ ಆ ನೀನು ಭಾಷೆ ಪೊರ್ಲ ಆಡೋಣ ಇರೋ ಒಂಜಿ ಉವೇ ಭಾಷೆಲಿ ಇಟ್ಟು ಒಂಜಿ 50 ಶಬ್ದಲು ಶಬ್ದಲು ಪಂಡಾಗ ಇನ್ನೂ ಏರೆ ನಿಕ್ಲೆ ಏರೆಗಳು ಗೊತ್ತಿ ಚಂದ 50 ಶಬ್ದ ಅಂತ 100 ಶಬ್ದ ಉವೇ ಭಾಷೆಲಿ ಇರೆ ಗೊತ್ತಿ 100 ಶಬ್ದ ಸಂಪತ್ತು ಇತ್ತಂಡ ಇರೆ ಆ ಭಾಷೆ ಆಯ್ನ ನಲಿಪನಂಡ ಆಯ್ನ ಅಲಾಗೆ ನಲಿಪಂಡ ಬಾರಿ ಪೊರ್ಲು ತೋಜನು ಪಂಡ ಎಂಕಲ ಏರೆಗಳ ಅಂಚಿನ ನಲಿಕೆ ಗೊತ್ತು ಪಂಡಾಗ ಎಂಕಲ್ ಬೇಲೆ ಮಲ್ಪನೆ ಇರ್ತಾರ ಇರ ಈ ಸ್ಟೇಜ್ ಪೋಪನಾಕ್ಲೆ ಎಂಚ ಆಪನ ಅಂಡಾಗ ಆತ 40-50 ಶಬ್ದಲನ್ನು ಪತ್ತೊಂದು ನಲಿಪಾಪೇರು ನಮಕ್ ಓಕೆನ ರಂಗ ಆತ ಓಕೆನ ಹೊರತು ನಿಮಕ್ ನಾಲೆಜ್ ಇತ್ತು ಪನ್ಪನ ಇಪ್ಪುಜಿ ಇನ್ಫಾರ್ಮೇಶನ್ ಜಸ್ಟ್ ಸೇಕ್ ಆಫ್ ನೀಗ್ಲೇ ಆ ಮುಲ್ಪಾತ ಪಾತ್ರ ಪಿಲಿಪನಾಗ ಮರತು ಹೋದಪ್ಪುನು ಆ ಶಬ್ದ ನೆಂಪು ಉಪ್ಪುಜಿ ಅದನ್ನ ವಿಷಯ ಗೊತ್ತು ಉಪ್ಪುಜಿ ಅಂಚ ಪನ್ನಾಗ ಈರೆಗ ಆ ನೆಲೆಟ ಆ ಟೈಮ್ ಆಪನ ಹಂಚಿನ ವಿಷಯ ನಾಡ್ನಾಕ ಓ ಭಾಷೆ ಅತನ ತುಳುತ ಓ ವಿಷಯ ಕಡಿಮೆ ಉಂಡು ಒಂದು ತೋಜುಂಡು
1: ಇತ್ತೆ ತುಳು ವಿಕಿಪೀಡಿಯಡ್ ಯಾನ್ ಒಂಜಿ ನಾಡಿನ ವಿಷಯ ಪನ್ಪುನಾಂಡ ತುಳು ಬೂಕುದ ಬಗ್ಗೆ ಇತ್ತು ದಾದ ಪಂಡ ಪ್ರತಿಯೊಂಜಿ ಅವು ಇಂಗ್ಲಿಷ್ ಇಪ್ಪಡ ತಂಡ ಬೇತೆ ಭಾಷೆ ಇಪ್ಪಡ ಹೂವು ಇತ್ತು ಬೇತೆ ಕೆಲವು ಖಾಸಗಿ ವೆಬ್ಸೈಟ್ ಲೇಡ್ ಕೆಲವು ಈ ಪುಸ್ತಕದ ಮುಖಪುಟ ಪಾಡ್ದು ಮತ್ತು ಇಂಚಿಂಚಿನ ಕೆಲವು ಪುಸ್ತಕ ಅಂದ ಅವು ನಮ್ಮ ದುಡ್ಡು ಕೊಡ್ತಿದ್ದಿತ್ತುನಾಡ ಅಪ್ಪುಂಡು ಅಂದ್ರೆ ಕೆಲವು ತುಳುತ ಬುಕ್ಕುಳು ಇಂಚಿಂಚ ನಮ್ಮ ವಿಕಿಪೀಡಿಯಾಡಿ ನಾಡಿನಂಗ ತಿಕ್ಕಂಡ ಅವು ಬೇತೆ ಬೇತೆ ಸಾಹಿತ್ಯ ಆದಿಪ್ಪು ಅತನ ನಮ್ಮ ತುಳಿತ ಕಲ್ಚರ್ ಆದಿಪ್ಪು ಇಂಚಿನ ಬೇತೆ ಬೇತೆ ಸುಮಾರು ಜನ ನಮ್ಮ ಹಿರಿಯರಾದಿಪ್ಪು ಪೊಸಬೇರಾದಿಪ್ಪು ಸುಮಾರು ಪುಸ್ತಕ ಮತ ಬರೀತಿರು. ಆ ಪುಸ್ತಕದ ಒಂಜಿ ಪಟ್ಟಿದ ರೂಪಡ್ ಇಜಿನ ಮಾಹಿತಿ ರೂಪಡ್ ಅವಂಜಿ ಇತ್ತಂಡ ಒಂಜಿ ಓದುಗೆರೆಗ್ ಇಜ್ಜಿನ ಓಲಾಂಡ ಲೈಬ್ರರಿ ಕುಳಿದು ನಾಡು ನಕ್ಲೆಗ್ ಮತ ಉಪಕಾರ ಆಪಣ ಎನ್ನುವೆ. ದಯಪಂಡ ಎಂಕ್ಲನ ಕಾಲೇಜಿದ ಲೈಬ್ರರಿಡ್ ಜೋಕ್ಲೆಗ್ ಅವು ಕೆಲವು ಟೈಮ್ ನಾಡಿಯರ ಅಕ್ಲು ಬಳಕೆ ಮಲ್ಪಿದೆ ಸಿಸ್ಟಮ್ ಡು ಐಟ್ ಅಕ್ಲಿಗೆ ಬೋಡಿತ್ತಿನ ಪುಸ್ತಕ ತೂದು ಅವು ವಾ ನಿಟ್ಟು ಪುಂಡು ಲಭ್ಯ ಉಂಡ ಇಜ್ಜ ಬನ್ಪಿನದ ಬಗ್ಗೆ ಅಕ್ಲು ದೆತ್ತನೂರು. ಅವೇ ರೀತಿ ಈ ವಿಕಿಪೀಡಿಯಾಡ್ ಆ ಮಾಹಿತಿಯ ಆಧಾರಿತವಾದ ಇಂಚಿತ್ತಿನ ಮಾಹಿತಿದ ಪುಸ್ತಕ ಉಂಡು ಪನ್ಪಿನದ ಬಗ್ಗೆ ದಲ ಒಂಜಿ ಸೇರ್ ನಮ್ಮ ಮಾತ ಸೇರ್ಸಂಡ ಅಕ್ಕ ಬಾರಿ ಅನುಕೂಲ ಆಪುಂದು ಯಾನ್ ಎನ್ನುವೆ.
0: ಸರ್ಪಣ್ಣೆಗೆ ಸೇರದು ಅರ್ಪಣ್ಣೆಗೆ ಏನು ಉತ್ತರ ಪಣ್ಣಾಗ ಈ ಬುಕ್ ಲೈನ್ ಸೇರವನ ಬದಿಕನ ಸರಿ ಕಡೆ ಪಂಡೇರು ಬುಕ್ ಲೈನ್ ಸೇರವನ ಕಾಪಿ ರೈಟ್ ವಯಲೇಷನ್ ಆಪುಂಡು ಎಂಕಲ ನಿನ್ನ ಬಗ್ಗೆ ಒಂಜಾತ ಬೆಲೆ ಮಾಡ್ತು ಅಕಾಡೆಮಿಕ್ ನಿನ್ನ ಬಗ್ಗೆ ತೆರಿಪಾತನದು ದಯವನ್ನಾಗ ಬುಕ್ ಬನ್ಪನವು ಒಂಜಿ ವ್ಯಕ್ತಿನ ಆಥರ್ಶಿಪ್ ಇಪ್ಪುಂಡು ಅವು ಈರೆಗ ಇತ್ತೆ ನಮ್ಮ ಪಿ ಡಿ ಎಫ್ ಕಡಪನವಲ್ಲ ಆಸ್ ಪರ್ ನಮ್ಮ ಇಂಡಿಯನ್ ಕಾಂಟೆಸ್ಟ್ ಅವು ಸರಿಯಾದಿಪ್ಪು ಅಂಡ್ ಇದೇ ನಾವು ಕಂಪ್ಲೇಂಟ್ ಮಾಡ್ತಂಡ ಈರೆಗೆ ಜೆರಾಕ್ಸ್ ಎತ್ತು ನಮ್ಮ ಓದು ನಂಚಿನವು ಅತಂಡ ಪಿ ಡಿ ಎಫ್ ಮಾಲ್ತದ ಓದು ನಂಚಿನವು ಅವು ಕಾಪಿ ರೈಟ್ ವಯಲೇಷನ್ ಆಪುಂಡು ಆಯ್ನ ಇಂಟೆಲೆಕ್ಚುಲ್ ನಮ್ಮ ಗಲಸೊಂದುಲ್ಲ ಬನ್ಪನ ಐಕ್ ಕಾಪರೇಟಿವ್ ಅನ್ಪುಣ್ಣ ವಿಕಿ ಕಾಮನ್ಸ್ ಬೋರ್ಡ ವಿ ಆರ್ ಟಿ ಬರ್ಪಣ ಮಸ್ತ್ ಪ್ರೊಸೆಸ್ ಇಪ್ಪು ಒವೇ ವಿಷಯ ಅಪ್ಲೋಡ್ ಮಾಡಪ್ಪ ಕಾಪರೇಟ್ ಫ್ರೀ ಇಪ್ಪು ಏನೈತೆ ಏನೊಂದು ಪಟ ಅಪ್ಲೋಡ್ ಮಾಡ್ತಾನೆ ಬೆಟ್ಟಿಗೆ ಅಯ್ನ ಏರಿಯಲ್ಲ ಯೂಸ್ ಮಾಡಪ್ಪ ಇನ್ನ ಆಟ್ರಿಬ್ಯೂಷನ್ ಕೊಡೋದು ಇನ್ ಬೇತೆ ಬೇರೆ ನಮ್ಮನೆ ಕಾಮನ್ಸ್ ಬೇತೆ ಬೇತೆ ನಮ್ಮನೆ ಲೈಸೆನ್ಸ್ ಉಂಟು ಇಟ್ ಏರ್ ಬೋರ್ಡ್ನಲ್ಲಿ ಯೂಸ್ ಮಾಡ್ಕೊಳ್ಳಿ ಓ ಪತ್ರಿಕೆಲ್ಲ ಯೂಸ್ ಮಾಡ್ಕೊಳ್ಳಿ ಏರ್ ವೆಬ್ಸೈಟ್ಲ್ಲಿ ಯೂಸ್ ಮಾಡ್ಕೊಳ್ಳಿ ಉಂಟು ಹಣ ಕಮರ್ಷಿಯಲ್ ಐತೆ ಏನು ಹೆಂಚು ಬಿಡುತ್ತೆ ಏನು ಹಂಚನ ಇನ್ನು ಮಾರಿರ ಬಳ್ಳಿ ಮಾಡ್ಕೊಂಡು ಪತ್ರಿಕೆ ತಾವು ಬೇತೆ ಪ್ರಶ್ನೆ ಅಂಡ್ ಈ ಪುಸ್ತಕ ಮಾಲ್ತು ಮಾರಿನವಣ್ಣಕ ಇಟ್ ಕಮರ್ಷಿಯಲ್ ಕಮರ್ಷಿಯಲ್ ಆದ್ಕೊಂಡು ಅಪ್ಪ ಏನು ಕಂಪ್ಲೇಂಟ್ ಅಂತ ಕಾಪಿರೈಟ್ ವಯಲೇಷನ್ಸ್ ಮಾಡ್ಬೋದು ನಮ್ಮಲ್ಲ ಹಂಚಿನಾಗ್ಲಿ ಕೊರ್ಪುನಾಕ್ಲಿ ಏರ್ಲ ಇಜ್ಜೇರ್ ನನಗೆ ಅಂಕಲ್ಲ ಕರಾಳು ವಿಕಿ ಮೀನು ಸುಮಾರು ವರ್ಷದ್ದು ಮಾಲ್ತದಲ್ಲ ಅಂಡ ಕಾಪಿರೈಟ್ ಎಂಕಲೆ ಬೋರ್ಡ್ ಅಟ್ರಿಬ್ಯೂಷನ್ ಬೋರ್ಡ್ ಬಣಪನಾಕ್ಲರ್ ಎಂಕಲ ಸೊತ್ತು ಯಾಕಂದ್ರೆ ಈ ಕಡೆ ಪಣ್ಣ ಬಂದಿರು ಸುಮಾರು ವಿದ್ವಾಂಸರನ ಪುಸ್ತಕಗಳುಳ್ಳ ಅವು ಅಕ್ಲ ಜೋಕ್ಲಟೆ ಇಜ್ಜಿನಿ ಸುಮಾರು ಜನಕ್ಲಟ್ ಅಕ್ಲ ಜೋಕ್ಲಟನೆ ಇಜ್ಜಿ ಅಯ್ನ ವರಿಪಾಪನ ಅಂಚಿನ ಬೆಲ್ಲ ಆವೊಂದು ಇಜ್ಜಿ ಬಣ್ಣಾಕ್ಲೆ ಆ ಇನ್ನ ಅಂಚಿನ ಅಂಚಿನ ಅಯ್ನ ಇಂಪಾರ್ಟೆನ್ಸ್ ಬಣಪನದಲ್ಲ ಕಡಿಮೆ ಆತಂದು ಏನತ್ತೆ ಅವು ಅವಡ ಅಯ್ನ ತುಳಿತ ಪಣ್ಣ ಅಕಾಡೆಮಿ ಅತ್ತಿನ ಅಂಚಿನ ಸಂಸ್ಥೆಲ ರೂಪಟ್ಟು ಮಾತ್ರ ಆಂಡ ಆಪುಂಡ ಆತೆ ಪಣಲಿ ಹರಿಪ್ರಸ ಸರ್ ಇರೆ ಇತ್ತೆ ತುಲೆ ಇರೆ ಕಾಲೇಜ್ ನೇತರ ಇತ್ತೆ ಇನ್ನು ಜೆನ್ಸಿನ ಹಾಕ್ಲೆ ಜೋಕ್ಲೇರು ಸೋಷಿಯಲ್ ಮೀಡಿಯಾ ಮಸ್ತ್ ಬೆಲೆ ಮಾಡ್ಪರು ಈ ಜೋಕ್ಲೇನ್ ರೀಲ್ಸ್ ಮಾರ್ಪುನ ಅತ್ತನ ಮಿಮ್ಸ್ ಮಾರ್ಪುನ ಜೋಕ್ಲೇನ್ ವಿಕಿಪೀಡಿಯಾದ ಅಂಚನೆ ಒಂಜಿ ಎಂಚಿನ ಮಣ್ಣಾಗ ಡಿಜಿಟಲ್ ಲೋಕು ತುಲು ಕೊಂಡ್ರಾಗ ಎಂಚ ಮಾಲ್ಪೊಲಿ ಅಕ್ಲೇನ್ ಜೋಕ್ಲೇನ್ ಎಂಚ ತರಪಾವಲಿ ಪನ್ಪುನ ರೇಟು ದಾದ ಪನ್ನಲಿ ಸರ್
2: ಜೆನ್ಸಿನ ಹಾಕ್ಲೇನ್ ವಿಕಿಪೀಡಿಯಾ ಕನ್ಪಾವನ ಅಂಚನ ಕನ್ಪಾವಲಿ ಇತ್ತೆ ಎಂಕಲ್ನೇ ನಮ್ಮನೆ ಕಾಲೇಜ್ ವಿಕಿ ಕ್ಲಬ್ ಉಂಡು ನಮ್ಮ ಜೋಕುಲ್ಲೇರು ಪೂರ ಜೆನ್ಸಿನ ಹಾಕುಲೇ ಬೊಕ್ಕ ಒಂಜಿ ಜೋಕುಲ್ಡ ನಮ್ಮ ಓದ ಓದಾರೆ ಒಂಜಿ ಒಂಜಿ ಅಭ್ಯಾಸನ ಬೆಳೆಸಾವಡು ಬೊಕ್ಕ ಓದಾಯ ನಕುಲು ಬರೆಪವನ ಅಂಚಿನಲ್ಲಿ ಒಂಜಿ ಅಭ್ಯಾಸ ನಮ್ಮ ದುಂಬುಡ್ದೆ ಬೆಳೆಪವಡು ಒಂಜ ಆಕಲ್ನ ಸ್ಕೂಲ್ದ ಲೆವೆಲ್ ಇಡು ಇಜ್ಜಂಡ ಕಾಲೇಜ್ದ ಲೆವೆಲ್ ಬನ್ನಾಗಲ್ಲ ಜೋಕುಲು ಓದು ಜೇರು ಪಂದಿಜ್ಜಿ ಜನ್ಸಿಲ್ಲ ನಮ್ಮ ಲೆಕ್ಕನೆ ಈತ ನಮ್ಮ ಕ್ಲಾಸ್ ಹಿಡಿತ್ತು ನಮ್ಮ ಕ್ಲಾಸ್ದ ಸೈಕಲ್ ಸ್ಟೈಲ್ ನೋಟ್ಸ್ ಪುರ ಕೊರಂಡಲ್ಲ ಅವೇನು ಲಕ್ಲು ಓದುದೇ ಎಕ್ಸಾಮ್ ಬರೆಪಿನ್ ಅಂಚ ಓದು ಜೇರು ಪಂದದಲ್ಲ ಇಜ್ಜಿ ಓದುವೇರು ಆಂಡ ಇತ್ತೆ ಪುಸ್ತಕ ಓದು ನೀಡಿದ ಜಾಸ್ತಿ ಡಿಜಿಟಲ್ ಬುಕ್ಸ್ನೇ ಜೋಕುಲು ರೆಫರ್ ಮನ್ಪುನು ಅಂಚದಪ್ಪನಾಗ ವಿಕಿಪೀಡಿಯನ್ಲ ರೆಫರ್ ಮನ್ಪುವೇರು ಇತ್ತೆ ಪೂರ ನಮ್ಮ ಸಬ್ಜೆಕ್ಟ್ದಲ್ಲ ಸೈನ್ಸ್ದ ವಿಜ್ಞಾನದ ವಸ್ತುಲು ನಮ್ಮ ನಮ್ಮ ಭಾಷೆಗಳಿತ್ತೆ ಉಂಡು ನಮ್ಮನೆ ಒಂದು ಪ್ರಾಜೆಕ್ಟ್ ಮಂತ ಫಿಶ್ ಮೀನ್ದ ಬಗ್ಗೆ ಕುಡ್ಲದ ತಿನ್ಪಿನ ಮೀನ್ದ ಬಗ್ಗೆ ಮಸ್ತ್ ಆರ್ಟಿಕಲ್ ಮಂದ ತುಳುಟ್ಲ ಮಂದ ನಮ್ಮ ಅಂಚ ಸೈನ್ಸ್ದ ಪೂರ ವಿಜ್ಞಾನದ ಪೂರ ವಸ್ತುಲ ಇತ್ತೆ ನಮ್ಮ ತುಳು ಭಾಷೆಡ್ಲ ಉಂಡು ಕನ್ನಡಲ್ಲ ಉಂಡು ಇಂಗ್ಲಿಷ್ ಎಡ್ಲ ಉಂಡು ಜೋಕುಲು ಓದುವೇರು ನನಾತ ಅಟ್ರಾಕ್ಟ್ ಎಂಚ ಮನ್ ಪೋಡ ಬಂಡ ನಮ್ಮ ಕಳ್ಳ ಪೋಡು ಪಾತೆರೋಡು ಪನೋಡು ಪಂಡ ಬರುವೇರು
0: ಸೊಲ್ಮೆ ಸರ್ ಮಹಾವೀರ ಸರ್ ಇತ್ತೆ ಇರು ತೂಯಿನ ಬಟ್ಟೆಗೆ ನಮ್ಮ ತುಳುಟು ಗಾದೆ ಪಾಡ್ದನಲು ಸಂಧಿ ಆಚರಣೆ ಇಂಚಿನ ಮಾತ ಉಂಡು ಹೆಚ್ಚಾತ್ ಸಂಧಿಗ ನಗ ನಾಕ ರೆಫರೆನ್ಸ್ ತಿಕ್ಕೆರ ಬರ್ಬೋದು ಇತ್ತೆ ಎಪಿಕ್ ಶ್ರೀ ಎಪಿಕ್ ಬಂದಾಗ ನಮಕ್ ಒಂಜಿ ರೆಫರೆನ್ಸ್ ತಿಕ್ಕೊಂಡು ಅಂಚಿನ ಮಸ್ತ್ ಉಂಡು ಇತ್ತೆ ಇದೆ ಗೊತ್ತುಂಡು ನಮಕ್ ಅಂದಾಜು ದಾಯಿಗ ಏನ್ ಪಣ್ಣ ಪ್ರಶ್ನಾರ್ಥೆ ಪ್ರಶ್ನೆಗಾರ್ಥ ಏನ್ ಪಣ್ಣೊಂದುಲ್ಲೆ ದೇವನ್ ನಾವು ರೆಫರೆನ್ಸ್ ಕೊರ ಆಪದು ಒಂಜಿ ಸಂಧಿ ಬತ್ತುಂಡು ಅಥವಾ ಒಂಜಿ ಭೂತದ ಆರದ ಇತ್ತೆ ಪಂಜುಲಿದ ಬಗ್ಗೆ ಬತ್ತುಂಡು ಅಣ್ಣ ನಮಕ್ ಸಂಧಿಗೆ ಬಂದಾಗ ರೆಫರೆನ್ಸ್ ಮಸ್ತ್ ಕಡಿಮೆ ಆಯ್ಕೊಂಡು ತಿಕ್ಕುಜಿ ಇತ್ತೆ ಐನ್ ನಮ್ಮ ಎಂಚ ಸವಾಲ್ ಎಂಚ ಸಾಲ್ವ್ ಮಾಡ್ಕೊಳ್ಳಿ ಬನ್ಪಣ ರೇಟ್ ಎಂಚ ಬಂದಾಗ ಇನ್ನು ವಿಡಿಯೋ ಅಂಚ ಆ ನಮೂನೆಟ್ ನಮ್ಮ ಸೈಟೇಷನ್ ಎಂಚ ಕೊರ್ಪುನ ಅಂಚನ ಅಥನ ಪುಸ್ತಕದನ್ನ ಲೇಟ್ ಕೊರ್ಪುನ ಅಂಚ ಪುಸ್ತಕ ತಿಕ್ಕೊಂಡು ಜಿತ್ತೆ ಪನ್ ನಮ್ಮ ಬಂದಾಗ ಕಾಪರೇಟ್ ದ ವಯಲೇಷನ್ಸ್ ಆಪುಂಡು ಪುಸ್ತಕ ರೆಫರೆನ್ಸ್ ಕೊರ ಆಪುಜಿ ಜಸ್ಟ್ ಪುಸ್ತಕ ಇಪ್ಪುಂಡು ನೇಮ್ ಮಾತ್ರ ಇಪ್ಪುಂಡು ಅಂಡ ಐನ ಬುಕ್ ತಮ್ಮಲ್ಲಿ ತಿಕ್ಕುಜಿ ಆನಲಿಟ್ ಈ ಸೈಟೇಷನ್ ಎಂಚ ಸಾಲ್ವ್ ಮಾಡ್ಕೊಳ್ಳಿ ಅಥವಾ ಸೈಟೇಷನ್ ಎಂಚ ಕೊರಳಿ ಬರ್ಪ
3: ನಮ್ಮ ತುಳು ಸಂಸ್ಕೃತಿ ಈ ಪಾಡ್ದನ ಸಂಧಿ ಒಂದು ಮಾತ ಮೌಖಿಕ ಪರಂಪರೆ ಬರ್ತದ್ನು ಬಣ್ಣ ಏರೋ ಬರದೇ ಇತ್ತು ಹತ್ತು ಬಾಯಿಡ್ದು ಬಾಯಿ ಬಾಯಿಡ್ದು ಬಾಯಿ ಬಂಡ ಬಂಡದವು ಇಡೀ ಮಟ್ಟ ಪರಡು ಅಂಬತ್ತದ್ನು ಅವೇನ ವಿಕಿಪೀಡಿಯಾ ಎಂಕ್ಲು ಉಲ್ಲೇಖ ಕೊರ್ನಾಗ ಅವೇನು ಯಾನಿಂಚ ತೂತೆ ಉನ್ನ ಮಲ್ತೊಂದ್ರೆ ಅಂಚಮದ ಬಾರಿ ಅವಕಾಶ ಇದ್ದು ಅವೇನು ಸುರುಕವೇನು ಡಾಕ್ಯುಮೆಂಟೇಷನ್ ಮಲ್ಪೋದು ಇದನ್ನ ಲಾಸ್ಟ್ ಟೈಮ್ ಆಟಿ ಟೈಮ್ ಒಂಜಿ ಡಾಕ್ಯುಮೆಂಟೇಷನ್ ಮಲ್ತಾರೆ ಅವೇನು ಎಂಕ್ಲು ಉನ್ನೊಂದು ಡಾಕ್ಯುಮೆಂಟ್ ಬಂಡದು ಉಲ್ಲೇಖ ಕೊರಲಿ ಅಂಚನೆ ಇತ್ತು ತುಳು ಸಂಧಿ ಪಾಡ್ದೇ ಪೂರ ಡಾಕ್ಯುಮೆಂಟೇಷನ್ ಮಲ್ತದೆ ಅಥವಾ ವಿಕಿ ಕಾಮನ್ಸ್ ವಿಡಿಯೋ ಪಾಡ್ದು ಅವೇನು ಉಲ್ಲೇಖ ಬಂದು ಕೊರ್ತ ಕೊರಲಿ ಬಕ್ಕ ನನ್ನ ಕೆಲವು ಪುಸ್ತಕಗಳನ್ನು ಮಾಹಿತಿ ಇಪ್ಪನು ಈತ ಅಮೃತ ಸೋಮೇಶ್ವರ ಅಂಚಿನ ಹಿರಿಯ ಸಾಹಿತ್ಯ ಮತ್ತು ಭರತ್ನ ಪುಸ್ತಕಗಳು ಓದ್ದು ಆ ಪುಟ ಸಂಖ್ಯೆ ಪುಸ್ತಕ ಅವು ಮತ ಅವೇನು ಉಲ್ಲೇಖ ಜೊತೆ ಅವು ಇಜ್ಜಿನಾಂಡ ಈ ನಮ್ಮ ಉಡುಪಿದ ರೀಜನಲ್ ಸೆಂಟರ್ ಮತ ಏನುಂಡು ಅಲ್ಪ ಅಕಲ್ ರೆಕಾರ್ಡ್ ಮಲ್ತೀತ್ನ ಆಡಿಯೋ ವಿಡಿಯೋ ಅವು ಅಕಲ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇತ್ತಂಡ ಅಕಲವೇ ಅಕಲೇ ಅಪ್ಲೋಡ್ ಮಾಡಿತ್ತ ಅವೇನಿಂಕ್ಲು ಉಲ್ಲೇಖ ಮಾಡೋದು ಕೊರೋಲಿ ಅವು ಒಂದು ಜಾಬ್ ಅವು ಬಿಡಿಂಡ ಕೋಡೇನು ಕೋಲ ಹೋಯ್ತಾ ಅವು ಊತೆ ಅಂಚಮದ ಪರಿಹಾರ ಇಜ್ಜಿ ನಿಜ ಅದು ಫಸ್ಟ್ಗೆ ಅವ್ರು ಡಾಕ್ಯುಮೆಂಟೇಷನ್ ಬರಡು ಬಟ್ ನಾ ಮೇನ್ ಸ್ಟ್ರೀಮ್ಗೆ ಬರಡು ಐದು ಬೊಕ್ಕ ಅವೇನಿಂಕ್ಲು ಕ್ರೆಡಿಬಲ್ ಸೋರ್ಸ್ ಬಂದಿರೋದು ಉಲ್ಲೇಖ ಕೊರೋಲಿ ಅಂದ್ರೆ ನನ್ನ ಅಭಿಪ್ರಾಯ
0: ಸುಲ್ಮ ಸರ್ ಚಿತ್ರನಂದ್ರೆ ಇದರಂಜಿ ಎಡ್ಮಿನ್ ಪಂಡಾರ್ ಅವಂಜಿ ಇಂಚ ಕತ್ತಿ ತಾರುಟ್ಟು ನನಗೆ ಪುನಃಪ್ರಂಚಿನ ಬೇಲೆ ಈ ರಂಚಿಲ ಹತ್ತು ಇಂಚಿಲ ಹತ್ತು ಪೋಡು ಅವರಿಗೆ ವಾರನ ಕೊರನೆ ಬಿಟ್ಟಿಗೆ ದಾಯ ಕೊರಿಯಾರೆ ಒಂದು ಪುನಃ ಬರ್ಪುಂಡು ಆಯ್ತದಿಂದ ಎನ್ನ ಜನಕ್ಕಳು ಆನ ಜನಕ್ಕಳು ಇದು ತುಳಿತ ಬರ್ಯಾರು ಇದು ಕನ್ನಡದ ಬರ್ಯಾರು ಇದು ಕನ್ನಡ ತಾಯಿ ತುಳಿತ ಇಂಚಿನ ಪೂರ ಸಮಸ್ಯೆಲ್ಲ ಬರ್ಪುಂಡು ಅದನ್ನ ವಿಷಯ ಈತೆ ಈರೇ ಬಂದ್ ಪುಣ ಬೋಡೇನ ಏ ಬುಡುತ್ತು ಏ ಬುಡುತ್ತು ವಿಷಯ ಆತಿಪೋಡು ಅದನ್ನ ಮ್ಯಾನ್ಯಲ್ ಎಕಡೆ ನಮ್ಮ ಸಿಇಒ ಪನ್ನಾಗ್ಲ ಮಾಡ್ಯಾರ ಮ್ಯಾನ್ಯಲ್ ಕಂಟೆಂಟ್ ಆಡು ಏ ಇನಿ ಮಸ್ತ್ ಕೊರ್ಪುಂಡು ಅಂಡ್ ಏ ದಿಂಜಪ್ಪನ ಹಂಚಿನ ಬೇಲೆ ನಮನೆ ಮಾಡ್ಪುಣಿಲ್ಲ ಈ ನೆಲೆ ಇಟ್ಟು ಈರೊಂಜಿ ಎಡ್ಮಿಣ್ ಆತ್ ಎಂಚಿಲತ್ತು ಇಂಚಿಲತ್ತು ಸಮಾತ ವಾನ ಕತ್ತಿದಾರಿಟ್ಟು ನಡಪನ ಹಂಚಿನ ಇಪ್ಪನಾರ ಇದು ಎಂಚ ಮಾಂತೆ ಸಮಾತ್
4: ಫಸ್ಟ್ ಪಂಡ್ಲೆ ಪೂರ ಅಪ್ಲಿಕೇಬಲ್ ಆಪ್ನ ಪಿಲ್ಲರ್ ಪಿಲ್ಲರ್ ನಮ್ಮ ಬೇಜಾದಿಯೊಂದು ಐತಮಿತ್ ನಡತ್ತನಂಡು ಅವಿಟ್ ಪಾರ್ಶಿಯಾಲಿಟಿ ಅವಡ್ ಬಾಕಿ ದಾಲ ಇಜ್ಜನ್ಲಕ್ಕ ನಡತ್ತನಂಡ್ ಪಿಲ್ಲರೇ ನಮಕ್ ಮೈನ್ ಆದ ಇಪ್ಪುನ ವಿಕಿಪೀಡಿಯಾದ ಪಂಡ ಅವಂಜಿ ಸ್ಯಾಂಡ್ ಬಾಕ್ಸ್ ಅತ್ ಸ್ಯಾಂಡ್ ಒಂಜಿ ಸೋಪ್ ಬಾಕ್ಸ್ ಅತ್ ಒಕ ಅಡ್ವರ್ಟೈಸಿಂಗ್ ಒಂದು ಅತ್ ಓವೇತಿನ್ಲ ಬುಕ್ ದ ರೆಫರೆನ್ಸ್ ಇಜಿಂಡ ಓ ಬೊಂಡ್ಲ ಮೈನ್ ಸ್ಟ್ರೀಮ್ ದ ರೆಫರೆನ್ಸ್ ಕೊರ್ದು ಪಾಡ್ನಂದ ಅವಿಟ್ ದ್ವಂದ್ವ ಆವಡ್ ಅಲ್ಪ ದಾಲ ಪ್ರಾಬ್ಲಮ್ಸೇ ಬರ್ಪುಜಿ ಅಂಚ ಸೈಟೇಷನ್ ಕೊರ್ನಗಲ ಅಂತ ಮೈನ್ ಆದ ಓ ಪುರ ಇಂದು ಬೋಡ ಇಂಪಾರ್ಟೆಂಟ್ ಸೋರ್ಸ್ ಆದಿಪ್ನ ಅವೇನ್ ಕೊರ್ನ ಅಂಡ್ ಅಲ್ಪ ದ್ವಂದ್ವದ ಅನಿವಾರಣೆ
0: ಈತನೇಟ
5: ಇಂಚಿಪ್ಪ ಎಜೆ ಗ್ರ್ಯಾಂಡ್ ಹೋಟೆಲ್ ಸಭಾಂಗಣಡ್ ತುಳು ವಿಕಿಪೀಡಿಯಾ ಪತ್ತನೇ ವರ್ಷದ ಸಂಭ್ರಮ ಈ ಲೇಸ್ರೆ ಪಾತ್ರನ ಬಿನ್ನರ್ ನಕ್ಲನ ಪಾತ್ರನ ಕೇನೊಂದು ಬತ್ತರು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗ್ ದ ಬದುಕು.

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಮಂಗಳಾದೇವಿ ದೇವಸ್ಥಾನದಲ್ಲಿ ನಡೆದ ಯಕ್ಷ ತುಳುಪರ್ಬ ಈ ಕಾರ್ಯಕ್ರಮದಲ್ಲಿ ಡಿ ಮನೋಹರ್ ಕುಮಾರ್ ಅವರ ರಚನೆಯ ಶ್ರೀಮತಿ ಶ್ರೀಪತಿ ತುಳು ಯಕ್ಷಗಾನ. ಭಾಗವತರು ರವಿಚಂದ್ರ ಕನ್ನಡಿಕಟ್ಟೆ, ಚೆಂಡೆ ಹಾಗೂ ಮದ್ದಳೆ, ಕುಮಾರ ಸುಬ್ರಹ್ಮಣ್ಯ ಭಟ್ ಒಳಕುಂಜ, ಚಂದ್ರಶೇಖರ ಗುರುವಾಯನಕೆರೆ. ಪಾತ್ರವರ್ಗದಲ್ಲಿ ಡಿ ಮನೋಹರ್ ಕುಮಾರ್, ವಿನೋದ್ ರೈ ಸೊರಕೆ, ತಿಲಕ್ ಹೆಗ್ಡೆ, ಡಿ ಸಂತೋಷ್ ಕುಮಾರ್, ಶಶಿಧರ ಬಾಚಕೆರೆ, ದಿವಾಕರ್ ರೈ, ದಿನೇಶ್ ಕೋಡಪದೌ, ಎಂ ಕೆ ರಮೇಶ್ ಆಚಾರ್ಯ, ಸಂಜಯ್ ಕುಮಾರ್ ಗೋಣಿಬೀಡು, ಕಡಬ ಶ್ರೀನಿವಾಸ್ ರೈ. ಈಗ ಶ್ರೀಮತಿ ಶ್ರೀಪತಿ ಈ ತುಳು ಯಕ್ಷಗಾನದ ಮೂರನೇ ಕಂತು.
1: ಅತ್ತ ಇನ್ನತ್ತ ಎಲ್ಲ ದೊರಕು ಈ ಕೋಲ ಅನ್ನ ಮಾಡ್ಕೊಂಡು ಬೇಕಾದ ಆಲತ್ತು ಮಗ ಒಂದೇ ಮಾತ್ರ ಒಂದು ಆಸೆ.

ಎಲ್ಲ ಮಗನ ಮದುವೆ ಆದ್ರೂ ಎಲ್ಲ ಇಲ್ಲದಿಲ್ಲ.

ಬಾರಿ ಬಾತಿರ್ಬತ್ತ ಸಾಬಾಸ್ ಉನ್ನ ಕಾಣ.

0: ಪ್ರವೇಶ ಮಂತದು ಸಿಂಹಾಸನನು ಸ್ವೀಕಾರ ಮಂತಿನೇ ತಡ ಸಬಿಟ್ಟಿತ್ತಿನ ಮಾತಾ ಪ್ರಜಾ ಪರಿವಾರದ ಕಲ ಲಕ್ಕದು ಉಂತದು ಗೌರವ ಕೊರಿಯರಿ ಅಂತ ದಾಯ ಅರ್ಥಾಂಡ ಇರೇಗ ಒಂಜ ಅರಸು ಆಯ್ನೇ ಪ್ರಜಕ್ಕೇನು ವಾರಿ ತಿಡಿ ದಿವ ನೋಡು ವಾರಿ ತಿಡಿ ತುವ ನೋಡು ಪನುಪಿನ ಯಾನು ಮೆಕ್ಕಳಿಗೆ ತೋಜದು ಕೊರತೆ ಅವೇದಾತ್ರನೇ ಲಕ್ಕದುಂತದು ಗೌರವ ಮನಸ್ಸಿಗೆ ಸಂತೋಷ ಅಂಡ ಕುದರು ನರಸಿಂಹೇ ಈ ಕುದರನ್ನು ತಿಳ್ಪನಲ್ಪಲ ಎಲ್ಲ ಹಿರಿಯಕ್ಕಲ್ಲ ಅದನೋ ಮಂದಿ ಉದ್ದೇಶ ಇತ್ತು ಕಣಕಿನ ಸತ್ಯ ಗೊತ್ತಾಯ್ನೆ ಅಂಕಿತ್ತೆ ಮೂಲಿತ್ತರಂಚಿನ ಮಾತ ನರಮಾನ್ಯಗಳ ಸಿಂಹ ಸದೃಶ್ಯವಾಗಿ ಪಡೆಯಲು ಕಣಪುನಂಚಿನ ಸಂಕಲ್ಪನು ಮಲ್ತದೆ ಬಹುಶಃ ಎಂಕಿ ಕುದರದಿದ್ದರು ಕುದರಿಗೆ ಸರಿಯಾದ ಹಿಡೆಮುಟ್ಟಲ ಎರಡಲ್ಲ ನಮ್ಮ ಸೋತಿನ ಇಚ್ಚಿ ನಮ್ಮ ಜೈತಿದ ಬರ್ಪುಣಕ್ಕೆ ಸಾಕ್ಷಿಯೇ ಈ ಕೀಟ ಈ ಸಿಂಹಾಸನ ಎನ್ನ ಸಾಧನದ ಮುಖೇನ ಪಡೆಯಲೇ ಅಂಚ ಮರ ಒಂದು ಪುಟ್ಟುಣಿಗೆ ಬುಲಣಿಗೆ ಸೈತನಿಗೆ ಅಂಚನೆ ನರಸಿಂಹನ ಬದುಕಾಯಲ್ಲಿ ಬಲ್ಪುನಂಚಿನ ಸೇರಿನ ಬದುಕಡಿಯನ್ನು ದೀವಂದಿನೇ ಸಾಧನೆ ಮಾಡಿಕೊಡುದಾದ ಅತಿ ಎತ್ತರದ ಉಲ್ಲೈತಾನೆ ಈತ ಯಾವಂದು ನಾನು ಇತ್ತಿಲ್ಲ ಬೋರ್ಡ ಬರ್ಪು ಅಂಗಲಪ್ಪು ಅವು ಎನ್ನ ಬದುಕಡು ಉಂಡು ಏನಾದರೂ ತೀರ ವೈದ್ಯರಿಗ
1: ವಿಪ್ರನೆಗಾನುಡಾ

0: ಪ್ರಾಣ ಲೆಕ್ಕ ತೋಜುವ ಕೈ ಮುಗಿದ ಆಶೀರ್ವಾದಕ್ಕೆ ಹೆಣ್ಣಕ್ಕೆ ಶಾಪ ಕೊಡ್ತೀನಿ.
1: ಶಾಪ ಕೊಡ್ನಂತೆ
0: ಬೇಕಿನ ಶಬ್ದ ಹೆಂಗಿನವು
1: ಸುಬ್ಬಾವಡೆ ಮಂಗಳ
0: ಒಂದು ರೀತಿಯ ರೋಗ ಅಂತ ಸ್ವಾಮಿ.
1: ಸುಬ್ಬ ಎದ್ದ್ಯಾಪ್ನ
0: ಶುಭ ಅವಳು
1: ಮಂಗಳ ನಿನ್ನ ಕುಟುಂಬ ಸಂಸಾರ
0: ಒಂದೇ ಸ್ವಾಮಿ.
1: ಲಗಾ ನ್ಯಾಯದ ಬಳಿ ಉತ್ತರ ಸ್ಥಳ ಅಭಿವೃದ್ಧಿಯಾದ
0: ಅಭಿವೃದ್ಧಿ ಆದ್ರೆ ಎದ್ದೆ ಪುನಃ ಪಡೆಯಲ
1: ಈಗಿನ ಮಲ್ಪಿನ ಮಾತು ಅಲ್ದೋದು
0: ಅರ್ಧ ಕಾಪುಡು ಸ್ವಾಮಿ
1: ಅನುಭವಿಸೋದು
0: ಈ ರೀತಿ ಬಂದಿನಿ ದಾದ ಶುಭ ಅದು ಮಂಗಳ ಅವು ಅಂಡ ಮಂಗಳ ಮಂಗಳ ಕಾಪುಡು ಅಂಚತ್ತು ಶುಭ ಅವಳು ಮಂಗಳ ಅವಳು ಬದುಕಡು ಎಡ್ಡಾಲ ಅಂಚ ಮನೋಡು ಸ್ವಾಮಿ ಸ್ವಾಮಿ ಪ್ರಾಣಿ ಎಂದು ತೆರೆಯೋಣ ಬರೋಡು
2: ಈ ಗಾಡಿ ಬಯಲಿ ಏನಾರ ಬರ್ಬೋದು ನಾವು ಏನಕ್ಕೆ ಮಾಡ್ತೀವಿ ನಮ್ಮ ನಡಪು
0: ನೋಡಿ ಮತ್ತೆ ಸರಿ ಈ ರೀತಿ ವಾಕ ಇಟ್ಟು ಉರ್ಪಾರು ಗಾಡಿ ಹೋಗ್ಬಾರ ನಡೆದು ಹೋಗ್ಬಾರ
1: ಯಾರು ಬಲಿಮೆ ಬಲಿಮೆ ಬರ್ತೇನೆ
0: ಸತ್ಯನೇ ಬನೋಡಿ
2: ಇಲ್ಲಿ ಎಂಡ ಬೋದು ಗಾಡಿ ಏನು
1: ಎಂಕ್ಲೇಗು ಕೊಲ್ಪನೆಲ್ಲ ನಿಖಿಲೇ ಹೋಯ್ತಿದ್ದು ನಿಖಿಲ್ ಗಾಡಿ ಹೋಗ್ಬೇಕು ಎಂಕ್ಲೇ ತಾಯಿ ನನ್ನ ಬಾತೆ
0: ಕಲ್ಪನೆ
1: ಎಲ್ಲ ಕೈ.

ತದಿಂ ತಗಿಟ ತಕ ತದಿಂ ತಗಿಟ ತತ್ ತದಿಂ ತಗಿಟ ತಕ ದಿಮಿತ ತಕ ತರಿ ತಕ ಝಣ್ಣು ತಕ ತರಿ ತಕ ಧಿಮಿ ತಕ ತರಿ ತಕ ಝಣ್ಣು ತಾಂಗಿಡ ತಾಂಗಿಡತ ತಕಿಟ ಧಿಕಿಟ ಧಿಮಿ ತಕ ಝಣ್ಣುತ ತಕಿಟ ಧಿಕಿಟ ಝಣ್ಣು ತಾಂಗಿಡ ತಾಂಗಿಡತ ತಾಂಗಿಡದೋಂ ತಕಡಿ ತಾಂಗಿಡದೋಂ ತರಗಿಡದೋಂ ತರಗಿಡದೋಂ

ಕಸಿ ಕಟ್ಟಡ ನಡತಿ ಕಸಿ ಮದತಿದು ಹುಡಡ ನಿನ್ನ ತಿನ್ನವೆಂದು ನಡಪದೆ ಪಂಡ ಎನ್ನ ಎದುರವು ಮಾ

0: ಸುಣ್ಣ ಪೂಜರು ನೆನೆತ ಕಣ್ಣು ಕಟ್ಟದ ಕಟಗಿ.
1: ರೇಡಿಯೋ ಸಾರಂಗ್ 107.8 FM.

0: ಬೇಕು.
1: ರೇಡಿಯೋ ಸಾರಂಗ್ 107.8 FM.

ಸಾರಂಗ್ಡ್ ತುಳು ಪ್ರಸಾರಕ್ಕೇನೊಂದಿಲ್ಲರು ಇತ್ತೆ ಪಕ್ಕೆಲ ಮೂಚಿ ಅಂಚನೆ ಓರಿಯಡ್ ದೊರಿ ಅಸಲ್ ಈ ತುಳು ಸಿನಿಮಾದ ಕೆಲವೊಂಚು ಪದಕುಲೇನು ಕೇನೊಂದು ಬರ್ಕಾ.

0: கைப்பற்றி கண்ட நீயே ஆரே வீரத்தா, என்ன கைப்பற்றி கண்ட நீயே ஆரே வீரத்தா.
1: ನಮಸ್ಕಾರ, ಯಾನ್ ಸಾಯಿಕೃಷ್ಣ ಕುಡ್ಲ ಪಾತ್ರದಲ್ಲ ನಿಖುಲ್ ಕೇನೊಂದುಲರು 107.8 FM ಸಾರಂಗ್ ಒಂದು ರಂಗ ರಂಗದ ಬದುಕು.

ಈತನೇಟ ಕೆಲವು ತುಳು ಪದಕುಲಿನ ಕೇನನ್ನು ಬತ್ತಾರೆ ಇಡಗ ಇನ್ನಿತ ತುಳು ಪ್ರಸಾರ ಮುಗಿಂಡ ಮಾತರೆಗಳ ಸೊಲ್ಮೆಲು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಬದುಕು.

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಂಡಬಂಡದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರು

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.
2: ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.

0: ಅಲ್ಲಕ್ಕನೆ ಭಾವ ಕೂರಾನೆ ಕಾಣದಿಲ್ಲೆ ಶಾಸ್ತ್ರ ನಾರು ಬುಡಿಸಿ ನಂಗ ಯಾವ ತಪ್ಪು ಯಾನ ಆಗಿದೆಯೋ.
1: ಅಲ್ಲಕ್ಕನೆ ಎಡುತಿ ಬಸರಿ ಆಗಿದ ಹರಕೆ ಕಟ್ಟೋದು ತೀರ್ಸಲೆ ಅದಕ್ಕೆ.

0: ಕಣೆ ಭಾವ ಯಾನಾದು ಜಾಗ ಮಾಡಿರೋದು
1: ಪೂರ ತುಬುಟವೆ ಕಣಿ.
0: ಓಹೋ ದೊಡ್ಡ ಕೂರ
1: ಅದು ದುಬಟಯ್ಯ ದುಬಟಯ್ಯ.

ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.